ಆಕಾಶವಾಣಿ ಧಾರವಾಡ ತರಂಗಾಂತರ 392.16 ಮೀಟರ್ಗಳು ಅಥವಾ 765 ಕಿಲೋಹರ್ಟ್ಸ್, ಡಿಜಿಟಲ್ ಪ್ರಸಾರ 756 ಕಿಲೋಹರ್ಟ್ಸ್, ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಕಗಳ ಮೇಲೆ ನಮ್ಮ ನಿಲಯದ ಕಾರ್ಯಕ್ರಮಗಳು ಲಭ್ಯ ಇವೆ. ಇಂದು ಮಂಗಳವಾರ. ರಾಷ್ಟ್ರೀಯ ಪಂಚಾಂಗ ಶಾಲಿವಾನಶಕ್ಕೆ 1948 ಆಷಾಢ ಮಾಸದ 23ನೇ ದಿನ, ಅಂದರೆ 2026ನೇ ಇಸ್ವಿ ಜುಲೈ

ತಿಂಗಳ 14ನೇ ತಾರೀಖು. ಸಮಯ 5:57 9 ಸೆಕೆಂಡುಗಳು. ನಿಲಯದ ಬೆಳಗಿನ ಪ್ರಸಾರವನ್ನು ಆರಂಭಿಸುತ್ತಿದ್ದೇವೆ. ಆತ್ಮೀಯ ಕೇಳುಗರಿಗೆಲ್ಲ ಶುಭ ಮುಂಜಾವಿನೊಂದಿಗೆ ನಿಮ್ಮ ಬಾಣುಲಿ ಗೆಳತಿ ವಿದ್ಯಾತಾರಾ ಸಿಂಗ್ ಮಾಡುವ ನಮಸ್ಕಾರಗಳು.

ಆಕಾಶವಾಣಿಯ ಧಾರವಾಡ ಕೇಂದ್ರವಿದು. ಸಮಯ 6 ಗಂಟೆಯಾಗುತ್ತಲಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಹಿಂದಿಯಲ್ಲಿ ವಾರ್ತಾ ಪ್ರಸಾರ ದಿಲ್ಲಿ ಕೇಂದ್ರದಿಂದ.

ಆಕಾಶವಾಣಿಯ ಧಾರವಾಡ ಕೇಂದ್ರವಿದು. ಭಕ್ತಿ ಸಂಗೀತದ ಕಾರ್ಯಕ್ರಮ ವಂದನ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಲಿಂಗಮ್ಮನ ವಚನ. ಹಾಡಿದವರು ಎಂ ವೆಂಕಟೇಶ್ ಕುಮಾರ್.

0: ಭಕ್ತಿ ಸಂಗೀತದ ಕಾರ್ಯಕ್ರಮ ವಂದನ ಇದುವರೆಗೆ ಮೂಡಿಬಂತು. ಆಕಾಶವಾಣಿಯ ಧಾರವಾಡ ಕೇಂದ್ರವಿದು.
1: ಶ್ರೋತೃ ಬಾಂಧವರೇ, ಪ್ರತಿ ಬುಧವಾರ ಬೆಳಿಗ್ಗೆ 6:35 ಪ್ರಸಾರವಾಗುತ್ತಿದೆ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ ಸುಬೋಧ ಸಮಾಲೋಚನೆ. ಪ್ರಾಯೋಜಕರು ವಿವೇಕಾನಂದ ಶಿಕ್ಷಣ ಸಂಸ್ಥೆ, ಬಿಳಿಗಿ.

0: ಆತ್ಮೀಯರೇ,
1: ರಾಮಧಾನ್ಯದ ಕೃತಿಯನು
0: ಧಾರವಾಡ ಆಕಾಶವಾಣಿ ಹಾಗೂ ಧಾರವಾಡ ಕರ್ನಾಟಕ ವಿಶ್ವವಿದ್ಯಾಲಯದ ಕನಕ ಅಧ್ಯಯನ ಪೀಠದ ಸಹಯೋಗದಲ್ಲಿ ಪ್ರಸಾರವಾಗುತ್ತಿದೆ ಕನಕದೀಪ.
1: ಭೂಮಿಗಚ್ಚರಿಯಾಗಿ ಪೇಳುವೆ ನೀ ಮಹಾಕಥೆಯ.
2: ಪ್ರತಿ ಗುರುವಾರ ತಪ್ಪದೇ ಕೇಳಿ ಕಾರ್ಯಕ್ರಮ ಕನಕದೀಪ.
3: ಈಗ ಕೇಳಿ ಡಾಕ್ಟರ್ ವಿನಾಯಕ ಕುಲಕರ್ಣಿ ಅವರಿಂದ ಚಿಂತನ.
4: ವೈರಾಗ್ಯ ಇದು ಮೂರಕ್ಷರದ ಅತಿ ಚಿಕ್ಕ ಪದವಾಗಿದ್ದರೂ ಕಿರಿಯರಿಂದ ಹಿರಿಯರ ತನಕ ಯಾರಿಗೂ ಬೇಡವೆನಿಸದೆ ಪದವಾಗಿದೆ. ನಮ್ಮ ಸನಾತನ ಋಷಿಮುನಿಗಳ ಪರಂಪರೆಯನ್ನು ಒಮ್ಮೆ ನಿಧಾನವಾಗಿ ಅವಲೋಕಿಸಿದಾಗ ಅವರ ಜೀವನ ಮತ್ತು ಸಾಧನೆಗಳನ್ನು ನಾವು ತುಂಬ ಮನಸ್ಸಿನಿಂದ ಒಪ್ಪಿಕೊಳ್ಳುವುದಾದರೆ ನಾವು ವೈರಾಗ್ಯವೆಂಬ ಪದವನ್ನು ಸಾವಧಾನವಾಗಿ ತಿಳಿದುಕೊಳ್ಳಲೇಬೇಕು. ಇಂದಿನ ಯಂತ್ರಗಳ ಹಾಗೂ ತಂತ್ರಗಳ ಜಗತ್ತಿನಲ್ಲಿ ಒತ್ತಡದ ಬದುಕಿನಲ್ಲಿ ಈ ಪದವು ಅರಿವು, ಅರ್ಥ, ವಿವರಣೆ ಬಹಳೇ ಮಹತ್ವ ಪಡೆದಿದೆ. ಪ್ರತಿ ವ್ಯಕ್ತಿಯು ತನ್ನ ದೈಹಿಕ ಸಾಮರ್ಥ್ಯ ಮತ್ತು ಶಕ್ತಿಗೆ ಅನುಗುಣವಾಗಿ ಅವನು ತನ್ನ ಬೇಕು ಬೇಡ, ಸಾಧ್ಯ ಅಸಾಧ್ಯ, ಪಥ್ಯ ಅಪಥ್ಯ, ಸರಿ ತಪ್ಪುಗಳ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾನೆ. ಇಲ್ಲಿ ಕೆಲವು ಕ್ಷಣಿಕ ಸುಖಕ್ಕಾಗಿ ತನ್ನ ಪೂರ್ಣ ಶಕ್ತಿಯನ್ನು ಇಡೀ ಆಯುಷ್ಯ ಪೂರ್ತಿ ವ್ಯಯಿಸುತ್ತಾನೆ. ಅದರ ನಿವೃತ್ತಿಯನ್ನು ನಾವು ವೈರಾಗ್ಯ ಎಂದು ಕರೆಯಬಹುದಾಗಿದೆ. ವೈರಾಗ್ಯ ಎಂಬ ಪದ ನೋಡಲಿಕ್ಕೆ ಆಧ್ಯಾತ್ಮಿಕವಾಗಿ ಕಂಡರೂ ನಮ್ಮ ಇಂದಿನ ಸಂಸಾರದಲ್ಲಿ ಬರುವ ಸಮಸ್ಯೆಗಳಿಗೆ ಅತಿ ಸರಳವಾಗಿ ಶೀಘ್ರವಾಗಿ ಪರಿಹಾರ ಕಂಡುಹಿಡಿಯುವಲ್ಲಿ ಬಹಳೇ ಪ್ರಮುಖ ಪಾತ್ರ ವಹಿಸುತ್ತದೆ. ಮೊದಲು ಮನೆಯಲ್ಲಿ ಚಿಕ್ಕ ಮಕ್ಕಳು ಅಳುವುದನ್ನು ನಿಲ್ಲಿಸಲು ಹಿರಿಯರಾದ ನಾವು ಅವರುಗಳಿಗೆ ಮೊಬೈಲನ್ನು ಪರಿಚಯಿಸುತ್ತೇವೆ. ನಂತರ ಅದೇ ಮಗು ಪ್ರತಿ ಬಾರಿ ಅತ್ತಾಗ ಅದನ್ನು ಕೊಡುವುದನ್ನು ನಾವು ಮುಂದುವರಿಸುತ್ತೇವೆ. ಕೊನೆಗೆ ಅವುಗಳು ಊಟ ತಿಂಡಿ ಮಾಡಿಸಲು ಅದನ್ನೇ ನಾವು ಸಾಧನಗಳನ್ನಾಗಿ ಬಳಸಿಕೊಳ್ಳುತ್ತೇವೆ. ಮುಂದೆ ಅವುಗಳಿಗೆ ಇದನ್ನು ಬಿಟ್ಟು ಇರಲಾರದ ಸ್ಥಿತಿಯನ್ನು ನಾವೇ ನಿರ್ಮಿಸಿಕೊಟ್ಟಾಗ ಅವುಗಳು ಅದಕ್ಕೆ ಅಂಟಿಕೊಂಡು ಅದರ ಬಳಕೆಯಲ್ಲಿಯೇ ತನ್ನ ಬಾಲ್ಯವನ್ನು ಕಳೆಯುವ ಪ್ರಸಂಗ ನಿತ್ಯ ನಾವು ಎಲ್ಲರ ಮನೆಯಲ್ಲಿಯೂ ಕಾಣುತ್ತೇವೆ. ಇದರಿಂದ ಆ ಮಗುವಿನ ಆಯುಷ್ಯ, ಬುದ್ಧಿ, ಬಲ ಹಾಳಾಗುತ್ತಾ ಹೋಗಿ ಕೊನೆಗೆ ಆ ಮಗು ತನ್ನ ಮನೆಗೆ, ಸಮಾಜಕ್ಕೆ, ದೇಶಕ್ಕೆ ಭಾರವಾಗಿ ಪರಿಣಮಿಸುತ್ತದೆ. ಪ್ರತಿ ವಸ್ತುವಿನ ಉಪಯೋಗದ ಹಿಂದೆ ಅದರ ಒಳಿತು ಕೆಡುಕುಗಳು ಸದಾ ಇದ್ದೇ ಇರುವುದು. ಅದನ್ನು ಹಿರಿಯರಾದವರು ಮಗುವಿಗೆ ಪ್ರಾರಂಭದಲ್ಲಿ ತಿಳಿ ಹೇಳಿ ಕೇಳಿದಿದ್ದಾಗ ಬೆದರಿಸಿ ದಂಡಿಸಿ ಅದರ ಬಗ್ಗೆ ಆಸಕ್ತಿಯನ್ನು ನಾವು ಕಡಿಮೆ ಮಾಡಿದರೆ ಅದನ್ನು ಮರೆಯುವುದು. ಇದನ್ನೇ ನಾವು ಆಧ್ಯಾತ್ಮಿಕದಲ್ಲಿ ವೈರಾಗ್ಯ ಎಂದು ಕರೆಯುತ್ತೇವೆ. ಪ್ರತಿ ವ್ಯಕ್ತಿಯಲ್ಲಿ ಬುದ್ಧಿ ಮನಸ್ಸು ಸದಾ ಅಲೆಗಳನ್ನು ಎಬ್ಬಿಸಿರುತ್ತವೆ, ಒಂದರ ಮೇಲೊಂದು ಸವಾರಿ ಮಾಡುತ್ತಿರುತ್ತವೆ. ಕ್ಷಣಿಕ ಸುಖಕ್ಕಾಗಿ ಆಸೆಗಳಿಗೆ ಮನಸ್ಸು ಪ್ರೇರಕವಾಗಿದರೆ ಭವಿಷ್ಯಕ್ಕೆ, ದೀರ್ಘ ಸುಖಕ್ಕೆ, ಗುರಿ ಸಾಧನೆಗೆ ಬುದ್ಧಿಯು ಪ್ರೇರಕವಾಗುವುದು. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಅರ್ಜುನನ ಮುಂದೆ ತನ್ನ ಮನಸ್ಸು ಸದಾ ಚಂಚಲತೆಯಿಂದ ಕೂಡಿರುತ್ತದೆಯೆಂದು ಹಾಗೂ ಇದರ ಹತೋಟಿ ತನಗೆ ಸಾಧ್ಯವಿಲ್ಲವೆಂದು ಹೇಳಿದಾಗ ಅದಕ್ಕೆ ಉತ್ತರವಾಗಿ ಶ್ರೀಕೃಷ್ಣನು ನಿರಂತರ ಪ್ರಯತ್ನ ಮತ್ತು ಅಭ್ಯಾಸಗಳಿಂದ ನಿನ್ನ ಮನಸ್ಸನ್ನು ನೀನು ಸ್ಥಿರಗೊಳಿಸಬಹುದಾಗಿದೆ ಎಂದು ತಿಳಿಸಿದ್ದಾನೆ. ಇಲ್ಲಿ ಗಮನಿಸಬೇಕಾದ ಪ್ರಮುಖ ಅಂಶವೆಂದರೆ ಜಗತ್ತಿನ ವಸ್ತುಗಳ ಭೋಗ ಉಪಭೋಗ ನಮ್ಮ ಗುರಿ ಸಾಧನೆಗೆ ಪೂರಕವಾಗಿರಬೇಕು. ಅದು ಇದ್ದರೆ ಅವನನ್ನು ಅವುಗಳು ಎತ್ತರಕ್ಕೆ ಬೆಳೆಸುತ್ತವೆ, ಇಲ್ಲದಿದ್ದರೆ ಅವುಗಳ ಅತಿಯಾದ ಬಳಕೆಯಿಂದ ಅದರ ದಾಸರಾಗಿ ಕೊನೆಗೆ ನಮ್ಮ ಆರೋಗ್ಯ, ವ್ಯಕ್ತಿತ್ವದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ. ಇಂತಹ ಹಲವಾರು ಅವಘಡಗಳನ್ನು ನಾವು ನಿತ್ಯ ಜೀವನದಲ್ಲಿ ಕಾಣುತ್ತೇವೆ. ವಿಷಯ ವಸ್ತುಗಳ ಪದಾರ್ಥಗಳ ಅತಿಯಾದ ಬಳಕೆಯನ್ನು ನಾವುಗಳು ನಿಲ್ಲಿಸಿದಾಗ ಅದರ ಕೆಟ್ಟ ಪರಿಣಾಮವನ್ನು ತಡೆಯಬಹುದಾಗಿದೆ. ಇದುವೇ ವೈರಾಗ್ಯದ ಹಾದಿಯಲ್ಲಿ ನಡೆದಂತೆ. ಇಂದಿನ ಯುವಶಕ್ತಿ ಇಂತಹ ವಿಷಯಗಳ ಕುರಿತಾಗಿ ಬಹಳ ಜಾಗೃತಿ ವಹಿಸಿದಾಗ ಮತ್ತು ಹಾನಿಕಾರಕ ವಿಷಯಗಳ ಕುರಿತು ವೈರಾಗ್ಯ ತಾಳಿದಾಗ ಮುಂದಿನ ಭವ್ಯ ಭಾರತವನ್ನು ನಾವು ನೀವುಗಳೆಲ್ಲ ಕಟ್ಟಲು ಈ ವೈರಾಗ್ಯ ಎಂಬ ಮೂರಕ್ಷರ ಪದ ಸಾರ್ಥಕವೆನಿಸುವುದು.
3: ಇದುವರೆಗೆ ಡಾಕ್ಟರ್ ವಿನಾಯಕ ಕುಲಕರ್ಣಿ ಅವರಿಂದ ಚಿಂತನ ಕೇಳಿದಿರಿ. ಆಕಾಶವಾಣಿಯ ಧಾರವಾಡ ಕೇಂದ್ರವಿದು. ಇದೀಗ ರೈತರಿಗೆ ಸಲಹೆ.
5: ಡಾಕ್ಟರ್ ಎಸ್ಆರ್ ರಾಮನಗೌಡರ್ ಆರೋಗ್ಯ ದಂಗಳ ಪ್ರಾಯೋಜಿತ ಕಾರ್ಯಕ್ರಮ ಪ್ರತಿ ಗುರುವಾರ ಬೆಳಿಗ್ಗೆ 8:30. ಪ್ರಾಯೋಜಕರು ಡಾಕ್ಟರ್ ಎಸ್ಆರ್ ರಾಮನಗೌಡರ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ, ಮಾಳಾಪುರ, ಧಾರವಾಡ.
6: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಿಗ್ಗೆ 7:15 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.

0: ರೈತ ಬಾಂಧವರೇ ನಮಸ್ಕಾರ. ಸೋಯಾ ಅವರೇ, ಸೋಯಾಬೀನ್ ಬೆಳೆಯನ್ನ ಜುಲೈ 15ರವರೆಗೂ ಬಿತ್ತನೆಯನ್ನ ಮುಂದುವರಿಸಬಹುದು. ಈ ಬೆಳೆಯನ್ನ ಮರಳು ಮಿಶ್ರಿತ ಗೋಡಿನಿಂದ ಜೇಡಿ ಮಣ್ಣಿನವರೆಗೆ ಎಲ್ಲಾ ಮಣ್ಣುಗಳಲ್ಲಿಯೂ ಬೆಳಿಬಹುದು. ಆದರೆ ಮಣ್ಣಿನ ರಸಸಾರ 5ಕ್ಕಿಂತ ಕಡಿಮೆ ಇರುವ ಮಣ್ಣು ಈ ಬೆಳೆಗೆ ಯೋಗ್ಯವಲ್ಲ. ತಳಿಗಳು DSB 21, JS 93, 05, DSB 1 ಮತ್ತು DSB 34. ಪ್ರತಿ ಎಕರೆಗೆ 25 ಕಿಲೋಗ್ರಾಂ ಬಿತ್ತನೆ ಬೀಜ ಮತ್ತು 2.4 ಟನ್ ಕೊಟ್ಟಿಗೆ ಗೊಬ್ಬರ ಬೇಕಾಗ್ತದೆ. ಅಲ್ಲದೆ 16 ಕಿಲೋಗ್ರಾಂ ಸಾರಜನಕ, 32 ಕಿಲೋಗ್ರಾಂ ರಂಜಕ, 10 ಕಿಲೋಗ್ರಾಂ ಪೊಟ್ಯಾಶ್ ಮತ್ತು 5 ಕಿಲೋಗ್ರಾಂ ಜಿಂಕ್ ಸಲ್ಫೇಟ್ ಒದಗಿಸುವ ರಾಸಾಯನಿಕ ಗೊಬ್ಬರಗಳನ್ನು ಪೂರೈಸಬೇಕು. ಬಿತ್ತನೆಗೆ ಭೂಮಿ ಹದ ಮಾಡಿದ ನಂತರ ಪೂರ್ತಿ ರಾಸಾಯನಿಕ ಗೊಬ್ಬರಗಳನ್ನು ಮತ್ತು 8 ಕಿಲೋಗ್ರಾಂ ಬಯೋಜೈಮ್ ಅನ್ನು ಮಣ್ಣಿನಲ್ಲಿ ಬೆರೆಸಬೇಕು. ಮುಖ್ಯವಾಗಿ 500 ಗ್ರಾಂ ರೈಜೋಬಿಯಂ ಜೀವಾಣುವನ್ನು ಪ್ರತಿ ಎಕರೆಗೆ ಬೇಕಾಗುವ ಬಿತ್ತನೆ ಬೀಜಕ್ಕೆ ಉಪಚರಿಸಿ 30 ಸೆಂಟಿಮೀಟರ್ ಅಂತರದ ಸಾಲುಗಳಲ್ಲಿ ಪ್ರತಿ 8-10 ಸೆಂಟಿಮೀಟರ್ ಅಂತರದಲ್ಲಿ ಬಿತ್ತಬೇಕು. ಎಕರೆಗೆ ಬೇಕಾಗುವ ಬಿತ್ತನೆ ಬೀಜವನ್ನು 100 ಗ್ರಾಂ ಥೈರಾಮ್ ಅಥವಾ 60 ಗ್ರಾಂ ಕಾರ್ಬಾಕ್ಸಿನ್ 75WP ಉಪಚರಿಸಿ ನಂತರ ರೈಜೋಬಿಯಂ ಜೀವಾಣುವಿನಿಂದ ಬೀಜೋಪಚಾರ ಮಾಡುವುದರಿಂದ ಇಳುವರಿ ಹೆಚ್ಚುತ್ತದೆ. ರಂಜಕವನ್ನು ಶಿಲಾರಂಜಕದ ರೂಪದಲ್ಲಿ ಭೂಮಿಗೆ ಒದಗಿಸಿ 500 ಗ್ರಾಂ ರಂಜಕ ಕರಗಿಸುವ ಜೈವಿಕ ಗೊಬ್ಬರವನ್ನು 1 ಎಕರೆ ಪ್ರದೇಶಕ್ಕೆ ಬಿತ್ತುವ ಬೀಜಗಳಿಗೆ ಲೇಪಿಸಿ ಬಿತ್ತನೆ ಮಾಡಬೇಕು. ಇದರಿಂದ ಇಳುವರಿ ಹೆಚ್ಚುತ್ತದೆ ಹಾಗೂ ರಾಸಾಯನಿಕ ಗೊಬ್ಬರದ ಮೇಲಿನ ಖರ್ಚು ಕಡಿಮೆ ಮಾಡಬಹುದು. ಇನ್ನು ಕಳೆ ನಿರ್ವಹಣೆ, ಬಿತ್ತನೆಯಾದ ದಿನ ಅಥವಾ ಮರುದಿನ 1.6 ಲೀಟರ್ ಅಲಾಕ್ಲೋರ್ 50 EC ಅಥವಾ 0.8 ಲೀಟರ್ ಕ್ಲೊಮಾಝೋನ್ 50 EC ಅಥವಾ 15 ಗ್ರಾಂ ಕ್ಲೋರಿಮ್ಯೂರಾನ್ 25WP ಅಥವಾ 1.3 ಲೀಟರ್ ಪೆಂಡಿಮಿಥೈಲಿನ್ 30 EC 300 ಲೀಟರ್ ನೀರಿನಲ್ಲಿ ಬೆರೆಸಿ 1 ಎಕರೆ ಪ್ರದೇಶಕ್ಕೆ ಮಣ್ಣಿನ ಮೇಲೆ ಸಿಂಪಡಿಸಬೇಕು. ಕ್ಲೋರಿಮ್ಯೂರಾನ್ ಕಳೆನಾಶಕವನ್ನು ಬಿತ್ತಿದ 15 ದಿವಸಗಳವರೆಗೆ ಸಿಂಪರಣೆ ಮಾಡಬಹುದು. ನಂತರ 20-25 ದಿನಗಳ ಅವಧಿಯಲ್ಲಿ ಒಂದು ಸಾರಿ ಅಂತರ ಬೇಸಾಯ ಮಾಡಬೇಕು. ಇನ್ನು ರೈತ ಬಾಂಧವರೇ, ಗೋವಿನ ಜೋಳದ ಬಿತ್ತನೆಯನ್ನು ಜುಲೈ ತಿಂಗಳ ಕೊನೆಯವರೆಗೆ ಮುಂದುವರಿಸಬಹುದು. ಬೀಜವನ್ನು 60 ಸೆಂಟಿಮೀಟರ್ ಅಂತರದ ಸಾಲುಗಳಲ್ಲಿ, 20 ಸೆಂಟಿಮೀಟರ್ ಬೀಜದಿಂದ ಬೀಜಕ್ಕೆ ಅಂತರದಲ್ಲಿ ಮತ್ತು 5 ಸೆಂಟಿಮೀಟರ್ಕ್ಕಿಂತ ಹೆಚ್ಚು ಆಳವಿಲ್ಲದಂತೆ ಬಿತ್ತನೆ ಮಾಡಬೇಕು. ಶಿಫಾರಿತ ರಾಸಾಯನಿಕ ಗೊಬ್ಬರ ಪ್ರತಿ ಎಕರೆಗೆ 40 ಕಿಲೋಗ್ರಾಂ ಸಾರಜನಕ, 20 ಕಿಲೋಗ್ರಾಂ ರಂಜಕ ಮತ್ತು 10 ಕಿಲೋಗ್ರಾಂ ಪೊಟ್ಯಾಶ್ ಇದ್ದು, ಬಿತ್ತುವಾಗ ಶಿಫಾರಿತ ಪ್ರಮಾಣದ ಶೇಕಡ 50 ಸಾರಜನಕ ಮತ್ತು ಪೂರ್ಣ ಪ್ರಮಾಣದ ರಂಜಕ ಮತ್ತು ಪೊಟ್ಯಾಶ್ ಅನ್ನು ಕೊಡಬೇಕು. ಉಳಿದ ಶೇಕಡ 50 ಸಾರಜನಕವನ್ನು ಬಿತ್ತನೆಯಾದ 25-30 ದಿವಸಗಳಲ್ಲಿ ಮೇಲ್ಗೊಬ್ಬರವಾಗಿ ಮಣ್ಣಿನಲ್ಲಿ ಸಾಕಷ್ಟು ತೇವಾಂಶ ಇರುವಾಗ ಕೊಡಬೇಕು. ಪ್ರತಿ ಕಿಲೋಗ್ರಾಂ ಬಿತ್ತನೆ ಬೀಜವನ್ನು 2 ಗ್ರಾಂ ಮೆಟಾಲಾಕ್ಸಿಲ್ ಜೊತೆಗೆ ಮ್ಯಾಂಕೋಜೆಬ್ ಅಂತರ್ವ್ಯಾಪಿ ಶಿಲೀಂಧ್ರನಾಶಕದಿಂದ ಉಪಚರಿಸಿ ಬಿತ್ತಬೇಕು. ಇದರಿಂದ ಕೇದಿಗೆ ರೋಗದ ಹತೋಟಿ ಮಾಡಬಹುದು. ಗೋವಿನ ಜೋಳದಲ್ಲಿ ಕಾಂಡ ಕಪ್ಪು ಕೊಳೆ ರೋಗದ ನಿರ್ವಹಣೆಗೆ ಪ್ರತಿ ಕಿಲೋಗ್ರಾಂ ಬಿತ್ತನೆ ಬೀಜಕ್ಕೆ 25 ಗ್ರಾಂ ರಂಜಕ ಕರಗಿಸುವ ಅಣುಜೀವಿ ಹಾಗೂ 6 ಗ್ರಾಂ ಟ್ರೈಕೋಡರ್ಮಾ ಹಾರ್ಜಿಯಾನಂ ಶಿಲೀಂಧ್ರದಿಂದ ಅಥವಾ 2 ಗ್ರಾಂ ಥೈರಾಮ್ 75WP ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಬೇಕು. ಇನ್ನು ಕಳೆ ನಿಯಂತ್ರಣ, ಕಳೆಗಳನ್ನು ಸೂಕ್ತ ಕಳೆನಾಶಕಗಳನ್ನು ಬಳಸಿ ನಿಯಂತ್ರಿಸಬಹುದು. ಎಕರೆಗೆ 1.0 ಕಿಲೋಗ್ರಾಂ ಅಟ್ರಾಸಿನ್ 50WP ಜೊತೆಗೆ 1 ಲೀಟರ್ ಪೆಂಡಿಮಿಥೈಲಿನ್ 30 EC ಕಳೆನಾಶಕವನ್ನು 300 ಲೀಟರ್ ನೀರಿನಲ್ಲಿ ಕರಗಿಸಿ ಬಿತ್ತನೆಯಾದ ದಿನ ಅಥವಾ ಮರುದಿನ ಮಣ್ಣಿನ ಮೇಲೆ ಸಿಂಪಡಿಸಬೇಕು. ಇದರಿಂದ ಬೀಜದಿಂದ ಹರಡುವ ಕಳೆಗಳನ್ನು ನಿಯಂತ್ರಿಸಬಹುದು. ಅಥವಾ ಗೋವಿನ ಜೋಳ ಬಿತ್ತಿದ ಅಥವಾ ಮರುದಿನ ಅಟ್ರಾಸಿನ್ ಪ್ರತಿ ಎಕರೆಗೆ 0.8 ಕಿಲೋಗ್ರಾಂ ಸಿಂಪರಣೆ ಮಾಡಿ 20-25 ದಿನಗಳ ನಂತರ ಟೆಂಬ್ಯೂಟ್ರಿಯಾನ್ 115 ಮಿಲಿಲೀಟರ್ ಸಿಂಪರಣೆ ಮಾಡುವುದರಿಂದ ಕಳೆಗಳನ್ನು ನಿಯಂತ್ರಿಸಬಹುದು. ಇಲ್ಲವೇ ಬಿತ್ತನೆಯಾದ 20-25 ದಿನಗಳ ನಂತರ ಶೇಕಡ 80 2.4D ಸೋಡಿಯಂ ಲವಣವನ್ನು ಸಿಂಪರಣೆ ಮಾಡುವುದರಿಂದ ಬಿತ್ತನೆಯ ನಂತರದ ದಿನಗಳಲ್ಲಿ ಬರುವ ದ್ವಿದಳ ಜಾತಿಯ ಕಸವನ್ನು ನಿಯಂತ್ರಿಸಬಹುದು. ಅಥವಾ ಬಿತ್ತನೆಯಾದ 25 ದಿನಗಳ ನಂತರ 1 ಅಥವಾ 2 ಬಾರಿ ಎಡೆಕುಂಟೆ ಮಾಡಿ ಪ್ರತಿ ಎಕರೆಗೆ ಶೇಕಡ 80 0.8 ಕಿಲೋಗ್ರಾಂ 2.4D ಸೋಡಿಯಂ ಲವಣವನ್ನು ಸಿಂಪರಣೆ ಮಾಡುವುದರಿಂದ ಕಳೆಗಳನ್ನು ಪರಿಣಾಮಕಾರಿಯಾಗಿ ಹತೋಟಿ ಮಾಡಬಹುದು. ವಿಶೇಷ ಸೂಚನೆ ಏನಪ್ಪಾ ಅಂದ್ರೆ, ಸಮೀಪದ ದ್ರಾಕ್ಷಿ, ಹತ್ತಿ, ದ್ವಿದಳ ಧಾನ್ಯದ ಬೆಳೆಗಳು, ಆಲೂಗಡ್ಡೆ ಮತ್ತು ಕುಂಬಳ ಜಾತಿಗೆ ಸೇರಿದ ಬೆಳೆಗಳಿಗೆ ಸಿಂಪರಣೆ ಹೋಗದಂತೆ ಎಚ್ಚರಿಕೆಯನ್ನ ವಹಿಸಬೇಕು.
1: ಇದುವರೆಗೆ ರೈತರಿಗೆ ಸಲಹೆಗಳನ್ನು ಕೇಳಿದಿರಿ ಆಕಾಶವಾಣಿ ಧಾರವಾಡ. ಈಗ ಕೇಳಿ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಬಿಳಿಗಿ ತಾಲೂಕು ಕೊಪ್ಪದ ಶಾರದಾ ಲಿಂಗದ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಪದ.

0: ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೆ ಬೆಳಗಿ ತಾಲೂಕು ಕೊಪ್ಪದ ಶಾರದಾಲಿಂಗದ್ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಪದ ಕೇಳಿದಿರಿ. ಆಕಾಶವಾಣಿಯ ಧಾರವಾಡ ಕೇಂದ್ರವಿದು.
1: ಆತ್ಮೀಯ ಕೇಳುಗರೆ, ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನಿನ್ ಕಾರ್ಯಕ್ರಮ ನಿಮ್ಮ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಮಂಗಳವಾರ ಸಂಜೆ 6:50.
2: ನಾನು ಡಾಕ್ಟರ್ ವಸೀಂ ಅಹಮದ್, ಎಸ್ಡಿಎಂ ವೈದ್ಯಕೀಯ ಸಂಸ್ಥೆ ಹಾಗೂ ಆಸ್ಪತ್ರೆಯ ವಾಕ್ ಶ್ರವಣ ವಿಭಾಗದ ಮುಖ್ಯಸ್ಥ. ವಾರ್ಷಿಕವಾಗಿ ಜುಲೈ 20ರಂದು ಸೀಳು ತುಟಿ ಮತ್ತು ಸೀಳು ಅಂಗುಳದ ಸಮಸ್ಯೆಗಳಿಗೆ ಪರಿಹಾರ ನೀಡಲು ಹಾಗೂ ಮಾಹಿತಿಯನ್ನು ನೀಡಲು ವಾರ್ಷಿಕೋತ್ಸವವನ್ನು ಹಮ್ಮಿಕೊಳ್ಳಲಾಗುತ್ತದೆ. ಜುಲೈ 14ರಂದು ಸಂಜೆ 6:50 ಎಸ್ಡಿಎಂ ಡಾಕ್ಟರ್ ಆರೋಗ್ಯ ಸಂವಾದದ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಮುಂದೆ ಬರಲಿದ್ದೇನೆ. ತಾವೆಲ್ಲರೂ ಸೀಳು ತುಟಿ ಹಾಗೂ ಸೀಳು ಅಂಗಳ ಇರುವಂತಹ ಮಕ್ಕಳು ಹಾಗೂ ವ್ಯಕ್ತಿಗಳಲ್ಲಿ ಬರುವಂತಹ ಮಾತಿನ ತೊಂದರೆ, ಕೇಳುವ ತೊಂದರೆ ಹಾಗೂ ನುಂಗುವ ತೊಂದರೆಗಳ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಳಬಹುದು.
1: ದೂರವಾಣಿ ಸಂಖ್ಯೆಗಳು 244-344-14, 244-344-15 ಹಾಗೂ 244-344-16. ಎಸ್ಟಿಡಿ ಕೋಡ್ 0836.
3: ಆಕಾಶವಾಣಿ ಧಾರವಾಡ.

0: ಸಿಟಿ ಐಟಿ ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಲಾ ಸೊಸೈಟಿ, ವಿಶ್ವನಾಥ ರಾವ್ ದೇಶಪಾಂಡೆ ತಾಂತ್ರಿಕ ಮಹಾವಿದ್ಯಾಲಯ, ಹಳಿಯಾಳ. ನಮಸ್ಕಾರ ಶ್ರೋತೃಗಳೇ,
1: ಹಳಿಯಾಳದ ಕೆಎಲ್ಎಸ್ ವಿಡಿಐಟಿ ಪ್ರಾಯೋಜಿಸಿರುವ ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ ಈ ಕಾರ್ಯಕ್ರಮ ಸರಣಿಯ ಸಮಾರೋಪ ಸಂಚಿಕೆಯನ್ನು ಕೇಳಲಿದ್ದೀರಿ. ಮಾತನಾಡಲಿದ್ದಾರೆ ಕೆಎಲ್ಎಸ್ ವಿಡಿಐಟಿ ಹಳಿಯಾಳದ ಪ್ರಾಂಶುಪಾಲರಾದ ಡಾಕ್ಟರ್ ವಿಎ ಕುಲಕರ್ಣಿ.
2: ಆಕಾಶವಾಣಿ ಎಲ್ಲ ಸಹೃದಯ ಶ್ರೋತೃಗಳಿಗೆ ಕರ್ನಾಟಕ ಕಾನೂನು ಸಂಸ್ಥೆಯ ವಿಶ್ವನಾಥರಾವ್ ದೇಶಪಾಂಡೆ ತಾಂತ್ರಿಕ ಮಹಾವಿದ್ಯಾಲಯದಿಂದ ನಮಸ್ಕಾರಗಳು. 4ನೇ ಆವೃತ್ತಿಯ ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ ಈ ಕಾರ್ಯಕ್ರಮವನ್ನು ಇವತ್ತು ನಾವು ಮುಗಿಸ್ತಾ ಇದ್ದೇವೆ. 2021ರಿಂದ ಆರಂಭವಾದ ಈ ನಮ್ಮ ಕಾರ್ಯಕ್ರಮವು ಪ್ರತಿ ವರ್ಷ ಹೆಚ್ಚನ್ನು ಹೆಚ್ಚು ಜನಮನ್ನಣೆಯನ್ನು ಪಡಿತಾ ಇದ್ದು ಜನಪ್ರಿಯವಾಗಿದೆ. ಈ ಒಂದು ಜನಸಾಮಾನ್ಯರಿಗೆ ತಂತ್ರಜ್ಞಾನವನ್ನು ನೀಡುವ ಆಶಯದಲ್ಲಿ ನಮ್ಮ ಜೊತೆ ಕೈಜೋಡಿಸಿದಂಥ ಆಕಾಶವಾಣಿ ಧಾರವಾಡ ಕೇಂದ್ರದ ಎಲ್ಲ ಅಧಿಕಾರಿಗಳಿಗೂ ಸಿಬ್ಬಂದಿವರ್ಗೂ ಸಹ ನಮ್ಮ ಮಹಾವಿದ್ಯಾಲಯದ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ. ಇವತ್ತಿನ ಸಮಾರೋಪ ಸಂಚಿಕೆ ಸೇರಿದಂತೆ 90 ಸಂಚಿಕೆಗಳನ್ನು ನಾವು ಮುಗಿಸ್ತಾ ಇದ್ದು, ಇದರಲ್ಲಿ 13 ಸಂಚಿಕೆಗಳನ್ನು ವಿವಿಧ ವಿಷಯಗಳ ತಂತ್ರಜ್ಞರು, 17 ಸಂಚಿಕೆಗಳನ್ನು ನಮ್ಮ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು, 59 ಸಂಚಿಕೆಗಳನ್ನು ನಮ್ಮ ಪ್ರಾಧ್ಯಾಪಕರು ಸೇರಿದಂತೆ ವಿವಿಧ ಸಂಚಿಕೆಗಳನ್ನು ಇವರು ಮುಗಿಸಿದ್ದಾರೆ. ಇದರಲ್ಲಿ ಪ್ರಪ್ರಥಮವಾಗಿ 15ನೇ ಏಪ್ರಿಲ್ ನಮ್ಮ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ ಉಪಕುಲಪತಿಗಳಾದಂಥ ಡಾಕ್ಟರ್ ಎಸ್ ವಿದ್ಯಾಶಂಕರ್ ಅವರು ಉದ್ಘಾಟನಾ ಸಂಚಿಕೆಯನ್ನು ಮಾಡಿದರು. ತದನಂತರ ಹನುಮಂತ್ ಬಿ ಕುಲಕರ್ಣಿ ಅವರು ಡಿಜಿಟಲ್ ಬಂಧನ ಮೋಸದ ಬಗ್ಗೆ ಜನರಲ್ಲಿ ಒಂದು ಅರಿವನ್ನು ಮೂಡಿಸಿದ್ದಾರೆ. ಶ್ರೀ ಎಸ್ ಎ ಕಟ್ಟಿ ಅವರು ಡಿಆರ್ಡಿಒ ಕ್ಷಿಪಣಿ ತಂತ್ರಜ್ಞರು, ಅವರು ನಮ್ಮ ದೇಶದ ಸಂರಕ್ಷಣೆಯಲ್ಲಿ ಕ್ಷಿಪಣಿಗಳ ಪಾತ್ರ ಕುರಿತು ಮಾತನಾಡಿದ್ದಾರೆ. ಅಭಿಷೇಕ್ ಕುಕೇರಿಕರ್ ಅವರು ಕೃಷಿಯಲ್ಲಿ ಕೃತಕ ಬುದ್ಧಿಮತ್ತೆ ಕುರಿತಾಗಿ ಮತ್ತು ಪ್ರಮೋದ್ ರಾಯಚೂರ್ ಅವರು ರಾಷ್ಟ್ರ ಪ್ರಗತಿಯಲ್ಲಿ ಅಣುಶಕ್ತಿಯ ಕೊಡುಗೆ ಕುರಿತಾಗಿ, ಮೇಘನಾ ಕುಲಕರ್ಣಿ ವಿಶ್ವೇಶ್ವರ ತಾಂತ್ರಿಕ ವಿಶ್ವವಿದ್ಯಾಲಯ ಬೆಳಗಾವಿ ಇವರು ದೈನಂದಿನ ಜೀವನದಲ್ಲಿ ಎಲೆಕ್ಟ್ರಾನಿಕ್ ಚಿಪ್ಗಳ ಪಾತ್ರ ಕುರಿತಾಗಿ ಮತ್ತು ಡಾಕ್ಟರ್ ಅಶ್ವಿನ್ ದುದಿಹಳ್ಳಿ ಇವರು ದಂತ ಚಿಕಿತ್ಸೆಯಲ್ಲಿ ತಂತ್ರಜ್ಞಾನದ ಕುರಿತಾಗಿ ಮತ್ತು ಪಂಡಿತ್ ಡಾಕ್ಟರ್ ವಿಜಯಕುಮಾರ್ ಪಾಟೀಲ್ ಅವರು ಸಂಗೀತ ಕ್ಷೇತ್ರದಲ್ಲಿ ತಂತ್ರಜ್ಞಾನದ ಕುರಿತಾಗಿ, ಎಚ್ಎಸ್ ಹಳ್ಳಿಕೇರಿ ಡೈರೆಕ್ಟರ್ ಅರ್ಕಿಟ್ರಾನ್ ಸೊಲ್ಯೂಷನ್ ಬೆಂಗಳೂರು ಇವರು ಕೃತಕ ಬುದ್ಧಿಮತ್ತೆ ಭವಿಷ್ಯದ ಉಪಯೋಗಗಳ ಕುರಿತಾಗಿ, ವೈಶಾಖ ಕುಲಕರ್ಣಿ ಇವರು ಸಂಚಾರ ವ್ಯವಸ್ಥೆ ಜನಸಾಮಾನ್ಯ ಜನರಿಗೆ ಸಹಾಯವಾಗುವ ತಂತ್ರಜ್ಞಾನದ ಕುರಿತಾಗಿ, ಅಜಯ್ ಕಬಾಡಿ ಅವರು ಉದ್ಯಮ ಕ್ಷೇತ್ರಗಳಲ್ಲಿ ಕೃತಕ ಬುದ್ಧಿಮತ್ತೆ ಭಾರತದ ಬೆರವಣಿಗೆಯಲ್ಲಿ ಹೊಸ ಶಕ್ತಿಗಳ ಕುರಿತಾಗಿ, ಗಜೇಂದ್ರ ದೇಶಪಾಂಡೆ ಅವರು ಹಿರಿಯ ನಾಗರಿಕರ ಸುರಕ್ಷತೆಗಾಗಿ ಸ್ಮಾರ್ಟ್ ತಂತ್ರಜ್ಞಾನದ ಕುರಿತಾಗಿ ಮತ್ತು ಹಾವೇರಿ ವಿಶ್ವವಿದ್ಯಾಲಯದ ಉಪಕುಲಪತಿಗಳಾದಂಥ ಡಾಕ್ಟರ್ ಸುರೇಶ್ ಜಂಗಮ್ ಶೆಟ್ಟಿ ಅವರು ವಿಮರ್ಶಾತ್ಮಕ ಚಿಂತನೆ, ಬೋಧನೆ ಕಲಿಕೆ, ಸಂಶೋಧನೆ ಮತ್ತು ನಾವೀನ್ಯತೆ ಅಳವಡಿಕೆ ಕುರಿತಾಗಿ ತಮ್ಮ ಒಂದು ಬಹುಮೌಲ್ಯವಾದ ಕೊಡುಗೆಯನ್ನು ನೀಡಿದ್ದಾರೆ. ಇದರ ಮೂಲಕ ಜನಸಾಮಾನ್ಯರಲ್ಲಿ ಅನೇಕ ವಿಷಯಗಳ ಬಗ್ಗೆ ಅರಿವು ಮೂಡಿಸಲು ಸಹ ನಾವು ಯಶಸ್ವಿಯಾಗಿದ್ದೇವೆ. ಇದಲ್ಲದೆ ಈ ಸಲದ ಒಂದು ಆವೃತ್ತಿಯಲ್ಲಿ ತಂತ್ರಜ್ಞರು, ನಮ್ಮ ವಿದ್ಯಾರ್ಥಿಗಳು ಮತ್ತು ಪ್ರಾಧ್ಯಾಪಕರು ಮಾತನಾಡಿದ್ದಾರೆ. ಇದರಲ್ಲಿ ಸೈಬರ್ ಸೆಕ್ಯೂರಿಟಿ ಕುರಿತಾಗಿ 5 ಸಂಚಿಕೆಗಳು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಮಷಿನ್ ಲರ್ನಿಂಗ್ ಕುರಿತಾಗಿ 6 ಸಂಚಿಕೆಗಳು, ಡಿಜಿಟಲ್ ಟೆಕ್ನಾಲಜಿ ಮತ್ತು ಐಟಿ ಸೆಕ್ಟರ್ನಲ್ಲಿ 7 ಸಂಚಿಕೆಗಳು, ಸ್ಪೇಸ್ ಟೆಕ್ನಾಲಜಿಯಲ್ಲಿ 1 ಸಂಚಿಕೆ, ಪವರ್ ಸೆಕ್ಟರ್ನಲ್ಲಿ 7 ಸಂಚಿಕೆಗಳು, ಹೆಲ್ತ್ ಮತ್ತು ಮೆಡಿಕಲ್ ಈ ಸೆಕ್ಟರ್ನಲ್ಲಿ 12 ಸಂಚಿಕೆಗಳು, ಸ್ಪೋರ್ಟ್ಸ್ ಸೆಕ್ಟರ್ನಲ್ಲಿ 1 ಸಂಚಿಕೆ, ಶಿಕ್ಷಣ ಕ್ಷೇತ್ರದ ಕುರಿತಾಗಿ 3 ಸಂಚಿಕೆಗಳು, ಸಿವಿಲ್ ಕಟ್ಟಡ ತಂತ್ರಜ್ಞಾನ ಕುರಿತಾಗಿ 4 ಸಂಚಿಕೆಗಳು, ಆಟೋಮೊಬೈಲ್ನಲ್ಲಿ 9 ಸಂಚಿಕೆಗಳು, ರಕ್ಷಣಾ ವ್ಯವಸ್ಥೆ ಕುರಿತಾಗಿ 1 ಸಂಚಿಕೆ, ಕೃಷಿ ತಂತ್ರಜ್ಞಾನದ ಕುರಿತಾಗಿ 6 ಸಂಚಿಕೆ, ಸಂಗೀತ ಕ್ಷೇತ್ರದಲ್ಲಿ 1 ಸಂಚಿಕೆ ಮತ್ತು ಸಾಮಾಜಿಕ ಕ್ಷೇತ್ರ ಕುರಿತಂತೆ 20 ಸಂಚಿಕೆಗಳು, ಟೋಟಲ್ 89 ಸಂಚಿಕೆಗಳು. ಅನೇಕ ತಂತ್ರಜ್ಞರು ತಮ್ಮ ಒಂದು ಜ್ಞಾನವನ್ನು ಎಲ್ಲ ಸಹೃದಯ ಕೇಳುಗರೊಂದಿಗೆ ಹಂಚಿಕೊಂಡಿದ್ದಾರೆ. ನಮ್ಮ ಮಹಾವಿದ್ಯಾಲಯದ ಪರವಾಗಿ, ಆಡಳಿತ ಮಂಡಳಿಯ ಪರವಾಗಿ ಈ ಎಲ್ಲ ತಂತ್ರಜ್ಞರಿಗೆ, ನಮ್ಮ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಇದು ಈ ಆವೃತ್ತಿಯ ಕೊನೆ ಸಂಚಿಕೆ ಆಗಿದ್ದರೂ ಕೂಡ ಮುಂಬರುವ ದಿನಗಳಲ್ಲಿ ನಿಮ್ಮ ಒಂದು ಅನುಕೂಲಕ್ಕಾಗಿ 10 ಹಲವು ಸಂಚಿಕೆಗಳೊಂದಿಗೆ ಆಕಾಶವಾಣಿ ಧಾರವಾಡ ಕೇಂದ್ರ ಸಹಯೋಗದಲ್ಲಿ ವಿಶ್ವನಾಥರಾವ್ ದೇಶಪಾಂಡೆ ತಾಂತ್ರಿಕ ಮಹಾವಿದ್ಯಾಲಯ ಮತ್ತು ಆಕಾಶವಾಣಿ ಧಾರವಾಡ ಕೇಂದ್ರವು 10 ಹಲವು ಕಾರ್ಯಕ್ರಮಗಳು ಸಹ ತರಲಿಕ್ಕೆ ಇಚ್ಛೆಪಡ್ತಾ ಇದೆ. ಇದಲ್ಲದೆ ಈ ಕಾರ್ಯಕ್ರಮದಲ್ಲಿ ನಮಗೆ ಪತ್ರದ ಮೂಲಕವಾಗಿ ತಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಪ್ರೋತ್ಸಾಹಿಸಿದಂಥ ಎಲ್ಲ ಶ್ರೋತೃಗಳಿಗೂ ಸಹ ನನ್ನ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ನಾವು ಈ ಮೊದಲೇ ಹೇಳಿದಂತೆ ಪ್ರತಿ ಸಂಚಿಕೆಯಿಂದ ಒಬ್ಬರನ್ನು ಆರಿಸಿಕೊಂಡಿದ್ದು ಅವರಿಗೆ ಬಹುಮಾನ ನೀಡುವ ಪ್ರಕ್ರಿಯೆ ಶುರುವಾಗಿದೆ. ಪ್ರಾಯಶಃ ಇನ್ನೊಂದು 1 ವಾರ ಅಥವಾ 10 ದಿವಸಗಳಲ್ಲಿ ಎಲ್ಲ ಬಹುಮಾನ ವಿಜೇತರಿಗೆ ಬಹುಮಾನಗಳನ್ನು ಹಂಚುವ ಮೂಲಕ ತಲುಪಿಸಲಾಗುವುದು. ನಿಮ್ಮೆಲ್ಲರ ಸ್ಪಂದನೆ ನಮ್ಮೊಂದಿಗೆ ನಿರಂತರವಾಗಿರಲಿ ಎಂದು ಆಶಿಸುತ್ತೇನೆ ಮತ್ತು ಎಲ್ಲರಿಗೂ ಈ ಮೂಲಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ನಮಸ್ಕಾರಗಳು.
1: ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ ಈ ಕಾರ್ಯಕ್ರಮ ಸರಣಿಯ ಸಮಾರೋಪ ಸಂಚಿಕೆಯಲ್ಲಿ ಇದುವರೆಗೆ ಮಾತನಾಡಿದವರು ಹಳಿಯಾಳದ ಕೆಎಲ್ಎಸ್ ವಿಡಿಐಟಿಯ ಪ್ರಾಂಶುಪಾಲರಾದ ಡಾಕ್ಟರ್ ವಿಎ ಕುಲಕರ್ಣಿ.
0: ಕೆಎಲ್ಎಸ್ ವಿಡಿಐಟಿ ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ ಇದುವರೆಗೆ ಕೇಳಿದಿರಿ. ಪ್ರಸ್ತುತಿ ಮಾಯಾ ರಾಮನ್, ಸಂಕಲನ ನವೀನ್ ಮಹಾಲೆ.
1: ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಲಾ ಸೊಸೈಟಿ, ವಿಶ್ವನಾಥರಾವ್ ದೇಶಪಾಂಡೆ ತಾಂತ್ರಿಕ ಮಹಾವಿದ್ಯಾಲಯ, ಹಳ್ಯಾಳ.
3: ಆಕಾಶವಾಣಿ ಧಾರವಾಡ. ಸಮಯ 6:55 ಆಗುತ್ತಲಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಸಂಸ್ಕೃತದಲ್ಲಿ ವಾರ್ತಾ ಪ್ರಸಾರ ದಿಲ್ಲಿ ಕೇಂದ್ರದಿಂದ.

0: ಆಕಾಶವಾಣಿಯ ಧಾರವಾಡ ಕೇಂದ್ರವಿದು.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ?
3: BMW X1 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ?
2: ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲ್ರಿ ಫೆಸ್ಟಿವಲ್ ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ, ಆಕರ್ಷಕ ಬಹುಮಾನಗಳನ್ನು ಪಡೆಯಿರಿ.
3: ಕೊಡುಗೆಗಳು ಜುಲೈ 9 ಆಗಸ್ಟ್ 9 ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.
4: ಸ್ವರಾಂಜಲಿ ಸಂಗೀತ ದಿಗ್ಗಜರ ಸ್ಮೃತಿ ಚಿತ್ರ. ಅಭಿಮಾನಿ ಶ್ರೋತೃಗಳೇ, ಶಾಸ್ತ್ರೀಯ ಸಂಗೀತದೊಂದಿಗೆ ಮಿಳಿತಗೊಂಡು ಅದಕ್ಕ ಇಂಬು ಕೊಡುವಂತಹದ್ದು ಹಾರ್ಮೋನಿಯಂ ಅನ್ನೋ ಸಂವಾದಿನಿಯ ಸೆಳಕು ಅದು. ಆ ಸರಿಗಮಗಳನ್ನ ಆರಾಧಿಸಿ ಸಂವಾದಿನಿಯ ಸಂತ ಎನಿಸಿಕೊಂಡವರು ರಾಮ್ಭಾವು ಬಿಜಾಪುರೆ ಅನ್ನೋ ಸಂಗೀತ ದಿಗ್ಗಜರು. ಆ ಕಲಾವಿದರ ಜೀ

0: ಎಳೆಯ ಪದರು ಸಂವಾದಿನಿ ಸಂತನ ಸುಸ್ವರ ಸಿಂಚನ ಅನ್ನೋ ಸ್ವರಾಂಜಲಿಯ ಕದರು ಕೇಳ್ರಿ. ಪ್ರತಿ ಶುಕ್ರವಾರ ಮುಂಜಾನೆ 6:35 ರಾತ್ರಿ 8:15
1: ಸಂವಾದಿನಿ ಸಂತನ ಸುಸ್ವರ ಸಿಂಚನ
0: ಸ್ವರಾಂಜಲಿಯ ಈ ನಡೆ ಸಂವಾದಿನಿ ಸಂತನ ಜೀವನ ಸಾಧನೆಯೆಡೆ.
2: ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ಪ್ರಕಟಣೆ. 7:05 ಪ್ರದೇಶ ಸಮಾಚಾರ ಕೇಳುತ್ತೀರಿ ನಮ್ಮ ನಿಲಯದಿಂದ.

0: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಸೈಲೆನ್ಸ್ ಸೈಲೆನ್ಸ್, ದಯವಿಟ್ಟು ಯಾರು ಗಲಾಟೆ ಮಾಡಬೇಡಿ, ಇದು ಹಾಸ್ಪಿಟಲ್.
2: ಏನಮ್ಮ ಆ ಅಳ್ತಾ ಇರೋ ಆ ಮಗುನ ಹಾಗೂ ತಾಯಿನ ಒಳಗಡೆ ಕಳಿಸಿ.
3: ಡಾಕ್ಟರ್, ನಿನ್ನೆಯಿಂದ ಒಂದು ನಿಮಿಷನೂ ನಿಲ್ಲಿಸ್ತಾ ಹೇಳ್ತಾ ಇದ್ದಾನೆ. ನಾನ್ ಮಗು ಕೈಲಿದ್ದ ಮೊಬೈಲ್ ಕಿತ್ಕೊಂಡೆ ಅಷ್ಟೇ, ಆಗ ಶುರು ಮಾಡಿದಂತಹ ಹಠ ರೊಚ್ಚಿಗೆದ್ದು ಹೀಗಾಡ್ತಾ ಇದ್ದಾನೆ, ನಿಲ್ಲಿಸ್ತಾನೆ ಇಲ್ಲ ಅಳಿನ.
2: ಚೆ, ನೋಡಿ, ಮಗು ಒಂದ್ ಕಡೆ ಕೂರ್ತಾ ಇಲ್ಲ, ಕಣ್ಣಿಗೆ ಕಣ್ ಕೊಟ್ಟು ನೋಡ್ತಾ ಇಲ್ಲ. ಮಗುವಿನ ನಡವಳಿಕೆ ಎಷ್ಟು ಅಸಹಜವಾಗಿದೆ, ಇಡೀ ಮೈ ನಡುಗ್ತಾ ಇದೆ. ಇದಕ್ಕೆ ಹಿರಿಯರಾದ ನಾವೇ ಕಾರಣ ಅಮ್ಮ. ಮಕ್ಕಳ ಕೈಗೆ ನಾವೇ ಮೊಬೈಲ್ ಕೊಟ್ಟು ನಾವು ನಮ್ ಕೆಲಸ ಮಾಡ್ಕೋತೀವಿ. ಇದರಿಂದ ಕ್ರಮೇಣ ಮಕ್ಕಳ ಎಳೆ ಮನಸ್ಸು ಅದಕ್ಕೆ ದಾಸನಾಗ್ಬಿಡುತ್ತೆ. ಮಾನಸಿಕ ಅಸ್ವಸ್ಥತೆ, ನರದೌರ್ಬಲ್ಯ, ಕಣ್ಣಿನ ದೃಷ್ಟಿದೋಷ ಎಲ್ಲ ಶುರುವಾಗ್ಬಿಡುತ್ತೆ. ಮಕ್ಕಳಿಗೆ ದಯವಿಟ್ಟು ಮೊಬೈಲ್ ಕೊಡೋದನ್ನು ನಿಲ್ಲಿಸಿ.
1: ಇನ್ನು ಏನೂ ಅರಿಯದ ಹಸುಗೂಸುಗಳು ಜಗತ್ತಿಗೆ ತಮ್ಮನ್ನ ತಾವು ತೆರೆದುಕೊಳ್ಳೋ ಮುನ್ನ ನಾವೇ ಅವರ ಭವಿಷ್ಯವನ್ನ ಚೀಟೋದು ಬೇಡವೇ.

0: ಯಾರು ನಮಗಿಂತ ಮುಂದಿದ್ದಾರೆ ಅಥವಾ ಯಾರು ನಮಗಿಂತ ಹಿಂದಿದ್ದಾರೆ ಎಂದು ಯೋಚಿಸುವುದರ ಬದಲು
1: ಯಾರು ನಮ್ಮ ಜೊತೆಗಿದ್ದಾರೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳೋಣ.
0: ನಾವು ಒಬ್ಬರಿಗೆ ಸಹಾಯ ಮಾಡಿದರೆ
1: ನಮಗೆ ಇಬ್ಬರು ಸಹಾಯ ಮಾಡುತ್ತಾರೆ.
0: ನಾವು ಸಮಾಜವನ್ನು ಬೆಳೆಸಿದರೆ
1: ಸಮಾಜ ನಮ್ಮನ್ನು ಬೆಳೆಸುತ್ತದೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ಆಗಸ್ಟ್ 6ರಿಂದ ರಾಜ್ಯ ವಿಧಾನಮಂಡಲ ಅಧಿವೇಶನ. ಭಾರತ್ ಜೋಡೋ 10,000 ಯುವ ಸಂಘಗಳ ಸ್ಥಾಪನೆಗೆ ರಾಜ್ಯ ಸರ್ಕಾರ ಯೋಜನೆ. ರಾಯಚೂರು ಜಿಲ್ಲೆಯ 317 ಕೆರೆಗಳ ಒತ್ತುವರಿ ತೆರವಿಗಾಗಿ ಲೋಕಾಯುಕ್ತರಿಂದ ಸಾರ್ವಜನಿಕ ಹಿತಾಸಕ್ತಿ ಪ್ರಕರಣ ದಾಖಲು. ದೇಶಾದ್ಯಂತ 104 ವಿಮಾನ ನಿಲ್ದಾಣಗಳಲ್ಲಿ ಸಂಪೂರ್ಣ ಸ್ವಚ್ಛ ಇಂಧನ ಬಳಕೆ, ಸಚಿವ ಪ್ರಹ್ಲಾದ್ ಜೋಶಿ ಮಾಹಿತಿ. ಈಗ ವಾರ್ತೆಗಳ ವಿವರ. ವಿಧಾನಮಂಡಲ ಅಧಿವೇಶನ ಮುಂದಿನ ತಿಂಗಳು ಆಗಸ್ಟ್ 6ರಿಂದ ನಡೆಯಲಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಗಳೂರಿನಲ್ಲಿ ಈ ವಿಷಯ ತಿಳಿಸಿದ್ದಾರೆ. ನಾಳೆ ಕಾವೇರಿ ಮಂಡಳಿ

0: ಸಭೆ ನಡೆಯಲಿದ್ದು, ತಮಿಳುನಾಡಿಗೆ ನೀರು ಹರಿಸುವ ಕುರಿತು ನಿರ್ಧರಿಸಲಾಗುವುದು. ರಾಜ್ಯದ ಜಲಾಶಯದ ಪ್ರಸ್ತುತ ಸ್ಥಿತಿಗತಿ ಆಧರಿಸಿ ರಾಜ್ಯದ ನಿಲುವು ಸಭೆಯಲ್ಲಿ ಸ್ಪಷ್ಟಪಡಿಸಲಾಗುವುದು ಎಂದರು. ಪಕ್ಷದ ವರಿಷ್ಠರು ಮುಂಬರುವ 3-4 ದಿನಗಳಲ್ಲಿ ಹೊಸದಿಲ್ಲಿಗೆ ಆಹ್ವಾನಿಸುವ ನಿರೀಕ್ಷೆ ಇದ್ದು, ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ ಚರ್ಚಿಸುವುದಾಗಿ ನುಡಿದರು. 10,000 ಭಾರತ್ ಜೋಡೋ ಯುವ ಸಂಘಗಳನ್ನು ಸ್ಥಾಪಿಸಲು ಯೋಜಿಸಲಾಗಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಯುವ ಜನರಲ್ಲಿ ಕ್ರೀಡೆ, ಸಂಸ್ಕೃತಿ, ವೈಜ್ಞಾನಿಕ ಮನೋಭಾವ ಹಾಗೂ ಸಾಮಾಜಿಕ ಸಾಮರಸ್ಯವನ್ನು ಉತ್ತೇಜಿಸಲು ಗ್ರಾಮ ಪಂಚಾಯಿತಿ ಮತ್ತು ನಗರಗಳ ವಾರ್ಡ್ಗಳ ವ್ಯಾಪ್ತಿಯಲ್ಲಿ ಭಾರತ್ ಜೋಡೋ ಯುವ ಸಂಘಗಳು ಸದ್ಯದಲ್ಲೇ ಕಾರ್ಯಾರಂಭಿಸಲಿವೆ ಎಂದು ಎಕ್ಸ್ ಮಾಧ್ಯಮದಲ್ಲಿ ಪ್ರಕಟಿಸಿದ್ದಾರೆ. ಯುವ ಸಬಲೀಕರಣ ಹಾಗೂ ಕ್ರೀಡಾ ಇಲಾಖೆ ಅನುಷ್ಠಾನಗೊಳಿಸಲಿದ್ದು, ಪ್ರತಿಯೊಂದು ಸಂಘದ ಓರ್ವ ತರಬೇತುದಾರರಿಗೆ ವಾರ್ಷಿಕ ತಲಾ 24,000 ರೂಪಾಯಿ ಗೌರವ ಧನದ ಜೊತೆಗೆ ಪ್ರತಿ ಸಂಘಕ್ಕೆ ವಾರ್ಷಿಕ ತಲಾ 10,00,000 ರೂಪಾಯಿ ಅನುದಾನ ನೀಡಲಾಗುವುದು ಎಂದಿದ್ದಾರೆ. ಪ್ರತಿಯೊಂದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಒಂದು ಸಂಘ, ಪ್ರತಿ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸರಾಸರಿ 4,000 ಜನಸಂಖ್ಯೆಗೆ ಒಂದು ಸಂಘ ರಚಿಸಲು ಆದೇಶಿಸಲಾಗಿದೆ. ರಾಯಚೂರು ಜಿಲ್ಲೆಯಲ್ಲಿ 319 ಕೆರೆಗಳಿದ್ದು, 317 ಕೆರೆಗಳ ಒತ್ತುವರಿ ತೆರವಿಗಾಗಿ ಸಾರ್ವಜನಿಕ ಹಿತಾಸಕ್ತಿಯಡಿ ಪ್ರಕರಣ ದಾಖಲಿಸಿಕೊಳ್ಳಲಾಗಿದೆ ಎಂದು ಲೋಕಾಯುಕ್ತ ನ್ಯಾಯಮೂರ್ತಿ ಬಿಎಸ್ ಪಾಟೀಲ್ ತಿಳಿಸಿದ್ದಾರೆ. ರಾಯಚೂರಿನ ನೂತನ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಜಿಲ್ಲಾ ಮಟ್ಟದ ವಿವಿಧ ಇಲಾಖೆ ಅಧಿಕಾರಿಗಳೊಂದಿಗೆ ಅವರು ಸಭೆ ನಡೆಸಿದರು. ದೇವದುರ್ಗ ಹಾಗೂ ಮಾನ್ವಿ ತಾಲೂಕಿನ ಗ್ರಾಮಗಳಲ್ಲಿ ಶುದ್ಧ ಕುಡಿಯುವ ನೀರು ದೊರೆಯದ ಹಿನ್ನೆಲೆ ಗ್ರಾಮಸ್ಥರು ಅನಾರೋಗ್ಯದ ಸಮಸ್ಯೆ ಎದುರಿಸುತ್ತಿದ್ದಾರೆ. ಲೋಕಾಯುಕ್ತರು ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಂಡು ವಿಚಾರಣೆ ಆರಂಭಿಸಿದ್ದಾರೆ ಎಂದರು. ರಾಯಚೂರು ಜಿಲ್ಲೆಯ 811 ಹಳ್ಳಿಗಳ ಪೈಕಿ 700 ಹಳ್ಳಿಗಳಲ್ಲಿ ಕುಡಿಯುವ ನೀರು ಶುದ್ಧೀಕರಣಕ್ಕಾಗಿ ರಿವರ್ಸ್ ಆಸ್ಮೋಸಿಸ್ ಘಟಕಗಳನ್ನು ಸ್ಥಾಪಿಸಲಾಗಿದೆ ಎಂದು ಲೋಕಾಯುಕ್ತರು ಮಾಹಿತಿ ನೀಡಿದರು. ಕಲಬುರಗಿ ನಗರಕ್ಕೆ ಕುಡಿಯುವ ನೀರು ಪೂರೈಸುವ ಯೋಜನೆಯನ್ನು 2027 ಜೂನ್ ತಿಂಗಳೊಳಗೆ ಪೂರ್ಣಗೊಳಿಸುವಂತೆ ನಗರಾಭಿವೃದ್ಧಿ ಖಾತೆ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಕರ್ನಾಟಕ ನಗರ ಮೂಲಸೌಕರ್ಯ ಅಭಿವೃದ್ಧಿ ಮತ್ತು ಹಣಕಾಸು ನಿಗಮದ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಕಲಬುರಗಿಯ ಜಲಭವನದಲ್ಲಿ ಪ್ರಗತಿ ಪರಿಶೀಲಿಸಿ ಅವರು ಮಾತನಾಡಿದರು. ಕಲಬುರಗಿ ನಗರದ 55 ವಾರ್ಡ್ಗಳಲ್ಲಿ 62,767 ಮನೆಗಳ ಪೈಕಿ 30,907 ಮನೆಗಳಿಗೆ ಮಾತ್ರ ನಲ್ಲಿ ಸಂಪರ್ಕ ಕಲ್ಪಿಸಲಾಗಿದೆ. ಉಳಿದ 31,860 ಮನೆಗಳಿಗೆ ಕೊಳವೆ ಸಂಪರ್ಕ ನೀಡಬೇಕಿದೆ ಎಂದರು. ಅಧೀಕ್ಷಕ ಅಭಿಯಂತರರು ಮಾಹಿತಿ ನೀಡಿ, ಸರಡಗಿ ಬ್ಯಾರೇಜ್ಗೆ ನಾರಾಯಣ್ಪುರ್ ಜಲಾಶಯದಿಂದ 0.5 TMC ಅಡಿ ನೀರನ್ನು ಕಾಲುವೆಗೆ ಹರಿಸಲಾಗಿದೆ. ಮುಂದಿನ 45 ದಿನ ಶುದ್ಧೀಕರಿಸಿದ ನೀರು ಪೂರೈಸಲಾಗುವುದು ಎಂದು ಹೇಳಿದರು. ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣ ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿನ ಹಂಪಿಯ ಆನೆಲಾಯದ ಹಿಂಭಾಗದಲ್ಲಿ ಉತ್ಖನನ ಕೈಗೊಳ್ಳಲಾಗಿದ್ದು ಜೈನ ತ್ರಿಕೂಟ ದೇಗುಲದ ಅವಶೇಷಗಳು ಪತ್ತೆಯಾಗಿವೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಯ ಹಂಪಿ ವಲಯದ ಉಪ ಅಧೀಕ್ಷಕ ಡಾ ಎಸ್ಎಂ ದೇವರಾಜು.
1: ಹಂಪಿಯಲ್ಲಿರುವ ಜೈನ ದೇವಾಲಯದ ಬಳಿ ಇರುವ ದಿಬ್ಬದಲ್ಲಿ ಕಳೆದ 3 ತಿಂಗಳಿಂದ ಉತ್ಖನನ ಕಾರ್ಯ ಕೈಗೊಂಡಿದೆ. ಜೈನ ದೇಗುಲದ ಅವಶೇಷಗಳು ಪತ್ತೆಯಾಗಿವೆ. ಪ್ರಾಚೀನ ಜೈನ ದೇವಾಲಯದ ಬಹುತೇಕ ಭಾಗಗಳು ಗೋಚರಿಸತೊಡಗಿವೆ. ಪ್ರಸ್ತುತ ಒಂದು ಕಡೆಯ ದೇಗುಲದ ಭಾಗವು ಸಂಪೂರ್ಣವಾಗಿ ಕಾಣಿಸುತ್ತಿದೆ. ಇನ್ನುಳಿದ 2 ಕಡೆಯ ದೇಗುಲದ ಭಾಗಗಳನ್ನು ಮುಂದಿನ ಮಾರ್ಚ್ ಒಳಗೆ ಹೊರತೆಗೆಯುವ ಗುರಿಯನ್ನು ಇಲಾಖೆ ಹೊಂದಿದೆ. ವಿಜಯನಗರದ ಅರಸರು ಧಾರ್ಮಿಕ ಸಹಿಷ್ಣುತೆಗೆ ಹೆಸರಾಗಿದ್ದರು. ಶೈವರು, ವೈಷ್ಣವರು ಹಾಗೂ ಜೈನರು ಭೇದ ಭಾವವಿಲ್ಲದೆ ಬದುಕುತ್ತಿದ್ದರು ಎಂಬುದಕ್ಕೆ ಈ ಶೋಧನೆ ಬಲವಾದ ಪುರಾವೆಯಾಗಿದೆ.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ.

0: ವಿಚಾರ ಕೇಳುತ್ತಿದ್ದೀರಿ. ಪ್ರಸ್ತುತ 104 ವಿಮಾನ ನಿಲ್ದಾಣಗಳು ಪುನರ್ಬಳಕೆ ಇಂಧನ ಬಳಸುತ್ತಿದ್ದು, ಸ್ವಚ್ಛ ಇಂಧನ ಬಳಸುವ ಪ್ರತಿ ವಿಮಾನ ನಿಲ್ದಾಣ ಸುಸ್ಥಿರ ಭವಿಷ್ಯದೆಡೆಗೆ ರಾಷ್ಟ್ರದ ಬದ್ಧತೆಯ ಸಂಕೇತವಾಗಿದೆ ಎಂದು ಕೇಂದ್ರ ನವ ಹಾಗೂ ನವೀಕರಿಸಬಹುದಾದ ಇಂಧನಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಎಕ್ಸ್ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಹಸಿರು ಇಂಧನ ಕ್ರಾಂತಿಯ ಕನಸು ಸಾಕಾರಗೊಂಡಿದ್ದು, ಭಾರತ ಸ್ವಚ್ಛ ಇಂಧನ ವಲಯದಲ್ಲಿ ಜಾಗತಿಕ ಮೈಲಿಗಲ್ಲುಗಳನ್ನು ಸಾಧಿಸುತ್ತಿದೆ. 2070 ವೇಳೆಗೆ ಇಂಗಾಲದ ಹೆಜ್ಜೆಗುರುತು ಶೂನ್ಯಗೊಳಿಸುವ ಗುರಿ ಸಾಧನೆಯತ್ತ ದೃಢವಾಗಿ ಮುನ್ನಡೆಯುತ್ತಿದೆ ಎಂದು ಸಂತಸ ವ್ಯಕ್ತಪಡಿಸಿದ್ದಾರೆ. ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ ಕಾರ್ಯದಲ್ಲಿ 100% ಪ್ರಗತಿ ಸಾಧಿಸಿದ ಬಾಗಲಕೋಟೆ ಜಿಲ್ಲೆ ಸೀತಿಮನಿ ಹೋಬಳಿಯ ಚಿಟಕನಕೊಪ್ಪ ಗ್ರಾಮದ ಬೂತ್ ಮಟ್ಟದ ಅಧಿಕಾರಿ ಸುನೀಲ್ ಪಾಟೀಲ್ ಅವರನ್ನು ಜಿಲ್ಲಾಧಿಕಾರಿ ಸಂಗಪ್ಪ ಸನ್ಮಾನಿಸಿದರು, ಮಾದರಿ ಕಾರ್ಯಕ್ಕಾಗಿ ಅಭಿನಂದಿಸಿದರು. ಕಲಬುರಗಿ ಜಿಲ್ಲೆಯಲ್ಲಿ 97.86% ಗಣತಿ ನಮೂನೆ ವಿತರಿಸಲಾಗಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಇಕ್ರಂ ಶರೀಫ್ ತಿಳಿಸಿದ್ದಾರೆ. ಬಾಗಲಕೋಟೆ ಜಿಲ್ಲೆ ಮುಗಳಖೋಡದ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ಬಿಸಿಯೂಟ ಸೇವಿಸಿದ ಬಳಿಕ 12 ವಿದ್ಯಾರ್ಥಿಗಳಲ್ಲಿ ಅತಿಸಾರದ ಲಕ್ಷಣಗಳು ಕಾಣಿಸಿಕೊಂಡಿದ್ದು, 9 ಮಕ್ಕಳನ್ನು ಮುಧೋಳ ತಾಲೂಕು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ನಿರ್ಜಲೀಕರಣ ಸಮಸ್ಯೆಯಿಂದ ಬಳಲಿದ 3 ಮಕ್ಕಳನ್ನು ಬಾಗಲಕೋಟೆ ಜಿಲ್ಲಾ ಆಸ್ಪತ್ರೆಗೆ ದಾಖಲಿಸಿದ್ದು, ಎಲ್ಲ ಮಕ್ಕಳು ಚೇತರಿಸಿಕೊಂಡಿದ್ದಾರೆ. ಇಂದು ಮಣ್ಣೆತ್ತಿನ ಅಮಾವಾಸ್ಯೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಮಣ್ಣೆತ್ತುಗಳನ್ನು ಪೂಜಿಸಿ, ಕೃಷಿ ಉಪಕರಣಗಳಿಗೆ ಪೂಜೆ ಸಲ್ಲಿಸಿ, ನೈವೇದ್ಯ ಸಮರ್ಪಿಸಿ ಮಣ್ಣು ಪೂಜೆಯ ಈ ಹಬ್ಬವನ್ನು ಗ್ರಾಮೀಣ ಸೊಗಡು ಹಾಗೂ ಪರಂಪರೆಯೊಂದಿಗೆ ವಿಶೇಷವಾಗಿ ಆಚರಿಸಲಾಗುತ್ತಿದೆ. ಪ್ರದೇಶ ಸಮಾಚಾರಕ್ಕಾಗಿ ಮಣ್ಣೆತ್ತಿನ ಅಮಾವಾಸ್ಯೆ ಆಚರಣೆ ಮಹತ್ವ ತಿಳಿಸಿದ್ದಾರೆ. ಧಾರವಾಡ ಜಿಲ್ಲೆ ಹುಬ್ಬಳ್ಳಿ ತಾಲೂಕು ಅಮರಗೋಳದ ಹಿರಿಯ ಜಾನಪದ ವಿದ್ವಾಂಸ ಡಾಕ್ಟರ್ ರಾಮಣ್ಣ ಮೂಲಗಿ.
1: ಬಸವಕ್ಕ ಬಸವನಿರಿ, ಬಸವನ ಪಾದಕ ಶರಣಿ ನಿರಿ. ಈ ಬಸವಣ್ಣ ಅಂದರೆ ನಮ್ಮ ರೈತರಿಗೆ ಎಲ್ಲಿಲ್ಲದ ಭಕ್ತಿ. ಬಂಟ ಬಸವಣ್ಣ ಮತ್ತು ಭೂಮಿ ತಾಯಿ ಇವರಿಬ್ಬರೂ ಇದ್ದರೆ ಇಡೀ ದೇಶಕ್ಕೆ ಅನ್ನ ಕೊಡುತ್ತೇನೆ ಎಂದವರು ನಮ್ಮ ರೈತರು. ಬಸವಣ್ಣನಿಗೂ ಮತ್ತು ಭೂಮಿ ತಾಯಿಗೂ ಗೌರವ ಸಲ್ಲಿಸಬೇಕೆಂಬ ಉದ್ದೇಶದಿಂದ ಮಣ್ಣಿನಲ್ಲಿ ಎತ್ತುಗಳನ್ನು ಮಾಡಿ ಪೂಜೆ ಮಾಡಲು ಆರಂಭಿಸಿದ ಈ ಜ್ಯೇಷ್ಠ ಬಹುಳ ಅಮಾವಾಸ್ಯೆಯೇ ಮಣ್ಣೆತ್ತಿನ ಅಮಾವಾಸ್ಯೆ. ನಮ್ಮ ರೈತರು 5 ಮಣ್ಣು ಪೂಜೆಗಳನ್ನು ಪೂಜಿಸುತ್ತಾ ಬಂದಿದ್ದು, ಮೊದಲನೇ ಮಣ್ಣು ಪೂಜೆಯೇ ಮಣ್ಣೆತ್ತಿನ ಅಮಾವಾಸ್ಯೆ.
0: ಈಗ ಸಂಕ್ಷಿಪ್ತ ಸುದ್ದಿಗಳು. ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ನೂತನ ಮೆಮು ರೈಲಿಗೆ ತುಮಕೂರು ಜಿಲ್ಲೆಯ ತಿಪುಟೂರು ರೈಲು ನಿಲ್ದಾಣದಲ್ಲಿ ಚಾಲನೆ ನೀಡಿದರು. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್, ಕರ್ನಾಟಕ ಲೋಕಸೇವಾ ಆಯೋಗದ ಅಧ್ಯಕ್ಷ ಶಿವಶಂಕರಪ್ಪ ಸಾಹುಕಾರ್ ಅವರನ್ನು ಅಮಾನತುಗೊಳಿಸಿ ಸೂಕ್ತ ಕ್ರಮಕ್ಕಾಗಿ ರಾಷ್ಟ್ರಪತಿಯವರನ್ನು ಕೋರಿದ್ದಾರೆ. ಭಾರತೀಯ ಸಂಚಾರ ನಿಗಮ ನಿಯಮಿತ ದಾವಣಗೆರೆ ಜಿಲ್ಲೆಯ 6 ಗ್ರಾಮಗಳಲ್ಲಿ 4G ಟವರ್ ಸ್ಥಾಪಿಸಿ ಗ್ರಾಹಕರಿಗೆ ಸುಗಮ ಸಂಪರ್ಕ ಕಲ್ಪಿಸಲಿದೆ ಎಂದು ಸಂಸದರಾದ ಡಾ ಪ್ರಭಾ ಮಲ್ಲಿಕಾರ್ಜುನ್ ತಿಳಿಸಿದ್ದಾರೆ. ಅಂತಾರಾಜ್ಯ ಮಟ್ಟದ ಆನ್ಲೈನ್ ಬೆಟ್ಟಿಂಗ್ ಜಾಲವನ್ನು ಭೇದಿಸಿ ಕಡಿವಾಣ ಹಾಕಲು ರಾಜ್ಯ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಎಂದು ಮೇಲ್ಮನೆ ಶಾಸಕ ಸಿಟಿ ರವಿ ಆಗ್ರಹಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಆಗಸ್ಟ್ 6 ರಾಜ್ಯ ವಿಧಾನಮಂಡಲ ಅಧಿವೇಶನ. ಭಾರತ್ ಜೋಡೋ, 10,000 ಯುವ ಸಂಘಗಳ ಸ್ಥಾಪನೆಗೆ ರಾಜ್ಯ ಸರ್ಕಾರ ಯೋಜನೆ. ರಾಯಚೂರು ಜಿಲ್ಲೆಯ 317 ಕೆರೆಗಳ ಒತ್ತುವರಿ ತೆರವಿಗಾಗಿ ಲೋಕಾಯುಕ್ತರಿಂದ ಸಾರ್ವಜನಿಕ ಹಿತಾಸಕ್ತಿ ಪ್ರಕರಣ ದಾಖಲು. ದೇಶಾದ್ಯಂತ 104 ವಿಮಾನ ನಿಲ್ದಾಣಗಳಲ್ಲಿ ಸಂಪೂರ್ಣ ಸ್ವಚ್ಛ ಇಂಧನ ಬಳಕೆ, ಸಚಿವ ಪ್ರಹ್ಲಾದ್ ಜೋಶಿ ಮಾಹಿತಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
2: ಆಕಾಶವಾಣಿ ಧಾರವಾಡ ಸಾಪ್ತಾಹಿಕ ಸಂಚಿಕೆ ಶ್ರೀ ಬಸವೇಶ್ವರ ಪೀಠ ವಚನಾಮೃತ. ವಚನ ನಿರ್ವಚನ ಹಾಗೂ ವಚನ ಗಾಯನದ ವಿಶೇಷ ಕಾರ್ಯಕ್ರಮ ವಚನಾಮೃತ. ಕಾರ್ಯಕ್ರಮ ಪ್ರಸ್ತುತಿ ಶರಣಬಸವ ಚೋಳಿನ್. ಕೇಳಿ ವಚನಾಮೃತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಮುರುಗೋಡು ಮಹಾಂತ ಶಿವಯೋಗೀಶ್ವರ ಶತಮಾನೋತ್ಸವ ಸ್ಮಾರಕ, ಶ್ರೀ ಬಸವೇಶ್ವರ ಪೀಠ, ಕರ್ನಾಟಕ

0: ವಿಶ್ವವಿದ್ಯಾಲಯ ಧಾರವಾಡ. ವಚನಕಾರರ ಜೀವನ, ಸಾಹಿತ್ಯ, ಸಾಧನೆ, ತತ್ವ, ಮೌಲ್ಯ ಹಾಗೂ ಒಟ್ಟಿನಲ್ಲಿ ಶರಣರು ರೂಪಿಸಿದ ಸರ್ವಮಾನ್ಯವಾದ ತತ್ವ, ಸಿದ್ಧಾಂತ, ಸಾಹಿತ್ಯ ಹಾಗೂ ಸಂಸ್ಕೃತಿಯನ್ನು ಅಧ್ಯಯನ, ಸಂಶೋಧನೆ ಹಾಗೂ ಗ್ರಂಥ ಪ್ರಕಟಣೆಯ ಮೂಲಕ ಪ್ರಸಾರ ಮಾಡುವಲ್ಲಿ ನಿರತವಾಗಿದೆ ಶ್ರೀ ಬಸವೇಶ್ವರ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ.
1: ಇದುವರೆಗೆ ಬಸವೇಶ್ವರ ಪೀಠದಿಂದ ಸಾವಿರಾರು ವಿದ್ಯಾರ್ಥಿಗಳು ಬಸವ ಅಧ್ಯಯನ ಮಾಡಿದ್ದಾರೆ. ಸ್ನಾತಕೋತ್ತರ ಎರಡು ಹಾಗೂ ಮೂರನೇ ಸೆಮಿಸ್ಟರ್ಗಳಿಗೆ ಬಸವ ಡಿಪ್ಲೊಮಾ ಹಾಗೂ ಬಸವ ಅಧ್ಯಯನದಲ್ಲಿ ಒಇಸಿ ಓಪನ್ ಇಲೆಕ್ಟಿವ್ ಕೋರ್ಸ್ ಪೇಪರ್ಗಳನ್ನು ಇಡಲಾಗಿದೆ.
0: 22,000 ವಚನಗಳ ಮೂಲ ಆಕರಗಳ ವಚನ ಬ್ಯಾಂಕ್ ಅನ್ನು ಶ್ರೀ ಬಸವೇಶ್ವರ ಪೀಠದಲ್ಲಿ ಸ್ಥಾಪಿಸಲಾಗಿದೆ.
1: ಶ್ರೀ ಬಸವೇಶ್ವರ ಪೀಠವು ನಿರಂತರವಾಗಿ ಪುಸ್ತಕಗಳ ಪ್ರಕಟಣೆ, ವಿಶೇಷ ಉಪನ್ಯಾಸ, ವಿಚಾರ ಸಂಕಿರಣಗಳನ್ನು ಆಯೋಜನೆ ಮಾಡುತ್ತಾ ಬಂದಿದೆ.
0: ಕಾಲೇಜು ವಿದ್ಯಾರ್ಥಿಗಳಿಗಾಗಿ ವಚನಕಾರರು ಹಾಗೂ ವ್ಯಕ್ತಿತ್ವ ವಿಕಸನ ಎಂಬ ಕಾರ್ಯಕ್ರಮವನ್ನು ಏರ್ಪಡಿಸುತ್ತಾ ಬರಲಾಗಿದೆ.
1: ಶ್ರೀ ಮುರುಗೋಡು ಮಹಂತ ಶಿವಯೋಗೀಶ್ವರ ಶತಮಾನೋತ್ಸವ ಸ್ಮಾರಕ, ಶ್ರೀ ಬಸವೇಶ್ವರ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ.
0: ಶ್ರೀ ಮುರುಗೋಡು ಮಹಂತ ಶಿವಯೋಗೀಶ್ವರ ಶತಮಾನೋತ್ಸವ ಸ್ಮಾರಕ, ಶ್ರೀ ಬಸವೇಶ್ವರ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ.
2: ಈ ಕಾರ್ಯಕ್ರಮಕ್ಕೆ ಶುಭಾಶಯ ಕೋರುತ್ತಾರೆ ವಚನ ಸಾಹಿತ್ಯ ಮಂದಾರ ಫೌಂಡೇಶನ್ ತುಮಕೂರು. ಶ್ರೀ ವಿಜಯ್ ಕುಮಾರ್ ಕಂಬಾರ್ ಅವರ ಸಾರಥ್ಯದಲ್ಲಿ ವಚನ ಸಾಹಿತ್ಯ, ಬಸವತತ್ವ, ಶರಣರ ಸಿದ್ಧಾಂತಗಳನ್ನು ಜಗತ್ತಿನಾದ್ಯಂತ ಪ್ರಸಾರ ಮಾಡುತ್ತಿದೆ ವಚನ ಸಾಹಿತ್ಯ ಮಂದಾರ ಫೌಂಡೇಶನ್ ತುಮಕೂರು.
3: ನಲ್ಮೆಯ ಕೇಳುಗರೆ, ಹುಟ್ಟು ಅನಿಶ್ಚಿತ, ಸಾವು ನಿಶ್ಚಿತ ಎಂಬುದು ತ್ರಿಕಾಲ ಸತ್ಯ. ಮನುಷ್ಯ ಬದುಕಲು ಇತರರ ಸೋಲು ಎದುರು ನೋಡುತ್ತಾನೆ, ಮತ್ತೊಬ್ಬರ ಹಿನ್ನಡೆಯಲ್ಲಿಯೇ ತನ್ನ ಅಭ್ಯುದಯದ ಕನಸು ಕಾಣುತ್ತಾನೆ.
2: ಸಮಾಜ ಸರ್ವ ಜನರ ಶಾಂತಿಯ ತೋಟ ಎಂದ ಬಸವಾದಿ ಶರಣರು ಜನಸಾಮಾನ್ಯರ ಸೇವೆಯೇ ಜನಾರ್ಧನ ಸೇವೆ ಎಂದವರು. ಸರ್ವರ ಗೆಲುವಿನಲ್ಲಿ ತಮ್ಮ ಗೆಲುವನ್ನು ಕಂಡವರು.
3: ಅಂತಹ ಧೀಮಂತ ನಡೆನುಡಿ ಬೀರುವ, ಸಮಾಜ ಸೇವೆಯೇ ಜಂಗಮ ಸಂಸ್ಕೃತಿ ಎಂದು ಸಾರಿದ ಶರಣರ ಸಾರ್ಥಕ ಗಾಥೆಯೇ ವಚನಾಮೃತ ಸರಣಿ.
2: ಮತ್ತೊಂದು ಅರ್ಥಪೂರ್ಣ ಸಂಚಿಕೆಗೆ ಸ್ವಾಗತ.
3: ಸುಸ್ವಾಗತ.

0: ಹಾವಿನ ಬಾಯಿ ಕಪ್ಪೆ ಹಸಿದು ಹಾರುವ ನುಣಕ್ಕೆ ಆಸೆ ಪಡುವಂತೆ
1: ಶೂಲನೇರುವ ಕಳ್ಳನು ಹಾಲು ತುಪ್ಪವ ಕುಡಿದು ಮೇಲೆ ಸುಕಾಲ ಬದುಕುವನು.
0: ಕೆಡು ಒಡಲ ನೆಚ್ಚಿ ಕಡು ಹುಸಿಯನೇ ಹುಸಿದು ಒಡಲ ಹೊರವರ ಕೂಡಲ ಸಂಗಮ ದೇವನವರ ನೊಲ್ಲ ಕಾಣಿರಣ್ಣ.

0: ಆಸೆಯೇ ದುಃಖಕ್ಕೆ ಮೂಲ ಕಾರಣ. ನೈಜ ಜೀವನ ಮರೆತು ಆಶೆಯ ಮೋಹಕ್ಕೆ ಒಳಗಾದರೆ ಭ್ರಮ ನಿರಸನವಾಗದೆ ಇನ್ನೇನು?
1: ಆಶಾ ಗೋಪುರ ಎಂಬುದು ಮರೀಚಿಕೆಯಂತೆ, ಎದುರಿಗೆ ಹಾಲು ಬೆಲ್ಲ ಇದ್ದರೂ ಬೆಕ್ಕಿಗೆ ನಾಗೊಂದಿಯಲ್ಲಿರುವ ಬೆಣ್ಣೆಯ ಆಸೆ.
0: ನಮ್ಮ ನಾಳೆಗಳೇ ಅನಿಶ್ಚಿತ, ಹಾವಿನ ಬಾಯೊಳಗಿದ್ದರೂ ಕಪ್ಪೆ ಹಸಿವ ನೀಗಿಸಲು ಹಾರುವ ನೊಣಕ್ಕೆ ಆಸೆ ಪಡುವಂತೆ ನಾಳೆಯ ಕನಸಿನಲ್ಲಿ ನಾವು ಇಂದಿನ ಬದುಕು ಬವಣೆ ಪಟ್ಟರೂ ಭಾರದ ನಾಳೆಗಾಗಿ ಕಾಯುತ್ತೇವೆ.
1: ನೇಣಿಗೆ ಸಿದ್ಧವಾಗಿರುವ ಕಳ್ಳ ಹಾಲು ತುಪ್ಪುವ ಕುಡಿಯಲು ಬಯಸಿದ. ಸಾವು ಯಾವ ಗಳಿಗೆಯಲ್ಲಾದರೂ ಬರಬಹುದು ಎಂದು ತಿಳಿದಿದ್ದರೂ ಈ ಆಸೆ ಅವನಿಗೆ ಆಗುವಂತೆ ನಮ್ಮ ಜೀವನ ಆಗಬಾರದು ಎನ್ನುವ ತಿಳುವಳಿಕೆ ಅಗತ್ಯವಾಗಿ ಬೇಕು.
0: ಬದುಕು ನಮ್ಮ ಇತಿಮಿತಿಯಲ್ಲಿರಬೇಕು, ಕಾಯಕ ನಿಷ್ಠೆಯಿಂದ ಬಂದದ್ದು ಮಾತ್ರ ನಮ್ಮದು ಎಂಬ ಭಾವವಿರಬೇಕು. ಬದುಕಿದ್ದಾಗ ಸತ್ಕಾರ ಮಾಡೋಣ, ಸನ್ನಡತೆ ಮೆರೆಯೋಣ ಎಂಬುದನ್ನು ಅದ್ಭುತವಾಗಿ ಕಟ್ಟಿಕೊಟ್ಟಿದ್ದಾರೆ ಬಸವಣ್ಣ.

ಮನಕ್ಕೆ ಮನೋಹರವಲ್ಲದ ಗಂಡರು ಮನಕ್ಕೆ ಬಾರರು, ಕೇಳವ್ವ ಕೆಳದಿ ಪನ್ನಗ ಭೂಷಣರಲ್ಲದ ಗಂಡರು ಇನ್ನೆನಗಾದ ಮೋರೆ. ನೋಡವ್ವ ಕನ್ನೆಯಂದಿನ ಕೂಟ ಚಿಕ್ಕಂದಿನ ಬಾಳುವೆ ನಿಮ್ಮಾಣೆಯ ಕೂಡಲ ಸಂಗಮದೇವ.

0: ಶ್ರೀಮತಿ ಸೀಮಾ ಶಶಿರಾಜ್ ವನಕಿ ಇವರು ಸಾಹಿತಿ ಮತ್ತು ರಂಗಕಲಾವಿದರು. ಓದಿದ್ದು ಎಂಜಿನಿಯರಿಂಗ್ ಪದವಿ ಆದರೂ ಸಾಂಸ್ಕೃತಿಕ ಸಾಧನೆ ಸೀಮಾ ಅವರದ್ದು. ಯಶಸ್ವಿ ಗೃಹಿಣಿಯಾಗಿ ಹಲವಾರು ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿಯೂ ತೊಡಗಿಕೊಂಡ ಶ್ರೇಯಸ್ಸು ಅವರದ್ದು. ಬಸವಾದಿ ಪ್ರಮಥರ ವಿಚಾರಗಳಿಂದ ಪ್ರಭಾವಿತರಾದ ಅವರು ಶರಣ ಸಂಸ್ಕೃತಿ ಕುರಿತಂತೆ ಹಲವಾರು ಉಪನ್ಯಾಸಗಳನ್ನು ನೀಡಿದ್ದಾರೆ. ಇದೀಗ ಅವರ ವಚನ ವಿಶ್ಲೇಷಣೆ.
1: ಕನ್ನಡ ಸಾಹಿತ್ಯ ಸಾಮ್ರಾಜ್ಯದ ಮೇರು ಸಾಹಿತ್ಯ ಮುಕುಟ ಸಾಹಿತ್ಯ ಅಂದರೆ ಅದು ನಮ್ಮ ವಚನ ಸಾಹಿತ್ಯ, ಶರಣ ಸಾಹಿತ್ಯ. ಶರಣ ಎಂದರೆ ಅದರ ಒಂದು ಅದ್ಭುತ ಅರ್ಥ. ಶರ ಎಂದರೆ ಬಾಣ, ನ ಎಂದರೆ ತಾಗಲಾರದವನು. ಅಂದರೆ ಅರಿಷಡ್ವರ್ಗಗಳಾದ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳು ತಾಗಲಾರದವನು ಎಂದು. ಇಂತಹ ನಡೆ ನುಡಿಯಲ್ಲಿ ಒಂದಾಗಿರುವ ನಮ್ಮ ಶರಣರು ಬರೆದ ಪ್ರಸ್ತುತ ವಚನದಲ್ಲಿ ಅಪ್ಪ ಬಸವಣ್ಣನವರು ಮನಸ್ಸಿಗೆ ಮುದ ನೀಡದ, ಅಂದರೆ ಮನೋಹರತೆಯನ್ನು ಉಂಟು ಮಾಡದ ಗಂಡರು ಎನಗೆ ಬೇಡವಾಗಿದ್ದಾರೆ ಮತ್ತು ಅವರು ಎಳ್ಳಷ್ಟೂ ಮೆಚ್ಚುಗೆ ಆಗಲಾರರು ಎನ್ನುವ ಭಾವವನ್ನು ವ್ಯಕ್ತಪಡಿಸಿದ್ದಾರೆ. ಸರ್ಪಭೂಷಣರಲ್ಲದ ಗಂಡರು ನನಗೆ ಇಷ್ಟವಿಲ್ಲ ಎನ್ನುವಲ್ಲಿ ಆ ದೇವನ ಸಾಕ್ಷಾತ್ ಶಿವಸ್ವರೂಪಿ ಎನ್ನುವುದನ್ನು ಸಾಕ್ಷೀಕರಿಸಿದ್ದಾರೆ. ಆ ಸರ್ಪವು ಮೂರು ಸುತ್ತುಗಳನ್ನು ಹೊಂದಿದ್ದು ಮೂರು ಕಾಲಗಳನ್ನು ಮೀರಿದವ, ಶಿವ ಕಾಲಾತೀತ ಎಂಬ ಭಾವವನ್ನು ಚಿತ್ರಿಸುತ್ತದೆ. ಆ ಸರ್ಪವೇ ಶಿವನಿಗೆ ಆಭರಣ ಮತ್ತು ಭೂಷಣ. ಸರ್ಪಾಭರಣವಿಲ್ಲದ ದೇವನ

ಅನ್ನು ಒಲ್ಲೆ ಎಂದಿದ್ದಾರೆ. ಅವರ ಮೊರೆ ಅಂದರೆ ಅವರ ಮುಖ ನನಗೆ ಇಷ್ಟವಿಲ್ಲ ಎಂದು ಸ್ಪಷ್ಟೀಕರಿಸಿದ್ದಾರೆ. ಇನ್ನೊಂದು ಅರ್ಥದಲ್ಲಿ ಮೊರೆ ಎಂದರೆ ಆಶ್ರಯವೆಂದೂ ಆಗಬಹುದು. ಶಿವನೇ ನಮ್ಮ ಆಶ್ರಯದಾತ ಎಂಬುದು ಬಸವಣ್ಣನವರ ಸ್ಪಷ್ಟ ನಿಲುವು. ಇನ್ನು ಬಸವಣ್ಣನವರ ಒಂದು ಪ್ರಸಿದ್ಧ ವಚನ, ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನೀನಲ್ಲದೆ ಮತ್ಯಾರೂ ಇಲ್ಲವಯ್ಯ ಕೂಡಲ ಸಂಗಮ ದೇವ, ಹಾಲಲ್ಲದ್ದು ನೀರಲ್ಲದ್ದು ಎಂದಿದ್ದಾರೆ. ಜಗತ್ತಿನ ಕರ್ತನಾದ ದೇವನೇ ಅತ್ಯಂತಿಕ ಶಕ್ತಿ ಒಡೆಯ. ವ್ಯಕ್ತಿಯು ತನ್ನ ಇಷ್ಟಾರ್ಥ ಸಿದ್ಧಿಗಾಗಿ ಆ ಒಡೆಯನನ್ನೇ ಕುರಿತು ಹಾಡಬೇಕು, ಅವನಲ್ಲಿಯೇ ಬೇಡಬೇಕು, ಅವನಿಗೆ ಶರಣಾಗಿ ಸೆರೆಗೊಡ್ಡಿ ಬೇಡಬೇಕೇ ವಿನಃ ಕಂಡ ಕಂಡದ್ದಕ್ಕೆ ಎರಗಿ ಕೈಚಾಚಬಾರದು. ನಂಬಿದ ಹೆಂಡತಿಗೆ ಗಂಡನೊಬ್ಬ ಕಾಣಿರು, ನಂಬಬಲ್ಲ ಭಕ್ತಂಗೆ ದೇವನೊಬ್ಬ ಕಾಣಿರೋ ಎನ್ನುವ ಬಸವವಾಣಿಯಂತೆ ಸದ್ಭಕ್ತಿಯು ಪ್ರಾತಿರ್ವತ್ಯದಿಂದ ಕೂಡಿರಬೇಕು. ಸಚ್ಚಿದಾನಂದ ನಿತ್ಯ ಪರಿಪೂರ್ಣನಾಗಿರುವ ಆ ದೇವನೇ ಸಂಪತ್ದಾತನೆಂದು, ವಿದ್ಯಾದಾತನೆಂದು, ವಿಘ್ನ ನಿವಾರಕನೆಂದು, ವಿಶ್ವನಿಯಾಮಕನೆಂದು ನಂಬಿ ಆರಾಧಿಸಬೇಕು. ಅಂತಹ ದೇವನನ್ನು ನಾನು ಚಿಕ್ಕಂದಿನಿಂದಲೂ ಪ್ರೀತಿಸುತ್ತಿದ್ದೇನೆ. ಕಣ್ಣೆಯಂದಿನ ಕೂಟ ಎಂದರೆ ಸಣ್ಣವರಿದ್ದಾಗಿನಿಂದಲೂ ನಿಮ್ಮನ್ನು ಸೇರುವ ಕೂಡುವ ಆಸೆ ವ್ಯಕ್ತಪಡಿಸಿದ್ದಾರೆ. ನಿಮ್ಮ ಆಣೆಯಾಗಿಯೂ ನಾನೇ ನಿಮ್ಮ ವಧು, ನೀವೇ ನನ್ನ ಪತಿ ಎಂದಿದ್ದಾರೆ. ಇಲ್ಲಿ ಶರಣಸತಿ ಲಿಂಗಪತಿ ಎಂಬ ಭಾವ ಸ್ಪಷ್ಟವಾಗಿದೆ. ಶರಣಸತಿಯಾಗಿ ಲಿಂಗಪತಿಯ ಮೇಲಿನ ಏಕೈಕ ನಿಷ್ಠೆಯನ್ನು ಇಲ್ಲಿ ಕಾಣಬಹುದು. ಆತನ ಹೊರತಾಗಿ ಇನ್ನಾರ ಸಂಬಂಧವೂ ಆಶ್ರಯವೂ ತಮಗಿಲ್ಲವೆಂದು ಹೇಳುತ್ತಾರೆ. ಈ ಸತಿಪತಿ ಸಂಬಂಧ ಇಂದಿನದಲ್ಲ, ಕಣ್ಣೆಯಂದಿನ ಕೂಟ, ಚಿಕ್ಕ ವಯಸ್ಸಿನಿಂದಲೂ ಬೆಳೆದು ಬಂದದ್ದು. ಬಾಲ್ಯದಿಂದಲೇ ಈತನನ್ನು ಮೆಚ್ಚಿದ್ದೆ, ಈತನನ್ನು ಬಿಟ್ಟು ಇನ್ನಾರೂ ನನಗೆ ಹಿಡಿಸುವುದಿಲ್ಲ ಎಂಬ ಮಾತಿನಲ್ಲಿ ಸತಿಪತಿ ಭಾವನಿಷ್ಠೆ ವ್ಯಕ್ತವಾಗುತ್ತದೆ. ಪೂರಕವಾಗಿ ಬಸವಣ್ಣನವರ ಇನ್ನೊಂದು ವಚನ, ಹಾಡಿದೊಡೆಯನ್ನೊಡೆಯನ ಹಾಡುವೆ, ಬೇಡಿದೊಡೆಯನ್ನೊಡೆಯನ ಬೇಡುವೆ, ಒಡೆಯಂಗೊಡಲ ತೋರಿಯನ್ನ ಬಡತನವ ಭಿನ್ನಯಿಸುವ, ಒಡೆಯ ಮಹಾದಾನಿ ಕೂಡಲ ಸಂಗಮ ದೇವರಿಗೆ ಸೆರೆಗೊಡ್ಡಿ ಬೇಡುವೆ. ಹಾಡಿದರೂ ಬೇಡಿದರೂ ಭಿನ್ನಯಿಸಿದರೂ ಎಲ್ಲದಕ್ಕೂ ಕೂಡಲ ಸಂಗಮ ದೇವನೇ ಎಂದಿದ್ದಾರೆ. ದೇವನೊಬ್ಬ ನಾಮಹಲವು ಪರಮ ಪತಿವ್ರತೆಗೆ ಗಂಡನೊಬ್ಬ, ಮತ್ತೊಂದಕ್ಕಿರಗಿದರೆ ಕಿವಿಮೂಗ ಕೊಯ್ದು ಹಲವು ದೈವದ ಎಂಜಲ ತಿಂಬುವಣೆನೆಂಬೆ ಕೂಡಲ ಸಂಗಮ ದೇವ. ಈ ಎಲ್ಲ ವಚನಗಳಲ್ಲಿಯೂ ಬಸವಣ್ಣನವರು ತಮ್ಮ ಏಕದೇವ ಶ್ರದ್ಧೆಯನ್ನು, ಉಪಾಸನೆಯ ಮಹತ್ವವನ್ನು ಸಾರಿದ್ದಾರೆ. ಇಂತಹ ವಚನಗಳ ಕಲಿಕೆ ಇಂದು ನಮ್ಮೆಲ್ಲರಿಗೂ ದಾರಿದೀಪ. ಕೆಲಸದ ಆತುರದಲ್ಲಿ ದೈವ ಭಕ್ತಿಯನ್ನು ಇಂದು ಮರೆಯುತ್ತಿದ್ದೇವೆ. ಬಸವಾದಿ ಪ್ರಮತರ ಇಂತಹ ವಚನಗಳು ಯತ್ರ ತತ್ರ ಸರ್ವತ್ರ ಎನ್ನಬಹುದು.

0: ವಚನ ನಿರ್ವಚನ ಹಾಗೂ ವಚನ ಗಾಯನದ ವಿಶೇಷ ಕಾರ್ಯಕ್ರಮ ವಚನಾಮೃತ ಇದುವರೆಗೆ ಪ್ರಸಾರವಾಯಿತು. ಕಾರ್ಯಕ್ರಮ ಪ್ರಸ್ತುತಿ ಶರಣಬಸವ ಚೋಳಿನ್. ಪ್ರಸ್ತುತಿ ನೆರವು ಶೈಲಜಾ ರಾಜ್ಕುಮಾರ್.
1: ಸಹಕಾರ ಬಸವೇಶ್ವರ ಪೀಠದ ಸಂಯೋಜಕರಾದ ಪ್ರೊಫೆಸರ್ ನಿಜಲಿಂಗಪ್ಪ ಮಟ್ಟಿಹಾಳ್. ಈ ಕಾರ್ಯಕ್ರಮಕ್ಕೆ ಶುಭಾಶಯ ಕೋರುತ್ತಾರೆ ವಚನ ಸಾಹಿತ್ಯ ಮಂದಾರ ಫೌಂಡೇಶನ್ ತುಮಕೂರು. ಶ್ರೀ ವಿಜಯಕುಮಾರ್ ಕಂಬಾರ್ ಅವರ ಸಾರಥ್ಯದಲ್ಲಿ ವಚನ ಸಾಹಿತ್ಯ, ಬಸವತತ್ವ, ಶರಣರ ಸಿದ್ಧಾಂತಗಳನ್ನು ಜಗತ್ತಿನಾದ್ಯಂತ ಪ್ರಸಾರ ಮಾಡುತ್ತಿದೆ ವಚನ ಸಾಹಿತ್ಯ ಮಂದಾರ ಫೌಂಡೇಶನ್ ತುಮಕೂರು.
2: ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಮುರುಗೋಡು ಮಹಾಂತ ಶಿವಯೋಗೀಶ್ವರ ಶತಮಾನೋತ್ಸವ ಸ್ಮಾರಕ, ಶ್ರೀ ಬಸವೇಶ್ವರ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ.
3: ಮುಂದಿನ ವಾರ ಮತ್ತೊಂದು ಸಂಚಿಕೆಯೊಂದಿಗೆ
4: ಮತ್ತೆ ಭೇಟಿಯಾಗೋಣ.
3: ನಮಸ್ಕಾರ.
4: ನಮಸ್ಕಾರ.
5: ಆಕಾಶವಾಣಿ ಧಾರವಾಡ. ಈಗ ಸಮಯ 7:30:33.
1: ಅಂಚೆ ಜೀವ ವಿಮಾ ವಿಭಾಗ, ಭಾರತೀಯ ಅಂಚೆ ಇಲಾಖೆ, ಉತ್ತರ ಕರ್ನಾಟಕ ವಲಯದ ಧಾರವಾಡದ ಪ್ರಕಟಣೆ.
6: ಶತಮಾನಗಳ ವಿಶ್ವಾಸ, ಲಕ್ಷಾಂತರ ಕುಟುಂಬಗಳ ಆಯ್ಕೆ, ಅಂಚೆ ಜೀವ ವಿಮೆ.
1: ಕಡಿಮೆ ಪ್ರೀಮಿಯಂ, ಉತ್ತಮ ಬೋನಸ್ ಸೌಲಭ್ಯಗಳು ಹಾಗೂ ವಿಶ್ವಾಸಾರ್ಹ ಭದ್ರತೆಯೊಂದಿಗೆ
6: ಗ್ರಾಮದಿಂದ ನಗರದವರೆಗೆ ಎಲ್ಲರಿಗೂ ಅಂಚೆ ಜೀವ ವಿಮೆ, ವಿಶ್ವಾಸದ ಭರವಸೆ.
1: ವಿಮೆಗೆ ಸಂಪರ್ಕಿಸಿ ನಿಮ್ಮ ಪೋಸ್ಟ್ಮ್ಯಾನ್.
6: ಡಾಕ್ ಸೇವಾ ಆಪ್ನಲ್ಲಿ

0: ನಿಮ್ಮ ವಯಸ್ಸು ಮತ್ತು ಬೇಕಾದ ವಿಮಾ ಮೊತ್ತಕ್ಕೆ ಅನ್ವಯಿಸುವ ಪ್ರೀಮಿಯಂ ಅನ್ನು ತಕ್ಷಣ ಪರಿಶೀಲಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಮ್ಮ ವಾಟ್ಸ್ಆಪ್ ಸಹಾಯವಾಣಿ 9449849350.
1: एक प्रकार से पीएम जय अब गरीबों की जय बन गई है.

0: आयुष्मान भारत प्रधानमंत्री जन आरोग्य योजना के तहत लगभग 60 करोड़ लोग बने हैं 5 लाख रुपए के मुफ्त उपचार के हकदार। अब तक 12 करोड़ से भी ज्यादा मुफ्त उपचार किए जा चुके हैं, जिससे गरीब परिवारों के चिकित्सा खर्च में लगभग 2 लाख करोड़ रुपए की बचत हुई। आज ही आयुष्मान ऐप डाउनलोड कर आयुष्मान कार्ड बनाएं। ज्यादा जानकारी के लिए 1-4-5-5-5 पर कॉल करें।
1: ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ?
2: ಬಿಎಂಡಬ್ಲ್ಯೂ ಎಕ್ಸ್ 1 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ?
1: ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲ್ರಿ ಫೆಸ್ಟಿವಲ್ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ ಆಕರ್ಷಕ ಬಹುಮಾನಗಳನ್ನು ಪಡೆಯಿರಿ.
2: ಕೊಡುಗೆಗಳು ಜುಲೈ 9 ಆಗಸ್ಟ್ 9 ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.
3: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.

0: ಆತ್ಮೀಯ ಕೇಳುಗರೆ, ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನಿನ್ ಕಾರ್ಯಕ್ರಮ ನಿಮ್ಮ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಮಂಗಳವಾರ ಸಂಜೆ 6:50.
1: ನಾನು ಡಾಕ್ಟರ್ ವಸೀಂ ಅಹಮದ್, ಎಸ್ಡಿಎಂ ವೈದ್ಯಕೀಯ ಸಂಸ್ಥೆ ಹಾಗೂ ಆಸ್ಪತ್ರೆಯ ವಾಕ್ ಶ್ರವಣ ವಿಭಾಗದ ಮುಖ್ಯಸ್ಥ. ವಾರ್ಷಿಕವಾಗಿ ಜುಲೈ 20 ಸೀಳು ತುಟಿ ಮತ್ತು ಸೀಳು ಅಂಗುಳದ ಸಮಸ್ಯೆಗಳಿಗೆ ಪರಿಹಾರ ನೀಡಲು ಹಾಗೂ ಮಾಹಿತಿಯನ್ನು ನೀಡಲು ವಾರ್ಷಿಕೋತ್ಸವವನ್ನು ಹಮ್ಮಿಕೊಳ್ಳಲಾಗುತ್ತದೆ. ಜುಲೈ 14 ಸಂಜೆ 6:50 ಎಸ್ಡಿಎಂ ಡಾಕ್ಟರ್ ಆರೋಗ್ಯ ಸಂವಾದದ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಮುಂದೆ ಬರಲಿದ್ದೇನೆ. ತಾವೆಲ್ಲರೂ ಸೀಳು ತುಟಿ ಹಾಗೂ ಸೀಳು ಅಂಗಳ ಇರುವಂತಹ ಮಕ್ಕಳು ಹಾಗೂ ವ್ಯಕ್ತಿಗಳಲ್ಲಿ ಬರುವಂತಹ ಮಾತಿನ ತೊಂದರೆ, ಕೇಳುವ ತೊಂದರೆ ಹಾಗೂ ನುಂಗುವ ತೊಂದರೆಗಳ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಳಬಹುದು.
0: ದೂರವಾಣಿ ಸಂಖ್ಯೆಗಳು 244-344-14, 244-344-15 ಹಾಗೂ 244-344-16. ಎಸ್ಟಿಡಿ ಕೋಡ್ 0836. ಆಕಾಶವಾಣಿ ಧಾರವಾಡ 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆ ಬೆಂಗಳೂರು ಕೇಂದ್ರದಿಂದ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಕಿರೀಶ್ ಮೇರ್ವೆ. ಮುಖ್ಯಾಂಶಗಳು. ಎನ್ಟಿಎಯಿಂದ 2026 ಮರು ನೀಟ್ ಯುಜಿ ಪರೀಕ್ಷೆಯ ಒಎಂಆರ್ ಶೀಟ್ಗಳ ಬಿಡುಗಡೆ. ಭಾರತದ ಅತಿದೊಡ್ಡ ಜಾಗತಿಕ ಜವಳಿ ಕಾರ್ಯಕ್ರಮ ಭಾರತ್ ಟೆಕ್ಸ್ 2026 ಇಂದು ಆರಂಭ. ನೈರ್ಮಲ್ಯ ಕಾರ್ಮಿಕರನ್ನು ಗೌರವಿಸುವ ಸಲುವಾಗಿ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯದಿಂದ ಇಂದು ನಮಸ್ತೆ ದಿನ ಆಚರಣೆ. ಹಾಗೂ ಮಹಿಳಾ ಟೆಸ್ಟ್ ಕ್ರಿಕೆಟ್, ಲಾರ್ಡ್ಸ್ನಲ್ಲಿ ಇತಿಹಾಸ ಬರೆದ ಭಾರತದ ವನಿತೆಯರಿಗೆ ಕೇಂದ್ರ ಕ್ರೀಡಾ ಸಚಿವ ಮನ್ಸುಖ್ ಮಾಂಡವೀಯ ಅಭಿನಂದನೆ. ವಾರ್ತೆಗಳ ವಿವರ. ರಾಷ್ಟೀಯ ಪರೀಕ್ಷಾ ಸಂಸ್ಥೆಯು ನೀಟ್ ಯುಜಿ 2026 ಮರು ಪರೀಕ್ಷೆಯ ಒಎಂಆರ್ ಶೀಟ್ಗಳನ್ನು ಬಿಡುಗಡೆ ಮಾಡಿದ್ದು, ಅಧಿಕೃತ ವೆಬ್ಸೈಟ್ neet.nta.nic.in

0: ಐಎನ್ನಲ್ಲಿ ಅಭ್ಯರ್ಥಿಗಳಿಗೆ ಪ್ರತಿಕ್ರಿಯೆಗಳನ್ನು ದಾಖಲಿಸಲು ಸೂಚಿಸಿದೆ. ಅಭ್ಯರ್ಥಿಗಳು ತಮ್ಮ ಅರ್ಜಿ ಸಂಖ್ಯೆಯನ್ನು ಬಳಸಿಕೊಂಡು ತಿಳಿಸಲಾಗಿರುವ ಜಾಲತಾಣದಲ್ಲಿ ಲಾಗಿನ್ ಆಗಿ ಸ್ಕ್ಯಾನರ್ ಓದುವ ಉತ್ತರಗಳೊಂದಿಗೆ ತಮ್ಮ ಗುರುತಿಸಲಾದ ಉತ್ತರಗಳನ್ನು ಹೋಲಿಸಬಹುದು ಎಂದು ಎನ್ಟಿಎ ತಿಳಿಸಿದೆ. ಒಂದೊಮ್ಮೆ ಉತ್ತರಗಳು ಏನಾದರೂ ಹೊಂದಿಕೆಯಾಗದಿದ್ದರೆ ಅಭ್ಯರ್ಥಿಗಳು ಪ್ರಶ್ನೆಯನ್ನು ಆಯ್ಕೆ ಮಾಡಬಹುದು. ಜೊತೆಗೆ ಅವರು ಕ್ಲೈಮ್ ಮಾಡಿದ ಆಯ್ಕೆಯನ್ನು ಟಿಕ್ ಮಾಡಿ 200 ರೂಪಾಯಿಗಳ ಮರುಪಾವತಿಸಲಾಗದ ಶುಲ್ಕವನ್ನು ಪಾವತಿಸಿದ ಮೇಲೆ ಸವಾಲನ್ನು ಸಲ್ಲಿಸಬಹುದು. ಅಭ್ಯರ್ಥಿಗಳು ಮಾಡಿರುವ ಸವಾಲು ಸೂಕ್ತವಾಗಿದ್ದರೆ ಶುಲ್ಕವನ್ನು ಮರುಪಾವತಿಸಲಾಗುವುದು ಎಂದು ಸಂಸ್ಥೆ ಸ್ಪಷ್ಟಪಡಿಸಿದೆ. ಒಎಂಆರ್ ಸವಾಲು ಸೌಲಭ್ಯವು ಈ ತಿಂಗಳ 15ರವರೆಗೆ ಲಭ್ಯವಿರುತ್ತದೆ. ಸಹಾಯಕ್ಕಾಗಿ ಅಭ್ಯರ್ಥಿಗಳು ಎನ್ಟಿಎ ಸಹಾಯವಾಣಿ ಸಂಖ್ಯೆ 0114075900 ಮತ್ತು 0116922770 ಸಂಪರ್ಕಿಸಬಹುದು ಮತ್ತು ನೀಟ್ ಯುಜಿ 2026@nta.ac.in ಜಾಲತಾಣಕ್ಕೆ ಭೇಟಿ ನೀಡಬಹುದು. ಭಾರತದ ಅತಿದೊಡ್ಡ ಜಾಗತಿಕ ಜವಳಿ ಕಾರ್ಯಕ್ರಮವಾದ ಭಾರತ್ ಟೆಕ್ಸ್ 2026 ಇಂದು ನವದೆಹಲಿಯ ಭಾರತ್ ಮಂಟಪಂನಲ್ಲಿ ಪ್ರಾರಂಭವಾಗಲಿದೆ. 4 ದಿನಗಳ ಈ ಕಾರ್ಯಕ್ರಮ ಜವಳಿ, ಫ್ಯಾಷನ್, ಸುಸ್ಥಿರತೆ, ತಂತ್ರಜ್ಞಾನ, ನಾವೀನ್ಯತೆ, ಹೂಡಿಕೆ ಮತ್ತು ಅಂತಾರಾಷ್ಟೀಯ ವ್ಯಾಪಾರದಲ್ಲಿ ಭಾರತದ ಬೆಳೆಯುತ್ತಿರುವ ಜಾಗತಿಕ ನಾಯಕತ್ವವನ್ನು ಪ್ರದರ್ಶಿಸುತ್ತದೆ. ಕಾರ್ಯಕ್ರಮವು ತಯಾರಕರು, ರಫ್ತುದಾರರು, ಜಾಗತಿಕ ಖರೀದಿದಾರರು, ಹೂಡಿಕೆದಾರರು, ನೀತಿ ನಿರೂಪಕರು, ಅಂತಾರಾಷ್ಟೀಯ ನಿಯೋಗಗಳು, ಕುಶಲಕರ್ಮಿಗಳು, ನವೋದ್ಯಮಗಳು ಮತ್ತು ತಂತ್ರಜ್ಞಾನ ಪೂರೈಕೆದಾರರನ್ನು ಒಟ್ಟುಗೂಡಿಸುತ್ತದೆ. ಈ ಕುರಿತು ನವದೆಹಲಿಯಲ್ಲಿ ನಿನ್ನೆ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಭಾರತ್ ಟೆಕ್ಸ್ ಟ್ರೇಡ್ ಫೆಡರೇಷನ್ನ ಅಧ್ಯಕ್ಷ ನರೇನ್ ಗೋಯಂಕ, ಭಾರತ್ ಟೆಕ್ಸ್ನ 3ನೇ ಆವೃತ್ತಿಯು 7,000ಕ್ಕೂ ಹೆಚ್ಚು ಖರೀದಿದಾರರು, 1.3 ಲಕ್ಷಕ್ಕೂ ಹೆಚ್ಚು ಸಂದರ್ಶಕರು ಮತ್ತು 20,000ಕ್ಕೂ ಹೆಚ್ಚು ಜವಳಿ ಉತ್ಪನ್ನಗಳನ್ನು ಪ್ರದರ್ಶಿಸುವ ಪ್ರದರ್ಶಕರ ಭಾಗವಹಿಸುವಿಕೆಗೆ ಸಾಕ್ಷಿಯಾಗುವ ನಿರೀಕ್ಷೆ ಇದೆ ಎಂದು ಹೇಳಿದರು. ಅಮೆರಿಕ, ಬ್ರಿಟನ್, ಜಪಾನ್, ಪೋರ್ಚುಗಲ್, ಸ್ಪೇನ್, ನ್ಯೂಜಿಲೆಂಡ್, ದಕ್ಷಿಣ ಕೊರಿಯಾ, ದಕ್ಷಿಣ ಆಫ್ರಿಕಾ ಮತ್ತು ನೇಪಾಳ ಸೇರಿದಂತೆ 14 ದೇಶಗಳ ಅಂತಾರಾಷ್ಟೀಯ ಪ್ರದರ್ಶಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಎಂದು ಅವರು ತಿಳಿಸಿದರು. ಶ್ರೀರಾಮ ಮಂದಿರದ ದೇಣಿಗೆ ಅಕ್ರಮ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಂಧಿತರಾಗಿರುವ 8 ಆರೋಪಿಗಳ ನ್ಯಾಯಾಂಗ ಬಂಧನವನ್ನು ಅಯೋಧ್ಯೆಯ ನ್ಯಾಯಾಲಯ ಮುಂದಿನ 14 ದಿನಗಳವರೆಗೆ ವಿಸ್ತರಿಸಿದೆ. ಹೆಚ್ಚುವರಿ ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಧೀಶೆ ಪ್ರತಿಭಾ ನಾರಾಯಣ್ ಆರೋಪಿಗಳನ್ನು ಇದೇ 27ರಂದು ಮತ್ತೆ ನ್ಯಾಯಾಲಯಕ್ಕೆ ಹಾಜರುಪಡಿಸುವಂತೆ ಆದೇಶಿಸಿದ್ದಾರೆ. ಈ ನಡುವೆ ಪ್ರಕರಣದ ತನಿಖೆ ನಡೆಸುತ್ತಿರುವ ವಿಶೇಷ ತನಿಖಾ ತಂಡ ಎಸ್ಐಟಿ ಧರ್ಮಸೇನಾ ಅಧ್ಯಕ್ಷ ಸಂತೋಷ್ ದುಬೆ ಅವರನ್ನು ಸುಮಾರು 1 ಗಂಟೆಗಳ ಕಾಲ ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಿಚಾರಣೆ ನಡೆಸುವ ಮೂಲಕ ತನಿಖೆಯನ್ನು ತೀವ್ರಗೊಳಿಸಿದೆ. ಕೇಂದ್ರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯವು ಇಂದು 3ನೇ ನಮಸ್ತೆ ದಿನವನ್ನು ಆಚರಿಸಲಿದ್ದು ರಾಷ್ಟೀಯ ಯಾಂತ್ರೀಕೃತ ನೈರ್ಮಲ್ಯ ಪರಿಸರ ವ್ಯವಸ್ಥೆ ನಮಸ್ತೆ ಯೋಜನೆಯನ್ನು ಪ್ರಾರಂಭಿಸಿ 3 ವರ್ಷಗಳನ್ನು ಪೂರೈಸಲಿದೆ. ಮುಖ್ಯ ಕಾರ್ಯಕ್ರಮವು ಕೋಲ್ಕತ್ತಾದ ರವೀಂದ್ರ ಸದನದಲ್ಲಿ ನಡೆಯಲಿದ್ದು ದೇಶಾದ್ಯಂತ ನಗರ ಸ್ಥಳೀಯ ಸಂಸ್ಥೆಗಳು ಕಾರ್ಯಕ್ರಮಗಳನ್ನು ಆಯೋಜಿಸಲಿವೆ ಎಂದು ಸಚಿವಾಲಯ ತಿಳಿಸಿದೆ. ಸಾರ್ವಜನಿಕ ಆರೋಗ್ಯ ಮತ್ತು ಪರಿಸರ ನೈರ್ಮಲ್ಯವನ್ನು ಕಾಪಾಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಕ್ಕಾಗಿ ಒಳಚರಂಡಿ ಮತ್ತು ಸೆಪ್ಟಿಕ್ ಟ್ಯಾಂಕ್ ಕಾರ್ಮಿಕರು ಮತ್ತು ತ್ಯಾಜ್ಯ ತೆಗೆಯುವವರು ಸೇರಿದಂತೆ ನೈರ್ಮಲ್ಯ ಕಾರ್ಮಿಕರನ್ನು ಗೌರವಿಸಲು ನಮಸ್ತೆ ದಿನವನ್ನು ಸಮರ್ಪಿಸಲಾಗಿದೆ ಎಂದು ಸಚಿವಾಲಯ ಹೇಳಿದೆ. ಕೇಂದ್ರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವ ಡಾ ವೀರೇಂದ್ರ ಕುಮಾರ್ ಮತ್ತು ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯದ ರಾಜ್ಯ ಸಚಿವ ರಾಮದಾಸ್ ಅಠಾವಳೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ನಿರೀಕ್ಷೆ ಇದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಹಿರಿಯ ಪ್ರತಿನಿಧಿಗಳು, ಸಂಸತ್ ಸದಸ್ಯರು, ಶಾಸಕರು, ಜಿಲ್ಲಾಡಳಿತ ಅಧಿಕಾರಿಗಳು ಮತ್ತು ರಾಷ್ಟೀಯ ಸಫಾಯಿ ಕರ್ಮಚಾರಿಗಳ, ಹಣಕಾಸು ಮತ್ತು ಅಭಿವೃದ್ಧಿ ನಿಗಮದ ಅಧಿಕಾರಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದೇಶಾದ್ಯಂತ ಸುಮಾರು 668 ಕೋಟಿ ರೂಪಾಯಿ ವೆಚ್ಚದ 7 ಉದ್ಯೋಗಿಗಳ ರಾಜ್ಯ ವಿಮಾ ಇಎಸ್ಐ ಆರೋಗ್ಯ ರಕ್ಷಣಾ ಯೋಜನೆಗಳನ್ನು ಇಂದು ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವ ಡಾ ಮನ್ಸುಖ್ ಮಾಂಡವಿಯ ಉದ್ಘಾಟಿಸಲಿದ್ದಾರೆ. ತೆಲಂಗಾಣದ ಸನಾತ್ ನಗರ, ಅಸ್ಸಾಂನ ಬೆಲ್ಟೋಲ, ತಮಿಳುನಾಡಿನ ಶ್ರೀಪೆರಂಬದೂರು, ಆಂಧ್ರಪ್ರದೇಶದ ರಾಜಮಹೇಂದ್ರವರಂ, ಗುಜರಾತ್ನ ಸುರೇಂದ್ರನಗರ, ರಾಜಸ್ಥಾನದ ಕೋಟಾದಲ್ಲಿರುವ ಇಎಸ್ಐಸಿ ಆಸ್ಪತ್ರೆಗಳಲ್ಲಿ

0: ವಿವಿಧ ಯೋಜನೆಗಳು ಈ ಪೈಕಿ ಸೇರಿವೆ. ಡಾಕ್ಟರ್ ಮಾಂಡವೀಯ ಅವರು ಸನಾತ್ ನಗರದ ಇಎಸ್ಐಸಿ ಆಸ್ಪತ್ರೆಯಲ್ಲಿ ಹೊಸ ಹೊರರೋಗಿಗಳ ಬ್ಲಾಕ್ ಅನ್ನು ಖುದ್ದಾಗಿ ಉದ್ಘಾಟಿಸಲಿದ್ದು ಉಳಿದ 6 ಯೋಜನೆಗಳನ್ನು ವರ್ಚುವಲ್ ಮಾದರಿಯಲ್ಲಿ ಉದ್ಘಾಟಿಸಲಿದ್ದಾರೆ ಎಂದು ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯ ತಿಳಿಸಿದೆ. ಈ ಆರೋಗ್ಯ ಸೌಲಭ್ಯಗಳು ದೇಶಾದ್ಯಂತ ಸುಮಾರು 53 ಲಕ್ಷ ಫಲಾನುಭವಿಗಳ ವೈದ್ಯಕೀಯ ಅಗತ್ಯಗಳನ್ನು ಪೂರೈಸಲಿವೆ ಎಂದು ಸಚಿವಾಲಯ ತಿಳಿಸಿದೆ. ವಿಯೆಟ್ನಾಂನ ಫೂಕ್ ವಾಕ್ ದ್ವೀಪದ ಬಳಿ ನಡೆದ ದೋಣಿ ದುರಂತದಲ್ಲಿ ಪ್ರಾಣ ಕಳೆದುಕೊಂಡ 15 ಭಾರತೀಯ ಪ್ರವಾಸಿಗರ ಮೃತದೇಹಗಳನ್ನು ನಿನ್ನೆ ರಾತ್ರಿ ಮುಂಬೈಗೆ ತರಲಾಯಿತು. ಭಾರತೀಯ ರಾಜತಾಂತ್ರಿಕ ಕಾರ್ಯಾಚರಣೆಗಳು ವಿಯೆಟ್ನಾಂ ಅಧಿಕಾರಿಗಳೊಂದಿಗೆ ವಾಪಸಾತಿ ಪ್ರಕ್ರಿಯೆಯನ್ನು ಸಂಯೋಜಿಸಿದ ನಂತರ ಮೃತರನ್ನು ಹೋ ಚಿ ಮಿನ್ ನಗರದಿಂದ ವಿಯೆಟ್ನಾಂ ಏರ್ಲೈನ್ಸ್ನ ವಿಮಾನದಲ್ಲಿ ಕರೆತರಲಾಯಿತು. ತಮಿಳುನಾಡು, ಆಂಧ್ರಪ್ರದೇಶ ಮತ್ತು ಕೇರಳ ರಾಜ್ಯ ಸರ್ಕಾರಗಳು ಮೃತದೇಹಗಳನ್ನು ಅವರ ಊರುಗಳಿಗೆ ಸಾಗಿಸಲು ವ್ಯವಸ್ಥೆ ಮಾಡುವಂತೆ ಮನವಿ ಮಾಡಲಾಗಿದೆ. ದುರಂತದ ನಂತರ ರಕ್ಷಣಾ ಕಾರ್ಯ ಮೃತದೇಹಗಳ ಗುರುತಿಸುವಿಕೆ ಮತ್ತು ವಾಪಸಾತಿ ಪ್ರಕ್ರಿಯೆಯಲ್ಲಿ ಬೆಂಬಲ ನೀಡಿದ್ದಕ್ಕಾಗಿ ವಿಯೆಟ್ನಾಂನಲ್ಲಿರುವ ಭಾರತೀಯ ರಾಯಭಾರ ಕಚೇರಿಯು ವಿಯೆಟ್ನಾಂ ಅಧಿಕಾರಿಗಳಿಗೆ ಕೃತಜ್ಞತೆ ಸಲ್ಲಿಸಿತು. ವಿಯೆಟ್ನಾಂನ ಫೂಕ್ ವಾಕ್ ದ್ವೀಪದಲ್ಲಿ ಶುಕ್ರವಾರ 32 ಭಾರತೀಯ ಪ್ರವಾಸಿಗರು ಮತ್ತು 4 ಸ್ಥಳೀಯ ಸಿಬ್ಬಂದಿಯನ್ನು ಹೊತ್ತೊಯ್ಯುತ್ತಿದ್ದ ಸ್ಪೀಡ್ ಬೋಟ್ ಮಗುಚಿಬಿದ್ದು 15 ಪ್ರವಾಸಿಗರು ಸಾವಿಗೀಡಾಗಿದ್ದರು. ಬದುಕುಳಿದ 16 ಜನರು ಭಾರತಕ್ಕೆ ಮರಳಿದ್ದು ಗಾಯಗೊಂಡಿದ್ದ ಓರ್ವ ಪ್ರವಾಸಿ ವಿಯೆಟ್ನಾಂ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪಶ್ಚಿಮ ಏಷ್ಯಾದಲ್ಲಿ ಮುಂದುವರೆದಿರುವ ಉದ್ವಿಗ್ನತೆಯ ನಡುವೆಯೇ ಪ್ರಮುಖ ಸಮುದ್ರ ಮಾರ್ಗವಾದ ಹೊರ್ಮುಜ್ ಜಲಸಂಧಿಯ ಮೇಲಿನ ನಿಯಂತ್ರಣ ತಮ್ಮದಾಗಿದೆ ಎಂದು ಹೇಳಿಕೊಂಡಿದ್ದು ಕದನ ವಿರಾಮ ಒಪ್ಪಂದವನ್ನು ಉಲ್ಲಂಘಿಸಿರುವುದಕ್ಕಾಗಿ ಆರೋಪಿಸಿ ಇರಾನ್ಗೆ ತೀವ್ರ ಎಚ್ಚರಿಕೆ ನೀಡಿದ್ದಾರೆ. ಅಮೆರಿಕದ ಖಾಸಗಿ ಸುದ್ದಿವಾಹಿನಿಗೆ ನೀಡಿದ ದೂರವಾಣಿ ಸಂದರ್ಶನದಲ್ಲಿ ಮಾತನಾಡಿದ ಟ್ರಂಪ್ ಹಿಂದಿನ ರಾತ್ರಿ ಮಾಡಿಕೊಂಡಿದ್ದ ಕದನ ವಿರಾಮ ಒಪ್ಪಂದವನ್ನು ಇರಾನ್ ಉಲ್ಲಂಘಿಸಿದೆ. ಕದನ ವಿರಾಮದ ಷರತ್ತುಗಳನ್ನು ಗೌರವಿಸಿಲ್ಲ ಎಂದು ಟೀಕಿಸಿದ ಅವರು ರಾತ್ರಿ ವೇಳೆ ನಡೆದ ದಾಳಿಯಲ್ಲಿ ಅಮೆರಿಕ ಇರಾನ್ನ ಹಲವು ಸೇನಾ ಉಪಕರಣಗಳನ್ನು ಧ್ವಂಸಗೊಳಿಸಿದೆ ಎಂದು ತಿಳಿಸಿದ್ದಾರೆ. ಲಾರ್ಡ್ಸ್ನಲ್ಲಿ ನಡೆದ ಏಕೈಕ ವುಮೆನ್ಸ್ ಟೆಸ್ಟ್ ಪಂದ್ಯವನ್ನು ಗೆದ್ದ ಮೊದಲ ಮಹಿಳಾ ತಂಡ ಎಂಬ ಹೆಗ್ಗಳಿಕೆಗೆ ಪಾತ್ರವಾದ ಭಾರತೀಯ ಮಹಿಳಾ ಕ್ರಿಕೆಟ್ ತಂಡವನ್ನು ಕೇಂದ್ರ ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವೀಯ ಅಭಿನಂದಿಸಿದ್ದಾರೆ. ಇಂಗ್ಲೆಂಡ್ ವಿರುದ್ದದ 270 ರನ್ಗಳ ಅಮೋಘ ಗೆಲುವು ಈ ಸಾಧನೆಯನ್ನು ಇನ್ನಷ್ಟು ವಿಶೇಷವಾಗಿಸುತ್ತದೆ ಮತ್ತು ಲಾರ್ಡ್ಸ್ನಲ್ಲಿ ಆಟಗಾರರು ಇತಿಹಾಸ ಸೃಷ್ಟಿಸಿದ್ದಾರೆ ಎಂದು ಸಚಿವ ಮಾಂಡವೀಯ ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ತಿಳಿಸಿದ್ದಾರೆ. ಬರ್ಮಿಂಗ್ಹ್ಯಾಮ್ನಲ್ಲಿ ಇಂದು ನಡೆಯಲಿರುವ ಭಾರತ ಮತ್ತು ಇಂಗ್ಲೆಂಡ್ ನಡುವಿನ 3 ಪಂದ್ಯಗಳ ಏಕದಿನ ಕ್ರಿಕೆಟ್ ಸರಣಿ ಇಂದಿನಿಂದ ಆರಂಭವಾಗಲಿದೆ. ಪಂದ್ಯ ಭಾರತೀಯ ಕಾಲಮಾನ ಮಧ್ಯಾಹ್ನ 3:30 ಆರಂಭವಾಗಲಿದೆ. ಇಂದಿನ ಪಂದ್ಯದಲ್ಲಿ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ, ಜಸ್ಪ್ರೀತ್ ಬುಮ್ರಾ ಒಟ್ಟಾಗಿ ಕಣಕ್ಕಿಳಿಯಲಿದ್ದಾರೆ. ಭಾರತದ ಜೂನಿಯರ್ ಮಹಿಳಾ ಅಂಡರ್ 21 ಹಾಕಿ ತಂಡವು ಇಂದು ಇಂಗ್ಲೆಂಡ್ನ ಲಿಲ್ಲೆ ಶಾಲ್ ರಾಷ್ಟೀಯ ಕ್ರೀಡಾ ಕೇಂದ್ರದಲ್ಲಿ ಯುನೈಟೆಡ್ ಕಿಂಗ್ಡಮ್ ಎಕ್ಸ್ಪೋಸರ್ ಪ್ರವಾಸದ ಅಂತಿಮ ಪಂದ್ಯದಲ್ಲಿ ಬೆಲ್ಜಿಯಂ ತಂಡವನ್ನು ಎದುರಿಸಲಿದೆ. ಇಂಗ್ಲೆಂಡ್ ವಿರುದ್ದ 2-0 ಅಂತರದ ಅದ್ಭುತ ಜಯದೊಂದಿಗೆ ಭಾರತ ತಂಡವು ಪ್ರವಾಸವನ್ನು ಗೆಲುವಿನೊಂದಿಗೆ ಕೊನೆಗೊಳಿಸುವ ಗುರಿಯನ್ನು ಹೊಂದಿದೆ. ಅದಕ್ಕೂ ಮೊದಲು ಭಾರತ ಅಮೆರಿಕವನ್ನು 1-1 ಡ್ರಾದಲ್ಲಿ ಕೊನೆಗೊಳಿಸಿ ಶೂಟೌಟ್ನಲ್ಲಿ 3-2 ಅಂತರದಲ್ಲಿ ಪರಾಭವಗೊಳಿಸಿತು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಎನ್ಟಿಎಯಿಂದ 2026 ಮರು ನೀಟ್ ಯುಜಿ ಪರೀಕ್ಷೆಯ ಒಎಂಆರ್ ಶೀಟ್ಗಳ ಬಿಡುಗಡೆ. ಭಾರತದ ಅತಿದೊಡ್ಡ ಜಾಗತಿಕ ಜವಳಿ ಕಾರ್ಯಕ್ರಮ ಭಾರತ್ ಟೆಕ್ಸ್ 2026 ಇಂದು ಆರಂಭ. ನೈರ್ಮಲ್ಯ ಕಾರ್ಮಿಕರನ್ನು ಗೌರವಿಸುವ ಸಲುವಾಗಿ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯದಿಂದ ಇಂದು ನಮಸ್ತೆ ದಿನ ಆಚರಣೆ. ಹಾಗೂ ಮಹಿಳಾ ಟೆಸ್ಟ್ ಕ್ರಿಕೆಟ್, ಲಾರ್ಡ್ಸ್ನಲ್ಲಿ ಇತಿಹಾಸ ಬರೆದ ಭಾರತದ ವನಿತೆಯರಿಗೆ ಕೇಂದ್ರ ಕ್ರೀಡಾ ಸಚಿವ ಮನ್ಸುಖ್ ಮಾಂಡವೀಯ ಅಭಿನಂದನೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.
1: ಆಕಾಶವಾಣಿ ಧಾರವಾಡ, ಬೆಳಗಿನ ಕನ್ನಡ ಚಿತ್ರಗೀತೆಗಳ ಸಮಯವಿದು.
2: ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಅಂದರೆ ಎಸ್ಐಆರ್ 2026 ಕರ್ನಾಟಕದಲ್ಲಿ ನಡೆಸಲಾಗುತ್ತಿದ್ದು, ಜುಲೈ 29 ಬಿಎಲ್ಒಗಳು ತಮ್ಮ ಮನೆ ಬಾಗಿಲಿಗೆ ಬಂದು ಗಣತಿ ನಮೂನೆಯನ್ನು ನೀಡಿ ತಮ್ಮಿಂದ ಸಹಿ ಪಡೆದು ಸ್ವೀಕೃತಿ ನೀಡಲಿದ್ದಾರೆ. 2002 ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರು ಇದ್ದರೆ ಅದನ್ನು ಒದಗಿಸಿ, ಇಲ್ಲದಿದ್ದಲ್ಲಿ ತಮ್ಮ ಕುಟುಂಬದ ಸದಸ್ಯರ ಮಾಹಿತಿ ನೀಡಿ ಸಹಕರಿಸಿ. ಇಸಿಐ ನೆಟ್ ಆಪ್ನಲ್ಲಿ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು. ಇದು ಕರ್ನಾಟಕದ ಮುಖ್ಯ ಚುನಾವಣಾಧಿಕಾರಿಗಳ ಪ್ರಕಟಣೆ.
3: ಹೆಣ್ಣು ಮಕ್ಕಳ ಆರೋಗ್ಯವೇ ಮನೆಯ ಸಂಭ್ರಮ. ಮುಟ್ಟಿನ ಸಮಯದಲ್ಲಿ ನೈರ್ಮಲ್ಯ ಕಾಪಾಡುವುದು ನಾಚಿಕೆಯ ವಿಷಯವಲ್ಲ, ಅದು ಪ್ರತಿ ಹೆಣ್ಣಿನ ಹಕ್ಕು. ಈ ಹಕ್ಕನ್ನು ಗೌರವಿಸಲು ನಮ್ಮ ಸರ್ಕಾರ ಶುಚಿ ಮತ್ತು ಮೈತ್ರಿ ಯೋಜನೆಯನ್ನು ಜಾರಿಗೆ ತಂದಿದೆ. ಋತುಚಕ್ರದ ಅವಧಿಯಲ್ಲಿ ಸರಿಯಾದ ನೈರ್ಮಲ್ಯದ ಸೌಲಭ್ಯವಿಲ್ಲದೆ ಯಾವೊಬ್ಬ ವಿದ್ಯಾರ್ಥಿನಿಯೂ

0: ತನ್ನ ಓದಿನಿಂದ ಅಥವಾ ಕನಸುಗಳಿಂದ ವಂಚಿತರಾಗಬಾರದು. ಇದಕ್ಕಾಗಿ ಶುಚಿ ಯೋಜನೆಯಡಿ ಸ್ಯಾನಿಟರಿ ಪ್ಯಾಡ್ಗಳನ್ನು ಹಾಗೂ ಮೈತ್ರಿ ಮುಟ್ಟಿನ ಕಪ್ಗಳನ್ನು ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಉಚಿತವಾಗಿ ವಿತರಿಸಲಾಗುತ್ತಿದೆ. ಈ ಯೋಜನೆ ಅಡಿ 19 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿನಿಯರಿಗೆ ಸ್ಯಾನಿಟರಿ ಪ್ಯಾಡ್ಗಳನ್ನು, 10 ಲಕ್ಷ ಮುಟ್ಟಿನ ಕಪ್ಗಳನ್ನು ಕೂಡ ಮೈತ್ರಿ ಯೋಜನೆ ಅಡಿ ವಿತರಿಸಲಾಗುತ್ತಿದೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ?
2: BMW X1 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ?
1: ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲ್ಲರಿ ಫೆಸ್ಟಿವಲ್ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ ಆಕರ್ಷಕ ಬಹುಮಾನಗಳನ್ನು ಪಡೆಯಿರಿ.
2: ಕೊಡುಗೆಗಳು ಜುಲೈ 9 ರಿಂದ ಆಗಸ್ಟ್ 9 ರವರೆಗೆ ಎಲ್ಲ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.
3: ಆತ್ಮೀಯ ಕೇಳುಗರೆ, ಇಂದು ಮಣ್ಣೆತ್ತಿನ ಅಮಾವಾಸ್ಯೆ. ಅನ್ನ ನೀಡುವ ಭೂಮಿ ತಾಯಿಗೆ ನಮಿಸಿ ಎತ್ತುಗಳಿಗೆ ವಿಶೇಷ ಗೌರವವನ್ನು ಸಲ್ಲಿಸುವ ವೈಶಿಷ್ಟ್ಯಪೂರ್ಣ ರೈತರ ಹಬ್ಬವೇ ಮಣ್ಣೆತ್ತಿನ ಅಮಾವಾಸ್ಯೆ. ಈ ಸಂದರ್ಭದಲ್ಲಿ ನಮ್ಮೆಲ್ಲ ಕೇಳುಗರಿಗೆ ಮಣ್ಣೆತ್ತಿನ ಅಮಾವಾಸ್ಯೆಯ ಶುಭಾಶಯಗಳೊಂದಿಗೆ ಈಗ ಚಿಗುರಿದ ಕನಸು ಚಿತ್ರದ ಗೀತೆಯನ್ನು ಕೇಳಿಕೊಂಡು ಬರೋಣ. ಧ್ವನಿ ನೀಡಿದ್ದಾರೆ ಶಂಕರ್ ಮಹದೇವನ್.

0: ಕಾಂತದಲ್ಲಿ ಮೊಡವೆಯಾ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ?
4: BMW X1 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ?
3: ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲ್ಲರಿ ಫೆಸ್ಟಿವಲ್ ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ, ಆಕರ್ಷಕ ಬಹುಮಾನಗಳನ್ನು ಪಡೆಯಿರಿ.
4: ಕೊಡುಗೆಗಳು ಜುಲೈ 9 ರಿಂದ ಆಗಸ್ಟ್ 9 ರವರೆಗೆ ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.
5: ಚಿತ್ರಗೀತೆಗಳ ಕಾರ್ಯಕ್ರಮದ ಕೊನೆಯದಾಗಿ ಎಸ್ ಜಾನಕಿಯವರ ಮಧುರ ಕಂಠದಲ್ಲಿ ಮೂಡಿಬರುತ್ತಿರುವ ಈ ಗೀತೆ ಗಿರಿಬಾಲೆ ಚಿತ್ರದ್ದು.

ಚಿತ್ರಗೀತೆಗಳನ್ನು ಕೇಳುತ್ತಿದ್ದೀರಿ. ಆಕಾಶವಾಣಿ ಧಾರವಾಡ, ಸಮಯ 8 ಗಂಟೆಯಾಗುತ್ತಲಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ ದಿಲ್ಲಿ ಕೇಂದ್ರದಿಂದ.

ಇದುವರೆಗೆ ಮೈಸೂರು ಎ ಚಂದನ್ಕುಮಾರ್ ಅವರ ಕೊಳಲು ವಾದನದಲ್ಲಿ ಹಿಂಡೋಲ್ ರಾಗ ರೂಪಕತಾಳದಲ್ಲಿ ಮುತ್ತುಸ್ವಾಮಿ ದೀಕ್ಷಿತರ ರಚನೆ ಕೇಳಿದಿರಿ. ಇನ್ನು ಮುಂದೆ ಕೇಳಿ ದಿಜಾವಂತ ರಾಗ ಆದಿತಾಳ ಮುತ್ತುಸ್ವಾಮಿ ದೀಕ್ಷಿತರ ರಚನೆ.

0: ರಾಗ್ ದಿಜಾವಂತ್ ಆದಿತಾಳದಲ್ಲಿ ಮುತ್ತುಸ್ವಾಮಿ ದೀಕ್ಷಿತರ ರಚನೆ ಕೇಳಿದಿರಿ. ಇದುವರೆಗೆ ಮೈಸೂರು ಎ ಚಂದನ್ ಕುಮಾರ್ ಅವರ ಕೊಳಲು ವಾದನ ಪ್ರಸಾರವಾಯಿತು. ಜೊತೆ ವಾದ್ಯಗಾರರು ವಯಲಿನ್ ಮೈಸೂರು ಎಂ ನಾಗರಾಜ್, ಮೃದಂಗಂನಲ್ಲಿ ತುಮಕೂರು ಬಿ ರವಿಶಂಕರ್. ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು. ಆಕಾಶವಾಣಿಯ ಧಾರವಾಡ ಕೇಂದ್ರವಿದು.
1: ಆತ್ಮೀಯ ಕೇಳುಗರೆ, ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನಿನ್ ಕಾರ್ಯಕ್ರಮ ನಿಮ್ಮ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಮಂಗಳವಾರ ಸಂಜೆ 6:50.
2: ನಾನು ಡಾಕ್ಟರ್ ವಸೀಂ ಅಹಮದ್, ಎಸ್ಡಿಎಂ ವೈದ್ಯಕೀಯ ಸಂಸ್ಥೆ ಹಾಗೂ ಆಸ್ಪತ್ರೆಯ ವಾಕ್ ಶ್ರವಣ ವಿಭಾಗದ ಮುಖ್ಯಸ್ಥ. ವಾರ್ಷಿಕವಾಗಿ ಜುಲೈ 20ರಂದು ಸೀಳು ತುಟಿ ಮತ್ತು ಸೀಳು ಅಂಗುಳದ ಸಮಸ್ಯೆಗಳಿಗೆ ಪರಿಹಾರ ನೀಡಲು ಹಾಗೂ ಮಾಹಿತಿಯನ್ನು ನೀಡಲು ವಾರ್ಷಿಕೋತ್ಸವವನ್ನು ಹಮ್ಮಿಕೊಳ್ಳಲಾಗುತ್ತದೆ. ಜುಲೈ 14ರಂದು ಸಂಜೆ 6:50 ಎಸ್ಡಿಎಂ ಡಾಕ್ಟರ್ ಆರೋಗ್ಯ ಸಂವಾದದ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಮುಂದೆ ಬರಲಿದ್ದೇನೆ. ತಾವೆಲ್ಲರೂ ಸೀಳು ತುಟಿ ಹಾಗೂ ಸೀಳು ಅಂಗಳ ಇರುವಂತಹ ಮಕ್ಕಳು ಹಾಗೂ ವ್ಯಕ್ತಿಗಳಲ್ಲಿ ಬರುವಂತಹ ಮಾತಿನ ತೊಂದರೆ, ಕೇಳುವ ತೊಂದರೆ ಹಾಗೂ ನುಂಗುವ ತೊಂದರೆಗಳ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಳಬಹುದು.
1: ದೂರವಾಣಿ ಸಂಖ್ಯೆಗಳು 244-344-14, 244-344-15 ಹಾಗೂ 244-344-16. ಎಸ್ಟಿಡಿ ಕೋಡ್ 0836. ಸ್ವರಾಂಜಲಿ ಸಂಗೀತ ದಿಗ್ಗಜರ ಸ್ಮೃತಿ ಚಿತ್ರ. ಅಭಿಮಾನಿ ಶ್ರೋತೃಗಳೇ, ಶಾಸ್ತ್ರೀಯ ಸಂಗೀತದೊಂದಿಗೆ ಮಿಳಿತಗೊಂಡು ಅದಕ್ಕ ಇಂಬು ಕೊಡುವಂತಹದ್ದು ಹಾರ್ಮೋನಿಯಂ ಅನ್ನು ಸಂವಾದಿನಿಯ ಸೆಳಕು. ಅದು ಆ ಸರಿಗಮಗಳನ್ನ ಆರಾಧಿಸಿ ಸಂವಾದಿನಿಯ ಸಂತ ಎನಿಸಿಕೊಂಡವರು ರಾಮ್ಭಾವು ಬಿಜಾಪುರೆ ಅನ್ನೋ ಸಂಗೀತ ದಿಗ್ಗಜರು. ಆ ಕಲಾವಿದರ ಜೀವನ ಸಂಗೀತದ ಎಳೆ ಎಳೆಯ ಪದರು ಸಂವಾದಿನಿ ಸಂತನ ಸುಸ್ವರ ಸಿಂಚನ ಅನ್ನೋ ಸ್ವರಾಂಜಲಿಯ ಕದರು. ಕೇಳ್ರಿ ಪ್ರತಿ ಶುಕ್ರವಾರ ಮುಂಜಾನೆ 6:35 ರಾತ್ರಿ 8:15
3: ಸಂವಾದಿನಿ ಸಂತನ ಸುಸ್ವರ ಸಿಂಚನ
1: ಸ್ವರಾಂಜಲಿಯ ಈ ನಡೆ ಸಂವಾದಿನಿ ಸಂತನ ಜೀವನ ಸಾಧನೆಯೆಡೆ.
0: ಆಕಾಶವಾಣಿ ಧಾರವಾಡ. ಪ್ರಿಯ ಕೇಳುಗರೆ, ಸಮಯವನ್ನು ಹೊಂದಿಸಿಕೊಳ್ಳಿ. 9:28

0: ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ?
1: BMW X1 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ?
0: ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲ್ಲರಿ ಫೆಸ್ಟಿವಲ್ ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ ಆಕರ್ಷಕ ಬಹುಮಾನಗಳನ್ನು ಪಡೆಯಿರಿ.
1: ಕೊಡುಗೆಗಳು ಜುಲೈ 9 ರಿಂದ ಆಗಸ್ಟ್ 9 ರವರೆಗೆ ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
3: ಪ್ರಿಯ ಕೇಳುಗರೆ, ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮ

ಕ್ರಮಗಳ ಪರಿಚಯ. ಇನ್ನು ಮುಂದೆ 9:05 ರಾಮಣ್ಣ ಕಾಸರ್ ಅವರಿಂದ ಸುಗಮ ಸಂಗೀತ ಭಕ್ತಿಗೀತೆಗಳ ಕಾರ್ಯಕ್ರಮ ಅರ್ಪಣ 9:15. 9:30 ಸಂದೇಶಾಧಾರಿತ ನಂದನದಲ್ಲಿ ಕನ್ನಡ ಚಿತ್ರಗೀತೆಗಳನ್ನು ಕೇಳುತ್ತೀರಿ. ವಿವಿಧ ಕಲಾವಿದರು ಹಾಡಿದ ಭಾವಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ. 10:30. 10:45 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಧಾರವಾಡ ತಾಲೂಕಿನ ಕ್ಯಾರ್ಕೊಪ್ಪದ ಗೌರಮ್ಮ ಕಳಸಪ್ಪನವರ್ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಪದ. ಬಾದಾಮಿ ತಾಲೂಕು ಕೆರೂರಿನ

0: ಸುಭೋದ ಸಮಾಲೋಚನೆ ವಿಶೇಷ ನೇರ ಫೋನಿನ ಕಾರ್ಯಕ್ರಮ ಭಾಗವಹಿಸಿದ್ದಾರೆ ಡಾಕ್ಟರ್ ಗುರುರಾಜ್ ಪಾಟೀಲ್, ನಡೆಸಿಕೊಡುತ್ತಾರೆ ಮಂಜುಳಾ ಪುರಾಣಿಕ್. 11:30ಕ್ಕೆ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಅಯ್ಯಪ್ಪಯ್ಯ ಹಲಗಲಿ ಮಠ ಅವರ ಗಾಯನ ಪ್ರಸಾರವಾಗಲಿದೆ. 12:05ಕ್ಕೆ ವನಿತಾ ವಿಹಾರ, ಮಹಿಳಾ ಕಾನೂನು ಜಾಗೃತಿ ಕಾರ್ಯಕ್ರಮದಲ್ಲಿ ನಿವೃತ್ತ ಸರ್ಕಾರಿ ಅಭಿಯೋಜಕರು ಹಾಗೂ ಬೆಂಗಳೂರು ಉಚ್ಚ ನ್ಯಾಯಾಲಯದ ವಕೀಲರಾದ ಕಾಮಾಕ್ಷಿ ಬಿಕೆ ಅವರೊಂದಿಗೆ ಮಾತುಕತೆ. ನಡೆಸಿಕೊಡುತ್ತಾರೆ ಸಹನ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 12:35ಕ್ಕೆ ಆರೋಗ್ಯ ಕಾರ್ಯಕ್ರಮ, ಸೀಳು ತುಟಿ ಅಂಗಳು ಈ ಕುರಿತು ಡಾ ಗಿರೀಶ್ ಕೆಎಸ್ ಅವರೊಂದಿಗೆ ಸಂದರ್ಶನ. ಸಂದರ್ಶಿಸುತ್ತಾರೆ ಮಂಜುಳಾ ಪುರಾಣಿಕ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 1:00ಗೆ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪಿಎಂ ವಿಕಸಿತ್ ಭಾರತ್ ರೋಜ್ಗಾರ್ ಯೋಜನೆ ಕುರಿತು ಮಾಹಿತಿ ಕೇಳುತ್ತೀರಿ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. 1:20ಕ್ಕೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಬಾಗಲಕೋಟೆ ತಾಲೂಕು ಬೀಳಗಿಯ ಚಂದ್ರಶೇಖರ್ ಜತ್ಯಪ್ಪ ನಡುವಿನಮನಿ ಮತ್ತು ಮೇಳದವರಿಂದ ಭಜನಾಪದ. ಹಲೋ ಅಭಿಲಾಷ ನೇರ ಫೋನಿನ ಕಾರ್ಯಕ್ರಮ ಮೂಡಿಬರಲಿದೆ. 1:30ಕ್ಕೆ 2:40ಕ್ಕೆ ಹೊಸ ಹಾಡು, 3:00ಗೆ ಮುಂಬೈ ವಿವಿಧ ಭಾರತಿ ಕೇಂದ್ರದ ಹಿಂದಿ ಕಾರ್ಯಕ್ರಮಗಳು FM 103ರಲ್ಲಿ ಪ್ರಸಾರವಾಗಲಿವೆ. ಸಂಜೆಯ ಪ್ರಸಾರ ಕಾರ್ಯದಲ್ಲಿ 5:30ಕ್ಕೆ ಟೀ ಟೈಮ್ ಕನ್ನಡ ಚಿತ್ರಗೀತೆಗಳು, 6:00ಗೆ ಪ್ರಕಟಣೆಗಳು. ಅವಲೋಕನ ಬೆಂಗಳೂರು ಕೇಂದ್ರದಿಂದ 6:30ಕ್ಕೆ 6:51ಕ್ಕೆ ಕೃಷಿರಂಗ ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನಿನ ಕಾರ್ಯಕ್ರಮ. ವಿಷಯ ಸೀಳು ತುಟಿ ಮತ್ತು ಅಂಗುಳನ್ನು ಹೊಂದಿರುವ ಮಕ್ಕಳಲ್ಲಿ ಮಾತು ಶ್ರವಣ ಮತ್ತು ಆಹಾರ ಸಮಸ್ಯೆಗಳು. ಈ ವಿಷಯವಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೇಳುಗರ ಪ್ರಶ್ನೆಗಳಿಗೆ ನೇರವಾಗಿ ಉತ್ತರಿಸಲಿದ್ದಾರೆ ಡಾ ವಸೀಂ ಅಹಮದ್. ಕಾರ್ಯಕ್ರಮ ನಡೆಸಿಕೊಡುತ್ತಾರೆ ಮಾಲಾ ಸಾಮ್ರಾಣಿ. 7:45ಕ್ಕೆ ಕಾವ್ಯಧಾರೆ, ವೀರೇಶ ಶಿವಲಿಂಗಪ್ಪ ಸಜ್ಜನ್ ಅವರಿಂದ ಸ್ವರಚಿತ ಕವಿತಾ ವಾಚನ. 8:00ಗೆ ಯುವವಾಣಿ, ಯುವ ಗಾಯಕಿ ಶಿವಾನಿ ಕೌಟೇಕರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮಾಯಾರಾಮನ್. ಪುಷ್ಪಹಾರ ಕಾರ್ಯಕ್ರಮದಲ್ಲಿ ಹಿಂದಿ ಚಿತ್ರಗೀತೆಗಳನ್ನು ಆಲಿಸುತ್ತೀರಿ. 8:30ಕ್ಕೆ 9:15ಕ್ಕೆ ಸ್ಪಾಟ್ಲೈಟ್ ಕಾರ್ಯಕ್ರಮದ ಕನ್ನಡ ಅವತರಣಿಕೆ ಬೆಂಗಳೂರು ಕೇಂದ್ರದಿಂದ. 9:30ಕ್ಕೆ ಸಾಹಿತ್ಯ ಸೌರಭ, ಹೆಸರಾಂತ ತೊಗಲುಗೊಂಬೆಯಾಟ ಕಲಾವಿದ ಪ್ರಕಾಶ್ ಬೆಳಗಲ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಿ ಸುರೇಖಾ ಸುರೇಶ್. 10:00ಗೆ ಕರ್ನಾಟಕಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಆರ್ಎನ್ ತಾರಾನಾಥನ್ ಅವರ ಹಾಡುಗಾರಿಕೆ. 10:30ಕ್ಕೆ ದೊಡ್ಡಾಟ, ದ್ರೌಪದಿ ವಸ್ತ್ರಾಪಹರಣ. ಪ್ರಸ್ತುತಪಡಿಸುವವರು ನವಲ್ಗುಂದ ತಾಲೂಕು ಅಳಗವಾಡಿಯ ರಾಮಲಿಂಗಪ್ಪ ಬಸಪ್ಪ ಪೂಜಾರಿ ಮತ್ತು ಮೇಳದವರು. 11:10ಕ್ಕೆ FM 103 MHz ಕಂಪನಾಂಕಗಳ ಮೇಲೆ ಎಫ್ಎಂ ಗೋಲ್ಡ್ ಹಿಂದಿ ಕಾರ್ಯಕ್ರಮಗಳು ದಿಲ್ಲಿ ಕೇಂದ್ರದಿಂದ ಬಿತ್ತರಗೊಳ್ಳಲಿವೆ. ಇದುವರೆಗೆ ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳನ್ನು ಪರಿಚಯಿಸಿಕೊಂಡಿರಿ. ಆಕಾಶವಾಣಿ ಧಾರವಾಡ. ಇದೀಗ ರಾಮಣ್ಣ ಕಾಸರ್ ಅವರಿಂದ ಸುಗಮ ಸಂಗೀತ.
1: ಆತ್ಮೀಯರೇ,
2: ರಾಮಧಾನ್ಯದ ಕೃತಿಯನು
1: ಧಾರವಾಡ ಆಕಾಶವಾಣಿ ಹಾಗೂ ಧಾರವಾಡ ಕರ್ನಾಟಕ ವಿಶ್ವವಿದ್ಯಾಲಯದ ಕನಕ ಅಧ್ಯಯನ ಪೀಠದ ಸಹಯೋಗದಲ್ಲಿ ಪ್ರಸಾರವಾಗುತ್ತಿದೆ ಕನಕದೀಪ.
2: ಭೂಮಿ ಗಚ್ಚರಿಯಾಗಿ ಪೇಳುವೆ ನೀ ಮಹಾಕಥೆಯ.
3: ಪ್ರತಿ ಗುರುವಾರ ತಪ್ಪದೇ ಕೇಳಿ ಕಾರ್ಯಕ್ರಮ ಕನಕದೀಪ.
0: ರಾಮಣ್ಣ ಕಾಸರ್ ಅವರಿಂದ ಸುಗಮ ಸಂಗೀತ. ಮೊದಲಿಗೆ ಕೇಳಿ ಬಸವೇಶ್ವರ ವಚನ.

0: ಇದುವರೆಗೆ ರಾಮಣ್ಣ ಕಾಸಾರವರ ಸುಗಮ ಸಂಗೀತ ಕಾರ್ಯಕ್ರಮದಲ್ಲಿ ಬಸವೇಶ್ವರ ವಚನ ಹಾಗೂ ಪುರಂದರದಾಸರ ಕೃತಿ ಕೇಳಿದ್ರಿ. ಸುಗಮ ಸಂಗೀತ ಇದುವರೆಗೆ ಪ್ರಸಾರವಾಯಿತು. ಆಕಾಶವಾಣಿ ಧಾರವಾಡ. ಇದೀಗ ಭಕ್ತಿಗೀತೆಗಳ ಕಾರ್ಯಕ್ರಮ ಅರ್ಪಣ.
1: ನಲ್ಮೆಯ ಕೇಳುಗರೆ, ನಿಮ್ಮ ಮಕ್ಕಳು ಓದುತ್ತಿಲ್ಲವೇ? ನಿಮ್ಮ ಮಕ್ಕಳು ಮಾತು ಕೇಳುತ್ತಿಲ್ಲವೇ? ಇದಕ್ಕೆ ಪರಿಹಾರ ಇಲ್ಲಿದೆ.
2: ನಾನು ಡಾಕ್ಟರ್ ಗುರುರಾಜ್ ಪಾಟೀಲ್. ಇದೇ ಜುಲೈ 14 ಮಂಗಳವಾರದಂದು ಮುಂಜಾನೆ 11 ಗಂಟೆಗೆ ನಡೆಯುವ ನೇರ ಫೋನಿನ ಕಾರ್ಯಕ್ರಮದೊಳಗ ನಾನು ಬರ್ತೀನಿ. ಅವತ್ತ ನಿಮ್ಮ ಮಕ್ಕಳ ಸಮಸ್ಯೆ, ಬೆಳವಣಿಗೆ ಅಥವಾ ಶಿಕ್ಷಣ ಕುರಿತು ಇರುವಂತ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತೀನಂತ ಬರ್ರಿ. ಹಂಗಂದ್ರೆ ನಾವು ನೀವು ಭೇಟಿಯಾಗೋಣ 14ನೇ ತಾರೀಕಿಗೆ ಮುಂಜಾನೆ 11 ಗಂಟೆಗೆ.
1: ನೀವು ಭಾಗವಹಿಸಲು ಬಳಸಬೇಕಾದ ದೂರವಾಣಿ ಸಂಖ್ಯೆಗಳು 244-344-14, 244-344-15 ಹಾಗೂ 244-344-16. ಎಸ್ಟಿಡಿ ಸಂಖ್ಯೆ 0836. ತಪ್ಪದೆ ಕೇಳಿ ಸುಬೋಧ ಸಮಾಲೋಚನೆ ನೇರ ಫೋನಿನ್ ಕಾರ್ಯಕ್ರಮ. ಆಕಾಶವಾಣಿ ಧಾರವಾಡ ಕೇಂದ್ರದಿಂದ.
0: ಅರ್ಪಣಾ ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ರೇಖಾ ದಿನೇಶ್ ಹೆಗಡೆಯವರ ಸ್ವರದಲ್ಲಿ ಕನಕದಾಸರ ಕೃತಿ.

0: ಭಕ್ತಿಗೀತೆಗಳ ಕಾರ್ಯಕ್ರಮ ಅರ್ಪಣ ಇದುವರೆಗೆ ಪ್ರಸಾರವಾಯಿತು. ಆಕಾಶವಾಣಿ ಧಾರವಾಡ. ಇದೀಗ ಸಂದೇಶಾಧಾರಿತ ನಂದನ.
1: ಮಿಸ್ ಸೀಮಾ?
2: ಹೌದು.
1: ಈಗಲೇ ಪೊಲೀಸ್ ಸ್ಟೇಷನ್ಗೆ ಬನ್ನಿ. ಒಂದ್ ನಿಮಿಷ, ಇಲ್ಲಾಂದ್ರೆ ಮನೆಗ್ ಬರ್ತೀವಿ.
2: ಯಾಕೆ ಆದ್ರೆ ನಾನು
1: ಒಬ್ರೇ ಬೇರೆ ಕೋಣೆಗೆ ಹೋಗಿ. ನಿಮ್ ಮಗ ನಮ್ಮ ಕಸ್ಟಡಿಯಲ್ಲಿ ಇದ್ದಾನೆ ಮತ್ತು ನೀವು ಡಿಜಿಟಲ್ ಅರೆಸ್ಟ್ ಆಗಿದ್ದೀರಿ.
2: ಡಿಜಿಟಲ್ ಅರೆಸ್ಟ್?
1: 1,00,000 ಕೊಡಿ, ಬಚಾವಾಗ್ತೀರಾ.
2: ಅಷ್ಟೊಂದ್ ಹಣ?
1: ಸರಿ, ಒಂದು ಲಿಂಕ್ ಕಳಿಸ್ತೀನಿ, ಈಗ ಪ್ರೊಸೆಸಿಂಗ್ ಗೆ 30,000 ಕಳಿಸಿ, ಇಲ್ಲಾಂದ್ರೆ ಮಗ ಜೈಲಿಗೆ ಹೋಗ್ತಾನೆ.
2: ಜೈಲಿಗೆ ನೀನ್ ಹೋಗ್ತೀಯ. ನಿನ್ ಮುಖ ರೆಕಾರ್ಡ್ ಮಾಡಿದ್ದೀನಿ. ಡಿಜಿಟಲ್ ಅರೆಸ್ಟ್ ಅಂತ ಇರೋದೇ ಇಲ್ಲ, ಇದೆಲ್ಲ ಫ್ರಾಡ್. ಅದಕ್ಕೆ ಗಾಬರಿ ಆಗ್ಬೇಡಿ. ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ.
3: ಹಲೋ ಮಮ್ಮ.
2: ಹಾಯ್.
4: RBI ಹೇಳುತ್ತೆ,
5: ಜಾಣರಾಗಿರಿ, ಜಾಗರೂಕರಾಗಿರಿ.
6: ಶ್ರೋತೃ ಬಾಂಧವರೇ, ಪ್ರತಿ ಬುಧವಾರ ಬೆಳಿಗ್ಗೆ 6:35 ಪ್ರಸಾರವಾಗುತ್ತಿದೆ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ ಸುಬೋಧ ಸಮಾಲೋಚನೆ. ಪ್ರಾಯೋಜಕರು ವಿವೇಕಾನಂದ ಶಿಕ್ಷಣ ಸಂಸ್ಥೆ, ಬಿಳಿಗಿ.
7: ನಲ್ಮೆಯ ಕೇಳುಗರೆ, ನಿಮ್ಮ ಮಕ್ಕಳು ಓದುತ್ತಿಲ್ಲವೇ? ನಿಮ್ಮ ಮಕ್ಕಳು ಮಾತು ಕೇಳುತ್ತಿಲ್ಲವೇ? ಇದಕ್ಕೆ ಪರಿಹಾರ ಇಲ್ಲಿದೆ.
8: ನಾನು ಡಾಕ್ಟರ್ ಗುರುರಾಜ್ ಪಾಟೀಲ್. ಇದೇ ಜುಲೈ 14 ಮಂಗಳವಾರದಂದು ಮುಂಜಾನೆ 11:00 ನಡೆಯುವ ನೇರ ಫೋನಿನ ಕಾರ್ಯಕ್ರಮದೊಳಗ ನಾನು ಬರ್ತೀನಿ. ಅವತ್ತ ನಿಮ್ಮ ಮಕ್ಕಳ ಸಮಸ್ಯೆ, ಬೆಳವಣಿಗೆ ಅಥವಾ ಶಿಕ್ಷಣ ಕುರಿತು ಇರುವಂತಹ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತೀನಂತ ಬರ್ರಿ. ಹಂಗಂದ್ರೆ ನಾವು ನೀವು ಭೇಟಿಯಾಗೋಣ 14 ಮುಂಜಾನೆ 11:00.
7: ನೀವು ಭಾಗವಹಿಸಲು ಬಳಸಬೇಕಾದ ದೂರವಾಣಿ ಸಂಖ್ಯೆಗಳು

0: 4414345 ಹಾಗೂ 2444416 ಎಸ್ಟಿಡಿ ಸಂಖ್ಯೆ 0836. ತಪ್ಪದೆ ಕೇಳಿ. ಸುಬೋಧ ಸಮಾಲೋಚನೆ ನೇರ ಫೋನ್ ಇನ್ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ.
1: ಇವತ್ತಿನ ಸಂದೇಶ ಆಧಾರಿತ ನಂದನ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಆತ್ಮೀಯ ಸ್ವಾಗತ. ಹಾಗೆಯೇ ಇವತ್ತು ಮಣ್ಣೆತ್ತಿನ ಅಮಾವಾಸ್ಯೆ, ಈ ದಿನದ ಅಂಗವಾಗಿ ತಮಗೆಲ್ಲ ಹಾರ್ದಿಕ ಶುಭಾಶಯ. ಮೊದಲಿಗೆ ಸಂಕೇಶ್ವರದ ವಿಶ್ವನಾಥ ದೇಸಾಯಿ, ಕಾಶಿನಾಥ್, ರಾಜೇಶ್ವರಿ, ಅಪ್ಪಯ್ಯ, ಲಕ್ಷ್ಮೀ, ಸುರೇಖ, ರಿಯಾ, ವೇದಾಂತ್, ಆರುಷ್, ಹರ್ಷ, ಭಾಗ್ಯಶ್ರೀ, ಮಹಾಂತೇಶ್ ಹಾಗೂ ದೇಸಾಯಿ ಬಂಧುಗಳು ಮೆಚ್ಚಿದಂಥ ಗೀತೆ ಯುದ್ಧಕಾಂಡ ಚಿತ್ರದ್ದು ಸೋಲೆ ಇಲ್ಲ ಎಂಬ ಗೀತೆಯನ್ನು ಪ್ರಸಾರ ಮಾಡಿ ಅಂಥೇಳಿ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಅಪೇಕ್ಷೆಯ ಮೇರೆಗೆ ಯುದ್ಧಕಾಂಡ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡುತ್ತಿದ್ದೇವೆ. ಕೇಳಿ ಬರಲಿರುವ ಸ್ವರಗಳು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿಯವರದು.

ಹಿರೇಹಡಗಲಿಯ ನಿಂಗಪ್ಪ ಟೇಲರ್ ಮಂಥನ ವೀಣಾ ಆದ್ಯ ಅವರು ಮೆಚ್ಚಿದಂಥ ಗೀತೆ ಕೃಷ್ಣಂ ಪ್ರಣಯ ಸಖಿ ಚಿತ್ರದ್ದು. ಇವರ ಕೋರಿಕೆ ಮೇರೆಗೆ ಈ ಗೀತೆಯನ್ನು ಪ್ರಸಾರ ಮಾಡುತ್ತಿದ್ದೇವೆ. ಮೂಡಿ ಬರಲಿರುವ ಸ್ವರ ಜಶ್ಕರಣ್ ಸಿಂಗ್ ಅವರದು.

ರಾಯಬಾಗ್ ತಾಲೂಕು ಬ್ಯಾಕೋಡದ ಮಾಯಕ ಮಂಟೂರ್, ಸಿದ್ದು, ಪ್ರಜ್ವಲ್, ಪ್ರತೀಕ್ ಇವರೆಲ್ಲರ ಅಭಿಲಾಷೆ ಪುಟ್ನಂಜ ಚಿತ್ರದ ಗೀತೆಗಾಗಿ. ಹಾಡಿದ ಕಲಾವಿದರು ಮನು ಹಾಗೂ ಚಿತ್ರಾ.

ರಿಶ್ವಂತ್ ಎಂ ಬಾಗೇವಾಡಿ ರೇಣುಕಾನಗರ ಧಾರವಾಡದಿಂದ ಡ್ರಾಮಾ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡಿ ಅಂಥೇಳಿ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಪ್ರೀತಿಯ ಹಾಡು ಈಗ ಪ್ರಸಾರ ಮಾಡುತ್ತಿದ್ದೇವೆ.

0: ನಲ್ಲಿಮೆಯ ಕೇಳುಗರೇ, ನಿಮ್ಮ ಮಕ್ಕಳು ಓದುತ್ತಿಲ್ಲವೇ? ನಿಮ್ಮ ಮಕ್ಕಳು ಮಾತು ಕೇಳುತ್ತಿಲ್ಲವೇ? ಇದಕ್ಕೆ ಪರಿಹಾರ ಇಲ್ಲಿದೆ.
1: ನಾನು ಡಾಕ್ಟರ್ ಗುರುರಾಜ್ ಪಾಟೀಲ್. ಇದೇ ಜುಲೈ 14 ಮಂಗಳವಾರದಂದು ಮುಂಜಾನೆ 11 ಗಂಟೆಗೆ ನಡೆಯುವ ನೇರ ಫೋನಿನ್ ಕಾರ್ಯಕ್ರಮದೊಳಗ ನಾನ್ ಬರ್ತೀನಿ. ಅವತ್ತ ನಿಮ್ಮ ಮಕ್ಕಳ ಸಮಸ್ಯೆ, ಬೆಳವಣಿಗೆ ಅಥವಾ ಶಿಕ್ಷಣ ಕುರಿತು ಇರುವಂತ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತೀನಂತ ಬರ್ರಿ. ಹಂಗಂದ್ರೆ ನಾವು ನೀವು ಭೇಟಿಯಾಗೋಣ 14 ತಾರೀಕಿಗೆ ಮುಂಜಾನೆ 11 ಗಂಟೆಗೆ.
0: ನೀವು ಭಾಗವಹಿಸಲು ಬಳಸಬೇಕಾದ ದೂರವಾಣಿ ಸಂಖ್ಯೆಗಳು 244-344-14, 244-344-15 ಹಾಗೂ 244-344-16. ಎಸ್ಟಿಡಿ ಸಂಖ್ಯೆ 0836. ತಪ್ಪದೆ ಕೇಳಿ ಸುಬೋಧ ಸಮಾಲೋಚನೆ ನೇರ ಫೋನಿನ್ ಕಾರ್ಯಕ್ರಮ. ಆಕಾಶವಾಣಿ ಧಾರವಾಡ ಕೇಂದ್ರದಿಂದ.
2: ಆತ್ಮೀಯ ಕೇಳುಗರೆ, ಇಂದು ಬೆಳಗ್ಗೆ 11 ಗಂಟೆಗೆ ಸುಬೋಧ ಸಮಾಲೋಚನೆ ವಿಶೇಷ ನೇರ ಫೋನಿನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಭಾಗವಹಿಸಿದ್ದಾರೆ ಡಾಕ್ಟರ್ ಗುರುರಾಜ್ ಪಾಟೀಲ್, ನಡೆಸಿಕೊಡುತ್ತಾರೆ ಮಂಜುಳಾ ಪುರಾಣಿಕ್. ಸಂದೇಶಾಧಾರಿತ ನಂದನ ಕಾರ್ಯಕ್ರಮದ ಮುಂದಿನ ಗೀತೆ ಬಾಗಲಕೋಟೆಯ ಸುಶೀಲ್ ಪೇಟಕರ್ ಅವರು ಅಪೇಕ್ಷೆ ಪಟ್ಟಂತ ಗೀತೆ ಮುದುಡಿದ ತಾವರೆ ಅರಳಿತು ಚಿತ್ರದ್ದು. ಕೇಳಿ ಬರಲಿರುವ ಸ್ವರ ಎಸ್ ಜಾನಕಿಯವರದು.

ಸೋನು ನಿಗಮ್ ಅವರು ಧ್ವನಿ ನೀಡಿದಂತ ಗಜ ಚಿತ್ರದ ಮಾತು ನನ್ನವಳು ಎಂಬ ಗೀತೆಯನ್ನ ಅಪೇಕ್ಷೆ ಪಟ್ಟವರು ಕುಂದಗೋಳ ತಾಲೂಕು ಭರದ್ವಾಡ ಗ್ರಾಮದ ಮಾಧವಿ ಹಾಗೂ ಮನೆಯವರು.

0: ನಲ್ಮೆಯ ಕೇಳುಗರೆ, ನಿಮ್ಮ ಮಕ್ಕಳು ಓದುತ್ತಿಲ್ಲವೇ? ನಿಮ್ಮ ಮಕ್ಕಳು ಮಾತು ಕೇಳುತ್ತಿಲ್ಲವೇ? ಇದಕ್ಕೆ ಪರಿಹಾರ ಇಲ್ಲಿದೆ.
1: ನಾನು ಡಾಕ್ಟರ್ ಗುರುರಾಜ್ ಪಾಟೀಲ್. ಇದೇ ಜುಲೈ 14 ಮಂಗಳವಾರದಂದು ಮುಂಜಾನೆ 11 ಗಂಟೆಗೆ ನಡೆಯುವ ನೇರ ಫೋನಿನ್ ಕಾರ್ಯಕ್ರಮದೊಳಗ ನಾನು ಬರ್ತೀನಿ. ಅವತ್ತ ನಿಮ್ಮ ಮಕ್ಕಳ ಸಮಸ್ಯೆ, ಬೆಳವಣಿಗೆ ಅಥವಾ ಶಿಕ್ಷಣ ಕುರಿತು ಇರುವಂತಹ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತೀನಂತ ಬರ್ರಿ. ಹಂಗಂದ್ರೆ ನಾವು ನೀವು ಭೇಟಿಯಾಗೋಣ 14ನೇ ತಾರೀಕಿಗೆ ಮುಂಜಾನೆ 11 ಗಂಟೆಗೆ.
0: ನೀವು ಭಾಗವಹಿಸಲು ಬಳಸಬೇಕಾದ ದೂರವಾಣಿ ಸಂಖ್ಯೆಗಳು 244-344-14, 244-344-15 ಹಾಗೂ 244-344-16. ಎಸ್ಟಿಡಿ ಸಂಖ್ಯೆ 0836. ತಪ್ಪದೆ ಕೇಳಿ. ಸುಬೋಧ ಸಮಾಲೋಚನೆ ನೇರ ಫೋನಿನ್ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ.
2: ಗಜ ಚಿತ್ರದ ಗೀತೆಯದು ಕುಂದಗೋಳ ತಾಲೂಕು ಭರದ್ವಾಡದ ಮಾಧವಿ ಹಾಗೂ ಮನೆಯವರಿಗಾಗಿ.

ಪೂರ್ಣಿಮಾ ಬಾಗೇವಾಡಿ ರಜತ್ಗಿರಿ ಧಾರವಾಡದಿಂದ ಮೈ ಆಟೋಗ್ರಾಫ್ ಚಿತ್ರದ ಅರಳುವ ಹೂವುಗಳೇ ಎಂಬ ಗೀತೆಯನ್ನು ಪ್ರಸಾರ ಮಾಡಂಥೇಳಿ ನಮಗೆ ಸಂದೇಶವನ್ನು ಕಳುಹಿಸಿದ್ದಾರೆ. ಈ ಹಾಡು ನನಗೆ ತುಂಬ ಬೇಜಾರಾದಾಗ, ಸೋತಾಗ, ನಂಬಿಕೆ ದ್ರೋಹ ಆಗಿ ಒಂಟಿ ಎನಿಸಿದಾಗ ನೆಮ್ಮದಿಯನ್ನು ಮತ್ತು ಜೀವನಕ್ಕೆ ಸ್ಫೂರ್ತಿಯನ್ನು ತುಂಬುತ್ತದೆ. ಈ ಗೀತೆ ಪ್ರಸಾರ ಮಾಡಿ ಅಂಥೇಳಿ ಇವರ ಅಪೇಕ್ಷೆ. ಇವರ ಪ್ರೀತಿಯ ಹಾಡು ಈಗ ಚಿತ್ರಾ ಅವರ ಸ್ವರದಲ್ಲಿ.

0: ನಲ್ಮೆಯ ಕೇಳುಗರೇ, ನಿಮ್ಮ ಮಕ್ಕಳು ಓದುತ್ತಿಲ್ಲವೇ? ನಿಮ್ಮ ಮಕ್ಕಳು ಮಾತು ಕೇಳುತ್ತಿಲ್ಲವೇ? ಇದಕ್ಕೆ ಪರಿಹಾರ ಇಲ್ಲಿದೆ.
1: ನಾನು ಡಾಕ್ಟರ್ ಗುರುರಾಜ್ ಪಾಟೀಲ್. ಇದೇ ಜುಲೈ 14 ಮಂಗಳವಾರದಂದು ಮುಂಜಾನೆ 11 ಗಂಟೆಗೆ ನಡೆಯುವ ನೇರ ಫೋನಿನ್ ಕಾರ್ಯಕ್ರಮದೊಳಗ ನಾನು ಬರ್ತೀನಿ. ಅವತ್ತ ನಿಮ್ಮ ಮಕ್ಕಳ ಸಮಸ್ಯೆ, ಬೆಳವಣಿಗೆ ಅಥವಾ ಶಿಕ್ಷಣ ಕುರಿತು ಇರುವಂತಹ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತೀನಂತ ಬರ್ರಿ. ಹಂಗಂದ್ರೆ ನಾವು ನೀವು ಭೇಟಿಯಾಗೋಣ 14ನೇ ತಾರೀಕಿಗೆ ಮುಂಜಾನೆ 11 ಗಂಟೆಗೆ.
0: ನೀವು ಭಾಗವಹಿಸಲು ಬಳಸಬೇಕಾದ ದೂರವಾಣಿ ಸಂಖ್ಯೆಗಳು 244-344-14, 244-344-15 ಹಾಗೂ 244-344-16. ಎಸ್ಟಿಡಿ ಸಂಖ್ಯೆ 0836. ತಪ್ಪದೆ ಕೇಳಿ ಸುಬೋಧ ಸಮಾಲೋಚನೆ ನೇರ ಫೋನಿನ್ ಕಾರ್ಯಕ್ರಮ. ಆಕಾಶವಾಣಿ ಧಾರವಾಡ ಕೇಂದ್ರದಿಂದ.
2: ಧಾರವಾಡ ಆಕಾಶವಾಣಿ ಕೇಂದ್ರದಿಂದ ಸಂದೇಶ ಆಧಾರಿತ ನಂದನ ಕಾರ್ಯಕ್ರಮದಲ್ಲಿ ಕನ್ನಡ ಚಿತ್ರಗೀತೆಗಳನ್ನು ಕೇಳುತ್ತಿರುವಿರಿ ಕೇಳುಗರೆ. ಇನ್ನು ಮುಂದೆ ಫ್ರೆಂಡ್ಸ್ ಚಿತ್ರದ ಗೀತೆಗಾಗಿ ಸಂದೇಶವನ್ನು ಕಳುಹಿಸಿದವರು ಹುಬ್ಬಳ್ಳಿಯ ಮಂಜುನಾಥ್, ಸೋಮಶೇಖರ್, ನಾಗರಾಜ್, ನವೀನ್

ಇವರೆಲ್ಲರ ಪ್ರೀತಿಯ ಹಾಡು ಈಗ. ಅಶೋಕ್ ಶರ್ಮಾ ಸಂಗಡಿಗರೊಂದಿಗೆ ಧ್ವನಿ ನೀಡಿದ್ದಾರೆ.

ಲಿಂಗಸಗೂರು ತಾಲೂಕಿನ ನವಲಿಯಿಂದ ಅಭಿಷೇಕ್ ಭರತ್ ವೈಬಿಚಳ್ ಮರದ್ ಇವರೆಲ್ಲರ ಕೋರಿಕೆಯ ಮೇರೆಗೆ ಪ್ರೇಮ ಪಾಶ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡುತ್ತಿದ್ದೇವೆ.

ಎಸ್ ಜಾನಕಿ ಅವರ ಸ್ವರದಲ್ಲಿ ಮೂಡಿಬಂದ ಪ್ರೇಮ ಪಾಶ ಚಿತ್ರದ ಗೀತೆಯನ್ನು ಇದುವರೆಗೆ ಕೇಳಿದ್ರಿ. ಇನ್ನು ಮುಂದೆ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕು ಓಬನಹಳ್ಳಿ ಗ್ರಾಮದ ಶಿವಣ್ಣ ಪಿ ಇವರ ಅಭಿಲಾಷೆ ಮನೆಯೇ ಮಂತ್ರಾಲಯ ಚಿತ್ರದ ಗೀತೆಗಾಗಿ. ಎಸ್ ಜಾನಕಿ ಸಂಗಡಿಗರೊಂದಿಗೆ ಸ್ವರ ನೀಡಿದ್ದಾರೆ.

0: ನಲ್ಮೆಯ ಕೇಳುಗರೇ, ನಿಮ್ಮ ಮಕ್ಕಳು ಓದುತ್ತಿಲ್ಲವೇ? ನಿಮ್ಮ ಮಕ್ಕಳು ಮಾತು ಕೇಳುತ್ತಿಲ್ಲವೇ? ಇದಕ್ಕೆ ಪರಿಹಾರ ಇಲ್ಲಿದೆ.
1: ನಾನು ಡಾಕ್ಟರ್ ಗುರುರಾಜ್ ಪಾಟೀಲ್. ಇದೇ ಜುಲೈ 14 ಮಂಗಳವಾರದಂದು ಮುಂಜಾನೆ 11 ಗಂಟೆಗೆ ನಡೆಯುವ ನೇರ ಫೋನಿನ್ ಕಾರ್ಯಕ್ರಮದೊಳಗ ನಾನು ಬರ್ತೀನಿ. ಅವತ್ತ ನಿಮ್ಮ ಮಕ್ಕಳ ಸಮಸ್ಯೆ, ಬೆಳವಣಿಗೆ ಅಥವಾ ಶಿಕ್ಷಣ ಕುರಿತು ಇರುವಂತಹ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತೀನಂತ ಬರ್ರಿ. ಹಂಗಂದ್ರೆ ನಾವು ನೀವು ಭೇಟಿಯಾಗೋಣ 14ನೇ ತಾರೀಕಿಗೆ ಮುಂಜಾನೆ 11 ಗಂಟೆಗೆ.
0: ನೀವು ಭಾಗವಹಿಸಲು ಬಳಸಬೇಕಾದ ದೂರವಾಣಿ ಸಂಖ್ಯೆಗಳು 244-344-14, 244-344-15 ಹಾಗೂ 244-344-16. ಎಸ್ಟಿಡಿ ಸಂಖ್ಯೆ 0836. ತಪ್ಪದೆ ಕೇಳಿ. ಸುಬೋಧ ಸಮಾಲೋಚನೆ ನೇರ ಫೋನಿನ್ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ.
2: ಸಂದೇಶಾಧಾರಿತ ನಂದನ ಕಾರ್ಯಕ್ರಮದ ಕೊನೆಯ ಕಾಣಿಕೆ. ಹುಬ್ಬಳ್ಳಿಯ ಸಾಯಿನಗರದ ರೇಣುಕಾ ಯಡಿಹಳ್ಳಿ, ನಿಂಗರಾಜ್, ಶ್ರೇಯ, ವರ್ಷ ಯಡಿಹಳ್ಳಿ ಮತ್ತು ಮನೆಯವರಿಗಾಗಿ ಗಾಳಿ ಮಾತು ಚಿತ್ರದ ಎಸ್ ಜಾನಕಿಯವರು ಹಾಡಿದಂಥ ಗೀತೆಯನ್ನು ಪ್ರಸಾರ ಮಾಡುತ್ತಿದ್ದೇವೆ.

0: ಸಂದೇಶ ಆಧಾರಿತ ನಂದನ ಕಾರ್ಯಕ್ರಮದಲ್ಲಿ ಕನ್ನಡ ಚಿತ್ರಗೀತೆಗಳನ್ನು ಇದುವರೆಗೆ ಕೇಳಿದಿರಿ. ಕಾರ್ಯಕ್ರಮಕ್ಕೆ ಸಂದೇಶವನ್ನು ಕಳುಹಿಸಿದಂಥ ಹಾಗೂ ಕಾರ್ಯಕ್ರಮವನ್ನು ಆಲಿಸಿದಂಥ ನಮ್ಮೆಲ್ಲ ಆತ್ಮೀಯ ಕೇಳುಗರಿಗೆ ಪ್ರೀತಿಯ ಧನ್ಯವಾದಗಳು. ಆಕಾಶವಾಣಿ ಧಾರವಾಡ, ಈಗ ಸಮಯ 10:30:37. ಇದೀಗ ಭಾವಗೀತೆಗಳು.
1: आयुष्मान भारत प्रधानमंत्री जन आरोग्य योजना के तहत लगभग 60 करोड़ लोग बने हैं 5 लाख रुपए के मुफ्त उपचार के हकदार. अब तक 12 करोड़ से भी ज्यादा मुफ्त उपचार किए जा चुके हैं, जिससे गरीब परिवारों के चिकित्सा खर्च में लगभग 2 लाख करोड़ रुपए की बचत हुई. आज ही आयुष्मान ऐप डाउनलोड कर आयुष्मान कार्ड बनाएं. ज्यादा जानकारी के लिए 1455 पर कॉल करें.
2: ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ?
3: BMW X1 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ?
2: ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲ್ರಿ ಫೆಸ್ಟಿವಲ್ ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ, ಆಕರ್ಷಕ ಬಹುಮಾನಗಳನ್ನು ಪಡೆಯಿರಿ.
3: ಕೊಡುಗೆಗಳು July 9-August 9 ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಶರ್ತುಗಳು ಅನ್ವಯ.
4: ನೋಡು, ಇದೇ ನನ್ನ ಫೇವರಿಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
5: ಪ್ರತಿ ಗುರುವಾರ ಮುಂಜಾನೆ 6:35 ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ ಪ್ರಾಯೋಜಿತ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಹಾಗೂ ಕಲಬುರಗಿ ಕೇಂದ್ರಗಳಿಂದ ಪ್ರಸಾರವಾಗಲಿದೆ. ಪ್ರಾಯೋಜಕರು ಶ್ರೀ ಗುರು ಬಸವ ಮಹಾಮನೆ ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ ಚನ್ನಯ್ಯನಗಿರಿ ಮನಗುಂಡಿ ಧಾರವಾಡ.
6: ನಿಸರ್ಗ ಜ್ಞಾನಾಮೃತ.
0: ಭಾವಗೀತೆಗಳ ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಪಿಬಿ ಶ್ರೀನಿವಾಸ್ ಅವರು ಸ್ವರ ನೀಡಿರುವ ಆರ್ಸಿ ಬುಸನೂರ್ ಮಠ ಅವರ ರಚನೆ.

ವಿವಿಧ ಕಲಾವಿದರ ಸ್ವರದಲ್ಲಿದ್ದ ಭಾವಗೀತೆಗಳನ್ನು ಇದುವರೆಗೆ ಕೇಳಿದಿರಿ. ಆಕಾಶವಾಣಿ ಧಾರವಾಡ. ಈಗ ಜನಪದ ಸಂಗೀತ ಕಾರ್ಯಕ್ರಮ. ಕಾರ್ಯಕ್ರಮದ ಮೊದಲಿಗೆ ಕೇಳಿ ಧಾರವಾಡ ತಾಲೂಕಿನ ಕ್ಯಾರ್ಕೊಪ್ಪದ ಗೌರಮ್ಮ ಕಳಸಪ್ಪನವರ್ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಪದ.

ಧಾರವಾಡ ತಾಲೂಕಿನ ಕ್ಯಾರ್ಕೊಪ್ಪದ ಗೌರಮ್ಮ ಕಳಸಪ್ಪನವರ್ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಪದ ಕೇಳಿದ್ರಿ. ಇನ್ನು ಮುಂದೆ ಕೇಳಿ ಬಾದಾಮಿ ತಾಲೂಕು ಕೆರೂರಿನ ಹೊನ್ನಕ್ಕ ಕುದುರಿ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಪದ.

0: ಬದಾಮಿ ತಾಲೂಕು ಕೆರೂರಿನ ಹೊನ್ನಕ್ಕ ಕುದುರೆ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಪದ ಕೇಳಿದ್ರಿ. ಜನಪದ ಸಂಗೀತ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು. ಆಕಾಶವಾಣಿ ಧಾರವಾಡ. ಈಗ ಸಮಯ ಸರಿಯಾಗಿ 11:05. ಈಗ ಸುಬೋಧ ಸಮಾಲೋಚನೆ ವಿಶೇಷ ನೇರ ಫೋನಿನ ಕಾರ್ಯಕ್ರಮ. ಭಾಗವಹಿಸಿದ್ದಾರೆ ಆಪ್ತ ಸಮಾಲೋಚಕರಾದ ಡಾ ಗುರುರಾಜ್ ಪಾಟೀಲ್, ಕಾರ್ಯಕ್ರಮ ನಡೆಸಿಕೊಡುತ್ತಾರೆ ಮಂಜುಳಾ ಪುರಾಣಿಕ್. ಕೇಳಿ ವಿಶೇಷ ನೇರ ಫೋನಿನ ಕಾರ್ಯಕ್ರಮ ಸುಬೋಧ ಸಮಾಲೋಚನೆ.
1: ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಸುಬೋಧ ಸಮಾಲೋಚನೆ ನೇರ ಫೋನಿನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕೇಳುಗರೆ, ಪ್ರತಿ ಬುಧವಾರ ಶನಿವಾರ ಪ್ರಸಾರ ಆಗುವಂಥ ಸುಬೋಧ ಸಮಾಲೋಚನೆಯ ಕಾರ್ಯಕ್ರಮವನ್ನು ನಾವು ಕೇಳ್ತಾ ಇದ್ದೀರಿ. ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಯಾವ್ಯಾವ ವಿಷಯಗಳ ಬಗ್ಗೆ ನಮ್ಮ ನಿಮ್ಮ ಆಪ್ತರಾದ ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರು ಏನೆಲ್ಲ ವಿಷಯಗಳನ್ನು ಇದರಲ್ಲಿ ಕವರ್ ಮಾಡಿರ್ತಾರೆ ಅನ್ನೋದನ್ನು ನೀವು ಕೇಳ್ತಾ ಅದನ್ನು ನಿಮ್ಮ ಬದುಕಿನಲ್ಲಿ ಅಳವಡಿಸ್ಕೊಳ್ತಾ ಇರೋದು ಬಹಳ ಸಂತಸದಾಯಕವಾದಂಥ ವಿಷಯ. ಆವಾಗಾವಾಗ ನಮ್ಮ ಕೇಳುಗರ ಜೊತೆಗೆ ಮಾತಾಡಬೇಕು. ಅವರ ತಮ್ಮ ವೈಯಕ್ತಿಕ ಸಮಸ್ಯೆಗಳು, ಅವರ ಮಕ್ಕಳ ಬಗ್ಗೆ, ಮಕ್ಕಳ ಒಂದು ಸ್ವಭಾವ, ನಡವಳಿಕೆ, ಓದುವಿಕೆ, ಮತ್ತು ಮಕ್ಕಳ ಒಂದು ಚಟುವಟಿಕೆಗಳ ಬಗ್ಗೆ ಏನೋ ಸಮಸ್ಯೆಗಳಿರ್ತಾವ. ನಾವು ಒಂದು ಸ್ವಲ್ಪ ಗುರುರಾಜ್ ಪಾಟೀಲ್ ಅವ್ರ ಜೊತೆ ಮಾತಾಡಬೇಕು, ಅವರೊಂದಿಗೆ ನಮ್ಮ ಸಲಹೆ ಸೂಚನೆಗಳನ್ನು ಕೇಳಬೇಕು ಅನ್ನೋ ಆಶೆ ಅಭಿಲಾಷೆ ನಮ್ಮ ಹಲವಾರು ಜನ ಕೇಳುಗರದ್ದು ಅದ. ಈ ಒಂದು ವಿಶೇಷ ನೇರ ಫೋನಿನ ಕಾರ್ಯಕ್ರಮದಲ್ಲಿ ನೀವು ಡಾಕ್ಟರ್ ಗುರುರಾಜ್ ಪಾಟೀಲ್ ಅವ್ರ ಜೊತೆಗೆ ನೇರವಾಗಿ ಮಾತನಾಡಿಸಿ ಅವರೊಂದಿಗೆ ನಿಮ್ಮ ಮಕ್ಕಳ ಸಮಸ್ಯೆಗಳು, ಅಥವಾ ನಾನು ಯಶಸ್ವಿ ಪಾಲಕ ಆಗೇನೋ ಇಲ್ಲೋ ಅನ್ನೋ ಅನುಮಾನ, ದ್ವಂದ್ವ ನಿಮ್ಮೊಳಗಿದ್ರೆ ಅದರ ಬಗ್ಗೆ ನೀವು ಮುಕ್ತವಾಗಿ ಚರ್ಚೆ ಮಾಡಬಹುದು. ಕೇಳುಗರೆ, ಸಂಪರ್ಕಿಸಬೇಕಾದಂಥ ದೂರವಾಣಿ ಸಂಖ್ಯೆಗಳು 244414, 244415 ಹಾಗೂ 244416. ಧಾರವಾಡದ STD ಸಂಖ್ಯೆ 0836. ದಯವಿಟ್ಟು ರೇಡಿಯೋ ಸೆಟ್ಟನ್ನು ದೂರ ಇಟ್ಟು ನಿಮ್ಮ ಪ್ರಶ್ನೆಯನ್ನು ಕೇಳ್ರಿ. ಒಬ್ಬರು ಒಂದೇ ಪ್ರಶ್ನೆಯನ್ನು ಕೇಳ್ರಿ, ಯಾಕೆಂದರೆ ನಿಮ್ಮಂತೆ ಹಲವಾರು ಕೇಳುಗರು ಈ ಕಾರ್ಯಕ್ರಮದೊಳಗೆ ಭಾಗವಹಿಸಬೇಕು, ಡಾಕ್ಟರ್ ಗುರುರಾಜ್ ಪಾಟೀಲ್ ಅವ್ರ ಜೊತೆಗೆ ಮಾತಾಡಬೇಕು ಅಂತ ಕಾತರದಿಂದ ಕಾಯ್ತಾ ಇರ್ತಾರೆ. ಹಾಗಾಗಿ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಈ ವಿಶೇಷ ನೇರ ಫೋನಿನ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ನಮಸ್ಕಾರ ಗುರುರಾಜ್ ಪಾಟೀಲ್.
2: ನಮಸ್ಕಾರ ಮೇಡಮ್. ನಮಸ್ಕಾರ.
1: ಈಗಾಗಲೇ ಕೇಳುಗರು ಕಾತರದಿಂದ ಕರೆಗಳನ್ನು ಮಾಡ್ಲಿಕ್ಕತ್ತಾರ. ಮೊದಲ ಕರೆ ಯಾರು ಅಂತ ನಾವು ನೋಡ್ಬಿಡೋಣ. ಹಲೋ.
3: ಹಲೋ, ನಮಸ್ತೆ ಮೇಡಮ್.
1: ನಮಸ್ತೆ. ತಾವು ಎಲ್ಲಿಂದ ಮಾತಾಡ್ತಿದ್ದೀರಿ? ತಮ್ಮ ಹೆಸರು, ಊರು?
3: ಹುಬ್ಳಿಯಿಂದ. ಇಲ್ಲೇ ನೇಕಾರ್ನಗರ, ಹಳೆ ಹುಬ್ಳಿಯಿಂದ ಮೇಡಮ್.
1: ತಮ್ಮ ಹೆಸರು?
3: ನನ್ನ ಹೆಸರು ಶ್ರೀದೇವಿ ಅಂತ ಮೇಡಮ್.
1: ಶ್ರೀದೇವಿ, ಹೇಳ್ರಿ.
3: ನನ್ ಮಗ 3rd ಸ್ಟ್ಯಾಂಡರ್ಡ್ ಮೇಡಮ್. ಅವ್ನ್ಗೆ ಓದು ಮುಂದೆ ಎಲ್ಲ ಓರಲ್ಸ್ ಎಲ್ಲ ಕೇಳ್ತಾನೆ.

0: ಆದ್ರೆ ರೈಟಿಂಗ್ ಹ್ಯಾಂಡ್ ರೈಟಿಂಗ್ ನೀಟ್ ಆಗೋದಿಲ್ರಿ, ಬರೆಯಾಕ ಬೇಸರ ಮಾಡ್ಕೋತಾನ್ರಿ.
1: ಹೇಳ್ತಾರೆ ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರು.
2: ಶ್ರೀದೇವರೇ ನಮಸ್ಕಾರ. ಈಗ ತಾನೇ ನಿಮ್ಮ ಮಗ 3ನೇ ತರಗತಿಯೊಳಗಿದ್ದಾನೆ, ಓದಲಿಕ್ಕೆ ಭಾಳ ಆಸಕ್ತಿ ಪಡ್ತಾನಂತಂದ್ರೆ ಭಾಳ ಖುಷಿ ಸುದ್ದಿ, ಓದ್ತಾನಂದ್ರೆ ಅಡ್ಡಿಲ್ಲ. ಎರಡನೇದ್ದು ಅವನು ಬರೀಲಿಕ್ಕೆ ಸಮಸ್ಯೆ ಆಗ್ತಾ ಇದೆ ಅಥವಾ ಬರೀಲಿಕ್ಕೆ ಆಸಕ್ತಿ ಇಲ್ಲ ಅಂದರೆ ನೀವು ಅದಕ್ಕೆ ಭಾಳ ಗಾಬರಿ ಆಗಬೇಕಾಗಿರುವಂಥದ್ದು ಏನಿಲ್ಲ. ಅದು ಪಿಕಪ್ ಆಗಲಿಕ್ಕೆ ಇನ್ನೂ ಒಂದು 2 ವರ್ಷ ಬೇಕು, ಇನ್ನೂ ಒಂದು 2 ವರ್ಷ ಬೇಕು. ಆದರೆ ಅದು ಪಿಕಪ್ ಆಗ್ತದೆ. ಆದರೆ ಬರೆಯೋಕಿನ ಹೆಚ್ಚು ಗಮನ ಆಟದ ಕಡೆ ಕೊಡಬೇಕೀಗ.
0: ಯಾವಾಗ ಇವಾಗ ಬೆಳಿಗ್ಗೆ ಲಘು ಹೇಳಪ್ಪ ಅಂದ್ರ ಓದಾಕ್ ಹೇಳಲ್ ಸರ್, ಅದ್ ಕರಾಟೆ ಕ್ಲಾಸ್ ಹೋಗಾಕ ಲಘು ಹೇಳ್ತಾನೆ.
2: ಅಲ್ಲ ಅಲ್ಲ, ಕರಾಟೆ ಆತು. ಈಗ ನಾವೇನಂತೀವಿ ಅದಕ್ಕೆ ಫೈನ್ ಮೋಟಾರ್ ಸ್ಕಿಲ್ಸ್ ಅಂತ ಕರಿತೀವಿ. ಕರಕುಶಲ ಆಕ್ಟಿವಿಟಿ ಆಗ್ತಾ ಇರ್ಬೇಕು ಮಕ್ಕಳಿಗೆ. ಅಂದ್ರೆ ಸಣ್ಣ ಸಣ್ಣ ಕೆಲಸ ನೀವು ಕೊಡಬೇಕು, ಮನೆಯೊಳಗಿಂದ ಕೆಲಸ ಆಗಲಿ ಅಥವಾ ಅವರಿಗೆ ಚಿತ್ರ ತೆಗೆಯೋದಾಗಲಿ, ಈ ರೀತಿ ಕೈಯಿಂದ ಮಾಡುವಂಥ ಕೆಲಸಗಳನ್ನು ಹೆಚ್ಚು ಮಾಡಿದಾಗ ಅವರು ಬರೆಯೋದನ್ನು ರೂಢಿಯೊಳಗೆ ತೊಗೊಂಬರ್ತಾರೆ ಮತ್ತು ಬರೆಯೋದನ್ನು ಸುಧಾರಿಸ್ಕೋತಾರೆ.
0: ಸ್ವಲ್ಪ ಹಂಗ ರೈಟಿಂಗ್

0: ಸ್ಕಿಲ್ಸ್ ಅಂತ ಕರಿತೀವಿ. ಕರಕುಶಲ ಆಕ್ಟಿವಿಟಿ ಆಗ್ತಾ ಇರ್ಬೇಕು ಮಕ್ಕಳಿಗೆ. ಅಂದರೆ ಸಣ್ಣ ಸಣ್ಣ ಕೆಲಸ ನೀವು ಕೊಡಬೇಕು, ಮನೆಯೊಳಗಿಂದ ಕೆಲಸ ಆಗಲಿ ಅಥವಾ ಅವರಿಗೆ ಚಿತ್ರ ತೆಗೆಯೋದಾಗಲಿ, ಈ ರೀತಿ ಕೈಯಿಂದ ಮಾಡುವಂಥ ಕೆಲಸಗಳನ್ನು ಹೆಚ್ಚು ಮಾಡಿದಾಗ ಅವರು ಬರೆಯೋದನ್ನು ರೂಢಿಯೊಳಗೆ ತೊಗೊಂಬರ್ತಾರೆ ಮತ್ತು ಬರೆಯೋದನ್ನು ಸುಧಾರಿಸ್ಕೋತಾರೆ. ಅದಕ್ಕೆ ಹೇಳಿದ್ನಲ್ರಿ, ಅವಂಗೆ ಈ ಒಂದು ಪ್ರಾಸೆಸ್ ಒಳಗೆ ಬೆಳೆಸಬೇಕು. ಮತ್ತು ಆಟ ಮತ್ತು ಸಣ್ಣ ಕೆಲಸ ಕೊಟ್ಟಾಗ ಅದು ಸರಿ ಹೋಗ್ತದೆ. ಇದನ್ನು ಡೀಪಾಗಿ ನಿಮ್ಗೆ ಹೇಳ್ಬೇಕಂದ್ರೆ ಅದಕ್ಕೆ ಅನಾಟಮಿ ಆಫ್ ರೈಟಿಂಗ್ ಅಂತ ಕರೀತಾರೆ. ಒಂದು ಬರೆಯೋ ಪ್ರಕ್ರಿಯೆ ಮೆದುಳು, ಬೆನ್ನುಹುರಿ ಮತ್ತು ಭುಜ, ಭುಜಕ್ಕಿರುವಂಥ ಮಸಲ್ಸು, ನರ್ವಸ್ ಸಿಸ್ಟಮ್ಮು, ಕೈ ಬೆರಳುಗಳು ಇವೆಲ್ಲವೂ ಮತ್ತು ಕಣ್ಣಿನ ದೃಷ್ಟಿ ಇವೆಲ್ಲವೂ ಸಮಗ್ರವಾಗಿ ಕೆಲಸ ಮಾಡಿದಾಗ ಬರವಣಿಗೆ ಅನ್ನೋದು ಬರ್ತದೆ. ಸೊ ಇದು ನಿಮಗೆ ಕೊಡುವಂಥ ಅವಶ್ಯಕತೆ ಇರುವಂಥ ಸಲಹೆ.
1: ಹಲೋ ಹಲೋ ಹಲೋ
2: ಹಲೋ ರೀ ಮೇಡಮ್, ನಮಸ್ತೆ.
1: ನಮಸ್ತೆ. ಫೋನ್ ಕಡೆ ಲಕ್ಷಕ್ಕೆ ಇಡಬೇಕು. ಯಾರು ಮಾತಾಡೋದು, ಎಲ್ಲಿಂದ?
2: ಕಮಲಾಕ್ಷ ಕುಸುಗಲ್ಲ ಅಂತ ಹೇಳಿ.
1: ಯಾವ ಊರು?
2: ಧಾರವಾಡ ತಾಲೂಕು ಮನಗುಂದಿ.
1: ಹಾ, ಕೇಳ್ರಿ ಕಮಲಾಕ್ಷಿ.
2: ನಮ್ಮ ಎರಡು ಅದಾವ್ರಿ ಹುಡುಗರು.
1: ಹಾ,
2: ಒಂದು ಸಿಕ್ಸ್ ಸ್ಟ್ಯಾಂಡರ್ಡ್ ಐತ್ರಿ, ಒಂದು ಫೋರ್ತ್ ಸ್ಟ್ಯಾಂಡರ್ಡ್ ಐತ್ರಿ ಮೇಡಮ್. ಜಗ್ಗ ಮಂಡರಿ ಮೇಡಮ್.
1: ಹಾ, ಮಂಡಿದ್ದಾರೆ.
2: ಮಂಡ ಬಾಳ ರೀ. ಬೆಳಿಗ್ಗೆ ಏಳೋದೇನಿಲ್ಲ, ಆಮ್ಯಾಗ ಓದ್ಕೊಂಡ್ರೆ ಅದನ್ನು ಒಳ್ಳೆ ಒಳ್ಳೆ ಅಂತಾರ್ರಿ. ಓದೋದೈತ್ರಿ, ಬರೆಯೋದನ್ನ ನಾಯಕ್ ಅಂತಾರ್ರಿ ಅವ್ರು.
0: ಇಷ್ಟ ತನಕ ಹೇಳಿದೆ.
2: ಬರೆಯೋದಂದ್ರೆ ನಾಯಕ್ ಅಂತಾರ್ರಿ. ಸಿಕ್ಸ್ ಸ್ಟ್ಯಾಂಡರ್ಡ್ ಹುಡುಗನು ಹಂಗ ಮಾಡ್ತಾನ, ಬರಿತಾನ, ಅವ್ನು ಓದಕ್ ನಾಯಕ್ ಅಂತಾನ್ರಿ.
0: ಓಕೆ, ಅಡ್ಡಿಲ್ಲ. ಪಾಲಕರೇ, ನಿಮ್ಗೆ ಬಹಳ ಎಲ್ಲ ಫೋನ್ ಮಾಡೋರಿಗೆ ಅಥವಾ ಯಾರ್ಯಾರು ಕೇಳಿಸ್ಕೊಳ್ಳಿಕತ್ತೀರಿ, ನಿಮಗೊಂದು ಮಾತು ಹೇಳ್ತೀನಿ. ಈ ಪಾಲಕತ್ವ ಮತ್ತು ಪೇರೆಂಟಿಂಗ್ ಅಂತೇನು ಇವತ್ತು ಅದ, ಇದು ಒಂದು ಮಾತ್ರೆ ತೊಗೊಂಡ್ಮೇಲೆ, ಸ್ಯಾರಿಡಾನ್ ಗುಳಿಗಿನೋ, ಒಂದು ಕ್ರೋಸಿನ್ ಗುಳಿಗಿನೋ ತೊಗೊಂಡ್ಮೇಲೆ, ಯಾವುದೋ ಒಂದು ಮಾತು ಪ್ಯಾರಾಸ್ಟಮಲ್ ಗುಳಿಗೆ ತೊಗೊಂಡ್ಮೇಲೆ ಥಟ್ ಅಂತ ಜ್ವರ ಕಡಿಮೆ ಆಗ್ತದಲ್ಲ, ಹಂಗೆ ನಾನೊಂದು ಸಲಹೆ ಹೇಳ್ಬಿಡ್ತೀನಿ, ನಾಳಿಂದ ನಿಮ್ಮ ಮಕ್ಕಳು ಬರಲಿಕ್ಕೆ ಶುರು ಮಾಡ್ತಾರೆ ಅಂತ ಇರಂಗಿಲ್ಲ. ಇದು ತೆಂಗಿನ ಮರ ಹಚ್ಚಿದಂಗೆ, ಬೀಜ ಇವತ್ತು ಬಿತ್ತೀವಿ, ಫಲ ಕೊಡಲಿಕ್ಕೆ ವರ್ಷಗಟ್ಟಲೆ ಸಮಯ ತೊಗೋತದೆ. ಸೊ ಅಂದ್ರೆ ದಿಢೀರನ ನಿಮಗೆ ಸೊಲ್ಯೂಷನ್ ಸಿಗಂಗಿಲ್ಲ. ಇನ್ನು ಮಕ್ಕಳು ಮೊಂಡತನ ಹೆಚ್ಚು ಮಾಡಲಿಕ್ಕತ್ತಾರಂತಂದ್ರೆ, ಇಲ್ಲಿ ನಾವು ನೋಡಬೇಕಾಗಿರುವಂಥದ್ದು ಏನು ಅಂದರೆ, ಮಕ್ಕಳಿಗೆ ಬಹಳಷ್ಟು ಪನಿಷ್ಮೆಂಟ್ ಸಿಗ್ತಿರ್ತದೆ. ಮನೆಯೊಳಗೆ ಪಾಲಕರಾದವರು ಅಥವಾ ಹಿರಿಯರು, ಸಮಾಜದೊಳಗಡೆ ಶಿಕ್ಷಕರು, ಯಾರೋ ಒಬ್ಬರು ಅವರನ್ನು ಅಲ್ಲಿಗಳಿತಿರ್ತಾರೆ, ಮತ್ತು ಆಮೇಲೆ ಅವ್ರು ಮಾಡ್ತಾ ಇರೋವಂಥ ಕೆಲಸನ ಒಪ್ಪಿಕೊಳ್ತಿರಂಗಿಲ್ಲ. ಸೊ ಅದನ್ನು ಅವರು ಸಾಧನೆ ಮಾಡ, ಅದನ್ನು ಪ್ರತಿಪಾದನೆ ಮಾಡಬೇಕು, ಮತ್ತು ಅದನ್ನು ನಾನು ಮಾಡ್ತಾ ಇರೋ ಸರಿ ಅನ್ನೋದನ್ನು ತೋರಿಸ್ಬೇಕು ಅಂಥೇಳಿ ಅವ್ರೇನು ಮಾಡ್ತಿರ್ತಾರೆ, ಪ್ರತಿಯೊಂದಕ್ಕೂ ನಾನು ಹೇಳೋದೇ ಸರಿ ಅಂಥೇಳಿ ಒಪ್ಕೋತಿರ್ತಾರೆ. ಸೊ ಅದಕ್ಕೆ ನಾವು ಇಲ್ಲೇ ಅಂಥ ಹಠ ಮಾಡುವಂಥ ಮಕ್ಕಳಾಗಲಿ, ಬರೆಯೋದಕ್ಕೆ ನಾನು ಆಗಲೇ ಒಂದು ಮಾತು ಹೇಳಿದೆ, ಅವ್ರಿಗೆ ಮಕ್ಕಳಿಗೆ ಕರಕುಶಲ ಕೆಲಸ ಭಾಳ ಕೊಡಬೇಕು, ಆರ್ಟ್ ಮಾಡಲಿಕ್ಕೆ, ಡ್ರಾಯಿಂಗ್ ಮಾಡಲಿಕ್ಕೆ ಕೊಡಬೇಕು. ಜೊತೆಗೆ ಈ ಮೊಂಡುತನ ಕಡಿಮೆ ಮಾಡಬೇಕಂತಂದ್ರೆ, ಆ ಮೊಂಡುತನ ಕಡಿಮೆ ಮಾಡಲಿಕ್ಕೆ ಪ್ರೀತಿ ಕಾರಣ. ಅಂದರೆ ಪ್ರೀತಿನ ನಾವು ಯಾವಾಗ ಪ್ರೊವೈಡ್ ಮಾಡ್ತೀವಿ ಆವಾಗ ಅವ್ರನ್ನ ಹಚ್ಕೊಂಬೋದು, ಅವ್ರ ಮಾತಿಗೆ ಗೌರವ ಕೊಡೋದು ಅಥವಾ ಅವ್ರ ಜೊತೆ ಒಡನಾಡೋದು, ಇದರಿಂದ ಮೊಂಡುತನವನ್ನು ಕಡಿಮೆ ಮಾಡ್ತೀವಿ. ಆ ಮೊಂಡುತನ ಕಡಿಮೆ ಆಗಲಿ ಅಂಥೇಳಿ ನೀವೇನು ಯಾರು ಲಗಾಸ್ತೀರಿ, ಎರಡೇನು ಬಾರಿಸ್ತೀರಿ, ಹೊಡಿತೀವಿ ನಾವು ಅವಾಗ, ಅದನ್ನು ನಾವೇ ಹೆಚ್ಚು ಮಾಡಲಿಕ್ಕೆ ಪ್ರಚೋದನೆ ಕೊಟ್ಟಂಗೆ ಆಗ್ತದೆ. ಸೊ ಅದಕ್ಕೆ ಮಕ್ಕಳನ್ನು ಒಂದು ವಯೋಮಿತಿ ಅಂದರೆ ಅವ್ರನ್ನ ನಾವು ಹೇಳ್ತಾರೆ, ಲಾಲಯೇತ್ ಪಂಚವರ್ಷಾನಿ ತಾಡಯೇತ್ ದಶವರ್ಷಾನಿ ತಾಡಯೇತ್ ಷೋಡಶೇ ವರ್ಷೇ ಪುತ್ರಂ ಮಿತ್ರಂ ಗಸಾತೀವಿ ಅಂಥೇಳಿ ಒಂದು ಒಂದು ಸುಭಾಷಿತ ಅದು. ಹಂಗೆ ಮಕ್ಕಳನ್ನು ಯಾವ ವಯಸ್ಸೊಳಗೆ ಪ್ರೀತಿಯಿಂದ ಬೆಳೆಸ್ಬೇಕು ಆ ಪ್ರೀತಿಯಿಂದ ಬೆಳೆಸ್ತಾ ಇರಬೇಕು. ಆಮೇಲೆ ಇವತ್ತಿನ ಏನು ಸಾಮಾಜಿಕ ಜಾಲತಾಣಗಳ ಒಂದಿಷ್ಟು ಜ್ಞಾನ, ಅತಿಯಾದ ಇನ್ಫಾರ್ಮೇಷನ್ ಬರೋದ್ರಿಂದನೂ ಸಹ ಕೆಲವೊಂದಿಷ್ಟು ಕಡೆ ಈ ಒಂದು ಸಂಜ್ಞೆಗಳು ಕಾಣಿಸ್ತಾ ಇರ್ತಾವೆ. ಸೊ ಅದಕ್ಕೆ ಬರಿಬೇಕು ಅಂದರೆ ಮಕ್ಕಳಿಗೆ ಕರಕುಶಲತೆ ಅಥವಾ ಆಟ ಹೆಚ್ಚಿಗೆ ಆಡಿಸ್ಲಿಕ್ಕೆ ಕೊಡ್ರಿ. ಅದಾದಮೇಲೆ ಎರಡನೇದ್ದು, ಪ್ರೀತಿಯಿಂದ ಮಕ್ಕಳನ್ನು ಬೆಳೆಸ್ರಿ, ಹಠ ಮಾಡೋದು ಕಡಿಮೆ ಆಗ್ತದೆ.
1: ಕಮಲಾಕ್ಷಿ ಅವರು ಅಂದರೆ ಜಾಸ್ತಿ ಬೈಬೇಡ್ರಿ, ಹೊಡಿಬೇಡ್ರಿ ಮಕ್ಕಳನ್ನ, ಪ್ರೀತಿಯಿಂದ ನೋಡ್ಕೊಳ್ರಿ ಅಂತ ಹೇಳಿಗತ್ತಾರೆ ಗುರುರಾಜ್ ಪಾಟೀಲ್ ಸರ್. ಬಹುಶಃ ಮುಂದೆ ಅಲ್ಲ, ಅದಕ್ಕೆ ಹೇಳಿದ್ರಲ್ಲ, ಅದು ದೈಹಿಕ ಚಟುವಟಿಕೆಗೂ ಮತ್ತು ಮಾನಸಿಕ ಚಟುವಟಿಕೆಗೂ ಸಂಬಂಧ ಇರ್ತದೆ. ಹೆಚ್ಚೆಚ್ಚು ಆಟ ಆಡಿದಂಗೆ ಮಕ್ಕಳು ಬೇಗ ಅವರು ಅಕ್ಷರಗಳನ್ನು ಸುಧಾರಿಸ್ತಾರೆ ಅಂತ. ಧನ್ಯವಾದ. ಹಲೋ
3: ಹಲೋ,
1: ನಮಸ್ತೆ, ಯಾರು ಮಾತಾಡೋದು?
3: ನಾವು ಬದಾಮಿ ತಾಲೂಕು ಕುಳಗೇರಿ ಕ್ರಾಸ್ ಸಿಮ್ಮನಕಟ್ಟಿಯಿಂದ. ಹಾ, ಸವಿತಾ ಗುಂಡಾಳೆ ಅಂತಂದ್ರಿ.
1: ಹೇಳ್ರಿ ಸವಿತಾ.
3: ಮಗಂದ ಇದು ಮಾಡ್ತಾನಲ್ರಿ, ಮಗನ್ ಸಂಬಂಧ ಹಚ್ಚಿದ್ದೆ.

0: ಹೇಳ್ರಿ
1: ಹೇಳಿ
0: ಮಗ
1: ಹೇಳಿ.
0: ಎಷ್ಟನೇ ವಯಸ್ಸು, ಏನ್ ಮಾಡ್ತಾನ?
2: ಅಮ್ಮ 7ನೇ ಕ್ಲಾಸಿಗೆ ಹೋಗ್ಕಣ್ರಿ.
0: ಹ್ಮ್
2: ಮಂಡ್ ಬಾ ಅದ ನಾವು ಓದಾ ಕುಂದ್ರಿಸಿದ್ರ ಬರೇ ಆಡ್ ಬರೇ ಗುಂಡನ ಅಂತಾನ, ಗುಂಡಾಟ ಆಡಕ್ ಹೋಗ್ತಾನ.
1: ಓಕೆ, ನಿಮ್ ಸಮಸ್ಯೆ ಏನೀಗ?
2: ಅವ್ನ್ ಬರೇ ಏನು ಸಮಸ್ಯೆ ಇಲ್ರಿ ಸರ್, ಬರೇ ಗುಂಡಾ ನಾವು ಓದಾ ಕುಂದ್ರಿಸಾಕತ್ರ ಬರೇ ಗುಂಡಾ ಆಟ ಆಡ್ತೇನೆ ಅಂತಾನ್ರಿ.
1: ಸೊ ಇಲ್ಲಿ ಯಾಕೆ ಹಿಂಗೆ ಮಕ್ಕಳು ಅಭ್ಯಾಸವನ್ನು ದೂರ ಮಾಡಿಕೊಂಡು ಆಟ ಆಡಲಿಕ್ಕೆ ಆಸೆ ಪಡ್ತಿರ್ತಾರಂದ್ರೆ, ಪಾಲಕರೇ ಬಹಳ ಸೂಕ್ಷ್ಮವಾದಂಥ ವಿಚಾರ ಇದು. ಏನಂತಂದರೆ, ಪ್ರತಿಯೊಬ್ಬ ಮಗುವಿಗೂ ಅವನದೇ ಆದಂಥ ಒಂದು ಅವನದೇ ಅಥವಾ ಅವಳದೇ ಆದಂಥ ಒಂದು ಕಲಿಕಾ ಶಕ್ತಿ ಇರ್ತದೆ, ಪ್ಯಾಟರ್ನ್ ಆಫ್ ಲರ್ನಿಂಗ್ ಅಂತ ಕರೀತಾರೆ. ಅವರು ಕಲಿತಾ ಇರ್ತಾರೆ, ಆದರೆ ಎಲ್ಲರಿಗೂ ಅಭ್ಯಾಸ ಬೇಗನೆ ತಲೆಗೆ ಹತ್ತುವುದಿಲ್ಲ. ಯಾವಾಗ ಇವ್ರಿಗೆ ಅಭ್ಯಾಸ ತಲೆಗೆ ಹತ್ತದೇ ಇದ್ದಾಗ ಅವರು ಪ್ರಯತ್ನ ಮಾಡೋದನ್ನು ಮಾಡ್ತಿರ್ತಾರೆ. ಆ ಪ್ರಯತ್ನಕ್ಕೆ ಪ್ರತಿಫಲ ಸಿಗದೇ ಇದ್ದಾಗ ಕೆಲವೊಂದು ಸರಿ ಅಗೋಚರವಾಗಿ ಸೋತು ಅಗೋಚರವಾಗಿ ಅದನ್ನು ಇದು ಹೆಂಗಂದ್ರೆ ವ್ಯಕ್ತಪಡಿಸಂಗಿಲ್ಲ ಅವರು. ಇದಕ್ಕೆ ಇನ್ವಾಲಂಟ್ರಿ ಫಂಕ್ಷನ್ ಅಂತ ಹೇಳ್ತೀವಿ ನಾವು. ತಮ್ಮಷ್ಟಕ್ಕೆ ತಾವೇನು ಮಾಡ್ತಾರೆ, ಅಭ್ಯಾಸದಿಂದ ದೂರ ಆಗಲಿಕ್ಕೆ ಹೋಗಿ ತಾವು ಆಟದ ಮೇಲೆ ಗಮನ ಹೆಚ್ಚಿಕೊಡ್ಲಿಕ್ಕೆ ಶುರು ಮಾಡ್ತಾರೆ. ಯಾಕಂದರೆ ಇಲ್ಲಿ ಅವ್ರಿಗೆ ಏನೂ ಕೆಲಸ ಆಗ್ತಾ ಇಲ್ಲ, ಅಭ್ಯಾಸ ತಿಳಿತಾ ಇಲ್ಲ ಅವ್ರಿಗೆ. ಸೊ ಇದನ್ನು ಅರ್ಥ ಮಾಡ್ಕೋಬೇಕಾಗಿರೋದು ಪಾಲಕರು. ಉದಾಹರಣೆಗೆ, ಯಾಕದು ಅವನಿಗೆ ಆಸಕ್ತಿ ಇಲ್ಲ ಶಾಲೆ, ಅವನಿಗೆ ಅಭ್ಯಾಸ ಯಾಕೆ ಆಸಕ್ತಿ ಕೊಡ್ತಾ ಇಲ್ಲ, ಯಾಕೆ ಅದು ಖುಷಿ ಕೊಡ್ತಾ ಇಲ್ಲ ಅಂತ ಯಾವಾಗ ನಿಮಗೆ ಅರ್ಥ ಆಗ್ತದೋ, ಯಾವಾಗ ಅದನ್ನು ಸರಿಪಡಿಸ್ತೀರೋ, ಆವಾಗ ಡೆಫಿನೆಟಾಗಿ ನಿಮಗೆ ಇದಕ್ಕೆ ಒಂದು ಪ್ರತಿಫಲ ಸಿಕ್ಕೇ ಸಿಗ್ತದೆ.
0: ಧನ್ಯವಾದ, ಉತ್ತರ ಸಿಕ್ತು ಅನ್ಕೊಳ್ತೀನಿ. ಹಲೋ, ನಮಸ್ತೆ. ಸ್ವಲ್ಪ ಸಿಗ್ನಲ್ ಇರೋ ಕಡೆಗೆ ಬರಬೇಕು.
3: ನಮಸ್ತೆ ಮೇಡಮ್.
0: ನಮಸ್ತೆ, ನೀವು ಫೋನ್ ಸಿಗ್ನಲ್ ಇರೋ ಕಡೆಗೆ ಬರ್ರಿ.
3: ಬಂದಿದ್ದೀರ ಮೇಡಮ್.
0: ಹಾಂ, ತಮ್ಮ ಹೆಸರು, ಊರು?
3: ನಮ್ಮ ಹೆಸರು ಶಿರಬಡಗಿ ಮೇಡಮ್. ನಮ್ಮ ಹೆಸರು ಈರಣ್ಣ ಅಂತೇಳಿ.
0: ಈರಣ್ಣ ಅವರು ಶಿರಬಡಗಿಯಿಂದ ಕಾಲ್ ಮಾಡಿರಿ.
3: ಹಾಂ ರೀ ಮೇಡಮ್,
0: ಹೇಳ್ರಿ ಈರಣ್ಣ.
3: ಮೇಡಮ್ ರ ಅಂದ್ರೆ ಸಣ್ಣ ಹುಡುಗ, ಈಗ ನಾಲ್ಕು ವರ್ಷ ಮುಗಿದ, ಐದು ವರ್ಷ ಕಲ್ತಿದ್ರು ಮೇಡಮ್ ರೀ. ಅವನ ಏನ್ ಮಾಡಿದ್ರು ಬರೀ ಆಟ ಆಡಕ್ಕ ಆಟ ಆಡ್ತಾನೆ ಬರ್ರಿ, ಶಾಲೆಗೆ ಹೋಗಂದ್ರೆ ಶಾಲೆಗೆ ಹೋಗಲ್ರಿ.
0: ಅಲ್ಲ, 4 ವರ್ಷ ಅಂತೀರಿ, 4 ವರ್ಷಕ್ಕ ಮಕ್ಕಳ ಆಟ ಆಡದ ಮತ್ತೆ ಇನ್ನೇನ್ ಮಾಡ್ಬೇಕು?
1: ಇನ್ನೂ ಒಂದಿಷ್ಟು ಬಂದಿದ್ದಾರೆ, 5ನೇ ತಕ್ಕ ನೀಟ್ ಬರಿಬೇಕಂತಾರೆ ಇನ್ನೊಂದು ಸ್ವಲ್ಪ ದಿವಸಕ್ಕೆ. ಹೇಳ್ರಿ.
3: ಹಾ ಸರ್, ಶಾಲೆಗೆ ಹೋಗಕ್ ಒಲ್ಲೆನಾನ ಹೋಗಕ್ ಒಲ್ಲೆನಾನ ಅಂತಾನ್ರಿ.
0: ಅಲ್ರಿ ಈರಣ್ಣ ಅವ್ರ, ಅಲ್ಲ ಮಕ್ಕಳಿಗೆ 5 ವರ್ಷ 10 ತಿಂಗಳು ಆಗೋ ತನಕ ಶಾಲೆಗೆ ಹಾಕಬಾರ್ದು ನೀವು.
3: ಹೌದ್ರಿ.
0: ಮತ್ತ ಬಾಲ್ಯವನ್ನ ಆನಂದಿಸ್ಬೇಕು ಯಾವಾಗ ಮಕ್ಕಳು?
3: ಆನಂದ್ಸನ್ರಿ ಇಲ್ರಿ, ಬರೇ ಹಿಂಗ ಅಂತಾರ್ರಿ, ಶಾಲೆಗೆ ಹೋಗಕ್ ನಾವಲ್ಲೇ ಬರೇ ಹಠ.
1: ಹೌದ್ರಿ, ಮೊದ್ಲೇ 5 ವರ್ಷ ಮಕ್ಕಳು ಆಡಿ ಹೆಂಗ ಗೊತ್ತೇನೋ, ಇದಕ್ಕೊಂದು ಭಾಳ ಚಂದ ವಾಡಿಕೆ ಅದ. ಮೊದ್ಲೇ 5 ವರ್ಷ ಮಕ್ಕಳು ಮಲಗಿ ಬೆಳೀತಾರಂತ, ನೀವು ಅವಾಗ ಶಾಲೆ ಕಳ್ಸಕ್ ಹೊಂಟಿರಿ, ಅದು ಮಲಗಿ ಬೆಳೆಯೋ ವಯಸ್ಸು. ಯಾಕೆ ಮಲಗಿ ಬೆಳೀತಾರಂತಂದ್ರೆ, ಮಸಲ್ಸು ಅಂದ್ರೆ ಏನು, ಸ್ನಾಯುಗಳು, ಎಲಬು, ನರ, ದೇಹದೊಳಗೆ ಅವು ಗಟ್ಟಿ ಆಗ್ಬೇಕಂದ್ರೆ ಮಕ್ಕಳು 5 ವರ್ಷ ಮಲಗಿ ಬೆಳೀತಾರೆ, 2ನೇ 5 ವರ್ಷ ಆಡಿ ಬೆಳೀತಾರೆ, 3ನೇ 5 ವರ್ಷ ತಿಂದು ಬೆಳೀತಾರೆ, 4ನೇ 5 ವರ್ಷ ತಿರುಗಿ ಬೆಳೀತಾರೆ.
0: ನೋಡ್ರಿ ಎಷ್ಟು ಒಳ್ಳೆ ಮಾತು ಹೇಳಿದ್ರು, ಇದನ್ನ ಪಾಲಕರು ಅರ್ಥ ಮಾಡ್ಕೊಳ್ಳಲು ಫೇಲ್ ಆಗ್ಯಾರ.
1: ಸೊ 20ನೇ ವಯಸ್ಸಕ್ಕೆ ಏನು ಮಾಡಬೇಕು, ಅದನ್ನ ಈಗ 5ನೇ ವಯಸ್ಸಕ್ಕೆ 6ನೇ ವರ್ಷಕ್ಕೆ ಮಾಡಬೇಕು. ಆಮೇಲೆ ಲಘೂನ ಮಕ್ಕಳು ನೀಟ್ ಎಕ್ಸಾಮ್ ಬರೀಬೇಕು, JEE ಬರ. ಓಕೆ,
0: ಅಷ್ಟು ಇದು ಮಾಡಬೇಡ್ರಿ.
1: ಥ್ಯಾಂಕ್ ಯು.
0: ಹಲೋ ಹಲೋ
4: ಹಲೋ, ನಮಸ್ಕಾರ ರೀ ಮೇಡಮ್.
0: ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ?
4: ನನ್ನ ಹೆಸರು ಅನ್ನಪೂರ್ಣ ಅಂತ್ರಿ ಮೇಡಮ್, ಧಾರವಾಡದಿಂದ ಮಾತಾಡಿದ್ರಿ.
0: ಹೇಳ್ರಿ ಅನ್ನಪೂರ್ಣ.
4: ನಮ್ಮ ಮಕ್ಕಳು ಒಬ್ಬವ ಸೆಕೆಂಡ್ ಇಯರ್ ಹೋಗ್ತಾನ್ರಿ, ಒಬ್ಬವ ಈಗ 8 ಹೋಗ್ತಾನ್ರಿ. ಆಮೇಲೆ ಸಣ್ಣವಂತಿದ್ದು ಏನು ಕಾಟಿಲ್ರಿ, ಅವಂದು ಅವ ಓದ್ತಾನ್ರಿ, ಎಲ್ಲ ಮಾಡ್ತಾನ್ರಿ. ಏನ್ ಬರೇ ಡ್ರಾಯಿಂಗ್ ಅಂತಾನ್ರಿ, ಬರೇ ಡ್ರಾಯಿಂಗ್ ಬಿಡಿಸೋದು. ಆಮೇಲೆ ಮಂಡ ಬಾಳದನ್ರಿ, ಬೇಕಂದ್ರೆ ಎಲ್ಲ ಬೇಕು. ಆಮೇಲೆ ದೊಡ್ಡ ಮಗ ಸೆಕೆಂಡ್ ಇಯರ್ ಹೋಗ್ತಾನ್ರಿ, ಓದ್ತಾನ್ರಿ, ಆದ್ರೆ ನೆನಪಿನ ಶಕ್ತಿ ಇಲ್ಲ ಅಂತಾನ್ರಿ, ಓದಿದ್ದೆಲ್ಲ ನೆನಪು ಹಾರ್ಬಿಡ್ತಾನಂತ್ರಿ.
1: ಓಕೆ, ನಾನು ನಿಮಗೆ ಸರಳ ಮಾತು ಹೇಳ್ತೀನಿ, ಬಟ್ ನೀವು ಅದನ್ನು ಅವ್ಗೆ ಹೆಂಗೆ ತಿಳಿಸಿರಿ ಗೊತ್ತಿಲ್ಲ, ಅವ್ಗೆ ಓದಿದ್ದೆಲ್ಲ ನೆನಪು ಹಾರ್ತೈತಂದ್ರೆ ಬರಿ ಅಂತ ಹೇಳ್ರಿ, ಮುಗಿದೋತಲ್ಲಿಗೆ. ಯಾಕಂದ್ರೆ ಯಾವಾಗ ಓದಿದ್ದು ತಿಳಿಯಂಗಿಲ್ಲ, ಆವಾಗ ಅವ್ರು ಯಾವಾಗ ಬರೀತಾರೆ, ಆ ಬರೆಯೋ ಪ್ರಾಸೆಸ್ ಒಳಗೆ ಅದನ್ನು ಸ್ಲೋ ಆಗಿ ಓದ್ತಾರೆ. ಆವಾಗ ಯಾವಾಗ ಅವ್ರು ಬರೀತಾರೋ ಆವಾಗ ಹೆಚ್ಚು ಅವ್ರಿಗೆ ತಿಳಿಲಿಕ್ಕೆ ಸಾಧ್ಯ.
4: ಓದ್ಬೇಕಂತ ಮನಸ್ಸು ಮಾಡ್ತಾನಂತ್ರಿ ಮೇಡಮ್ ಸರ್, ಮಾಡ್ಬೇಕಂದ್ರೆ ಓದ್ಬೇಕಂತ ಮನಸ್ಸು ಆಗ್ತೈತೆ ಅಂತ, ಆದ್ರೆ ಬುಕ್ ಹಿಡಿತ್ಲೇನೆ ಏನು ತಲೆಯಾಗ ಹೋಗಲ್ಲ ಮಮ್ಮಿ, ನನಗೇನು ನೆನಪು ಉಳಿಯಂಗಿಲ್ಲ ಅಂತಂದ್ರೆ.
1: ಗೊತ್ತಾಗ್ತಿದ್ರಿಂದ ಬಹಳಷ್ಟು ವಿಚಾರ ಮಾಡುವಂತ

0: ಇರ್ತೈತಿ. ಅದಕ್ಕೆ ಕಲಿಯೋದ್ರೊಳಗೆ ಮೂರು ಟೈಪ್ ಕಲಿಯೋದು ಇರ್ತಾವೆ. ಒಂದು ವಿಜುವಲ್ ಲರ್ನರ್, ಆಡಿಟರಿ ಲರ್ನರ್, ಕ್ಯಾನೆಸ್ಥೆಟಿಕ್ ಲರ್ನರ್ ಅಂತ ಕಲಿಯೋ. ಕೆಲವು ಮಂದಿ ನಾವೇನು ತಿಳ್ಕೊತೀವಿ, ಎಲ್ರಿಗೂ ಓದಿದ್ರೆ ತಿಳಿತದೆ ಅಂತ ಅಂದ್ಕೊಂಡೀವಿ. ಹಂಗಿರಂಗಿಲ್ಲ, ಕೆಲವೊಂದು ಸರಿ ನಾವು ಬರೆದು ತೆಗೆದಾಗ ಒಂದಿಷ್ಟು ಜನರಿಗೆ ಬೇಗ ಅದು ಅರಿವಾಗ್ತಿರ್ತದೆ, ಬೇಗ ಅದು ಅರ್ಥ ಆಗ್ತಿರ್ತದೆ. ಸೊ ಅದಕ್ಕೇನಂದರೆ ಅವ್ನಿಗೆ ಓದಲಿಕ್ಕೆ ನೀನು ಓದ್ಬೇಡಪ್ಪ ಅಥವಾ ಓದೋದ್ರಿಂದ ನಿಂಗೆ ತಿಳಿಯಂಗಿಲ್ಲ ಅಂತ ಅವನ್ನೆಲ್ಲ ಹೇಳಬಾರ್ದು. ಅವನಿಗೇನು ಹೇಳಬೇಕು, ಹೆಚ್ಚು ಬರೀ ಬರೆದು ಓದು ಅಂತ ಹೇಳಿದರೆ ಬೇಗ ತಿಳಿತದೆ.
1: ಓದಿದ್ದನ್ನ ಬರೆದು ತೆಗಿ ಅನ್ನೋದು, ಅದು ಡಬಲ್ ಪರ್ಫೆಕ್ಷನ್ ಅಂತ.
0: ಏನಿಲ್ಲ, ಅವ ಚಿತ್ರ ತೆಗಿಯೋ ಹವ್ಯಾಸ ಯಾರಿಗಿರ್ತದೋ ಅವ್ರ ಹ್ಯಾಂಡ್ ರೈಟಿಂಗ್ ಸ್ವಲ್ಪ ದಿವಸದೊಳಗೆ ಬಹಳ ಚಂದ ಆಗ್ತವೆ. ಯಾಕಂದ್ರೆ ಅವ್ರ ಕೈ ಬಹಳ, ಅವ್ರದ್ದು ಟೆಕ್ಟೈಲ್ ಅಂತ ಕರೀತಾರ ಅದಕ್ಕೆ, ಅಂದ್ರೆ ಕೈಯಿಂದ ಮಾಡುವಂತ ಕೆಲಸಗಳು ಬಹಳ ಚಂದ ಕೆಲಸ ಮಾಡ್ತಿರ್ತಾರ ಅವ್ರು, ಯಾರು ಡ್ರಾಯಿಂಗ್ ತೆಗಿತಿರ್ತಾರೆ. ಸೊ ಅದಕ್ಕೆ ಗಾಬರಿ ಆಗೋ ಅವಶ್ಯಕತೆ ಇಲ್ಲ, ಬಹಳ ಚಂದ ಹ್ಯಾಂಡ್ ರೈಟಿಂಗ್ ಆಗ್ತಾವ ಬರೋ ದಿವಸದೊಳಗೆ ಅವರು.
1: ಧನ್ಯವಾದ. ಹಲೋ
2: ಹಲೋ, ನಮಸ್ಕಾರ. ವಿಜಯಪುರದಿಂದ ಬಾಬುರಾವ್ ಕುಲಕರ್ಣಿ.
1: ಹೇಳ್ರಿ ಬಾಬುರಾವ್ ಕುಲಕರ್ಣಿ ಅವ್ರು.
2: ಈಗ ನನ್ನ ದೃಷ್ಟಿಯೊಳಗೆ ಪಾಲಕರು ಎಲ್ಲಿ ತಪ್ಪೇ ಬಂದ್ರೆ, ನಾವು ಚಿಕ್ಕವರಿದ್ದಾಗ ಕೂಡ ಅವೆಲ್ಲ ಮಾಡೇ ಬಿಟ್ಟಿರ್ತೇವೆ. ಮಾಡತನ ಇದು ಛಲ ಇವೆಲ್ಲ ಮಾಡೇ ಬಿಟ್ಟಿರ್ತೇವೆ. ಆದ್ರೆ ಈಗ ನಮ್ಮ ಮಕ್ಕಳು ಮಾಡಿದ್ರೆ ನಮ್ಗೆ ಸೇರಿಕೆ ಆಗೋದಿಲ್ಲ. ಅದಕ್ಕೆ ನಾನೇನ್ ಹೇಳ್ತೀನಿ, ಪಾಲಕರು ಒಮ್ಮೆಲೆ ನಮ್ಮ ಮಕ್ಕಳು ದೊಡ್ಡವರಾಗಬೇಕು, ಮ್ಯಾಚರ್ಡ್ ಆಗ್ಕಂದ್ರೆ ಆಗೋದಿಲ್ಲ. ಅವ್ರನ್ನ ಕ್ರಮೇಣವಾಗಿ ಮಾಡಬೇಕು. ಮತ್ತು ನಾವೆಲ್ಲ ಈಗ ಏನ್ ನಮ್ಮ ಮಕ್ಕಳು ಮಾಡ್ತಾರೆ ಅದನ್ನ ನಾವು ಮೊದಲು ಮಾಡೇ ಬಿಚ್ಚಿರ್ತೇವೆ.
0: ಅವರು ಕೇಳಲಿಕ್ಕಲ್ಲ, ಹೇಳಲಿಕ್ಕೆ ಫೋನ್ ಮಾಡ್ಯಾರ. ಹೇಳ್ರಿ. ಅಡ್ಡಿಲ್ಲ,
1: ಅನುಭವಸ್ಥರಿದ್ದಾರೆ ಬಾಬುರಾವ್ ಕುಲಕರ್ಣಿ ಅವರು.
0: ಥ್ಯಾಂಕ್ ಯು.
1: ಧನ್ಯವಾದ ಬಾಬುರಾವ್ ಕುಲಕರ್ಣಿ ಅವರು. ಹಲೋ
3: ಹಲೋ,
1: ನಮಸ್ತೆ. ಯಾರು ಮಾತಾಡೋದು?
0: ಹಲೋ,
1: ಯಾರು?
3: ಹಲೋ, ಸುಜಾತಾ ಅಂತ ಮಾತಾಡ.
0: ಸುಜಾತಾ ಅಂತ ಕ್ಲಿಯರ್ ಇಲ್ಲ, ನೀವು ಸಿಗ್ನಲ್ ಇದ್ದಲ್ಲಿ ಬರ್ರಿ.
1: ಎಲ್ಲಿಂದ ಮಾತಾಡ್ತಿದ್ದೀರಿ ಸುಜಾತಾ?
3: ಹುಬ್ಬಳ್ಳಿಯಿಂದ.
1: ಹುಬ್ಬಳ್ಳಿಯಿಂದ ಹೇಳ್ರಿ.
3: ಏನಿಲ್ಲ ಮೇಡಮ, ಈಗ ಸಣ್ಣ ಮಕ್ಕಳು ಅದರಲ್ಲ, ನಾಲ್ಕು ಐದು ವರ್ಷದ ಮಕ್ಕಳು, ಆರು ವರ್ಷದ ಆ ಮಕ್ಕಳಿಗೆ ಓದಕ್ ಕೊಟ್ರೇನೆ, ಓದಿದ್ರೇನೆ ಮುಂದೆ ಚಲೋ ಆಗ್ತಾರ ಅಂತ ಅನ್ಕೋಬೇಕಾ? ಏನ್ ಆಟ ಆಡ್ತಾನೆ ಓದ್ತಾರ ಅಂತ ಹಂಗ ಅನ್ಕೋಬೇಕಾ ಅಂತ
1: ಪಾಲಕರ ಒಂದು ಸಮಸ್ಯೆ ಇದು. ಮಕ್ಕಳು ಆಡ್ತಾ ಆಡ್ತಾ ಓದ್ತಾರೋ ಅಥವಾ ಸೀರಿಯಸ್ ಆಗಿ ಓದ್ಬೇಕು ಅನ್ನೋದು.
0: ಮಕ್ಕಳು ಸರ್ವತೋಮುಖವಾಗಿ ಬೆಳಿಬೇಕು. ಬಿಸಿಲು, ಗಾಳಿ, ಮಳಿ, ಆಹಾರ, ಹುಣಸೆ ಹಣ್ಣು, ಪ್ಯಾರ್ಲಣ್ಣು, ಮತ್ತು ಬೀಳೋದು, ಮಣ್ಣಿನ ಮಣ್ಣು ಇವನ್ನೆಲ್ಲನೂ ಅನುಭವಿಸಿ ಬೆಳೆದಾಗ ಮಕ್ಕಳು ಬೆಳೀತಾರೆ. ಎಲ್ಲೋ ಒಂದಿಷ್ಟು ಕಡೆ ನಾವು ನೋಡ್ತೀವಿ, ಅವರು ಸಂಪೂರ್ಣ ಗಮನ ಪುಸ್ತಕದ ಮೇಲೆ ಇರಬೇಕು ಅಂತ ಅಪೇಕ್ಷೆ ಪಡುವಂಥ ಮಕ್ಕಳು. ನಾವು ಬಹಳಷ್ಟು ಪಿಕ್ಚರ್ಗಳನ್ನೆಲ್ಲ ನೋಡೀವಿ, ಆ ಪಿಕ್ಚರೊಳಗೆ ಏನಾಗ್ತಾವಲ್ಲ ಹುಡುಗರು, ಹಂಗೆ ಆಗಬಾರ್ದು ಅಂತಂದ್ರೆ ಮಕ್ಕಳು ನಾಯಕರಾಗಬೇಕು. ಮಕ್ಕಳು ಎಲ್ಲ ಸಮಾಜದೊಳಗೆ ಎಲ್ಲ ರೀತಿಯಿಂದ ಬೆಳಿಬೇಕಂದ್ರೆ ಅಭ್ಯಾಸದ ಜೊತೆಗೆ ಆಟ ಆಡಬೇಕು ಮತ್ತು ಹೊರಗಿನ ಪ್ರಪಂಚವನ್ನು ಅರ್ಥ ಮಾಡ್ಕೋಬೇಕು.
1: ಹಲೋ
4: ಹಲೋ,
0: ರೇಡಿಯೋದಿಂದ
1: ರೇಡಿಯೋ ಸೆಟ್ ದೂರ ಇಡ್ರಿ.
4: ದೂರ ಐತೆ.
1: ತಮ್ಮ ಹೆಸರು?
4: ನಮ್ಮ ಹೆಸರು ಬಾಗಲಕೋಟೆಯಿಂದ ಚಂದ್ರಕಾಂತ್ ಸಿಂತ್ರಿ ಅಂತ್ರಿ.
1: ಚಂದ್ರಕಾಂತ್ ಪ್ರಶ್ನೆ ಕೇಳಿ.
4: ಗುರುರಾಜ್ ಪಾಟೀಲ್ ಅವ್ರಿ, ನಮಸ್ಕಾರ ಸರ್.
0: ನಿಮ್ಮ
1: ರೇಡಿಯೋ ಹತ್ರ ಅದ, ನಮ್ಮ ಪ್ರತಿಧ್ವನಿ ಆಗ್ಲಿಕ್ಕದ.
4: ದೂರ ಅದೇನ್ರಿ?
0: ಇನ್ನೂ ದೂರ.
4: ಹುಡುಗರಿಗೆ, ಸಣ್ಣ ಹುಡುಗರಿಗೆ ಮೂರು ವರ್ಷ ಶಾಲೆಗೆ ತಗೋತಾರ್ರಿ, ಅವ್ರಿಗೆ ಹೊರಲಾರದಂತ ಪುಸ್ತಕ ಅವೆಲ್ಲ ಕೊಡ್ತಾರ. ತಾಯಿ ತಂಗಿನ ಹೊತ್ಕೊಂಡು ಹೋಗ್ಬೇಕ್ರಿ ಪುಸ್ತಕ ಈಗ ಅವೆಲ್ಲ ಅಂತಾವು. ಶಾಲೆ ಹುಡುಗರು ಅಭ್ಯಾಸ ಮಾಡು ಅಂತಂದ್ರೆ ತಲೆಗೆ ಲಗುನ ಹತ್ತಬೇಕಲ್ರಿ ಅವಕ್ಕ.
0: ಅದಕ್ಕೆ
4: ಪ್ರಶ್ನೆ ಕೇಳಿದ್ರಿ ನಾನು ಈಗ. ಹುಡುಗರಿಗೆ ಲಗುನ ಶಾಲೆಗೆ ಹತ್ತಬಾರ್ದು. ಎಂಟ ಮೊದಲು ಏನಿತ್ರಿ, ನಾಲ್ಕು ವರ್ಷ ಹತ್ತು ತಿಂಗಳ ಹಿಂಗಿದ್ವು. ಅವು
0: ನೀವು ರೇಡಿಯೋದಾಗ ಕುಂತು ಮಾತಾಡ್ಲಿಕ್ಕೆ ಸ್ವಲ್ಪ ದೂರತ ಬರ್ರಿ, ಇಕೋ ಆಗ್ಲಿಕ್ಕದ. ಹಾ ಹೇಳ್ರಿ.
4: ಹುಡುಗರಿಗೆ ಅಭ್ಯಾಸ ಮಾಡಂದ್ರ ಸಣ್ಣ ಹುಡುಗರಿಗೆ ಏನ್ ಮಾಡ್ತಾವ್ರಿ ಈಗ?
0: ಅಲ್ಲ, ನೀವು ನನಗೆ ಪ್ರಶ್ನೆ ಕೇಳ್ರಿ.
4: ಅದ ಪ್ರಶ್ನೆ ರೀ ಸರ್, ಈಗ ಕೇಳೋದು ಇನ್ನ ಏನ್ರ ನೀವು ಹೇಳಿದ್ದ ಕೇಳಿದ್ರ ನಾನು ಈಗ ಜಸ್ಟ್ ಅಭ್ಯಾಸ ಮಾಡಂಗಿಲ್ಲ ಹುಡುಗರು ಹಿಂಗ ಹಂಗ ಅಂತ ಕೇಳಿದ್ರ. ಈಗ ಶಾಲೆಗೆ ಹತ್ಬೇಕಾದ್ರೆ ಮೊದಲಿಂದ ನಮ್ಗ ನಾವು ಕಲಿಯೋದಾಗ ಮೊದಲ ಹತ್ತು ನಾಲ್ಕು ವರ್ಷ ಹತ್ತು ತಿಂಗಳ ಮೇಲೆ ಇಟ್ಟರೆ ಅವಾಗ
1: ಅಲ್ಲ ನಿಮ್ಮ ಮನೆಯೊಳಗ ನಿಮ್ಮ ಮಗುವಿನ ಪ್ರಶ್ನೆ ಏನಾದ್ರೂ ಅದೇನು?
4: ಏನಿಲ್ಲ, ನಮ್ಮ ಮಗ ಏನಿಲ್ಲ.

0: ಎಲ್ಲ ದೊಡ್ಡವರವರಿಗೆ
1: ಥ್ಯಾಂಕ್ ಯು ಥ್ಯಾಂಕ್ ಯು. ನಮಸ್ಕಾರ.
2: ಮಕ್ಕಳ ಸಮಸ್ಯೆ ಇದ್ದವ್ರು ಕೇಳಿ. ಹಲೋ
3: ಹಲೋ,
2: ಯಾರು ಮಾತಾಡೋದು?
3: ಅವ್ರು ಹೆಸರಿಂದ ಮಹೇಶ್ ಇಟಿ ಅಂತ ಹೇಳಿ ಮಾತಾಡಿದ್ರೆ.
2: ಹೇಳ್ರಿ ಮಹೇಶ್, ಪ್ರಶ್ನೆ ಕೇಳ್ರಿ.
3: ನಮ್ಮ ಹುಡುಗ 7ನೇ ಕ್ಲಾಸ್ ಹೋಗ್ರಿ ಮೇಡಮ. ಮೊದ್ಲಕ್ಕೆ ಎಲ್ ಕೆ ಜಿ ಯು ಕೆ ಜಿ ಹೋಗೋ ಭಾರಿ ಇಂಟೆಲಿಜೆಂಟ್ ಇದ್ದ. ಈಗ ಯಾಕೋ ಒಂದ್ ಸ್ವಲ್ಪ ಸರ್ಕಾರಿ ಸ್ಕೂಲ್ಗೆ ಹೋಗ್ಯವಂತ ಹಚ್ಚಿದ್ರು, ಬಹಳ ಉಡಾತನ ಮಾಡ್ತಾನ್ರಿ. ಮೊದ್ಲಕ್ಕೆ ಬಹಳ ಶಾಣೆ ಇದ್ದ. ಅದು ಎದ್ರ ಕೊರತೆ ಅನ್ನೋದು ಗೊತ್ತಾಗಿಲ್ಲ, ಡಾಕ್ಟರ್ ಕೇಳ್ಬೇಕಂತೇಳಿ.
1: ನಿಮ್ ಹೆಸರು ಏನ್ರಿಪ್ಪ?
2: ಮಹೇಶ್.
1: ಮಹೇಶ್ ಅವ್ರ ಕೇಳಿಸ್ಕೊಡ್ರಿ. ಎಲ್ಲಾ ಮಕ್ಕಳು 5ನೇ ತಮಟ ಶಾಣೆನೇ ಇರ್ತಾರ. ಶಾಲೆ ಒಳಗೆ ನೀವು ಪಿ ಟಿ ಎಮ್ಗೆ ಅಂತ ಹೋಗ್ತಿರಲ್ಲ, ಪಿ ಟಿ ಎಮ್ಗೆ ಅಂತ ಹೋದಾಗ ಏನು ಹೇಳ್ತಾರೆ? ಇಲ್ಲರಿ, ಶಾಣೆನಾದನ ಸ್ವಲ್ಪ ಅವ ಓದ್ಬೇಕು, ಶಾಣೆನಾದನ ಸ್ವಲ್ಪ ಅವ ಬರಿಬೇಕು, ಶಾಣೆನಾದನವ ಶಾಲೆಗೆ ಒಂದು ಸ್ವಲ್ಪ ದಾನ್ಲೆ ಕಡಿಮೆ ಆಗಬೇಕು ಅಂತ ಹೇಳ್ತಾರೆ. ಕೇಳಿಸ್ಕೊಡ್ರಿ ಕೇಳಿಸ್ಕೊಡ್ರಿ ಕೇಳಿಸ್ಕೊಡ್ರಿ. ಯಾವತ್ತೂ 5ನೇ ತಮಟ ಮಕ್ಳು ಹಿಂಗೆ ಇರ್ತಾರೆ. ಮಕ್ಕಳು, ಅದಕ್ಕೆ ನಾ ಏನು ಹೇಳ್ತಿರ್ತೀನಿ ಅಂದ್ರೆ, ಮಕ್ಕಳು ಬಂಡವಾಳ ಹೊರಗೆ ಬರಬೇಕಂದ್ರೆ 6ನೇ ತ ಆದಮೇಲೆ. 6ನೇ ತ ಮತ್ತು 7ನೇ ತ 8ನೇ ತ ಸಮಯದೊಳಗೆ ಅವರು ನಿಜವಾದ ಶೈಕ್ಷಣಿಕ ಸಮಸ್ಯೆಗಳನ್ನು ಎದುರಿಸ್ತಿರ್ತಾರೆ. ಕೆಲವು ಮಂದಿಗೆ ಗಣಿತ ತಿಳಿಯಂಗಿಲ್ಲ, ಕೆಲವು ಮಂದಿಗೆ ಇಂಗ್ಲೀಷ್ ತಿಳಿಯಂಗಿಲ್ಲ, ಕೆಲವು ಮಂದಿಗೆ ವಿಜ್ಞಾನ ತಿಳಿಯಂಗಿಲ್ಲ, ಕೆಲವು ಮಂದಿಗೆ ಸಮಾಜ ತಿಳಿಯಂಗಿಲ್ಲ, ಕೆಲವು ಮಂದಿಗೆ ಭಾಷೆ ತಿಳಿಯಂಗಿಲ್ಲ. ಮಕ್ಕಳಿಗೆ ಅದು ತಿಳಿಯಂಗಿಲ್ಲ ಅಂತ ತಿಳ್ಕೋಬೇಕಾಗಿದ್ದು ಪಾಲಕರು. ಆವಾಗ ನೀವು ನಿಜವಾದ ಮಾರ್ಗದರ್ಶಕರು ಪೋಷಕರು ಆಗಲಿಕ್ಕೆ ಸಾಧ್ಯ. ಅದನ್ನು ಬಿಟ್ಟು ನಾವೇನು ಮಾಡ್ತೀವಿ, ಕೇವಲ ಅವ್ರಿಗೆ ಅಭ್ಯಾಸ ಮಾಡು, ಯಾಕೋ ಏನೋ ಅಭ್ಯಾಸ ಮಾಡವಲ್ಲ ಅಂತ ಬೆನ್ನತ್ತೀವಿ. ನಾನು ಮೊದಲೇ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೆ, ಯಾಕೆ ಉಡಾಳಗಿರಿ ಮಾಡ್ತಾರಂದ್ರೆ, ಅವರಿಗೆ ಆ ಒಂದು ಅಭ್ಯಾಸ ಅಥವಾ ವಿಷಯ ತಿಳಿಯದೇ ಇದ್ದಾಗ ಬೇರೆ ಒಂದು ವಿಚಾರಕ್ಕೆ ಮಾರು ಹೋಗ್ತಾರೆ. ಸೊ ಅದಕ್ಕೆ ನಾವು ಪಾಲಕರಾದವರು ಮಕ್ಕಳನ್ನು ಶಿಕ್ಷಣ ದೃಷ್ಟಿಕೋನದಲ್ಲಿ ಅವರು ಯಾವ
2: ಕೇಳ್ರಿ,
1: ನೀವು ಮಹೇಶ್ ಅವರು ನೀವೇ ಮಾತಾಡೋಂಗಿದ್ರೆ ನಾ ಏನ್ ಗೊತ್ತಾ ಹೇಳಿ ನಿಮಗೆ, ಮಕ್ಕಳು ಅವ್ರು ಯಾವ ದೃಷ್ಟಿ ಒಳಗಡೆ ಕಲಿತಾ ಇದ್ದಾರೆ, ಅವರ ಕಲಿಕಾ ಸಾಮರ್ಥ್ಯ ಏನು, ನ್ಯೂನ್ಯತೆ ಏನು ಅನ್ನೋದನ್ನ ಎರಡೂ ನೀವು ಗುರುತಿಸಿದಾಗ ಅವರಿಗೆ ನೀವು ಮಾರ್ಗದರ್ಶನ ಮಾಡ್ಲಿಕ್ಕೆ ಸಾಧ್ಯ. ಯಾವಾಗ ನ್ಯೂನ್ಯತೆಯನ್ನು ಗುರುತಿಸಿ ಅದನ್ನು ಸರಿಪಡಿಸ್ತಿರೋ ಆವಾಗ ಉಡಾಳ್ಗಿರಿ, ಬೇರೆ ಹುಡುಗರ ಜೊತೆ ಶಾಲೆ ಮಿಸ್ ಮಾಡೋದು ಅಥವಾ ಮತ್ತೊಂದು ಮುಗಿದೊಂದು ಏನು ನಿಮಗೆ ಬೇಜಾರಾಗಿರುವಂಥ ಘಟನೆಗಳವಲ್ಲ ಅವೆಲ್ಲ ಸರಿ ಹೋಗ್ತವೆ. ಓಕೆ, ಅದನ್ನ ಹಿಂಗೆ ಕೇಳ್ರಿ, ಮಕ್ಕಳಿಗೆ ಆಹಾರ ಏನು ಕೊಡಬೇಕು ಅಂತ ಕೇಳಿದರೆ ನಾ ಹೇಳ್ತೇನೆ ಅಂತ. ಬೆಳೆಯೋ ಹುಡುಗರಿಗೆ ಆಹಾರ ಏನು ಕೊಡಬೇಕು ಅಂದರೆ, ಪಾಲಕರೇ ಎಷ್ಟು ಜನ ಇಲ್ಲಿ ಕೇಳಿಸ್ಕೊಳ್ಳಿಕತ್ತೀರಿ, ನೀವೆಲ್ಲರೂ ಕೇಳಿಸ್ಕೊಡ್ರಿ. ಬೆಳೆಯುವಂಥ ಹುಡುಗರಿಗೆ ಆಹಾರ ಕೊಡಬೇಕಾಗಿರೋದು ಬಹಳ ಇಂಪಾರ್ಟೆಂಟು. ಮುಂಜಾನೆ ಎದ್ದುಕೊಳ್ಳೆ ಪಿಷ್ಟ ಅಥವಾ ಪ್ರೋಟೀನ್. ನಾವೇನು ಮಾಡ್ಲಿಕ್ಕತ್ತೀವಿ, ಕಾರ್ಬೋಹೈಡ್ರೇಟ್ ಕೊಟ್ಟು ಕಳಿಸ್ತೀವಿ. ಈಗ ನೀವು ಭಾಳ ನೀವು ಯಾರ್ಯಾರು ಇಲ್ಲೇ ದೊಡ್ಡವರಿದ್ದೀರಿ ಕೇಳಿಸ್ಕೊಳ್ಳಿಕತ್ತೀರಿ, ಒಂದು 4 ಇಡ್ಲಿ ತಿಂದು ಬರ್ರಿ, ಹಾಂ, ಅಥವಾ 2-3 ದೋಸೆ ತಿನ್ನ್ರಿ, ಪಡ್ಡು ತಿನ್ನ್ರಿ, ಉಪ್ಪಿಟ್ಟು ತಿನ್ನ್ರಿ, ಅವಲಕ್ಕಿ ತಿನ್ನ್ರಿ, ಚಿತ್ರಾನ್ನ ತಿನ್ನ್ರಿ. ಇವನೇನಾರು ತಿಂದಾಗ ಏನಾಗ್ತದೆ ಅಂದ್ರೆ, ಒಂದು 1-2 ತಾಸು ಆದಮೇಲೆ ಆಕಳು ಸಾಕು ಶುರು ಮಾಡ್ತೀರಿ, ಸುಸ್ತಾಗ್ತೈತೆ ನಿಮಗೆ. ಯಾಕಂದ್ರೆ ಅದು ಕಾರ್ಬೋಹೈಡ್ರೇಟ್. ನೀವು ಕಾರ್ಬೋಹೈಡ್ರೇಟ್ ತಿಂದು ಮಕ್ಕಳಿಗೆ ಶಾಲೆ ಒಳಗೆ ಪಾಠ ತಿಳ್ಕೊ ಅಂತಂದ್ರೆ ಹೆಂಗೆ ತಿಳ್ಕೊಳಕ್ಕೆ ಸಾಧ್ಯ ಐತೆ ಅವರು? ಅದಕ್ಕೆ ದ್ವಿದಳ ಧಾನ್ಯಗಳನ್ನು, ಪ್ರೋಟೀನ್ ಅಂಶವನ್ನು ಶಾಲೆ ಒಳಗೆ ಅಂದರೆ ಮನೆಯೊಳಗೆ ಕೊಟ್ಟು ಕಳಿಸಿದಾಗ ಅಲ್ಲಿ ಆವಾಗ ಅವರಿಗೆ ಆ ವಿಷಯಗಳು ತಿಳಿಲಿಕ್ಕೆ ಶುರುವಾಗ್ತವೆ. ಇದನ್ನು ನಾವು ಪಾಲಕರಾದವರು ನೀವು ಕೇಳಿರಿ ಅಂತ ಮಹೇಶ್ ಹೇಳಿಕತ್ತೀನಿ. ಆಹಾರ ಪದ್ಧತಿಯೊಳಗೆ ಮಕ್ಕಳಿಗೆ ದಿನನಿತ್ಯ ಜೀವನದೊಳಗೆ ಪ್ರೋಟೀನ್ ಅಂಶ ಎಷ್ಟು ಕೊಡ್ತಿರೋ ಅಷ್ಟು ಚಲೋತ್ನಾಗಿ ಎಲ್ಲ ದೃಷ್ಟಿಯೊಳಗೆ ಬೆಳೀತಾರೆ. ಹಾಂ, ಸೊ ಹೆಚ್ಚಿನ ಮಾಹಿತಿಗೂ ಸತೇಕ ನಾನು ನಿಮ್ಗೆ ಆಮೇಲೆ ನನ್ನ ಫೋನ್ ನಂಬರ್ ಕೊಡ್ತೀನಿ ಎಲ್ಲರಿಗೂ. ನೀವು ನನ್ನ ಫೋನ್ ನಂಬರ್ ಒಳಗೆ ನೀವು ವಾಟ್ಸಪ್ ಮಾಡಿರಿ, ಫೋನ್ ಮಾಡಿರಿ, ನಾನು ನಿಮ್ಗೆ ಇನ್ನೂ ಡೀಟೇಲ್ ಆಗಿನೂ ಹೇಳ್ಬೋದು ಆಮೇಲೆ ಸಮಸ್ಯೆ ಬಂದರೆ.
2: ಧನ್ಯವಾದಗಳು. ಹಲೋ
4: ಹಲೋ,
2: ನಮಸ್ತೆ, ಯಾರು ಮಾತಾಡೋದು?
4: ಶಿರಗುಪ್ಪರಿ, ಬಾಲ್ಕೋಟೆ ತಾಲೂಕು.
2: ನಿಮ್ಮ ಹೆಸರು?
4: ನಮ್ಮ ಹೆಸರು ಬಸಪ್ಪ.
2: ಬಸಪ್ಪ, ಪ್ರಶ್ನೆ ಕೇಳ್ರಿ.
4: ನಮ್ಮ ಹುಡುಗ ಬರ್ಯಾಕ ಬರ್ತೈತ್ರಿ, ಓದಕ್ಕ ಬರೋಲ್ರಿ. ಅವಾಗ
2: ಎಷ್ಟು ವರ್ಷ ನಿಮ್ಮ ಹುಡುಗಗ?
4: ಅವಾಗ 6-7 ವರ್ಷ.
2: 7 ವರ್ಷ ಅಂದ್ರೆ ಸಣ್ಣ ಸಣ್ಣ ಮಗ ಅದು ಪಾಪ. ನೀವು ಅಷ್ಟ್ಯಾಕ ಒತ್ತಾಯ ಮಾಡ್ಲಿ ಹತ್ತಿರಿ ಬಸಪ್ಪ?
4: ಅದು ಬರೀ ಮಾತ್ರ ಬರೀತಾನ್ರಿ, ಆದ್ರೆ ಓದಕ್ಕ ಬರೋಲ್ರಿ.
2: ಹೇಳ್ತಾರೆ ಪಾಟೀಲ್.
1: ಸೊ ಅದಕ್ಕೆ ನಾನು ಆಗಲೆಯಿಂದನೂ ಹೇಳಿಕತ್ತಿದ್ದೆ, ಪ್ರತಿಯೊಬ್ಬ ವ್ಯಕ್ತಿಗೂ ಒಂದೊಂದು ಜ್ಞಾನೇಂದ್ರಿಯಗಳು ಸೂಕ್ಷ್ಮವಾಗಿ ಕೆಲಸ ಮಾಡಬೇಕು, ಮತ್ತು ಅದು ಜ್ಞಾನೇಂದ್ರಿಯ ಬೆಳಿಬೇಕು, ಮತ್ತು ಆ ಜ್ಞಾನೇಂದ್ರಿಯ ಸಪೋರ್ಟ್ ಮಾಡಬೇಕು ಅಂದ್ರೆ ಅದಕ್ಕೆ ಅದರದೇ ಆದಂಥ ಒಂದು ಕ್ಷಮತೆ ಇರ್ತದೆ. ಈಗ ಸಪೋಸ್ ಮಗ ಓದಲಿಕ್ಕೆ ಆಗ್ತಾ ಇಲ್ಲ, ಬರಿತಾ ಇದ್ದಾನಂತ

0: ಅಂತಂದ್ರೆ ಬರೆಯೋದಕ್ಕೆ ಪ್ರೋತ್ಸಾಹ ಕೊಡ್ರಿ ಒಂದನೇದ್ದು. ಎರಡನೇದ್ದು ಓದಬೇಕು ಅಂತಂದ್ರೆ ನಾವು ಇವತ್ತು ಸಿಕ್ಕಿರುವಂಥ 10 ನಿಮಿಷ ಅರ್ಧ ತಾಸು ಟೈಮ್ ಪಾಲಕರಿಗೆ, ಯಾಕಂದ್ರೆ ಉಳಿದ ಟೈಮ್ ನಾವು ಎದ್ರ ಜೊತೆ ಇರ್ತೀವಿ ಅಂತ ನಮ್ಗೆ ಗೊತ್ತೈತಿ. ಮೊದಲೇಕೆಲ್ಲ ಪಾಲಕರು ಏನು ಮಾಡ್ತಿದ್ರು ಅಂದರೆ ಸಂತಿಗೆ ಕೈ ಹಿಡಿದು ಕರ್ಕೊಂಡು ಹೋಗ್ತಿದ್ರು, ಹಾದಾಗಿನ ಬೋರ್ಡ್ ಎಲ್ಲ ಓದಿಸ್ತಿದ್ರು. ಈಗ ನಾವು ಟೆಕ್ಸ್ಟ್ ಬುಕ್ ಓದಂದ್ರೆ ಮಕ್ಕಳಿಗೆ ಇರಿಸು ಮುರುಸು ಆಗ್ತೈತಿ, ಯಾಕಂದ್ರೆ ಅದು ಸಣ್ಣ ಅಕ್ಷರ, ಭಾಳಷ್ಟು ಒತ್ತಡದಿಂದ ಓದಬೇಕು. ಅದೊಂದು ಆಟ ಆತಂದ್ರೆ ಅಥವಾ ಒಂದು ಪಯಣದೊಳಗೆ ಓದು ಅಂತ ಆ ರೀತಿ ನಾವು ಅವ್ರಿಗೇನಾದರೂ ಪ್ರಾಕ್ಟೀಸ್ ಮಾಡಲಿಕ್ಕೆ ಕಲಿಸಿದ್ರೆ ಮಕ್ಕಳು ಓದೋ ಹವ್ಯಾಸವನ್ನು ಬೆಳೀತಾರೆ. ಎರಡನೇದ್ದು ಬಸಪ್ಪ ಈಗಿನೂ 6ನೇ ತಾದಾನ, ಭಾಳ 6 ವಯಸ್ಸಿನವದಾನ, ಗಾಬರಿ ಆಗಬೇಡ್ರಿ. ಹಾಂ, ಮತ್ತಿನ್ನು ಗಾಬರಿ ಆಗೋ ವಯಸ್ಸಲ್ಲ, ಈಗಿನ್ನೂ ಶುರುವಾಗೈತಿ, ಇನ್ನೂ 1-2 ವರ್ಷ ಟೈಮ್ ಬೇಕು ಪಿಕಪ್ ಆಗಲಿಕ್ಕೆ. ಸೊ ಈ ಟೈಮ್ನೊಳಗೆ ಬೇರೆ ಪ್ರಪಂಚವನ್ನು ಓದ್ಲಿಕ್ಕೆ ಹಚ್ಚಿರಿ, ಮನೆಯಾಗಿನ ಸಾಮಾನು ಹುಡುಕ್ಲಿಕ್ಕೆ ಹಚ್ಚಿರಿ, ಅದಕ್ಕೆ ಏನಂತಾರಂತ ಕೇಳ್ರಿ, ಆವಾಗ ಅವ್ರು ಓದೋ ಕ್ಷಮತೆ ಬೆಳೀತೈತಿ.
1: ಮತ್ತು ಪತ್ರಿಕೆ ಒಳಗಿನ ದೊಡ್ಡ ಅಕ್ಷರಗಳು, ಹೆಡ್ಲೈನ್ಸು ಅಂತವನ್ನು ಕೂಡ ಓದ್ಲಿಕ್ಕೆ ಹಚ್ಚಿರಿ.
0: ಅದೇ ಹೇಳ್ತೇನಲ್ಲ, 6 ವಯಸ್ಸಿನ ಇನ್ನು ನಿಮ್ಗೆ ಎಷ್ಟು ಅಪೇಕ್ಷಪ್ಪ ಅಂತ ಅನಿಸ್ತೈತಿ.
1: ಮುಂದಿನ ಕರೆಯನ್ನ ನೋಡೋಣ. ಧನ್ಯವಾದ. ಹಲೋ
2: ಹಲೋ
1: ನಮಸ್ತೆ, ಯಾರು ಮಾತಾಡೋದು?
2: ನಾವು ಅಣ್ಣಿಗೇರಿ ತಾಲೂಕು ತುಪ್ಪದ ಕೊರತೆಯಿಂದ ಮಾತಾಡ್ತೇವ್ರಿ.
1: ತಮ್ಮ ಹೆಸರು?
0: ಅಜ್ಜಾರ.
2: ನಮ್ಮ ಹೆಸರು ಪಂಪಾಪತಿ ಅಂತ ಹೇಳ್ರಿ.
1: ಹೇಳ್ರಿ ಪಂಪಾಪತಿ ಅವ್ರ.
2: ನಮ್ಮ ಮೊಮ್ಮಗಳು 3ನೇ ಸಾಲಿಗೆ ಹೋಗ್ಕಳ್ರಿ. ಆಕಿ ಏನಕ್ ನೋಡು, ಓದಿದ್ದ ತಾನು ಹೊಳ್ಳಿ ಕೇಳಿದ್ರೆ ಹೇಳಕ್ ಬರುವಲ್ರು, ಅದಕ್ಕಾಗಿ ಏನ್ ಮಾಡ್ಬೇಕ್ರಿ?
0: ಹಾ, ಏನಂದ್ರ ಮೊದ್ಲೇಕ್ ಹೇಳ್ತೀನಿ ನಿಮಗ, ಈಗೇನು ನಿಮ್ಮ ಮೊಮ್ಮಗಳ ಬಗ್ಗೆ ಕಳಕಳಿ ಐತಲ್ಲ, ಅದೇ ಕಳಕಳಿ ನಿಮ್ಮ ಮಕ್ಕಳಿಗಿರ್ಬೇಕಿತ್ತು. ಅವ್ರು ಫೋನ್ ಮಾಡಿದ್ರೆ ಇನ್ನೂ ನಾನು ಬಿಡಿಸಿ ಹೇಳಬೇಕಾಗಿತ್ತು. ಒಂದೇದ್ದು. ಎರಡನೇದ್ದು, ಇದನ್ನು ನೀವು ಈ ವಯಸ್ಸೊಳಗೆ ಅತ್ ಭಾಳಷ್ಟು ಟೆನ್ಷನ್ ಮಾಡ್ಕೊಂಬೋದಲ್ಲ. 3ನೇ ವಯಸ್ಸಿಂದು ಓದಿದ್ದು ಅಕ್ಕಿಗೆ ನೆನಪಿಟ್ಕೊಳ್ಳಿಕ್ಕೆ ಸಾಧ್ಯಿಲ್ಲ ಅಂತಂದರೆ ಅದಕ್ಕೆ ನಾವೇನು ಹೇಳ್ತೀವಿ ಅಂದರೆ ವೀಕ್ ಇನ್ ರಿಟೆನ್ಷನ್ ಅಂತ. ರಿಟೆನ್ಷನ್ ಅಂದರೆ ಸಂಗ್ರಹಣ ಶಕ್ತಿ, ವಿಷಯವನ್ನು ಸಂಗ್ರಹ ಮಾಡುವಂಥ ಸಾಮರ್ಥ್ಯ ಕಡಿಮೆ ಇರ್ತದೆ ಅಂತ. ಎಲ್ಲರಿಗೂ ಒಂದೇ ರೀತಿ ಇರಬೇಕು ಅಂತ ಇಲ್ಲ. ಕೆಲವೊಂದಿಷ್ಟು ಮಕ್ಕಳಿಗೆ ಓದಿದ ರೀತಿ ನೆನಪಿಡ್ತಾರೆ, ಕೆಲವೊಂದಿಷ್ಟು ಮಂದಿ ಶಾಲೆ ಒಳಗೆ ಪಾಠ ಮಾಡಿದ್ದನ್ನು ನೆನಪಿಡ್ತಾರೆ, ಕೆಲವು ಮಂದಿ ಬರೆದಿದ್ದನ್ನು ನೆನಪಿಡ್ತಾರೆ, ಕೆಲವು ಮಂದಿ ಏನು ತಿಂತಾರೋ ಅದನ್ನು ನೆನಪಿಡ್ತಾರೆ. ಸೊ ಹಾಗೆ ಬೇರೆ ಬೇರೆ ರೂಪದೊಳಗೆ ಜ್ಞಾಪಕ ಶಕ್ತಿ ಇರ್ತದೆ. ಸೊ ಮಗುವಿನ ಸಂಗ್ರಹಣಾ ಶಕ್ತಿ ಕಡಿಮೆ ಇದೆ ಅಂತಂದರೆ ಮಗುವಿಗೆ ಪಾಠದ ಮೇಲೆ ಆಟ ಅಲ್ಲ, ಆಟ ಆದ ಮೇಲೆ ಪಾಠ. ಅಂದರೆ ಹೆಚ್ಚಿಗೆ ಆಕ್ಟಿವಿಟಿ ಮುಖಾಂತರ ನಾವು ಮಕ್ಕಳಿಗೆ ಕಲಿಸಿದಾಗ ಹೆಚ್ಚು ಜ್ಞಾಪಕ ಇಟ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಥ್ಯಾಂಕ್ ಯು.
1: ಹಲೋ ಹಲೋ
0: ರೇಡಿಯೋ ರೇಡಿಯೋ
1: ಯಾರು ಮಾತಾಡೋದು? ನಿಮ್ಮ ಮಾತ ನನಗೆ ಕೇಳ್ತಿಲ್ಲ, ನೀವು ರೇಡಿಯೋ ಹತ್ತಿರ ಇದ್ದೀರಿ, ಮೊಬೈಲ್ ಸಿಗ್ನಲ್ ಇಲ್ದ ಇರೋ ಕಡೆ ಬರಬೇಕು. ಅಲ್ಲ, ಮೊಬೈಲ್ ಸರಿಯಾಗಿ ಹಿಡ್ಕೋಬೇಕು ನೀವು. ಹೇಳ್ರಿ ನಿಮ್ಮ ಹೆಸರು. ಹಲೋ,
3: ನಮಸ್ಕಾರ.
1: ನಮಸ್ತೆ,
3: ನಾವು ಕೆಬಿಗಿರಿಯಾಲ್ದಿಂದ ಮಾತಾಡ್ತೇವೆ.
1: ತಮ್ಮ ಹೆಸರು?
3: ಅಣ್ಣಪ್ಪ ಬಡಿಗೇರ್ ಅಂತ.
1: ಪ್ರಶ್ನೆ ಕೇಳ್ರಿ ಅಣ್ಣಪ್ಪ ಅವ್ರು.
3: ನಮ್ಮ ಹುಡುಗ 7ನೇ ಹೋಗ್ತಾನ್ರಿ ಮೇಡಮ್. ಆದ್ರ ದಿವಸ ಹೋಗ್ಬೇಕಾದ್ರ ಸೋಮಾರಕ್ಕೊಮ್ಮೆ ಫುಲ್ ಹಠ ಮಾಡ್ತಾನ ಮೇಡಮ್. ಸೋಮವಾರ ಒಂದ್ ದಿವಸ ಹೋದಂತಂದ್ರ ಶನಿವಾರ ತನ ಸುಮ್ಕ ಹೋಗ್ತಾನ್ರಿ ಮೇಡಮ್. ಮತ್ ಸೋಮವಾರ ಬಂತಂದ್ರ ಮುಂಜಾನೆ ಬೆಳಗಿಂದ ಚಾಲು ಮಾಡಿಬಿಡ್ತಾನ್ರಿ ಹೋಗಾಕ ಒಂದ್.
0: ಎಷ್ಟನೇತ್ತದನಮ್ಮ?
3: 7ನೇ.
0: ಇಟ್ಸ್ ಓಕೆ. ಸೊ ನಾವು 2 ಅಬ್ಸರ್ವ್ ಮಾಡಬೇಕು ಮಕ್ಕಳೊಳಗಡೆ. ಶಾಲೆಗೆ ಅವತ್ತಲೂ ಅವನೊಬ್ಬನ ಅಲ್ಲ, ಭಾಳಷ್ಟು ಜನ ಅಥವಾ ಕೆಲಸಕ್ಕೆ ಹೋಗೋರು ಸಹ ಅಷ್ಟೇ. ನಾವು ಬೆಳಿಗ್ಗೆ ಕೆಲಸಕ್ಕೆ ಹೋಗ್ತಿರ್ತೀವಿ, ಆಫೀಸ್ಗೆ ಹೋಗಿರ್ತೀವಿ, ಅಯ್ಯೋ ಆಫೀಸ್ಗೆ ಹೋಗ್ಬೇಕಲ್ಲ ಅಂತ ಅನಿಸ್ತಿರ್ತದೆ. ಬಟ್ ಮನೆಗೆ ಬರುವಾಗ ನಾವು ಟೈರ್ಡ್ ಆಗಿರ್ತೀವಿ ದೊಡ್ಡವರು, ಆದರೆ ಮಕ್ಕಳು ಹಂಗಲ್ಲ. ಸಾಯಂಕಾಲ ಮನೆಗೆ ಬರುವಾರ ಜಿಕ್ಕೋತ ಬರ್ತಿರ್ತಾರೆ ಟನ್ ಟನ್ ಟನ್ ಟನ್ ಅಂಥೇಳಿ. ಹಂಗೆ ಇದೇನು ದೊಡ್ಡ ಸಮಸ್ಯೆ ಅಲ್ಲ, ಏನಿಲ್ಲ, ನೀವು ತಯಾರಾಗಬೇಕು. ಈಗ ಸೋಮವಾರ ದಾಟಿತು ಅಂಥೇಳಿ ಖುಷಿಯಾಗ್ರಿ. ಮತ್ತು ಆಯ್ತವಾರ ಬಂದಾಗ ಆಯ್ತವಾರ ರಾತ್ರಿ ಅವ್ನಿಗೆ ಹೇಳ್ರಿ, ನಾಳಿಂದ ಮುಂಜಾನೆ ಹಠ ಮಾಡೋಕ್ಕೆ ಶುರು ಮಾಡ್ಬೇಕಪ್ಪ, ಈಗ ಮಾಡ್ತಿದ್ರೆ ಮಾಡಂತ. ಅವ ಅವಾಗ ಅವಾಗ ಸ್ವಲ್ಪ ದಿವಸ ಆದಮೇಲೆ ಬಿಡ್ತಾನೆ. ಇದೇನು ದೊಡ್ಡ ಸಮಸ್ಯೆ ಅಲ್ಲ, ಭಾಳ ಗಾಬರಿ ಆಗಕ್ಕೆ ಹೋಗ್ಬೇಡ್ರಿ.
3: ಇನ್ನೊಂದು ಸರ
1: ಹೇಳ್ರಿ,
3: ಈಗ ನಾ ಪ್ರೀತಿಯಿಂದ ಅವ್ನು ಮುದ್ದಾಡ್ಬೇಕ ಅಭ್ಯಾಸ ಹಚ್ಬೇಕಂತಂದ್ರೆ ನನ್ನ ಮುದ್ದಿಗೆನ ಸ್ಪಂದಿಸೋದಿಲ್ಲ ಸರ.
0: ಅಂದ್ರೆ ಪ್ರೀತಿ ಮಾಡಕ್ಕೆ
3: ಅದ ನಾ ಫೋನ್ ತಗೊಂಡ

0: ಅಪ್ಪಾಜಿ ಇಲ್ಲಿ ಫೋನ್ಯಾಗ ಒಂದ್ ಸಾಲಿ ಬಗ್ಗೆ ಐತಿ ಬಾ ಅಂತಂದ್ರ ಬಂದ್ ಕುಂದಿರ್ತಾನ ಸರ. ಅದ ಮುಗು ಮಾಟ ಕುಂದಿರ್ತಾನ. ಆ ನಂತರ ಫೋನ್ ಬ್ಯಾರೇದನ್ನ ಚಾಲು ಮಾಡ್ತಾನ್ರಿ. ಅವಾಗ ನನಗ ನೋಡ್ಬಾ ಅಪ್ಪ ಇದು ಚಲೋ ಐತಂತ. ಕಾರು ರೇಸು ಇರ್ತಾವಲ್ಲ ಸರ, ಅಂತವನ್ನ ನೋಡಕ್ ಚಾಲು ಮಾಡ್ತಾನ ಸರ. ಮುಂದ ಯಾವ್ದೋ ಒಂದ್ ವಿಷಯ ತಿಳಿಸಿ ಹೇಳ್ಬೇಕ್ ಬಾ ಅಂತ ಮುದ್ದು ಮಾಡಕ ಪುಸ್ತಕ ತೆಗಿಯಕತ್ ಒಟ್ಟ ಬರೋದಿಲ್ಲ ಸರ ನನ್ನ ಜೊತೆ.
1: ಏ ನೀವು, ಇದು ಭಾಳ ದೊಡ್ಡ ಪ್ರಶ್ನೆ. ಇದನ್ನ ನಾವು ಅದನ್ನ ಲವ್ ಲ್ಯಾಂಗ್ವೇಜ್ ಅಂತ ಹೇಳ್ತೀವಿ. ಮತ್ತು ಇದನ್ನು ಅಂದ್ರೆ ಪ್ರತಿಯೊಬ್ಬರಿಗೂ ಒಂದೊಂದು ರುಚಿ ಇರ್ತಾವೆ. ಕೆಲವೊಂದಿಷ್ಟು ಮಕ್ಕಳಿಗೆ ಮುಟ್ಟುಸ್ಕೊಳ್ಳಿಕ್ಕೆ ಸೇರಂಗಿಲ್ಲ. ಅವ್ರ ಹೆಣ್ಮಕ್ಳಾಗಿರ್ಬೋದು, ಗಂಡಸ್ ಮಕ್ಕಳಾಗಿರ್ಬೋದು, ಅದು ಅಪ್ಪ ಆಗಿರ್ಬೋದು, ಅವ್ವ ಆಗಿರ್ಬೋದು, ಅಣ್ಣ ತಮ್ಮಂದ್ರಾಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಏ ಸ್ವಲ್ಪ ದೂರ ಕೂತು ಮಾತಾಡಂತಿರ್ತಾರೆ. ಅದ್ರಾಗ ಏನು ತಪ್ಪಿಲ್ಲ, ಅದು ಇನ್ಬಾರ್ನ್ ಕ್ಯಾರೆಕ್ಟರ್ ಅದು. ಹಾಂ, ಸೊ ಅದಕ್ಕೆ ಏನು ಗಾಬರಿ ಆಗಬೇಡ್ರಿ. ಸೊ ಅಷ್ಟೇ, ಅವ್ರ ತಲೆ ಸವರಬೇಕು. ಅವರಾಗಲೇ ಬಂದಾಗ ಅವ್ರ ಜೊತೆ ಮುದ್ದು ಮಾಡಿ ಪ್ರೀತಿಯಿಂದ ಮಾತಾಡಬೇಕು. ಗೊತ್ತಾಯ್ತು ನನಗೆ, ಗೊತ್ತಾಯ್ತು ನಂಗೆ ಅದ್ರ ಸ್ವಭಾವ ಒಂದು. ಏನು ಅದಕ್ಕೆ ಕುದ್ದಾಡ್ಲಿಕ್ಕೆ ಹೋಗ್ಬೇಡ್ರಿ. ಸರಿ, ಭಾಳ ಚಲೋ ಆಟ ಆಡಿದಷ್ಟು ಚಲೋ ಮಕ್ಕಳು.
2: ಧನ್ಯವಾದ.
0: ಎರಡು ಹುಡುಗರು ಅದಾವ್ರ ಸರ, ಅವ್ರ ಅಕ್ಕಾಗೋಳ್ರಿ ಸರ್. ಅವ್ರು ಈ ರೀತಿ ನಮಗೆ ಕಾಡಿಸೇ ಇಲ್ರಿ ಸರ್. ಅವರ ನೀಟಾಗಿ ಸ್ಕೂಲ್ ಎಲ್ಲ ರೆಡಿ ಮಾಡ್ಕೊಂಡು ಸ್ಕೂಲ್ಗೆ ಹೋಗ್ತಿದ್ರು ಸರ್.
1: ಇಲ್ಲ, ಇವನ ಬೆಸ್ಟ್ ಅಕ್ಕನೆ, ಯಾಕಂದ್ರೆ ಹಿಂಗಿದ್ದವರ ಮುಂದೆ ಏನಾರ ಮಾಡೋರು. ಆಯ್ತಾಯ್ತು, ಥ್ಯಾಂಕ್ ಯು.
2: ಧನ್ಯವಾದ. ಹಲೋ,
3: ಹಲೋ,
2: ನಮಸ್ತೆ, ಯಾರು ಮಾತಾಡೋದು?
3: ನಮಸ್ತೆ ಮೇಡಮ್, ನಾನು ಹೊನ್ನಾಳಿಯಿಂದ ಸುನೀತಾ ಅಂತ.
2: ಹೇಳ್ರಿ ಸುನೀತಾ.
3: ಅದೇ ನಮ್ಮ ಮಕ್ಕಳು, ಮಗ ಸವೆ ಅಂತ, ಮಗಳು 10th. ಎಲ್ಲ ಬೇರೆ ಆಕ್ಟಿವಿಟೀಸ್ ಅಲ್ಲಿ ಎಲ್ಲ ಆಕ್ಟಿವಿಟಿ ಇದಾರೆ ಬೇರೆದ್ರಗೆಲ್ಲ, ಕಲ್ಚರ್ ಆಕ್ಟಿವಿಟೀಸ್. ಓದೋದ್ರಲ್ಲಿ ಇಬ್ರು ಹಂಗೆ ಹಿಂದಿದ ಸ್ವಲ್ಪ ಚಂಚಲ ಮನಸ್ಸಿದೆ ಮೇಡಮ್ ಅವರಿಗೆ.
2: ಹೇಳ್ತಾರೆ ಗುರುರಾಜ್ ಪಾಟೀಲ್ ಸರ್,
1: ಅವರು ಆಕ್ಟಿವಿಟಿ ಒಳಗೆ
2: ಮುಂದಿದ್ದಾರೆ, ಓದೋದ್ರಲ್ಲಿ ಚಂಚಲತೆ
1: ಇರ್ತದೆ. ಸೊ ಯಾ, ಹಾ, ಇದು ಕೆಲವೇ ಅದ ನಾನು ಆಗಲೇ ಹೇಳಿದೆ ನಿಮ್ಗೆ, ಥಟ್ ಅಂತ ಹೇಳೋ ಉತ್ತರ ಅಲ್ಲ ಇದು. ಓಕೆ, ಇದನ್ನು ನಾನು ಒಂದು ಮಾತು ಹೇಳ್ತೀನಿ, ಎಲ್ಲ ಕೇಳುಗರು ಕೇಳಿಸ್ಕೊಡ್ರಿ. ಮಕ್ಕಳ ಸಮಸ್ಯೆ ನಮಗೆ ಕಾಣಿಸ್ತದೆ, ಆದರೆ ಮಕ್ಕಳ ಸ್ವಭಾವ ಏನು ಅಂತ ಗೊತ್ತಿರೋಂಗಿಲ್ಲ ನಮಗೆ. ನಮಗೇನು ಕಾಣಿಸ್ತದೆ, ಅವ್ರು ಅಭ್ಯಾಸ ಮಾಡೋಂಗಿಲ್ಲ, ಅವ್ರ ಅಭ್ಯಾಸದ ಕಡೆ ಲಕ್ಷ ಇಲ್ಲ, ಮಾರ್ಕ್ಸ್ ಎಷ್ಟು ಬಿದ್ದರೂ ಓಕೆ ಅವರಿಗೆ, ಗಣಿತ ಟೀಚರ್ ಬೈತಾರೆ, ಇಂಗ್ಲೀಷ್ ಟೀಚರ್ ಬೈತಾರೆ, ಅದನ್ನೇನು ಕೇರ್ ಅನ್ನೋಂಗಿಲ್ಲ ಅವರು. ಅವ್ರ ಮನೆಗೆ ಬಂದ್ಕೊಳ್ಳಿ, ಅವ್ರದ್ದೇನು ಮಾಡ್ಕೋಬೇಕು ಅದರೊಳಗಡೆ ಬ್ಯುಸಿ ಇರ್ತಾರೆ. ನಮಗದು ಪಾಲಕರಿಗೆ ಒಂದಿಷ್ಟು ಕಿರಿಕಿರಿ ಆಗ್ತಿರ್ತದೆ. ಅವರು ಅದನ್ನು ಉದ್ದೇಶಪೂರ್ವಕವಾಗಿ ಮಾಡ್ತಾ ಇರೋದಿಲ್ಲ. ಅವ್ರು ಯಾಕೆ ಹಂಗೆ ಮಾಡ್ತಿರ್ತಾರಂತಂದರೆ, ಆಗಲೇ ನಾನು ಹೇಳಿದ್ದೆ, ಟು ಎಸ್ಕೇಪ್ ಫ್ರಾಮ್ ಸಮ್ಥಿಂಗ್, ಅಂದರೆ ಅದರಿಂದನೋ ಅವರು ತಪ್ಪಿಸ್ಕೋಬೇಕಾಗಿರ್ತದೆ. ಆ ತಪ್ಪಿಸ್ಕೊಳ್ಳಿಕ್ಕೆ ಈ ರೀತಿ ವರ್ತನೆಯನ್ನು ಮಾಡ್ತಿರ್ತಾರೆ. ಇದು ಅಗೋಚರವಾಗಿ ಮಾಡ್ತಿರ್ತಾರೆ, ಇದು ಅವರು ಉದ್ದೇಶಪೂರ್ವಕವಾಗಿ ಮಾಡೋದಲ್ಲ. ಹಾಂ, ಸೊ ಇದನ್ನು ನಾನು ಬೇಕೆಂದರೆ ನಾಳೆ ಸಹಿತಕ್ಕೆ ನನ್ನ ಒಂದು ಫ್ರೀ ವೆಬಿನಾರ್ ಇರ್ತದೆ, ಅಲ್ಲೂ ಹೇಳ್ತಿರ್ತೀನಿ ಡಿಟೇಲಾಗಿ. ಆದರೆ ಇದನ್ನು ಈಗ ನೀವು ತಿಳ್ಕೊಳ್ರಿ, ಏನಂತಂದರೆ ಅವರಲ್ಲಿ ಒಳಗಿರುವಂಥ ಯಾವುದೋ ಒಂದು ಸಮಸ್ಯೆಯನ್ನು ನಾವು ಅರ್ಥೈಸಿಕೊಂಡಾಗ, ಅದನ್ನು ಸರಿಪಡಿಸಿದಾಗ, ಈ ಸೈಡು ನೀವು ಅಭ್ಯಾಸದ ಕಡೆ ಹೆಚ್ಚು ಗಮನವನ್ನು ಅಥವಾ ಅವರ ಆಸಕ್ತಿಯನ್ನು ವೃದ್ಧಿಸ್ಬೋದು, ಹೆಚ್ಚಿಸ್ಬೋದು.
2: ಹೇಳಿ. ಹಲೋ,
4: ಹಲೋ ರೀ,
2: ಎಲ್ಲಿಂದ ಮಾತಾಡ್ತೀರಿ? ತಮ್ಮ ಹೆಸರು?
4: ಸಂಗ್ರಹ ಕೋಪದಿಂದ ಸರ.
2: ನಿಮ್ಮ ಹೆಸರೇನು?
4: ಫಕೀರಪ್ಪ ರೀ.
1: ಫಕೀರಪ್ಪ, ಸ್ವಲ್ಪ ರೇಡಿಯೋದಿಂದ ದೂರ ಬರ್ರಿ.
4: ದೂರ ಏನು ಸರ?
2: ಹೇಳ್ರಿ, ಪ್ರಶ್ನೆ ಕೇಳ್ರಿ.
4: ನಮ್ಮ ಮೊಮ್ಮಗ ಅಂತ್ರಿ ಬಸವರಾಜ್ ಅಂತ್ರಿ, ಎಡಗೈಲೇ ಬರಿತಾನ್ರಿ ಅವ. ಅದನ್ನ ಬಲಗೈಲೇ ಬರಿಬೇಕು, ಸಾಕ್ ಮಾಡ್ಬೇಕಾದ್ರೆ ಏನ್ರಿ ಮಾಡ್ಬೇಕು ಮೇಡಮ್?
1: ದಯಮಾಡಿ ನಿಮ್ ಕೈ ಮುಗಿದ್ ಕೇಳ್ಕೊತೀನಿ, ಅವ್ಗ ಎಡಗೈಯಿಂದ ಬರೆಸ್ರಿ. ಬಲಗೈಯಿಂದ ಬರ್ಸಕ್ ಹೋದ್ರೆ ಅವ ನಾಳೆ ದಡ್ಡ ಆಗ್ತಾನೆ ಸಮಾಜದೊಳಗೆ, ಅವ ಏನೂ ಕೆಲಸ ಮಾಡೋದಿಲ್ಲ, ಕೈ ಬಿಟ್ಬಿಡ್ಬೇಕಾಗ್ತೈತೆ ಅವ್ನು. ಯಾಕಂದ್ರೆ ಅವ ಎಡಗೈಲೇ ಬರಿಲಿಕ್ಕೆತ್ತಾನಂದ್ರೆ ಅದು ಅವನು ಎಡಗೈ ಕೆಲಸ ಅಲ್ಲ, ಬಲಭಾಗದ ಮೆದುಳಿನ ಕೆಲಸ ಅದು. ಅದು ಮೆದುಳಿನಿಂದ ಮಾಡ್ತಾ ಇರುವಂಥ ಪ್ರೊಸೆಸ್. ಇದನ್ನು ಇವತ್ತಿನ 40-30 ವರ್ಷದ ಹಿಂದೆ ಈ ಅರಿವು ಪಾಲಕರ ಹತ್ರ ಇದ್ದಿದ್ದಿಲ್ಲ, ಮನೆಯ ಯಜಮಾನರ ಹತ್ರ, ಸಮಾಜದ ಹಿರಿಯರ ಹತ್ರ ಈ ಅರಿವು ಇದ್ದಿದ್ದಿಲ್ಲ. ಅಂಥ ಸಮಯದೊಳಗೆ ಯಾರು ಎಡಗೈಲೆ ಬರೀತಾರ ಅಂಥವ್ರಿಗೆ ಬೆನ್ನಿಗೆ ಕೈಗೆ ಕಟ್ಟಿ ಬಲಗೈಲೆ ಮುಂದೆ ಮಾಡು, ಬಲಗೈಲೆ ಉಣ್ಣು, ಬಲಗೈಲೆ ಬರಿ ಅಂತ ಒತ್ತಡದಿಂದ ಹೇರ್ತಿದ್ರು. ಆದರೆ ಅವ ಎಡಗೈಲೆ ಬರಲಿಕ್ಕತ್ತೇನಂದ್ರೆ ನೀವೇನಾರ ಅವ್ಗೆ ಬೆಳೆಸಿದ್ರಂದ್ರೆ ನಾಳೆ ದೇಶಕ್ಕೂ ದೊಡ್ಡ ವ್ಯಕ್ತಿ ಆಗ್ತಾನವ.

0: ಯಾರ್ಯಾರು ಕ್ರಿಕೆಟ್ ಆಡೋರು ಇದ್ದಾರೆ, ಅಮಿತಾಬ್ ಬಚ್ಚನ್ ಅಂತವ್ರು ಇರ್ಬೋದು, ಎಡಗೈಲೇ ಸಿಗ್ನೇಚರ್ ಮಾಡೋಂಥವ್ರು ಇದ್ದಾರೆ, ಭಾಳಷ್ಟು ಮಂದಿ ಎಡಗೈಲೇ ಬರೆಯೋರು ಭಾಳ ಎತ್ತರಕ್ಕೆ ಬೆಳೆದಾರೆ. ನಿಮ್ಮ ಮಗನೂ ಭಾಳ ಎತ್ತರಕ್ಕೆ ಬೆಳೀತಾನೆ, ನಮ್ಮ ಮಗ ಇದನ್ನು ತಲೆಯಾಗಿನ ತೆಗಿರಿ, ಭಾಳ ಚಲೋ ಕೆಲಸ ಮಾಡ್ಲಿಕ್ಕೆ, ಸುಮ್ಮನೆ ಬಿಡ್ರಿ.
1: ಹಲೋ, ಹಲೋ,
0: ರೇಡಿಯೋ ಹತ್ರ ಇದ್ದಾರೆ ಅವರು,
1: ರೇಡಿಯೋ ಬಿಟ್ಟು ದೂರ ಬರಬೇಕು. ನಮಸ್ತೆ, ಮಂಜುಳಾ, ರೇಡಿಯೋ ಬಿಟ್ಟು ದೂರ ಬಂದ್ರೆ ಮಾತ್ರ ಉತ್ತರ ಸಿಗ್ತದ.
2: ಓಕೆ ಮೇಡಮ್, ನಾ ಆಲ್ರೆಡಿ ಬಂದ್ ಮಾಡಿದ್ದೆ.
1: ಹಲೋ, ಹೇಳ್ರಿ.
2: ಗುರುರಾಜ್ ಸರ್, ಅನಂತ ವಂದನೆಗಳು.
0: ನಮಸ್ಕಾರ, ನಮಸ್ಕಾರ, ನಮಸ್ಕಾರ
2: ಸರ. ನನ್ನ ಮಗ 9th ಸ್ಟಡಿ ಮಾಡ್ತಾನ ಸರ. ಅದ ನಾನು ನಿಮಗೊಮ್ಮೆ ಒಂದು ಭೇಟಿನೂ ಮಾಡಿಸ್ಬೇಕೈತಿ. ಆಮೇಲೆ ಅವನೊಂದು ಏನೇನು ಉಣ್ಣೆ ಕೇಳ್ಕೊಂಡ್ರಿ ಸರ? ಒಂದು 10 ಮಿನಿಟ್ ಅಥವಾ 15-20 ಮಿನಿಟ್ ಏಕಾಗ್ರತೆಯಿಂದ ಅಭ್ಯಾಸ ಮಾಡಿದ್ನಂದ್ರೆ ಪ್ರತಿ 3-4 ಮಿನಿಟ್ ಬ್ರೇಕ್ ಮಾಡ್ತಾನೆ ಸರ. ಮಾಡಿ ಮತ್ತೆ ಹಂಗೆ ಏನೇನೋ ಮಾಡ್ದನ್ ಮತ್ತೆ ಕೂಡ್ತಾನೆ ಸರ್. ಹಂಗೆ ಮಾಡೋದ್ರಿಂದ ಏನು ವ್ಯತ್ಯಾಸ ಆಗ್ತೈತಿ?
0: ಅದನ್ನ ಮಾಡೋದ್ರಿಂದ ಹೆಚ್ಚು ಶಾಣೆ ಅಕ್ಕ ನಾವ
2: ಸರ್. ನಮ್ಗೆ ಅದೊಂದು ಭಾಳ ಅಂದ್ರೆ 10 ಮಿನಿಟ್ ಏಕಾಗ್ರತೆಯಿಂದ ಓದಿದಂದ್ರೆ 3-4 ಮಿನಿಟ್ 5 ಮಿನಿಟ್ ಅವ್ನಿಗೆ ರೆಸ್ಟ್ ಬೇಕಾ ಸರ್?
0: ಏ, ಭಾಳ ಚಲೋ ಕೆಲಸ ಮಾಡ್ಲಿಕ್ಕತ್ತಾನವ. ಅದಕ್ಕೆ ನಿಮ್ಮ ಏನಂತಾರೆ, ಅದಕ್ಕೆ ನಿಮ್ಮ ಬ್ರೇನ್ ಶಾರ್ಪನ್ ಆಗಬೇಕು ಅಂದ್ರೆ ಹಿಂಗೆ ಬ್ರೇಕ್ ತಗೊಂಡಾಗ ಮಾತ್ರ ಆ ಒಂದು ಶಾರ್ಪ್ನೆಸ್ ಹೆಚ್ಚಿಗೆ ಆಗ್ತದೆ. ಮತ್ತು ಅವ ಅಷ್ಟು ಮಾಡ್ಲಿಕ್ಕತ್ತಾನಂದ್ರೆ ನೀವು ಅದ್ರ ಸಂತೋಷ ಪಡಿ, ಸಂತೃಪ್ತಿಯಿಂದ ಇರ್ರಿ, ಖುಷಿ ಪಡ್ರಿ ಅಭಿಷೇಕ್. ಏನೇನೇನೇನು ಚರ್ಮ ಭಯ, ಈಗಿಂದ ಈಗಿನ 9th ಹತ್ತದ ನಮ್ಮ ಅಂತ ಭಯ ಪಡೋದಲ್ಲ, ಸಂತೋಷ ಪಡಬೇಕು. ಅಟ್ಲೀಸ್ಟ್ ಅವ ಓದ್ತಾನ, ಅಟ್ಲೀಸ್ಟ್ ಅವ ಶಾಲೆಗೆ ಹೋಗ್ತಾನ, ಬರೀತಾನ ಅಂದ್ರೆ ಸಂತೋಷ ಪಡ್ರಿ. ಆ ಸಂತೋಷ ಪಡೋದನ್ನ ಕಲೀರಿ, ಮುಂದವ ತನ್ನಷ್ಟಕ್ಕೆ ತಾನ ಒಂದು ಜೀವನನ ಮಾಡ್ಕೋತಾನ.
2: ಆಮೇಲೆ ಸರ್, ಎಲ್ಲಾ ಸಬ್ಜೆಕ್ಟ್ ಓಕೆ ಇದೆ ಸರ್. ಇನ್ನೊಂದ್ ಏನ್ ಮಾಡ್ತಾನಂದ್ರೆ ತಾಯಿ ನನ್ನಲ್ಲಿ ಮುಖ್ಯವಾಗಿ ಏನೆಲ್ಲ ಹೇಳ್ತಾನಲ್ಲ ಹಂಗ ಟೀಚರ್ಸ್ ಮುಂದೆ ಹೇಳ್ತಾನ ಸರ್. ಅಥವಾ ಹಿಂಗ್ ಒಂದ್ ಏನೇ ಇದು ಕೊಟ್ರು ಅದನ್ನ ನನ್ ಮುಂದೆ ಅಷ್ಟ ಹೇಳ್ತಾನ ಸರ್. ಸ್ವಲ್ಪ ಭಯ ಐತಿ ಹೊರಗೆ ಅವಂದ.
1: ಅದು ದೊಡ್ಡವನ್ ಆಗ್ತಾ ಆಗ್ತಾ ಭಯ ದೂರ ಆಗ್ತದ ಬಿಡ್ರಿ,
0: ದೂರ ಆಗ್ತದ. ಅವ ಬಂದ ನಿಮ್ಗೆ ಹೇಳ್ತಾ ಇದ್ದಾನಂದ್ರ ಅವ ಬಹಳ ಚಲೋ ಹಾದಿ ಒಳಗದಾನಂತ ಅದಕ್ಕೆ ಹೆಚ್ಚು ಪ್ರಚೋದನೆ ಕೊಡ್ರಿ, ಸಂತೋಷ ಪಡ್ರಿ. ಥ್ಯಾಂಕ್ ಯು.
1: ಹಲೋ,
3: ನಮಸ್ತೆ ಮೇಡಮ್.
1: ನಮಸ್ತೆ. ತಮ್ಮ ಹೆಸರು, ಊರು?
3: ನಮ್ಮ ಹೆಸರು ವಿಜಯಲಕ್ಷ್ಮಿ ಅಂತ.
1: ಹೇಳ್ರಿ ವಿಜಯಲಕ್ಷ್ಮಿ.
0: ರೇಡಿಯೋ ಬಿಟ್ಟು ಹೊರಬರ್ರಿ. ಎಲ್ಲ ಕೇಳುಗರು ಪ್ರಶ್ನೆ ಕೇಳೋಕಿನ ಮೊದ್ಲಿಕ್ಕ ನಿಮ್ಮ ರೇಡಿಯೋನ ದೂರ ಇಟ್ಕೊಂಡು ಆಮೇಲೆ ಎಲ್ಲೋ ಒಂದು ಅಂದ್ರೆ ನಿಮ್ಗೆ ಅದ್ರಾಗೂ ಕೇಳಿಸ್ಕೋಬೇಕು, ಫೋನ್ನಾಗೂ ಕೇಳಿಸ್ಕೋಬೇಕಂತ ಪ್ರಯತ್ನ ಮಾಡ್ತೀರಿ. ಅದರಿಂದ ಕ್ಲಾರಿಟಿ ಬರೋಂಗಿಲ್ಲ. ದಯಮಾಡಿ ಪ್ರಶ್ನೆ ಮುಂದೆ ಕೇಳೋರು ಸಹ ರೇಡಿಯೋದಿಂದ ದೂರ ಬಂದು ಪ್ರಶ್ನೆ ಕೇಳ್ರಿ. ಹಾಂ, ಕೇಳ್ರಿ ಮೇಡಮ್.
3: ಸರ್, ನಮ್ಮ ಎರಡು ಹುಡುಗರು ಸರ್.
1: ನಿಮ್ಮ ಹೆಸರು ಹೇಳಲಿಲ್ಲ ನೀವು.
3: ವಿಜಯಲಕ್ಷ್ಮಿ.
1: ವಿಜಯಲಕ್ಷ್ಮಿ, ಯಾವ ಊರು?
3: ಕುಂದಗೋಳ ತಾಲೂಕು.
1: ಕೇಳ್ರಿ.
3: ಒಬ್ಳ 9th ಹೋಗ್ತಾಳ್ರಿ ಮೇಡಮ್. ಒಬ್ಬ 6th ಹೋಗ್ತಾನ್ರಿ ಮೇಡಮ್. ಏನಿಲ್ರಿ ಸರ್, ಬೆಳಗ್ಗೆ 8:00 ಹೋಗ್ತಾರ್ರಿ ಅವ್ರ, ಸಾಯಂಕಾಲ 6 ಗಂಟೆಗೆ ಬರ್ತಾರ್ರಿ. ಬಂದ ಆ ಕಡೆ ಈ ಕಡೆ ಅಂದ್ರೆ 7:30 ಆಕತ್ರಿ ಮೇಡಮ್. ಟೈಮ್ ಸ್ವಲ್ಪ ಓದಿಸ್ಬೇಕು ಹಿಂಗಂದ್ರ 8 ಗಂಟೆ ಆಗ್ಬಿಡ್ತೈತ್ರಿ. 8:30-9 ಗಂಟೆ ಅನ್ನೋದ್ರಾಗ ನಿದ್ದಿನ ಸ್ಟಾರ್ಟ್ ಮಾಡ್ತಾನ್ರಿ. ಅದಕ್ಕ ಸ್ವಲ್ಪ ಬೆಳಗ್ಗೆ ಎದ್ದು ಓದಿಸ್ಬೇಕಂದ್ರ ಬರೇ ಆ ಕಡೆ ಏನಿಲ್ಲ ಅದು, ಹಿಂಗ ಸ್ವಲ್ಪ ಓದೋದ್ರ ಕಡೆ ಒತ್ತ ಕಡಿಮೆ ಐತ್ರಿ.
0: 6th ಮತ್ತ್ 9th ಇಬ್ರು ಹಂಗಾದಾರ
3: ಮಾಡ್ತಾಳ್ರಿ ಸರ್. ಆಕಿ ಮಗಳು ವರ್ಕ್ ಮಾಡ್ಕೊಂತಾಳ್ರಿ ಸರ್. ಆಕಿ
0: ಎಷ್ಟನೇತ ಮಗಳು?
3: 9th ಹೋಗ್ತಾಳ್ರಿ. ಮಗ ರೀ ಸರ್.
0: ಮಗ 6th ಅದಾನ.
3: ಹ್ಞೂನ್ರಿ.
0: ಹಾಂ, ಓಕೆ. ಅವಾಗ ಮುಂಜಾನೆ ನಾಷ್ಟ ಏನು ಕೊಟ್ಟು ಕಳಿಸ್ರಿ ಇವತ್ತು?
3: ಇವತ್ತು ನಾಷ್ಟ ಚಪಾತಿ ಕೊಟ್ಟು ಕಳಿಸಿದ್ದೆ.
0: ಹಾಂ, ಅದಕ್ಕೆ ಶರ್ಕರ ಪಿಷ್ಟ ಅಂತಾರೆ. ಇಂಥವು ಹೆಚ್ಚಿಗೆ ಸ್ವೀಟ್ ತಿನ್ನೋ ಮಕ್ಕಳಿದ್ರೆ, ಅವಾಗ ಬಹಳಷ್ಟು ಸಿಹಿ ತಿನ್ನೋಂಗಿದ್ರೆ ಈ ರೀತಿ ಹೆಚ್ಚಿಗೆ ಇಲ್ಲ ಮಲ್ಕೊಂಬೋದು, ಸುಸ್ತು ಹೊಡೆಯೋದು ಅಥವಾ ಜಗ್ಗ ಅತಿರೇಕವಾದಂಥ ದಾನ್ಲೆ ಹಾಕೋದು ಮಾಡ್ತಿರ್ತಾವೆ. ಸೊ ಅದಕ್ಕೆ ಏನು ಮಾಡಬೇಕಂದ್ರೆ ಆಹಾರ ಪದ್ಧತಿ ಒಳಗೆ ಯಾವುದು ನೀವು ಕೊಟ್ಟರೆ ಹೆಚ್ಚು ಮಕ್ಕಳು ಚೇತರಿಕೆ ಆ್ಯಕ್ಟಿವ್ ಆಗಿರ್ತಾರೆ ಅಂತ ಗೊತ್ತು ಮಾಡ್ಕೋಬೇಕು. ನಾ ಹೇಳ್ತೀನಿ ಕೇಳ್ರಿ, ಮುಂಜಾನೆ ದ್ವಿದಳ ಧಾನ್ಯ ಹೆಚ್ಚು ಕೊಟ್ಟರೆ, ಆಮೇಲೆ ಈ ಅವಲಕ್ಕಿ ಸಾಲಿಂದ ಬಂದ ಕೂಡ ಸಿಹಿ ಅನ್ ಸಕ್ರಿ ಮತ್ತು ಬಿಸ್ಕಿಟು ಇಂಥವು ಭಾಳಷ್ಟು ಸಿಹಿ ಅನ್ ಚಹಾ ಬಿಸ್ಕಿಟು ತಿಂದ್ರಂದ್ರೆ ಅವರು ಹಿಂಗೆ ಲೆಥಾರ್ಜಿಕ್ ಸುಸ್ತು ಆಗ್ತಿರ್ತಾರೆ. ಸೊ ಅದಕ್ಕೆ ಸಕ್ರೆ ಪ್ರಮಾಣ ಸ್ವಲ್ಪ ಕಡಿಮೆ ಕೊಡ್ರಿ. ಆಮೇಲೆ ಇದು ಇಷ್ಟು ಸಾಕು, ಇಷ್ಟು ಮಾಡಿರಿ.

0: ಅವನ ಆಟ ಆಡಿ ಬಂದು ಮತ್ತು ಮುಂಜಾನೆ 8 ರಿಂದ 6 ಮಟ ಅಂತಂದ್ರೆ ಸೊ ಆಲ್ಮೋಸ್ಟ್ ಅವರು 10 ತಾಸು ಹೊರಗೆ ಕಳೆದು ಬಂದಿರ್ತಾರೆ. ಇನ್ನು ಮನೆಗೆ ಬಂದಮೇಲೆ ಓದು ಅಂತಂದು 1 ತಾಸು ಓದಿ ಊಟ ಮಾಡಿ ಮಲ್ಕೋತಾರಂದ್ರೆ ಅವ್ರ ಬಾಡಿಗೆ ರೆಸ್ಟ್ ಭಾಳ ಬೇಕಾಗ್ಲಿಕ್ಕೆತಿರ್ತದೆ. ಸೊ ಅದಕ್ಕೆ ನಾ ಹೇಳಿದ್ದ ಆಹಾರ ಪದ್ಧತಿ ಒಳಗೆ ಒಂದು ಸ್ವಲ್ಪ ಗಮನ ಇಡ್ರಿ. ಸ್ವಲ್ಪ ಅದನ್ನ ನೀವು ತಿಳಿಸಿ ಹೇಳಬೇಕು, ಅವನ ಜೊತೆಗೆ ಸಮಯ ಕಳಿಬೇಕು, ಆಮೇಲೆ ಕೂತು ಮಾಡಿಸ್ಬೇಕು ಸ್ವಲ್ಪ ದಿವಸ, ಅವಾಗ ಅವ್ರಿಗೆ ಮುಂದೆ ರೂಢಿಯಾಗಿ ಕಂಟಿನ್ಯೂ ಮಾಡ್ಕೋತಾರೆ.
1: ಮಾಡಿಸ್ತೇನ್ರಿ ಸರ್, ಬೆಳಗ್ಗೆ ಹಂಗಾರ ಹೋಗ್ಕೊಪ್ಪ ನೀನು ಈಗ ನಿದ್ದು ಬಂದವಲ್ಲ ನಿಮ್ಮ ಮಲಗ ಮತ್ತೆ ಜಲ್ದಿ ಎದ್ದ ಹಂಗಾರ ಸ್ವಲ್ಪ 6 ಗಂಟೆ ಕರೆ ಎದ್ದು ನಿನ್ನ ವರ್ಕ್ ನೀ ಮಾಡ್ಕೊ ಅಂದ್ರೆ ಹಾ ಆಯ್ತು ಮಮ್ಮಿ ಅಂತ ಹೇಳಿ ಮಲಗ್ತಾನ್ರಿ ಸರ್. ಬೆಳಗ್ಗೆ ಓದೋದು ಹತ್ತತೆ ಅಂತ ಸ್ವಲ್ಪ ಅಲ್ಲಿ ಒಟ್ಟು ನಿಲ್ಲದೆ ಇಲ್ಲಿ ಒಟ್ಟು ನಿಲ್ಲದೆ ಹಿಂಗೆ ಟೈಮ್ ವೇಸ್ಟ್ ಮಾಡಿಬಿಡ್ತಾನ್ರಿ ಸರ್.
0: ಸೊ ಅದಕ್ಕೆ ತಿಳ್ಕೊಬೇಕು ಅವ್ನು ಯಾಕೆ ಹಂಗೆ ಮಾಡ್ತಾನಂತ ಅರ್ಥ ಮಾಡಿಕೊಡ್ರಿ. ಮತ್ತು ಅವಾಗ ನೀವು ಒಂದು ಸ್ವಲ್ಪ ಅವ್ನ ಜೊತೆಗೆ ಬೆನ್ನು ಹತ್ತಿ ಮಾಡಿಸ್ಬೇಕು, ಅಂದರೆ ಅವ್ರು ಒಬ್ಬರೇ ಓಡಂಗಿಲ್ಲ, ಅವ್ರ ಜೊತೆ ಓಡ್ಬೇಕು ಒಂದು ಸ್ವಲ್ಪ ದಿವಸ, ಅವ್ರೊಬ್ರ ಓದಂಗಿಲ್ಲ ಅವ್ರ ಜೊತೆ ಓದ್ಬೇಕು ಒಂದು ಸ್ವಲ್ಪ ದಿವಸ.
1: ಸರ್ ನಾನು ಅವ್ನ ಅವ್ರು ಬಂದಾಗಿಂದ ನನ್ನ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಸರ್ ಅವ್ರ ಜೊತೆಗೆ ಕುಂತ್ ಬಿಡ್ತಾನ್ರಿ ಸರ್. ನಾನು ಅವ್ರ ಜೊತೆ ಕುಂತ ಅವ್ರದ್ ವರ್ಕ್ ಎಲ್ಲ
0: ಮಾಡಿಸ್ತಾನೆ.
1: ನಿದ್ ಬಂದವ ನಮ್ಮ ಮಲಗ್ಬೇಕು ನಮ್ಮ ಮಲಗ್ಬೇಕ್ರಿ, ಓದಂದ್ರೆ ಅದ್ರ ಕಡೆ ಲಕ್ಷ್ಯ ಕಡಿಮೆ ರೀ ಸರ್ ಅವಂಗ.
0: ಸೊ ಅದಕ್ಕೆ ಈ ಇದು ಸ್ವಲ್ಪ ದಿವಸ ಇರ್ತೈತಿ. ನೀವು ಈಗೇನು ಕೆಲಸ ಮಾಡ್ಲಿಕ್ಕತ್ತೀರಿ ಇದನ್ನು ಸತತವಾಗಿ ಕನ್ಸಿಸ್ಟೆನ್ಸಿಯಿಂದ ಸತತವಾಗಿ ಮಾಡಿರಿ, ಆಮೇಲೆ ಇದಕ್ಕೆ ಪ್ರತಿಫಲ ಸಿಗ್ತೈತಿ. ಇದ್ರ ಇದು ಬರೀ ಕೇವಲ ನಾನು ಆಗಲೇ ಹೇಳಿದ್ನಲ್ಲ ಸುಮ್ಮನೆ ಒಂದು ಗುಳಿಗೆ ಕೊಟ್ಟರು ಸಾಲ್ವ್ ಆಗೋದಂತಲ್ಲ, ಇದನ್ನು ನೀವು ಅರ್ಥ ಮಾಡ್ಕೋಬೇಕು. ಇದು ಒಂದು ಪಯಣ, ಇದು ಸಣ್ಣ ಒಂದು ಡೆಸ್ಟಿನಿ, ಹಿಂಗೆ ಒಂದು ಹೆಜ್ಜಿಗೆ ಮುಗಿತೈತಿ ಅಂತಲ್ಲ. ಅವನೊಳಗೆ ಯಾಕೆ ಆ ಕ್ಷಮತೆ ಇಲ್ಲ, ಒಂದು ದೈಹಿಕವಾಗಿ ಅರ್ಥ ಮಾಡ್ಕೋಬೇಕು, ಮಾನಸಿಕವಾಗಿ ಅರ್ಥ ಮಾಡ್ಕೋಬೇಕು, ಶೈಕ್ಷಣಿಕ ಸಮಸ್ಯೆಗಳೇನದಾವ ತಿಳ್ಕೋಬೇಕು, ಇವೆಲ್ಲ ಸರಿಪಡಿಸಿದಾಗ ಅವನು ಬೆಳಿಲಿಕ್ಕೆ ಸಾಧ್ಯ.
1: ಮತ್ತೆ ಸರ್ ಆಕಿಗೆ ನೀನು ಜಾಸ್ತಿ ಇದು ಮಾಡ್ತಿ, ನನಗೆ ಸ್ವಲ್ಪ ಹೊತ್ತು ಜಾಸ್ತಿ ಕಡಿಮೆ ಕೊಡ್ತೀನಿ ಆಕಿಗೆ ಮಾಡಿಸ್ತೀಯಲ್ಲ ಅಂತ ಅಂತಾರೆ.
0: ಸೊ ಅವೆಲ್ಲ ಅದಕ್ಕೆ ಹೇಳಿದ್ನಲ್ರಿ, ಇವೆಲ್ಲ ನಾನು 3 ಪಾಯಿಂಟ್ ಹೇಳಿದ್ನಲ್ಲ, ಆ 3 ಪಾಯಿಂಟ್ನಾಗ ಇದು ಬರ್ತೈತಿ.
2: ಒಂದು ಕೆಲಸ ಮಾಡ್ರಿ ಮಂಜುಳ, ಕಾರ್ಯಕ್ರಮದ ಜಯಲಕ್ಷ್ಮಿ ವಿಜಯಲಕ್ಷ್ಮಿ ಕಾರ್ಯಕ್ರಮದ ಕೊನೆಗೆ ಗುರುರಾಜ್ ಪಾಟೀಲ್ ಅವ್ರ ಫೋನ್ ನಂಬರ್ ಕೊಡ್ತೀವಿ, ಅವರನ್ನ ನೀವು ಭೇಟಿ ಮಾಡ್ರಿ,
0: ಫೋನ್ ಮಾಡ್ರಿ ನಂಗೆ, ನೀವು ಫೋನ್ ಮಾಡಿದ್ರೆ ನಾನು ನಿಮ್ಗೆ ರಿಪ್ಲೈ ಮಾಡ್ತೀನಿ ಅಂತ.
2: ಹಲೋ
3: ನಮಸ್ಕಾರ ಮೇಡಮ್ ಅವರ.
2: ನಮಸ್ತೆ, ಎಲ್ಲಿಂದ ಯಾರು ಮಾತಾಡೋದು?
3: ಒನಗೊಂದಿಂದ ನಿಂಗಮ್ಮ ಬಾವಿಕಟ್ಟೆ ಅಂತಾರೆ.
2: ಹೇಳ್ರಿ ನಿಂಗಮ್ಮ.
3: ನಮ್ದು ಏನು ಮಕ್ಕಳ ಬಗ್ಗೆ ಕೇಳುದಿಲ್ರಿ, ನಮ್ ಮಕ್ಕಳೆಲ್ಲ ದೊಡ್ಡವಾಗ್ಯಾವು. ಆದ್ರ ನಿಮ್ ಪ್ರೋಗ್ರಾಮ್ ಬಗ್ಗೆ ನಾನು ಒಂದೆರಡ್ ಮಾತು ಹೇಳ್ಬೇಕಿತ್ತು, ಸೊ ಕಾಲ್ ಮಾಡಿದೆ.
2: ಹೇಳ್ರಿ.
3: ಮಂಜುಳಾ ಮೇಡಮ್ ಅವರು, ಗುರುರಾಜ್ ಪಾಟೀಲ್ ಅವರು, ಅವರು ಬುಧವಾರಕ್ಕೊಮ್ಮೆ ಆ ಕಾರ್ಯಕ್ರಮ ಬಹಳ ಇಷ್ಟ ಆಗುತ್ತ್ರಿ ನಮ್ಗ. ಮಕ್ಕಳಿಗೆ ಹೇಳ್ಬೇಕಾಗಿದ್ದನ್ನು ಎಷ್ಟು ಚಂದ ಮನೆಯವರು ಹಿಂಗ ಮುಂದ್ ಕುಂತು ಮಾತಾಡಕ್ ಟೈಮ್ ಇರಂಗಿಲ್ಲ. ನೀವು ನಮ್ಮ ಮನೆಗೆ ಬಂದು ನಮ್ಮ ಮಕ್ಕಳಿಗೆ ನಮಗ, ಅದು ಮಕ್ಕಳಿಗಾಗಿ ಅಷ್ಟ ಅಲ್ಲ ದೊಡ್ಡವ್ರಿಗಾಗಿನೂ ಇರುವಂತ ಕಾರ್ಯಕ್ರಮ ಬಹಳ ಇಷ್ಟ ಆಗತ್ತ, ಬಹಳ ಖುಷಿ ಆಗತ್ತ. ನಾನೊಂದಿಬ್ರಿಗೂ ಹೇಳಿನ್ರಿ ಅದನ್ ಕೇಳಕನು. ನಾವ್ ಆಲ್ವೇಸ್ ಆನ್ ಇಟ್ಟಿರ್ತೀವಲ್ಲ, ಅದನ್ ಬಹಳ ಇಷ್ಟ ಆಗತ್ತ ನಿಮ್ಮಿಬ್ಬರು ಸಂಭಾಷಣೆ, ಆ ವಿಷಯ ವಾರ ಒಂದೊಂದು ಆಯ್ದುಕೊಳ್ಳುವ ವಿಷಯ, ಹಂಗಾಗಿ ಬಹಳ ಖುಷಿ ಆಗತ್ತ. ಥ್ಯಾಂಕ್ ಯು, ಥ್ಯಾಂಕ್ ಯು ಮೇಡಮ್ ಕಾರ್ಯಕ್ರಮಕ್ಕಾಗಿ.
0: ಧನ್ಯವಾದ ಮೇಡಮ್.
2: ಹಲೋ ಹಲೋ
4: ಹಲೋ ರೀ,
2: ಯಾರು ಮಾತಾಡೋದು, ಎಲ್ಲಿಂದ?
4: ಶಂಕೇಶ್ವರದಿಂದ ಮಾತಾಡೋದ್ರಿ ಮೇಡಮ್.
2: ನಿಮ್ಮ ಹೆಸರು?
4: ಬಸವರಾಜ್ ಸಂಸುದ್ದಿರಿ.
2: ಹೇಳ್ರಿ ಬಸವರಾಜ್.
4: ನಮ್ಮ ಮಗ ರೀ 8th ಶಾಲೆ ಹೋಗ್ತಾರೆ ಮೇಡಮ್. ಅಭ್ಯಾಸ ಮಾಡಂದ್ರೆ ಮಾಡಂಗಿಲ್ರಿ, ಮನಸ್ಸಿಗೆ ಬತ್ತಂದ್ರೆ ಮಾಡ್ತಾರಿ, ಮತ್ತೆಲ್ಲಾದ್ರೆ ಆ ಕಡೆ ಕಡೆ ತಿರುಗಾಡೋದ್ರಿ, ಹೊತ್ತು ಬಿಡೋದ್ರಿ.
2: ನೀವೇನ್ ಮಾಡ್ತೀರಿ ಮಗನ ಜೊತೆಗೆ, ನೀವ್ ಹೆಂಗಿರ್ತೀರಿ?
4: ನಾವ್ ಆಗ್ರಿ ಫ್ರೀ ಆಗಿ ಇರ್ತಾವ್ರಿ ಮೇಡಮ್.
2: ಅಂದ್ರೆ ಅವ್ನ್ ಓದಂತೇನ್ ಹೇಳಂಗಿಲ್ಲ, ಬಯಂಗಿಲ್ಲ,
4: ಹಂಗ ವಾರ್ನಿಂಗ್ ಕೊಡ್ತಾವ್ರಿ, ಆದ್ರೆ ಬಿರಿ ಬರೇ ಅಭ್ಯಾಸ ಮಾಡತ್ರಿ, ಕೂತ ಬಿಡೋದ್ರಿ, ತಿರ್ಗಾಡ್ಕೋತ್ ಹೋಗ್ಬಿಡೋದ್ರಿ.
2: ಇಲ್ಲ ಅಂದ್ರ ಮಾತ್ ಕೇಳಿಲ್ಲ ಅಂದ್ರೆ ಎರಡ್ ಹೊಡಿತೀರಿ. ಹೊಡೆಯಂಗಿಲ್ಲ ಈಗ ಹೇಳ್ತಾರೆ ಕೇಳ್ರಿ ಪಾಟೀಲ್ ಸರ್.
0: ನಾನು ನಿಮ್ಗೆ ಆಗ್ಲೆಯಿಂದ ಹೇಳಿಕತ್ತೀನಿ, ಈ ಒಂದು ಮಕ್ಕಳ ಈ ದಿನಮಾನದಲ್ಲಿ ಇಲ್ಲೋಡ್ರಿ ಎಲ್ಲ, ಇದು ನಿಮ್ಗೊಬ್ಬರಿಗೆ ಅಲ್ಲ, ನಿಮ್ಮ ಹೆಸರೇನು ಹೇಳಿದ್ರಿ?
4: ಬಸವರಾಜ್
0: ಸರ್ ಕೇಳಿಸ್ಕೊಡ್ರಿ. ಈಗ ನಾನು ಹೇಳಿಕತ್ತಿದ್ದು ಕೇವಲ ಬಸವರಾಜ್ ಸರ್ಗಷ್ಟೇ ಅಂತಲ್ಲ, ಇದು ಎಲ್ಲರಿಗೂ ಅನ್ವಯಿಸ್ತದೆ. ನಾನು ಹೇಳುವಂಥ ಒಂದು ವಿಷಯನ ಸೂಕ್ಷ್ಮವಾಗಿ ಕೇಳಿಸ್ಕೊಳ್ಳಿ. ನಾವೇನು ತಿಳ್ಕೊಂಡಿವಿ, ಇವತ್ತಿನ ಕಾಲದೊಳಗೆ ಅಷ್ಟೇ ಮಕ್ಕಳು ಅಭ್ಯಾಸದ ಕಡೆ ಗಮನ ಇಡ್ತಾ ಇಲ್ಲ ಅಂತ ತಿಳ್ಕೊಂಡಿವಿ. ಹಾಗೇನಿಲ್ಲ, ಇದು ಪ್ರತಿ

0: ಇದು 30 ವರ್ಷದಿಂದನೂ ಇತ್ತು, 50 ವರ್ಷದಿಂದನೂ ಇತ್ತು. ಆವಾಗೂ ಶಾಲೆಗೆ ಹೋದ್ರು ಜನ, ಎಲ್ಲ ಶಾಲೆಗೆ ಹೋದವರು ದೊಡ್ಡ ದೊಡ್ಡ ಆಫೀಸರ್ ಆದರು, ಅಥವಾ ಎಲ್ಲರೂ ಜಾಬ್ ಸಿಕ್ಬಿಡ್ತು, ಗೌರ್ಮೆಂಟ್ ಜಾಬ್ ಸಿಕ್ಬಿಡ್ತು, ಪ್ರೈವೇಟ್ ಒಳಗೆ ಜಾಬ್ ಸಿಕ್ಬಿಡ್ತು, ಸಕ್ಸಸ್ಫುಲ್ ಆದರು ಅಂತ ಕೇಸವನು ಇಲ್ಲ. ಯಾರೋ ಒಂದಿಷ್ಟು ಜನ ವ್ಯಾಪಾರ ಮಾಡಿದರು, ಯಾರೋ ಒಂದಿಷ್ಟು ಜನ ಕಾಯಿಪಲ್ಯ ಮಾರಿದರು, ಯಾರೋ ಒಂದಿಷ್ಟು ಜನ ತಮ್ಮ ತಮ್ಮ ಜೀವನ ಬದುಕಲಿಕ್ಕೆ 10 ಹಲವಾರು ಮಾರ್ಗಗಳನ್ನು ಹುಡುಕ್ತಾ ಹುಡುಕ್ತಾ ಬದುಕ್ತಾ ಇದ್ದದ್ದನ್ನು ನಾವು ನೋಡ್ತಾ ಇದ್ದೀವಿ. ಈ ಕೆಲವೊಂದಿಷ್ಟು ಜನ ಇವತ್ತೇನು ಸಮಾಜದೊಳಗೆ ನಾವು ನೋಡಿದರೆ ಅನ್ನಿಸ್ತದೆ, ಇವ್ನು ಯಾಕೆ ಹಿಂಗಿದ್ದಾನ ಅಂತೇನು ಅನ್ನಿಸ್ತದಲ್ಲ ನಮಗೆ. ಯಾಕೆ ಅವ್ರು ಹಂಗಾದ್ರೆ ಅಂದರೆ, ಬಾಲ್ಯದೊಳಗೆ ಅವರಿಗೆ ಶಿಕ್ಷಣ ಅವ್ರಿಗೆ ಸಿಕ್ಕಿಲ್ಲ ಅಂತಲ್ಲ, ಸಿಕ್ಕಿರೋ ಶಿಕ್ಷಣ ಅವರಿಗೆ ತಿಳಿದಿಲ್ಲ. ಅದು ತಿಳಿಯಲೇ ಎಲ್ರಿಗೂ ತಿಳಿಯಬೇಕು ಅಂತ ನಿಯಮ ಇಲ್ಲ. ಈಗ ಒಬ್ಬರಿಗೆ ಇಂಟೆಲಿಜೆಂಟ್ ಮಕ್ಕಳನ್ನ ಉದಾಹರಣೆ ತಗೊಳ್ರಿ, ಅವರು ಒಬ್ಬರಿಗೆ ಗಣಿತ ಸೇರ್ತದೆ, ಒಬ್ಬರಿಗೆ ಡಾಕ್ಟರ್ ಆಗ್ಬೇಕು ಅನ್ನಿಸ್ತದೆ, ಒಬ್ಬರಿಗೆ ಲಾಯರ್ ಆಗಬೇಕು, ಒಬ್ಬರಿಗೆ ಸಿ ಎ ಆಗಬೇಕು, ಒಬ್ಬರಿಗೆ ರೇಡಿಯೋದೊಳಗೆ ವಿದೂಷಕಿ ಆಗಬೇಕು, ಆಮೇಲೆ ನಾನು ಇಂಜಿನಿಯರ್ ಆಗಬೇಕು ಅಂತ. ಯಾಕೆ ಬೇರೆ ಬೇರೆದವ್ರಿಗೆ ಬೇರೆ ಬೇರೆ ಆಸೆಗಳು ಯಾಕೆ ಇರ್ತಾವಂದರೆ, ಅದು ನಮ್ಮೊಳಗಿರುವಂತಹ ಕಲಿಕಾ ಪ್ರಜ್ಞೆ ಅಥವಾ ಕಲಿಕಾ ಆಸಕ್ತಿ ನಮ್ಮ ಭವಿಷ್ಯವನ್ನು ಗಮನಿಸ್ತಾ ಇರ್ತದೆ. ಹಾಗೆ ಒಂದಿಷ್ಟು ಮಕ್ಕಳಿಗೆ ಕಲಿಯೋದು ಸಮಸ್ಯೆ ಆಗಿರ್ತದೆ. ಅದನ್ನು ನಾವು ಗಮನಿಸದೇನೆ, ಅದನ್ನು ನಾವು ನೋಡೋಂಗಿಲ್ಲ, ಅದರದ್ದು ಆಳ ಅರ್ಥ ಆಗದೇನೆ, ಏ ಮೈಗಳಾಗಿ ಓದಂಗಿಲ್ಲ, ಟಿ ವಿ ನೋಡ್ಕೊತ ಕುಂದಿರ್ತೀವಿ, ತಿನ್ನಂದ್ರೆ ಒಂದು ಬುಟ್ಟಿ ತಿಂತಿ, ಮೊಬೈಲ್ ಹಿಡ್ಕೊಂಡು ಕುಂದಿರ್ತೀವಿ, ಹೊರಗೆ ಗೆಳೆಯಂದ್ರ ಜೊತೆ ತಿರುಗ್ತಿ ಅಂತ ನಾವು ಬೈತೀವಿ. ಇದನ್ನು ನಾವು ಬಯಸ್ಕೊಂಡ್ವಿ, ಇವತ್ತು ನಾವು ಬೈಲಿಕ್ಕತ್ತೀವಿ. ಆದರೆ ಆಗಿರೋ ಅಂತರ ಏನಪ್ಪ ಅಂದರೆ, ಇವತ್ತು ಇಷ್ಟು ಮಾಧ್ಯಮಗಳು ಅಥವಾ ಇದರ ಶಿಕ್ಷಣ ತಜ್ಞರು, ಆಮೇಲೆ ಸಮಾಜ ಚಿಂತಕರು, ಪತ್ರಿಕೋದ್ಯಮ, ಇವರೆಲ್ಲ ಏನು ಮಾಡ್ತಾ ಇದ್ದಾರೆ, ಇದನ್ನು ಸೂಕ್ಷ್ಮವಾಗಿ ಪರಿಗಣಿಸಿ ಇದನ್ನು ಸಮಾಜಕ್ಕೆ ಮಕ್ಕಳಿಗೆ ಅರ್ಥ ಆಗಲಿ ಅಂತ ಬೇರೆ ಬೇರೆ ಮಾಧ್ಯಮದೊಳಗೆ ಅರಿವನ್ನು ಮೂಡಿಸ್ತಾ ಇದ್ದಾರೆ. ಈಗ ನಾನೇನು ಅರಿವು ಮೂಡಿಸ್ತಾ ಇದ್ದೀನಿ ನಿಮಗಂದರೆ, ನಿಮ್ಮ ಮಕ್ಕಳು ಉದ್ದೇಶಪೂರ್ವಕವಾಗಿ ಆ ಕೆಲಸ ಮಾಡ್ತಾ ಇಲ್ಲ, ಅವರಿಗೆ ಅದು ಅರ್ಥ ಆಗ್ತಾ ಇಲ್ಲ. ಈಗ ನಾನು ನಿಮ್ಗೊಂದು ಮಾತು ಹೇಳ್ತೀನಿ, ನೀವೊಂದೇನೋ ಕೆಲಸ ಮಾಡ್ತಿರ್ತೀರಿ, ಆ ಕೆಲಸದೊಳಗೆ ಪ್ರತಿಫಲ ಸಿಕ್ತು ಅಂದರೆ ನೀವೇನು ಮಾಡ್ತೀರಿ, ಮತ್ತೆ ಆ ಕೆಲಸ ಮಾಡ್ತೀರಿ. ಸೊ ನನಗೀಗ ಒಂದು ಜಾಬ್ ಮಾಡ್ತೀನಿ, ಜಾಬ್ ಮಾಡಿದ್ಮೇಲೆ ನನಗದು ಒಂದು ದಿವಸ ಕೆಲಸ ಮಾಡಿದೆ, ನನಗೊಂದಿಷ್ಟು ಪಗಾರ ಸಿಗ್ತದೆ, ತಿಂಗಳಿಗೆ ಕೆಲಸ ಮಾಡಿದೆ ನನಗೊಂದಿಷ್ಟು ಪಗಾರ ಸಿಕ್ತು, ಸೊ ಅಂದರೆ ನಾನು ಮುಂದಿನ ತಿಂಗಳನ್ನು ಕೆಲಸ ಮಾಡ್ತೀನಿ, ಈ ಪಗಾರನೇ ಸಿಗಲಿಲ್ಲ ಅಂದರೆ ಕೆಲಸ ಏನು ಮಾಡ್ತೀನಿ ನಾನು. ಹಾಗೆ ಮಕ್ಕಳಿಗೂ ಸಹ ತಾವು ಮಾಡುವಂಥ ಕ್ಷಮತೆ ಕೆಲಸ ಮಾಡಿದಾಗ ಪ್ರತಿಫಲ ಸಿಗಲಿಲ್ಲ ಅಂದರೆ, ಅಯ್ಯೋ ನಾನು ಇಷ್ಟು ಓದ್ತೀನಿ ಇಷ್ಟು ಬಿಡಿಸ್ತೀನಿ ಅಂದರೂ ನನಗೆ ಗಣಿತ ತಿಳಿತಾ ಇಲ್ಲ ಅಂದರೆ, ನಿಧಾನವಾಗಿ ಅವ್ರು ಏನು ಮಾಡ್ತಾರಂದರೆ ಆ ಗಣಿತವನ್ನು ದೂರ ಮಾಡಿಬಿಡ್ತಾರೆ, ಕೈ ಬಿಟ್ಬಿಡ್ತಾರೆ ಇಂಗ್ಲೀಷನ್ನು, ಸಮಾಜ ಕೈ ಬಿಟ್ಬಿಡ್ತಾರೆ, ಶಾಲೆ ಬಲ್ಲಂತಾರೆ. ಅದನ್ನು ನಾವು ಗಮನಿಸಿ ಸೂಕ್ಷ್ಮವಾದ ತಜ್ಞರಿಂದ, ತಿಳುವಳಿಕೆಸ್ತರಿಂದ, ಶಿಕ್ಷಣ ಗೊತ್ತಿದ್ದವರಿಂದ ಸರಿಪಡಿಸಿದಾಗ ಆವಾಗ ನಿಮ್ಮ ಮಕ್ಕಳ ಶೈಕ್ಷಣಿಕ ಬೆಳವಣಿಗೆ ಸಾಧ್ಯ ಅಂತ ಹೇಳ್ಬೋದು. ಬಸವರಾಜ್ ಅವರೇ,
1: ಆಯ್ತು ಸರ್, ಥ್ಯಾಂಕ್ ಯು.
0: ಓಕೆ,
2: ಹಲೋ ಹಲೋ
3: ಹಲೋ,
2: ನಮಸ್ತೆ, ಎಲ್ಲಿಂದ ಮಾತಾಡ್ತಿದ್ದೀರಿ, ತಮ್ಮ ಹೆಸರು ಊರು?
3: ನಮಸ್ತೆ ಮೇಡಮ್. ನಮಸ್ತೆ ಗುರುರಾಜ್ ಪಾಟೀಲ್ ಸರ್, ನನ್ನ ಹೆಸರು ಸೌಮ್ಯ ಪಾಟೀಲ್ ಅಂತ ಹೇಳಿ.
0: ನಮಸ್ಕಾರ.
3: ಹಾ, ನಾನು ಬಾಗಲಕೋಟೆ ಡಿಸ್ಟ್ರಿಕ್ಟ್ ಬದಾಮಿ ತಾಲೂಕಿಂದ ಒಂದ್ ಹಳ್ಳಿ ಮುಸ್ತಿಗೇರಿಯಿಂದ ಕಾಲ್ ಮಾಡ್ತಿರೋದು ಸರ್.
0: ಮುತ್ತಿಗೇರಿ?
3: ಮುಸ್ತಿಗೇರಿ.
0: ಮುಸ್ತಿಗೇರಿ, ಓಕೆ.
3: ನನ್ಗೆ ಮಕ್ಕಳನ್ನ ಹಾಸ್ಟೆಲ್ ಬಿಡೋದ್ ಬಗ್ಗೆ ಸ್ವಲ್ಪ ಕ್ವಶನ್ಸ್ ಇತ್ತು. ಅಂದ್ರೆ ನನ್ ಈ ವರ್ಷ ನನ್ನ ಮಗಳಿಗೆ ಹಾಸ್ಟೆಲ್ಗೆ ಬಿಟ್ಟಿನ್ರಿ. ಸೊ ಹಿಂಗಾಗಿ ಅದು ಎಷ್ಟು ಸರಿ ತಪ್ಪು, ನಾನ್ ಬಿಡೋಕ್ ಕಾರಣ ಅಂತಂದ್ರೆ ನನ್ ಮಕ್ಳು ಹೆತ್ತವ್ರಿ ಹೆಗ್ನ ಮುಗ್ದು ಅಂತಾರಲ್ಲ ಆ ಟೈಪ್ ಅಲ್ಲ, ಬಟ್ ಶಿ ಇಸ್ ಇಂಟೆಲಿಜೆಂಟ್. ಅಂದ್ರೆ ಇಲ್ಲಿ ನನ್ಗೆ ಅಕ್ಕಿ ಟೈಮ್ ಕೊಡಕ್ ಆಗ್ಲಾರ್ದಕ್ಕ ಅಥವಾ ಮನ್ಯಾಗ ಸ್ವಲ್ಪ ಆರಾಮ್ ಇರ್ಲಾರ್ದ ಅಜ್ಜಿ ಅವ್ರು ಇದಾರಲ್ಲ, ಅವ್ರನ್ನ ಕೇರ್ ಟೇಕ್ ಮಾಡೋದ್ರೊಳಗ ಮಗಳನ್ನ ಕೇರ್ ಮಾಡೋದ್ ಆಗ್ಲಾರ್ದಕ್ಕ ಈ ವರ್ಷ ಹಾಸ್ಟೆಲ್ಗೆ ಬಿಟ್ಟಿದ್ವಿ. ಅವಳು ಇವಾಗ ಪ್ರೆಸೆಂಟ್ 4th standard ಸರ್. ಸೊ ಅದನ್ ಬಿಡೋದ್ರ ಬಗ್ಗೆ, ಮಕ್ಕಳ ಹಾಸ್ಟೆಲ್ ಬಿಡೋದ್ರ ಬಗ್ಗೆ ತಜ್ಞರಾಗಿ ನೀವೇನ್ ಹೇಳ್ತೀರಿ ಅಂತ.
0: ಓಕೆ, ನಾನು ಹೇಳೋದು ಒಂದ್ ಸ್ವಲ್ಪ ಹಾಗಲಕಾಯಿ ಕಡದಂಗ ಅನಿಸ್ಬೋದು ನಿಮಗೆ, ಆದರೆ ಹಾಗಲಕಾಯಿ ಆದರೂ ಅಡ್ಡಿಯಿಲ್ಲ, ಬೇವಿನಕಾಯಿ ಆದರೂ ಅಡ್ಡಿಯಿಲ್ಲ, ಅದನ್ನು ಕಡೀರಿ ತಿನ್ನ್ರಿ, ಕಹಿ ಇದ್ದದನ್ನು ಕೇಳಿಸ್ಕೊಡ್ರಿ. ನಮ್ಮ ಮಕ್ಕಳನ್ನು ಹುಟ್ಟಿದ್ದು, ನನ್ನ ಹತ್ರ ಒಂದು ಕೇಸ್ ಎಕ್ಸಾಂಪಲ್, ಯಾರೋ ಒಬ್ಬರು ಭಾಳ ವರ್ಷದಿಂದೆ ಒನ್ನೆತ್ತಕ್ಕೆ ಹಾಸ್ಟೆಲ್ಗೆ ಹಾಕಿರುವಂಥ ಅದ್ಭುತ ಪಾಲಕರನ್ನು ನಾನು ನೋಡೀನಿ ಜೀವನದೊಳಗಡೆ. ಇನ್ನು ಎರಡನೇ ಅದ್ಭುತ 4th ತಕ್ಕ ಹಾಕಿದವರು ನೀವು. ಅಲ್ರಿ, ಮಕ್ಕಳು ಮನಿ ಅಂದ್ರೇನು? ನೀವು ಅಜ್ಜಿ ಕಾಜಿ ಮಾಡೋದನ್ನೂ ಸಹ ಆ ಮಗು ನೋಡಬೇಕು.

0: ಭಾಳ ಜಾಣ ಇದ್ದಾಳೆ ಅಂಥೇಳಿ ನೀವು ಸಮಾಜದೊಳಗೆ ಅವಳು ನಾಳೆ ದೊಡ್ಡರನ್ನ ಮಾಡಲಿಕ್ಕೆ ರೆಡಿ ಆಗಿದ್ದೀರಿ. ಹೌದಾ?
1: ಹಾಂ.
0: ಸೊ ಈ ವಯಸ್ಸಿನೊಳಗಡೆ ಅಪ್ಪ ಅಮ್ಮನ ಪ್ರೀತಿಯಿಂದ ಮಾಡಿದ ತುತ್ತಿನಿಂದ ತೊಡೆ ಮೇಲೆ ಕೂತ್ಕೊಂಡು ಅತ್ತು ಕರೆದು ಆ ಬದುಕನ್ನು ಕಲಿಬೇಕು ಮಕ್ಕಳು. ಅವಳು ಭಾಳ ಜಾಣ ಇದ್ದಾಳೆ ಅಂಥೇಳಿ ನಿಮ್ಮ ಜಾಣತನವನ್ನು ನೀವು ಎಷ್ಟು ಚಂದ ಪ್ರದರ್ಶನ ಮಾಡ್ತಾ ಇದ್ದೀರಿ ಪಾಲಕರೇ. ನನ್ನ ದೃಷ್ಟಿ ಒಳಗಡೆ 6ನೇ ತರಗತಿವರೆಗೂ ಹಾಸ್ಟೆಲಿಗೆ ಹಾಕಬಾರ್ದು, ನನ್ನ ದೃಷ್ಟಿ ಒಳಗಡೆ ಹಾಕಲೇಬೇಕು ಅಂತ. ಏನೋ ಕಾರಣ, ಬೇರೆ ಬೇರೆ ಕಾರಣ ಇದ್ದಾಗ ಹಾಕಲಿಕ್ಕೆ ಬೇಡ ಅನ್ನಂಗಿಲ್ಲ. ಆದ್ರೆ 6-7ನೇ ತರಗತಿಗೆ ಮಕ್ಕಳನ್ನು ಹಾಕ್ಬೋದು. ಒಂದು ವಯೋಮಿತಿಗೆ ಬಂದಿರ್ತಾರೆ ಅಥವಾ ಅವ್ರಿಗೊಂದು ಸ್ವಲ್ಪ ಜ್ಞಾನ ಇರ್ತದೆ ಅಲ್ಲ. 4ನೇ ಥರದ ಹಸುಳೆಯನ್ನು, ಸಣ್ಣ ಕೂಸನ್ನು ನೀವು ಹಾಸ್ಟೆಲ್ಗೆ ಹಾಕ್ತೀನಿ ಅಂದರೆ ಅದ್ಭುತವಾದಂಥ ವಿಚಾರವುಳ್ಳವ್ರು ನೀವು.
1: ಇಲ್ಲ ಇಲ್ಲ ಸರ್. ಓಕೆ ಸರ್, ಓಕೆ ಸರ್, ಥ್ಯಾಂಕ್
2: ಯು. ಹಲೋ
1: ಹಲೋ ಹಲೋ.
2: ಹಾ ಹೇಳಿ, ಎಲ್ಲಿಂದ ಮಾತಾಡ್ತಿದ್ದೀರಿ?
1: ನಮಸ್ಕಾರ ಮೇಡಮ್, ನಾ ಇಲ್ಲಿ ಧಾರವಾಡದಿಂದ ಕವಿತಾ ಅಂತ ಹೇಳ್ಬಿಟ್ಟು.
2: ಹಾ, ಪ್ರಶ್ನೆ ಕೇಳಿ ಕವಿತಾ.
1: ನಂದು ಒಂದು ಸಾಮಾನ್ಯ ಪ್ರಶ್ನೆ ಏನಂತಂದ್ರೆ, ಇದು ಮಕ್ಕಳು ಮೊಬೈಲಿಗೆ ಅಥವಾ ಹಾಕೊಂಡ್ಬಿಟ್ಟಿರ್ತಾರೆ, ಸೊ ಅಭ್ಯಾಸನು ಮಾಡ್ತಾ ಇರ್ತಾರೆ, ಓಕೆ ಅದು ಆಯ್ತು. ಅವ್ರ ಮೊಬೈಲ್ ನಲ್ಲಿ ಏನ್ ನೋಡ್ತಿರ್ತಾರೆ ಅಂದ್ರೆ ತಪ್ಪು ಬಾರ್ದಲ್ಲ ಹಾದಿನ ಅನ್ನೋದು ಒಂದೇ ಒಂದು ಉದ್ದೇಶ ನನಗೆ. ಅದನ್ನ ಸುಮಾರು ದಿವಸದಿಂದ ಕಾಡ್ತಾ ಇದೆ, ಮಕ್ಕಳ ಮುಂದೆ ನಾನು ಅದನ್ನ ಮೊಬೈಲ್ ತಗೊಂಡು ಏನ್ ನೋಡ್ತಾ ಇದೆಯಾ ಅಂತ ಎಲ್ಲಿ ಚೆಕ್ ಮಾಡಿದ್ರೆ ಅವ್ರೇನಂತಾರೆ, ನನ್ನ ಪರ್ಸನಲ್ ವಿಷಯಕ್ಕೆ ನೀನ್ ಯಾಕೆ ಬರ್ತೀಯೇನೋ ಈ ತರ ಒಂಥರ ಸೊಕ್ಕಿನ ಮಾತು ಮಾತಾಡಬಹುದು, ಅಥವಾ ನೀನ್ ನನ್ನ ಇದಕ್ಕೆ ಅಡ್ಡಿ ಮಾಡ್ತಾ ಇದ್ದೀನಿ, ನಾನು ಅಭ್ಯಾಸ ಮಾಡ್ತಾ ಇರ್ತೀನಿ ಅಂತಂದ್ರೆ. ನಾವೀಗ ನೋಡೋದು ಅಂತಂದ್ರೆ ಮಕ್ಳು ಕರೆಕ್ಟ್ ದಾರಿಯಲ್ಲಿ ಸಾಕ್ತಾ ಇದಾರೋ ಇಲ್ವೋ, ಯಾಕಂದ್ರೆ ಈಗ ಮೊಬೈಲ್ ನಲ್ಲಿ ಸಿಕ್ಕಾಪಟ್ಟೆ ಎಲ್ಲಾನು ಯಾವುದೇ ವಿಷಯ ಎಲ್ಲ ಬರ್ತಾ ಇರುತ್ತೆ, ಇದು ಬರುತ್ತೆ, ಮಕ್ಕಳು ದಾರಿ ತಪ್ಪಾರ್ದಲ್ಲ ಅಂತ. ಇದು ಸಾಮಾನ್ಯ ಪ್ರಶ್ನೆ, ಎಲ್ಲರೂ ಕಾಡ್ತಾ ಇರೋದು ನನ್ನಷ್ಟೇ ಅಂತಲ್ಲ, ನನ್ನ ಗೆಳೆಯರ ಗೆಳತಿಯರ ಇದರಲ್ಲಿ ಅದೇ ಚರ್ಚೆ ಆಗ್ತಾ ಇರುತ್ತೆ. ಸಪೋಸ್ ನಾವ್ ಏನಾದ್ರು ಅದ್ ನೋಡಿದ ಟ್ರ್ಯಾಕ್ ಹೆಂಗ್ ಮಾಡ್ಬೇಕು, ಮಾಡಿದ್ರು ಕೂಡ ಸಪೋಸ್ ಮಾಡಿದ್ದವ್ರ ಗೊತ್ತಾಯ್ತು ಅಂತ ನಿಮಗೆಲ್ಲ ಯಾಕೆ ಬೇಕಿದೆಲ್ಲ.
2: ಆಯ್ತು, ನಿಮ್ಮ ಪ್ರಶ್ನೆ ಅರ್ಥ ಆಗಿದೆ.
0: ಹೇಳ್ತಾರೆ, ನಂಬರ್ ಒನ್, ಇವತ್ತು ಸಾಮಾಜಿಕ ಜಾಲತಾಣ ಅಥವಾ ಮೊಬೈಲ್ ಬಳಕೆ, ಗ್ಯಾಜೆಟ್ಸು, ಡಿಜಿಟಲೈಸೇಷನ್ನು, ಇದಕ್ಕೆ ಎಸ್ಕೇಪ್ ಇಲ್ಲ ಅಂದರೆ ಪರಿಹಾರ ಇಲ್ಲ. ಮೊಬೈಲ್ ನಮ್ಮ ಲೈಫಿನ ಒಂದು ಅವಿಭಾಜ್ಯ ಅಂಗ, ಇದನ್ನು ಒಪ್ಕೋಬೇಕು ನಾವು. ಇದು ಒಂದೇದು, ಯಾಕಂದರೆ ನಾವು ಪ್ರತಿಯೊಬ್ಬ ಮನುಷ್ಯರು, ನಾನು ಭಾಳ ಟೈಮ್ ಒಳಗೆ ಹೇಳ್ತಿದ್ದೆ, ವಿ ಲವ್ ನಾನ್ ಲಿವಿಂಗ್ ಥಿಂಗ್ಸ್, ನಿರ್ಜೀವ ವಸ್ತುಗಳನ್ನು ಪ್ರೀತಿ ಮಾಡೋರು ನಾವು. ಸೊ ಆ ದೃಷ್ಟಿ ಮತ್ತು ಆ ವಿಚಾರದೊಳಗಡೆ ಸಂಪೂರ್ಣವಾಗಿ ಗಮನಿಸಿ ನೋಡಿದಾಗ ಮಕ್ಕಳಿಗೆ ಇವತ್ತು ಅದು ಬಹಳ ಹತ್ತಿರ ಹೋಗ್ತಾ ಇದೆ ಮೊಬೈಲು. ಸಿ, ಇದು ಹತ್ತಿರ ಹೋಗಲಿ, ಯೂಸ್ ಆಗಲಿ, ಆದರೆ ಎಡಿಕ್ಷನ್ ಆಗಬಾರ್ದು. ಅದಕ್ಕೊಂದು ಸಿಸ್ಟಮ್, ಅದಕ್ಕೊಂದು ಪದ್ಧತಿ ನೀವು ಒಂದೇದು ರೂಢಿ ಮಾಡಬೇಕು. ಎರಡನೇದು, ನೀವು ಅವ್ರಿಗೆ ಸ್ಪೈ ಮಾಡ್ಲಿಕ್ಕತ್ತೀರಿ ಅಥವಾ ನೀವು ಏನಂತಾರೆ ಅದಕ್ಕೆ
2: ಗಮನಿಸ್ತಾ
0: ಇದ್ದೀರಿ ಅಥವಾ ನಮ್ಮ ಅಲ್ಲ, ಗಮನಿಸೋದು ಬೇರೆ, ಸ್ಪೈಯಿಂಗ್ ಅಂದ್ರೆ ಸಸ್ಪಿಷಿಯಸ್ ಆಗಿ ನೋಡೋದು,
2: ಅನುಮಾನಾಸ್ಪದವಾಗಿ
0: ನೀವು ಏನಾದರೂ ನೋಡ್ತಾ ಇದ್ದೀರಿ ಅಂತ ಒಮ್ಮೆ ಗೊತ್ತಾದ್ರೆ ನಿಮ್ ಅದರಿಂದ ಅವರು ಒಂದೇದ್ದು ನಾವೇ ಅವರಿಗೆ ಪ್ರಚೋದನೆ ಮಾಡದಂಗೆ ಆಗ್ತದೆ ಆ ಕೆಲಸ ನಾ ಮಾಡು ಅಂತ ಹೇಳಿ. ಎರಡನೇದ್ದು ಅವ್ರು ಅದರಿಂದ ನಿಮ್ ಜೊತೆಗೆ ವೈರತ್ವ ಕಟ್ಕೋತಾರೆ, ಬಿಟ್ಟರೆ ನೀವು ಹೇಳಿದ್ದನ್ನ ಕೇಳಂಗಿಲ್ಲ. ಸೊ ಅದಕ್ಕೆ ಏನಾಗಬೇಕು ಇಲ್ಲಿ ಅಂತಂದ್ರೆ, ನನ್ನ ದೃಷ್ಟಿಯೊಳಗೆ ಏನಾಗಬೇಕಂದ್ರೆ, ಯು ಶುಡ್ ಹ್ಯಾವ್ ಎನ್ ಅಗ್ರಿಮೆಂಟ್ ಮೀಟಿಂಗ್. ಅವ್ರಿಗೆ ಹೇಳಬೇಕು, ನೀವು ನೋಡೋ ನೀನು ಬಂದ ತಕ್ಷಣ ನೀವು ಯಾವ ವಯಸ್ಸಿನವ್ರು ಇದ್ದಾರೆ ಗೊತ್ತಿಲ್ಲ, ಅವ್ರ ಮೊಬೈಲ್ ಇದೆಯೋ ಅಥವಾ ಇಲ್ಲೋ, ಪುಟ ನಿನ್ನ ಮೇಲೆ ನನಗೆ ನಂಬಿಕೆ ಇದೆ. ಓಕೆ, ಸೊ ಇದು ಸ್ವಲ್ಪ ಇದ್ರ ಮೇಲೆ ಸ್ವಲ್ಪ ತೀಕ್ಷ್ಣ ಸೂಕ್ಷ್ಮವಾಗಿ ಕಲಿಬೇಕು. ನೀವು ನನಗೆ ಫೋನ್ ಮಾಡಿದ್ರು ನಾನು ನಿಮ್ಗೆ ಹೇಳ್ಬಲ್ಲೆ. ನೋಡು, ಇದು ನಿನ್ನ ಮೇಲೆ ಫಸ್ಟ್ ನೀವು ಏನು ಹೇಳಬೇಕು ಗೊತ್ತಾ, ನಿನ್ನ ಮೇಲೆ ನಂಬಿಕೆ ಇದೆ, ಆಮೇಲೆ ನೀನು ಇದನ್ನು ಇದನ್ನು ಸರಿಯಾಗಿ ಉಪಯೋಗಿಸ್ತೀಯ ಅನ್ನೋದು ವಿಶ್ವಾಸ ಇದೆ, ಇನ್ನು ಇದ್ರ ಉಪಯೋಗ ಮಾಡೋದು ನಿನಗೆ ಬಿಟ್ಟಿದ್ದು ಅಂತ ನೀವು ಯಾವಾಗ ಹೇಳ್ತಿರಲ್ಲ ಆವಾಗ ಅವ್ರು ಅದನ್ನು ಸರಿಯಾಗಿ ಉಪಯೋಗಿಸೋದನ್ನು ಕಲಿತಾರೆ. ಬಿಟ್ಟರೆ ನಾವು ಡೌಟ್ ಆಗಿ ಅವರಿಗೆ ಬೈದು ಹೇಳಿ ತಿಳಿಸಿ ಹೇಳಿದರೆ ಅದು ಹೆಚ್ಚು ಉಲ್ಬಣ ಆಗ್ತದೆ ಅನ್ನೋದು ನನ್ನ ವಿಚಾರ. ಯಾ, ಥ್ಯಾಂಕ್ ಯು,
2: ಧನ್ಯವಾದ. ಒಂದು ಕೊನೆಯ ಕರೆಯನ್ನು ನೋಡೋಣ. ಹಾಂ, ಹಲೋ
3: ಹಲೋ
2: ಹಲೋ
3: ಸರ್, ಆಕಾಶವಾಣಿ?
2: ಹೌದೌದು, ಸುಬೋಧ ಸಮಾಲೋಚನೆ ಕಾರ್ಯಕ್ರಮ, ಹೇಳ್ರಿ.
0: ಇದ್ದಾವ ಹೇಳ್ರಿ, ನಾನೇ ಇದ್ದೀನಿ.
3: ನಮಸ್ಕಾರ ಸರ್.
0: ನಮಸ್ಕಾರ, ತಮ್ಮ ಹೆಸರು?
3: ಮಹದೇಶ್ವರ್ ಲಿಂಗದಾಳ್ ಅಂತ.
0: ಮಹದೇಶ್ವರ್ ಲಿಂಗದಾಳ್ ಎಲ್ಲಿಂದ?
3: ಉತ್ತರಾಖಂಡ್ ಜಿಲ್ಲೆ ಮುಂಡಗೋಡ.
0: ಮುಂಡಗೋಡದಿಂದ ಹೇಳಿ ಹೇಳಿ ಲಿಂಗದಾಳ್ ಅವರೇ.
3: ಅದು ನಮ್ಮ ಮೊಮ್ಮಗಳು 5th ಸ್ಟ್ಯಾಂಡರ್ಡ್ ಅದಾವ ಸರ್.
0: ಹಾ,

0: ದಿನ ದಿನ 6 ಗಂಟೆ ಕೇಳಿದ್ರೆ ಹೇಳಲ್ಲ. ಆಮೇಲೆ ಅವ್ರಿಗೆ ಗಾಂಧಾರಿ ವಿದ್ಯೆ ಎಲ್ಲ ಕಲಿಸಿದ್ವಿ, ಮತ್ತ ಅವ್ರಿಗೆ ಪ್ರಾಕ್ಟೀಸ್ ಮಾಡಲ್ಲ. ಆಮೇಲೆ ಸ್ವಂತ ಬುದ್ಧಿಯಿಂದ ಯಾವುದು ಮಾಡ್ತಾ ಇಲ್ಲ. ಮತ್ತೆ ಡ್ರಾಯಿಂಗ್ ನಲ್ಲಿ ಜಾಸ್ತಿ ಚಿತ್ರ ತೆಗೆದು ಆದ ಮಾಡೋದೆಲ್ಲ ಮಾಡ್ತಾಳೆ.
1: ಮಾಡ್ಲಿ. ಅವಳು ಎಷ್ಟನೇ ತೈಗ?
0: 5th standard, sir.
1: ಓಕೆ. ಅವಳು ಈಗ ನೋಡಿ, ನೀವೆಲ್ಲ ಕರೆಕ್ಟಾಗಿ ಕಲಿಸಿರಿ, ಗಾಂಧಾರಿ ವಿದ್ಯೆ ಆಗಲಿ, ಚಿತ್ರಕಲೆ ಆಗಲಿ, ಅವರವರ ಮಕ್ಕಳು ತಮ್ಮ ಆಸಕ್ತಿಯನ್ನು ವ್ಯಕ್ತಪಡಿಸ್ತಿರ್ತಾರೆ. ಸೊ ಈ ಈ ವಯಸ್ಸೊಳಗಡೆ ಅಜ್ಜ ಆದವ್ರು ನೀವು, ಅವ್ರಿಗೆ ಪ್ರೀತಿಯಿಂದ ಅವ್ರನ್ನ ಅಪ್ಪಿಕೊಂಡು ಪ್ರೀತಿಯಿಂದ ಮಕ್ಕಳನ್ನು ಬೆಳೆಸಿರಿ. ಆ ಅಭ್ಯಾಸದ ಟೆನ್ಷನನ್ನು ನಿಮ್ಮ ಮಗ ಮತ್ತು ಸೊಸಿಗೆ ಕೊಡ್ರಿ. ಮಗಳು ಅಳೆಯಾಕ್ ಕೊಡ್ರಿ, ಆದ್ರೆ ನಿಮ್ಮ ಟೆನ್ಷನ್ ಅಲ್ಲ ಇವತ್ತು. ನೀವು ಅವ್ರ ಜೊತೆ ಆಟ ಪಾಠ ಚಿತ್ರ
2: ನೀವು
1: ಕತೆ ಹೇಳೋದು ಅದನ್ನ ಮಾಡ್ರಿ, ಅಭ್ಯಾಸದ ಜವಾಬ್ದಾರಿ ಅವ್ರಿಗೆ ಕೊಡಿ ಅಂತ ಹೇಳೋಣಂತ ಇಷ್ಟು ಹೇಳಿ ಇವತ್ತಿನ ಈ ಒಂದು ಕರೆ ಕೊನೆ ಕರೆ ಅಂತ ಅನ್ಕೋತೀನಿ.
2: ಗುರುರಾಜ್ ಪಾಟೀಲ್ ಸರ್, ಬಹಳಷ್ಟು ವಿವಿಧ ರೀತಿಯ ಕರೆಗಳು ನಮ್ಮ ಇವತ್ತಿನ ಕಾರ್ಯಕ್ರಮದೊಳಗೆ ಬಂದವು. ಆದರೆ ಎಲ್ಲ ಕರೆಗಳನ್ನು ನಾವು ಒಂದು ಕ್ಷಣದಲ್ಲಿ ನೋಡಿದ್ರೆ ಎಲ್ಲರೂ ಏನಂತಾರೆ, ಮಕ್ಕಳ ಬಾಲ್ಯವನ್ನು ಕಿತ್ಕೊಳ್ಳೋ ಪ್ರಯತ್ನವನ್ನು ನಮ್ಮ ಪಾಲಕರು
1: ಮಾಡ್ಲಿಕ್ಕೆ.
2: ಹಾಗಾಗಿ ನಾವು ಪಾಲಕರಲ್ಲಿ ಒಂದು ಮನವಿ ಮಾಡಿಕೊಳ್ಳೋಣ, ಮಕ್ಕಳು ಬಾಲ್ಯ ವಂಚಿತರಾಗಬಾರ್ದು, ಬಾಲ್ಯವನ್ನು ಅವರು ಆನಂದಿಸಬೇಕು. ಮಣ್ಣಿನಾಗ ಆಟ ಆಡಬೇಕು, ನೀರಿನಾಗ ಆಟ ಆಡಬೇಕು, ಗ್ರೌಂಡ್ನಾಗ ಆಟ ಆಡಬೇಕು, ಬೇಕಷ್ಟು ಮಲಗಬೇಕು, ಸೇರಿದ್ದನ್ನು ತಿನ್ನಬೇಕು.
1: ನಾಲ್ಕನೇ ತಮಗೂ ಹಾಸ್ಟೆಲ್ಗೆ
2: ಹೋಗಬಾರ್ದು. ಹಾಗಾಗಿ ಮಕ್ಕಳನ್ನು ಪ್ರೀತಿಯಿಂದ ನೋಡ್ಕೊಳ್ಬೇಕು, ಅವರಿಗೆ ಬೇಕಾದದ್ದನ್ನು ಪಾಲಕರು ಕೊಡಬೇಕು, ಜೊತೆಗೆ ಪ್ರೀತಿಯಿಂದ ಮಕ್ಕಳ ಮನಸ್ಸನ್ನು ಗೆಲ್ಲಲಿಕ್ಕೆ ಅವರು ಪ್ರಯತ್ನಶೀಲರು ಆಗಬೇಕು ಅಂತ ನನಗನ್ನಿಸ್ತದೆ.
1: ಕರೆಕ್ಟ್ ಕರೆಕ್ಟ್ ನೀವು ಹೇಳಿದ್ದು. ಆಮೇಲೆ ಅದಷ್ಟೇ ಅಲ್ಲ, ಇವತ್ತು ಬಹಳಷ್ಟು ಟೆನ್ಷನ್ನು ಯಾರಿಗಾಗ್ಲಿಕ್ಕತ್ತದ ಅಂತಂದ್ರೆ ಈ ಹಿರಿಯ ನಾಗರಿಕರಿಗೂ ಆಗ್ಲಿಕ್ಕತ್ತದ. ಸೊ ಅದಕ್ಕೆ ನಾನೇನಂತೀನಿ, ಹಿರಿಯ ನಾಗರಿಕರು ಕತೆ ಹೇಳಿ ಪ್ರೀತಿಯಿಂದ ಬೆಳೆಸಲಿ ಮಕ್ಕಳನ್ನು, ಆಮೇಲೆ ಪಾಲಕರಾದವರು ಈ ಮಕ್ಕಳನ್ನು ಅರ್ಥೈಸ್ಕೊಳ್ಳೋದ್ರೊಳಗೆ ಒಂದು ವಿಚಾರವನ್ನು ಮಾಡಬೇಕು ಅಂತ.
2: ಖಂಡಿತವಾಗಿಯೂ ಕೇಳುಗರೆ, ನಾವು ಹೇಳಿದ್ವಿ ಕಾರ್ಯಕ್ರಮದ ಕೊನೆಗೆ ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರ ದೂರವಾಣಿ ಸಂಖ್ಯೆಯನ್ನು ಹೇಳ್ತೀವಿ ಅಂತ. ದಯವಿಟ್ಟು ಬರ್ಕೊಳ್ರಿ, 9886736567. ಇನ್ನೊಂದ್ಸಲ ಹೇಳ್ತೀನಿ, 9886736567. ಇದು ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರ ದೂರವಾಣಿ ಸಂಖ್ಯೆ. ನೀವು ನಿಮ್ಮ ಹೆಚ್ಚಿನ ಸಮಸ್ಯೆಗಳಿದ್ದರೆ ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರನ್ನು ನೇರವಾಗಿ ಸಂಪರ್ಕಿಸಿ ಪರಿಹಾರವನ್ನು ಕಂಡುಕೊಳ್ಬಹುದು. ಎಂದಿನಂತೆ ಪ್ರಸಾರವಾಗುವ ಸುಬೋಧ ಸಮಾಲೋಚನೆಯನ್ನು ಕೂಡ ಕೇಳ್ರಿ, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ನಮಗೆ ತಿಳಿಸ್ರಿ ಅಂತ ಹೇಳ್ತಾ ಇವತ್ತಿನ ವಿಶೇಷ ನೇರ ಫೋನಿನ ಕಾರ್ಯಕ್ರಮ ಇಲ್ಲಿಗೆ ಮುಗಿಸೋಣ. ಎಲ್ಲರಿಗೂ ನಮಸ್ಕಾರ.
1: ನಮಸ್ಕಾರ. ಆಮೇಲೆ ನಿಮ್ಮೆಲ್ಲರಿಗೂ ಧನ್ಯವಾದ. ಕೇಳುಗರಿಗೆ ಹಾಗೂ ಮಂಜುಳಾ ಮೇಡಮ್ ಅವರಿಗೆ ಥ್ಯಾಂಕ್ ಯು ವೆರಿ ಮಚ್.
3: ಸುಬೋಧ ಸಮಾಲೋಚನೆ ವಿಶೇಷ ನೇರ ಫೋನಿನ್ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು. ಭಾಗವಹಿಸಿದವರು ಡಾ ಗುರುರಾಜ್ ಪಾಟೀಲ್, ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ಮಂಜುಳಾ ಪುರಾಣಿಕ್, ಸಹಕಾರ ರಾಖಿ ಹಾನ್ಗಲ್, ತಾಂತ್ರಿಕ ಸಹಕಾರ ಎಂಕೆ ಬೈಜು, ದೀಪಾ ಬೈಜು ಹಾಗೂ ಜಿತೇಂದ್ರ ಮಠಭಾಂವ್ಕರ್.

0: ಆತ್ಮೀಯ ಕೇಳುಗರೆ, ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನಿನ ಕಾರ್ಯಕ್ರಮ ನಿಮ್ಮ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಮಂಗಳವಾರ ಸಂಜೆ 6:50.
1: ನಾನು ಡಾಕ್ಟರ್ ವಸೀಂ ಅಹಮದ್, ಎಸ್ಡಿಎಂ ವೈದ್ಯಕೀಯ ಸಂಸ್ಥೆ ಹಾಗೂ ಆಸ್ಪತ್ರೆಯ ವಾಕ್ ಶ್ರವಣ ವಿಭಾಗದ ಮುಖ್ಯಸ್ಥ. ವಾರ್ಷಿಕವಾಗಿ ಜುಲೈ 20 ಸೀಳು ತುಟಿ ಮತ್ತು ಸೀಳು ಅಂಗುಳದ ಸಮಸ್ಯೆಗಳಿಗೆ ಪರಿಹಾರ ನೀಡಲು ಹಾಗೂ ಮಾಹಿತಿಯನ್ನು ನೀಡಲು ವಾರ್ಷಿಕೋತ್ಸವವನ್ನು ಹಮ್ಮಿಕೊಳ್ಳಲಾಗುತ್ತದೆ. ಜುಲೈ 14 ಸಂಜೆ 6:50 ಎಸ್ಡಿಎಂ ಡಾಕ್ಟರ್ ಆರೋಗ್ಯ ಸಂವಾದದ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಮುಂದೆ ಬರಲಿದ್ದೇನೆ. ತಾವೆಲ್ಲರೂ ಸೀಳು ತುಟಿ ಹಾಗೂ ಸೀಳು ಅಂಗಳ ಇರುವಂತಹ ಮಕ್ಕಳು ಹಾಗೂ ವ್ಯಕ್ತಿಗಳಲ್ಲಿ ಬರುವಂತಹ ಮಾತಿನ ತೊಂದರೆ, ಕೇಳುವ ತೊಂದರೆ ಹಾಗೂ ನುಂಗುವ ತೊಂದರೆಗಳ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಳಬಹುದು.
0: ದೂರವಾಣಿ ಸಂಖ್ಯೆಗಳು 244-344-14, 244-344-15 ಹಾಗೂ 244-344-16. ಎಸ್ಟಿಡಿ ಕೋಡ್ 0836.

0: ಆಕಾಶವಾಣಿ ಧಾರವಾಡ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
0: ಕೇಳುಗರೇ, ಸರಿಯಾಗಿ 12 ಗಂಟೆಗೆ ಪ್ರದೇಶ ಸಮಾಚಾರ ಕೇಳಿ ಬರಲಿದೆ ನಮ್ಮ ನಿಲಯದಿಂದ.

0: ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಇಂದು ಮಣ್ಣೆತ್ತಿನ ಅಮಾವಾಸ್ಯೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಮಣ್ಣೆತ್ತುಗಳನ್ನು ಪೂಜಿಸಿ ಕೃಷಿ ಉಪಕರಣಗಳಿಗೆ ಪೂಜೆ ಸಲ್ಲಿಸಿ ನೈವೇದ್ಯ ಸಮರ್ಪಿಸಿ ಮಣ್ಣು ಪೂಜೆಯ ಗ್ರಾಮೀಣ ಸೊಗಡಿನ ಹಬ್ಬವನ್ನು ವಿಶೇಷವಾಗಿ ಆಚರಿಸಲಾಗುತ್ತಿದೆ. ಆಗಸ್ಟ್ 6ರಿಂದ ವಿಧಾನಮಂಡಲ ಮಳೆಗಾಲದ ಅಧಿವೇಶನ ಆರಂಭವಾಗಲಿದೆ. ಮೊದಲ ದಿನ ಹಂಗಾಮಿ ಸಭಾಧ್ಯಕ್ಷರಾಗಿರುವ ವಿಧಾನಸಭೆ ಉಪಸಭಾಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಸಭಾಧ್ಯಕ್ಷರ ಆಯ್ಕೆಗೆ ಚುನಾವಣೆ ನಡೆಯಲಿದೆ. ಸಂತಾಪ ಸೂಚಕ ಸಭೆ ನಡೆಯಲಿದ್ದು ಆಗಸ್ಟ್ 10ರಿಂದ ಸಭೆಯ ಕಾರ್ಯಕಲಾಪ ಆರಂಭವಾಗಲಿದೆ. ಆಗಸ್ಟ್ 14 ಅಥವಾ 21ರವರೆಗೆ ಅಧಿವೇಶನ ನಡೆಸುವ ಬಗ್ಗೆ ವಿಧಾನಸಭೆ ಸಚಿವಾಲಯ ತೀರ್ಮಾನಿಸಿ ಶಾಸಕರಿಂದ ಪ್ರಶ್ನೆಗಳನ್ನು ಪಡೆಯಲು ಸೂಚನೆ ಹೊರಡಿಸಲಿದೆ ಎಂದು ಸುದ್ದಿಸಂಸ್ಥೆ ತಿಳಿಸಿದೆ. ಬೆಂಗಳೂರು ವಿಭಾಗ ಮಟ್ಟದ ಬರ ಪರಿಶೀಲನಾ ಸಭೆಯನ್ನು ಈ ತಿಂಗಳ 25ನೇ ತಾರೀಕು ಚಿತ್ರದುರ್ಗದಲ್ಲಿ ನಡೆಸಲು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಿರ್ಧರಿಸಿದ್ದಾರೆ. ಮುಖ್ಯಮಂತ್ರಿಯವರ ಅಪರ ಕಾರ್ಯದರ್ಶಿ ತುಷಾರ್ ಗಿರಿನಾಥ್ ಇಂದು ಚಿತ್ರದುರ್ಗಕ್ಕೆ ಭೇಟಿ ನೀಡಿ ಸಭಾಂಗಣ ಪರಿಶೀಲಿಸಲಿದ್ದಾರೆ. ಹಿರಿಯ ಬಿಜೆಪಿ ನಾಯಕ ಹಾಗೂ ಮಾಜಿ ಸಚಿವ ರಾಮಚಂದ್ರಗೌಡ ಬೆಂಗಳೂರಿನಲ್ಲಿ ನಿಧನರಾಗಿದ್ದಾರೆ. ಅವರಿಗೆ 88 ವರ್ಷ ವಯಸ್ಸಾಗಿತ್ತು. ಅಗಲಿದ ಹಿರಿಯ ನಾಯಕನಿಗೆ ಅವರ ನಿವಾಸದಲ್ಲಿ ಅನೇಕ ಗಣ್ಯರು ಗೌರವ ನಮನ ಸಲ್ಲಿಸುತ್ತಿದ್ದಾರೆ. ಧಾರವಾಡ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಕಲಾ ಹಾಗೂ ಜಾನಪದ ಮಂಟಪ ಇಂದು ಸಂಜೆ 6 ಗಂಟೆಗೆ ರಾಹ ದೇಶಪಾಂಡೆ ಸಭಾಭವನದಲ್ಲಿ ಜೋಗಿ ಬುಡಕಟ್ಟು ಸಮುದಾಯದ ಅಸ್ಮಿತೆ ವಿಷಯದ ಕುರಿತು ವಿಶೇಷ ಉಪನ್ಯಾಸ ಆಯೋಜಿಸಿದೆ. ಹಾವೇರಿ ಜಿಲ್ಲೆ ಶಿಗ್ಗಾವಿಯ ಗೊಟಗೋಡಿ ಜಾನಪದ ವಿಶ್ವವಿದ್ಯಾಲಯದ ತಾತ್ಕಾಲಿಕ ಸಹಾಯಕ ಪ್ರಾಧ್ಯಾಪಕ ಡಾ ಬಿಎಚ್ ಆನಂದಪ್ಪ ಜೋಗಿ ವಿಶೇಷ ಉಪನ್ಯಾಸ ನೀಡಲಿದ್ದಾರೆ. ಜೋಗಿ ಸಮುದಾಯದಿಂದ ಪ್ರಥಮ ಪಿಎಚ್ಡಿ ಸಂಪಾದಿಸಿದ ಹೆಗ್ಗಳಿಕೆಯ ವಿದ್ವಾಂಸ ಡಾ ಆನಂದಪ್ಪ ಜೋಗಿ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
1: ನಾನು ಜೋಗಿ ಸಮುದಾಯದ ಬಗ್ಗೆ ಕರ್ನಾಟಕದ ಕಿನ್ನೂರು ಜೋಗಿಗಳು ಜಾನಪದ ಅಧ್ಯಯನ ಎಂಬ ವಿಷಯದ ಮೇಲೆ ಸಂಶೋಧನಾ ಮಹಾಪ್ರಬಂಧ ಬರೆದಾಗ ಕಂಡುಕೊಂಡ ಸಂಗತಿ ಏನೆಂದರೆ ಮಹಾರಾಷ್ಟ್ರದ ಮುಖೇನ ಕರ್ನಾಟಕ ಪ್ರವೇಶ ಮಾಡಿದ್ದಾರೆ ಎನ್ನುವುದಕ್ಕೆ ಹೆಚ್ಚಿನ ನಮಗೆ ಆಧಾರಗಳು ಸಿಗುತ್ತವೆ. ಜನಪದ ಆಚರಣೆಗಳು ಅಂತ ಏನು ಇವೆಯಲ್ಲ, ಅದರಲ್ಲಿ ಇವರು ಮರಾಠಿ ಶೈಲಿಯಲ್ಲಿನೇ ವೇಷಭೂಷಣ ಹಾಡುವುದು ಕೆಲಸ ಕಾರ್ಯಗಳಲ್ಲಿ ತೊಡಗುತ್ತಾರೆ. ಶೈಕ್ಷಣಿಕವಾಗಿ ಇವರು ಅಲ್ಪ ಪ್ರಮಾಣದಲ್ಲಿ ಇರಬಹುದು, ಆದರೆ ಸಾಂಸ್ಕೃತಿಕವಾಗಿ ತುಂಬಾ ತುಂಬಾ ಶ್ರೀಮಂತ ಸಮಾಜವಾಗಿದೆ. ಇವರು ಜೋಗಿಗಳು ರಾಜ್ಯ ರಾಷ್ಟ್ರ ವಿದೇಶದಲ್ಲಿ ಇದ್ದಾರೆ, ಆದರೆ ಕೇವಲ ಕಲಾವಿದರನ್ನೇ ನಾವು ಗುರುತಿಸಬೇಕಾದ್ರೆ ರಾಜ್ಯದ 14 ಜಿಲ್ಲೆಗಳಲ್ಲಿ ಒಂದು ವಿಶಾಲ ವ್ಯಾಪ್ತಿಯಲ್ಲಿ ಅರ್ಜುನ ಜೋಗಿ ಕಲೆಯನ್ನು ಪ್ರದರ್ಶಿಸುವಂತ ಕಲಾವಿದರಿದ್ದಾರೆ. 18 ಹಗಲಿರುಳು ಪ್ರದರ್ಶಿಸುವಷ್ಟು ಸಾಹಿತ್ಯ ಇರುವುದರಿಂದ ಇವರಿಗೊಂದು ಪ್ರತ್ಯೇಕ ಕಿನ್ನೂರಿ ಅಕಾಡೆಮಿ ಕೂಡ ಬೇಕಾಗಿದೆ. ನಾಥ ಸಂಪ್ರದಾಯದ ಅನುಯಾಯಿಗಳಾಗಿದ್ದಾರೆ. ಜೋಗಿಗಳಲ್ಲಿ 27 ಪ್ರಭೇದಗಳು ಬರುತ್ತವೆ.
0: ಕಲಬುರಗಿ ಜಿಲ್ಲೆಯಾದ್ಯಂತ ಮಳೆ ಪ್ರಮಾಣ ಕುಂಠಿತಗೊಂಡಿದ್ದು ಅಲ್ಪಾವಧಿ ಬೆಳೆಗಳನ್ನು ಆಯ್ದುಕೊಳ್ಳುವಂತೆ ತೋಟಗಾರಿಕೆ ಇಲಾಖೆ ಜಂಟಿ ನಿರ್ದೇಶಕರು ರೈತರಲ್ಲಿ ಮನವಿ ಮಾಡಿದ್ದಾರೆ. ಈ ತಿಂಗಳ ಮಧ್ಯದಲ್ಲಿ ಅಥವಾ ಕೊನೆಯಲ್ಲಿ ಮಳೆಯಾದರೆ ಕೃಷ್ಣಪ್ರಭಾ ರುದ್ರ ಮೆಣಸಿನಕಾಯಿ ಸಸಿ ತಯಾರಿಸಿ ನಾಟಿ ಮಾಡಬಹುದು. ಈರುಳ್ಳಿಯ ಅಲ್ಪಾವಧಿ ತಳಿ ಭೀಮಾರೆಡ್ ಸಹ ಬಿತ್ತನೆ ಮಾಡಬಹುದು ಎಂದಿದ್ದಾರೆ. ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಹಿನ್ನೆಲೆ ಮತದಾರರ ಅನುಕೂಲಕ್ಕಾಗಿ 452 ಮತದಾರರ ಸೌಲಭ್ಯ ಕೇಂದ್ರಗಳನ್ನು ಸ್ಥಾಪಿಸಲಾಗಿದೆ ಎಂದು ಧಾರವಾಡ ಜಿಲ್ಲಾಧಿಕಾರಿ ಆರ್ ಸ್ನೇಹಲ್ ತಿಳಿಸಿದ್ದಾರೆ. ವಿಧಾನಸಭಾ ಕ್ಷೇತ್ರವಾರು 1665 ಮತಗಟ್ಟೆಗಳಿದ್ದು 452 ಕೇಂದ್ರಗಳನ್ನು ತೆರೆಯಲಾಗಿದೆ ಎಂದು ತಮ್ಮ ಕಚೇರಿಯಲ್ಲಿ ಆಯೋಜಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾಹಿತಿ ನೀಡಿದರು. ಉತ್ತರ ಕನ್ನಡ ಜಿಲ್ಲೆ ಸ್ವೀಪ್ ಸಮಿತಿ ಮುಂಡಗೋಡದ ವಾರದ ಸಂತೆ ಮಾರುಕಟ್ಟೆ ಹಾಗೂ ಗ್ರಾಮೀಣ ಭಾಗದ ಮಾರುಕಟ್ಟೆಗಳಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಜನಜಾಗೃತಿ ಕಾರ್ಯಕ್ರಮಕ್ಕೆ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಟಿವೈ ದಾಸನಕೊಪ್ಪ ಚಾಲನೆ ನೀಡಿದರು.

ಕುರಿಗಾಹಿಗಳು ಕುರಿ ಮತ್ತು ಮೇಕೆ ತಳಿ ಅಭಿವೃದ್ಧಿಗಾಗಿ ರಾಜ್ಯ ಸರ್ಕಾರ ಮೀಸಲಿರಿಸಿದ ಹಾವೇರಿ ತಾಲೂಕು ಗುತ್ತಲದ ಕುರಿ ಸಂವರ್ಧನಾ ಕೇಂದ್ರದ ಜಾಗೆಯನ್ನು ಸೌರಶಕ್ತಿ ಘಟಕಕ್ಕಾಗಿ ಖಾಸಗಿ ಕಂಪನಿಗೆ ನೀಡಬಾರದು ಎಂದು ರಾಜ್ಯಸಭೆ ಸಂಸದ ಪ್ರೊಫೆಸರ್ ಮಾ ನಾಗರಾಜ್ ರಾಜ್ಯ ಸರ್ಕಾರವನ್ನು ಆಗ್ರಹಿಸಿದ್ದಾರೆ. ಕೇಂದ್ರ ಯುವಜನ ವ್ಯವಹಾರ ಹಾಗೂ ಕ್ರೀಡಾ ಸಚಿವಾಲಯ ಮೇರಾ ಯುವ ಭಾರತ್ ಸಹಯೋಗದಲ್ಲಿ ವಿಕಸಿತ ಭಾರತಕ್ಕಾಗಿ ನಶಾಮುಕ್ತ ಯುವಜನತೆ ಅಭಿಯಾನದ ಸ್ಪರ್ಧೆಗಳಿಗೆ ಇಂದಿನಿಂದ ಮೈ ಭಾರತ್ ಪೋರ್ಟಲ್ನಲ್ಲಿ ನೋಂದಣಿ ಆರಂಭಿಸಿದೆ. ಭಾರತದ ಆರೋಗ್ಯ ಸಂಶೋಧನಾ ವ್ಯವಸ್ಥೆಯನ್ನು ಬಲಪಡಿಸಿ ಕಾರ್ಯತಂತ್ರದ ಚೌಕಟ್ಟನ್ನು ರೂಪಿಸಲು ಕೇಂದ್ರ ಆರೋಗ್ಯ ಸಚಿವಾಲಯ ರಾಷ್ಟ್ರೀಯ ಆರೋಗ್ಯ ಸಂಶೋಧನಾ ನೀತಿಯ ಕರಡನ್ನು ಪ್ರಕಟಿಸಿದೆ. ಸಾರ್ವಜನಿಕರು ಹಾಗೂ ತಜ್ಞರಿಂದ ಸಲಹೆಗಳನ್ನು ಆಹ್ವಾನಿಸಿದೆ. ಈ ತಿಂಗಳ 27ನೇ ತಾರೀಖಿನೊಳಗೆ ಸಲಹೆಗಳನ್ನು ಸಲ್ಲಿಸಬಹುದು. ಶಿವಮೊಗ್ಗದ ನವುಲೆಯ ಕೃಷಿ ಮಹಾವಿದ್ಯಾಲಯದ ಆವರಣದ ಬೇಕರಿ ಘಟಕದಲ್ಲಿ ವಿವಿಧ ರೀತಿಯ ಬೇಕರಿ ಉತ್ಪನ್ನಗಳ ತಯಾರಿಕೆ ಕುರಿತು ಈ ತಿಂಗಳ 20ರಿಂದ ಒಂದು ತಿಂಗಳ ಕೌಶಲ್ಯಾಭಿವೃದ್ಧಿ ತರಬೇತಿ ನಡೆಯಲಿದೆ.

ಸಾರ್ವಜನಿಕರು ಹಾಗೂ ತಜ್ಞರಿಂದ ಸಲಹೆಗಳನ್ನು ಆಹ್ವಾನಿಸಿದೆ. ಈ ತಿಂಗಳ 27ನೇ ತಾರೀಖಿನೊಳಗೆ ಸಲಹೆಗಳನ್ನು ಸಲ್ಲಿಸಬಹುದು. ಶಿವಮೊಗ್ಗದ ನವುಲೆಯ ಕೃಷಿ ಮಹಾವಿದ್ಯಾಲಯದ ಆವರಣದ ಬೇಕರಿ ಘಟಕದಲ್ಲಿ ವಿವಿಧ ರೀತಿಯ ಬೇಕರಿ ಉತ್ಪನ್ನಗಳ ತಯಾರಿಕೆ ಕುರಿತು ಈ ತಿಂಗಳ 20ರಿಂದ ಒಂದು ತಿಂಗಳ ಕೌಶಲ್ಯಾಭಿವೃದ್ಧಿ ತರಬೇತಿ ನಡೆಯಲಿದೆ. 4,500 ರೂಪಾಯಿ ಶುಲ್ಕ ನಿಗದಿಪಡಿಸಲಾಗಿದೆ ಎಂದು ಕೃಷಿ ಮಹಾವಿದ್ಯಾಲಯ ತಿಳಿಸಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10 ಗಂಟೆ.

0: ആകാശവാണി. വനിതാ വിഹാര.
1: ಕೇಳುಗರಿಗೆಲ್ಲ ನಮಸ್ಕಾರ. ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಮಹಿಳಾ ಕಾನೂನು ಜಾಗೃತಿ ಕಾರ್ಯಕ್ರಮದಲ್ಲಿ ನಿವೃತ್ತ ಸರ್ಕಾರಿ ಅಭಿಯೋಜಕರು ಹಾಗೂ ಕರ್ನಾಟಕ ಉಚ್ಚ ನ್ಯಾಯಾಲಯದ ವಕೀಲರಾದ ಕಾಮಾಕ್ಷಿ ಬಿಕೆ ಅವರೊಂದಿಗೆ ಮಾತುಕತೆ. ಪ್ರಸ್ತುತಿ ಸಹನಾ.
2: ಕೇಳುಗರೆಲ್ಲರಿಗೂ ನಮಸ್ಕಾರ. ಮಹಿಳಾ ಕಾನೂನು ಜಾಗೃತಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕೇಳುವರೆ, ಈಗ ಈ ಮಹಿಳಾ ಜಾಗೃತಿಗೆ ಸಂಬಂಧಪಟ್ಟ ಹಾಗೆ ಕೆಲವು ಕಾನೂನುಗಳು ಇದೆ, ಆದ್ರೂ ಕೂಡ ಆ ಕಾನೂನುಗಳಿದ್ದೂ ಕೆಲವು ಪ್ರಕರಣಗಳಲ್ಲಿ ವಿಭಿನ್ನವಾಗಿ ನ್ಯಾಯಾಲಯಗಳಿಂದ ತೀರ್ಪು ಬಂದಿರುತ್ತೆ. ಅಂದ್ರೆ ಸಾಂವಿಧಾನಿಕವಾಗಿ ಪರಿಗಣನೆಗೆ ತಗೊಂಡು ತೀರ್ಪನ್ನ ಕೊಟ್ಟಿರ್ತಾರೆ. ಆ ರೀತಿ ಕೆಲವು ವಿಭಿನ್ನವಾದಂತಹ ಪ್ರಕರಣಗಳನ್ನ ನೀವು ಕೂಡ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಿರ್ತೀರಾ. ಈ ಒಂದು ಕೇಸ್ನಲ್ಲಿ ಈ ರೀತಿಯ ಜಡ್ಜ್ಮೆಂಟ್ ಬಂದಿದೆ ಸುಪ್ರೀಂ ಕೋರ್ಟ್ ಇಂದ ಅಥವಾ ಹೈಕೋರ್ಟ್ ಇಂದ ಅಥವಾ ಬೇರೆ ಯಾವುದೋ ನ್ಯಾಯಾಲಯದಿಂದ ಅಂತ ಬಹಳಷ್ಟು ಇವತ್ತು ನಾವು ಈ ಕಾನೂನಿನ ಕುರಿತಾಗಿ ಪೋಸ್ಟ್ಗಳನ್ನ ರೀಲ್ಸ್ಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದೀವಿ. ಹಾಗೆ ಇವತ್ತಿನ ನಮ್ಮ ಈ ಸಂಚಿಕೆಯಲ್ಲಿ ಇದೇ ರೀತಿ ಒಂದಷ್ಟು ವಿಭಿನ್ನವಾದಂತಹ ತೀರ್ಪುಗಳು ಕೊಟ್ಟಿರುವಂತಹ ಪ್ರಕರಣಗಳ ಕುರಿತಾಗಿ ತಿಳಿಸ್ಕೊಡೋದಿಕ್ಕೆ ಇವತ್ತು ನಮ್ಮ ಸ್ಟುಡಿಯೋನಲ್ಲಿದ್ದಾರೆ ಕಾಮಾಕ್ಷಿ ಬಿಕೆ ಅಂತ ಹೇಳಿ. ಇವರು ನಿವೃತ್ತ ಸರ್ಕಾರಿ ಅಭಿಯೋಜಕರು ಅಂತ ಹೇಳಿದ್ರೆ ರಿಟೈರ್ಡ್ ಪಬ್ಲಿಕ್ ಪ್ರಾಸಿಕ್ಯೂಟರ್, ಹಾಗೆ ಉಚ್ಚ ನ್ಯಾಯಾಲಯದ ವಕೀಲರು. ಕಾಮಾಕ್ಷಿ ಮೇಡಮ್, ನಮಸ್ತೆ. ನಮ್ಮ ಕಾರ್ಯಕ್ರಮಕ್ಕೆ ತಮಗೆ ಪ್ರೀತಿಯ ಸ್ವಾಗತ.
3: ನಮಸ್ತೆ ಮೇಡಮ್.
2: ಈಗ ಮಾತೃತ್ವ ಉದ್ಯೋಗಕ್ಕೆ ಅಡ್ಡಿ ಆಗೋದಿಲ್ಲ ಯಾವುದೇ ಕಾರಣಕ್ಕೂ ಅಂತ ಹೇಳಿ, ಈಗ ಮೆಟರ್ನಿಟಿ ಬೆನಿಫಿಟ್ ಆಕ್ಟ್ ಕೂಡ ಇದೆ ನಮ್ಮಲ್ಲಿ ಅಲ್ವಾ. ಆದ್ರೂ ಈ ಕೆಲವು ಐಟಿ ಸೆಕ್ಟರ್ಗಳಲ್ಲಿ ಅಥವಾ ಈಗ ಕೂಲಿ ಕಾರ್ಮಿಕರಾಗಿರ್ಬೋದು, ಕೆಲವು ಕೆಲಸದಲ್ಲಿ ಇದು ಅಪ್ಲೈ ಆಗ್ತಾ ಇಲ್ಲ ಅಥವಾ ಅದನ್ನ ಪರಿಗಣಿಸ್ತಾ ಇಲ್ಲ. ಅದರಿಂದ ಹೆಣ್ಮಕ್ಳಿಗೆ ತೊಂದರೆ ಆಗ್ತಾ ಇದೆ, ಅಂದ್ರೆ ಮಾತೃತ್ವ ರಜೆಯನ್ನ ಪಡ್ಕೊಳ್ಳೋದಿಕ್ಕೆ ತೊಂದರೆ ಆಗ್ತಾ ಇದೆ. ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಮ್ಯಾಮ್?
3: ಇಲ್ಲಿವರೆಗೆ ಇರುವ ಮಾತೃತ್ವ ರಜೆಗೆ ಸಂಬಂಧಿಸಿದ ಕಾನೂನುಗಳಲ್ಲಿ ಮೆಟರ್ನಿಟಿ ಬೆನಿಫಿಟ್ ಆಕ್ಟ್ 1961 ಹೆಚ್ಚಾಗಿ ಸರ್ಕಾರ ಹಾಗೂ ಸರ್ಕಾರೇತರ ಅನುದಾನಿತ ಸಂಸ್ಥೆಗಳಲ್ಲಿ ಕೆಲಸ ಮಾಡೋ ಮಹಿಳೆಯರಿಗೆ ಅನ್ವಯ ಆಗ್ತಿತ್ತು. ಆದ್ರೆ ಸಂಸ್ಥೆಗಳಲ್ಲಿ ಕೆಲಸ ಮಾಡುವಂತಹ ಮಹಿಳಾ ಉದ್ಯೋಗಿಗಳು, ಕೂಲಿ ಕಾರ್ಮಿಕರು ಹಾಗೂ ಐಟಿ ಸೆಕ್ಟರ್ಗಳಲ್ಲಿ ಕೆಲಸ ಮಾಡುವಂತವರು, ಇತರೆ ಸರ್ಕಾರದ ಅನುದಾನ ಪಡೆದುಕೊಳ್ಳದೇ ಕೆಲಸ ಮಾಡ್ತಾ ಇರುವಂತಹ ಸಂಸ್ಥೆಗಳಲ್ಲಿನ ಮಹಿಳಾ ಉದ್ಯೋಗಿಗಳಿಗೆ ವೇತನ ಸಹಿತ ರಜೆಯ ಬಗ್ಗೆ ಯಾವುದೇ ಪ್ರಾವಿಷನ್ ಇರಲಿಲ್ಲ. ಹಾಗಾಗಿ 2020ರಲ್ಲಿ ದಿ ಕೋಡ್ ಆನ್ ಸೋಷಿಯಲ್ ಸೆಕ್ಯೂರಿಟಿ 2020 ಇದನ್ನು ಜಾರಿಗೆ ತರಲಾಯಿತು. ಇದರ ಪ್ರಕಾರ ಯಾವುದೆಲ್ಲ ಮಹಿಳಾ ಉದ್ಯೋಗಿಗಳಿಗೆ ಮಾತೃತ್ವ ರಜೆಯನ್ನು ಕೊಡಬಹುದು ಎಂಬ ಬಗ್ಗೆ ಅದರಲ್ಲಿ ಉಲ್ಲೇಖಿಸಲಾಗಿದೆ. ಅದರಂತೆ ಎರಡು ಮಕ್ಕಳುಗಳಿಗೆ ಸಂಬಂಧಿಸಿದಂತೆ ಮಾತೃತ್ವ ರಜೆಯನ್ನು 26 ವಾರಗಳ ಕಾಲ ಅದರ ಮಾಲೀಕರು ನೀಡಬೇಕಾಗುತ್ತದೆ, ಅಂದರೆ ವೇತನ ಸಹಿತ ರಜೆಯನ್ನು ನೀಡಬೇಕಾಗುತ್ತದೆ. ಮಾತೃತ್ವ ರಜೆಯನ್ನು ಪಡ್ಕೊಳ್ಬೇಕಾದ್ರೆ ಆಕೆಯು, ಅಂದ್ರೆ ಮಹಿಳಾ ಉದ್ಯೋಗಿ, ತಾನು ಕೆಲಸ ಮಾಡುವ ಸಂಸ್ಥೆಯಲ್ಲಿ ಹಿಂದಿನ 12 ತಿಂಗಳುಗಳ ಅವಧಿಯಲ್ಲಿ 80 ದಿನಗಳ ಕಾಲ ಕೆಲಸ ಮಾಡಿರ್ಬೇಕಾಗತ್ತೆ, ಕಡ್ಡಾಯವಾಗಿ ಕೆಲಸ ಮಾಡಿರ್ಬೇಕಾಗತ್ತೆ. ಹಾಗಿದ್ರೆ ಮಾತ್ರ ಆಕೆ ಮಾತೃತ್ವ ರಜೆಯನ್ನ ವೇತನ ಸಹಿತವಾಗಿ ಪಡ್ಕೊಳ್ಳೋದಕ್ಕೆ ಅರ್ಹಳಾಗಿರ್ತಾಳೆ. ಇಲ್ಲದೆ ಇದ್ರೆ ಜೊತೆಗೆ ಆಕೆ ಮಸ್ಟರ್ ರೋಲ್ ಅಲ್ಲಿ ಎಂಟರ್ ಆಗಿರ್ಬೇಕು ಆಕೆ ನೇಮ್, ಅಂದ್ರೆ ಎವ್ರಿ ಡೇ ಆಕೆ ಹಾಜರಾತಿ ಅಲ್ಲಿ ನಮೂದಾಗ್ತಾ ಇರ್ಬೇಕು. ಅದ್ರ ಪ್ರಕಾರ 80 ದಿನ ಕೆಲಸ ಮಾಡಿರ್ಬೇಕಾಗತ್ತೆ.
2: ಸರಿ ಸರಿ.
3: ಎರಡು ಮಕ್ಕಳುಗಳಿಗೆ ಆ ವೇತನ ಸಹಿತ ರಜೆನ ಆ ಸಂಸ್ಥೆಯ ಮಾಲೀಕರು ಕಡ್ಡಾಯವಾಗಿ ನೀಡಬೇಕಾಗಿರುತ್ತದೆ. ನಂತರ ಎರಡು ಮಕ್ಕಳಿಗಿಂತ ಹೆಚ್ಚು ಮಕ್ಕಳುಗಳು ಏನಾದ್ರು ಮಾಡಿಕೊಂಡಿದ್ದ ಪಕ್ಷದಲ್ಲಿ 12 ವಾರಗಳ ಕಾಲ ರಜೆಯನ್ನ ನೀಡಬೇಕಾಗತ್ತೆ. ವೇತನ ಸಹಿತ ರಜೆಯನ್ನು ನೀಡುವುದು ಸಹ ಕಡ್ಡಾಯ ಆಗಿದೆ. ಅದಲ್ಲದೆ ದತ್ತು ತಗೊಂಡ ತಾಯಿಗೆ ಸಹ, ಮಗುನ ದತ್ತು ತಗೊಂಡ ತಾಯಿನೂ ಸಹ, ಆಕೆ ಅವ್ರ ಪಾಲಕರಿಂದ ಅವಳ ಮಗುನ ಪಡ್ಕೊಳ್ತಾಳಲ್ಲ, ಅಲ್ಲಿಂದ

0: ಹನ್ನೆರಡು ವಾರಗಳ ಕಾಲ ವೇತನ ಸಹಿತ ರಜೆನ ಮಾಲೀಕರು ಕಡ್ಡಾಯವಾಗಿ ಕೊಡಬೇಕಾಗಿ ಬರುತ್ತೆ. ಅದು ಅಲ್ಲದೆ ಈಗ ಸರೋಗೆಸಿ ಬಗ್ಗೆ ನೀವೆಲ್ಲ ತಿಳ್ಕೊಂಡಿದ್ದೀರಿ, ಸರೋಗೇಟ್ ಮದರ್ಗೆ ಸಹ ಆಕೆ ತಾನ್ ಹೆತ್ತ ಮಗುನ ಅದರ ಪಾಲಕರು ಯಾರಿದ್ದಾರೆ ಅವ್ರಿಗೆ ಒಪ್ಪಿಸುವ ದಿನದಿಂದ ಪ್ರಾರಂಭಿಸಿ ಹನ್ನೆರಡು ವಾರಗಳ ಕಾಲ ವೇತನ ಸಹಿತ ರಜೆನ ನೀಡೋದು ಸಹ ಮಾಲೀಕರಿಗೆ ಕಡ್ಡಾಯ ಆಗಿರುತ್ತೆ. ಅವರು ಅದನ್ನು ಸಹ ಪಾಲಿಸಲೇಬೇಕಾಗಿರುತ್ತದೆ.
1: ಓಕೆ, ಸೊ ಇದಿಷ್ಟು ಈ ಮಾತೃತ್ವಕ್ಕೆ ಸಂಬಂಧಪಟ್ಟ ಹಾಗೆ ದಿ ಕೋಡ್ ಆಫ್ ಸೋಷಿಯಲ್ ಸೆಕ್ಯೂರಿಟಿ 2020 ಇದರ ಅನ್ವಯ ಈಗ ನೀವು ಹೇಳಿದ ಅಷ್ಟು ರಜೆಯ ನಿಯಮಗಳನ್ನ, ಮಾತೃತ್ವ ರಜೆಯ ನಿಯಮಗಳನ್ನ
0: ಹೌದು
1: ಯಾವುದೇ ಕಂಪನಿಯ ಮಾಲೀಕರು ಸರ್ಕಾರಿ ಅಥವಾ ಖಾಸಗಿ ಯಾವುದೇ ಆಗಿರಬಹುದು ಎಲ್ಲೇ ಆಗಿರಬಹುದು ಅವರು ಅದನ್ನ ಪಾಲಿಸಲೇಬೇಕಾಗತ್ತೆ.
0: ನಿರಾಕರಿಸ ಹಾಗಿಲ್ಲ.
1: ಹೌದು, ಪ್ರೊವೈಡೆಡ್ ಅವರು 3 ತಿಂಗಳುಗಳ ಕಾಲ ಅಂದ್ರೆ 80 ದಿನಗಳ ಕಾಲ ಆಕೆ
0: ರಜೆ ಪಡೆದುಕೊಳ್ಳುವ ಹಿಂದಿನ 12 ತಿಂಗಳುಗಳಲ್ಲಿ 80 ದಿನಗಳ ಕಾಲ ಕಡ್ಡಾಯವಾಗಿ ಕೆಲಸ ಮಾಡಿರ್ಬೇಕಾಗತ್ತೆ. ಆ ಸಂದರ್ಭಗಳಲ್ಲಿ ಮಾತ್ರ ಆಕೆ ರಜೆ ಪಡ್ಕೊಳ್ಳಕ್ಕೆ ಅರ್ಹಳಾಗಿರ್ತಾಳೆ.
1: ಹಾ ಹೌದು, ಖಂಡಿತವಾಗ್ಲೂ. ಓಕೆ, ಸೊ ಇವಾಗ ಈ ಮಾತೃತ್ವ ರಜೆಯ ಕುರಿತಾದ ಒಂದಷ್ಟು ವಿಚಾರಗಳನ್ನ ತಿಳ್ಕೊಂಡ್ವಿ. ಈಗ ಮತ್ತೊಂದು ಪ್ರಶ್ನೆ ಏನಪ್ಪ ಅಂತ ಹೇಳಿದ್ರೆ, ಈಗ ತಂದೆಯ ಹೆಸರು ಬದಲಾವಣೆ ಆಯ್ತು ಅಂತ ಹೇಳಿದ್ರೆ ಆತನ ಮಗುವಿಗೆ ಸಿಗ್ಬೇಕಾಗಿರುವಂತಹ ಹಕ್ಕುಗಳಲ್ಲಿ ಏನಾದ್ರೂ ಬದಲಾವಣೆ ಆಗತ್ತಾ ಅಂತ ಹೇಳಿ.
0: ಇದು ಒಂದು ಒಳ್ಳೆ ಪ್ರಶ್ನೆ. ಯಾಕೆ ಅಂತಂದ್ರೆ ಇತ್ತೀಚಿನ ದಿನಮಾನಗಳಲ್ಲಿ ವೈವಾಹಿಕ ಸಂಬಂಧಗಳು ಹದಗೆಡ್ತಾ ಇರೋದ್ರಿಂದ ಮದುವೆ ಅನ್ನೋ ಏನು ಸಾಂಸ್ಥಿಕ ಜವಾಬ್ದಾರಿಗಳಿತ್ತು ಅದನ್ನ ಗಂಡು ಹೆಣ್ಣು ಇಬ್ರು ಸಹ ಪಾಲನೆ ಮಾಡೋ ಇದು ಕಡಿಮೆ ಆಗ್ತಾ ಇರೋದ್ರಿಂದ, ಅದು ಬೇರೆ ಬೇರೆ ವಿವಿಧ ಕಾರಣಗಳಿಗಾಗಿ ಇರ್ಬೋದು, ಇಬ್ರು ಮಧ್ಯೆ ಹೊಂದಾಣಿಕೆ ಇಲ್ಲದೆ ಇರೋದು ಅಥವಾ ಬಲವಂತದ ಮದುವೆಗಳು ಅಥವಾ ಅತ್ಯಾಚಾರ ಬಲಾತ್ಕಾರಗಳಿಂದ ಹುಟ್ಟಿದ ಮಕ್ಕಳುಗಳು, ಹಂಗಿದ್ದಾಗ ಬದಲಾವಣೆಗೆ ಸಂಬಂಧಿಸಿದಂತೆ ಅಂದ್ರೆ ಹೆಣ್ಮಕ್ಳು ಬಯಲಾಜಿಕಲ್ ಫಾದರ್ ಏನಿದ್ದಾರೆ ಅವ್ರ ಹೆಸರನ್ನ ಬದಲಾಯಿಸಿ ಆಕೆನವರು ಮತ್ತೆ ಮರು ವಿವಾಹ ಆದಲ್ಲಿ ಮಲತಂದೆಯ ಹೆಸರನ್ನ ಮಗುವಿನ ಹೆಸರು ಜೊತೆಗೆ ಸೇರ್ಸೋದಿಕ್ಕಾಗ್ಲಿ, ಸರ್ನೇಮ್ ಅಥವಾ ಬರ್ತ್ ಸರ್ಟಿಫಿಕೇಟ್ ಅಲ್ಲಿ ತಂದೆ ಹೆಸರು ಸೇರ್ಸೋದಿಕ್ಕಾಗ್ಲಿ ಅವಕಾಶ ಇದೆಯಾ ಅಂತ ಬಹಳಷ್ಟು ಜನ ನನಗೆ ಅಂದ್ರೆ ಮಹಿಳಾ ಕಕ್ಷಿದಾರರು ಕೇಳ್ತಾ ಇದ್ರು. ಜೈವಿಕ ತಂದೆ ಅಂದ್ರೆ ಬಯೋಲಾಜಿಕಲ್ ಫಾದರ್ ಹೆಸರು ಬರ್ತ್ ಸರ್ಟಿಫಿಕೇಟ್ ನಲ್ಲಿ ಮೊದಲು ಇರುತ್ತೆ.
1: ಹೌದು,
0: ಆದ್ರೆ ಆಕೆ ಮರು ಮದುವೆ ಆದ ನಂತರ ಎರಡನೇ ಗಂಡ ಅಂದರೆ ಮಗುವಿನ ಮಲತಂದೆ ಹೆಸರು ಆ ಮಗುವಿನ ಹೆಸರಿನ ಜೊತೆಗೆ ಮಲತಂದೆಯ ಸರ್ನೇಮ್ ಆಗ್ಲಿ ಪೂರ್ತಿ ಹೆಸರು ಮಗುವಿನ ಹೆಸರು ಜೊತೆಗೆ ಸೇರ್ಬೇಕಾ? ಸೇರಿದ್ರೆ ಭವಿಷ್ಯದಲ್ಲಿ ಆಕೆ ಮುಜುಗರಗೊಳಗಾಗದು ತಪ್ಪುತ್ತೆ, ಅವಳಲ್ಲದೆ ಆಕೆಯ ಮಗು ಸಹ ಸಮಾಜದಲ್ಲಿ ಮುಜುಗರ ಅನುಭವಿಸೋದು ತಪ್ಪಿಸೋ ಕಾರಣಕ್ಕೋಸ್ಕರ ನ್ಯಾಯಾಲಯಗಳು ಇತ್ತೀಚೆಗೆ ಹಲವಾರು ಪ್ರಕರಣಗಳಲ್ಲಿ ಯಾವುದೇ ಮಹಿಳೆ ತಾನು ಒಬ್ಳೆ ಪಾಲನೆ ಪೋಷಣೆ ಮಾಡಿ ಗಂಡನ ಸಪೋರ್ಟ್ ಇಲ್ಲದೆ ಮಾಡಿದ ಪಕ್ಷದಲ್ಲಿ ಅಥವಾ ಆಕೆ ಡಿವೋರ್ಸ್ ಮಾಡಿ ನಂತರ ಮರು ಮದುವೆ ಆದ ನಂತರ ತನ್ನ ಎರಡನೇ ಗಂಡ ಏನಿದ್ದಾರೆ ಮಗುವಿನ ಪಾಲನೆ ಪೋಷಣೆ ಮಾಡ್ತಿದ್ದಾಗ ಮಗು ಸಹ ಆತನ್ನ ತನ್ನ ತಂದೆ ಎಂದು ಭಾವಿಸಿ ಅದೇ ರೀತಿ ಆತನು ಜವಾಬ್ದಾರಿಯುತವಾಗಿ ಪ್ರೀತಿಯಿಂದ ಮಾಡ್ತಿದ್ದ ಪಕ್ಷದಲ್ಲಿ ಅಂತಹ ಸಂದರ್ಭಗಳಲ್ಲಿ ಆ ಮಲತಂದೆ ಹೆಸರನ್ನ ಸೇರಿಸೋದಿಕ್ಕೋಸ್ಕರ ಹಲವಾರು ಅಡೆತಡೆಗಳು ಇತ್ತು. ಇಲ್ಲಿವರೆಗೆ ಕಾನೂನಿನ ತೊಡಕುಗಳಿತ್ತು,
1: ಬಹಳ ಇತ್ತು.
0: ಹಾಗಾಗಿ ಈ ಸಂದರ್ಭಗಳಲ್ಲಿ ಯಾರು ಕೋರ್ಟ್ನ ಅಪ್ರೋಚ್ ಮಾಡ್ತಾರೆ ಅವರುಗಳಿಗೆ ಇತ್ತೀಚಿನ ನ್ಯಾಯಾಲಯಗಳು ಒಳ್ಳೆಯ ತೀರ್ಪುಗಳನ್ನ ನೀಡ್ತಾ ಬಂದಿದೆ. ಮೊದಲಿಗೆ ಅವರು ರಿಜಿಸ್ಟ್ರಾರ್ ಆಫ್ ಬರ್ತ್ಸ್ ಅಂಡ್ ಡೆತ್ಸ್ ಅವ್ರನ್ನ ಅಪ್ರೋಚ್ ಮಾಡಿ ಕೇಳ್ಕೋಬೇಕು, ಈ ತರ ಒಂದು ಅಪ್ಲಿಕೇಶನ್ ಸಲ್ಲಿಸಬೇಕು ಅಂದ್ರೆ ಲೋಕಲ್ ಮುನ್ಸಿಪಾಲಿಟಿಯಲ್ಲಿ, ಅಲ್ಲಿ ನನ್ನ ಮಗುವಿನ ತಂದೆ ಹೆಸರು ಚೇಂಜ್ ಆಗ್ಬೇಕು, ಯಾವ್ಯಾವ ಕಾರಣಗಳಿಗಾಗಿ ಡಿವೋರ್ಸ್ ಆಗಿದ್ಯಾ, ಅಥವಾ ಮಗು ಚಿಕ್ಕ ವಯಸ್ಸಿನಲ್ಲಿದ್ದಾಳೆ ಗಂಡ ಬಿಟ್ಟು ಹೋಗಿ ಈಕೆನೆ ಮಗುನ ನೋಡ್ಕೊಂಡಿದ್ದ ಪಕ್ಷದಲ್ಲಿ, ಆತಂದ್ ಏನೂ ಜವಾಬ್ದಾರಿ ಇಲ್ದಿದ್ದ ಪಕ್ಷದಲ್ಲಿ ಆ ಮಗುವಿನ ಹೆಸರನ್ನ ಚೇಂಜ್ ಮಾಡ್ಕೊಡಿ ಅಂತ ಕೇಳಿದಾಗ ಮುನ್ಸಿಪಾಲಿಟಿ ಅಂದ್ರೆ ಲೋಕಲ್ ಮುನ್ಸಿಪಾಲಿಟಿ ಏನಿದ್ದಾರೆ ರಿಜಿಸ್ಟ್ರಾರ್ ಅವರು ನಿರಾಕರಿಸಿರ್ತಾರೆ. ಯಾಕೆ ಅಂದ್ರೆ ರಿಜಿಸ್ಟ್ರೇಷನ್ ಆಫ್ ಬರ್ತ್ಸ್ ಅಂಡ್ ಡೆತ್ಸ್ ಆಕ್ಟ್ 1969 ಪ್ರಕಾರ ಸೆಕ್ಷನ್ 15 ಕೇವಲ ತಪ್ಪಾದ ನಮೂದುಗಳನ್ನ ಅಂದ್ರೆ ಹೆಸರು ಮಿಸ್ಟೇಕ್ ಆಗಿದ್ದಾಗ ಅಥವಾ ಇನಿಷಿಯಲ್ಸ್ ಸರಿ ಇಲ್ದಿದ್ದಾಗ ಹೆಸರು ಬದಲಾವಣೆ ಆಗಿದ್ದಾಗ ಆ ಹೆಸರುಗಳನ್ನ ಮಗುವಿನ ಹೆಸರನ್ನ ಅಥವಾ ತಂದೆ ಹೆಸರನ್ನ ಬದಲಾಯಿಸೋ ಪ್ರಾವಿಷನ್ ಮಾಡಿದ್ರು. ಆದ್ರೆ ಈ ಮಗುವಿನ ತಂದೆ ಹೆಸರೇನೆ ಬದಲಾಯಿಸಿ ಮತ್ತೊಬ್ಬ ವ್ಯಕ್ತಿಯ ಹೆಸರನ್ನ ಬದಲಾಯಿಸೋದಕ್ಕೆ ಅವಕಾಶ ಇಲ್ಲ ಅಂತ ನಿರಾಕರಿಸ್ತಾ ಇದ್ದರು. ಯಾಕೆಂದ್ರೆ ಇನ್ನೂ ಆ ಸೆಕ್ಷನ್ ಅಮೆಂಡ್ ಆಗಿಲ್ಲ, ಹಾಗಾಗಿ ಅದನ್ನ ನಿರಾಕರಿಸ್ತಾ ಇದ್ದಿದ್ರಿಂದ ಬಹಳಷ್ಟು ಮಹಿಳೆಯರು ಮತ್ತೆ ಮಕ್ಕಳು ತೊಂದರೆ ಅನುಭವಿಸ್ತಾ ಇದ್ರು. ಯಾಕೆಂದ್ರೆ ಈಗಾಗ್ಲೇ ಬಿಟ್ಟು ಹೋಗಿರೋ ಗಂಡನ ಹೆಸರನ್ನ ತನ್ನ ಮಗುಗೆ ಮುಂದೆ ಅದೇ ಹೆಸರಿನ ಮೂಲಕ ಗುರುತಿಸಲ್ಪಡೋದು ಅವ್ರಿಗೆ ಇಷ್ಟ ಆಗ್ತಿರ್ಲಿಲ್ಲ, ತಾಯಿಗೂ ಇಷ್ಟ ಆಗ್ತಿರ್ಲಿಲ್ಲ, ಮಗುಗೂ ಇಷ್ಟ ಆಗ್ತಿರ್ಲಿಲ್ಲ. ಹಾಗಾಗಿ ಆತ್ರೇಯಿ ಭಟ್ಟಾಚಾರ್ಯ ವಿರುದ್ಧ ರಿಜಿಸ್ಟ್ರಾರ್ ಆಫ್ ಬರ್ತ್ಸ್ ಅಂಡ್ ಡೆತ್ಸ್ ಕಲ್ಕಟ್ಟಾ ಹೈಕೋರ್ಟ್ ಒಂದು ಪ್ರಕರಣದಲ್ಲಿ ಮಗುವಿನ ಮೂಲ ತಂದೆಯ ಅಂದರೆ ಬಯೋಲಾಜಿಕಲ್ ಫಾದರ್ ತಂದೆಯ ಸರ್ನೇಮ್ನ ಬದಲಾಯಿಸಿ ನಂತರ ಮಗುವಿನ ತಾಯಿಯ ತಂದೆಯ ಅಂದ್ರೆ

0: ತಾತನ ಗ್ರ್ಯಾಂಡ್ ಫಾದರ್ ಅವ್ರದ್ದು ಸರ್ನೇಮ್ ನ ಬಳಸ್ಕೊಳ್ಳೋದಕ್ಕೆ ಕೋರ್ಟ್ ಅನುಮತಿ ಕೊಡ್ತು. ಯಾಕೆ ಅಂತಂದ್ರೆ ಆ ಹಿಂದೆ ಬಯೋಲಾಜಿಕಲ್ ಫಾದರ್ ಡಿವೋರ್ಸ್ ಕೊಟ್ಟಿದ್ರಿಂದ ತನ್ನ ತಾಯಿಗೆ ಮಗುವಿನ ಹೆಸರು ಸರ್ನೇಮ್ ನ ತಾತನ ಸರ್ನೇಮ್ ಇಂದ ಉಪಯೋಗಿಸ್ಕೊಳ್ಳಕ್ ಶುರು ಮಾಡಿದ್ರು. ಯಾಕೆ ಅಂತಂದ್ರೆ ಅವಕ್ಕೆ ಇನ್ನು ಮರುಮದುವೆ ಆಗಿರ್ಲಿಲ್ಲ. ಏನಾದ್ರೂ ಮರುಮದುವೆ ಆಗಿದ್ದ ಪಕ್ಷದಲ್ಲಿ ಆ ಪ್ರಕರಣದಲ್ಲಿ ಡೈರೆಕ್ಷನ್ ಕೊಡ್ತು ಕೋರ್ಟ್, ಈ ರೀತಿ ಆಕೆಯ ತಾತನ ಸರ್ನೇಮ್ ನ ಉಪಯೋಗಿಸ್ಕೊಳ್ಳಕ್ಕೆ ಅನುಮತಿ ಕೊಡಬೇಕು ಅಂತ. ಹಾಗಾಗಿ ಆ ಆರ್ಟಿಕಲ್ 226 ಕೆಳಗಡೆ ರಿಟ್ ಪಿಟಿಷನ್ ಏನ್ ಹಾಕೊಂಡಿದ್ರು ಅದನ್ನ ಕೋರ್ಟ್ ಮಾನ್ಯ ಮಾಡ್ತು ಮತ್ತೆ ಅವ್ರಿಗೆ ಡೈರೆಕ್ಷನ್ ಕೊಡ್ತು ಚೇಂಜ್ ಮಾಡಿ ಅಂತ. ಯಾಕೆಂದ್ರೆ ಸಿವಿಲ್ ಕೋರ್ಟ್ ಅಲ್ಲಿ ಅದನ್ನ ಮಾಡಕ್ಕಾಗಲ್ಲ, ಅದು ಪ್ರಾವಿಷನ್ ಇನ್ನು ಅಮೆಂಡ್ ಆಗಿಲ್ದಿರೋದ್ರಿಂದ. ಹಾಗಾಗಿ ಬರ್ತ್ಸ್ ಅಂಡ್ ಡೆತ್ಸ್ ಇದರಲ್ಲಿ ಸಿವಿಲ್ ಕೋರ್ಟ್ ಅಲ್ಲಿ ಮಾಡಕ್ಕಾಗದೆ ರಿಟ್ ಪಿಟಿಷನ್ ಹೋದ್ರು ಅಲ್ಲಿ ಚೇಂಜ್ ಆಯ್ತು, ಆಕೆಗೆ ನ್ಯಾಯ ಸಿಕ್ತು.
1: ಓಕೆ, ಸೊ ಇಲ್ಲಿ ಸರ್ನೇಮ್ ಅಂತ ನೀವು ಹೇಳಿದಾಗ ಒಂದು ವಿಷಯ ನೆನಪಾಯ್ತು. ಇಲ್ಲಿ ನಮ್ಮ ದಕ್ಷಿಣ ಭಾಗದಲ್ಲಿ, ದಕ್ಷಿಣ ಭಾರತದಲ್ಲಿ ಅಂತ ತಗೊಂಡಾಗ ಸರ್ನೇಮು ಬಳಕೆ ಸ್ವಲ್ಪ ಕಡಿಮೆ, ಆದ್ರೆ ಈ ಉತ್ತರ ಭಾರತದಲ್ಲಿ, ಅದರಲ್ಲೂ ಈ ಬೆಂಗಾಲ್, ಉತ್ತರ ಪ್ರದೇಶ ಆ ಕಡೆ ಸೈಡ್ ಎಲ್ಲ, ರಾಜಸ್ಥಾನ್ ಈ ತರ ರಾಜ್ಯಗಳನ್ನ ನಾವು ತೆಗೆದುಕೊಂಡ್ರೆ ಅಲ್ಲಿ ಈ ಸರ್ನೇಮ್ ಬಳಕೆ ತುಂಬಾ ಇದೆ. ಅವರು ಗುರುತಿಸಲ್ಪಡೋದೇ ಆ ಸರ್ನೇಮ್ ಇಂದ. ಸೊ ಅಲ್ಲಿ ಈ ಸರ್ನೇಮ್ ಅನ್ನುವಂಥದ್ದು ಬಹಳ ಮುಖ್ಯವಾದ ಪಾತ್ರವನ್ನ ವಹಿಸುತ್ತೆ, ಹಾಗಾಗಿ ಅವ್ರಿಗೆ ಅದು ಒಂದ್ ರೀತಿ ಗೌರವದ ಪ್ರಶ್ನೆ ಕೂಡ. ಆದ್ರೆ ನಮ್ಮ ದಕ್ಷಿಣ ಭಾರತಕ್ಕೆ ಬಂದಾಗ ಆ ಸರ್ನೇಮು ಕೆಲವರು ತುಂಬಾ ಅಂದ್ರೆ ಇಂಪಾರ್ಟೆಂಟ್ ಅಥವಾ ಮುಖ್ಯವಾಗಿ ಪರಿಗಣಿಸ್ತಾರೆ, ಕೆಲವರು ಅದು ಏನು ತೊಂದರೆ ಇಲ್ಲ ಅಂತ ಹೇಳಿ ಬಿಟ್ಟು ಹಾಕ್ಬಿಡ್ತಾರೆ. ನಮ್ಮಲ್ಲಿ ಏನಂತಂದ್ರೆ ಈಗ ತಂದೆ ಹೆಸರನ್ನ ಸೇರಿಸ್ತಾರೆ ಅಥವಾ ಊರಿನ ಹೆಸರನ್ನ ಸೇರಿಸಿಡ್ತಾರೆ, ಅಂದ್ರೆ ಒಂದೇ ಸರ್ನೇಮ್ ಅಂತ ಇರೋದಿಲ್ಲ. ಹೌದು,
0: ಉತ್ತರ ಕರ್ನಾಟಕದಲ್ಲಿ ಈಗಲೂ ಇದೆ.
1: ಆದ್ರೆ ಈ ಪ್ರಕರಣ ನಮ್ಮ ದಕ್ಷಿಣ ಭಾರತಕ್ಕೆ ಬಂದಾಗ್ಲೂ ಕೂಡ ಅನ್ವಯ ಆಗುತ್ತಾ ಈ ಒಂದು?
0: ಯಾಕೆ ಅಂತಂದ್ರೆ ಈವನ್ ಕೊಡಗಿನಲ್ಲಿ ಕುಟುಂಬಗಳ ಹೆಸರುಗಳಿದೆ.
1: ಹೌದು,
0: ನಾಪಂಡ ಆ ತರದ್ದೆಲ್ಲ ಹೆಸರುಗಳಿದೆ. ಅವ್ರ ಕುಟುಂಬದ ಹೆಸರಲ್ಲೇನೆ ಆ ವ್ಯಕ್ತಿಗಳನ್ನ ಗುರುತಿಸ್ತಾ ಇರ್ತಾರೆ. ಹಾಗಾಗಿ ಅಂತ ಸಂದರ್ಭಗಳಲ್ಲಿ ಈ ತೀರ್ಪು ಅನ್ವಯ ಆಗತ್ತೆ.
1: ಹೌದು, ಹಾಗೇನೆ ಈಗ ಈ ಒಂದು ಪ್ರಕರಣವನ್ನ ಉದಾಹರಣೆಯಾಗಿ ತೆಗೆದುಕೊಂಡು ಕೂಡ ನಾವು ಈ ರೀತಿ ಮಾಡಬೇಕು ಅಂತ ಅನ್ಕೊಂಡಿದೀವಿ ಅಂತ ಹೇಳಿದ್ರೆ ಅದಕ್ಕೆ ಒಪ್ಪಿಗೆ ಸೂಚಿಸಬಹುದು ಅಂತ. ಇದು ಒಂಥರ ಒಂದು ಸಕಾರಾತ್ಮಕವಾಗಿ ಒಂದು ಹೆಜ್ಜೆ ಮುಂದೆ ಬಂದಿದೆ ಅಂತ ಹೇಳ್ಬೋದು.
0: ನ್ಯಾಯಾಲಯಗಳು ಈ ಬಗ್ಗೆ ಏನು ಸಾಮಾಜಿಕ ನ್ಯಾಯನ ಮಹಿಳೆಯರಿಗೆ ದೊರಕಿಸ್ಕೊಟ್ಟಂಗಾಗಿದೆ ಇದು.
1: ಹೌದು,
0: ಈ ಮೂಲಕ, ಈ ತೀರ್ಪಿನ ಮೂಲಕ ಸಾಮಾಜಿಕ ನ್ಯಾಯ ಸಿಕ್ಕಿದೆ.
1: ಹೌದು,
0: ಯಾಕೆಂದ್ರೆ ಇದು ನ್ಯಾಚುರಲ್ ಜಸ್ಟಿಸ್.
1: ಹೌದು ಹೌದು. ಓಕೆ, ಸೊ ಮ್ಯಾಮ್, ಇವಾಗ ಈ ಒಂದು ಪ್ರಕರಣದ ಕುರಿತಾಗಿ ಒಂದು ಕೊನೆಯ ಪ್ರಶ್ನೆ ಏನಂತ ಹೇಳಿದ್ರೆ, ಅದೇ ನಾವು ಆಸ್ತಿ ಹಕ್ಕುಗಳ ಬಗ್ಗೆ ಮಾತಾಡ್ತಾ ಇದ್ವಲ್ಲ, ಸೊ ಈಗ ಬಯೋಲಾಜಿಕಲ್ ಫಾದರ್ ಅವರ ಆಸ್ತಿ ಹಕ್ಕು ಆ ಮಗುವಿಗೆ ಸಿಗುತ್ತಾ?
0: ಹಾ, ಇದ್ರ ಬಗ್ಗೆ ಹೇಳೋದಾದ್ರೆ ಮಗುವಿನ ತಾಯಿ ಡಿವೋರ್ಸ್ ನಂತರ ಮರು ಮದುವೆ ಆದ ಪಕ್ಷದಲ್ಲಿ ಸ್ಟೆಪ್ ಫಾದರ್ ಹೆಸರನ್ನ ಚೇಂಜ್ ಮಾಡ್ಕೊಳ್ಬಹುದು ಅಂತ ಹೇಳಿದೆ ನಾನು.
1: ಹೌದು,
0: ಸ್ಟೆಪ್ ಫಾದರ್ ಹೆಸರನ್ನ ಬರ್ತ್ ಸರ್ಟಿಫಿಕೇಟ್ ಅಲ್ಲಿ ಅಲ್ಲಿ ಅರ್ಜಿ ಸಲ್ಲಿಸಿ ಬದಲಾವಣೆಗೆ ಕೇಳ್ಕೋಬಹುದು. ಆಗದಿದ್ದ ಪಕ್ಷದಲ್ಲಿ ನ್ಯಾಯಾಲಯನ ಅಪ್ರೋಚ್ ಮಾಡಿ ಆ ರಿಜಿಸ್ಟ್ರಾರ್ ಆಫ್ ಬರ್ತ್ಸ್ ಅಂಡ್ ಡೆತ್ಸ್ ಏನಿದ್ದಾರೆ ಅವ್ರಿಗೆ ಡೈರೆಕ್ಷನ್ ಕೊಡಿಸಬಹುದು.
1: ಹೌದು,
0: ಅವಾಗ ಅದು ಬದಲಾವಣೆ ಆಗುತ್ತೆ. ಅದಕ್ಕೆ ಪ್ರೊಸೀಜರ್ಸ್ ಇದೆ. ಮಾಮೂಲಿ ಮಗುವಿನ ಹೆಸರು ಬದಲಾವಣೆ ಏನಾದ್ರು ಇದ್ದಾಗ ಏನ್ ಪ್ರೊಸೀಜರ್ಸ್ ಇರುತ್ತೆ, ಅದರ ಜೊತೆಗೆ ನ್ಯಾಯಾಲಯದಿಂದ ಸಹ ಡೈರೆಕ್ಷನ್ ರಿಜಿಸ್ಟ್ರಾರ್ ಅವರಿಗೆ ಕೊಡಿಸಿ ಹೆಸರು ಬದಲಾವಣೆ ಮಾಡಬಹುದು. ಅಂತಹ ಸಂದರ್ಭಗಳಲ್ಲಿ ಮಲತಂದೆಯ ಹೆಸರು ಅಲ್ಲಿ ಇನ್ಕ್ಲೂಡ್ ಆದ ನಂತರ, ಏನು ಮಗುವಿನ ಬರ್ತ್ ಸರ್ಟಿಫಿಕೇಟ್ ಅಲ್ಲಿ ಇನ್ಕ್ಲೂಡ್ ಆದ ನಂತರ, ಆಕೆ ಆ ಬಯೋಲಾಜಿಕಲ್ ಫಾದರ್ದು ಏನ್ ಆಸ್ತಿ ಪಾಸ್ತಿಗಳಿರುತ್ತೆ ಅದ್ರ ಮೇಲಿನ ಹಕ್ಕನ ಕಳ್ಕೊಳ್ತಾರಾ ಮಕ್ಕಳು ಅನ್ನೋದ್ರ ಬಗ್ಗೆ. ಆದ್ರೆ ಸುಪ್ರೀಂ ಕೋರ್ಟ್ ಅದಕ್ಕೂ ಸಹ ಪರಿಹಾರ ಕೊಟ್ಟಿದೆ. ಯಾವುದೇ ಕಾರಣಕ್ಕೂ ಹೆಸರು ಬದಲಾವಣೆ ಆಗಿದ್ರೂ ಸಹ, ಮಲತಂದೆ ಹೆಸರು ಬಂದಿದ್ರು ಸಹ, ಈ ಮೂಲ ತಂದೆ ಯಾರು ಬಯೋಲಾಜಿಕಲ್ ಫಾದರ್ ಇದಾರೆ ಅವ್ರದ್ದೇನ್ ಆಸ್ತಿ ಪಾಸ್ತಿಗಳಿದೆ ಅದ್ರ ಹಕ್ಕನ ಮಕ್ಕಳು ಕಳ್ಕೊಳ್ಳೋದಿಲ್ಲ. ಆ ಹಕ್ಕು ಇದ್ದೇ ಇರುತ್ತೆ
1: ಖಂಡಿತವಾಗ್ಲೂ. ಸೊ ಕಾರಣಾಂತರಗಳಿಂದ ಮಲತಂದೆಯ ಹೆಸರು ಅಥವಾ ತಾಯಿಯ ಹೆಸರು ಅಥವಾ ಸರ್ನೇಮ್ ಬದಲಾವಣೆ ಆದ್ರೂ, ಮಗುವಿನ ಸರ್ನೇಮ್ ಬದಲಾವಣೆ ಆದ್ರೂ ಕೂಡ ಆಸ್ತಿ ಹಕ್ಕಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಬಯಾಲಜಿಕಲ್ ಫಾದರ್ ಏನು ಆಸ್ತಿ ಹಕ್ಕು ಮಗುವಿಗೆ ಸಲ್ಲಬೇಕು ಅದು ಸಲ್ಲೇ ಸಲ್ಲತ್ತೆ. ಹಾಗೆ ಹೆಸರು ಬದಲಾವಣೆನೂ ಕೂಡ ಮಾಡ್ಕೊಳ್ಳೋದಕ್ಕೂ ಕೂಡ ಅವಕಾಶ ಇದೆ ಅಂತ ಹೇಳಿ ಈ ಪ್ರಕರಣ ಹೇಳ್ತಾ.
0: ಹೌದು,
1: ಸರಿ. ಇವಾಗ ಮುಂದಿನ ಪ್ರಕರಣಕ್ಕೆ ಅಥವಾ ಪ್ರಶ್ನೆಗೆ ಹೋಗೋಣ.
0: ಖಂಡಿತ ಖಂಡಿತ.
1: ಇದು ಒಂದು ಭಿನ್ನವಾದಂತಹ ಪ್ರಶ್ನೆ. ಯಾಕೆ ಅಂತ ಹೇಳಿದ್ರೆ ಇದು ಮಹಿಳಾ ಕಾನೂನು ಜಾಗೃತಿ ಕಾರ್ಯಕ್ರಮ. ಹೌದು, ಆದ್ರೆ ಜೊತೆಗೆ ಜವಾಬ್ದಾರಿನೂ ಕೂಡ ಇರಬೇಕು ಅಲ್ವಾ? ಮಹಿಳೆಯರಿಗೆ ಕಾನೂನುಗಳ ಬಗ್ಗೆ ಹೇಗೆ ಗೊತ್ತಿರಬೇಕು ಅಷ್ಟೇ ಅವ್ರಿಗೆ ಅವರ ಜವಾಬ್ದಾರಿನೂ ಕೂಡ ತಿಳಿದಿರಬೇಕು. ಕಾನೂನು ಅವರ ಪರ ಇದೆ ಅಥವಾ ಅವರ ಪರವಾಗಿ ಕಾಯ್ದೆಗಳು ಇದೆ ಅಂತ ಹೇಳಿ ಅದನ್ನ ಯಾವುದೇ ಕಾರಣಕ್ಕೂ ಮಿಸ್ಯೂಸ್ ಮಾಡ್ಕೊಳ್ಬಾರ್ದು ಅಲ್ವಾ? ಆದರೆ ಈ ರೀತಿ ಮಿಸ್ಯೂಸ್ ಮಾಡ್ಕೊಳ್ತಾ ಇರುವಂತಹ ಹೆಣ್ಮಕ್ಕಳ ಬಗ್ಗೆ ಕಾನೂನು ಏನ್ ಹೇಳುತ್ತೆ ಅಂದ್ರೆ, ಒಂದೇ ಪ್ರಶ್ನೆಯಲ್ಲಿ ಈಗ ಗಂಡು ಮಕ್ಕಳಿಂದ ದೌರ್ಜನ್ಯ ಆದ್ರೆ ಈ ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್ ಪರಿಗಣನೆಗೆ ಬರುತ್ತೆ, ಆದ್ರೆ ಅದೇ ಹೆಣ್ಣು ಮಕ್ಕಳಿಂದ ಗಂಡು ಮಕ್ಕಳಿಗೆ ಏನಾದ್ರೂ

0: ಈ ರೀತಿಯ ದೌರ್ಜನ್ಯ ಆಗ್ತಾ ಇತ್ತು ಅಂತಂದ್ರೆ ಅವರಿಂದ ಅವರಿಗೆ ಮೋಸ ಆಗಿರ್ಬೋದು, ಅಥವಾ ಅದೇ ನೀವು ಹೇಳಿದ ಹಾಗೆ ಸಾಮಾಜಿಕವಾಗಿ, ದೈಹಿಕವಾಗಿ, ಮಾನಸಿಕವಾಗಿ ಈ ರೀತಿಯಲ್ಲೆಲ್ಲ ಗಂಡು ಮಕ್ಕಳಿಗೆ ಏನಾದ್ರೂ ತೊಂದರೆ ಆಗ್ತಾ ಇತ್ತು ಹೆಣ್ಮಕ್ಳಿಂದ ಅಂತ ಹೇಳಿದ್ರೆ, ಈ ಒಂದು ಪ್ರಕರಣ ಈಗ ನೀವು ಹೇಳಕ್ ಹೊರಟಿರುವಂತಹ ಪ್ರಕರಣ ಏನ್ ಹೇಳುತ್ತೆ, ಏನು ಆ ಪ್ರಕರಣ ಅಂತ?
1: ಈ ಪ್ರಕರಣದ ಮೂಲಕ ನ್ಯಾಯಾಲಯ ಅಂದ್ರೆ ಸುಪ್ರೀಂ ಕೋರ್ಟ್ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿದ್ದ ಪುರುಷರಿಗೆ ಪರವಾದ ಒಂದು ತೀರ್ಪು ನೀಡಿದೆ ಅಂತ ಹೇಳ್ಬಹುದು. ಇತ್ತೀಚಿನ ಒಂದು ತೀರ್ಪು, ಅದರಲ್ಲಿ ಹೆಸರನ್ನ ಡಿಸ್ಕ್ಲೋಸ್ ಮಾಡಿಲ್ಲ. ಅವರು ಐಪಿಎಸ್ ಆಫೀಸರ್ ಒಬ್ರು ಲೇಡಿ, ಅವರು ಅವರ ಗಂಡನ ಕುಟುಂಬದವ್ರನ್ನ ಅಂದ್ರೆ ಗಂಡ ಮತ್ತೆ ಮಾವ ಅತ್ತೆ ಎಲ್ಲರ ಮೇಲೆ ಒಂದು ದೌರ್ಜನ್ಯ ಪ್ರಕರಣಗಳನ್ನ ಡೊಮೆಸ್ಟಿಕ್ ವೈಲೆನ್ಸ್, 498A, 307, ಕ್ರಿಮಿನಲ್ ಬ್ರೀಚ್ ಆಫ್ ಟ್ರಸ್ಟ್ ಇವುಗಳೆಲ್ಲದೂ ಆರೋಪಣೆ ಮಾಡಿ ಕೇಸ್ ಹಾಕಿದ್ರು.
0: ಓಕೆ, ಅಂದ್ರೆ ಈ ಲೇಡಿ ತನ್ನ ಗಂಡನ ಮತ್ತೆ ಅವರ ಕುಟುಂಬ ಪರಿವಾರದಿಂದ ನನಗೆ ಈ ಎಲ್ಲಾ ಸಮಸ್ಯೆಗಳು
1: ಆಗ್ತಾ ಇದೆ ಅಂತ ದೂರು ಕೊಟ್ಟಿದ್ರು. ಪ್ರಕರಣ ನಡೀತಾ ಇತ್ತು, ಅದು ಸುಪ್ರೀಂ ಕೋರ್ಟ್ ವರ್ಗೂ ಹೋಯಿತು.
0: ಓಕೆ,
1: ಆ ಪ್ರಕರಣದಲ್ಲಿ 102 ದಿನ ಮಾವ ಅಂದ್ರೆ ಗಂಡನ ತಂದೆ, 109 ದಿನ ಗಂಡ ಜುಡಿಷಿಯಲ್ ಕಸ್ಟಡಿ ನ್ಯಾಯಾಂಗ ಬಂಧನದಲ್ಲಿ ಇದ್ರು.
0: ಅಂದ್ರೆ 3-4
1: ಇದ್ರು. ಈ ಪ್ರಕರಣ ಸರ್ವೋಚ್ಚ ನ್ಯಾಯಾಲಯದ ಮುಂದೆ ಬಂದಾಗ ನ್ಯಾಯಾಲಯ ಅಲ್ಲಿದ್ದ ಸಾಕ್ಷ್ಯಗಳನ್ನ ಎಲ್ಲದನ್ನು ಕ್ರೋಡೀಕರಿಸಿ ನೋಡಿದಾಗ ಅದಕ್ಕೆ ಪ್ರೈಮಾ ಫೇಸಿ ಏನು ಆಧಾರಗಳಿಲ್ಲ, ಗ್ರೌಂಡ್ಸ್ ಇಲ್ಲ ಅನ್ನೋದನ್ನ ಕೋರ್ಟ್ ಗಮನಿಸ್ತು. ನಿರಾಧಾರವಾಗಿ ಆರೋಪ ಮಾಡ್ತಾ ಅವರು ಅದನ್ನ ಪ್ರೂವ್ ಮಾಡಕ್ ಆಗದಿರ ಅಂತ ಆರೋಪಗಳಿದ್ದಾಗ, ಜೊತೆಗೆ ಆಕೆ ತನ್ನ ಅಧಿಕಾರನ ದುರುಪಯೋಗ ಮಾಡಿಕೊಂಡು ಅತ್ತೆ ಮಾವನ ಮೇಲೆ ಕೇಸ್ ಹಾಕಿ ಅವ್ರನ್ನ ವಿನಾಕಾರಣ ಶೋಷಣೆ ಮಾಡಿದ್ದ ನೋಡಿ ಕೋರ್ಟ್, ಇದು ಸರಿಯಲ್ಲ, ಇದು ಯಾವುದೇ ಗ್ರೌಂಡ್ಸ್ ಇಲ್ಲದೆ ಮಾಡಿರೋಂತ ಆರೋಪಗಳು ಅಂತ ಹೇಳಿ ಆಕೆಗೆ ಆಕೆ ಕೇಳಿರೋಂತೆ ಡೈವೋರ್ಸ್ ಮಾತ್ರ ಕೊಟ್ಟು ಉಳಿದಂತೆ ಎಲ್ಲಾ ಆರೋಪಗಳನ್ನು ರದ್ದು ಮಾಡಿ ಡಿಸ್ಚಾರ್ಜ್ ಮಾಡಿತು. ಡಿಸ್ಚಾರ್ಜ್ ಅಂದ್ರೆ ನಿರ್ದೋಷಿಗಳು ಅಂತ ತೀರ್ಮಾನ ಮಾಡಿ ಅವ್ರನ್ನ ಹಾನರಬಲ್ ಅಕ್ವಿಟಲ್ ತರ ಡಿಸ್ಚಾರ್ಜ್ ಮಾಡಿ ಅವ್ರನ್ನ ಬಿಡುಗಡೆ ಮಾಡಿತು. ಇದನ್ನ ನೋಡಿದಾಗ ಇತ್ತೀಚಿನ ದಿನಗಳಲ್ಲಿ ಹೆಣ್ಮಕ್ಳುಗಳು ಇರೋ ಕಾನೂನುಗಳನ್ನ, ಮಹಿಳೆಯರ ಪರ ಇರೋ ಕಾನೂನುಗಳನ್ನ ದುರುಪಯೋಗ ಮಾಡ್ಕೊಳ್ತಾ ಇರೋದ್ರಿಂದ ಗಂಡ್ಮಕ್ಳುಗಳು ಸಹ ತುಂಬಾ ದೌರ್ಜನ್ಯಕ್ಕೊಳಗಾಗ್ತಾ ಇದ್ದಾರೆ, ಅವ್ರಿಗೂ ಸಹ ನ್ಯಾಯ ಸಿಕ್ಕದಂಗಾಗಿದೆ ಈ ಕೇಸಿಂದ.
0: ಹೌದು,
1: ಹಾಗಾಗಿ ಆ ಮಹಿಳಾ ಅಧಿಕಾರಿಗೆ ವಾಗ್ದಂಡನೆ ಕೊಟ್ಟಿದೆ ಕೋರ್ಟ್. ಅಂದ್ರೆ ಆಕೆ ಸಾರ್ವಜನಿಕವಾಗಿ ಕ್ಷಮೆ ಕೇಳಬೇಕು, ಆಕೆ ಕ್ಷಮೆ ಕೇಳಿರೋದು ನ್ಯಾಷನಲ್ ಲೆವೆಲ್ ಅಲ್ಲಿ ಪಬ್ಲಿಷ್ ಆಗಂತಹ ಒಂದು ಪತ್ರಿಕೆನಲ್ಲಿ ಪ್ರಕಟ ಆಗ್ಬೇಕು ಅಂತ ಸಹ ಡೈರೆಕ್ಷನ್ ಕೊಟ್ಟಿದೆ. ಇದೆಲ್ಲ ನೋಡಿದಾಗ ನ್ಯಾಯಾಲಯ ನಿಷ್ಪಕ್ಷಪಾತವಾಗಿ ನ್ಯಾಯದಾನ ಮಾಡ್ತಾ ಇದೆ ಅನ್ನೋದು
0: ಖಂಡಿತವಾಗ್ಲು. ಶೋಷಣೆ ಒಳಗಾಗ್ತಾ ಇದಾರೋ ಅವರ ಪರವಾಗಿ ನ್ಯಾಯ ಇರುವಂತದ್ದು.
1: ಹೌದು,
0: ಅದು ಹೆಣ್ಣಾಗ್ಲಿ ಗಂಡ ಆಗ್ಲಿ ಯಾವುದೇ ಲಿಂಗ ಆಗಿದ್ರು
1: ಹೌದು,
0: ಶೋಷಣೆಗೆ ಒಳಗಾಗ್ತಾ ಇರೋರ್ಗೆ ನೊಂದಿರೋರ ಪರವಾಗಿ ಇರಬೇಕು ಅಂತ ಹೇಳಿನೇ ಈ ಕಾನೂನುಗಳು ಬಂದಿರೋ.
1: ಲಿಂಗ ತಾರತಮ್ಯ ಇಲ್ಲದೆ ನ್ಯಾಯದಾನ ಈಗ ಆಗ್ತಾ ಇದೆ ಅನ್ನೋದು ಖುಷಿ ಪಡ ವಿಚಾರ.
0: ಖಂಡಿತ ಖಂಡಿತ, ಎಲ್ಲಾ ತರದ ಜನಗಳೂ ಇರ್ತಾರೆ, ಏನು ಮಾಡಕ್ಕಾಗಲ್ಲ. ಯಾಕೆ ಅವರ ಮೈಂಡ್ಗೆ ಆ ರೀತಿಯ ಆಲೋಚನೆಗಳು ಬರುತ್ತೆ, ಏನಕ್ಕೆ ಹಾಗೆಲ್ಲ ಮಾಡ್ತಾರೆ, ಅದಕ್ಕೆ ಇವತ್ತು ತನಕ ಉತ್ತರ ಸಿಕ್ಕಿಲ್ಲ.
1: ಹೌದು
0: ಅಲ್ವಾ?
1: ಗಂಡಾಗ್ಲಿ ಹೆಣ್ಣಾಗ್ಲಿ ಎಲ್ಲಾ ತರದ ಮನಸ್ಥಿತಿ ಉಳ್ಳವರು ಇರ್ತಾರೆ.
0: ಆ ಮನಸ್ಥಿತಿ ಯಾತಕ್ಕೆ ಬರುತ್ತೆ ಅನ್ನೋದಕ್ಕೆ ಇವತ್ತು ತನಕ ಉತ್ತರ ಸಿಕ್ಕಿಲ್ಲ.
1: ಹೌದು ಹೌದು,
0: ಈಗ ಅವರು ಕೂಡ ಪೇಪರ್ ಓದ್ತಾರೆ, ಲಿಟ್ರೇಟ್ಸ್ ಆಗಿರ್ತಾರೆ ಅಲ್ವಾ, ಟಿವಿ ನೋಡ್ತಾ ಇರ್ತಾರೆ, ಮೊಬೈಲ್ ನೋಡ್ತಾ ಇರ್ತಾರೆ.
1: ಅದೆಲ್ಲದಕ್ಕಿಂತ ಹೆಚ್ಚಾಗಿ ಅನ್ಯಾಯ ಎಲ್ಲಾಗ್ತಿದೆ ಅನ್ನೋದನ್ನ ಕಂಡುಕೊಳ್ಳದೆ, ಅವರೇ ಅನ್ಯಾಯಕ್ಕೆ ಒಳಗಾಗಿದ್ರೆ ಪರವಾಗಿಲ್ಲ, ಅವ್ರ ಅನ್ಯಾಯಕ್ಕೆ ಒಳಗಾಗದೆ ಯಾವ್ದೋ ಒಂದು ರೀತಿ ಅವ್ರಿಗೆ ತೊಂದರೆ ಕೊಡಬೇಕು ಗಂಡನ್ಗೆ ಗಂಡನ್ ಕಡೆಯವ್ರಿಗೆ ಅಂತ ನಿರಾಧಾರವಾಗಿ ಆರೋಪಗಳನ್ನ ಮಾಡ್ತಾ ಕೇಸ್ಗಳು ಹಾಕಿ ಅವ್ರನ್ನ ಜೈಲು ಕಳಿಸೋ ಮಟ್ಟಕ್ಕೆವರೆಗೂ ಕೆಟ್ಟ ಮನಸ್ಥಿತಿ ಹೊಂದಿರೋ ಹೆಣ್ಮಕ್ಳಿಗೂ ಸಹ ಇದು ಪಾಠ ಕಲಿಸೋ ಅಂತ ತೀರ್ಪಾಗಿದೆ.
0: ಇದರ ಕುರಿತಾಗೆ ಒಂದು ವಿಷಯ ನಾನು ನಿಮ್ಮನ್ನ ಕೇಳಬೇಕು.
1: ಹೌದು,
0: ಸೊ ಈಗ ಹೆಣ್ಣುಮಕ್ಕಳ ಪರವಾಗಿ ಇಷ್ಟೆಲ್ಲ ಕಾನೂನು ಇದೆ, ಹೌದು, ಆದ್ರೆ ಅವರಿಗೆ ಅವರ ಜವಾಬ್ದಾರಿಯನ್ನ ತಿಳಿಸೋದಕ್ಕೆ ಅಥವಾ ಜವಾಬ್ದಾರಿಯನ್ನ ಅವರು ಅರಿತುಕೊಳ್ಬೇಕು ಅಂತ ಹೇಳಿದ್ರೆ ಏನ್ ಮಾಡ್ಬೇಕು? ಅಂದ್ರೆ ಈಗ ಇನ್ಯಾವ ರೀತಿ ತಿಳಿಸಿ ಹೇಳ್ಬೋದು, ಅಥವಾ ಅವ್ರು ತಿಳ್ಕೊಳ್ಳೋದ್ರಲ್ಲೇ ಸಮಸ್ಯೆ ಆಗ್ತಾ ಇದೆಯಾ?
1: ಇದು ನೀವು ಹೇಳ್ತಿರೋದು ಒಂದು ಉತ್ತಮವಾದ ಪ್ರಶ್ನೆ ಆಗಿದ್ರು ಕೂಡ ಇದು ಪ್ರತಿಯೊಂದು ಮಹಿಳೆಯರ ಮನೋಸ್ಥಿತಿ ಮೇಲೆ ಅವಲಂಬಿತ ಆಗಿರುತ್ತೆ. ಯಾಕೆಂದ್ರೆ ಎಷ್ಟೋ ಹೆಣ್ಮಕ್ಳುಗಳು ತುಂಬಾ ಒಳ್ಳೆಯವರಾಗಿದ್ದು ಅವ್ರ ಕೌಟುಂಬಿಕ ದೌರ್ಜನ್ಯ ಅನುಭವಿಸ್ತಾ ಇದ್ದಾಗ ಈ ಕಾನೂನುಗಳನ್ನ ಉಪಯೋಗಿಸ್ಕೊಂಡು ಕೋರ್ಟ್ ಹೋಗಿ ನ್ಯಾಯ ಪಡೆದುಕೊಳ್ಳೋದು ನ್ಯಾಯವಾದ ವಿಧಾನ.
0: ಹೌದು,
1: ಕೆಲವು ಹೆಣ್ಮಕ್ಳುಗಳು ಸಣ್ಣ ಪುಟ್ಟ ಮನೆಯಲ್ಲಿ ಕುಟುಂಬದಲ್ಲಿ ಹೊಂದಾಣಿಕೆ ಮಾಡ್ಕೊಳ್ಳದೆ ಅತ್ತೆ ಮಾವನ್ಗೆ ತೊಂದರೆ ಕೊಟ್ಕೊಂಡು ಗಂಡಂಗೆ ತೊಂದರೆ ಕೊಟ್ಕೊಂಡು ಯಾವ್ದಾದ್ರು ಒಂದ್ ಕೇಸಲ್ಲಿ ಗಂಡನಿಂದ ತೊಂದರೆ ಆದ್ರೆ ಮನೆಯಿಂದ ಆ ಮನೆಯಲ್ಲಿ ವಾಸ ಇಲ್ದಿರೋ ಹೆಣ್ಮಕ್ಳುಗಳು ಬೇರೆ ಬೇರೆ ಊರಲ್ಲಿ ವಾಸ ಮಾಡ್ತಿರಾ, ನಾದ್ನಿಯರು ಅಂದ್ರೆ ಗಂಡನ ಅಕ್ಕ ತಂಗಿಯರ ಮೇಲೆ ಕುಟುಂಬದ ಇತರೆ ಸದಸ್ಯರ ಮೇಲೆಲ್ಲ ಕಂಪ್ಲೇಂಟ್ ಕೊಟ್ಟು ಅವ್ರನ್ನೆಲ್ಲ ಜೈಲ್ಗೆ ಹಾಕಿಸ್ಬೇಕು ಅನ್ನೋ ಮನೋಭಾವನೆ ಹೊಂದಿರೋ ಅಂತ ಹೆಣ್ಮಕ್ಳು ಸಂಖ್ಯೆ ಸಹ

0: ಜಾಸ್ತಿ ಆಗ್ತಾ ಇದೆ.
1: ಹೌದು,
0: ಹಾಗಾಗಿನೇ ಕೋರ್ಟು ಆ ರೀತಿ ಮಾಡೋ ಹೆಣ್ಮಕ್ಳುಗಳಿಗೆ ಒಂದು ಬುದ್ಧಿ ಹೇಳೋ ರೀತಿಯಲ್ಲಿ ಇದೊಂದು ತೀರ್ಪು ಹೊರಬಿದ್ದಿದೆ.
1: ಖಂಡಿತ. ನಾನು ಯಾಕೆ ಈ ಪ್ರಶ್ನೆ ನಿಮ್ಮನ್ನ ಕೇಳ್ದೆ ಅಂತ ಹೇಳಿದ್ರೆ, ನೀವು ನಿವೃತ್ತರಾಗಿದ್ದೀರಿ, 60 ವರ್ಷಗಳನ್ನ ಪೂರೈಸಿದಿರಾ, 35 ವರ್ಷಗಳಿಗೂ ಹೆಚ್ಚಿನ ಒಂದು ಅನುಭವ ಇದೆ ಈ ಒಂದು ವಕೀಲ ವೃತ್ತಿಯಲ್ಲಿ. ಈ 35 ವರ್ಷಗಳ ನಿಮ್ಮ ವೃತ್ತಿ ಜೀವನದಲ್ಲಿ ಲಕ್ಷಾಂತರ ಪ್ರಕರಣಗಳನ್ನ ನೋಡಿರ್ತೀರಾ, ಭಿನ್ನ ಭಿನ್ನವಾದಂತಹ ಮನಸ್ಥಿತಿ ಉಳ್ಳಂತಹ ಜನರನ್ನ ನೀವು ಭೇಟಿ ಮಾಡಿರ್ತೀರಾ, ಅವರ ಸಮಸ್ಯೆಗಳನ್ನ ಆಲಿಸಿರ್ತೀರಾ. ಸೊ ಎಲ್ಲಿ ನಮ್ಮ ಹೆಣ್ಣು ಮಕ್ಕಳು ತಪ್ಪು ದಾರಿ ಅಥವಾ ತಪ್ಪು ಹೆಜ್ಜೆ ಇಡ್ತಾ ಇದ್ದಾರೆ ಅಂತ ಅನ್ನೋದಕ್ಕೆ ನಾನು ನಿಮ್ಮ ಅನುಭವದಲ್ಲಿ ಏನ್ ಹೇಳ್ತೀರಾ ಅನ್ನೋದಕ್ಕೆ ಈ ಪ್ರಶ್ನೆ ಕೇಳಿದೆ ನಾನು.
0: ಹೌದು, ಹೆಣ್ಮಕ್ಳುಗಳು ಸಹ ಈಗ ಕೌಟುಂಬಿಕ ಕಾನೂನುಗಳನ್ನ ದುರುಪಯೋಗ ಮಾಡ್ಕೊಳ್ತಾ ಇರೋದಕ್ಕೋಸ್ಕರ ಕೋರ್ಟ್ ಈ ರೀತಿ ತೀರ್ಪು ಕೊಟ್ಟಿದೆ. ಆದ್ರೆ ಬಹುಸಂಖ್ಯೆಯಲ್ಲಿ 80-85% ಹೆಣ್ಮಕ್ಳುಗಳಿಗೆ ತುಂಬಾ ಅನ್ಯಾಯ ಆಗ್ತಾ ಇದೆ. ಈವನ್ ಅವರು ಮದುವೆ ಆದ ನಂತರ ಸಹಜವಾಗಿ ಮಾತೃತ್ವದ ಬಯಕೆ ಪ್ರತಿಯೊಂದು ಹೆಣ್ಮಕ್ಳಲ್ಲೂ ಇರುತ್ತೆ. ಆದ್ರೆ ಇತ್ತೀಚೆಗೆ ನನಗೆ ಬರ್ತಿರೋ ಕೆಲವು ಪ್ರಕರಣಗಳಲ್ಲಿ ನಮಗೆ ಅರ್ನಿಂಗ್ಸ್ ಕಡಿಮೆ ಇದೆ, ಸಂಪಾದನೆ ಕಡಿಮೆ ಇದೆ, ನಮಗೆ ಮಕ್ಕಳು ಬೇಡ, ಏನಾದ್ರೂ ಗರ್ಭ ಧರಿಸಿದ್ದ ಪಕ್ಷದಲ್ಲಿ ಅದನ್ನ ತೆಗ್ಸ್ ಹಾಕ್ಬಿಡೋಣ, ಮಕ್ಕಳೇ ಬೇಡ ನಮಗೆ, ನಾವು ಹಾಗೆ ಕಾಲ ಕಳಿಯೋಣ ಅನ್ನೋ ಅಂತ ಮನಸ್ಥಿತಿ ಇರೋ ಗಂಡಸರ ಸಂಖ್ಯೆನೂ ತುಂಬಾ ಜಾಸ್ತಿ ಆಗಿದೆ. ಇತ್ತೀಚೆಗೆ ನಾನು ನೋಡಿರೋ ಬಹಳಷ್ಟು ಪ್ರಕರಣಗಳಲ್ಲಿ ಮಗು ಪಡೆದುಕೊಳ್ಳಕ್ ಸಮರ್ಥಳಿರೋ ಹೆಣ್ಮಕ್ಳುಗಳಿಗೂ ಸಹ ಟರ್ಮಿನೇಷನ್ ಮಾಡಿಸ್ತಾ ಇರೋಂಥದ್ದು ಸಂದರ್ಭಗಳು ಸಹ ಬಂದಿದೆ. ಇದನ್ನ ನೋಡಿದಾಗ ಏನಾಗಿದೆ, ಕುಟುಂಬ ಮುಂದುವರೆಸದೆ ಬೇಡ ಅಂತ ಮನಸ್ಥಿತಿ ಇರೋ ಗಂಡಸರು ಜಾಸ್ತಿ ಆಗಿರೋದ್ರಿಂದ ಇದೊಂದು ಬೇರೆ ತರ ಪಿಡುಗಾಗಿ, ಸಾಮಾಜಿಕ ಪಿಡುಗಾಗಿ ಮುಂದುವರಿಯುತ್ತೇನೋ. ಯಾಕೆಂದ್ರೆ ಮುಂದಿನ ಭವಿಷ್ಯಕ್ಕೆ ಒಂದು ಆರೋಗ್ಯಕರ ಸಮಾಜನ ನೀಡೋದು ಸಹ
1: ಹೌದು
0: ದಂಪತಿಗಳ ಕರ್ತವ್ಯ ಆಗಿರುತ್ತದೆ. ಬರೀ ನಮಗೆ ಮಕ್ಕಳು ಅಂತಲ್ಲ, ಮುಂದಿನ ಪೀಳಿಗೆ ಬೆಳಿಬೇಕು.
1: ಹೌದು,
0: ಒಂದು ಬೌದ್ಧಿಕವಾಗಿ ಆರೋಗ್ಯಕರವಾಗಿ ಮಕ್ಕಳು ಬೆಳೆದಾಗ ಮುಂದಿನ ಸಮಾಜ ಬೆಳೆಯುತ್ತೆ.
1: ಮನುಷ್ಯರ ಮನಸ್ಥಿತಿ ಎಷ್ಟು
0: ಹೋಗ್ತಾ ಇದೆ ಅಂತಂದ್ರೆ
1: ಅದಕ್ಕೆ ಇದೊಂದು ಉದಾಹರಣೆ.
0: ಯಾಕೆಂದ್ರೆ ಅವ್ರಿಗೆ ಕೌಟುಂಬಿಕ ಹೊಸ ವಿಷಯ. ಇತ್ತೀಚೆಗೆ ನನಗೆ ಒಂದು 5-6 ಪ್ರಕರಣಗಳು ಈ ತರದ್ದು ಬಂದಿದೆ. ನಾನೇ ಈ ಪ್ರಕರಣಗಳನ್ನ ನೋಡಿ ಆಶ್ಚರ್ಯ ಪಟ್ಟಿದ್ದೀನಿ. ಹೀಗೂ ಇರ್ತಾರ?
1: ಈಗ ನೀವು ಹೇಳ್ತಾ ಇರುವಂತಹ ವಿಷಯ ಮನೆಯಲ್ಲಿ ತಾವು ತಾವು ಕೂತು ಮಾತನಾಡಿಕೊಂಡು ಬಗೆಹರಿಸಿಕೊಳ್ಳುವಂತಹ ವಿಚಾರ ಅಲ್ವಾ? ಆದ್ರೆ ಅದು ಕೋರ್ಟ್ ಮೆಟ್ಲು ತನಕ ಬರ್ತಿದೆ.
0: ಈ ಕಾರಣಕ್ಕೇನೆ ಡಿವೋರ್ಸ್ ಕೇಳ್ತಾ ಇರೋ ಪುರುಷರ ಸಂಖ್ಯೆ ಜಾಸ್ತಿ ಆಗಿದೆ. ಇದನ್ನ ಕೇಳಿ ನೀವು ಆಶ್ಚರ್ಯ ಪಡ್ತೀರಿ, ಇದು ಬೆಳೀತಾ ಇದೆ ಇವಾಗ. ಯಾಕೆ ಅಂದ್ರೆ ನನಗೆ ಅರ್ನಿಂಗ್ಸ್ ಇಲ್ಲ, ನನಗೆ ಮಕ್ಕಳನ್ನ ನೋಡ್ಕೊಳಕ್ ಆಗಲ್ಲ, ನಮಗೆ ಮಕ್ಕಳು ಬೇಡ. ಮೊದಲು ಮದುವೆ ಆದ ಹೊಸರಲ್ಲಿ ಸದ್ಯದಲ್ಲಿ ಬೇಡ, ಆಮೇಲೆ ಬೇಡವೇ ಬೇಡ ಅಷ್ಟರಲ್ಲಿ ಆಕೆಗೆ ಏಜ್ ಆಗಿರುತ್ತೆ. ಕೌಟುಂಬಿಕವಾಗಿ ಇದೊಂಥರ ವಿಚಿತ್ರವಾದ ದೌರ್ಜನ್ಯ ನಡೆಯೋಕೆ ಶುರುವಾಗಿದೆ. ಇದಕ್ಕೊಂದು ಕಾನೂನು ತರಬೇಕಾಗುತ್ತೋ ಏನೋ ಅನ್ನೋ ಮಟ್ಟಕ್ಕೆ. ಯಾಕೆಂದ್ರೆ ನಮ್ಮ ಮುಂದಿನ ಪೀಳಿಗೆಗಳನ್ನ ಬೆಳೆಸುವಂತ ಜವಾಬ್ದಾರಿ ನಮ್ಮಲ್ಲಿದೆ ಅನ್ನೋದು ದಂಪತಿಗಳಿಗೆ ಅರ್ಥ ಆಗುವವರೆಗೆ ಇದು ತುಂಬಾ ಕಷ್ಟ ಆಗತ್ತೆ. ಇದನ್ನ ತಿಳಿಸಿ ಹೇಳೋ ಅಂತ ಪರಿಸ್ಥಿತಿ ಬರುತ್ತಾ ಅನ್ನೋದ್ರ ಬಗ್ಗೆ ನಿಜವಾಗ್ಲೂ ಭಯ ಆಗಿದೆ. ಎಷ್ಟೋ ಮಕ್ಕಳು, ಎಷ್ಟೋ ಹೆಣ್ಮಕ್ಳು ಈ ರೀತಿ ಕೇಸ್ಗಳನ್ನ ನನ್ನ ಹತ್ರ ತಂದಿದ್ದಾರೆ. ಇದೊಂಥರ ಹೊಸ ಸಮಸ್ಯೆಯಾಗಿ ಪರಿಗಣಿಸ್ತಾ ಇದೆ. ಇದು
1: ಹೊಸ ಸಮಸ್ಯೆ ಜೊತೆಗೆ ಇದನ್ನ ನಾವು ಒಂದು ಸಂಪೂರ್ಣ ಸಂಚಿಕೆಯನ್ನೇ ಮಾಡಬಹುದು
0: ಅಷ್ಟರ ಮಟ್ಟಿಗೆ
1: ಒಂದು ವಿಚಾರ.
0: ಖಂಡಿತ ಖಂಡಿತ.
1: ಆಗ್ಲಿ ಮೇಡಮ್, ಏನಂತಂದ್ರೆ ನನಗೆ ಅನ್ಸೋದು ನಾವು ಅರ್ಥಕೊಳ್ಬೇಕು ಅದ್ ಯಾಕೆ ಮನಸ್ಥಿತಿ ಈ ರೀತಿ ಆಗ್ಬಿಟ್ಟಿದೆ ಗೊತ್ತಿಲ್ಲ, ಅದನ್ನ ಹೇಗ್ ಬದಲಾಯಿಸ್ಕೊಳ್ಳೋದು ಅದು ಗೊತ್ತಿಲ್ಲ. ಆದ್ರೆ ಬದಲಾಯಿಸ್ಕೊಂಡು ಅರ್ಥ ಮಾಡ್ಕೊಂಡು ಅಂದ್ರೆ ಪಾಸಿಟಿವ್ ಆಗಿ ನಾನು ಹೇಳ್ತಾ ಇರುವಂತದ್ದು.
0: ಹೌದು.
1: ಸೊ ಒಂದು ಉತ್ತಮ ಸಮಾಜವನ್ನ ರೂಪಿಸ್ಕೊಡೋದ್ರ ಕುರಿತಾಗಿ ನಾನು ಬದಲಾವಣೆಯ ಬಗ್ಗೆ ಹೇಳ್ತಾ ಇರುವಂತದ್ದು.
0: ಆ ಜವಾಬ್ದಾರಿನ ಉತ್ತಮವಾದ ಸಂತತಿ ಬೆಳೆಸೋದ್ರ ಬಗ್ಗೆ, ಸಮಾಜ ನಿರ್ಮಾಣ ಮಾಡೋದ್ರ ಬಗ್ಗೆ, ಇತ್ತೀಚಿನ ಪೀಳಿಗೆಯ ಮಕ್ಕಳುಗಳು, ಹೆಣ್ಮಕ್ಳು ಗಂಡ್ಮಕ್ಳು, ಅವರ ಸಂಪಾದನೆ ಮುಖ್ಯ ಅಂತ ಕಾಣದೆ ಒಂದು ಒಳ್ಳೆ ಕೌಟುಂಬಿಕ ಜವಾಬ್ದಾರಿನ ತಗೊಂಡು ಕುಟುಂಬವನ್ನು ಬೆಳೆಸೋ ಕಡೆ ಸಹ ಗಮನ ಕೊಡಬೇಕಾಗಿದೆ. ಯಾಕೆಂದ್ರೆ ನೀವು ನೋಡಿರ್ಬೋದು ಇತ್ತೀಚೆಗೆ ಫ್ರಾನ್ಸ್, ಇಟಲಿ ಎಲ್ಲ ಮಕ್ಕಳುಗಳಿಲ್ದೆ 3-4 ಮಕ್ಕಳಾಗ್ಲಿ ಅನ್ನೋ ಸ್ಥಿತಿಗೆ ಬಂದಿದೆ.
1: ಹೌದು, ನಿಜ.
0: ಪಾಪ್ಯುಲೇಷನ್ ಇಂಡಿಯಾದಲ್ಲಿ ಜಾಸ್ತಿ ಆಗ್ತಾ ಇದೆ.
1: ಹೌದು.
0: ಆದ್ರೆ ಈ ತರದ ಮನೋಸ್ಥಿತಿ ಇರೋ ದಂಪತಿಗಳ ಸಂಖ್ಯೆನೂ ಜಾಸ್ತಿ ಆಗ್ತಾ ಇದೆ.
1: ಅದು ಅವರ
0: ಅದ್ರ ಜೊತೆಗೆ ಇನ್ನೊಂದು ಈ ಲಿವಿಂಗ್ ಟುಗೆದರ್ ಇದೊಂದು ಬಂದಿರೋದ್ರಿಂದ ಅವ್ರು ಯಾರಿಗೂ ಸಾಮಾಜಿಕ ಜವಾಬ್ದಾರಿ ಇಲ್ಲ.
1: ಇಲ್ಲ, ಬೇಕಾಗಿಲ್ಲ
0: ಬೇಕಾಗಿಲ್ಲ. ಅವರು ಜೊತೆಗಿರ್ತಾರೆ, ಮಕ್ಕಳು ಬೇಡ.
1: ಹೌದು.
0: ಅವ್ರಿಗೆ ಏನು ಮ್ಯಾರಿಟಲ್ ಸ್ಟೇಟಸ್ ಏನಿದೆ, ಕುಟುಂಬದ ಜವಾಬ್ದಾರಿ ತಗೊಳ್ಳುವಂತದ್ದು ಇಲ್ವೇ ಇಲ್ದೇ ಇರೋದ್ರಿಂದ ಅವ್ರು ಮಕ್ಕಳು ಬೆಳೆಸೋದು ಮತ್ತೆ ಮಕ್ಕಳನ್ನ ಪಡ್ಕೊಳ್ಳೋದ್ರ ಬಗ್ಗೆ ದಿಸೆಯಲ್ಲೂ ಸಹ ಯೋಚನೆ ಮಾಡ್ತಾ ಇಲ್ಲ. ಆ ಕಾರಣದಿಂದಲೂ ಸಹ ಮುಂದಿನ ಪೀಳಿಗೆ ಬೆಳೆಯೋದ್ರ ಬಗ್ಗೆ ಚಿಂತನೆ ನಡೆಸಬೇಕಾಗಿರೋ ಅಗತ್ಯ ಇದೆ ಈಗ.
1: ಖಂಡಿತ. ಆದ್ರೆ ಅದಕ್ಕೇನೆ ಇವಾಗ ಲಿವಿಂಗ್ ರಿಲೇಶನ್ಶಿಪ್ ನು ಕೂಡ ಮದುವೆ ಅಂತಾನೆ ಕನ್ಸಿಡರ್ ಮಾಡುತ್ತೆ ಅಂತ ಹೇಳಿ
0: ಹೌದು
1: ಹೇಳಿದ್ದಾರೆ.
0: ಹಲವಾರು ಪ್ರಕರಣಗಳು ಈಗ ಬಂದಿದೆ,
1: ತೀರ್ಪು ಕೂಡ
0: ಬಂದಿದೆ. ಹೌದು.
1: ಆಗ್ಲಿ ಮೇಡಮ್, ಅದು

0: ನಮ್ಮ ಚಿಂತನೆಯನ್ನ ಎಷ್ಟು ಬೇಗ ನಾವು ಏನು ಬದಲಾವಣೆ ಮಾಡಿಕೊಂಡು ಸಕಾರಾತ್ಮಕವಾಗಿ ಬಳಸ್ಕೊಳ್ಳಕ್ಕೆ ಶುರು ಮಾಡ್ತೀವೋ ಅಷ್ಟು ಉತ್ತಮವಾದಂತಹ ಸಮಾಜ ಸೃಷ್ಟಿಯಾಗುತ್ತೆ, ನಿರ್ಮಾಣ ಆಗುತ್ತೆ. ಇದೇ ಒಂದು ಸಂದೇಶದೊಂದಿಗೆ ಸದ್ಯಕ್ಕೆ ಈ ಸಂಚಿಕೆಯನ್ನ ಮುಗಿಸುವಂತಹ ಸಮಯ ಆಗಿದೆ. ಇವತ್ತು ಬಂದು ಮಾತನಾಡಿದ್ದಕ್ಕೆ, ಇಷ್ಟೆಲ್ಲ ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದಕ್ಕೆ ಆಕಾಶವಾಣಿಯ ಪರವಾಗಿ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು.
1: ಧನ್ಯವಾದಗಳು ಮೇಡಮ್.
2: ಇದುವರೆಗೆ ಮಹಿಳಾ ಕಾನೂನು ಜಾಗೃತಿ ಕಾರ್ಯಕ್ರಮದಲ್ಲಿ ನಿವೃತ್ತ ಸರ್ಕಾರಿ ಅಭಿಯೋಜಕರು ಹಾಗೂ ಕರ್ನಾಟಕ ಉಚ್ಚ ನ್ಯಾಯಾಲಯದ ವಕೀಲರಾದ ಕಾಮಾಕ್ಷಿ ಬಿಕೆ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಪ್ರಸ್ತುತಿ ಸಹನ. ಇದು ಇಂದಿನ ವನಿತಾ ವಿಹಾರ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
3: ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಕೇಳಿದ್ರಿ. ಆಕಾಶವಾಣಿ ಧಾರವಾಡ.

0: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಡಾಕ್ಟರ್ ಎಸ್ ಆರ್ ರಾಮನಗೌಡರ್ ಆರೋಗ್ಯ ದಂಗಳ ಪ್ರಾಯೋಜಿತ ಕಾರ್ಯಕ್ರಮ ಪ್ರತಿ ಗುರುವಾರ ಬೆಳಿಗ್ಗೆ 8:30. ಪ್ರಾಯೋಜಕರು ಡಾಕ್ಟರ್ ಎಸ್ ಆರ್ ರಾಮನಗೌಡರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಮಾಳಾಪುರ, ಧಾರವಾಡ.
2: ಆತ್ಮೀಯ ಕೇಳುಗರೆ, ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನಿನ್ ಕಾರ್ಯಕ್ರಮ ನಿಮ್ಮ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಮಂಗಳವಾರ ಸಂಜೆ 6:50.
3: ನಾನು ಡಾಕ್ಟರ್ ವಸೀಂ ಅಹಮದ್, ಎಸ್ಡಿಎಂ ವೈದ್ಯಕೀಯ ಸಂಸ್ಥೆ ಹಾಗೂ ಆಸ್ಪತ್ರೆಯ ವಾಕ್ ಶ್ರವಣ ವಿಭಾಗದ ಮುಖ್ಯಸ್ಥ. ವಾರ್ಷಿಕವಾಗಿ ಜುಲೈ 20ರಂದು ಸೀಳು ತುಟಿ ಮತ್ತು ಸೀಳು ಅಂಗುಳದ ಸಮಸ್ಯೆಗಳಿಗೆ ಪರಿಹಾರ ನೀಡಲು ಹಾಗೂ ಮಾಹಿತಿಯನ್ನು ನೀಡಲು ವಾರ್ಷಿಕೋತ್ಸವವನ್ನು ಹಮ್ಮಿಕೊಳ್ಳಲಾಗುತ್ತದೆ. ಜುಲೈ 14ರಂದು ಸಂಜೆ 6:50 ಎಸ್ಡಿಎಂ ಡಾಕ್ಟರ್ ಆರೋಗ್ಯ ಸಂವಾದದ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಮುಂದೆ ಬರಲಿದ್ದೇನೆ. ತಾವೆಲ್ಲರೂ ಸೀಳು ತುಟಿ ಹಾಗೂ ಸೀಳು ಅಂಗಳ ಇರುವಂತಹ ಮಕ್ಕಳು ಹಾಗೂ ವ್ಯಕ್ತಿಗಳಲ್ಲಿ ಬರುವಂತಹ ಮಾತಿನ ತೊಂದರೆ, ಕೇಳುವ ತೊಂದರೆ ಹಾಗೂ ನುಂಗುವ ತೊಂದರೆಗಳ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಳಬಹುದು.
2: ದೂರವಾಣಿ ಸಂಖ್ಯೆಗಳು 244-3414, 244-3415 ಹಾಗೂ 244-3416. ಎಸ್ಟಿಡಿ ಕೋಡ್ 0836.
1: ಸ್ವರಾಂಜಲಿ ಸಂಗೀತ ದಿಗ್ಗಜರ ಸ್ಮೃತಿ ಚಿತ್ರ. ಅಭಿಮಾನಿ ಶ್ರೋತೃಗಳೇ, ಶಾಸ್ತ್ರೀಯ ಸಂಗೀತದೊಂದಿಗೆ ಮಿಳಿತಗೊಂಡು ಅದಕ್ಕ ಇಂಬು ಕೊಡುವಂತಹದ್ದು ಹಾರ್ಮೋನಿಯಂ ಅನ್ನೋ ಸಂವಾದಿನಿಯ ಸೆಳಕು ಅದು. ಆ ಸರಿಗಮಗಳನ್ನ ಆರಾಧಿಸಿ ಸಂವಾದಿನಿಯ ಸಂತ ಎನಿಸಿಕೊಂಡವರು ರಾಮ್ಭಾವು ಬಿಜಾಪುರೆ ಅನ್ನೋ ಸಂಗೀತ ದಿಗ್ಗಜರು. ಆ ಕಲಾವಿದರ ಜೀವನ ಸಂಗೀತದ ಎಳೆ ಎಳೆಯ ಪದರು ಸಂವಾದಿನಿ ಸಂತನ ಸುಸ್ವರ ಸಿಂಚನ ಅನ್ನೋ ಸ್ವರಾಂಜಲಿಯ ಕದರು. ಕೇಳ್ರಿ, ಪ್ರತಿ ಶುಕ್ರವಾರ ಮುಂಜಾನೆ 6:35 ರಾತ್ರಿ 8:15
4: ಸಂವಾದಿನಿ ಸಂತನ ಸುಸ್ವರ ಸಿಂಚನ
1: ಸ್ವರಾಂಜಲಿಯ ಈ ನಡೆ ಸಂವಾದಿನಿ ಸಂತನ ಜೀವನ ಸಾಧನೆಯೆಡೆ.

ಆಕಾಶವಾಣಿ ಧಾರವಾಡ. ಸಮಯ 12:35 ಆಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕಾರ್ಯಕ್ರಮಗಳು ಕೇಳಿಬರುತ್ತವೆ.

0: ಆಕಾಶವಾಣಿ ಕಾರ್ಯಕ್ರಮ ಆರೋಗ್ಯ ಸಂಚಿಕೆ. ನಮ್ಮೆಲ್ಲ ಕೇಳುಗರಿಗೆ ನಮಸ್ಕಾರ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಕೇಳುಗರೇ, ಇಂದಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳುತ್ತೀರಿ ಸೀಳು ತುಟಿ ಅಂಗಳು. ಈ ವಿಷಯ ಕುರಿತಂತೆ ಡಾಕ್ಟರ್ ಗಿರೀಶ್ ಕೆ ಸಿದ್ದರಾಜು ಅವರೊಂದಿಗೆ ಸಂದರ್ಶನ. ನಂತರ ಹೃದಯಾಘಾತ ಅಂದರೇನು, ಲಕ್ಷಣ ಹಾಗೂ ಚಿಕಿತ್ಸೆ, ಈ ಕುರಿತಂತೆ ಡಾ ರಜನಿಕಾಂತ್ ಅವರಿಂದ ಮಾಹಿತಿ ಕೇಳಲಿದ್ದೀರಿ. ಮೊದಲಿಗೆ ಕೇಳೋಣ ಸೀಳು ತುಟಿ ಅಂಗಳು. ಈ ವಿಷಯ ಕುರಿತಂತೆ ಡಾ ಗಿರೀಶ್ ಕೆ ಸಿದ್ದರಾಜು ಅವರೊಂದಿಗೆ ಮಂಜುಳಾ ಪುರಾಣಿಕ್ ಅವರು ನಡೆಸಿದ ಸಂದರ್ಶನ.
1: ಕೇಳುಗರಿಗೆಲ್ಲ ನಮಸ್ಕಾರ. ಕೇಳುಗರೆ, ನಾವು ಸಾಮಾನ್ಯವಾಗಿ ನಮ್ಮ ಸುತ್ತಮುತ್ತಲೂ ಅಥವಾ ನಮ್ಮ ಬಂಧು ಬಳಗದಲ್ಲಿನೋ ಚಿಕ್ಕ ಮಕ್ಕಳು ಸೀಳು ತುಟಿ ಅಂಗಳಗಳನ್ನ ಹೊಂದಿದಂತ ಹಲವಾರು ಜನ ಮಕ್ಕಳನ್ನ ನಾವು ನೋಡ್ತಾ ಇರ್ತೀವಿ. ನೋಡಿದಾಗ ಒಂದ್ಸತಿ ನಾವು ನಾಲಿಗೆಯಿಂದ ಲೊಚ್ಚುಗುಟ್ಟಿ, ಅಯ್ಯೋ ಪಾಪ ಹೆಂಗಾಗ್ಬಿಟ್ಟದಲ್ಲ, ಕೂಸು, ಮಾತಾಡ್ಲಿಕ್ಕೆ ಬರುದಿಲ್ಲ, ನಗ್ಲಿಕ್ಕೆ ಬರುದಿಲ್ಲ, ಅಯ್ಯೋ ಊಟ ಮಾಡ್ಲಿಕ್ಕೆ ಬರುದಿಲ್ಲ ಅಂತ ಅಯ್ಯೋ ಪಾಪ ಅಂತ ಹೇಳಿ ಸಹಾನುಭೂತಿ ತೋರಿಸಿ ಆ ನಿಮಿಷದಲ್ಲಿ ಮರ್ತು ಬಿಡ್ತೀವಿ. ಆದ್ರೆ ಕೇಳುಗ್ರೆ, ಸೀಳು ತುಟಿ ಅಂಗಳ ಇರುವಂತ ಮಕ್ಕಳ ಒಂದು ಒಳಿತಿಗಾಗಿ, ಆ ಮಕ್ಕಳ ಒಂದು ಅಭಿವೃದ್ಧಿಗಾಗಿ, ಅವರ ಒಂದು ಚಿಕಿತ್ಸೆಗಾಗಿ ಅಂತಾನೆ ಪ್ರತಿ ವರ್ಷ ಜುಲೈ ತಿಂಗಳು ಸೀಳು ತುಟಿ ಅಂಗಳ ತೊಂದರೆ ಇರುವಂತ ಮಕ್ಕಳ ಮಾಸಾಚರಣೆ ಅಂತ ಆಚರಿಸ್ತದೆ. ಈ ವಿಷಯದ ಬಗ್ಗೆ ಮಾಹಿತಿಯನ್ನ ಮಾಡಿಕೊಡ್ತಾ, ಸೀಳು ತುಟಿ ಅಂಗಳು ಮಕ್ಕಳಲ್ಲಿ ಯಾಕೆ ಬರ್ತದೆ, ಈ ಮಕ್ಕಳಿಗೆ ಇರುವಂತ ಚಿಕಿತ್ಸಾ ವಿಧಾನ ಏನು, ಚಿಕಿತ್ಸೆ ಪಡೆದ ನಂತರ ಈ ಮಕ್ಕಳ ಜೀವನ ಹೇಗಿರ್ತದೆ, ಈ ಎಲ್ಲ ವಿಷಯಗಳ ಬಗ್ಗೆ ಮಾಹಿತಿ ಮಾಡಿಕೊಡೋದಕ್ಕೆ ನಮ್ಮ ಜೊತೆಗೆ ಧಾರವಾಡದ JSS ಸ್ಪೀಚ್ ಅಂಡ್ ಹಿಯರಿಂಗ್ ಇನ್ಸ್ಟಿಟ್ಯೂಟ್ನಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಆಗಿ ಕಾರ್ಯ ಮಾಡ್ತಾ ಇರುವಂತ ಡಾಕ್ಟರ್ ಗಿರೀಶ್ ಕೆ ಸಿದ್ದರಾಜು ಅವರು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಡಾಕ್ಟರ್ ಗಿರೀಶ್ ಕೆ ಸಿದ್ದರಾಜು ಅವರು.
2: ನಮಸ್ತೆ ಮೇಡಮ್.
1: ಗಿರೀಶ್ ಅವರ, ಪ್ರತಿ ವರ್ಷ ಜುಲೈ ತಿಂಗಳು ಅಂದ್ರೆ ಸೀಳು ತುಟಿ ಅಂಗಳು ಇರುವಂತ ಮಕ್ಕಳ ಒಂದು ಮಾಸಾಚರಣೆ ಅಂತ ನಾವು ಆಚರಿಸ್ತೀವಿ, ಏನು ಈ ಮಾಸಾಚರಣೆಯ ವಿಶೇಷ?
2: ಈ ಮಾಸಾಚರಣೆ ಮಾಡೋದು ಏನಪ್ಪ ಅಂದ್ರೆ, ನಮಗ್ ಗೊತ್ತಿರೋ ಹಾಗೆ ಕಮ್ಯುನಿಕೇಶನ್ ಪ್ರಾಬ್ಲಮ್ಸ್ ಮಾಡುವಂತಹ ತೊಂದರೆಗಳು ಹಲವಾರಿದಾವೆ, ಅದರಲ್ಲಿ ಈ ಸೀಳು ತುಟಿ ಅಂಗಳು ಒಂದು ಅದರಲ್ಲಿ ಒಂದು ಪ್ರಾಬ್ಲಮ್. ಸೊ ಹೇಗೆ ಬೇರೆ ರೋಗಗಳಿಗೂ ಬೇರೆ ತೊಂದರೆಗಳಿಗೂ ಒಂದು ದಿನ ಅಥವಾ ಒಂದು ತಿಂಗಳು ಅಂತ ಒಂದು ಆಚರಣೆ ಮಾಡ್ತಾರೋ, ಇದರಲ್ಲೂ ಅದೇ ತರ ನಾವು ಜನರಿಗೆ ಜಾಗೃತಿ ಮೂಡಿಸುವ ಸಲುವಾಗಿ ಹಾಗೂ ಅದರಲ್ಲಿ ತಪ್ಪು ಗ್ರಹಿಕೆಗಳಿರುವಂತದನ್ನ ನಿವಾರಿಸೋದಕ್ಕಾಗಿ ಒಂದು ಮಾಸಾಚರಣೆ ಮಾಡ್ತೀವಿ. ಈ ತಿಂಗಳಲ್ಲಿ ನಾವು ಫ್ರೀ ಕ್ಯಾಂಪ್ಗಳಾಗಿರ್ಬೋದು ಸೀಳು ತುಟಿ ಅಂಗಳು ಮಕ್ಕಳಿಗೆ, ಅಥವಾ ಫ್ರೀ ಸರ್ಜಿಕಲ್ ಕರೆಕ್ಷನ್ಸ್ ಆಗಿರ್ಬೋದು ಹಾಸ್ಪಿಟಲ್ಗಳಲ್ಲಿ, ಅಥವಾ ಯಾವುದೇ ರೀತಿ ಅಸೆಸ್ಮೆಂಟ್ ಮತ್ತು ಟ್ರೀಟ್ಮೆಂಟ್ ಮಾಡೋದನ್ನ ಮಾಡ್ತೀವಿ.
1: ಗಿರೀಶ್ ಅವರೇ, ನಾವು ನಮ್ಮ ಸುತ್ತಮುತ್ತಲು ಎಷ್ಟೊಂದು ಮಕ್ಕಳು ಈ ಸೀಳು ತುಟಿಯನ್ನ ಹೊಂದಿರೋರು, ಅಂಗಳದ ತೊಂದರೆ ಇರೋರು, ಮಾತಾಡ್ಲಿಕ್ಕೆ ಕಷ್ಟ ಪಡೋರು, ಮುಖದಲ್ಲಿ ಒಂದು ರೀತಿ ವಿರೂಪತೆಯನ್ನ ಕಾಣ್ತಾ ಇರುವುದನ್ನ ನಾವು ನೋಡ್ತೀವಿ, ಯಾಕೆ ಮಕ್ಕಳಲ್ಲಿ ಈ ತರದ ತೊಂದರೆ ಕಂಡು ಬರ್ತದೆ?
2: ಸೀಳು ತುಟಿ ಅಂಗಳು ಅದೇನಂದ್ರೆ, ಅದು ಆಕ್ಚುಲಿ ಸೀಳು ಆಗುವಂತದಲ್ಲ, ಒಂದು 4-6 ವಾರ ಈ ಟೈಮಲ್ಲಿ ತುಟಿ ಕೂಡ್ಕೋಬೇಕು. ಸೊ ನಮ್ಮಲ್ಲಿ ಇಲ್ಲೆಲ್ಲ ಶೆಲ್ಫ್ಸ್ ಗಳಂತ ಹೇಳ್ತೀವಿ, ಮುಖದಲ್ಲಿ ಪ್ಯಾಲೆಟಲ್ ಶೆಲ್ಫ್ಸ್ ಅಂತ ಹೇಳ್ತೀವಿ, ಇಲ್ಲ ಮ್ಯಾಗ್ಸಿಲರಿ ಶೆಲ್ಫ್ಸ್, ಮ್ಯಾಂಡಿಬ್ಯುಲರ್, ಇವೆಲ್ಲ ಪ್ರೊಸೆಸಸ್ ಅಂತ ಹೇಳ್ತೀವಿ. ಈ ಪ್ರೊಸೆಸಸ್ ಗಳೇನಾಗುತ್ತೆ, ಒಂದು 4-6 ವಾರದಲ್ಲಿ ಕೂಡ್ಕೊಳ್ಳುತ್ತೆ. ಸರಿಯಾದ ಟೈಮಲ್ಲಿ ಕೂಡ್ಕೊಳ್ಳದೆ ಇದ್ರೆ ಅದು ಸೀಳಾಗುತ್ತೆ. ಆಕ್ಚುಲಿ ಕೂಡ್ಕೊಂಡಿದ್ದು ಕಟ್ ಆಗಲ್ಲ ಸೀಳು, ಒಂದು 10 ವಾರಗಳಲ್ಲಿ ನಮ್ಮ ಅಂಗಳ ಕೂಡ್ಕೊಳ್ಳುತ್ತೆ, ಪ್ಯಾಲೆಟಲ್ ಶೆಲ್ಫ್ಸ್ ಅಂತ ಹೇಳ್ತೀವಿ, ಅದು ಕೂಡ್ಕೊಳ್ಳುತ್ತೆ. ಈ ಸರಿಯಾದ ಟೈಮಲ್ಲಿ ಕೂಡ್ಕೊಳ್ಳದೆ ಇದ್ರೆ ಸೀಳಾಗಿ ಉಳ್ಕೊಂಡ್ಬಿಡುತ್ತೆ. ಸೊ ಇದಕ್ಕೆ ಹಲವಾರು ಕಾರಣಗಳಿರ್ಬೋದು, ಮೆಜಾರಿಟಿ ಆಫ್ ದ ಟೈಮ್ಸ್ ಕಾರಣ ಬಂದು ಜೆನೆಟಿಕ್ ಪ್ರಾಬ್ಲಮ್ಸ್. ಈಗ ಫ್ಯಾಮಿಲಿ ಹಿಸ್ಟ್ರಿ ಇತ್ತು ಅಂತ ಹೇಳಿದ್ರೆ ಅವಾಗ ಸೀಳು ತುಟಿ ಅಂಗಳು ಮಕ್ಕಳು ಹುಟ್ಟೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ ಫ್ಯಾಮಿಲಿ ಹಿಸ್ಟ್ರಿ. ಒಂದು ಕೆಲವೊಂದು ರಿಸರ್ಚ್ ಗಳ ಪ್ರಕಾರ ಕೆಲವೊಂದು ಜೀನ್ಸ್ ಗಳು ರೆಸ್ಪಾನ್ಸಿಬಲ್ ಇದೆ. ಅದ್ ಬಿಟ್ಟು ನೀವು ಸುಮಾರು ಸರಿ ನೋಡಿರ್ತೀರ, ಪ್ರೆಗ್ನೆನ್ಸಿ ಟೈಮ್ದೆ ಬಹಳ ತುಂಬಾ ಇಂಪಾರ್ಟೆಂಟ್. ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಮದರ್ ಎಷ್ಟು ಕೇರ್ಫುಲ್ ಆಗಿರ್ತಾರೋ ಅದರಲ್ಲೂ ಫಸ್ಟ್ 10 ವಾರ ಅಂತ ಹೇಳಿದೆ ನಾನು, 10 ವಾರಕ್ಕೆ ಅಂಗಳ ಕುಡ್ಕೊಳ್ಳುತ್ತೆ. ಅಂದ್ರೆ ಫಸ್ಟ್ ಟ್ರೈಮಿಸ್ಟರ್ ಅಲ್ಲಿ ತಾಯಿ ಎಷ್ಟು ಆರೋಗ್ಯವಾಗಿ ತಿನ್ಕೊಂಡು ಎಷ್ಟು ಹುಷಾರಾಗಿರ್ತಾರೋ ತುಂಬಾ ಒಳ್ಳೆಯದು. ಸಪೋಸ್ ಏನಾದ್ರೂ ಪ್ರೆಗ್ನೆನ್ಸಿ ಟೈಮಲ್ಲಿ ಏನೇನು ಪ್ರಾಬ್ಲಮ್ ಆಗ್ಬೋದು ಅಂತ ಹೇಳಿದ್ರೆ, ಸಪೋಸ್ ಮೆಟರ್ನಲ್ ಸ್ಮೋಕಿಂಗ್ ಅಂತ ಹೇಳ್ತೀವಿ, ಪ್ರೆಗ್ನೆಂಟ್ ಇದ್ದಾಗ ತಾಯಿ ಧೂಮಪಾನ ಮಾಡೋದು ಅಥವಾ ಆಲ್ಕೋಹಾಲ್ ಕನ್ಸಂಪ್ಷನ್ ಮಾಡೋದು, ಸರಿಯಾಗಿ ವಿಟಮಿನ್ ಬಿ ತಗೊಳ್ಳಿಲ್ಲ ಅಂತ ಹೇಳಿದ್ರೆ, ಫಾಲಿಕ್ ಆಸಿಡ್ ಡಿಫಿಷಿಯನ್ಸಿ ಆದ್ರೆ, ವಿಟಮಿನ್ ಎ ಜಾಸ್ತಿ ಆದ್ರೂ ಪ್ರಾಬ್ಲಮ್ ಆಗುತ್ತೆ ಕೆಲವು ಸಾರಿ ಈ ತರ. ಮತ್ತೆ ಏನಾದ್ರೂ ಮೆಡಿಸಿನ್ಸ್ ತುಂಬಾ ಹಾರ್ಮ್ಫುಲ್ ಕೆಮಿಕಲ್ಸ್ ಇನ್ಹೇಲೇಷನ್ ಇಂದ ಅಥವಾ ರೇಡಿಯೇಷನ್ಸ್ ಇಂದ ಅಥವಾ ಬೇರೆ ಏನಾದ್ರೂ ಮೆಡಿಕೇಶನ್ಸ್ ಇಂದನೂ ತೊಂದರೆ ಆಗೋ ಚಾನ್ಸಸ್ ಇರುತ್ತೆ, ಬಟ್ ಮೆಜಾರಿಟಿ ಆಫ್ ದ ಟೈಮ್ಸ್ ಅದು ಜೆನೆಟಿಕ್ ಆಗಿರುತ್ತೆ.
1: ಇದು ಒಂದು ಮುಖ್ಯ ಕಾರಣ ಅಂತ ಹೇಳಿದ್ರೆ, ಅಂದ್ರೆ ಒಬ್ಬ ಮಹಿಳೆ ತಾನು ಗರ್ಭಿಣಿಯಾಗಿ

0: ಇದ್ದಾಗ ಎಕ್ಸ್ಟ್ರಾ ಕಾಳಜಿಯನ್ನ ಮಾಡ್ಕೊಳ್ಬೇಕು. ಈಗ ಗಿರೀಶ್ ಅವರೇ, ಗರ್ಭಿಣಿ ಆದಾಗ ನಿಯಮಿತವಾಗಿ ವೈದ್ಯರ ಹತ್ರ ತಪಾಸಣೆಗೆ ಹೋಗ್ತಿರ್ತಾರೆ, ವೇಳೆಗೆ ಸರಿಯಾಗಿ ಸ್ಕ್ಯಾನಿಂಗ್ ಮಾಡ್ತಾ ಇರ್ತಾರೆ, ಅಲ್ಟ್ರಾಸೌಂಡ್ ಮಾಡ್ತಾರೆ, ಅದರಲ್ಲಿ ಈ ತರದ ಡಿಫೆಕ್ಟ್ ಇದೆ ಅನ್ನೋದು ಗೊತ್ತಾಗಲ್ವಾ?
1: ಡೆಫಿನೆಟ್ಲಿ ಗೊತ್ತಾಗುತ್ತೆ. ಇವಾಗ ಈಗಿನ ಟೆಕ್ನಾಲಜಿ ಪ್ರಕಾರ ಅಲ್ಟ್ರಾಸೌಂಡ್ ಅಲ್ಲಿ ಕ್ಲೆಫ್ಟ್ ಲಿಪ್ ಅಂಡ್ ಪ್ಯಾಲೆಟ್ ಇದೆಯಾ ಇಲ್ವಾ ಅಂತ ಗೊತ್ತಾಗ್ಬಿಡುತ್ತೆ. 10 ವಾರಕ್ಕೆ ಕೂಡ್ಕೋಬೇಕು, 10 ವಾರ ಕೂಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಗೊತ್ತಾಗುತ್ತೆ. 10 ವಾರ ಆದ್ಮೇಲೆ ಕೂಡ್ಕೊಳ್ಳೋದು ಸ್ವಲ್ಪ
0: ಕಷ್ಟ. ಅವಾಗ ಅಂತ ಮಗು ಜನಿಸೋ ಸಾಧ್ಯತೆ ಇದೆ.
1: ಹೌದು ಹೌದು ಹೌದು. ನಮ್ಮ ಇಂಡಿಯನ್ ಇನ್ಸಿಡೆನ್ಸ್ ಅಂಡ್ ಪ್ರಿವೆಲೆನ್ಸ್ ಪ್ರಕಾರ ಪ್ರತಿ 700 ಮಕ್ಕಳಿಗೆ ಒಂದು ಮಗು ಕ್ಲೆಫ್ಟ್ ಲಿಪ್ ಅಂಡ್ ಪ್ಯಾಲೆಟ್ ಆಗಿ ಹುಟ್ಟುತ್ತಾ ಇದೆ. ಅದು ಇಂಡಿಯಾದಲ್ಲೇ ಜಾಸ್ತಿ, ಏಷ್ಯಾದಲ್ಲಿ ಎಸ್ಪೆಷಲಿ ಇಂಡಿಯಾದಲ್ಲಿ ಜಾಸ್ತಿ. ಪಾಪ್ಯುಲೇಷನ್ ಜಾಸ್ತಿ ಇದೆ, ಬಟ್ ಅಮೆರಿಕನ್ಗಿಂತ ಇಂಡಿಯಾದಲ್ಲೇ ಜಾಸ್ತಿ ಇದೆ. ದೋ ಅಮೆರಿಕಾದಲ್ಲಿ ಮೆಟರ್ನಲ್ ಸ್ಮೋಕಿಂಗ್ ಮತ್ತೆ ಆಲ್ಕೋಹಾಲ್ ಕನ್ಸಂಪ್ಷನ್ ಎಲ್ಲ ಜಾಸ್ತಿ ಇದ್ರೂ ಇಂಡಿಯಾದಲ್ಲಿ ಜಾಸ್ತಿ. ಇದಕ್ಕೆ ಕಾರಣ ಒಂದು ಸೋಷಿಯೋ ಎಕನಾಮಿಕ್ ಸ್ಟೇಟಸ್ ಅಂತ ನಾನು ಹೇಳ್ತೀನಿ. ಯಾಕೆ ಅಂತ ಹೇಳಿದ್ರೆ ಈಗ ತುಂಬಾ ಕಡು ಬಡವರು, ಈಗ ನಮ್ಮ ಅಂಗನವಾಡಿ ವರ್ಕರ್ಸ್ ಎಲ್ಲ ಅವೇರ್ನೆಸ್ ಮೂಡಿಸಿ ಹೆಂಗಸರಿಗೆ ಸರಿಯಾದ ಟೈಮಲ್ಲಿ ಎಕ್ಸ್ಟ್ರಾ ಸಪ್ಲಿಮೆಂಟ್ಸ್ ಎಲ್ಲ ಪ್ರೊವೈಡ್ ಮಾಡ್ತಾ ಇದ್ರು. ಇತ್ತೀಚೆಗೆ ಆ ಚಟುವಟಿಕೆಗಳು ನನಗೆ ಅಂಗನವಾಡಿಗಳು ಕಾಣ್ತಾ ಇಲ್ಲ. ಪ್ರೆಗ್ನೆನ್ಸಿಯಲ್ಲಿ ಮದರ್ಸ್ ಎಷ್ಟು ಮಟ್ಟಿಗೆ ಪೋಷಣೆಯನ್ನ ತಗೋತಾ ಇದಾರೆ, ಎಷ್ಟು ಮಟ್ಟಿಗೆ ಕಾಳಜಿ ವಹಿಸ್ತಾ ಇದಾರೆ ಅನ್ನೋದು ಮ್ಯಾಟರ್ ಆಗುತ್ತೆ.
0: ಗರ್ಭಾವಸ್ಥೆಯಲ್ಲಿ ನಿಯಮಿತವಾಗಿ ಆವಾಗ ಬೇಕಾಗುವಂತ ಫೋಲಿಕ್ ಆಸಿಡ್ ಆಗಬಹುದು, ಬೇರೆ ಯಾವುದೇ ರೀತಿಯ
1: ವಿಟಮಿನ್ ಬಿ ಆಗಿರ್ಬೋದು, ಫೋಲಿಕ್ ಆಸಿಡ್ ಆಗಿರ್ಬೋದು,
0: ಅಂತ ಟ್ಯಾಬ್ಲೆಟ್ ಗಳನ್ನ ನಿಯಮಿತವಾಗಿ ಸೇವಿಸೋದು ಅತ್ಯಗತ್ಯ ಅಂತ ತಾವು ಹೇಳ್ತೀರಿ.
1: ಗೈನೋನ ಕನ್ಸಲ್ಟ್ ಮಾಡಿ ಅವ್ರು ಏನೇನ್ ಸಪ್ಲಿಮೆಂಟ್ಸ್ ಕೊಡ್ತಾರೆ, ಅಥವಾ ದಿನನಿತ್ಯ ಆಹಾರದಲ್ಲೇನೆ ಹಣ್ಣು ತರಕಾರಿಗಳಲ್ಲೇನೆ ಎಲ್ಲ ಇರುತ್ತೆ, ಅದನ್ನೇ ಕರೆಕ್ಟ್ ಆಗಿ ನಾವು ತಿಂದ್ರೆ ಸಪ್ಲಿಮೆಂಟ್ಸ್ ಕೂಡ ಬೇಕಾಗಿಲ್ಲ. ಬಟ್ ಸಪ್ಲಿಮೆಂಟ್ಸ್ ತಗೊಂಡ್ರೆ ಸೇಫ್ಟಿ ಪರ್ಪಸ್ ಒಳ್ಳೇದು, ಮುನ್ನೆಚ್ಚರಿಕೆ.
0: ಈ ತರದ ಮಗು ಜನಿಸಿದ ನಂತರ ಆ ಮಗುವಿಗೆ ತಕ್ಷಣದಲ್ಲೇ ಸರ್ಜರಿ ಮಾಡಬಹುದಾ? ಹೇಗೆ ಚಿಕಿತ್ಸಾ ವಿಧಾನ?
1: ಈ ತರ ಮಗು ಜನಿಸಿದ್ರೆ ಏನಾಗುತ್ತೆ ಅಂದ್ರೆ ತುಟಿಯಲ್ಲಿ ತೊಂದರೆ ಆದ್ರೆ ಅಷ್ಟು ತೊಂದರೆ ಆಗಲ್ಲ. ತುಟಿಯಲ್ಲಿ ಬರೀ ಸೀಳು ತುಟಿ ಇದ್ರೆ ಅಂತ ಮಕ್ಕಳಿಗೆ ನಾರ್ಮಲ್ ಮಕ್ಕಳಿಗೂ ವ್ಯತ್ಯಾಸನೂ ಇರಲ್ಲ, ಎಕ್ಸೆಪ್ಟ್ ಕಾಸ್ಮೆಟಿಕ್ ಅಪಿಯರೆನ್ಸ್. ನೋಡ್ಲಿಕ್ಕೂ ಕೆಲವೊಂದು ಸರ್ಜರೀಸ್ ಗಳಿದೆ, ಅದು ಏನಾಗುತ್ತೆ ನಮ್ಮ ಫಿಲ್ಟರ್ ರಿಡ್ಜ್ಗೆನೆ ಸ್ಕಾರ್ ಬರುವಂತ, ಈಗ ಏನಾದ್ರೂ ಮಾರ್ಕ್ ಆದ್ರೆ ಸ್ಕಾರ್ ಬರುತ್ತಲ್ಲ, ಸೊ ನಮ್ಮ ಫಿಲ್ಟರ್ ರಿಡ್ಜ್ಗೆನೆ ಸ್ಕಾರ್ ಬರೋ ತರ ಗೊತ್ತಾಗದಿರೋ ತರ ಸರ್ಜರಿ ಮಾಡ್ತಾರೆ. ಸೊ ಲಿಪ್ ಇಂದ ತೊಂದರೆ ಆಗೋದಿಲ್ಲ ಜಾಸ್ತಿ, ಪ್ಯಾಲೆಟ್ ಅಲ್ಲಿ ತೊಂದರೆ ಆದ್ರೆ ಮೇಜರ್ ಪ್ರಾಬ್ಲಮ್. ಹುಟ್ಟಿದ ತಕ್ಷಣ ಸರ್ಜರಿ ಮಾಡಕ್ ಆಗಲ್ಲ, ಇದಕ್ಕೆ ಮಲ್ಟಿ ಡಿಸಿಪ್ಲಿನರಿ ಅಪ್ರೋಚ್ ಬೇಕಾಗುತ್ತೆ. ಅಂದ್ರೆ ಒಬ್ಬರೇ ಬೇಕಾಗಲ್ಲ, ಈಗ ನಾವು ಸ್ಪೀಚ್ ಲ್ಯಾಂಗ್ವೇಜ್ ಪೆಥಾಲಜಿಸ್ಟ್ ಒಬ್ಬರೇ ಸಾಲಲ್ಲ, ಪ್ಲಾಸ್ಟಿಕ್ ಸರ್ಜನ್ ಬೇಕು, ಆರ್ಥೋಡಾಂಟಿಸ್ಟ್ ಬೇಕು, ಮತ್ತೆ ಸ್ಪೀಚ್ ಲ್ಯಾಂಗ್ವೇಜ್ ಪೆಥಾಲಜಿಸ್ಟ್, ಮೂರು ಜನ ಬೇಕು. ಇಂಪಾರ್ಟೆಂಟ್ ಯಾಕೆ ಅಂತ ಹೇಳಿದ್ರೆ ಆರ್ಥೋಡಾಂಟಿಸ್ಟ್ ಬಂದು ಏನ್ ಮಾಡ್ತಾರೆ, ಲಿಪ್ ಟೇಪಿಂಗ್ ಅಂತ ಮಾಡ್ತಾರೆ. ಅಂದ್ರೆ ಸೀಳು ತುಟಿ ಇದ್ರೆ ಆಗ್ಲ, ಅದನ್ನ ಈಗ ತಕ್ಷಣ ಈಗ ಅಗಲವಾಗಿ ಸೀಳು ಇರೋದನ್ನ ಹೇಳೋದು ಹೊಲದ್ರೆ ಮೇಡಮ್ ಅಲ್ಲಿ ಟೆನ್ಷನ್ ಇರುತ್ತ. ಇವ್ರೇನ್ ಮಾಡ್ತಾರೆ, ಲಿಪ್ ಸರ್ಜರಿ ಯೂಶಲಿ ಬಂದು 3 ತಿಂಗಳಿಗೆ ಮಾಡ್ತಾರೆ, 3-6 ತಿಂಗಳು ಒಳಗಡೆ ಆಗ್ಬೇಕು. ಪ್ಯಾಲೆಟ್ ಸರ್ಜರಿ ಬಂದು 1 ವರ್ಷದ ಒಳಗಡೆ ಆಗ್ಬೇಕು, 14 ತಿಂಗಳು ಒಳಗಡೆ ಆಗ್ಬೇಕು. ಅಕಾರ್ಡಿಂಗ್ ಟು ಹೆನಿಂಗ್ಸನ್ 2008 ಅವ್ರೇನ್ ಹೇಳ್ತಾರೆ ಅಂದ್ರೆ 1.6 ಇಯರ್ಸ್ ಒಳಗಡೆ ಪ್ರೈಮರಿ ಸರ್ಜರಿ ಪ್ಯಾಲೆಟ್ ಆದ್ರೆ ಅದು ಅರ್ಲಿ ಇಂಟರ್ವೆನ್ಷನ್ ಅಂತ ಅರ್ಥ. ಅಂದ್ರೆ ಅರ್ಲಿ ಆಗಿ ಮಗುಗೆ ಇಂಟರ್ವೆನ್ಷನ್ ಟ್ರೀಟ್ಮೆಂಟ್ ಆಗ್ತಾ ಇದೆ ಅಂತ. 1.6 ಇಯರ್ಸ್ ಒಳಗಡೆ, 1.6 ಇಯರ್ಸ್ ಗಿಂತ ಮೇಲ್ ಹೋಯ್ತು ಅಂತ ಹೇಳಿದ್ರೆ ಅರ್ಲಿ ಅಲ್ಲ ಅದು, ಅದು ಲೇಟ್ ಇಂಟರ್ವೆನ್ಷನ್ ಅಂತ ಅರ್ಥ. ಅಕಾರ್ಡಿಂಗ್ ಟು ಹೆನಿಂಗ್ಸನ್, ಅವರು ಫೇಮಸ್ ಈ ಫೀಲ್ಡ್ ಅಲ್ಲಿ ತುಂಬಾ ವರ್ಕ್ ಮಾಡಿ. ಇದೇನಾಗುತ್ತೆ, 3 ತಿಂಗಳು ತಕ್ಷಣಕ್ಕೆ ಸರ್ಜರಿ ಮಾಡಿಬಿಟ್ರೆ ಅಲ್ಲಿ ಸ್ಕಾರಿಂಗ್ ಉಳ್ಕೊಂಡು ಮತ್ತೆ ಕಿತ್ತೋಗೋ ಚಾನ್ಸ್ ಇರುತ್ತೆ ಅನ್ಬಿಟ್ಟು ಲಿಪ್ ಟೇಪಿಂಗ್ ಮಾಡ್ತಾರೆ. ಟೇಪಿಂಗ್ ಮಾಡಿದಾಗ ಎರಡೂ ತುಟಿಗಳು ಸೀಳ್ ಇರೋದು ಹತ್ರ ಬರ್ತವೆ, ಹತ್ರ ಬಂದ ಮೇಲೆ ಹೊಲಿಗೆ ಹಾಕಿದಾಗ ಇನ್ನ ಎಫೆಕ್ಟಿವ್ ಆಗಿರುತ್ತೆ. ಅದಾದ್ಮೇಲೆ ಮೂಗಿನ ಶೇಪ್ ಎಲ್ಲ ಚೇಂಜ್ ಇರುತ್ತೆ, ಸೊ ಇದಕ್ಕೆ ನೇಸೋ ಆಲ್ವಿಯೋಲಾರ್ ಮೋಲ್ಡಿಂಗ್ ಅಂತ ಮಾಡ್ತಾರೆ, ಅದು ಮೂಗು ಶೇಪ್ ಕೊಡುತ್ತೆ. ಇದಾದ್ಮೇಲೆ ಸರ್ಜಿಕಲ್ ಕರೆಕ್ಷನ್ ಆಗುತ್ತೆ. ಲಿಪ್ 10-14 ತಿಂಗಳು ಅಂದ್ರೆ 1.6 ಇಯರ್ಸ್ ಒಳಗಡೆ ಆಗೋ ಪ್ಯಾಲೆಟಲ್ ಸರ್ಜರಿ ತುಂಬಾ ಇಂಪಾರ್ಟೆಂಟ್. ಪ್ಯಾಲೆಟಲ್ ತೊಂದರೆ ಇತ್ತು ಅಂತ ಹೇಳಿದ್ರೆ ಊಟ ತಿಂಡಿ ತಿನ್ನೋ ತೊಂದರೆ, ಮಾತುಗಳೆಲ್ಲ ಮುಗಲ್ ಬರುತ್ತೆ, ಕುಡಿದಿದ್ ನೀರು ಅನ್ನ ಎಲ್ಲ ಮುಗಲ್ ಬರುತ್ತೆ, ಪೋಷಣೆ ತೊಂದರೆ ಆಗ್ತದೆ, ಸೆಕೆಂಡ್ರಿ ಊಟ ತಿಂಡಿ ಸೇರ್ತಾ ಇರಲ್ಲ, ಹಲವಾರು ತೊಂದರೆಗಳಾಗ್ತದೆ. ಅಂಡ್ ಸರ್ಜಿಕಲ್ ಕರೆಕ್ಷನ್ ಕೆಲವು ಸರಿ ಬೇಗನೂ ಆಗಲ್ಲ, ಯಾಕೆಂದ್ರೆ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ರೂಲ್ ಆಫ್ ಟೆನ್ ಅಂತಿದೆ. ಅಂದ್ರೆ ಮಗುಗೆ 10 ವಾರಗಳಾಗಿರ್ಬೇಕು ಮಿನಿಮಮ್ ಕರೆಕ್ಷನ್ ಆಗ್ಲಿಕ್ಕೆ, ಸರ್ಜಿಕಲ್ ಕರೆಕ್ಷನ್ ಆಗ್ಲಿಕ್ಕೆ 10 ಪೌಂಡ್ ಅಟ್ಲೀಸ್ಟ್ ವೈಟ್ ಇರಬೇಕು, ಮತ್ತೆ ಹಿಮೋಗ್ಲೋಬಿನ್ ಕಂಟೆಂಟ್ ಅಟ್ಲೀಸ್ಟ್ 10 ಗ್ರಾಮ್/ಡೆಸಿಲೀಟರ್ ಇರಬೇಕು. ಇಷ್ಟಿತ್ತು ಅಂದ್ರೆ ಪಾಸ್ ಸರ್ಜಿಕಲ್ ಕರೆಕ್ಷನ್. ಇಷ್ಟಿಲ್ಲ ಅಂದ್ರೆ ಮಗುಗೆ ಲೇಟ್ ಆಗುತ್ತೆ ಸರ್ಜರಿ. ಲೇಟ್ ಯಾಕಾಗುತ್ತೆ, ಮೋಸ್ಟ್ ಆಫ್ ದ ಟೈಮ್ ಲೇಟ್ ಆಗುತ್ತೆ. ಯಾಕಾಗುತ್ತೆ ಅಂದ್ರೆ ಸೀಳು ಅಂಗ್ಲಿದ್ರೆ ಏನಾಗುತ್ತೆ, ಮಗುಗೆ ಊಟ ತಿಂಡಿ ಸೇರ್ತಾರಲ್ಲ, ಪಾಲನೆ ಪೋಷಣೆ ಕಮ್ಮಿ ಆಗುತ್ತೆ, ಸರ್ಜಿಕಲ್ ಕರೆಕ್ಷನ್ ಲೇಟ್ ಆಗುತ್ತೆ.
0: ಒಂದಕ್ಕೊಂದು ಸಂಬಂಧಪಟ್ಟಿರುತ್ತದೆ ಅಂತ. ಈಗ ಸಾಮಾನ್ಯವಾಗಿ ನಾವು ಕೇಳ್ತಿರ್ತೀವಿ ಡಾಕ್ಟರ್ ಗಿರೀಶ್ ಅವರ, ಈ ಗ್ರಹಣಗಳು ಸಂಭವಿಸ್ತಾ ಇರ್ತವೆ, ಈ ಗ್ರಹಣಗಳಿಗೆ ಗರ್ಭಿಣಿ ಸ್ತ್ರೀ ಎಕ್ಸ್ಪೋಸ್ ಆದ್ರೆ ಈ ತರದ ಮಕ್ಕಳು ಹುಟ್ಟುತ್ತವೆ, ಹಂಗಾಗಿ ಗ್ರಹಣಗಳು ಸಂಭವಿಸುವ ಸಂದರ್ಭದಲ್ಲಿ ಗರ್ಭಿಣಿ ಸ್ತ್ರೀಯರನ್ನ ಯಾವಾಗ್ಲೂ ಮನೆ ಒಳಗಡೆಗೆ ಎಲ್ಲೂ ಗಾಳಿ ಬೆಳಕು ಬರದ ಜಗದೊಳಗ ಕೂಡ ಹಾಕ್ತಾರೆ, ಎಸ್ಪೆಷಲಿ ಆ ಒಂದು ದಿನ. ಇದು ಸತ್ಯವಾದ ಮಾತಾ?
1: ಗ್ರಹಣಗಳಿಂದ ಆಗೋದಾದ್ರೆ ಎಷ್ಟೋ ಮಕ್ಕಳಿಗೆ ಆಗ್ಬೇಕು ಈ ತರ. ಸೊ ಇನ್ಸಿಡೆನ್ಸ್ ಅಂಡ್ ಪ್ರಿವೆಲೆನ್ಸ್ ಅಲ್ಲಿ 1000 ಮಕ್ಕಳಲ್ಲಿ 7 ಮಕ್ಕಳಿಗೆ ಆಗ್ಬೇಕು.

0: ಅಂತ ಹೇಳಿದ್ರೆ ಅದರಲ್ಲಿ ಹಲವಾರು ಕಾರಣ, ನನಗೆ ಹೇಳಿದೆಲ್ಲ ಕಾರಣಗಳು, ಒಂದು ಜೆನೆಟಿಕ್ ಪ್ರಾಬ್ಲಮ್ಸಿಂದ ಹಿಡಿದು ತಾಯಿಯ ಗರ್ಭಾವಸ್ಥೆಯಲ್ಲಿ ಏನೇನು ತೊಂದರೆಗಳಾಗ್ತವೆ ಅಷ್ಟೂ ತೊಂದರೆಗಳು. ನಾನು ಎಲ್ಲ ತೊಂದರೆಗಳನ್ನು ಲಿಸ್ಟ್ ಮಾಡಿದ್ದೀನಿ ಅಷ್ಟು ಆಲ್ಮೋಸ್ಟ್. ಇದೆಲ್ಲ ಆ್ಯಕ್ಚುಲಿ ಜನರಲ್ಲಿ ಇರುವಂತಹ ಒಂದು ಮಿತ್ ಇದು,
1: ತಪ್ಪು ನಂಬಿಕೆಗಳು
0: ತಪ್ಪು
1: ಅಂದ್ರೆ.
0: ನಂಬಿಕೆಗಳು. ಇದಲ್ದೆ ತುಂಬಾ ತಪ್ಪು ನಂಬಿಕೆಗಳಿದಾವೆ ಇದಾವೆ.
1: ಬೇರೆ ಯಾವ್ಯಾವ್ದಿದೆ ತಪ್ಪು ಗ್ರಹಿಕೆ?
0: ತಪ್ಪು ಗ್ರಹಿಕೆಗಳಲ್ಲಿ ಸೀಳು ತುಟಿ ಅಂಗಳು, ನಾವೇನೋ ದೇವರ ಶಾಪ ಅನ್ಕೋಬಹುದು, ಅಥವಾ ಪೂರ್ವಜರು ಏನೋ ಏನೋ ಒಂದು ಪೂಜೆ ಸಲ್ಲಿಸಿಲ್ಲ, ಅದೊಂದು ಬಾಕಿ ಇದೆ, ಹರಕೆ ಬಾಕಿ ಇದೆ, ಅದಕ್ಕೆ ಹಿಂಗಾಯ್ತು, ಅಥವಾ ಈ ತರ ಸುಮಾರು ಹಲವಾರು ತಪ್ಪು ಗ್ರಹಿಕೆಗಳಿದೆ. ಅದರಲ್ಲಿ ಈ ತರ ಸೀಳು ತುಟಿ ಮಕ್ಕಳು ಹುಟ್ಟುಬಿಡ್ತವೆ. ಸೀಳು ತುಟಿ ಮಕ್ಕಳು ಹುಟ್ಟಿದ ಮೇಲೆ ಅಯ್ಯೋ ಇವ್ರಿಗೆ ಬುದ್ಧಿಶಕ್ತಿ ಕಡಿಮೆ ಇರುತ್ತೆ ಅಂತ ಅನ್ಕೊಂತಾರೆ. ಅದು ಅಕ್ಷರ ಸಹ ತಪ್ಪು. ಅಂಟಿಲ್ ಅನ್ಲೆಸ್ ಈ ಸೀಳು ತುಟಿ ಅಂಗಳು ಅನ್ನೋದು ಸಿಂಡ್ರೋಮ್ ಜೊತೆ ಅಸೋಸಿಯೇಟ್ ಆಗಿಲ್ಲ ಅಂದ್ರೆ ಆ ಮಗುವಿಗೆ ಕಾಗ್ನಿಷನ್ ಪ್ರಾಬ್ಲಮ್ಸ್ ಬರುವುದಿಲ್ಲ. ಸೀಳು ತುಟಿ ಅಂಗಳು ಸಿಂಡ್ರೋಮ್ಸ್ ಜೊತೆ. ಸೊ ಸಿಂಡ್ರೋಮ್ಸ್ ಅಂದ್ರೆ ಅದು ಅಗೇನ್ ಒಂದು ಜೆನೆಟಿಕ್ ಪ್ರಾಬ್ಲಮ್. ಈ ಸಿಂಡ್ರೋಮ್ಸ್ ಜೊತೆ ಸೀಳು ತುಟಿ ಅಂಗಳು ಇದ್ದಾಗ ಬುದ್ಧಿಶಕ್ತಿ ತೊಂದರೆ ಬರಬಹುದು. ಅದು ಬಿಟ್ರೆ ಸಿಂಡ್ರೋಮ್ಸ್ ಇಲ್ಲ, ಬರೀ ಸೀಳು ತುಟಿ ಅಂಗಳು ತೊಂದರೆ ಇದೆ ಅಂದ್ರೆ ಬುದ್ಧಿಶಕ್ತಿಯಲ್ಲಿ ಯಾವುದೇ ಕೊರತೆ ಇರಲ್ಲ ಮಗುವಿಗೆ.
1: ಈಗ ಗಿರೀಶ್ ಅವರೇ, ಈ ತರ ತೊಂದರೆ ಇರುವಂತ ಮಕ್ಕಳಿಗೆ ನೀವು ಹೇಳಿದ್ರಿ ಅವ್ರಿಗೆ ಮಾತಾಡೋದು ಕಷ್ಟ, ತಿನ್ನೋದು ಕಷ್ಟ ಅಂತೇಳಿ. ಅಂದ್ರೆ ಈ ಎಳೆ ಮಕ್ಕಳು ಹುಟ್ಟಿದಾಗ ತಾಯಿಯ ಹಾಲನ್ನು ಕುಡಿಲಿಕ್ಕೂ ಕೂಡ ಕಷ್ಟ ಪಡ್ತಾರೆ.
0: ಹೌದು, ತಾಯಿ ಹಾಲು ತುಂಬಾ ಇಂಪಾರ್ಟೆಂಟ್ ಅಲ್ವಾ, ತುಂಬಾ ನ್ಯೂಟ್ರಿಷಿಯಸ್, ಅದು ರೈಟ್ ಟೈಮ್ಗೆ ಬೀಳ್ಬೇಕು. ತಾಯಿ ಹಾಲು ಯಾವ ರೀತಿ ಮಗುಗೆ ಸೇರಿಸಬೇಕು ಅನ್ನೋದಕ್ಕೆ ಸುಮಾರು ಇಂಟರ್ವೆನ್ಷನ್ ಇದೆ. ಅದಕ್ಕೋಸ್ಕರ ನಾವು ಪ್ರಾಸೆಸಸ್ ಗಳು ರೆಕಮೆಂಡ್ ಮಾಡ್ತೀವಿ. ಪ್ಯಾಲೆಟ್ ಗೆ ಆರ್ಟಿಫಿಷಿಯಲ್ ಮೇಲ್ಛಾವಣಿ ಅಂತ ಹೇಳ್ತೀವಲ್ಲ, ಅದನ್ನ ಆರ್ಟಿಫಿಷಿಯಲ್ ಕೊಟ್ಬಿಟ್ಟು ಅಲ್ಲಿ ಸೀಳಿರುತ್ತೆ. ಸೀಳಿದ್ರೆ ನಿಪ್ಪಲ್ ನಾಮಕಕ್ಕೆ ಆಗೋದಿಲ್ವೇ, ಹಾಲನ್ನು ಸಕ್ ಮಾಡಕ್ಕಾಗಲ್ವೇ. ಸೊ ಹಾಗಾಗಿ ಆರ್ಟಿಫಿಷಿಯಲ್ ಪ್ಯಾಲೆಟ್ ಕೊಡ್ತೀವಿ, ನಿಪ್ಪಲ್ನ ಟೈಟ್ ಆಗಿ ಸಕ್ ಮಾಡಿ ಹಾಲನ್ನ ಎಳಿಲಿಕ್ಕೆ. ಆರ್ಟಿಫಿಷಿಯಲ್ ಪ್ಯಾಲೆಟ್ ಆಗ್ಲಿಲ್ಲ ಅಂತ ಹೇಳಿದ್ರೆ ತಾಯಿಗೆ ನಾವು ಡಿಫ್ರೆಂಟ್ ಪೊಸಿಷನ್ಸ್ ಗಳು ಹೇಳ್ಕೊಡ್ತೀವಿ, ಯಾವ ರೀತಿ ಬ್ರೆಸ್ಟ್ ಫೀಡ್ ಮಾಡಬೇಕು ಅಂತ. ಸಪೋಸ್ ಅದು ಆಗ್ಲಿಲ್ಲ ಅಂತ ಹೇಳಿದ್ರೆ ಬ್ರೆಸ್ಟ್ ಫೀಡಿಂಗ್ ಡಿವೈಸಸ್ ಇದೆ, ಆ ಬ್ರೆಸ್ಟ್ ಮಿಲ್ಕ್ ನ ಸಕ್ ಮಾಡಿ ಮಗುಗೆ ಯಾವ ರೀತಿ ಉಣಿಸ್ಬೇಕು ಅಂತ. ಮಗುಗೆ ಬ್ರೆಸ್ಟ್ ಫೀಡಿಂಗ್ ಮಾಡಿ ಹಾಲೆಲ್ಲ ಇದ್ರೂ ಮಗುಗೆ ಯಾವ ರೀತಿ ತಿನ್ಸಕ್ ಕಷ್ಟ ಆಗ್ತಿದೆ ಅಂತ ಇದ್ರೆ ಅದಕ್ಕೂ ಕೂಡ ವೆರೈಟೀಸ್ ಆಫ್ ನಿಪ್ಪಲ್ಸ್ ಇದೆ. ಮಿಲ್ಕ್ ಫೀಡಿಂಗ್ ನಿಪ್ಪಲ್ಸ್ ಗಳು, ಸಪೋಸ್ ಹೇಬರ್ಮೆನ್ ನಿಪ್ಪಲ್ಸ್ ಅಂತ ಇರ್ಬೋದು, ಪಿಜನ್ ನಿಪ್ಪಲ್ಸ್, ಇದೆಲ್ಲ ಡಿಫ್ರೆಂಟ್ ನಿಪ್ಪಲ್ಸ್ ಗಳು. ಏನಾಗುತ್ತೆ, ಸೀಳು ಎಷ್ಟಾಗಲ ಇರುತ್ತೆ ಆ ಸೀಳ್ಗೆ ಕರೆಕ್ಟ್ ಆಗಿ ಹೋಗಿ ಕೂತ್ಕೊಳ್ಳುತ್ತೆ, ಸೊ ದಟ್ ನೆಗೆಟಿವ್ ಪ್ರೆಷರ್ ಕ್ರಿಯೇಟ್ ಆಗಿ ಹಾಲ್ನ ಕರೆಕ್ಟ್ ಆಗಿ ಸಕ್ ಮಾಡಬಹುದು. ಸಪೋಸ್ ಅದು ವರ್ಕ್ ಆಗ್ಲಿಲ್ಲ, ಹೇಬರ್ಮೆನ್ಸ್ ನಿಪ್ಪಲ್ ವರ್ಕ್ ಆಗ್ಲಿಲ್ಲ ಅಂದ್ರೆ ಕಸ್ಟಮೈಸ್ಡ್ ನಿಪ್ಪಲ್ ಮಾಡ್ಕೊಡ್ತಾರೆ. ಆ ಮಗು ಸೀಳು ಯಾವ ರೀತಿ ಇದೆ ಆ ಸೀಳು ತಕ್ಕಂಗೆ ಕಸ್ಟಮೈಸ್ ನಿಪ್ಪಲ್ ಮಾಡ್ಕೊಡ್ತಾರೆ. ಸೀಳು ತುಂಬಾ ವೆರೈಟೀಸ್ ಇದೆ.
1: ಈಗ ಇಷ್ಟೆಲ್ಲ ನೀವು ಮಾಹಿತಿಯನ್ನು ಹೇಳಿದ್ರಿ, ಈ ಮಾಹಿತಿ ಇಂಥ ಮಗುವಿಗೆ ಇಂಥ ಮಗುವನ್ನ ಹೆತ್ತಂತ ಪಾಲಕ ಪೋಷಕರಿಗೆ ಮೊದಲು ಅರಿವಿರಬೇಕು, ಅವರಿಗೆ ಮಾಹಿತಿ ಬೇಕು. ಅಂದ್ರೆ ಈ ತರದ ಮಗು ಹುಟ್ಟಿದ್ರೆ ಈ ತರ ಮಾಡಬಹುದು ಅಂತ, ಬೇರೆ ಬೇರೆ ಪರಿಹಾರ ಉಪಾಯಗಳು ಏನಿದೆ ಅಂತ ತಿಳ್ಕೊಳಕ್ಕೆ ಅವಳಿಗೆ ಈ ಮಾಹಿತಿ ಬೇಕಾಗ್ತದೆ. ಈ ಮಾಹಿತಿಯನ್ನು ಮುಟ್ಟಿಸ್ಲಿಕ್ಕೆ ತಾವು ಸ್ಪೀಚ್ ಅಂಡ್ ಹಿಯರಿಂಗ್ ಸಂಸ್ಥೆಯ ವತಿಯಿಂದ ಏನೆಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರಿ?
0: ಎಸ್ಪೆಷಲಿ ಜುಲೈ ಬಂದ್ಬಿಟ್ಟು ನ್ಯಾಷನಲ್ ಕ್ಲೆಫ್ಟ್ ಅಂಡ್ ಕ್ರೇನಿಯೋಫೇಷಿಯಲ್ ಅವೇರ್ನೆಸ್ ಮಂತ್ ಇತ್ತು. ಸೊ ಹಾಗಾಗಿ ನಾವೇನ್ ಮಾಡ್ತೀವಿ, ಕ್ಲೆಫ್ಟ್ ಪ್ಯಾಲೆಟ್ ಪೇಷಂಟ್ಸ್ ಗೆ ಈ ಟೈಮ್ ಅಲ್ಲಿ ನಾವು ಜುಲೈ ಟೈಮ್ ಅಲ್ಲಿ ಉಚಿತವಾಗಿ ನಾವು ಅಸೆಸ್ಮೆಂಟ್ ಮಾಡ್ತೀವಿ. ಅವ್ರಿಗೆ ಕೌನ್ಸಿಲಿಂಗ್ ಮಾಡ್ತೀವಿ, ಯಾವ ರೀತಿ ಏನಾಗುತ್ತೆ ಮುಂದೆ ಪಾಸಿಬಿಲಿಟೀಸ್, ಅವ್ರಿಗೆ ಏನ್ ತೊಂದರೆ ಇದೆ, ನೇಚರ್ ಆಫ್ ಪ್ರಾಬ್ಲಮ್, ಸಿವಿಯಾರಿಟಿ ಆಫ್ ದ ಪ್ರಾಬ್ಲಮ್, ಮತ್ತೆ ಅವ್ರಿಗೆ ನೆಕ್ಸ್ಟ್ ಆಪ್ಷನ್ಸ್ ಏನು, ನಿಮ್ಮ ಪ್ರಾಬ್ಲಮ್ಗೆ ಏನ್ ಆಪ್ಷನ್ಸ್. ಅಸೆಸ್ಮೆಂಟ್ ಎಲ್ಲ ಫ್ರೀಯಾಗೆ ಮಾಡ್ತೀವಿ ಜುಲೈ ತಿಂಗಳಲ್ಲಿ ನಾವು, ಕ್ಲೆಫ್ಟ್ ಕೇಸಸ್ ಮಾತ್ರ. ಅವ್ರಿಗೆ ಎಲ್ಲಾನು ನೀಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀವಿ, ಎಲ್ಲೆಲ್ಲಿ ಕಳಿಸ್ಬೇಕು ರೆಫರಲ್ಸ್, ಪ್ಲಾಸ್ಟಿಕ್ ಸರ್ಜನ್ ಕಳಿಸ್ಬೇಕು, ರೈಟ್ ಟೈಮ್ ಅಲ್ಲಿ ಸರ್ಜಿಕಲ್ ಕರೆಕ್ಷನ್ ಆಗ್ಬೇಕು, ಅದನ್ನ ಅರ್ಲಿ ಇಂಟರ್ವೆನ್ಷನ್ ಅಂತ ಹೇಳ್ತೀವಿ. ರೈಟ್ ಟೈಮ್ ಅಲ್ಲಿ ಆರ್ಥೋಡಾಂಟಿಕ್ ಟ್ರೀಟ್ಮೆಂಟ್ ಆಗ್ಬೇಕು. ಯಾಕೆ ಅಂತ ಹೇಳಿದ್ರೆ ಸೀಳು ಇರೋದ್ರಿಂದ ಹಲ್ಲುಗಳೆಲ್ಲ ವಕ್ರವಾಗಿರ್ತವೆ, ಸರಿಗಿರಲ್ಲ. ಸೊ ಪ್ಲಾಸ್ಟಿಕ್ ಸರ್ಜನ್ ಇಂದ ಟ್ರೀಟ್ಮೆಂಟ್ ಆಗ್ಬೇಕು, ಆರ್ಥೋಡಾಂಟಿಸ್ಟ್ ಇಂದ ಟ್ರೀಟ್ಮೆಂಟ್ ಆಗ್ಬೇಕು, ಮತ್ತೆ ನಮ್ಮಲ್ಲೂ ಕೆಲವು ಸರಿ ಏನಾಗುತ್ತೆ ಬರೀ ಮಾತು ಮಾತ್ರ ಅಲ್ಲ, ಭಾಷೆ ತೊಂದ್ರೇನು ಆಗುತ್ತೆ ಕ್ಲೆಫ್ಟ್ ಅಲ್ಲಿ. ಯಾಕೆ ಅಂತ ಹೇಳಿದ್ರೆ ಆ ಮಗು ಸೊಸೈಟಿಯಲ್ಲಿ ಮಿಂಗಲ್ ಆಗದೆ ಕಮ್ಮಿ ಆಗ್ಬಿಡುತ್ತೆ, ಅಥವಾ ಸೀಳು ತುಟಿ ಅಂಗಳಿಂದ ಎಕ್ಸ್ಪ್ರೆಸಿವ್ ಲ್ಯಾಂಗ್ವೇಜ್ ಡಿಲೇ ಅಂತ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಕೂಡ ಆಗ್ತಾ ಇದೆ ಸುಮಾರು ಮಕ್ಕಳಲ್ಲಿ ಕಂಡು ಬಂದಿದೆ. ಭಾಷೆ ತೊಂದ್ರೇನು ಆಗ್ತಾ ಇದೆ. ಕೆಲವೊಂದ್ಸರಿ ಪೇರೆಂಟ್ಸ್ ನೆಗ್ಲೆಕ್ಟ್ ಮಾಡಬಹುದು, ನನ್ನ ಮಗು ಹಿಂಗ್ ಹುಟ್ಟಿದೆ ಅಂದ್ಬಿಟ್ಟು ಕೇರ್ ಕೊಡದೇನೆ ಇರ್ಬೋದು, ಪ್ರೀತಿ ಕೊಡದೇನೆ ಇರ್ಬೋದು, ನೋಡಕ್ ಚೆನ್ನಾಗಿಲ್ಲ ಅಂತ. ಎಲ್ಲಾ ಪೇರೆಂಟ್ ಒಂದೇ ತರ ಇರಲ್ಲ. ಸೊ ಹೀಗಾಗಿ ಹಲವಾರು ತೊಂದರೆಗಳಿದೆ. ಇದಕ್ಕೋಸ್ಕರ ನಾವು ಜುಲೈ ತಿಂಗಳಲ್ಲಿ ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡ್ತೀವಿ. ಈಗ ನಿಮ್ಮಲ್ಲಿ ಕೂತು ಮಾತಾಡ್ತಾ ಇದೀವಿ, ಇದು ಎಷ್ಟು ಜನಕ್ಕೆ ಮುಟ್ಟುತ್ತೋ ಮುಟ್ಲಿ ಒಳ್ಳೇದು. ನಮ್ಮಲ್ಲಿ ಜುಲೈ ಮಂತ್ ಅಲ್ಲಿ ಬಂದ್ರೆ ನಾವು ಫ್ರೀಯಾಗಿ ಅಸೆಸ್ಮೆಂಟ್ ಮಾಡ್ತೀವಿ, ಕ್ಯಾಂಪ್ ಟೈಮ್ ಅಲ್ಲಿ ಬಂದ್ರೂ ಫ್ರೀಯಾಗಿ ಅಸೆಸ್ಮೆಂಟ್ ಮಾಡ್ತೀವಿ, ಬರೋರ್ಗೆಲ್ಲ ಪ್ಯಾಂಪ್ಲೆಟ್ಸ್ ಹಂಚ್ತೀವಿ, ಇದ್ರ ಬಗ್ಗೆ ಹೇಳ್ಕೊಡ್ತೀವಿ, ಸ್ಟೂಡೆಂಟ್ಸ್ಗೂ ಹೇಳ್ತೀವಿ, ಎಲ್ಲಾ ಪೇರೆಂಟ್ಸ್ಗೂ ಕೂಡ ಇದ್ರ ಬಗ್ಗೆ ತಿಳಿಸಿ ಅಂತ. ಮತ್ತೆ ಸ್ಕೂಲ್ ಸ್ಕ್ರೀನಿಂಗ್ ಹೋದಾಗ ಕ್ಲೆಫ್ಟ್ ಲಿಪ್ ಅಂಡ್ ಪ್ಯಾಲೆಟ್ ಮಕ್ಕಳು ಕಂಡು ಬಂದ್ರೆ ಡೆಫಿನೆಟ್ಲಿ ರೆಕಮೆಂಡ್ ಮಾಡಿ ಎವಾಲ್ಯೂಷನ್ ಕರೆಸ್ತೀವಿ.
1: ಈಗ ಈ ತರದ ಮಕ್ಕಳಿಗೆ ತೊಂದರೆಯನ್ನ ಸ್ವಲ್ಪ ಸರಿಪಡಿಸಿ ಸಾಮಾನ್ಯ ಮಕ್ಕಳು ಹೋಗುವ ಶಾಲೆಗೆ ಸೇರಿಸಿದಾಗ ಮಕ್ಕಳು ಒಂದು ರೀತಿಯಲ್ಲಿ ಮಾನಸಿಕವಾಗಿ ಒಂದು ಕೀಳರಿಮೆಯನ್ನ ಬೆಳೆಸ್ಕೊಂಡಿರ್ತಾರೆ. ಅಂದ್ರೆ ನಾನು ಬೇರೆಯವ್ರ ತರ ಇಲ್ಲ, ನನ್ನ ಮಾತು ಸ್ಪಷ್ಟ ಇಲ್ಲ, ಕಾಣಿಸಕ್ಕೆ ನಾನು ಸರಿಯಾಗಿಲ್ಲ, ಈ ತರದ ಕೀಳರಿಮೆಯನ್ನ ಯಾವ ರೀತಿಯಲ್ಲಿ ಹೋಗಲಾಡಿಸಬೇಕಂತ?
0: ನೀವು ಕರೆಕ್ಟ್ ಪ್ರಶ್ನೆ ಕೇಳಿದ್ರಿ. ಅಸೋಸಿಯೇಟೆಡ್ ಪ್ರಾಬ್ಲಮ್ಸ್ ಗಳು, ಕ್ಲೆಫ್ಟ್

0: ಶುರುವಾಯಿತು ಅಂತ ಹೇಳಿದ್ರೆ ಕ್ಲೆಫ್ಟ್ ಲಿಪ್ ಅಂಡ್ ಪ್ಯಾಲೆಟ್ ಇಟ್ ಸೆಲ್ಫ್ ಇಸ್ ಅ ಪ್ರಾಬ್ಲಮ್. ಅದೇ ಒಂದು ತೊಂದರೆ ಕಾಸ್ಮೆಟಿಕ್ ಅಪಿಯರೆನ್ಸ್. ಅದರಿಂದ ಆಗೋ ತೊಂದರೆಗಳು ಅದು ತಿನ್ನೋದಾಗಿರ್ಬೋದು, ಮಾತಾಗಿರ್ಬೋದು, ಈ ಸೈಕಾಲಜಿಕಲ್ ಇಶ್ಯೂಸ್ಗಳನ್ನ ಎಲ್ಲರೂ ಟ್ಯಾಕಲ್ ಮಾಡಲ್ಲ. ಈಗ ನೀವು ಹೇಳಿದ್ರೆ ಎಲ್ಲ ಸ್ಕೂಲ್ ಗೋಯಿಂಗ್ ಚೈಲ್ಡ್ ಚೆನ್ನಾಗಿರೋ ಮಕ್ಕಳನ್ನೇ ಬುಲಿ ಮಾಡ್ತಾರೆ, ಮಕ್ಕಳು ಬಿಡಲ್ಲ ಅಂತದ್ರಲ್ಲಿ ಅಪಿಯರೆನ್ಸ್ ಚೆನ್ನಾಗಿಲ್ಲ ನೋಡ್ಲಿಕ್ಕೆ ಅಥವಾ ಮಾತೆಲ್ಲ ಮೂಗಲ್ಲಿ ಮಾತಾಡ. ಈಗ ಸ್ಕೂಲ್ ಮಕ್ಕಳು ಯಾವ ರೀತಿ ಮಾತಾಡ್ತವೆ, ಸೀಳು ಅಂಗಳಿದ್ರೆ ಅಂತ ಹೇಳಿದ್ರೆ, ಈಗ ಸಪೋಸ್ ಕಾಗೆ ಕಾಲು ಕಪ್ಪು ಅಂತ ಹೇಳಿದ್ರೆ ಆ ಮಕ್ಕಳು ಕಾಗೆ ಕಾಹು ಹಾಹು ಅಂತ ಹೇಳ್ತವೆ. ಸೊ ಈ ತರ ಮಾತಾಡಿದಾಗ ಫ್ರೆಂಡ್ಸ್ಗಳ ಮಧ್ಯ ಅಥವಾ ಬೇರೆ ಮಕ್ಕಳ ಮಧ್ಯ ಆ ಮಗು ಬುಲಿಯಿಂಗ್ಗೆ ಒಳಗಾಗುತ್ತೆ. ಆ ಮಗು ಸ್ವಲ್ಪ ಕೀಳರಿಮೆ ಅನ್ಸ್ಬೋದು, ಲೋ ಸೆಲ್ಫ್ ಎಸ್ಟೀಮ್, ಸ್ಕೂಲ್ಗೆ ಹೋಗಕ್ ಇಷ್ಟಪಡಲ್ಲ, ಸ್ಕೂಲಲ್ಲಿ ಎಲ್ಲರ ಜೊತೆ ಮಿಂಗಲ್ ಆಗಕ್ ಇಷ್ಟಪಡಲ್ಲ, ಓದ್ಲಿಕ್ಕೆ ಇಷ್ಟಪಡಲ್ಲ, ಅಕಾಡೆಮಿಕಲಿ ಹಿಂದೆ ಉಳಿದ್ಬಿಡುತ್ತೆ. ಸೊ ಒಂದಕ್ಕೊಂದು ಲಿಂಕ್ಡ್ ಪ್ರಾಬ್ಲಮ್ ಇತ್ತು. ಅದಕ್ಕೋಸ್ಕರ ನಾವೇನ್ ಹೇಳ್ತೀವಿ, 1.6 ಇಯರ್ಸ್ ಒಳಗಡೆ ಕರ್ಕೊಂಡು ಬನ್ನಿ. ಮ್ಯಾನೇಜ್ಮೆಂಟ್ ಮೂರು ಟೈಪ್ ಇರುತ್ತೆ, ಒಂದು ಪ್ರಾಪರ್ ಸರ್ಜಿಕಲ್ ಕರೆಕ್ಷನ್ ಬೈ ಪ್ಲಾಸ್ಟಿಕ್ ಸರ್ಜನ್, ಇನ್ನೊಂದು ಆರ್ಥೋಡಾಂಟಿಕ್ ಟ್ರೀಟ್ಮೆಂಟ್ ಬೈ ಆರ್ಥೋಡಾಂಟಿಸ್ಟ್ ಅಥವಾ ಡೆಂಟಿಸ್ಟ್, ಇನ್ನೊಂದು ನಮ್ಮಲ್ಲಿ ಫೀಡಿಂಗ್ ಮ್ಯಾನೇಜ್ಮೆಂಟ್ ಆಸ್ ವೆಲ್ ಅಸ್ ಸ್ಪೀಚ್ ಅಂಡ್ ಲ್ಯಾಂಗ್ವೇಜ್ ಥೆರಪಿ. ಇದು ಕಂಟಿನ್ಯೂಸ್ ಆಗಿ ಆಗ್ತಾ ಬಂದ್ರೆ ಸರ್ಜಿಕಲ್ ಕರೆಕ್ಷನ್ಸ್ ಮೇಡಮ್, ಇದು ಸರ್ಜರಿ ಒಂದು ಸರ್ಜರಿಗೆ ನಿಲ್ಲಲ್ಲ ಇದು. ಯಾಕೆ ಅಂತ ಹೇಳಿದ್ರೆ, ಈಗ ನೋಡಿ ನನ್ನ ಕೈ ಮೇಲೆ ಒಂದು ಗಾಯ ಮಾಡ್ಕೋತೀನಿ, ಒಂದು ಕಟ್ ಮಾಡ್ತೀನಿ, ಆ ಕಟ್ಟು ಒಣಗದ ಮೇಲೆ ಗಟ್ಟಿಯಾಗುತ್ತೆ, ಸುತ್ತಮುತ್ತಲಿನ ಚರ್ಮ ಎಲ್ಲ ಸ್ವಲ್ಪ ಫ್ಲೆಕ್ಸಿಬಲ್ ಅನ್ಸುತ್ತೆ, ಆ ಕಟ್ಟಾಗಿರೋ ಕಡೆ ಮಾತ್ರ ಹಾರ್ಡ್ ಇರುತ್ತೆ, ದಟ್ ಲೀವ್ಸ್ ಅ ಸ್ಕಾರ್. ಸೊ ಏನಾಗಿರುತ್ತೆ, ಸರ್ಜಿಕಲ್ ಕರೆಕ್ಷನ್ ಅಂದ್ರೆ ಅವರು ಅಲ್ಲಿ ಚುಚ್ಚಿ ಹೊಲ್ದಿರ್ತಾರಲ್ಲ, ಅಲ್ಲಿ ಸ್ಕಾರ್ ಇರುತ್ತೆ. ಸ್ಕಾರ್ ಇರೋ ಡೆವಲಪ್ಮೆಂಟ್ಗೂ ಸುತ್ತಮುತ್ತ ಇರೋ ಡೆವಲಪ್ಮೆಂಟ್ಗೂ ವ್ಯತ್ಯಾಸ ಇರುತ್ತೆ. ಸೊ ಬೇರೆ ತಲೆ ದೊಡ್ಡದಾಗುತ್ತೆ, ಅಂಗಳ ದೊಡ್ಡದಾಗುತ್ತೆ, ಎಲ್ಲ ದೊಡ್ಡದಾಗುತ್ತೆ, ಬೆಳವಣಿಗೆ ಆಗ್ತಿರುತ್ತೆ. ಕಿರುನಾಳಿಗೆ ಮಾತ್ರ ಅದೇ ರೇಟ್ ಅಲ್ಲಿ ಬೆಳವಣಿಗೆ ಆಗದೇನೆ ಇರಬಹುದು. ಹಾಗಾಗಿ ಏನಾಗುತ್ತೆ, ಗ್ಯಾಪ್ ಉಳ್ಕೊಳ್ಳುತ್ತೆ. ಈಗ ನಾವು ಪ ಅಂತ ಹೇಳಬೇಕಾದ್ರೆ ನಮ್ಮ ಕಿರುನಾಳಿಗೆ ಹೋಗಿ ಹಿಂದ್ಗಡೆ ಫ್ಯಾರಿಂಗ್ಸ್ ಅಂತ ಹೇಳ್ತೀವಿ, ಪೋಸ್ಟೀರಿಯರ್ ಫೆರಿಂಜಲ್ ವಾಲ್ ಮುಟ್ಬೇಕಂಗೆ, ಕ್ಲೋಸ್ ಆಗ್ಬೇಕು, ಆಗ ಬಾಯಲ್ಲಿ ಬರುತ್ತೆ ಪ ಅಂತ. ಅದೇ ಮಾ ಹೇಳಬೇಕಾದ್ರೆ ಕಿರುನಾಳಿಗೆ ಕೆಳಗೆ ಬೀಳ್ಬೇಕು, ಮುಚ್ಕೋಬಾರ್ದು, ಮ ಮ ಬಿಡ ಈ ತರ. ಸೊ ಬಾಯಲ್ಲಿ ಬರುವಂತ ಶಬ್ದಗಳು ಹೇಳಬೇಕಾದ್ರೆ ಕಿರುನಾಳಿಗೆ ಮೇಲೆ ಹೋಗ್ಬೇಕು, ಮೂಗಲ್ ಬರುವಂತ ಶಬ್ದಗಳು ಹೇಳಬೇಕಾದ್ರೆ ಕಿರುನಾಳಿಗೆ ಕೆಳಗಿರ್ಬೇಕು. ಸೊ ಇದು ಕಂಟಿನ್ಯೂಸ್ ಆಗಿ ಆಗ್ತಾ ಇರುತ್ತೆ ನಮ್ಗೆ. ಸೊ ಏನಾಗ್ಬಿಡುತ್ತೆ, ಇವ್ರಿಗೆ ಸೀಳಿರೋದ್ರಿಂದ ಎಲ್ಲ ಮೂಗಲ್ ಬರ್ತಾ ಇರುತ್ತೆ. ಸೊ ಈ ಕರೆಕ್ಷನ್ ಆದಷ್ಟು ಬೇಗ ಆಗ್ಬೇಕು. ಇದಾದ್ಮೇಲೆ ಆರ್ಥೋಡಾಂಟಿಕ್ ಟ್ರೀಟ್ಮೆಂಟ್ ಆಗ್ಬೇಕು, ನಮ್ಮಲ್ಲಿ ಸ್ಪೀಚ್ ಅಂಡ್ ಲ್ಯಾಂಗ್ವೇಜ್ ಥೆರಪಿ ಆಗ್ಬೇಕು, ಫೀಡಿಂಗ್ ಮ್ಯಾನೇಜ್ಮೆಂಟ್ ಆಗ್ಬೇಕು. ಕಂಟಿನ್ಯೂಸ್ ಆಗಿ ಆಗ್ತಾ ಇದ್ರೆ ಅವ್ರಿಗೆ ಸರ್ಜರೀಸ್ಗಳನ್ನ ಕಮ್ಮಿ ಮಾಡಬಹುದು. ಒಂದೇ ಸರ್ಜರಿಗೆ ನಿಲ್ಲಲ್ಲ ಇದು, ದೊಡ್ಡವರಾದ್ಮೇಲೆ ಇನ್ನ ಸರ್ಜರೀಸ್ ಬೇಕಾಗ್ತದೆ, ಸೆಕೆಂಡ್ರಿ ತರ್ಷರಿ ಸರ್ಜರೀಸ್ ಬೇಕಾಗ್ತದೆ. ಸ್ಪೀಚ್ ಅಂಡ್ ಲ್ಯಾಂಗ್ವೇಜ್ ಥೆರಪಿ ರೆಗ್ಯುಲರ್ ಆಗಿ ತಗೊಂಡ್ರೆ ಸರ್ಜರೀಸ್ ಅವಾಯ್ಡ್ ಮಾಡಬಹುದು, ಅವನ್ನ ನಾರ್ಮಲ್ ಮಗುವಾಗಿ ಮಾಡಬಹುದು.
1: ಈಗ ಗಿರೀಶ್ವರಿ ತಾವು ಮಾತಾಡ್ತಾ ಹೇಳಿದ್ರಿ, ಒಂದೇ ಸರ್ಜರಿಗೆ ನಿಲ್ಲಲ್ಲ, ಹೆಚ್ಚು ಹೆಚ್ಚು ಸರ್ಜರಿ, ಬೇರೆ ಬೇರೆ ರೀತಿಯ ಟ್ರೀಟ್ಮೆಂಟ್ಗಳು ಬೇಕಾಗ್ತದೆ ಅಂತೆ. ಆವಾಗ ನಮ್ಮ ಜನಸಾಮಾನ್ಯರು ಯೋಚನೆ ಮಾಡ್ತಾರೆ, ಇದು ಬಹಳ ಎಕ್ಸ್ಪೆನ್ಸಿವ್ ಟ್ರೀಟ್ಮೆಂಟ್ ಅಂತ. ಅಂದ್ರೆ ಬಡ ಬಗ್ಗರು ಏನ್ ಮಾಡ್ಬೇಕು?
0: ಆಕ್ಚುಲಿ ಸ್ಮೈಲ್ ಟ್ರೈನ್ ಅಂತ ಒಂದು ಪ್ರೋಗ್ರಾಮ್ ಇದೆ. ಈ ಪ್ರೋಗ್ರಾಮ್ ಅವರು ಮೊದಲನೇ ಸರ್ಜರಿನ ಫ್ರೀಯಾಗಿ ಮಾಡ್ತಾ ಇದ್ದಾರೆ, ಎಲ್ಲಾ ಕಡೆ ರೀಚ್ ಆಗ್ಲಿ ಅಂದ್ಬಿಟ್ಟು ಸ್ಮೈಲ್ ಟ್ರೈನ್ ಅನ್ನೋರು ಫ್ರೀ ಸರ್ಜರೀಸ್ ಮಾಡ್ತಾ ಇದಾರೆ, ಮೊದಲನೇ ಸರ್ಜರಿ. ಸೊ ಮಕ್ಕಳಿಗೆ ಇದು ತುಂಬಾ ಉಪಯೋಗ ಆಗುತ್ತೆ. ಈಗ ಸೆಕೆಂಡ್ರಿ ಸರ್ಜರೀಸ್ ಎಲ್ಲ ಮಾಡಿಸ್ಬೇಕಂದ್ರೆ ದುಡ್ಡು ಖರ್ಚಾಗ್ತದೆ, ಬಟ್ ಅದನ್ನು ಅವ್ರೇನಾದ್ರೂ ರಿಕ್ವೆಸ್ಟ್ ಮಾಡಿಕೊಂಡು ಲೆಟರ್ ಬರೀತು ಅಂತ ಹೇಳಿದ್ರೆ, ಯಾರಾದ್ರೂ ದಾನಿಗಳು ಲೈಕ್ ರೋಟರಿ ಕ್ಲಬ್ ಇರ್ಬೋದು ಅಥವಾ ಬೇರೆ ಬೇರೆ ನಾನ್ ಗೌರ್ಮೆಂಟ್ ಆರ್ಗನೈಸೇಷನ್ಸ್ಗಳು ಫಂಡ್ ಮಾಡಬಹುದು ಅಥವಾ MP ಫಂಡ್ಸ್ ಇಂದನೋ ಅವ್ರಿಗೆ, ನಮ್ಮಲ್ಲಿ ನಮ್ಗೆ ಎಲ್ಲಿ ಗೊತ್ತು ನಾವಲ್ಲಿ ಸಹಾಯ ಮಾಡ್ತೀವಿ ಅಥವಾ ಅವ್ರಿಗೆ ಸೋಷಿಯಲ್ ವರ್ಕರ್ ಕಡೆ ಕಳಿಸ್ತೀವಿ, ಅವ್ರು ಎಲ್ಲಿ ಅವ್ರಿಗೆ ಸಹಾಯ ಆಗುತ್ತೆ ಅಲ್ಲಿ ಅವ್ರು ಹೆಲ್ಪ್ ಮಾಡ್ತಾರೆ.
1: ಒಟ್ಟು ಈ ಮಕ್ಕಳಿಗೆ ಸರ್ಜರಿ ಅನ್ನೋದು ಅನಿವಾರ್ಯ ಅಂತ ಹೇಳ್ತೀವಿ.
0: ಸರ್ಜರಿ ಅನಿವಾರ್ಯ.
1: ಈಗ ಒಂದು ಕೊನೆಯದಾಗಿ ಗಿರೀಶ್ ಅವರೇ, ತಾವು ಮಾತಾಡ್ತಾ ಹೇಳಿದ್ರಿ ಜುಲೈ ತಿಂಗಳವನ್ನ ಈ ತರದ ಮಕ್ಕಳ ಒಂದು ಅನುಕೂಲತೆಗಾಗಿ ಫ್ರೀ ಚೆಕಪ್, ಅವರಿಗೆ ಒಂದು ಫ್ರೀ ಅನಾಲಿಸಿಸ್ ಮಾಡೋ ಸಲುವಾಗಿ ಕೆಲಸ ಮಾಡ್ತಾ ಇದ್ದೀರಿ ಅಂತ. ಅಕಸ್ಮಾತ್ ಆಗಿ ಬೇರೆ ಸಮಯದಲ್ಲಿ ಜನ ಬಂದು ತಮ್ಮನ್ನು ಸಂಪರ್ಕ ಮಾಡಿದ್ರೆ ಈ ಒಂದು ಟ್ರೀಟ್ಮೆಂಟ್ ಸಾಧ್ಯ ಇದೆಯಾ?
0: ಬೇರೆ ಸಮಯದಲ್ಲಿ ಬಂದ್ರೆ ಮಿನಿಮಮ್ ಚಾರ್ಜಸ್ ತಗೋತೀವಿ. ನಮ್ದು JSS ವಾಕ್ ಶ್ರವಣ ಸಂಸ್ಥೆ, ಸುತ್ತೂರು ಮಠದ್ದು, ಇದು ಮಠದಾಗಿರೋದ್ರಿಂದ ತುಂಬಾ ಚಾರ್ಜ್ ಮಾಡೋದೇ ಇಲ್ಲ ನಾವು, ತುಂಬಾ ಮಿನಿಮಲ್ ಚಾರ್ಜಸ್. ಒಂದು ಅಸೆಸ್ಮೆಂಟ್ಗೆ ಒಂದು 100 ರೂಪಾಯಿ ತಗೋಬಹುದು ಅಷ್ಟೇ. ಥೆರಪಿ ಸೆಷನ್ಗೆ ನೀವು ಬೆಂಗಳೂರಲ್ಲೆಲ್ಲ 1,800 ರೂಪಾಯಿ, 2,000, 1,500 ರಿಂದ 2,000 ಒಂದು ಸೆಷನ್ಗೆ, 3/4 ಗಂಟೆ ಸೆಷನ್. ವೆರಸ್ ನಾವು ಚಾರ್ಜ್ ಮಾಡೋದು ಬರೀ 75 ರೂಪಾಯಿ. ಅದನ್ನು ಮಠದ್ದು ಸಂಸ್ಥೆ ಯಾಕೆ ಚಾರ್ಜ್ ಮಾಡುತ್ತೆ ಅಂತ ಹೇಳಿದ್ರೆ, ಈಗ ಫ್ರೀಯಾಗಿ ಕೊಡ್ತಾ ಇದೀವಿ ಅಂದ್ರೆ ನಮ್ಮ ಜನಕ್ಕೆ ಯಾವ್ದು ವ್ಯಾಲ್ಯೂ ಇರಲ್ಲ,
1: ನಂಬಿಕೆನೇ ಬರಲ್ಲ.
0: ಇವ್ರು ಫ್ರೀಯಾಗಿ ಕೊಡ್ತಾ ಇದಾರೆ, ಒಂದು ಮಿನಿಮಮ್ ವ್ಯಾಲ್ಯೂ ಆದ್ರೂ ಇಡಬೇಕು ಅಂತ ಹೇಳಿ ಸಂಸ್ಥೆ ಅದಿಟ್ಟಿದೆ. ಅಂಡ್ ಇದರಿಂದ ತುಂಬಾ ಜನ ಈಗ ಆಲ್ರೆಡಿ ಪ್ರೆಸೆಂಟ್ಲಿ ನಮ್ಮಲ್ಲಿ JSS ವಾಕ್ ಶ್ರವಣ ಸಂಸ್ಥೆಯಲ್ಲಿ 50-60 ಕೇಸ್ ರೆಗ್ಯುಲರ್ ಆಗಿ ಥೆರಪಿ ತಗೋತಾ ಇದಾರೆ. ಕಂಟಿನ್ಯೂಸ್ಲಿ ತಿಂಗಳಿಗೆ 500 ಸೆಷನ್ಸ್ ಗಳು ನಡೀತಾ ಇದೆ ಥೆರಪಿ, 500 ಸೆಷನ್ಸ್. ಸೊ ಬಹಳ ಜನ ಉಪಯೋಗ ಪಡೀತಾ ಇದಾರೆ. ಇದರಲ್ಲಿ ಸೀಳು ತುಟಿ ಅಂಗಳು ಮಕ್ಕಳು ಸುಮಾರು ಜನ ಇದಾರೆ. ಸೊ ನೀವು ಅವರು ಜುಲೈ ತಿಂಗಳಲ್ಲಿ ಬಂದಾಗ ಫ್ರೀಯಾಗಿ ಅಸೆಸ್ಮೆಂಟ್ ಮಾಡ್ತೀವಿ, ಬೇರೆ ತಿಂಗಳಲ್ಲಿ ಬಂದಾಗ ಮಿನಿಮಮ್ ಚಾರ್ಜಸ್ ತಗೋತೀವಿ.
1: ಈಗ ಒಟ್ಟಿನಲ್ಲಿ ಈ ತರದ ಮಗು ಇರುವಂತಹ ಪಾಲಕರಿಗೆ ತಾವೇನ್ ಹೇಳಿಕೆ ಬಯಸ್ತೀರಿ?
0: ನಾನು ಏನ್ ಹೇಳ್ತೀನಿ ಅಂದ್ರೆ, ಈ ತರ ಮಗು ಕಂಡು ಬಂದಲ್ಲಿ ಹುಟ್ಟಿದ ತಕ್ಷಣ ನೀವು ತೋರಿಸಿ, ಹಾಸ್ಪಿಟಲ್ಗೆ ಹೋಗಿ ತೋರಿಸಿ, ಪ್ಲಾಸ್ಟಿಕ್ ಸರ್ಜನ್ನ ಮೀಟ್ ಮಾಡಿ, ಆರ್ಥೋಡಾಂಟಿಸ್ಟ್ಗೆ ತೋರಿಸಿ, ಅಥವಾ ಸ್ಪೀಚ್ ಲ್ಯಾಂಗ್ವೇಜ್ ಪೆಥಾಲಜಿಸ್ಟ್ ನಮ್ಮ ಹತ್ರ ಬನ್ನಿ, ನಾವು ಎಲ್ಲರತ್ರನು ಕಳಿಸ್ತೀವಿ ಅಥವಾ ಅವರು ಎಲ್ಲರತ್ರನು ಕಳಿಸ್ತಾರೆ. ಪ್ರೊಫೆಷನಲ್ಸ್ಗೆ ಮಾತ್ರ ಗೊತ್ತಿರುತ್ತೆ, ಎಲ್ಲರತ್ರ ಹತ್ರನು ಕಳಿಸ್ಬೇಕು, ಯಾರ್ಯಾರಿಂದ ಟ್ರೀಟ್ಮೆಂಟ್ ಬೇಕು ಮಗುಗೆ ಅಂತ. ಸೊ ಎಲ್ಲರ ಹತ್ರನು ಕಳಿಸ್ತೀವಿ.

0: ಲೀಸ್ಟ್ ನೀವು ಹಾಸ್ಪಿಟಲ್ಗೆ ಹೋಗಿ ಅದನ್ನ ಓ ದೇವ್ರು ಮಾಡಿದ್ದು ಹೀಗೆ ಅಥವಾ ನನ್ ಮಗು ಮುಂದೆ ಮಾತಾಡ್ತಾನೆ ಅಥವಾ ಇವನ್ ಹಿಂಗೆ ಹುಟ್ಟಿದಾನೆ ಏನ್ ಮಾಡಕ್ ಆಗಲ್ಲ ಇದು ಅಂತ ಅವ್ರಿಗವ್ರೇ ಅನ್ಕೊಂಡು ಸುಮ್ನೆ ಇರೋದ್ಕಿಂತ ಅವ್ರು ಹಾಸ್ಪಿಟಲ್ಗೆ ತೋರಿಸಿ ಕನ್ಸರ್ನ್ ತೋರಿಸಿದ್ರೆ ನಾವು ಸಹಾಯ ಮಾಡ್ತೀವಿ, ಮಗು ನಾರ್ಮಲ್ ಮೈನ್ ಸ್ಟ್ರೀಮ್ ಮಗು ಜೊತೆ ಬೆಳೆದು ನಾರ್ಮಲ್ ಆಗಲಿಕ್ಕೆ ನಾವು ಹೆಲ್ಪ್ ಮಾಡ್ತೀವಿ.
1: ಧನ್ಯವಾದಗಳು ಡಾಕ್ಟರ್ ಗಿರೀಶ್ ಅವರೇ. ಎಷ್ಟೊಂದು ಜನ ಪಾಲಕರಿಗೆ ಇದ್ರ ಬಗ್ಗೆ ಮಾಹಿತಿ ಇಲ್ಲದೇ ಇರಬಹುದು, ಹಾಗಾಗಿ ಅವರು ಧಾರವಾಡದಲ್ಲಿರುವಂತಹ JSS ವಾಕ್ ಶ್ರವಣ ಸಂಸ್ಥೆಗೆ ಭೇಟಿ ಕೊಟ್ರೆ ಅವರಿಗೆ ಇದ್ರ ಬಗ್ಗೆ ಹೆಚ್ಚಿನ ವಿವರವಾದ ಮಾಹಿತಿ ಲಭ್ಯ ಆಗ್ತದೆ. ಜೊತೆಗೆ ಮಗುವಿಗೆ ಉತ್ತಮ ಚಿಕಿತ್ಸೆ ಸಿಕ್ಕು ಮಗು ಕೂಡ ಸಾಮಾನ್ಯ ಮಗುವಿನಂತೆ ಒಂದು ಶಾಲೆಯಲ್ಲಿ ಓದಿ ಉತ್ತಮ ಪ್ರಜೆ ಆಗೋದ್ರಲ್ಲಿ ಸಹಕಾರಿ ಆಗ್ತದೆ. ಈ ತರದ ಮಗುವನ್ನ ಮೂಲೆ ಗುಂಪು ಮಾಡದೇನೆ ಅದಕ್ಕೂ ಒಂದು ಬದುಕನ್ನ ಕಲ್ಪಿಸಿಕೊಡೋದು ತಂದೆ ತಾಯಿಗಳ ಮುಖ್ಯ ಕರ್ತವ್ಯ ಅಂತ ಹೇಳ್ತಾ ಈ ಸಂದರ್ಶನವನ್ನ ಮುಗಿಸೋಣ. ನಮಸ್ಕಾರ.
0: ಥ್ಯಾಂಕ್ ಯು ಸೋ ಮಚ್ ಮೇಡಮ್.
2: ಸೀಳು ತುಟಿ ಅಂಗಳು ಈ ವಿಷಯ ಕುರಿತಂತೆ ಇದುವರೆಗೂ ಡಾಕ್ಟರ್ ಗಿರೀಶ್ ಕೆ ಸಿದ್ದರಾಜು ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಮಂಜುಳಾ ಪುರಾಣೇಕ. ಈಗ ಹೃದಯಾಘಾತ ಅಂದರೇನು, ಲಕ್ಷಣ ಹಾಗೂ ಚಿಕಿತ್ಸೆ, ಡಾಕ್ಟರ್ ರಜನಿಕಾಂತ್ ಅವರಿಂದ ಮಾಹಿತಿ.
3: ಹೃದಯಾಘಾತ ಎಂದರೆ ಹೃದಯದ ಒಂದು ಭಾಗಕ್ಕೆ ರಕ್ತ ಪೂರೈಕೆಯಲ್ಲಿ ಅಡ್ಡಿ ಉಂಟಾಗಿ ಅಲ್ಲಿನ ಹೃದಯದ ಜೀವಕೋಶಗಳು ಸಾಯುವುದು ಎಂದರ್ಥ. ಇದಕ್ಕೆ ಮುಖ್ಯ ಕಾರಣ ರಕ್ತನಾಳದಲ್ಲಿ ಆಗುವ ಪ್ಲಾಕ್. ಇನ್ನು ಕೆಲವೊಮ್ಮೆ ಇನ್ನೊಂದು ಕಡೆ ಆದ ಪ್ಲಾಕ್ ಛಿದ್ರವಾಗಿ ಮುಂದೆ ಹೋಗಿ ಸಣ್ಣ ರಕ್ತನಾಳವನ್ನು ಮುಚ್ಚಿಕೊಳ್ಳುವುದು. ಆಗ ರಕ್ತ ಕೊರತೆ ಮತ್ತು ಆಮ್ಲಜನಕದ ಕ್ಷೀಣತೆಯಿಂದ ಹೃದಯದ ಜೀವಕೋಶಗಳಿಗೆ ತೊಂದರೆಯಾಗುತ್ತದೆ. ರಕ್ತನಾಳಗಳ ಅಡ್ಡುಗಟ್ಟುವಿಕೆಯ 80-90% ಮಟ್ಟಕ್ಕೆ ತಲುಪುವವರೆಗೂ ಈ ಸಮಸ್ಯೆ ಅರಿವಿಗೆ ಬರುವುದಿಲ್ಲ. ಹೃದಯಾಘಾತವು ಪ್ರಪಂಚದಾದ್ಯಂತ ಪುರುಷರು ಮತ್ತು ಮಹಿಳೆಯರಿಬ್ಬರಿಗೂ ಸಾವನ್ನು ತರುವ ಪ್ರಮುಖ ಕಾರಣವಾಗಿದೆ. ಹೃದಯಾಘಾತ ಕಾಯಿಲೆ ಸಂಭವಿಸುವ 5 ಸಾವುಗಳಲ್ಲಿ ಒಂದಕ್ಕೆ ಕಾರಣವಾಗಿದೆ. ಮುಂಚೆ ಹೃದಯಾಘಾತ ಶ್ರೀಮಂತ ದೇಶಕ್ಕೆ ಮಾತ್ರ ಇತ್ತು. ಈಗ ಭಾರತದಂತ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳಲ್ಲೂ ಸಹಿತ ಹೃದಯದ ರಕ್ತನಾಳದ ಕಾಯಿಲೆ ಸಾವನ್ನು ಉಂಟು ಮಾಡುವ ಪ್ರಮುಖ ಕಾರಣವಾಗುತ್ತಿದೆ. ಮುಂಚೆ 1985 2015 ಹೃದಯಾಘಾತದಿಂದ ಸಾವು ದ್ವಿಗುಣಗೊಂಡಿದೆ. ಹೃದಯಾಘಾತವು ಸಾಮಾನ್ಯವಾಗಿ ಮುಂಚೆ 50-60 ವರ್ಷ ಆದವರಿಗೆ ಮಾತ್ರ ಆಗುತ್ತಿತ್ತು, ಆದರೆ ಈಗ ಸಣ್ಣ ವಯಸ್ಸಿನವರಿಗೂ ಸಹಿತ ಆಗಬಹುದು. ಇದಕ್ಕೆ ಪ್ರಮುಖವಾಗಿರುವ ಕಾರಣಗಳು ಅಂದರೆ ಮೊದಲಿಗೆ ಧೂಮಪಾನ, ನಿಯಂತ್ರಣವಿಲ್ಲದ ಮಧುಮೇಹ, ಕೊಲೆಸ್ಟ್ರಾಲ್ ಮತ್ತು ಕುಟುಂಬದ ಇತಿಹಾಸ, ಡಯಟಿನ ಕೊರತೆ, ವ್ಯಾಯಾಮದ ಕೊರತೆ ಅಥವಾ ಸಿಕ್ಕಾಪಟ್ಟೆ ವ್ಯಾಯಾಮ ಮಾಡುವುದರಿಂದಲೂ ಸಹಿತ ಆಗಬಹುದು. ರಕ್ತದ ಒತ್ತಡ ಕಂಟ್ರೋಲಲ್ಲಿ ಇರಲಿದೇ ಇದ್ದಾಗ ಜೀವನ ಶೈಲಿ, ಮದ್ಯಪಾನ, ಇನ್ನು ಕೆಲವೊಮ್ಮೆ ಡ್ರಗ್ಸ್ ಮುಂತಾದಗಳಿಂದಲೂ ಸಹಿತ ಹೃದಯಾಘಾತವಾಗಬಹುದು. ಹೃದಯಾಘಾತದ ರೋಗ ಲಕ್ಷಣಗಳೆಂದರೆ ಏನು? ಹೃದಯಾಘಾತ ಆದಾಗ ನಿಮ್ಗೆ ಹೇಗೆ ಗೊತ್ತಾಗುತ್ತದೆ? ಮೊದಲಿಗೆ ಎದೆ ನೋವು ಶುರುವಾಗುತ್ತೆ. ಈ ಎದೆ ನೋವು ಒಮ್ಮೆಲೆ ಶುರುವಾಗುತ್ತದೆ. ವಿಶಿಷ್ಟವಾಗಿ ಈ ಎದೆ ನೋವು ಎಡೆಭಾಗದ ಎದೆಯಿಂದ ಎಡಗಡೆ ಕೈಗೆ ಮುಷ್ಟಿಯನ್ನು ಬಿಗಿದಾಗಿ ಹಿಡಿದುಕೊಂಡು ಎದೆ ನೋವನ್ನು ನಿಯಂತ್ರಿಸಲು ಕೊಳ್ಳುತ್ತಾರೆ. ಈ ಚಿಹ್ನೆಯನ್ನು ಹೃದಯಾಘಾತದ ಎದೆ ನೋವನ್ನ ಮುನ್ಸೂಚನೆ ಎಂದು ಸಹಿತ ತಿಳಿಯಬಹುದು. ಆದರೆ ಕೆಲವೊಮ್ಮೆ ಸರಿಸುಮಾರು 25% ಜನರಿಗೆ ಎದೆ ನೋವು ಅಥವಾ ಯಾವುದೇ ಇತರ ರೋಗ ಲಕ್ಷಣಗಳು ಇಲ್ಲದೆ ಸದ್ದಿಲ್ಲದೆ ಹೃದಯಾಘಾತ ಆಗುತ್ತದೆ. ಇದಕ್ಕೆ ಸೈಲೆಂಟ್ MI ಎನ್ನುತ್ತಾರೆ. ಮೇಲೆ ಹೇಳಿದಂತೆ ಇತರದ ಯಾವುದೇ ತೊಂದರೆ ಇದ್ದಾಗ ನೀವು ನಿಮ್ಮ ಹತ್ತಿರದಲ್ಲಿ ಇರುವ ದವಾಖಾನೆಗೆ ಬೇಗ ಹೋಗಬೇಕು. ಹೃದಯಾಘಾತ ಕಂಡುಹಿಡಿಯಲು ನಮ್ಮಲ್ಲಿ 3 ತರದ ಪರೀಕ್ಷೆಗಳಿವೆ. ಅವು ಯಾವುವು ಎಂದರೆ, ಮೊದಲನೆಯದು ECG ಅಥವಾ ಎಲೆಕ್ಟ್ರೋಕಾರ್ಡಿಯೋಗ್ರಾಮ್ ಅಂದರೆ ವಿದ್ಯುತ್ ಲೇಖ, ಎರಡನೆಯದು ಎಕೋಕಾರ್ಡಿಯೋಗ್ರಾಫಿ, ಇದರಲ್ಲಿ ಹಾರ್ಟ್ ಅನ್ನು ಒಂದು ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಿಷಿನ್ ಇಂದ ನೋಡುತ್ತಾರೆ, ಅದರಲ್ಲಿ ಏನಾದರೂ ಏರುಪೇರು ಇದ್ದರೆ ಕಂಡುಹಿಡಿಯುತ್ತಾರೆ. ಮೂರನೆಯದು ರಕ್ತದ ಪರೀಕ್ಷೆ, ಇದರಲ್ಲಿ ಕ್ರಿಯಾಟಿನಿನ್ ಕೈನೇಸ್ ಮತ್ತು ಟ್ರೋಪೋನಿನ್ ಮಟ್ಟವನ್ನು ಅಳತೆ ಮಾಡಬಹುದು, ಅದರಿಂದಲೂ ಸಹಿತ ನಿಮ್ಗೆ ಹೃದಯಾಘಾತ ಆಗಿದೆ ಎಂದು ಪತ್ತೆ ಹಚ್ಚಬಹುದು. ಹೃದಯಾಘಾತರ ECG ಮೇಲೆ 2 ತರ ವಿಭಾಗಿಸಬಹುದು, ಒಂದು ಸ್ಟೆಮಿ ಅಂತ, ಇನ್ನೊಂದು ನಾನ್ ಸ್ಟೆಮಿ ಅಂತ. ಸ್ಟೆಮಿಯು ಸ್ವಲ್ಪ ತೀವ್ರವಾಗಿರುತ್ತದೆ, ನಾನ್ ಸ್ಟೆಮಿ ಸ್ವಲ್ಪ ಕಡಿಮೆ ಪ್ರಮಾಣದ್ದು. ಒಮ್ಮೆ ನಿಮ್ಗೆ ಹೃದಯಾಘಾತವಾಗಿದೆ ಎಂದು ಗುರುತಿಸಿದ ಮೇಲೆ ವೈದ್ಯರು ನಿಮಗೆ ತಕ್ಷಣವೇ ಆಮ್ಲಜನಕ, ಆಸ್ಪ್ರಿನ್, ಕ್ಲೋಪಿಡಗ್ರಲ್ ಮತ್ತು ಸ್ಟಾಟಿನ್ ಅನ್ನ ಮಾತ್ರೆಗಳನ್ನು ಕೊಡುತ್ತಾರೆ.
2: ಹೃದಯಾಘಾತ ಅಂದರೇನು, ಲಕ್ಷಣ ಹಾಗೂ ಚಿಕಿತ್ಸೆ, ಈ ವಿಷಯ ಕುರಿತಂತೆ ಇದುವರೆಗೂ ಮಾಹಿತಿ ಕೇಳಿದಿರಿ. ಮಾಹಿತಿ ನೀಡಿದವರು ಡಾಕ್ಟರ್ ರಜನಿಕಾಂತ್ ಅವರು. ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣೇಕ್, ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.

0: ಪ್ರಗತಿಪಥ ಪ್ರಧಾನಮಂತ್ರಿ ವಿಕಸಿತ್ ಭಾರತ್ ರೋಜ್ಗಾರ್ ಯೋಜನೆ ಈ ಕುರಿತು ಎಸ್ಆರ್ ಭಟ್ ಮತ್ತು ಎಂಕೆ ಶಿವಕುಮಾರ್ ಅವರ ಸಂವಾದ.
1: ಶಿವಣ್ಣ, ಹೇಗಿದ್ದೀರಿ?
2: ಓಹೋಹೋ, ಏನ್ ಸುಬಣ, ನಾನು ಇಲ್ಲೇ ಹೋಗ್ತಾ ಇದ್ದೆ ಟೌನಿಗೆ, ನೋಡ್ಕೊಂಡು ಹೋಗೋಣ ಮನೆಗೆ ಅಂತ ಬಂದ್ರೆ ಏನಿದು ಪೇಪರ್ ಇಷ್ಟೊಂದೆಲ್ಲ ಹಾಸ್ಕೊಂಡು ಟೇಬಲ್ ಮೇಲೆ, ಏನ್ ಕತೆ, ಏನ್ ಅಭ್ಯಾಸ ಇದು?
1: ಅಲ್ಲ, ಇದೊಂದು ವಿಶೇಷವಾದಂತ ಒಂದು ಕಾರ್ಯಕ್ರಮ ಅಂತ ಅನಿಸ್ತು. ಇತ್ತೀಚೆಗೆ ಏನ್ ಹೇಳ್ತಾ ಇದಾರೆ ಅಂತಂದ್ರೆ, ಎಲ್ಲ ನಮ್ಮ ಯುವಕರು ತಮ್ಗೆ ಉದ್ಯೋಗ ಇಲ್ಲ ಉದ್ಯೋಗ ಇಲ್ಲ ಅಂತ ಹೇಳ್ತಿದಾರಲ್ವಾ?
2: ಹೌದು ಹೌದು ಹೌದು. ಏನ್ ಗೊತ್ತಾ ಸುಬ್ಬಣ್ಣ, ಈಗ ಮನಸ್ಸಿದ್ರೆ ಮಾರ್ಗ ಅಂತ ಇದಕ್ಕೆ ಸಂಬಂಧಪಟ್ಟಂಗೆ ಕೇಂದ್ರ ಸರ್ಕಾರದವ್ರು ಬೇಕಾದಷ್ಟು ಯೋಜನೆಗಳನ್ನ ಜಾರಿಗೆ ತಂದಿದ್ದಾರೆ. ನೀನ್ ಯಾವ್ದ್ರ ಬಗ್ಗೆ ಹೇಳಕೊಟ್ಟೆ?
1: ಇದು ನನಗೆ ಬಹಳ ಆಶ್ಚರ್ಯ ಆಗೋಯ್ತು ಶಿವಣ್ಣ. ಇದು
2: ಏನು,
1: 2 ವರ್ಷದಲ್ಲಿ 2.5 ಕೋಟಿ ಉದ್ಯೋಗವನ್ನು ಸೃಷ್ಟಿ ಮಾಡ್ತೀನಿ ಅಂತ ಹೇಳ್ಬಿಟ್ಟಿದ್ದಾರೆ.
2: ಓಹೋ, ಯಾವ್ದಪ್ಪ ಇದು, ಹೊಸ ಉದ್ಯೋಗ ಇದು?
1: ಇದು ಒಂದು ಹೊಸ ಯೋಜನೆಯನ್ನ ಈ ಸಾರಿ ಪ್ರಾರಂಭ ಮಾಡಿದ್ದಾರೆ. ಅಂದ್ರೆ ಇದು ಹೆಸರೇನೆ ಪ್ರಧಾನಮಂತ್ರಿ ವಿಕಸಿತ್ ಭಾರತ್ ರೋಜ್ಗಾರ್ ಯೋಜನಾ.
2: ಓಹೋ, ಪ್ರಧಾನಮಂತ್ರಿ ವಿಕಸಿತ್ ಭಾರತ್ ರೋಜ್ಗಾರ್ ಯೋಜನಾ. ರೋಜ್ಗಾರ್ ಯೋಜನೆ ಅಂದ್ರೆ
1: ರೋಜ್ಗಾರ್ ಯೋಜನೆ. ಆದ್ರೆ ನಾವ್ ಇಷ್ಟು ದಿವಸಗಳ ಕಾಲ ನಾವ್ ಈ ಹಳ್ಳಿಲೆಲ್ಲ ಏನಂದ್ಕೋತಿದ್ವಿ, ರೋಜ್ಗಾರ್ ಯೋಜನೆ ಅಂತ ಅಂದ್ಕೊಂಡೇನೆ ಬೇರೆ ತರದಲ್ಲಿ ಯೋಚನೆ ಮಾಡ್ತಾ ಇದ್ವಿ.
2: ನಾನು ಕೂಡ ಹಂಗೆ ಅನ್ಕೊಂಡಿದ್ದೆ ಬಿಡು.
1: ಈಗ ಏನಾಗೋಯ್ತು ಅಂತಂದ್ರೆ, ಇದು ನೋಡಿದ್ರೆ ನಮ್ಮ ತೋಟದಲ್ಲಿ ಮಾಡೋ ರೋಜ್ಗಾರ ಯೋಜನೆ ಅಲ್ವೇ ಅಲ್ಲ. ಇದು ಎಲ್ಲ ಕಂಪನಿ ಇದೆಯಲ್ಲ, ಕಂಪನಿಗಳಲ್ಲಿ ಉದ್ಯೋಗವನ್ನ ಸೃಷ್ಟಿ ಮಾಡ್ಬೇಕಂತೆ, ಹೊಸದಾಗಿ ಸೇರ್ಕೊಳ್ಳೋ ಅಂತ ಯುವಕರಿಗೆ ದುಡ್ಡು ಕೊಡ್ತಾರಂತೆ.
2: ಓಹೋ, ನೋಡಪ್ಪ, ನಾನು ಈ ನರೇಗಾ ಯೋಜನೆ ಇದೆಯಲ್ಲ,
1: ಅಲ್ಲ ಅದಕ್ಕೆ ಹೇಳಿದ್ದು, ಆ ರೋಜ್ಗಾರ ಯೋಜನೆ ಅಲ್ಲ ಇದು.
2: ಅದು ನಮ್ಮ ರೈತರು ಮಕ್ಕಳಿಗೆ ಸಂಬಂಧಪಟ್ಟದ್ದು, ಗ್ರಾಮೀಣ ಭಾಗದಲ್ಲಿ.
1: ಹೌದು,
2: ಇದು ಬೇರೆ ಯುವಕರಿಗೆ.
1: ಅಂದ್ರೆ ಯುವಕರಿಗೆ ಅನ್ನೋದಕ್ಕಿಂತ ಹೆಚ್ಚಾಗಿ ಇದ್ರಲ್ಲಿ ಬಹಳ ಒಂದು ವಿಶೇಷತೆ ಇದೆಯಪ್ಪ.
2: ಏನಂತದ್ದು ವಿಶೇಷತೆ ಇದ್ರಲ್ಲಿ?
1: ನಮ್ಮಲ್ಲಿ ಉದ್ಯೋಗದಾತರು ಉದ್ಯೋಗಿಗಳು ಎರಡು ಹೇಳ್ತೀವಿ, ಹೌದಾ?
2: ಹೌದು ಹೌದು.
1: ಈ ಒಂದು ಯೋಜನೆಯಲ್ಲಿ ಉದ್ಯೋಗದಾತರಿಗೂ ಹಣ ಕೊಡ್ತಿದ್ದಾರೆ, ಉದ್ಯೋಗ ಸೇರ್ಕೊಳ್ಳೋರಿಗೂ ಹಣ ಕೊಡ್ತಿದ್ದಾರೆ.
2: ಉದ್ಯೋಗದಾತರು ಅಂದ್ರೆ ಯಾರು ಉದ್ಯೋಗ ಕೊಡ್ತಾರೆ ಅವರು, ಅವರಿಗೂ ದುಡ್ಡು?
1: ಇದಕ್ಕೆ ಆಮೇಲೆ ನೋಡ್ತಾ ಇದ್ದೆ, ನನಗೆ ಬಹಳ ಆಶ್ಚರ್ಯ ಆಗೋಯ್ತು. 2 ವರ್ಷದಲ್ಲಿ 2.5 ಕೋಟಿ ಉದ್ಯೋಗ ಸೃಷ್ಟಿ ಮಾಡಬೇಕು ಅಂತ ಒಂದು ಯೋಜನೆಯನ್ನ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕ್ಯಾಬಿನೆಟ್ ಡಿಸಿಷನ್ ಅಲ್ಲಿ 2025 ಜುಲೈ 1 ಕ್ಯಾಬಿನೆಟ್ ನಲ್ಲಿ ಇದನ್ನ ಜಾರಿಗೆ ತರೋದಕ್ಕೆ ಆರ್ಡರ್ ಮಾಡ್ಬಿಟ್ಟಿದ್ದಾರೆ.
2: ನೋಡಪ್ಪ, ಇವು ನಮ್ಗಳಿಗೆ ಗೊತ್ತಾಗೋದಿಲ್ಲ, ಇಲ್ಲಿ ತನಕ ಬರೋದಿಲ್ಲ ನಮ್ಗೆ. ಯಾವಾಗಿಂದ, ಇನ್ನೊಂದ್ಸರಿ ಹೇಳು.
1: ಇದು ಕ್ಯಾಬಿನೆಟ್ ನಲ್ಲಿ ಡಿಸಿಷನ್ ಆಗಿದ್ದು ಜುಲೈ 1, 2025. ಅದೇನೋ ಅವ್ರ ಇಂಗ್ಲಿಷ್ ನಲ್ಲಿ ಬರ್ದಿದಾರಪ್ಪ, ಎಂಪ್ಲಾಯ್ಮೆಂಟ್ ಲಿಂಕ್ಡ್ ಇನಿಶಿಯೇಟಿವ್ ಸ್ಕೀಮ್. ಇದರ ಹೆಸರು ಪ್ರಧಾನ ಮಂತ್ರಿ ವಿಕಸಿತ್ ಭಾರತ್ ರೋಜ್ಗಾರ್ ಯೋಜನಾ ಅಂತ ಹೇಳಿದ್ದಾರೆ. ಆಮೇಲೆ ಇದಕ್ಕೆ ಇಟ್ಟಿರೋ ದುಡ್ಡು ನೋಡ್ಬಿಟ್ರೆ ಲೆಕ್ಕ ಮಾಡೋದೆ ಕಷ್ಟಪ್ಪ.
2: ಹೌದಾ?
1: 99,446 ಕೋಟಿ.
2: ಇದು ಎಷ್ಟು, 2 ವರ್ಷದಲ್ಲಿ ಖರ್ಚು?
1: 2 ವರ್ಷದಲ್ಲಿ ಖರ್ಚು ಮಾಡೋದಕ್ಕೆ. ಅದ್ರಲ್ಲೂ ಅದು ಡೇಟು, ಅಲ್ಲಿ ಡೆಡ್ ಲೈನ್ ಅಂದ್ರೆ ಅಂತಿಮ ಒಂದು ದಿನಾಂಕವನ್ನು ಹೇಳ್ಬಿಟ್ಟಿದ್ದಾರೆ.
2: ಹೌದಾ?
1: ಯಾವಾಗಿಂದ ಶುರುವಾಗತ್ತೆ, ಯಾವಾಗ ಮುಕ್ತಾಯ ಆಗತ್ತೆ ಅಂತ ಈಗ ನೋಡಲಿ.
2: ಅಂದ್ರೆ ಏನ್ ಗೊತ್ತಾ ಸುಬ್ಬಣ್ಣ, ನಾನು ಹೇಳೋದು, ನಮ್ಮ ದೇಶದಲ್ಲಿ ಎಷ್ಟೋ ಯೋಜನೆಗಳಿದೆ, ಆದ್ರೆ ಟೈಮ್ ಲಿಮಿಟ್ ಇರೋದಿಲ್ಲ. ಈ ರೀತಿ ಟೈಮ್ ಲಿಮಿಟ್ ಹಾಕೋದ್ರಿಂದ ಏನಾಗುತ್ತೆ, ಅಧಿಕಾರಿಗಳ ಮೇಲೆ ಒತ್ತಡ ಬೀಳುತ್ತೆ. ಆಮೇಲೆ ಅಷ್ಟರೊಳಗಡೆ ಈ ಒಂದು ಯೋಜನೆ ಸಾಕಾರ ಆಗಬೇಕು ಅಂತೇಳಿ ಜನಗಳಿಗೂ ಕೂಡ ಅಧಿಕಾರಿಗಳು ಬೆನ್ನತ್ತಾರೆ. ಬಹಳ ಒಳ್ಳೆ ಯೋಜನೆ ಸುಬ್ಬಣ್ಣ ಇದು. ಇದು ಎಫೆಕ್ಟಿವ್ ಡೇಟ್ ಅಂತ ಅದೇನೋ 2025 ರಿಂದ 31 ಜುಲೈ 2027.
1: 2 ವರ್ಷ
2: ಆಯ್ತಲ್ಲ,
1: 2 ವರ್ಷದ ಒಳಗಡೆಗೆ ಇಷ್ಟು ಜನರಿಗೆ ಉದ್ಯೋಗ ಸೃಷ್ಟಿ ಮಾಡಬೇಕು ಅಂತ ಯೋಜನೆ ಈ ಯೋಜನೆ. ಆದ್ರೆ ಇದರಲ್ಲಿ ಇನ್ನೊಂದಿದೆ, ಉದ್ಯೋಗ ಹೊಸದಾಗಿ ಉದ್ಯೋಗಕ್ಕೆ ಸೇರ್ಕೋತಾರಲ್ಲ,
2: ಹೌದು,
1: ಅವರಿಗೆ 15,000 ರೂಪಾಯಿ ಕೊಡ್ತಾರೆ.
2: ನೋಡಪ್ಪ,
1: ಅದು 2 ಇನ್ಸ್ಟಾಲ್ಮೆಂಟ್. ಆ 2 ಇನ್ಸ್ಟಾಲ್ಮೆಂಟ್ ನಲ್ಲಿ ಕೊಡೋದಕ್ಕೂ 7,500 ರೂಪಾಯಿ 7,500 ರೂಪಾಯಿ ಕೊಡ್ತಾರೆ.
2: ಬಹಳ ಖುಷಿ ಆಗುತ್ತೆ, ಯಾಕಂದ್ರೆ ಕಲಿಯೋ ಟೈಮಲ್ಲೂ ಕೂಡ ಇಷ್ಟು ದುಡ್ಡು ಕೊಡ್ತಾರ ಅವರು.
1: ಹೌದು, ಈಗ ಉದ್ಯೋಗಕ್ಕೆ ತಗೋತಾರಲ್ಲ, ತಗೊಂಡವನಿಗೆ ತಿಂಗಳ 3,000 ರೂಪಾಯಿ ಕೊಡ್ತಾರೆ, ಇವರಿಗೆ ಕೊಡೋದಕ್ಕೋಸ್ಕರ.
2: ಸರಿ ಸರಿ.
1: ಆಮೇಲೆ ವೇಜಸ್ ಅನ್ನ ಇಟ್ಟಿದ್ದಾರೆ, ಅವರಿಗೆ ಬೇರೆ ಬೇರೆ ತರದ ಸ್ಕೀಮ್ಗಳನ್ನ ಇಂಟ್ರೊಡ್ಯೂಸ್ ಮಾಡೋದಕ್ಕೆ ಅಂತ ಇಟ್ಟಿದ್ದಾರೆ. ಇದನ್ನ ಅಮೌಂಟ್ ಅನ್ನ ಬಿಟ್ಟು ಇನ್ನೊಂದು ವಿಶೇಷ ಅಂತಂದ್ರೆ, ಈ ಎಕ್ಸ್ಪೆಂಡಿಚರ್ಗಳು ಅಂತ ಕರೀತಾರಲ್ಲ,
2: ಖರ್ಚು ವೆಚ್ಚ
1: ಅಂದ್ರೆ ಸರ್ಕಾರದ ಖರ್ಚು ವೆಚ್ಚಕ್ಕೆ,
2: ಹೌದು,
1: ಅದಕ್ಕೆ ಸುಮಾರು 200 ಚಿಲ್ಲರೆ ಕೋಟಿ ರೂಪಾಯಿನ ಇಟ್ಬಿಟ್ಟಿದ್ದಾರೆ.
2: ನೋಡಪ್ಪ,
1: ಈಗ ನಮ್ಮ ಇದಕ್ಕೆ ಮುಖ್ಯವಾಗಿ ಯೋಜನೆ ಅನುಷ್ಠಾನಕ್ಕೆ ಬರಬೇಕು ಅಂತಂದ್ರೆ, ಯುವಕರಿಗಿಂತ ಹೆಚ್ಚಾಗಿ ಉದ್ಯೋಗದಾತರು ಇರ್ತಾರ,
2: ಉದ್ಯೋಗದಾತರು
1: ಇದಕ್ಕೆ ಮನಸ್ಸು ಮಾಡ್ಬೇಕೀಗ.
2: ಹೌದು ಹೌದು ಹೌದು.
1: ಅಂದ್ರೆ ಈ ಯೋಜನೆಯನ್ನ ನಾವು ಹೇಗೆ ಅನುಷ್ಠಾನ ಮಾಡ್ಕೋಬಹುದು ಅಂತ.
2: ಹೌದು, ಈಗ ಏನಾಗತ್ತೆ ಅಂದ್ರೆ, ನಮ್ದೊಂದು ಕಂಪನಿ ಇದೆ ಅಂದ್ರೆ ಬರೀ ನಾವಷ್ಟೇ ಬೆಳೀತಾ ಹೋಗ್ಬಾರ್ದು ಸುಬ್ಬಣ್ಣ, ಏನಂತೀಯ?
1: ಈಗ ನೋಡಿ, ಇನ್ನೊಂದು ಹೇಳ್ತಾನೆ ಇಲ್ಲಿ, ಆಲ್ ಪೇಮೆಂಟ್ಸ್ ಟು ದಿ ಫಸ್ಟ್ ಟೈಮ್ ಎಂಪ್ಲಾಯಿ. ಅಂದ್ರೆ ಈಗ ಡಿಗ್ರಿ ಮುಗಿಸ್ತಾರೆ ಅಂತ ಇಟ್ಕೋ.

0: ಹೌದು, ಡಿಗ್ರಿ ಮುಗಿಸಿದ ನಂತರ ಒಂದ್ ಕಡೆಯಲ್ಲಿ ಎಂಪ್ಲಾಯಿ ಆಗಿ ಸೇರ್ಕೊಳ್ಳುವಾಗ ಮಾತ್ರ ಈ ಯೋಜನೆ. ಈಗ ನಮ್ಮ ಯುವಕರು ಇದಾರಲ್ಲ, ಅದೇನೋ ನಮ್ಮ ಬೆಂಗಳೂರು ಹೋಗ್ತಾರೆ, ಸಾಫ್ಟ್ವೇರ್ ಸೇರ್ತಾರೆ, ಇವತ್ತು ಒಂದ್ ಕಂಪನಿ ನಾಳೆ ಒಂದ್ ಕಂಪನಿ ಅಂತ ಹೇಳ್ತಾರಲ್ವಾ, ಅಂತವ್ರಿಗಲ್ಲ ಇದು.
1: ಮತ್ತೆ
0: ಫಸ್ಟ್ ಟೈಮ್ ಅವನು ಜಾಬ್ಗೆ ಸೇರಿದಾಗ ಅವನಿಗೆ ಒಂದು ಕೊಡುವಂತ ಒಂದು ಬೆನಿಫಿಟ್ ಇದು. ಹಾಗೇನೆ ಇಲ್ಲಿ ಇದರಲ್ಲಿ ಎರಡು ಭಾಗ ಮಾಡ್ಬಿಟ್ಟಿದ್ದಾರೆ.
1: ಯಾವ ತರ?
0: ಎಂಪ್ಲಾಯಿಗೆ ಒಂದ್ ಹೇಳ್ತಾರೆ, ಅಂದ್ರೆ ಯಾರು ಈ ಉದ್ಯೋಗ ಮಾಡೋದಕ್ಕೆ ಸೇರ್ಕೋತಾರಲ್ಲ, ಆಮೇಲೆ ಉದ್ಯೋಗ ಕೊಡೋರಿಗೆ, ಅವರಿಗೇನೆ

0: ಹೌದು
1: ಡೈರೆಕ್ಟ್ ಆಗಿ ಅಕೌಂಟ್ಗೆ ಬಂದು ಬೀಳೋದು.
0: ಇದು ನೋಡು ಸುಬ್ಬಣ್ಣ, ಬಹಳ ಒಳ್ಳೆ ಸ್ಕೀಮ್ ಇದು.
1: ಇಲ್ಲಿ ಮಧ್ಯವರ್ತಿಗಳ ಹಾವಳಿ ಇಲ್ವೇ ಇಲ್ಲ.
0: ಹೌದು, ಅದು ಹೆಂಗಾಗ್ತಿತ್ತು ಅಂದ್ರೆ ಇದ್ರಲ್ಲಿ ಒಂದ್ ಸ್ವಲ್ಪ ಇಲಿ ಕಚ್ಕೊಂಡೋಯ್ತು ಅಂದಂಗೆ, ಬರೋ ದುಡ್ಡಲ್ಲಿ ಮಧ್ಯವರ್ತಿಗಳ ನುಂಗಿ ನೀರ್ ಕುಡಿತಾ ಇದ್ರು. ಬಟ್ ಇದು ಒಳ್ಳೆ ಸ್ಕೀಮ್ ಆಯ್ತು, ಡೈರೆಕ್ಟ್ ಆಗಿ ಅಕೌಂಟ್ ಹೋಗಿ,
1: ಡೈರೆಕ್ಟ್ ಆಗಿ ಅಕೌಂಟ್ ಆಗುತ್ತೆ. ನನಗೆ ಅದು ಎಲ್ಲಕ್ಕಿಂತ ಆಶ್ಚರ್ಯ ಆಗಿದ್ದು, 3.5 ಕೋಟಿ ಉದ್ಯೋಗ ಸೃಷ್ಟಿ ಮಾಡೋದಕ್ಕೆ ನಮ್ಮ ಉದ್ಯೋಗದಾತರು ಮುಂದೆ ಬರಬೇಕು ಅಂತ.
0: ಹೌದು ಹೌದು, ಈಗ ಉದ್ಯೋಗದ ಈ ಕಂಪನಿಗಳು ಏನಿರುತ್ತೆ ಅವುಗಳಿಗೆ ಒಂದಷ್ಟು ಸಾಮಾಜಿಕ ಜವಾಬ್ದಾರಿ ಅಂತ ಕೂಡ ಇರುತ್ತಲ್ಲ.
1: ಹೌದು ಹೌದು ಹೌದು,
0: ಹಂಗಾಗಿ ಅವರು ಕೂಡ ನಿರುದ್ಯೋಗಿಗಳನ್ನ ಆದಷ್ಟು ಹೆಚ್ಚೆಚ್ಚು ಅವ್ರ ಗಮನ ಸೆಳಿಬೇಕು, ಸೇರಿಸ್ಕೊಳ್ಬೇಕು. ಇದರಿಂದ ಅವ್ರಿಗೂ ಕೂಡ ಒಳ್ಳೆ ಇದೆಯಲ್ಲ, ಬೆನಿಫಿಟ್ ಇದೆಯಲ್ಲ.
1: ಹೌದು, ಅಂದ್ರೆ ಸಾಮಾಜಿಕ ಭದ್ರತೆಗೋಸ್ಕರವಾಗಿ ನಮ್ಮ ಈ ಉದ್ಯೋಗದಾತರು ಹೊಸ ಹೊಸ ಉದ್ಯೋಗವನ್ನ ಸೃಷ್ಟಿ ಮಾಡಬೇಕು ಅನ್ನೋದಕ್ಕೇನೆ ಈ ಯೋಜನೆಯನ್ನ ಜಾರಿಗೆ ತಂದಿರೋದು.
0: ಹೌದು ಹೌದು ಹೌದು,
1: ಅದಕ್ಕಿಂತ ಹೆಚ್ಚಾಗಿ ಇನ್ನೂ ಒಂದು ಹೇಳ್ತಾರೆ ಅದರಲ್ಲಿ
0: ಏನಂತೆ,
1: ಈಗ ನಾವೆಲ್ಲ ಟ್ರೈನಿಂಗ್ ತಗೊಂಡು ಜಾಬ್ ಸೇರ್ತೀವಿ. ಹೌದಾ?
0: ಹೌದು ಹೌದು,
1: ಆನ್ ಜಾಬ್ ಟ್ರೈನಿಂಗ್ ಅಂತ ಹೇಳ್ತಾನೆ. ಈಗ ಒಬ್ಬ ಫಸ್ಟ್ ಟೈಮ್ ನೌಕರಿ ಸೇರ್ತಾನಪ್ಪ,
0: ಸರಿ,
1: ಸೇರಿದ ನಂತರ ಅವನಿಗೆ ಟ್ರೈನಿಂಗ್ ಕೊಡೋದಕ್ಕೂ ಕೂಡ ಅಲ್ಲಿ ಅವಕಾಶ ಇದೆ.
0: ಓಹೋ, ಸ್ಟೈಪೆಂಡ್ ಅಂತಾರಲ್ಲ ಹೆಂಗೆ ಸುಬ್ಬಣ್ಣ ಇದು?
1: ಹೌದು
0: ಅಲ್ವಾ?
1: ಆಮೇಲೆ ನೌಕರದಾರರು ಸೇರ್ಕೊಂಡ ನಂತರದಲ್ಲಿ ಇತ್ತೀಚಿನ ದಿನದಲ್ಲಿ ಒಂದ್ ಮಾತು ಎಲ್ಲ ಕಡೆ ಕೇಳ್ತೀವಲ್ಲ, ಕೌಶಲ್ಯ ಕೌಶಲ್ಯ ಅಂತ.
0: ಹೌದು ಹೌದು,
1: ಕೌಶಲ್ಯ ಗೊತ್ತಿಲ್ದಿದ್ರೆ ಕೌಶಲ್ಯ ಕಲಿಸ್ಕೊಡೋದು ಕೇಳ್ತಾರೆ ಶಿವಣ್ಣಗಿರಲ್ಲಿ.
0: ಒಳ್ಳೆ ಸ್ಕೀಮ್ ಆಯ್ತಲ್ಲ ಅಂದ್ರೆ, ಯಾರು ಬೇಕಾದ್ರೂ ಸೇರ್ಕೋಬಹುದು. ಈಗ ನನಗೊಂದು ಕೆಲಸ ಅಂತೂ ಗೊತ್ತಿರೋದಿಲ್ಲ ಅದ್ರ ಬಗ್ಗೆ, ಅದಕ್ಕೆ ಟ್ರೈನಿಂಗ್ ಕೊಡ್ಬೇಕು ಅವರು, ಅದಕ್ಕೂ ದುಡ್ಡು ಕೊಡ್ಬೇಕು.
1: ಹೌದು,
0: ಒಳ್ಳೆ ಕೆಲಸ
1: ಅಂದ್ರೆ, ಈಗ ಟ್ರೈನಿಂಗ್ ತಗೊಳ್ಳೋದಕ್ಕೂ ಅವರು ಎಂಪ್ಲಾಯರ್ಸ್ ಇರ್ತಾರಲ್ಲ, ಅಂದ್ರೆ ಯಾರು ನೌಕರಿ ಕೊಡೋರು ಇರ್ತಾರಲ್ವ, ಅವ್ರೇನು ಮಾಡ್ಬೋದು. ಇಲ್ಲ ಅಂತ ನಾನು ಒಂದು ಟ್ರೈನಿಂಗ್ ಸ್ಕಿಲ್ ಅನ್ನ ತಗೋತೀನಿ ಅಂತಂದ್ರೆ ಅದಕ್ಕೂ ಇರಬಹುದು. ಈ ತರದ ಬೇರೆ ಬೇರೆ ವಿಭಾಗಗಳನ್ನ ಇಟ್ಬಿಟ್ಟಿದ್ದಾರೆ.
0: ಸರಿ,
1: ಈ ರೀತಿ ವಿಭಾಗ ಇಟ್ಟಿದ್ದನ್ನ ಎಲ್ಲ ತಿಳ್ಕೊಬೇಕು ಅಂತ ಹೇಳಿದ್ರೆ ಅದನ್ನು ಹೇಳ್ಬಿಟ್ಟಿದಾರಪ್ಪ. ಅದನ್ನೇ ನೋಡ್ತಾ ಇದ್ದಿದ್ ನಾನು.
0: ಹೌದಾ?
1: ನಾನು ಸರ್ಚ್ ಮಾಡ್ತಾ ಇದ್ದೆ ಇಲ್ಲಿ ಹೋದ್ರೆ ನನಗೆ ಎಲ್ಲಿ ಸಿಗತ್ತೆ ಅಂತ. ಯಾಕಂದ್ರೆ ಅದ್ರಲ್ಲಿ ಪೂರ್ತಿ ವಿವರ ಕೊಟ್ಟಿದ್ದಾರೆ.
0: ಏನದು?
1: https://colon.pmvbry.epfinda.gov.in ಇದಕ್ಕೆ ಹೋಗ್ಬಹುದು. ಇಲ್ಲ ಇನ್ನೂ ಒಂದಿದೆ, ಇಲ್ಲ ಅಂತಂದ್ರೆ pmvbry.labor.gov.in. ಇವೆಲ್ಲವೂ ಕೂಡ ಕಾರ್ಮಿಕ ಇಲಾಖೆಯ ಅಡಿಯಲ್ಲಿ ಬರುವಂತದ್ದು ಅಂತ ಹೇಳ್ತಾನೆ. ಕಾರ್ಮಿಕ ಇಲಾಖೆಗೆ ಹೋಗಿ ಸಂಪರ್ಕ ಮಾಡಿದ್ರೆ ತಿಳಿಯುತ್ತೆ. ಇಲ್ಲ ಅಂತವ್ರಿ ನಾವ್ ವೆಬ್ಸೈಟ್ ಹೇಳಿದೀವಲ್ವಾ, ಅಲ್ಲಿ ಹೋಗಾದ್ರೂ ತಿಳ್ಕೊಳ್ಳಿ.
0: ನಾನು ಬರ್ಕೊಂಡಿದ್ದೀನಪ್ಪ,
1: ನಾನು ಅದನ್ನೇ, ನನಗೆ ಮೊದಲು ಓದೋದಕ್ಕೆ ಕಷ್ಟ ಆಗೋಯ್ತು, ಅದಕ್ಕೆ ನೀನ್ ಬರೋವಾಗ ಅದರಲ್ಲೇ ಮುಳುಗೋಗ್ಬಿಟ್ಟಿದೆ, ನಿನ್ ಕಡೆ ನೋಡೋದಕ್ಕೆ ಆಗಿಲ್ಲ. ಕಾಫಿ ಆದ್ರೂ ಕುಡಿಯೋಣವಾ?
0: ಸರಿ ಸರಿ.
2: ಪ್ರಧಾನಮಂತ್ರಿ ವಿಕಸಿತ್ ಭಾರತ್ ರೋಜ್ಗಾರ್ ಯೋಜನೆ ಈ ಕುರಿತು ಎಸ್ಆರ್ ಭಟ್ ಮತ್ತು ಎಂಕೆ ಶಿವಕುಮಾರ್ ಅವರೊಂದಿಗೆ ಸಂವಾದ ಕೇಳಿದಿರಿ. ಪ್ರಸ್ತುತಿ ಮತ್ತು ನಿರ್ಮಾಣ ಡಾಕ್ಟರ್ ಎಸ್ಎಂ ಸುಧಾಕರ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. ಆಕಾಶವಾಣಿ ಬಾನ ಬಣ್ಣಗಳ ಬದುಕಲಿ ತುಂಬುತಿಹ ಬಾನುಲಿ,
3: ವನಸುಮಗಳ ಮನದಿ ಅರಳಿಸುತಿಹ ಜೇನುಲಿ,
2: ಜಡ ದಿನವ ಮುದಗೊಳಿಸೋ ಸಹಪಾಠಿ,
3: ಪ್ರತಿ ಕ್ಷಣವೂ ಜೊತೆಯಾಗಿರೋ ಸಂಗಾತಿ,
2: ನಿಮ್ಮ ಪ್ರೀತಿ ಹಾರೈಕೆ ಹೀಗೆ ಇರಲಿ ನಮ್ಮೊಂದಿಗೆ, ನಾವು ಎಂದೆಂದೂ ಜೊತೆಯಾಗಿರುವೆವು ನಿಮ್ಮೊಂದಿಗೆ.

0: ಆಕಾಶವಾಣಿ ಸಮಯ 1:10 ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು: ಭಾರತ ಮತ್ತು ಬ್ರಿಟನ್ ನಡುವಿನ ಮಹತ್ವದ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದ ನಾಳೆಯಿಂದ ಜಾರಿ. ನವದೆಹಲಿಯಲ್ಲಿ ಭಾರತ್ ಟೆಕ್ಸ್ 2026 ಕಾರ್ಯಕ್ರಮಕ್ಕೆ ಕೇಂದ್ರ ಜವಳಿ ಸಚಿವ ಗಿರಿರಾಜ್ ಸಿಂಗ್ ಚಾಲನೆ. 2028-29 ಅವಧಿಗೆ ವಿಶ್ವಸಂಸ್ಥೆ ಭದ್ರತಾ ಮಂಡಳಿಯಲ್ಲಿ ಶಾಶ್ವತವಲ್ಲದ ಸ್ಥಾನಕ್ಕಾಗಿ ಚುನಾವಣಾ ಪ್ರಚಾರ ಆರಂಭಿಸಿದ ಭಾರತ. ಭಾರತ ಮತ್ತು ಇಂಗ್ಲೆಂಡ್ ನಡುವಿನ 3 ಪಂದ್ಯಗಳ ಏಕದಿನ ಕ್ರಿಕೆಟ್ ಸರಣಿ ಇಂದಿನಿಂದ ಆರಂಭ. ವಾರ್ತೆಗಳ ವಿವರ: ಭಾರತ ಮತ್ತು ಬ್ರಿಟನ್ ನಡುವಿನ ಸಮಗ್ರ ಆರ್ಥಿಕ ವ್ಯಾಪಾರ ಒಪ್ಪಂದ ನಾಳೆಯಿಂದ ಜಾರಿಗೆ ಬರಲಿದೆ.

0: ಇದು ಈ ಮಹತ್ವದ ಒಪ್ಪಂದವು ಭಾರತೀಯ ರಫ್ತಿಗೆ ಬ್ರಿಟನ್ ಮಾರುಕಟ್ಟೆಯಲ್ಲಿ ಶೇಕಡಾ 99% ಸುಂಕ ರೇಖೆಗಳಿಗೆ ಶೂನ್ಯ ಸುಂಕದ ಪ್ರವೇಶವನ್ನು ನೀಡುತ್ತದೆ. ಆ ಮೂಲಕ ಬ್ರಿಟನ್ ಸರಕುಗಳು ಅಗ್ಗವಾಗಲಿದ್ದು ಇದೇ ವೇಳೆ ಭಾರತ ರಫ್ತಿನ ಪ್ರಮಾಣ ಏರಿಕೆಯಾಗಲಿದೆ. ಇದು ಭಾರತ ಮತ್ತು ಬ್ರಿಟನ್ ಹಂಚಿಕೆಯ ಬದ್ದತೆಯನ್ನು ಪ್ರತಿಬಿಂಬಿಸುತ್ತದೆ. ಉಭಯ ದೇಶಗಳ ನಡುವೆ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಗಾಢವಾಗಿಸಲು ಈ ಐತಿಹಾಸಿಕ ಒಪ್ಪಂದಕ್ಕೆ 2021 ಮೇನಲ್ಲಿ ಅಡಿಪಾಯ ಹಾಕಲಾಯಿತು. ಅದರಂತೆ ಈ ವ್ಯಾಪಾರ ಪಾಲುದಾರಿಕೆ ಮತ್ತು ಭಾರತ ಯುಕೆ ಮಾರ್ಗಸೂಚಿ 2030 ಅಳವಡಿಕೆಯ ಮೂಲಕ ನಡೆಯಲಿದ್ದು ಮುಂದಿನ 4 ವರ್ಷಗಳಲ್ಲಿ ವ್ಯಾಪಾರವನ್ನು $100 ಬಿಲಿಯನ್ ಯುಎಸ್ ಡಾಲರ್ಗೆ ದ್ವಿಗುಣಗೊಳಿಸುವ ಗುರಿಯನ್ನು ಹೊಂದಿದೆ. ಭಾರತದ ಅತಿದೊಡ್ಡ ಜಾಗತಿಕ ಜವಳಿ ಕಾರ್ಯಕ್ರಮವಾದ ಭಾರತ್ ಟೆಕ್ಸ್ 2026 ಇಂದು ನವದೆಹಲಿಯ ಭಾರತ್ ಮಂಟಪದಲ್ಲಿ ಪ್ರಾರಂಭವಾಗಿದ್ದು ಕೇಂದ್ರ ಜವಳಿ ಸಚಿವ ಗಿರಿರಾಜ್ ಸಿಂಗ್ 4 ದಿನಗಳ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಈ ಕಾರ್ಯಕ್ರಮವು ಜವಳಿ, ಫ್ಯಾಷನ್, ಸುಸ್ಥಿರತೆ, ತಂತ್ರಜ್ಞಾನ, ನಾವೀನ್ಯತೆ, ಹೂಡಿಕೆ ಮತ್ತು ಅಂತಾರಾಷ್ಟೀಯ ವ್ಯಾಪಾರದಲ್ಲಿ ಭಾರತದ ಬೆಳೆಯುತ್ತಿರುವ ಜಾಗತಿಕ ನಾಯಕತ್ವವನ್ನು ಪ್ರದರ್ಶಿಸುತ್ತದೆ. ಇದು ತಯಾರಕರು, ರಫ್ತುದಾರರು, ಜಾಗತಿಕ ಖರೀದಿದಾರರು, ಹೂಡಿಕೆದಾರರು, ನೀತಿ ನಿರೂಪಕರು, ಅಂತಾರಾಷ್ಟೀಯ ನಿಯೋಗಗಳು, ಕುಶಲಕರ್ಮಿಗಳು, ಸ್ಮಾರ್ಟ್ ಆಪ್ಗಳು ಮತ್ತು ತಂತ್ರಜ್ಞಾನ ಪೂರೈಕೆದಾರರನ್ನು ಒಟ್ಟುಗೂಡಿಸಿವೆ. ಪ್ರಧಾನಿ ನರೇಂದ್ರ ಮೋದಿ ಅವರ 5F ಮಿಷನ್ ಫಾರ್ಮ್ನಿಂದ ಫೈಬರ್ನಿಂದ ಫ್ಯಾಕ್ಟರಿಯಿಂದ ಫ್ಯಾಷನ್ನಿಂದ ವಿದೇಶಿಗೆ ಸ್ಫೂರ್ತಿ ಪಡೆದ ಭಾರತ್ ಟೆಕ್ಸ್ 2026 ಜವಳಿ ಮೌಲ್ಯ ಸರಪಳಿಯಾದ್ಯಂತ ವ್ಯವಹಾರ, ಹೂಡಿಕೆ, ನಾವೀನ್ಯತೆ, ನೀತಿ ಸಂವಾದ ಮತ್ತು ಕಾರ್ಯತಂತ್ರದ ಪಾಲುದಾರಿಕೆಗಳಿಗೆ ಪ್ರಮುಖ ಜಾಗತಿಕ ವೇದಿಕೆಯಾಗಿ ವಿಕಸನಗೊಂಡಿದೆ. ಭಾರತ್ ಟೆಕ್ಸ್ 2026 ಮೂರನೇ ಆವೃತ್ತಿಯು ಸುಮಾರು 7,000 ಖರೀದಿದಾರರು ಮತ್ತು 20,000ಕ್ಕೂ ಹೆಚ್ಚು ಜವಳಿ ಉತ್ಪನ್ನಗಳ ಭಾಗವಹಿಸುವಿಕೆ ಸಾಕ್ಷಿಯಾಗಿದೆ. 14 ದೇಶಗಳ ಅಂತಾರಾಷ್ಟೀಯ ಪ್ರದರ್ಶಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ. ಪ್ರಸಿದ್ದ ಪುರಿ ಜಗನ್ನಾಥ ದೇವಸ್ಥಾನದಲ್ಲಿ ಇಂದು ಭಗವಾನ್ ಜಗನ್ನಾಥ, ಭಗವಾನ್ ಬಲಭದ್ರ ಹಾಗೂ ದೇವಿ ಸುಭದ್ರೆಯವರ ನವಯೌವನ ದರ್ಶನ ನಡೆಯಲಿದೆ. ಸ್ನಾನ ಪೂರ್ಣಿಮೆಯ ಬಳಿಕ ದೇವರುಗಳು ಆಚರಣಾತ್ಮಕ ಅಸ್ವಸ್ಥತೆಯಿಂದ ಚೇತರಿಸಿಕೊಳ್ಳುವ ಸಲುವಾಗಿ ಪಾಲಿಸಲಾಗುವ 15 ದಿನಗಳ ಅವಧಿ ಪೂರ್ಣಗೊಂಡ ನಂತರ ದೇವತೆಗಳು ಮೊದಲ ಬಾರಿಗೆ ಸಾರ್ವಜನಿಕರಿಗೆ ದರ್ಶನ ನೀಡಲಿದ್ದಾರೆ. ನವಯೌವನದ ರೂಪದಲ್ಲಿ ದೇವರ ದರ್ಶನ ಪಡೆಯಲು ದೇಶದ ವಿವಿಧ ಭಾಗಗಳಿಂದ ಲಕ್ಷಾಂತರ ಭಕ್ತರು ಆಗಮಿಸುವ ನಿರೀಕ್ಷೆ ಇದೆ. ಭಕ್ತರಿಗೆ ಸುಗಮ ಮತ್ತು ಶಿಸ್ತುಬದ್ದ ದರ್ಶನ ಕಲ್ಪಿಸುವ ಉದ್ದೇಶದಿಂದ ದೇವಸ್ಥಾನ ಆಡಳಿತ ಮಂಡಳಿ, ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆ ವ್ಯಾಪಕ ಭದ್ರತೆ, ಜನಸಂದಣಿ ನಿಯಂತ್ರಣ ಹಾಗೂ ಸಂಚಾರ ವ್ಯವಸ್ಥೆಗಳನ್ನು ಕಲ್ಪಿಸಿವೆ. ಇದೇ ಗುರುವಾರ ನಡೆಯಲಿರುವ ರಥಯಾತ್ರೆಯಲ್ಲಿ ಜಗನ್ನಾಥ, ಬಲಭದ್ರ ಮತ್ತು ಸುಭದ್ರೆಯವರು ಸಂಪ್ರದಾಯಬದ್ದವಾಗಿ ಶ್ರೀ ಗುಂಡೀಚ ದೇವಸ್ಥಾನದತ್ತ ಪಯಣ ಬೆಳೆಸಲಿದ್ದಾರೆ. ಭಾರತವು 2028-29 ಅವಧಿಗೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಶಾಶ್ವತವಲ್ಲದ ಸದಸ್ಯತ್ವಕ್ಕಾಗಿ ಅಧಿಕೃತವಾಗಿ ಚುನಾವಣಾ ಪ್ರಚಾರವನ್ನು ಪ್ರಾರಂಭಿಸಿವೆ. ನ್ಯೂಯಾರ್ಕ್ನಲ್ಲಿರುವ ವಿಶ್ವಸಂಸ್ಥೆಯ ಪ್ರಧಾನ ಕಚೇರಿಯಲ್ಲಿ ಭಾರತದ ಉಮೇದುವಾರಿಕೆಯನ್ನು ಉದ್ಘಾಟಿಸಿದ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್, ಜಗತ್ತು ಬೆಳೆಯುತ್ತಿರುವ ಸಂಘರ್ಷ ಮತ್ತು ಅಸ್ಥಿರತೆಯನ್ನು ಎದುರಿಸುತ್ತಿದೆ. ಇದು ವಿಶ್ವಸಂಸ್ಥೆಯ ಪಾತ್ರವನ್ನು ಹಿಂದೆಂದಿಗಿಂತಲೂ ಹೆಚ್ಚು ನಿರ್ಣಾಯಕವಾಗಿಸಿದೆ ಎಂದು ತಿಳಿಸಿದರು. ಜಾಗತಿಕ ಶಾಂತಿ, ಭದ್ರತೆ ಮತ್ತು ಸಮಾನ ಅಭಿವೃದ್ದಿಗಳನ್ನು ಉತ್ತೇಜಿಸುವಲ್ಲಿ ದೇಶದ ಮಾರ್ಗದರ್ಶಿ ವಿಧಾನವಾಗಿ ಭಾರತದ ಶಾಂತಿ ದೃಷ್ಟಿಕೋನ, ಮಾನದಂಡಗಳು, ನಂಬಿಕೆ ಮತ್ತು ಸಮಗ್ರತೆಯ ಮೂಲಕ ಸಮಗ್ರ ಪ್ರಗತಿಯನ್ನು ಭದ್ರಪಡಿಸುವ ಬಗ್ಗೆ ಸಚಿವರು ಒತ್ತಿ ಹೇಳಿದರು. ಸಂಸ್ಥೆಯು ಸ್ಥಾಪನೆಯಾದಾಗಿನಿಂದ ಸುಮಾರು 50 ವಿಶ್ವಸಂಸ್ಥೆಯ ಶಾಂತಿ ಪಾಲನಾ ಕಾರ್ಯಾಚರಣೆಗಳಿಗೆ ಭಾರತ ಸುಮಾರು 3,00,000 ಸಿಬ್ಬಂದಿಯನ್ನು ಕೊಡುಗೆ ನೀಡಿದೆ. ಪ್ರಸ್ತುತ 4,300ಕ್ಕೂ ಹೆಚ್ಚು ಸಿಬ್ಬಂದಿ 10 ವಿಶ್ವಸಂಸ್ಥೆಯ ಶಾಂತಿ ಪಾಲನಾ ಕಾರ್ಯಾಚರಣೆಗಳಲ್ಲಿ ಸೇವೆ ಸಲ್ಲಿಸುತ್ತಿದೆ ಎಂದು ಹೇಳಿದರು. ಕತಾರ್ನ ಪಿತಾಮಹ ಅಮೀರ್ ಶೇಖ್ ಅಹಮದ್ ಬಿನ್ ಖಲೀಫಾ ಅಲ್ ಥಾನಿ ಅವರ ನಿಧನಕ್ಕೆ ಭಾರತ ಪರವಾಗಿ ಸಂತಾಪ ಸೂಚಿಸಲು ಸಂಸದೀಯ ವ್ಯವಹಾರಗಳು ಮತ್ತು ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವ ಕಿರಣ್ ರಿಜುಜು ಇಂದು ದೋಹಾಗೆ ಪ್ರಯಾಣ ಬೆಳೆಸಿದರು. ಆಧುನಿಕ ಕತಾರ್ ನಿರ್ಮಿಸುವಲ್ಲಿ ಅಮೀರ್ ಶೇಖ್ ಖಾನ್ ಅಹಮದ್ ಅವರ ಪಾತ್ರ ಪ್ರಮುಖವಾಗಿದ್ದು ಅವರು ಭಾರತದ ಉತ್ತಮ ಸ್ನೇಹಿತರಾಗಿದ್ದರು ಎಂದು ವಿದೇಶಾಂಗ ಸಚಿವಾಲಯ ಹೇಳಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.

0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15
1: ಬರ್ಮಿಂಗ್ಹ್ಯಾಂನಲ್ಲಿ ಇಂದು ನಡೆಯಲಿರುವ ಭಾರತ ಮತ್ತು ಇಂಗ್ಲೆಂಡ್ ನಡುವಿನ 3 ಪಂದ್ಯಗಳ ಏಕದಿನ ಕ್ರಿಕೆಟ್ ಸರಣಿ ಇಂದಿನಿಂದ ಆರಂಭವಾಗಲಿದೆ. ಪಂದ್ಯ ಭಾರತೀಯ ಕಾಲಮಾನ 3:30 ಆರಂಭವಾಗಲಿದೆ. ಇಂದಿನಿಂದ ಪಂದ್ಯದಲ್ಲಿ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ, ಜಸ್ಪ್ರೀತ್ ಬುಮ್ರಾ ಒಟ್ಟಾಗಿ ಕಣಕ್ಕಿಳಿಯಲಿದ್ದಾರೆ. ಭಾರತದ ಜೂನಿಯರ್ ಮಹಿಳಾ ಅಂಡರ್ 21 ಹಾಕಿ ತಂಡವು ಇಂದು ಇಂಗ್ಲೆಂಡ್ನ ಲಿಲ್ಲೆ ಶಲ್ ರಾಷ್ಟೀಯ ಕ್ರೀಡಾ ಕೇಂದ್ರದಲ್ಲಿ ಯುನೈಟೆಡ್ ಕಿಂಗ್ಡಮ್ ಎಕ್ಸ್ಪೋಸರ್ನ ಪ್ರವಾಸದ ಅಂತಿಮ ಪಂದ್ಯದಲ್ಲಿ ಬೆಲ್ಜಿಯಂ ತಂಡವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ 2:30 ಪ್ರಾರಂಭವಾಗಲಿದೆ. ಇಂಗ್ಲೆಂಡ್ ವಿರುದ್ದ 2-0 ಅಂತರದ ಅದ್ಭುತ ಜಯದೊಂದಿಗೆ ಭಾರತ ತಂಡವು ಪ್ರವಾಸವನ್ನು ಗೆಲುವಿನೊಂದಿಗೆ ಕೊನೆಗೊಳಿಸುವ ಗುರಿಯನ್ನು ಹೊಂದಿದೆ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರು ನಿನ್ನೆ ನ್ಯೂಯಾರ್ಕ್ನಲ್ಲಿ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯಾ ಗುಟೆರಸ್ ಅವರನ್ನು ಭೇಟಿಯಾದರು. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಡಾ ಎಸ್ ಜೈಶಂಕರ್ ಅವರು ಪಶ್ಚಿಮ ಏಷ್ಯಾ, ಉಕ್ರೇನ್ ಮತ್ತು ಸುಡಾನ್ ಸೇರಿದಂತೆ ಜಾಗತಿಕ ಬೆಳವಣಿಗೆಗಳ ಕುರಿತು ಚರ್ಚಿಸಿದ್ದಾರೆ ಎಂದು ಹೇಳಿದರು. ಅವರು 2028-29 ಅವಧಿಗೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಶಾಶ್ವತವಲ್ಲದ ಸ್ಥಾನಕ್ಕಾಗಿ ಭಾರತದ ಅಭಿಯಾನವನ್ನು ಮುನ್ನಡೆಸಲು ಡಾ ಎಸ್ ಜೈಶಂಕರ್ ನ್ಯೂಯಾರ್ಕ್ನಲ್ಲಿದ್ದಾರೆ. ಸೌದಿ ಅರೇಬಿಯಾದ ಅಬ್ಹಾ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದ ಮೇಲೆ ನಿನ್ನೆ ಕ್ಷಿಪಣಿಗಳು ಹಾಗೂ ಡ್ರೋನ್ಗಳ ಮೂಲಕ ದಾಳಿ ನಡೆಸಿರುವುದಾಗಿ ಯೆಮೆನ್ನ ಇರಾನ್ನ ಬೆಂಬಲಿತ ಹೌತಿ ಬಂಡುಕೋರರು ಹೇಳಿದ್ದಾರೆ. ಯೆಮೆನ್ನ ಸನಾ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದ ಮೇಲೆ ಸೌದಿ ಅರೇಬಿಯಾ ನೇತೃತ್ವದ ವೈಮಾನಿಕ ದಾಳಿ ನಡೆದಿದ್ದಕ್ಕೆ ಪ್ರತೀಕಾರವಾಗಿ ಈ ದಾಳಿ ನಡೆಸಲಾಗಿದೆ ಎಂದು ಹೌತಿ ಬಂಡುಕೋರರು ತಿಳಿಸಿದ್ದಾರೆ. ದಾಳಿಯಲ್ಲಿ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಆದರೆ ಹಲವು ವರ್ಷಗಳ ಹಿಂದೆ ಸೌದಿ ನೇತೃತ್ವದ ಮೈತ್ರಿಕೂಟವು ಹೌತಿ ನಿಯಂತ್ರಿತ ಪ್ರದೇಶಗಳ ಮೇಲೆ ನಡೆಸಿದ್ದ ದಾಳಿಯ ಬಳಿಕ ಇದೇ ಮೊದಲ ಬಾರಿಗೆ ಉದ್ವಿಗ್ನತೆ ತೀವ್ರಗೊಂಡಿದೆ. ಯೆಮೆನ್ನಲ್ಲಿ ನಡೆದಿರುವ ವೈಮಾನಿಕ ದಾಳಿಗಳ ಕುರಿತು ಸೌದಿ ಅರೇಬಿಯಾ ಅಧಿಕಾರಿಗಳು ತಕ್ಷಣವೇ ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ. ಹಾರ್ಮೋಟ್ ಜಲಸಂಧಿ ಮೂಲಕ ಸಾಗುತ್ತಿದ್ದ ಸಂಯುಕ್ತ ಅರಬ್ ಎಮಿರೇಟ್ಸ್ಗೆ ಸೇರಿದ 2 ತೈಲ ಟ್ಯಾಂಕರ್ಗಳ ಮೇಲೆ ಇರಾನ್ ಕ್ರೂಸ್ ಕ್ಷಿಪಣಿಗಳ ದಾಳಿ ನಡೆಸಿದ ಪರಿಣಾಮ ಭಾರತೀಯ ಸಿಬ್ಬಂದಿಯೊಬ್ಬರು ಮೃತಪಟ್ಟಿದ್ದು ಇತರ 6 ಭಾರತೀಯರು ಸೇರಿದಂತೆ 8 ಮಂದಿ ಗಾಯಗೊಂಡಿದ್ದಾರೆ. ಸಂಯುಕ್ತ ಅರಬ್ ಎಮಿರೇಟ್ಸ್ನ ರಕ್ಷಣಾ ಸಚಿವಾಲಯದ ಪ್ರಕಾರ ಒಮನ್ ಪ್ರಾದೇಶಿಕ ಸಮುದ್ರ ವ್ಯಾಪ್ತಿಯ ಹಾರ್ಮೋಟ್ ಜಲಸಂಧಿಯ ದಕ್ಷಿಣ ಮಾರ್ಗದಲ್ಲಿ ಸಂಚರಿಸುತ್ತಿದ್ದ ಮೊಂಬಾಸ ಮತ್ತು ಅಲ್ ಬಹ್ಯಾಜ್ ತೈಲ ಟ್ಯಾಂಕರ್ಗಳನ್ನು ಗುರಿಯಾಗಿಸಿ ದಾಳಿ ನಡೆಸಲಾಗಿದೆ. ಅಮೆರಿಕದ ಟೆಕ್ಸಾಸ್ನಲ್ಲಿ ರಾಜ್ಯದ ಡಲ್ಲಾಸ್ ಕ್ರೀಡಾಂಗಣದಲ್ಲಿ ಇಂದು ನಡೆಯಲಿರುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಮೊದಲ ಸೆಮಿಫೈನಲ್ಸ್ನಲ್ಲಿ ಫ್ರಾನ್ಸ್ ಮತ್ತು ಸ್ಪೇನ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಭಾರತೀಯ ಕಾಲಮಾನ ತಡರಾತ್ರಿ 12:30 ಆರಂಭವಾಗಲಿದೆ. ಸತತ 3ನೇ ಬಾರಿಗೆ ಫಿಫಾ ವಿಶ್ವಕಪ್ ಫೈನಲ್ ಪ್ರವೇಶಿಸುವ ಗುರಿಯೊಂದಿಗೆ ಫ್ರಾನ್ಸ್ ಕಣಕ್ಕೆ ಇಳಿಯುತ್ತಿದೆ. ಇತ್ತ 2010 ವಿಶ್ವಕಪ್ ಪ್ರಶಸ್ತಿ ಗೆದ್ದ ಬಳಿಕ ಮೊದಲ ಬಾರಿಗೆ ಫೈನಲ್ ಪ್ರವೇಶಿಸುವ ಉದ್ದೇಶದಿಂದ ಸ್ಪೇನ್ ತಂಡ ಸೆಮಿಫೈನಲ್ಸ್ನಲ್ಲಿ ಸೆಣಸಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತ ಮತ್ತು ಬ್ರಿಟನ್ ನಡುವಿನ ಮಹತ್ವದ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದ ನಾಳೆಯಿಂದ ಜಾರಿ. ನವದೆಹಲಿಯಲ್ಲಿ ಭಾರತ ಟೆಕ್ಸ್ 2026 ಕಾರ್ಯಕ್ರಮಕ್ಕೆ ಕೇಂದ್ರ ಜವಳಿ ಸಚಿವ ಗಿರಿರಾಜ್ ಸಿಂಗ್ ಚಾಲನೆ. 2028-29 ಅವಧಿಗೆ ವಿಶ್ವಸಂಸ್ಥೆ ಭದ್ರತಾ ಮಂಡಳಿಯಲ್ಲಿ ಶಾಶ್ವತವಲ್ಲದ ಸ್ಥಾನಕ್ಕಾಗಿ ಚುನಾವಣಾ ಪ್ರಚಾರ ಆರಂಭಿಸಿದ ಭಾರತ. ಭಾರತ ಮತ್ತು ಇಂಗ್ಲೆಂಡ್ ನಡುವಿನ 3 ಪಂದ್ಯಗಳ ಏಕದಿನ ಕ್ರಿಕೆಟ್ ಸರಣಿ ಇಂದಿನಿಂದ ಆರಂಭ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.
2: ಆಕಾಶವಾಣಿ ಧಾರವಾಡ ಜನಪದ ಸಂಗೀತ ಕಾರ್ಯಕ್ರಮ.
3: ಮೈಸೂರ್ ಸ್ಯಾಂಡಲ್
4: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
5: ಆತ್ಮೀಯರೇ,
6: ರಾಮಧಾನ್ಯದ ಕೃತಿಯನು
5: ಧಾರವಾಡ ಆಕಾಶವಾಣಿ ಹಾಗೂ ಧಾರವಾಡ ಕರ್ನಾಟಕ ವಿಶ್ವವಿದ್ಯಾಲಯದ ಕನಕ ಅಧ್ಯಯನ ಪೀಠದ ಸಹಯೋಗದಲ್ಲಿ ಪ್ರಸಾರವಾಗುತ್ತಿದೆ ಕನಕದೀಪ.
6: ಭೂಮಿಗಚ್ಚರಿಯಾಗಿ ಪೇಳುವೆ ನೀ ಮಹಾಕಥೆಯ.
2: ಪ್ರತಿ ಗುರುವಾರ ತಪ್ಪದೇ ಕೇಳಿ ಕಾರ್ಯಕ್ರಮ ಕನಕದೀಪ. ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಈಗ ಭಜನ ಪದಗಳನ್ನು ಕೇಳಲಿದ್ದೀರಿ. ಕಲಾವಿದರು

0: ತಂತ್ರಜ್ಞಾನ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಲಾ ಸೊಸೈಟಿ, ವಿಶ್ವನಾಥರಾವ್ ದೇಶಪಾಂಡೆ ತಾಂತ್ರಿಕ ಮಹಾವಿದ್ಯಾಲಯ, ಹಳ್ಯಾಳ.
1: ಪ್ರತಿ ಗುರುವಾರ ಮುಂಜಾನೆ 6:35 ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ ಪ್ರಾಯೋಜಿತ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಹಾಗೂ ಕಲಬುರಗಿ ಕೇಂದ್ರಗಳಿಂದ ಪ್ರಸಾರವಾಗಲಿದೆ. ಪ್ರಾಯೋಜಕರು ಶ್ರೀ ಗುರು ಬಸವ ಮಹಾಮನೆ ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ, ಚನ್ನಯ್ಯನಗಿರಿ, ಮನಗುಂಡಿ, ಧಾರವಾಡ.
2: ನಿಸರ್ಗ ಜ್ಞಾನಾಮೃತ.
1: ಹಲೋ, ನಮಸ್ತೆ. ಹಲೋ, ನಮಸ್ಕಾರ. ಯಾರು ಮಾತಾಡಿದ್ರಿ?
3: ಬೆಳಗಾವಿಯಿಂದ ವಿಜಯಕುಮಾರ್ ಭಸ್ಮೇರಿ.
1: ಭಸ್ಮೇರಿ, ಎಷ್ಟು ದಿವಸ ಆಯ್ತು ಕಾಲ್ ಮಾಡಿ?
3: 15-20 ದಿವಸ ಆಯ್ತ್ರಿ ಮೇಡಮ್.
1: ಹ್ಮ್, ಗೊತ್ತಿಲ್ಲ ನೀವ್ ಎಷ್ಟು ದಿವಸಕ್ಕೆ ಕೊಮ್ ಮಾಡ್ತೀರಿ ಈಗ ಅಂತ ಹೇಳಿ. ಅಲ್ಲ, ಹೌದು, ಹಗ್ಲೆಲ್ಲ ಕಾಲ್ ಮಾಡ್ಬೇಡ್ರಿ, ಬೇರೆಯವರಿಗೂ ಅವಕಾಶ ಕೊಡ್ರಿ, ಆಯ್ತಾ? ಅಲ್ಲ, ಓಕೆ ಓಕೆ ಹೇಳ್ತೀರಿ, ಆದ್ರೂ ಮಾಡ್ತಿರ್ತೀರಿ ಭಸ್ಮೆಯವರೇ, ತಿಳ್ಕೊಳ್ಳಿ. ಹಾ, ಪ್ಲೀಸ್. ಹಲೋ, ನಮಸ್ತೆ. ಹಲೋ, ನಮಸ್ಕಾರ. ಯಾರು ಮಾತಾಡುದು? ಅಶೋಕ್ ಗೌರಾಗೋಳ್ ಅವರು. ಎಷ್ಟು ದಿವಸ ಆಯ್ತು ಕರೆ ಮಾಡಿ?
3: ಒಂದ್ ತಿಂಗಳಾಯ್ತಾ.
1: ನಮ್ ಕೇಳುಗರಿಗೆಲ್ಲ ನನ್ನ ಒಂದು ವಿನಂತಿ, ಪದೇ ಪದೇ ಕಾಲ್ ಮಾಡಬೇಡಿ. ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಲಿಕ್ಕೆ ಇಷ್ಟಪಡ್ತಿರ್ತಾರೆ. ಸೊ ಅದಕ್ಕೋಸ್ಕರ ಎಲ್ರಿಗೂ ಅವಕಾಶ ಸಿಗ್ಲಿ, ಅವರು ಎಲ್ಲರೂ ನಿಮ್ಮ ಸ್ನೇಹಿತರು, ಆಯ್ತಾ?
3: ನಮಸ್ಕಾರ.
1: ಸರಿ ಅಶೋಕ್, ಈಗ ಯಾವ ಗೀತೆ ಬೇಕು ತಮ್ಗೆ?
3: ನನಗ್ರಿ ರಥ ಸಮೀಪದಾಗ್ರಿ.
1: ಸರಿ ಕೇಳೋಣ ಹಾಗಿದ್ರೆ.

0: ಹಲೋ ನಮಸ್ತೆ.
1: ಹಲೋ ನಮಸ್ತೆ ಮೇಡಮ್.
0: ಯಾರು ಮಾತಾಡಿದ್ರಿ?
1: ನಾವು ಹುಬ್ಳಿ ತಾಲೂಕಿಂದ ಸುಳ್ಳದಿಂದ ಮಾತಾಡೋದು ಮೇಡಮ್.
0: ಸುಳ್ಳದಿಂದ ಹೆಸರು ಹೇಳಿ.
1: ಮುನೇಶ್ ಪತ್ತಾರ್ ಮೇಡಮ್.
0: ಪತ್ತಾರ್ ಅವರು?
1: ಹಾಂ ಮೇಡಮ್.
0: ಹ್ಮ್ ಪತ್ತಾರ್ ಅವರೇ, ಕಾರ್ಯಕ್ರಮ ಕೇಳ್ತಾ ಇರ್ತೀರಾ?
1: ಹಾಂ ಕೇಳ್ತೇವೆ ಮೇಡಮ್, ಎಲ್ಲ ಕೇಳ್ತೇನೆ.
0: ಎಲ್ಲ ಕಾರ್ಯಕ್ರಮಗಳನ್ನು ಕೇಳ್ತೀರಿ?
1: ಹಾಂ ಮೇಡಮ್.
0: ಏನ್ ಮಾಡ್ತೀರಿ ಮೌನೇಶ್?
1: ಏನೇ ಇಲ್ಲ ಮೇಡಮ್, ಬ್ಲೈಂಡ್ ಅದೇ ಮೇಡಮ್ ನಾವು.
0: ಹ್ಮ್ ಹ್ಮ್
1: SLC ಪಾಸ್ ಮಾಡ್ಕೊಂಡೆ ಮೇಡಮ್.
0: ಹಾ ಮುಂದೆ?
1: ಮುಂದೆ ಸೆಕೆಂಡ್ PUC ಒಂದು ಮುಗಿಸ್ಬೇಕಂತ ಮೇಡಮ್.
0: ಈಗ ಓದ್ತಾ ಇದ್ದೀರಾ?
1: ಹಾಂ ಮೇಡಮ್.
0: ಹ್ಮ್ ಹ್ಮ್ ಹ್ಮ್ ಯಾವ ಸ್ಕೂಲಲ್ಲಿ?
1: ಇದು ಸಿದ್ದಾಪುರ.
0: ಹ್ಮ್ ಹ್ಮ್ ಸರಿ, ಸರಿಯಾಗಿ ಓದಿ, ಚೆನ್ನಾಗಿ ಓದಿ ಆಯ್ತಾ, ಒಳ್ಳೇದಾಗ್ಲಿ. ಯಾವ ಗೀತೆ ಬೇಕು?
1: ನಮ್ಗೆ ಈ ಗಾನ ಯೋಗಿ ಪಂಚಾಕ್ಷರಿ ಗಾಯಿಂದ ಸರಿಗಮ ಪದನಿ ಸಾವಿರ ಶರಣ.
0: ಸರಿಗಮ ಪದನಿ ಸಾಗೀತೆ ಬೇಕು. ಸರಿ, ಸರಿಗಮ ಪದನಿ ಸಾಗೀತೆಯನ್ನ ಕೇಳೋಣ.

0: हेलो,
1: हलो नमस्ते मैडम।
0: नमस्ते. यार ಮಾತಾಡೋದು
1: ನಾವು ವಿಜಯಪುರದಿಂದ ಬುಡಾಪುರ ಮುದಕಪ್ಪನ ಮಾತಾಡೋದು ಮೇಡಮ್।
0: ಹೇಳಿ,
1: ಒಂದು ಹಾಡ್ಬೇಕಿತ್ತು ಮೇಡಮ್।
0: ಯಾವ ಹಾಡ್ ಬೇಕಿತ್ತು?
1: ಶ್ರುತಿ ಸೇರಿದಾಗ ಐತಲ್ರಿ ಮೇಡಮ್, ಜಾನಕಿ ಅಮ್ಮ ಹಾಡಿದ್ದು ಬೇಕಾಯ್ತು ಮೇಡಮ್।
0: ಶ್ರುತಿ ಸೇರಿದಾಗ ಚಿತ್ರದ ಯಾವ ಗೀತೆ?
1: ಕನಸಲ್ಲಿ ಬಂದವರು ಯಾರಪ್ಪ
0: ಕನಸಲ್ಲಿ
1: ಅಂತ।
0: ಬಂದವನಾರೆ. ಓಕೆ, ಗೀತೆಯನ್ನ ಕೇಳೋಣ.
1: ಓಕೆ ಓಕೆ ಓಕೆ ಓಕೆ ಓಕೆ।

0: ಆತ್ಮೀಯ ಕೇಳುಗರೆ, ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನಿನ್ ಕಾರ್ಯಕ್ರಮ ನಿಮ್ಮ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಮಂಗಳವಾರ ಸಂಜೆ 6:50.
1: ನಾನು ಡಾಕ್ಟರ್ ವಸೀಂ ಅಹಮದ್, ಎಸ್ಡಿಎಂ ವೈದ್ಯಕೀಯ ಸಂಸ್ಥೆ ಹಾಗೂ ಆಸ್ಪತ್ರೆಯ ವಾಕ್ ಶ್ರವಣ ವಿಭಾಗದ ಮುಖ್ಯಸ್ಥ. ವಾರ್ಷಿಕವಾಗಿ ಜುಲೈ 20 ಸೀಳು ತುಟಿ ಮತ್ತು ಸೀಳು ಅಂಗುಳದ ಸಮಸ್ಯೆಗಳಿಗೆ ಪರಿಹಾರ ನೀಡಲು ಹಾಗೂ ಮಾಹಿತಿಯನ್ನು ನೀಡಲು ವಾರ್ಷಿಕೋತ್ಸವವನ್ನು ಹಮ್ಮಿಕೊಳ್ಳಲಾಗುತ್ತದೆ. ಜುಲೈ 14 ಸಂಜೆ 6:50 ಎಸ್ಡಿಎಂ ಡಾಕ್ಟರ್ ಆರೋಗ್ಯ ಸಂವಾದದ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಮುಂದೆ ಬರಲಿದ್ದೇನೆ. ತಾವೆಲ್ಲರೂ ಸೀಳು ತುಟಿ ಹಾಗೂ ಸೀಳು ಅಂಗಳ ಇರುವಂತಹ ಮಕ್ಕಳು ಹಾಗೂ ವ್ಯಕ್ತಿಗಳಲ್ಲಿ ಬರುವಂತಹ ಮಾತಿನ ತೊಂದರೆ, ಕೇಳುವ ತೊಂದರೆ ಹಾಗೂ ನುಂಗುವ ತೊಂದರೆಗಳ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಳಬಹುದು.
0: ದೂರವಾಣಿ ಸಂಖ್ಯೆಗಳು 244-3414, 244-3415 ಹಾಗೂ 244-3416. ಎಸ್ಟಿಡಿ ಕೋಡ್ 0836.
2: ಹಲೋ.
3: ಹಲೋ,
2: ನಮಸ್ತೆ.
3: ನಮಸ್ತೆ ಮೇಡಮ್.
2: ಯಾರು ಮಾತಾಡಿದ್ರಿ?
3: ನಾವು ಲಕ್ಷ್ಮೇಶ್ವರ ತಾಲೂಕು ಕುಂದ್ರಾಳಿಯಿಂದ ಮಾತಾಡೋದು. ನಾಗರಾಜ್ ಅಂತ ಬಡಿಗೆ.
2: ನಾಗರಾಜ್ ಬಡಿಕೇರವ್ರೆ?
3: ಹ್ಞೂ ಮೇಡಮ್.
2: ಯಾವ ಗೀತೆ ಬೇಕು
3: ನಮಗೆ? ಕವಿರತ್ನ ಕಾಳಿದಾಸ ಬೇಕಾಗಿತ್ತು.
2: ಕವಿರತ್ನ ಕಾಳಿದಾಸ ಚಿತ್ರದ ಯಾವ ಗೀತೆ ಬೇಕು?
3: ಮಾಣಿಕ್ಯ ವೀಣ ಅಂತ ಐತಲ್ ಮೇಡಮ್.
2: ಪ್ರಸಾರ ಮಾಡೋಣ. ಅದು ಯಾರೋ ಕಿವಿಯಲ್ಲಿ ಹೇಳ್ತಿದಾರಲ್ಲ, ಯಾರದು? ಅವರೇ ಮಾತಾಡಬಹುದಲ್ಲ. ಆರಾಮಿದ್ದೀವ್ರಿ, ನೀವ್ ಹೆಂಗಿದ್ರಿ?
4: ನಾವು ಆರಾಮದೇವ್ರಿ.
2: ನೀವ್ ಅವ್ರ ಕಿವ್ಯಾಗ ಹೇಳಿ ಹೇಳಿ ಹೇಳಿ ಆರಾಮ ಇದ್ ಬಿಡ್ತೀರನ್ನ ಮತ್ತೆ ಹೆಂಗ?
4: ಇಲ್ರಿ, ನಾನು ಮಂಗಾರಲ್ರಿ ಮೇಡಮ್, ದೇವಿ ವಾರ. ಅದಕ್ಕೆ ರಾಜ್ಕುಮಾರ್ ಸರ್ ಐತಲ್ರಿ, ಮಾಣಿಕ್ಯ ವೀಣ ಆಗೀತೆ ಹಾಕಿ.
2: ಬಹಳ ಚಂದ ಹಾಡಿದಾರ ಅದನ್ನ. ಅದು ಏನಂದ್ರೆ, ಹಾಡ್ ಕೇಳ್ತಾ ಇದ್ರೆ ದೇವಿನೇ ಬಂದ್ ಇಳದಂಗ ಆಗ್ಬಿಡ್ತದ. ಊಟ ಮಾಡ್ಬೇಕು ನಿಮ್ದಾಯ್ತಾ?
4: ನಮ್ದು ಒಪ್ಪತ್ರಿ, ಮಗಾರ ಬಜಿ ಮಾಡಕತ್ತ ನೋಡ್ರಿ, ಬಜಿ ತಿನ್ಬರಿ.
2: ಸರಿ ಸರಿ, ಗೀತೆ ಏನ್ ಕೇಳೋಣ? ಓಕೆ,
4: ಆಯ್ತು. ನಮಸ್ಕಾರ. ನಮಸ್ಕಾರ.

0: ಹಲೋ,
1: ಹಲೋ, ನಮಸ್ಕಾರ ರೀ ಮೇಡಮ್.
0: ನಮಸ್ಕಾರ, ಯಾರು ಮಾತಾಡಿದ್ರಿ?
1: ನಾವಿಲ್ಲಿ ಕೊಪ್ಪಳ ಜಿಲ್ಲಾ ಕುಗ್ನೂರ್ ತಾಲೂಕು ಕೊಮಲಾಪುರ ಕೊಟ್ರೇಶ್ ಟೇಲರ್ ಅಂತಾರೆ ಮೇಡಮ್.
0: ಕೊಟ್ರೇಶ್ವರ ಹಗ್ಲೆಲ್ಲ ಕಾಲ್ ಮಾಡ್ತಿರ್ತೀರಲ್ರಿ?
1: ಇಲ್ರಿ ಮೇಡಮ್, ಒಟ್ಟ ನಾ ಕಾಲ ಮಾಡಿಲ್ರಿ ಮೇಡಮ್. ಈಗ ಅಲ್ಲಿ 2-3 ತಿಂಗಳು ಆತ್ರಿ ಮೇಡಮ್.
0: ಹೌದಾ, ಸರಿ ಸರಿ.
1: ಅಲ್ರಿ, ಈಗ ಈ ಕಾರ್ಯಕ್ರಮಕ್ಕೆ ಮಾಡೇನ್ರಿ ಮೇಡಮ್? ನಾನು
0: ಈ ಕಾರ್ಯಕ್ರಮಕ್ಕೆ ಮಾಡಿಲ್ವಾ? ಸರಿ
1: ಹೌದ್ರಿ ಮೇಡಮ್.
0: ಸರಿ ಸರಿ. ಕೊಟ್ರೇಶ್ವರೇ, ಯಾವ ಗೀತೆ ಏನ್ ಕೇಳ್ಬೇಕಂತೀರಾ?
1: ಗೃಹಲಕ್ಷ್ಮಿಲಿದ್ದ ಹಾಕ್ರಿ ಮೇಡಮ್.
0: ಮತ್ತೆ ಸಿನಿಮಾದಲ್ಲಿ ಯಾವ ಗೀತೆ ಬೇಕು ಗೃಹಲಕ್ಷ್ಮಿದಲ್ಲಿ?
1: ಮನೆಯ ಗುಡಿಯಮ್ಮ ಪತಿಯ ದೇವರಮ್ಮ ಅಂತ ಇದ್ ನೋಡ್ರಿ ಮೇಡಮ್. ಅದು ಒಂದು ರೆಕಾರ್ಡ್ ರೀ ಮೇಡಮ್. ನಮ್ಮ ತಂದೆಯವರು ಲಿಂಗೈಕ್ಯರು ಮೇಡಮ್. ಮೊನ್ನೆ 5ನೇ ತಾರೀಕು.
0: ಅಲ್ಲ, ಆ ಗೀತೆ ಇಲ್ಲಿ ಲಭ್ಯ ಇಲ್ಲಲ್ಲ.
1: ನಿಮಿಷ.
0: ಮತ್ತೆ ಯಾವ್ಯಾವ ಕಾರ್ಯಕ್ರಮಗಳನ್ನು ಕೇಳ್ತಾ ಇರ್ತೀರಿ ನೀವು?
1: ಎಲ್ಲ ನಾವು ರೇಡಿಯೋ ಕಾರ್ಯಕ್ರಮ ಎಲ್ಲ ಕೇಳ್ತೀವಿ ಮೇಡಮ್. ಮುಂಜಾನೆ ಒಂದು ಚಿಂತನ ಕಾರ್ಯಕ್ರಮ ಹಿಡಿದು ಎಲ್ಲ ರಾತ್ರಿ ಇದ್ರಲ್ಲಿ ಎಲ್ಲ ಕಾರ್ಯಕ್ರಮ ಕೇಳ್ತೇನ್ರಿ ಮೇಡಮ್. ನಾನು ಮೇಡಮ್ ಆಯ್ತೇನ್ರಿ ಮೇಡಮ್.
0: ಮನೆ ಗುಡಿಯಮ್ಮ.
1: ಹ್ಞೂ. ಹಲೋ ರೀ ಮೇಡಮ್.
0: ಹಲೋ ಹಲೋ, ನೋಡ್ತಾ ಇದ್ದೀನಿ ಲಭ್ಯ ಇದೆಯಾ ಅಂತ.
1: ಮೊನ್ನೆ 5ನೇ ತಾರೀಕಿಗೆ ನಮ್ಮ ತಂದೆಯವರು ತೀರ್ಕೊಂಡ್ರಿ ಮೇಡಮ್. ಅವರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ ಅಂತ ನಾನು ಅವ್ರಿಗೆ ಕೇಳ್ಕೊತೇನ್ರಿ ಮೇಡಮ್.
0: ಕೇಳಿ, ಗೀತೆಯನ್ನು ಕೇಳಿ.
1: ಆಯ್ತು ರೀ ಮೇಡಮ್. ನಮಸ್ಕಾರ ಮೇಡಮ್. ಎಲ್ಲ ನಮ್ಮ ಆಕಾಶವಾಣಿ ಕೇಳಿದ್ರಿ ಮೇಡಮ್.

ಕಾರ್ಯಕ್ರಮ ಹಲೋ ಅಭಿಲಾಷ ಪ್ರಸಾರವಾಯಿತು. ಆಕಾಶವಾಣಿ ಧಾರವಾಡ, ಸಮಯ 2 ಗಂಟೆ ಆಗುತ್ತಲಿದೆ. ಇನ್ನು ಮುಂದೆ ವಾರ್ತೆಗಳು ದಿಲ್ಲಿ ಕೇಂದ್ರದಿಂದ. 2 ಗಂಟೆ 30 ನಿಮಿಷಕ್ಕೆ ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು: ಬೆಂಗಳೂರಿನಲ್ಲಿ ಭಾರತದ ಮೊದಲ ಸರ್ಕಾರಿ ಪ್ರಾಯೋಜಿತ ಕೃತಕ ಬುದ್ದಿಮತ್ತೆ ವಿಶ್ವವಿದ್ಯಾಲಯ ಸ್ಥಾಪನೆ, ಮುಖ್ಯಮಂತ್ರಿ ಘೋಷಣೆ. ಪಿಡಿಒ ಕಾರ್ಯದರ್ಶಿ ಲೆಕ್ಕ ಸಹಾಯಕರ ವರ್ಗಾವಣೆ ಕೌನ್ಸಿಲಿಂಗ್ಗೆ ಗ್ರಾಮೀಣಾಭಿವೃದ್ದಿ ಸಚಿವ ಈಶ್ವರ್ ಬಿ ಖಂಡ್ರೆ ಚಾಲನೆ. ಬಿಡದಿ ಟೌನ್ಶಿಪ್ ಯೋಜನೆ ಕೈಬಿಡುವಂತೆ ಸರ್ಕಾರಕ್ಕೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಪತ್ರ. ಕೆಆರ್ಎಸ್ನಿಂದ ನಾಲೆಗಳಿಗೆ ಸರ್ಕಾರ ಕೂಡಲೇ ನೀರು ಹರಿಸುವಂತೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆಗ್ರಹ. ಬಿಜೆಪಿ ಹಿರಿಯ ನಾಯಕ ಮಾಜಿ ಸಚಿವ ರಾಮಚಂದ್ರ ಗೌಡ ನಿಧನ, ಗಣ್ಯರಿಂದ ಸಂತಾಪ. ಬೆಂಗಳೂರಿನಲ್ಲಿ ಭಾರತದ ಮೊದಲ ಸರ್ಕಾರಿ ಪ್ರಾಯೋಜಿತ ಕೃತಕ ಬುದ್ದಿಮತ್ತೆ ವಿಶ್ವವಿದ್ಯಾಲಯ ಆರಂಭಿಸುವುದಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಘೋಷಿಸಿದ್ದಾರೆ. ಬೆಂಗಳೂರು ಅಂತಾರಾಷ್ಟೀಯ ವಸ್ತು ಪ್ರದರ್ಶನ ಕೇಂದ್ರದಲ್ಲಿ ಇಂದು ನಡೆದ ಗೂಗಲ್ ಐಒ ಕನೆಕ್ಟ್ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಎಐ ಪ್ರತಿಭೆಗಳನ್ನು ಅಭಿವೃದ್ದಿಪಡಿಸಲು, ಸುಧಾರಿತ ಸಂಶೋಧನೆಯನ್ನು ಉತ್ತೇಜಿಸಲು ಮತ್ತು ಶಿಕ್ಷಣ ಸಂಸ್ಥೆಗಳು, ಉದ್ಯಮ ಹಾಗೂ ಸರ್ಕಾರದ ನಡುವೆ ಸಹಯೋಗ ಬೆಳೆಸಲು ಎಐ ವಿಶ್ವವಿದ್ಯಾಲಯ ಆರಂಭಿಸಲಾಗುವುದು ಎಂದು ತಿಳಿಸಿದ್ದಾರೆ.
1: Today, along as we build as an AI innovation hub that will bring together startup researchers, academies and industries to the development of AI learning solution in Karnataka. We are taking AI beyond research labs in everyday life, AI learning from the school level also. We are just looking as Karnataka's position India's technology capital. We are laying the

0: foundation for Yale, first and the largest university, as I said, an ecosystem that will nurture the world-class riches and the next generation of the Yale talent.
1: ತಂತ್ರಜ್ಞಾನ ಬೆಂಗಳೂರಿನ ದೈನಂದಿನ ಭಾಗವಾಗಿದ್ದು ಕರ್ನಾಟಕವು ಭಾರತದ ಸಾಫ್ಟ್ವೇರ್ ರಫ್ತುವಿನ ಶೇಕಡಾ 40%ರಷ್ಟು ಕೊಡುಗೆ ನೀಡುತ್ತಿದೆ. ಬೆಂಗಳೂರು 17,000ಕ್ಕೂ ಹೆಚ್ಚು ನವೋದ್ಯಮಗಳಿಗೆ ನೆಲೆಯಾಗಿದೆ ಎಂದು ಹೇಳಿದ್ದಾರೆ. ಸರ್ಕಾರದ ಈ ಪ್ರಯಾಣದಲ್ಲಿ ಗೂಗಲ್ ಅದ್ಭುತ ಪಾಲುದಾರನಾಗಿದ್ದು ಕಳೆದ 2 ದಶಕಗಳಿಂದ ಗೂಗಲ್ ಬೆಂಗಳೂರನ್ನು ಕೇವಲ ಕಚೇರಿ ಸ್ಥಳವಾಗಿ ಮಾತ್ರವಲ್ಲದೆ ಎಂಜಿನಿಯರಿಂಗ್, ಸಂಶೋಧನೆ ಮತ್ತು ನಾವೀನ್ಯತೆಗಾಗಿ ಅತ್ಯಂತ ಪ್ರಮುಖ ಜಾಗತಿಕ ಕೇಂದ್ರಗಳಲ್ಲಿ ಒಂದಾಗಿ ಆಯ್ಕೆ ಮಾಡಿದೆ ಎಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿರುವ 5,927 ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲಾ ಹಳ್ಳಿಗಳನ್ನು ಆದರ್ಶ ಗ್ರಾಮಗಳನ್ನಾಗಿ ಪರಿವರ್ತಿಸಿ ಎಂದು ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ಪಂಚಾಯಿತಿ ಸಿಬ್ಬಂದಿಗೆ ಕರೆ ನೀಡಿದ್ದಾರೆ. ಬೆಂಗಳೂರಿನ ಗ್ರಾಮೀಣಾಭಿವೃದ್ದಿ ಇಲಾಖೆ ಆಯುಕ್ತಾಲಯದಲ್ಲಿ ಇಂದು ಪಂಚಾಯಿತಿ ಅಭಿವೃದ್ದಿ ಅಧಿಕಾರಿ, ಪಂಚಾಯಿತಿ ಕಾರ್ಯದರ್ಶಿ ಮತ್ತು ಲೆಕ್ಕ ಸಹಾಯಕರ ಪಾರದರ್ಶಕ ವರ್ಗಾವಣೆ ಪ್ರಕ್ರಿಯೆ ಕೌನ್ಸಿಲಿಂಗ್ಗೆ ಚಾಲನೆ ನೀಡಿ ಮಾತನಾಡಿದ ಅವರು, ಹಳ್ಳಿಗಳೇ ಭಾರತದ ಜೀವನಾಡಿ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ತಮ್ಮ ಗ್ರಾಮದಲ್ಲೇ ಯುವಜನರಿಗೆ ಉದ್ಯೋಗ ಮತ್ತು ಮೂಲಭೂತ ಸೌಕರ್ಯ ಕಲ್ಪಿಸಿದರೆ ಗ್ರಾಮೀಣಾಭಿವೃದ್ದಿಯ ಜೊತೆಗೆ ವಲಸೆಯೂ ನಿಲ್ಲಲಿದೆ ಎಂದು ಹೇಳಿದ್ದಾರೆ. ವರ್ಗಾವಣೆಯಲ್ಲಿ ಪಾರದರ್ಶಕತೆ ತರಲು ಕೌನ್ಸಿಲಿಂಗ್ ವ್ಯವಸ್ಥೆ ಜಾರಿಗೆ ತರಲಾಗಿದೆ. ಪಿಡಿಒಗಳ ಆನ್ಲೈನ್ ವರ್ಗಾವಣೆ ವಿಶೇಷ ಪ್ರಕರಣಗಳ ಅಡಿಯಲ್ಲಿ 213, ಕಡ್ಡಾಯ ವರ್ಗಾವಣೆಯಡಿ 238 ಹಾಗೂ ಸಾಮಾನ್ಯ ಕೋರಿಕೆ ವರ್ಗಾವಣೆಯಡಿ 388 ಸೇರಿ ಒಟ್ಟು 839 ಅರ್ಜಿಗಳನ್ನು ಸ್ವೀಕರಿಸಿದ್ದು, ಪಂಚಾಯಿತಿ ಅಭಿವೃದ್ದಿ ಅಧಿಕಾರಿಗಳನ್ನು ಕೌನ್ಸಿಲಿಂಗ್ಗೆ ಪರಿಗಣಿಸಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಬಿಡದಿ ಟೌನ್ಶಿಪ್ ಕೈಬಿಡುವಂತೆ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ. ಸರ್ಕಾರ ತಮ್ಮ ಮನವಿ ತಿರಸ್ಕರಿಸಿದರೆ ವಿಧಾನಸೌಧದ ಗಾಂಧಿ ಪ್ರತಿಮೆ ಬಳಿ ಸತ್ಯಾಗ್ರಹ ನಡೆಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಈ ಹಿಂದೆ ಎಚ್ಡಿ ಕುಮಾರಸ್ವಾಮಿ ಮುಖ್ಯಮಂತ್ರಿಯಾಗಿದ್ದಾಗ ಬಿಡದಿ ಟೌನ್ಶಿಪ್ ಅನ್ನು ಹೈಲೈಟ್ ಪ್ರಾಜೆಕ್ಟ್ ಆಗಿ ಕೈಗೆತ್ತಿಕೊಂಡು ನವದೆಹಲಿಯ ಡಿಎಲ್ಎಫ್ ಸಂಸ್ಥೆಯಿಂದ 9,684 ಎಕರೆ ಜಮೀನಿನಲ್ಲಿ ಉಪನಗರ ನಿರ್ಮಿಸಲು ನಿರ್ಧರಿಸಲಾಗಿತ್ತು. ಆದರೆ ರೈತರ ವಿರೋಧ ಮತ್ತು ಈ ಯೋಜನೆಯಿಂದ ಸ್ಥಳೀಯವಾಗಿ ಉಂಟಾಗುವ ಪರಿಣಾಮಗಳನ್ನು ಪರಿಗಣಿಸಿ ಯೋಜನೆಯನ್ನು ಕೈಬಿಡಲಾಯಿತು ಎಂದು ಪತ್ರದಲ್ಲಿ ವಿವರಿಸಿದ್ದಾರೆ. ಒಂದು ವೇಳೆ ತಮ್ಮ ಮನವಿಯನ್ನು ತಿರಸ್ಕರಿಸಿದರೆ ಸರ್ಕಾರದ ವಿರುದ್ಧ ಈಗಾಗಲೇ ಹೋರಾಟ ನಡೆಸುತ್ತಿರುವ ರೈತರನ್ನು ಬೆಂಬಲಿಸಿ ಜೆಡಿಎಸ್ ಪಕ್ಷದ ವತಿಯಿಂದ ಹೋರಾಟ ನಡೆಸಲಾಗುವುದು ಎಂದು ತಿಳಿಸಿದ್ದಾರೆ. ಬಿಡದಿ ಟೌನ್ಶಿಪ್ ಹಾಗೂ ವಿಮಾನ ನಿಲ್ದಾಣ ಯೋಜನೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ರಿಯಲ್ ಎಸ್ಟೇಟ್ ಹಿತಾಸಕ್ತಿಗೆ ಸಂಬಂಧಿಸಿದ್ದು ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆರೋಪಿಸಿದ್ದಾರೆ. ಕಲಬುರಗಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ರೈತರ ಸಂಕಷ್ಟಕ್ಕೆ ಸ್ಪಂದಿಸಬೇಕು, ಟೌನ್ಶಿಪ್ಗಿಂತ ಉತ್ತಮ ಕರ್ನಾಟಕದ ಅಭಿವೃದ್ದಿಯ ಬಗ್ಗೆ ಹೆಚ್ಚು ಒತ್ತು ನೀಡುವಂತೆ ಸರ್ಕಾರಕ್ಕೆ ಸಲಹೆ ನೀಡಿದ್ದಾರೆ. ರೈತರ ಜಮೀನು ಕಸಿದು ಟೌನ್ಶಿಪ್ ಮಾಡಲು ಸಾಧ್ಯವಿಲ್ಲ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಶೇಕಡಾ 70%ರಷ್ಟು ರೈತರು ಜಮೀನು ನೀಡುವ ಪ್ರದೇಶದಲ್ಲಿ ಮಾತ್ರ ಭೂಸ್ವಾಧೀನ ಮಾಡಬೇಕೆಂದು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಬಿಡದಿ ಟೌನ್ಶಿಪ್ ವಿರೋಧಿಸಿ ರೈತರು ಸಮೀಕ್ಷೆ ನಡೆಸಲು ಬಂದ ಅಧಿಕಾರಿಗಳ ಮೇಲೆ ಹಲ್ಲೆ ನಡೆಸಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ 20,000 ಜನರ ವಿರುದ್ದ ಎಫ್ಐಆರ್ ದಾಖಲಾಗಿದೆ. 20 ಜನರ ವಿರುದ್ದ ಎಫ್ಐಆರ್ ದಾಖಲಾಗಿದೆ. ಅಧಿಕಾರಿಗಳು ರೈತರೊಂದಿಗೆ ಮಾತುಕತೆ ನಡೆಸಲು ನಿರ್ಧರಿಸಿದ್ದು ಪೊಲೀಸ್ ರಕ್ಷಣೆಯಲ್ಲಿ ಸಮೀಕ್ಷೆ ನಡೆಸಲು ತೀರ್ಮಾನಿಸಿದ್ದಾರೆ. ರೈತರ ಅನುಮತಿ ಪಡೆಯದೆ ಸಮೀಕ್ಷೆ ನಡೆಸಲು ಆಗಮಿಸಿದ ಅಧಿಕಾರಿಗಳ ವಿರುದ್ದ ರೈತರು ನಿನ್ನೆ ಹಲ್ಲೆ ನಡೆಸಿದರು. ರೈತರ ಹೋರಾಟಕ್ಕೆ ಈಗಾಗಲೇ ಬಿಜೆಪಿ ಜೆಡಿಎಸ್ ಬೆಂಬಲ ಸೂಚಿಸಿದೆ. ಮಂಡ್ಯ ಜಿಲ್ಲೆ ಸೇರಿದಂತೆ ಕಾವೇರಿ ನದಿ ಪ್ರದೇಶದ ಹಲವಾರು ಭಾಗಗಳಲ್ಲಿ ನೀರಿಲ್ಲದೆ ಬೆಳೆಗಳು ಒಣಗಿ ಹೋಗಿವೆ. ಕೂಡಲೇ ಸರ್ಕಾರ ಕೆಆರ್ಎಸ್ನಿಂದ ನೀರು ಹರಿಸಬೇಕೆಂದು ವಿಧಾನಸಭೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆಗ್ರಹಿಸಿದ್ದಾರೆ. ಮಂಡ್ಯ ಜಿಲ್ಲೆಯ ಮಳವಳ್ಳಿ ಹಾಗೂ ಸುತ್ತಮುತ್ತಲ ಗ್ರಾಮಗಳಲ್ಲಿನ ಕಬ್ಬು ಹೊಲಗಳಿಗೆ ಭೇಟಿ ನೀಡಿದ ಅವರು ರೈತರ ಸಮಸ್ಯೆಗಳನ್ನು ಆಲಿಸಿದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಾವೇರಿ ನದಿ ನೀರಿನ ಹಂಚಿಕೆ ಕುರಿತು ಚರ್ಚಿಸಲು ಸರ್ವಪಕ್ಷ ಸಭೆ ನಡೆಸಬೇಕು. 3 ದಿನಗಳಲ್ಲಿ ನೀರು ಹರಿಸದೇ ಇದ್ದಲ್ಲೇ ಕೆಆರ್

0: ಎಸ್ಗೆ ಮುತ್ತಿಗೆ ಹಾಕಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಸರ್ಕಾರ ಮೊದಲ ರಾಜ್ಯದಲ್ಲಿ ತಲೆದೋರಿರುವ ಬರದ ಕುರಿತು ಚರ್ಚೆ ನಡೆಸಬೇಕು, ಇಲ್ಲವೇ ವಿಶೇಷ ಅಧಿವೇಶನ ಕರೆಯಬೇಕೆಂದು ತಿಳಿಸಿದ್ದಾರೆ. ಬಿಜೆಪಿ ಹಿರಿಯ ನಾಯಕ ಮಾಜಿ ಸಚಿವ ರಾಮಚಂದ್ರಗೌಡ ಇಂದು ಬೆಳಗ್ಗೆ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ. ವಯೋಸಹಜ ಅನಾರೋಗ್ಯದಿಂದ ಬಳಲುತ್ತಿದ್ದ ಅವರು ಚಿಕಿತ್ಸೆ ಫಲಕಾರಿಯಾಗದೆ ಕೊನೆಯುಸಿರೆಳೆದಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರ ಸಚಿವ ಸಂಪುಟದಲ್ಲಿ ಸಚಿವರಾಗಿಯೂ ಅವರು ಕಾರ್ಯನಿರ್ವಹಿಸಿದ್ದರು. ರಾಮಚಂದ್ರಗೌಡ ಅವರ ಪಾರ್ಥಿವ ಶರೀರಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಂತಿಮ ನಮನ ಸಲ್ಲಿಸಿದರು. ರಾಮಚಂದ್ರಗೌಡ ಅವರ ನಿಧನಕ್ಕೆ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ, ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಸೇರಿದಂತೆ ಹಲವು ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ಬೆಂಗಳೂರು ಚಾಮರಾಜಪೇಟೆ ಹಿಂದೂ ರುದ್ರಭೂಮಿಯ ನವೀಕರಣ ಕಾಮಗಾರಿಯನ್ನು ತ್ವರಿತವಾಗಿ ಪೂರ್ಣಗೊಳಿಸಿ ಸಾರ್ವಜನಿಕರಿಗೆ ಉತ್ತಮ ಸೌಲಭ್ಯಗಳನ್ನು ಕಲ್ಪಿಸಬೇಕೆಂದು ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಕೇಂದ್ರ ಹಾಗೂ ಪಶ್ಚಿಮ ನಗರ ಪಾಲಿಕೆಗಳ ವ್ಯಾಪ್ತಿಯ ಚಾಮರಾಜನಗರ ಪೇಟೆ ಮತ್ತು ಬಸವನಗುಡಿ ವಿಧಾನಸಭಾ ಕ್ಷೇತ್ರಗಳ ವಿವಿಧ ಸ್ಥಳಗಳಿಗೆ ಇಂದು ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಅವರು, ಸಾರ್ವಜನಿಕರಿಂದ ಬಂದಿರುವ ದೂರುಗಳನ್ನು ಆದ್ಯತೆಯ ಮೇರೆಗೆ ಪರಿಗಣಿಸಿ ಸಂಬಂಧಿತ ಸಮಸ್ಥೆಗಳನ್ನು ಶೀಘವಾಗಿ ಪರಿಹರಿಸುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ರಸ್ತೆಯ ಎರಡೂ ಬದಿಗಳಲ್ಲಿ ಅನಧಿಕೃತವಾಗಿ ನಿಲುಗಡೆ ಮಾಡಿರುವ ವಾಹನಗಳಿಂದ ರುದ್ರಭೂಮಿಗೆ ಆಗಮಿಸುವ ಸಾರ್ವಜನಿಕರಿಗೆ ತೊಂದರೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಸಂಚಾರ ಪೊಲೀಸ್ ಹಾಗೂ ಬೆಂಗಳೂರು ಕೇಂದ್ರ ಮತ್ತು ಪಶ್ಚಿಮ ನಗರ ಪಾಲಿಕೆಯ ಅಧಿಕಾರಿಗಳು ಜಂಟಿಯಾಗಿ ಸ್ಥಳ ಪರಿಶೀಲನೆ ನಡೆಸಿ ನಿಯಮಾನುಸಾರ ವಾಹನಗಳನ್ನು ತೆರವುಗೊಳಿಸುವಂತೆ ಸೂಚಿಸಿದ್ದಾರೆ. ರಾಜ್ಯದೆಲ್ಲೆಡೆ ಎಸ್ಐಆರ್ ಪ್ರಕ್ರಿಯೆ ಚುರುಕಿನಿಂದ ಸಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ನಡೆಯುತ್ತಿದ್ದು, ಇದುವರೆಗೂ ಜಿಲ್ಲೆಯಾದ್ಯಂತ 4,97,840 ಗಣತಿ ನಮೂನೆಗಳನ್ನು ಗಣಕೀಕರಣಗೊಳಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ತಿಳಿಸಿದ್ದಾರೆ. ಕೇಂದ್ರ ಚುನಾವಣಾ ಆಯೋಗದ ನಿರ್ದೇಶನದಂತೆ ಬಳ್ಳಾರಿ ಜಿಲ್ಲೆಯಲ್ಲಿ 5,12,620 ಮತದಾರರ ಮಾಹಿತಿಯನ್ನು ಗಣಕೀಕರಣ ಮಾಡಲಾಗಿದೆ ಎಂದು ಜಿಲ್ಲಾಧಿಕಾರಿ ಕೆ ನಾಗೇಂದ್ರ ಪ್ರಸಾದ್ ಮಾಹಿತಿ ನೀಡಿದ್ದಾರೆ. ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣಾ ಕಾರ್ಯವು ಕೋಲಾರ ಜಿಲ್ಲೆಯಲ್ಲಿ ಭರದಿಂದ ಸಾಗಿದ್ದು, ಈವರೆಗೆ ಶೇಕಡಾ 35ರಷ್ಟು ಡಿಜಿಟಲೀಕರಣ ಪ್ರಕ್ರಿಯೆ ಪೂರ್ಣಗೊಂಡಿದೆ ಎಂದು ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ತಿಳಿಸಿದ್ದಾರೆ. ವಿಜಯಪುರ ಜಿಲ್ಲೆಯಾದ್ಯಂತ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಪ್ರಗತಿಯಲ್ಲಿದ್ದು 7,27,933 ನಮೂನೆಗಳನ್ನು ಗಣಕೀಕರಣಗೊಳಿಸಲಾಗಿದೆ ಎಂದು ಜಿಲ್ಲಾ ಚುನಾವಣಾ ಅಧಿಕಾರಿ ಡಾ ಆನಂದ್ ಕೆ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬೆಂಗಳೂರಿನಲ್ಲಿ ಭಾರತದ ಮೊದಲ ಸರ್ಕಾರಿ ಪ್ರಾಯೋಜಿತ ಕೃತಕ ಬುದ್ದಿಮತ್ತೆ ವಿಶ್ವವಿದ್ಯಾಲಯ ಸ್ಥಾಪನೆ, ಮುಖ್ಯಮಂತ್ರಿ ಘೋಷಣೆ. ಪಿಡಿಒ ಕಾರ್ಯದರ್ಶಿ ಲೆಕ್ಕ ಸಹಾಯಕರ ವರ್ಗಾವಣೆ, ಕೌನ್ಸೆಲಿಂಗ್ಗೆ ಗ್ರಾಮೀಣಾಭಿವೃದ್ದಿ ಸಚಿವ ಈಶ್ವರ್ ಖಂಡ್ರೆ ಚಾಲನೆ. ಬಿಡದಿ ಟೌನ್ಶಿಪ್ ಯೋಜನೆ ಕೈಬಿಡುವಂತೆ ಸರ್ಕಾರಕ್ಕೆ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ ಪತ್ರ. ಕೆಆರ್ಎಸ್ನಿಂದ ನಾಲೆಗಳಿಗೆ ಸರ್ಕಾರ ಕೂಡಲೇ ನೀರು ಹರಿಸುವಂತೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆಗ್ರಹ. ಬಿಜೆಪಿ ಹಿರಿಯ ನಾಯಕ ಮಾಜಿ ಸಚಿವ ರಾಮಚಂದ್ರಗೌಡ ನಿಧನ, ಗಣ್ಯರಿಂದ ಸಂತಾಪ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಆಕಾಶವಾಣಿ ಧಾರವಾಡ. ಈಗ ಚಿತ್ರಗೀತೆಗಳು. ಮೊದಲಿಗೆ ಕೇಳಿ ಪ್ರಿಯಾಂಕಾ ಜೋಯಿಸ್ ಅವರು ಹಾಡಿರುವ ಆಕ್ರಮಣ ಚಿತ್ರದ ಗೀತೆ.

ಸೋನು ನಿಗಮ್ ಮತ್ತು ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿದ್ದ ಲಕ್ಕಿ ಚಿತ್ರದ ಗೀತೆಯನ್ನ ಕೇಳಿದ ನಂತರ ಇದು ವಿಜಯ್ ಪ್ರಕಾಶ್ ಅವರ ಧ್ವನಿಯಲ್ಲಿ ಕೇಳಿಬರುತ್ತಿರುವ ಗೀತೆ ಬಚ್ಚನ್ ಚಿತ್ರದ್ದು.

0: ಆತ್ಮೀಯ ಕೇಳುಗರೆ, ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನಿನ ಕಾರ್ಯಕ್ರಮ ನಿಮ್ಮ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಮಂಗಳವಾರ ಸಂಜೆ 6:50.
1: ನಾನು ಡಾಕ್ಟರ್ ವಸೀಂ ಅಹಮದ್, ಎಸ್ಡಿಎಂ ವೈದ್ಯಕೀಯ ಸಂಸ್ಥೆ ಹಾಗೂ ಆಸ್ಪತ್ರೆಯ ವಾಕ್ ಶ್ರವಣ ವಿಭಾಗದ ಮುಖ್ಯಸ್ಥ. ವಾರ್ಷಿಕವಾಗಿ ಜುಲೈ 20 ಸೀಳು ತುಟಿ ಮತ್ತು ಸೀಳು ಅಂಗುಳದ ಸಮಸ್ಯೆಗಳಿಗೆ ಪರಿಹಾರ ನೀಡಲು ಹಾಗೂ ಮಾಹಿತಿಯನ್ನು ನೀಡಲು ವಾರ್ಷಿಕೋತ್ಸವವನ್ನು ಹಮ್ಮಿಕೊಳ್ಳಲಾಗುತ್ತದೆ. ಜುಲೈ 14 ಸಂಜೆ 6:50 ಎಸ್ಡಿಎಂ ಡಾಕ್ಟರ್ ಆರೋಗ್ಯ ಸಂವಾದದ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಮುಂದೆ ಬರಲಿದ್ದೇನೆ. ತಾವೆಲ್ಲರೂ ಸೀಳು ತುಟಿ ಹಾಗೂ ಸೀಳು ಅಂಗಳ ಇರುವಂತಹ ಮಕ್ಕಳು ಹಾಗೂ ವ್ಯಕ್ತಿಗಳಲ್ಲಿ ಬರುವಂತಹ ಮಾತಿನ ತೊಂದರೆ, ಕೇಳುವ ತೊಂದರೆ ಹಾಗೂ ನುಂಗುವ ತೊಂದರೆಗಳ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಳಬಹುದು.
0: ದೂರವಾಣಿ ಸಂಖ್ಯೆಗಳು 244-344-14, 244-344-15 ಹಾಗೂ 244-344-16. ಎಸ್ಟಿಡಿ ಕೋಡ್ 0836.
2: ಕಾರ್ಯಕ್ರಮದ ಕೊನೆಯಲ್ಲಿ ಹೊಂಗನಸು ಚಿತ್ರದ ಗೀತೆ ಸ್ವರ ನೀಡಿದ್ದಾರೆ ಶ್ರೇಯಾ ಘೋಷಾಲ್.

ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಧಾರವಾಡ ಕೇಳುಗರೆ, ಸಂಜೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳು ಹೀಗಿವೆ. 5:30 ಟೀ ಟೈಮ್ ಚಿತ್ರಗೀತೆಗಳು, 6:30 ಅವಲೋಕನ, ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಕೃಷಿರಂಗದಲ್ಲಿ 6:51, ಸೀಳುತುಟಿ ಮತ್ತು ಅಂಗುಳನ್ನು ಹೊಂದಿರುವ ಮಕ್ಕಳಲ್ಲಿ ಮಾತು, ಶ್ರವಣ ಮತ್ತು ಆಹಾರ ಸಮಸ್ಯೆಗಳು, ಈ ವಿಷಯ ಕುರಿತು ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸುತ್ತಾರೆ ಡಾಕ್ಟರ್ ವಸೀಂ ಅಹಮದ್. ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ ಮಾಲಾ ಸಾಮ್ರಾಣಿ. 7:45 ವೀರೇಶ್ ಶಿವಲಿಂಗಪ್ಪ ಸಜ್ಜನ್ ಅವರಿಂದ ಸ್ವರಚಿತ ಕವಿತಾ ವಾಚನ ಕಾವ್ಯಧಾರಿ ಕಾರ್ಯಕ್ರಮದಲ್ಲಿ. 8:00 ಯುವವಾಣಿ, ಯುವ ಗಾಯಕಿ ಶಿವಾನಿ ಕೌಟೇಕರ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಮಾಯಾರಾಮನ್. 8:30 ಪುಷ್ಪಹಾರ್ ಸ್ಪಾಟ್ಲೈಟ್. 9:15 9:30 ಹೆಸರಾಂತ ತೊಗಲುಗೊಂಬೆ ಆಟ ಕಲಾವಿದ ಪ್ರಕಾಶ್ ಬೆಳಗಲ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಜಿ ಸುರೇಖಾ ಸುರೇಶ್. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಆರ್ಎನ್ ತಾರನಾಥನ್ ಅವರ ಹಾಡುಗಾರಿಕೆ. 10:30 ದೊಡ್ಡಾಟ ಅಕ್ಷಯಾಂಬರ ಪ್ರಸ್ತುತಪಡಿಸುತ್ತಾರೆ ನವಲಗುಂದ ತಾಲೂಕು ಅಳಗವಾಡಿಯ ರಾಮಲಿಂಗಪ್ಪ ಬಸಪ್ಪ ಪೂಜಾರಿ ಮತ್ತು ಮೇಳದವರು. ಇವಿಷ್ಟು ಕಾರ್ಯಕ್ರಮಗಳು ನಮ್ಮ ಸಂಜೆಯ ಪ್ರಸಾರದಲ್ಲಿ ಕೇಳಿಬರುತ್ತವೆ. ಕೇಳುಗರೆ, ಈ ಪ್ರಸಾರವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ನಮ್ಮ ಸಂಜೆಯ ಪ್ರಸಾರ 5:30 ಆರಂಭವಾಗುವುದು. 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಮುಂಬೈ ವಿವಿಧ ಭಾರತಿ ಕಾರ್ಯಕ್ರಮಗಳನ್ನು ಕೇಳುತ್ತೀರಿ. ಸಂಜೆಯ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.

0: ಕೇಳುಗರೆ, ಇದುವರೆಗೆ ತಾವು ಮುಂಬೈ ವಿವಿಧ ಭಾರತಿ ಕೇಂದ್ರದ ಕಾರ್ಯಕ್ರಮಗಳನ್ನು ಕೇಳುತ್ತಿದ್ದೀರಿ. ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ತರಂಗಾಂತರ 392.16 meters ಅಥವಾ 765 kHz. ನಮ್ಮ ಡಿಜಿಟಲ್ ಪ್ರಸಾರ 756 kHz ತರಂಗಾಂತರ, FM 103 MHz ಕಂಪನಾಂಕಗಳಲ್ಲಿಯೂ ಕೇಳಬಹುದು. ಈಗ ಸಮಯ 5:30:35. ಆತ್ಮೀಯ ಕೇಳುಗರಿಗೆಲ್ಲ ಸಂಜೆಯ ನಮಸ್ಕಾರಗಳು. ಇದೀಗ ಟೀ ಟೈಮ್ ಚಿತ್ರಗೀತೆಗಳ ಕಾರ್ಯಕ್ರಮ.
1: ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ?
2: BMW X1 24 karat ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ?
1: ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲ್ಲರಿ ಫೆಸ್ಟಿವಲ್ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ ಆಕರ್ಷಕ ಬಹುಮಾನಗಳನ್ನು ಪಡೆಯಿರಿ.
2: ಕೊಡುಗೆಗಳು July 9-August 9 ಎಲ್ಲ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.
3: ಪ್ರತಿ ಗುರುವಾರ ಮುಂಜಾನೆ 6:35 ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ ಪ್ರಾಯೋಜಿತ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಹಾಗೂ ಕಲಬುರಗಿ ಕೇಂದ್ರಗಳಿಂದ ಪ್ರಸಾರವಾಗಲಿದೆ. ಪ್ರಾಯೋಜಕರು ಶ್ರೀ ಗುರು ಬಸವ ಮಹಾಮನೆ ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ ಚನ್ನಯ್ಯನಗಿರಿ ಮನುಗುಂಡಿ ಧಾರವಾಡ.
4: ನಿಸರ್ಗ ಜ್ಞಾನಾಮೃತ
0: ಕಾರ್ಯಕ್ರಮದ ಆರಂಭದಲ್ಲಿ SP ಬಾಲಸುಬ್ರಹ್ಮಣ್ಯಂ ಹಾಗೂ SJ ಹಾಗೂ ಸಂಗಡಿಗರು ಹಾಡಿರುವ ಚಿಕ್ಕ ಯಜಮಾನ್ರು ಚಿತ್ರದ ಗೀತೆ

0: ಆತ್ಮೀಯ ಕೇಳುಗರೆ, ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನಿನ ಕಾರ್ಯಕ್ರಮ ನಿಮ್ಮ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಮಂಗಳವಾರ ಸಂಜೆ 6:50.
1: ನಾನು ಡಾಕ್ಟರ್ ವಸೀಂ ಅಹಮದ್, ಎಸ್ಡಿಎಂ ವೈದ್ಯಕೀಯ ಸಂಸ್ಥೆ ಹಾಗೂ ಆಸ್ಪತ್ರೆಯ ವಾಕ್ ಶ್ರವಣ ವಿಭಾಗದ ಮುಖ್ಯಸ್ಥ. ವಾರ್ಷಿಕವಾಗಿ ಜುಲೈ 20 ಸೀಳು ತುಟಿ ಮತ್ತು ಸೀಳು ಅಂಗುಳದ ಸಮಸ್ಯೆಗಳಿಗೆ ಪರಿಹಾರ ನೀಡಲು ಹಾಗೂ ಮಾಹಿತಿಯನ್ನು ನೀಡಲು ವಾರ್ಷಿಕೋತ್ಸವವನ್ನು ಹಮ್ಮಿಕೊಳ್ಳಲಾಗುತ್ತದೆ. ಜುಲೈ 14 6:50 ಎಸ್ಡಿಎಂ ಡಾಕ್ಟರ್ ಆರೋಗ್ಯ ಸಂವಾದದ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಮುಂದೆ ಬರಲಿದ್ದೇನೆ. ತಾವೆಲ್ಲರೂ ಸೀಳು ತುಟಿ ಹಾಗೂ ಸೀಳು ಅಂಗಳ ಇರುವಂತಹ ಮಕ್ಕಳು ಹಾಗೂ ವ್ಯಕ್ತಿಗಳಲ್ಲಿ ಬರುವಂತಹ ಮಾತಿನ ತೊಂದರೆ, ಕೇಳುವ ತೊಂದರೆ ಹಾಗೂ ನುಂಗುವ ತೊಂದರೆಗಳ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಳಬಹುದು.
0: ದೂರವಾಣಿ ಸಂಖ್ಯೆಗಳು 244-3414, 244-3415 ಹಾಗೂ 244-3416. ಎಸ್ಟಿಡಿ ಕೋಡ್ 0836.
2: ಮನೋ ಹಾಗೂ ಎಸ್ ಜಾನಕಿ ಅವರ ಯುಗಳ ಸ್ವರದಲ್ಲಿರುವ ರಾಮಾಚಾರಿ ಚಿತ್ರದ ಗೀತೆ

ಶ್ರೋತೃ ಬಾಂಧವರೇ, ಪ್ರಖ್ಯಾತ ಮರಾಠಿ ಕವಿ ಗದಿ ಮಾಡ್ಗುಳ್ಕರ್ ವಿರಚಿತ, ಹೆಸರಾಂತ ಗಾಯಕ ಸುಧೀರ್ ಫಡ್ಕೆ ಅವರು ಹಾಡಿದ ಬಹು ಜನಪ್ರಿಯ ಗೀತ ರಾಮಾಯಣ ಕೇಳೋದು ಅಂದ್ರ ಎಲ್ಲಾ ಸಂಗೀತ ಪ್ರಿಯರ ಕಿವಿಗಳು ನಿಮಿರಿ ನಿಲ್ತವ. ಅಂತಹ ಬಹು ಪ್ರಸಿದ್ಧ ಮರಾಠಿ ಗೀತ ರಾಮಾಯಣದ ಕನ್ನಡಾನುವಾದ ಕೆಲ ವರ್ಷಗಳ ಹಿಂದೆ ನಮ್ಮ ಧಾರವಾಡ ಆಕಾಶವಾಣಿಯಿಂದ ಪ್ರಸಾರ ಆಗಿ ಶ್ರೋತೃಗಳೆಲ್ಲರ ಮನ ಗೆದ್ದಿತ್ತು.

0: ನಮ್ಮ ಪ್ರಿಯ ಶ್ರೋತೃಗಳ ಆಗ್ರಹದ ಮೇರೆಗೆ ಕನ್ನಡ ಗೀತ ರಾಮಾಯಣವನ್ನ ಈಗ ಮರುಪ್ರಸಾರ ಮಾಡ್ಲಿಕ್ಕತ್ತೀವಿ. ಪ್ರತಿ ಬುಧವಾರ ಮುಂಜಾನೆ 9:15 ತಪ್ಪದ ಕೇಳ್ರಿ ಕನ್ನಡ ಗೀತ ರಾಮಾಯಣ. ಪ್ರತಿ ಬುಧವಾರ ಮುಂಜಾನೆ 9:15 ಕನ್ನಡ ಗೀತ ರಾಮಾಯಣ.
1: ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರು ಹಾಡಿರುವ ಬಣ್ಣದ ಗೆಜ್ಜೆ ಚಿತ್ರದ ಗೀತೆ

ಎಸ್ ಜಾನಕಿ ಅವರು ಹಾಡಿರುವ ಮಣ್ಣಿನ ದೋಣಿ ಚಿತ್ರದ ಗೀತೆ.

0: ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ?
1: ಬಿಎಂಡಬ್ಲ್ಯೂ ಎಕ್ಸ್ 1 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ?
0: ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲ್ಲರಿ ಫೆಸ್ಟಿವಲ್ ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ, ಆಕರ್ಷಕ ಬಹುಮಾನಗಳನ್ನು ಪಡೆಯಿರಿ.
1: ಕೊಡುಗೆಗಳು ಜುಲೈ 9 ರಿಂದ ಆಗಸ್ಟ್ 9 ರವರೆಗೆ ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.
2: ಪಿ ಬಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಅವರು ಹಾಡಿರುವ ಪರೋಪಕಾರಿ ಚಿತ್ರದ ಗೀತೆ.

0: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ?
2: ಬಿಎಂಡಬ್ಲ್ಯೂ ಎಕ್ಸ್ 1 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ?
1: ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲ್ರಿ ಫೆಸ್ಟಿವಲ್ ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ ಆಕರ್ಷಕ ಬಹುಮಾನಗಳನ್ನು ಪಡೆಯಿರಿ.
2: ಕೊಡುಗೆಗಳು ಜುಲೈ 9 ಆಗಸ್ಟ್ 9 ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.
3: ಡಾಕ್ಟರ್ ಎಸ್ಆರ್ ರಾಮನಗೌಡರ್ ಆರೋಗ್ಯ ದಂಗಳ ಪ್ರಾಯೋಜಿತ ಕಾರ್ಯಕ್ರಮ ಪ್ರತಿ ಗುರುವಾರ ಬೆಳಿಗ್ಗೆ 8:30. ಪ್ರಾಯೋಜಕರು ಡಾಕ್ಟರ್ ಎಸ್ಆರ್ ರಾಮನಗೌಡರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಮಾಳಾಪುರ ಧಾರವಾಡ.
4: ಆತ್ಮೀಯ ಕೇಳುಗರೆ, ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನಿನ್ ಕಾರ್ಯಕ್ರಮ ನಿಮ್ಮ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಮಂಗಳವಾರ ಸಂಜೆ 6:50.
5: ನಾನು ಡಾಕ್ಟರ್ ವಸೀಂ ಅಹಮದ್, ಎಸ್ಡಿಎಂ ವೈದ್ಯಕೀಯ ಸಂಸ್ಥೆ ಹಾಗೂ ಆಸ್ಪತ್ರೆಯ ವಾಕ್ ಶ್ರವಣ ವಿಭಾಗದ ಮುಖ್ಯಸ್ಥ. ವಾರ್ಷಿಕವಾಗಿ ಜುಲೈ 20 ಸೀಳು ತುಟಿ ಮತ್ತು ಸೀಳು ಅಂಗುಳದ ಸಮಸ್ಯೆಗಳಿಗೆ ಪರಿಹಾರ ನೀಡಲು ಹಾಗೂ ಮಾಹಿತಿಯನ್ನು ನೀಡಲು ವಾರ್ಷಿಕೋತ್ಸವವನ್ನು ಹಮ್ಮಿಕೊಳ್ಳಲಾಗುತ್ತದೆ. ಜುಲೈ 14 ಸಂಜೆ 6:50 ಎಸ್ಡಿಎಂ ಡಾಕ್ಟರ್ ಆರೋಗ್ಯ ಸಂವಾದದ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಮುಂದೆ ಬರಲಿದ್ದೇನೆ. ತಾವೆಲ್ಲರೂ ಸೀಳು ತುಟಿ ಹಾಗೂ ಸೀಳು ಅಂಗಳ ಇರುವಂತಹ ಮಕ್ಕಳು ಹಾಗೂ ವ್ಯಕ್ತಿಗಳಲ್ಲಿ ಬರುವಂತಹ ಮಾತಿನ ತೊಂದರೆ, ಕೇಳುವ ತೊಂದರೆ ಹಾಗೂ ನುಂಗುವ ತೊಂದರೆಗಳ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಳಬಹುದು.
4: ದೂರವಾಣಿ ಸಂಖ್ಯೆಗಳು 244-344-14, 244-344-15 ಹಾಗೂ 244-344-16. ಎಸ್ಟಿಡಿ ಕೋಡ್ 0836.

ಕೇಳುಗರೆ, ನಮ್ಮ ನಿಲಯದಿಂದ ಇನ್ನು ಮುಂದೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. 6:30 ಅವಲೋಕನ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ, 6:51 ಕೃಷಿರಂಗ SDM ಆರೋಗ್ಯ ಸಂವಾದ ನೇರ ಫೋನಿನ ಕಾರ್ಯಕ್ರಮ. ಇಂದಿನ ವಿಷಯ ಸೀಳು ತುಟಿ ಮತ್ತು ಅಂಗುಳನ್ನು ಹೊಂದಿರುವ ಮಕ್ಕಳಲ್ಲಿ ಮಾತು ಶ್ರವಣ ಮತ್ತು ಆಹಾರ ಸಮಸ್ಯೆಗಳು. ಈ ವಿಷಯವಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೇಳುಗರ ಪ್ರಶ್ನೆಗಳಿಗೆ ನೇರವಾಗಿ ಉತ್ತರಿಸಲಿದ್ದಾರೆ ಡಾಕ್ಟರ್ ವಸೀಂ ಅಹಮದ್. ಕಾರ್ಯಕ್ರಮ ನಡೆಸಿಕೊಡುತ್ತಾರೆ ಮಾಲಾ ಸಾಮ್ರಾಣಿ.

0: US tonight. The match is scheduled to begin at 12:30 a.m. Indian Standard Time. France will look to book their place in third consecutive FIFA World Cup final. Spain, on the other hand, will aim to advance into their first World Cup final since lifting the trophy in 2010. And that is the end of this news bulletin.
1: ಆಕಾಶವಾಣಿ ಧಾರವಾಡ.
2: ಶ್ರೋತೃ ಬಾಂಧವರೇ, ಪ್ರಖ್ಯಾತ ಮರಾಠಿ ಕವಿ ಗ ದಿ ಮಾಡ್ಗುಳ್ಕರ್ ವಿರಚಿತ, ಹೆಸರಾಂತ ಗಾಯಕ ಸುಧೀರ್ ಫಡ್ಕೆ ಅವರು ಹಾಡಿದ ಬಹು ಜನಪ್ರಿಯ ಗೀತ ರಾಮಾಯಣ ಕೇಳೋದು ಅಂದ್ರ ಎಲ್ಲಾ ಸಂಗೀತ ಪ್ರಿಯರ ಕಿವಿಗಳು ನಿಮಿರಿ ನಿಲ್ತವ. ಅಂತಹ ಬಹು ಪ್ರಸಿದ್ಧ ಮರಾಠಿ ಗೀತ ರಾಮಾಯಣದ ಕನ್ನಡಾನುವಾದ ಕೆಲ ವರ್ಷಗಳ ಹಿಂದೆ ನಮ್ಮ ಧಾರವಾಡ ಆಕಾಶವಾಣಿಯಿಂದ ಪ್ರಸಾರ ಆಗಿ ಶ್ರೋತೃಗಳೆಲ್ಲರ ಮನ ಗೆದ್ದಿತ್ತು. ಪ್ರಿಯ ಶ್ರೋತೃಗಳ ಆಗ್ರಹದ ಮೇರೆಗೆ ಕನ್ನಡ ಗೀತ ರಾಮಾಯಣವನ್ನ ಈಗ ಮರುಪ್ರಸಾರ ಮಾಡ್ಲಿಕ್ಕತ್ತೀವಿ. ಪ್ರತಿ ಬುಧವಾರ ಮುಂಜಾನೆ 9:15 ತಪ್ಪದ ಕೇಳ್ರಿ ಕನ್ನಡ ಗೀತ ರಾಮಾಯಣ. ಪ್ರತಿ ಬುಧವಾರ ಮುಂಜಾನೆ 9:15 ಕನ್ನಡ ಗೀತ ರಾಮಾಯಣ.

ಕೇಳುಗರೆ, ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳು ಈ ರೀತಿಯಾಗಿವೆ. ಬೆಳಿಗ್ಗೆ 6:05 ಭಕ್ತಿ ಸಂಗೀತದ ಕಾರ್ಯಕ್ರಮ ವಂದನ, 6:25 ಮಾಲತಿ ಮುದಕವಿ ಅವರಿಂದ ಚಿಂತನ, 6:30 ರೈತರಿಗೆ ಸಲಹೆಗಳು, 6:35 ಸುಬೋಧ ಸಮಾಲೋಚನೆ. ಭಾಗವಹಿಸುತ್ತಾರೆ ಡಾಕ್ಟರ್ ಗುರುರಾಜ್ ಪಾಟೀಲ್, ಪ್ರಸ್ತುತಿ ಮಂಜುಳಾ ಪುರಾಣೇಕ್, ಪ್ರಾಯೋಜಕರು ವಿವೇಕಾನಂದ ಶಿಕ್ಷಣ ಸಂಸ್ಥೆ ಬೀಳಗಿ. 7:15 ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. ಪ್ರಾಯೋಜಕರು ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಬೆಂಗಳೂರು. 8:30 ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಆನಂದಗೌಡ ಪಾಟೀಲ್ ಅವರಿಂದ ಗಾಯನ, 9:05 ದೀಪ್ತಿ ಆರ್ ಭಟ್ ಅವರಿಂದ ಸುಗಮ ಸಂಗೀತ, 9:15 ಕನ್ನಡ ಗೀತ ರಾಮಾಯಣದ ಮರುಪ್ರಸಾರ, ಮೂಲ ರಚನೆ ಗರ್ಡ್ ಮಾರ್ಗುಳ್ಕರ್, ಕನ್ನಡ ರೂಪಾಂತರ ಡಾಕ್ಟರ್ ಶ್ರೀನಿವಾಸ್ ತೋಫ್ಖಾನೆ, ಸಂಗೀತ ಸಂಯೋಜನೆ ಸುಧೀರ್ ಫಡಕೆ, ಪ್ರಸಾರ ಸಂಯೋಜನೆ ವೆಂಕಟೇಶ್ ಗೋಡಖಿಂಡಿ. 9:30 ನಂದನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ, 10:30 ಹರಪನಹಳ್ಳಿ ತಾಲೂಕಿನ ಹಲುವಾಗಲಿನ ಬಿ ಆರ್ ದೇವೇಂದ್ರಪ್ಪ ಹಾಗೂ ಸಂಗಡಿಗರಿಂದ ಯಕ್ಷಗಾನ ಸೂತ್ರದ ಗೊಂಬೆಯಾಟದ ಧ್ವನಿ ರೂಪ, ವಿರಾಟ ಪರ್ವದಲ್ಲಿ ಕೀಚಕ ವಧೆ ಸನ್ನಿವೇಶ ಕೇಳುವಿರಿ. 11:00 ದಿವ್ಯಾಂಗ ತರಂಗ, 11:30 ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, ಹನುಮಂತಪ್ಪ ಬಿ ತಿಮ್ಮಾಪೂರ್ ಅವರಿಂದ ವಯೋಲಿನ್ ವಾದನ, 12:05 ವನಿತಾ ವಿಹಾರ, ರಂಗೋಲಿ ಕಲಾವಿದೆ ವೀಣಾ ಐತಾಳ್ ಅವರೊಂದಿಗೆ ಸಂದರ್ಶನ, ಇವರನ್ನು ಸಂದರ್ಶಿಸುತ್ತಾರೆ ಮಮತಾ ಎನ್ ಶೆಟ್ಟಿ. 12:35 ಆರೋಗ್ಯ ಕಾರ್ಯಕ್ರಮ, ವಿಶ್ವ ಪ್ಲಾಸ್ಟಿಕ್ ಸರ್ಜರಿ ದಿನದ ಸಂದರ್ಭದಲ್ಲಿ ಅಪಘಾತದಲ್ಲಿ ಉಂಟಾಗುವ ಸಮಸ್ಯೆಗಳಿಗೆ ಪ್ಲಾಸ್ಟಿಕ್ ಸರ್ಜರಿ ಕುರಿತು ತಜ್ಞ ವೈದ್ಯರಾದ ಡಾಕ್ಟರ್ ರಮ್ಯಾ ಬೀಡುಬೈಲು ಅವರೊಂದಿಗೆ ಸಂದರ್ಶನ, ಇವರನ್ನು ಸಂದರ್ಶಿಸುತ್ತಾರೆ ಜಾಂಪಣ್ಣ ಆಶಿಹಾಳ್. 11:00 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಆತ್ಮನಿರ್ಭರ್ ಎಣ್ಣೆ ಬೀಜಗಳ ಅಭಿಯಾನ ಈ ಕುರಿತು ಮಾಹಿತಿ. 12:20 ಹಾಗೂ ಸಂಜೆ ಕೃಷಿ ರಂಗದಲ್ಲಿ ಜನಪದ ಸಂಗೀತ ಕಾರ್ಯಕ್ರಮ, ಕಲಘಟಗಿ ತಾಲೂಕು ನೆಲ್ಲಿಹರವಿಯ ಬಸವಣ್ಣಪ್ಪ ದುರ್ಗಪ್ಪ ಸಿದ್ದೋಜಿ ಮತ್ತು ಸಂಗಡಿಗರಿಂದ ದೊಡ್ಡಾಟದ ಪದ. 11:30 ನಿಮ್ಮೊಂದಿಗೆ ಕೇಳುಗರ ಪತ್ರ ಹಾಗೂ ಕರೆಗಳಿಗೆ ಉತ್ತರಿಸುವ ಕಾರ್ಯಕ್ರಮ. 3:00 ಮುಂಬೈ ವಿವಿಧ ಭಾರತಿ ಕೇಂದ್ರದ ಕಾರ್ಯಕ್ರಮಗಳನ್ನು ಕೇಳುವಿರಿ. ಇನ್ನು ನಾಳೆ ಸಂಜೆಯ ಪ್ರಸಾರದಲ್ಲಿ 6:30 ರಸವಾರ್ತೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ, 6:51 ಕೃಷಿ ರಂಗ, ಮುಂಗಾರು ಹಾಗೂ ಹಿಂಗಾರು ಬೆಳೆಗಳ ಸಮಗ್ರ ಕೃಷಿ ನಿರ್ವಹಣೆ ಕುರಿತು ಗದಗ ಜಿಲ್ಲೆ ಗಜೇಂದ್ರಗಡ ತಾಲೂಕಿನ ಬೂದಿಹಾಳ ಗ್ರಾಮದ

ಪ್ರಗತಿಪರ ರೈತರಾದ ಮಹೇಶ್ವರಯ್ಯ ಗಂಗಾಧರಯ್ಯ ಹಿರೇಮಠ್ ಅವರೊಂದಿಗೆ ಸಂದರ್ಶಿಸುತ್ತಾರೆ ಕುಮಾರ್ ಅಗಡಿ. ನಾಳೆ ಸಂಜೆ 7:45 ಯುವ ಕೌಶಲ್ಯ ದಿನದ ಸಂದರ್ಭದಲ್ಲಿ ಯುವ ಕಲಾವಿದ ಲೋಹಿತ್ ಹಿರೇಮಠ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಇವರನ್ನು ಸಂದರ್ಶಿಸುತ್ತಾರೆ ಮಾಯಾ ರಾಮನ್. 8:00 ಮಹಿಳಾ ವಾಣಿ. ಗದಗಿನ ಯಶಸ್ವಿ ಮಹಿಳಾ ಉದ್ಯಮಿ ನರ್ಮದಾ ಭಟ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮಂಜುಳಾ ಪುರಾಣಿಕ್. 8:30 ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. 9:15 ಪ್ರಚಲಿತ ವಿದ್ಯಮಾನ. 9:30 ಕ್ರೀಡಾಲೋಕ. 10:00 ನಾಟಕ. 1 ಮನೆ 2.5 ಕೋಣೆಗಳು. ಮೂಲ ಬಂಗಾಲಿ ಭಗೀರಥ್ ಮಿಶ್ರಾ, ಕನ್ನಡಕ್ಕೆ ಅನುವಾದಿಸಿದವರು ಎನ್ ಜಿ ಗಲಗಲಿ. ನಿರ್ಮಾಣ ಮಂಜುಳಾ ಪುರಾಣಿಕ್. 11:10 FM ಗೋಲ್ಡ್ ಕಾರ್ಯಕ್ರಮಗಳು FM 103 MHz ಕಂಪನಾಂಕಗಳಲ್ಲಿ ಮುಂದುವರಿಯುತ್ತವೆ. ಇವಿಷ್ಟು ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳು.

0: ಆಕಾಶವಾಣಿ ಧಾರವಾಡ.
1: ಆತ್ಮೀಯ ಕೇಳುಗರೆ, ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನಿನ ಕಾರ್ಯಕ್ರಮ ನಿಮ್ಮ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಮಂಗಳವಾರ ಸಂಜೆ 6:50.
2: ನಾನು ಡಾಕ್ಟರ್ ವಸೀಂ ಅಹಮದ್, ಎಸ್ಡಿಎಂ ವೈದ್ಯಕೀಯ ಸಂಸ್ಥೆ ಹಾಗೂ ಆಸ್ಪತ್ರೆಯ ವಾಕ್ ಶ್ರವಣ ವಿಭಾಗದ ಮುಖ್ಯಸ್ಥ. ವಾರ್ಷಿಕವಾಗಿ ಜುಲೈ 20 ಸೀಳು ತುಟಿ ಮತ್ತು ಸೀಳು ಅಂಗುಳದ ಸಮಸ್ಯೆಗಳಿಗೆ ಪರಿಹಾರ ನೀಡಲು ಹಾಗೂ ಮಾಹಿತಿಯನ್ನು ನೀಡಲು ವಾರ್ಷಿಕೋತ್ಸವವನ್ನು ಹಮ್ಮಿಕೊಳ್ಳಲಾಗುತ್ತದೆ. ಜುಲೈ 14 ಸಂಜೆ 6:50 ಎಸ್ಡಿಎಂ ಡಾಕ್ಟರ್ ಆರೋಗ್ಯ ಸಂವಾದದ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಮುಂದೆ ಬರಲಿದ್ದೇನೆ. ತಾವೆಲ್ಲರೂ ಸೀಳು ತುಟಿ ಹಾಗೂ ಸೀಳು ಅಂಗಳ ಇರುವಂತಹ ಮಕ್ಕಳು ಹಾಗೂ ವ್ಯಕ್ತಿಗಳಲ್ಲಿ ಬರುವಂತಹ ಮಾತಿನ ತೊಂದರೆ, ಕೇಳುವ ತೊಂದರೆ ಹಾಗೂ ನುಂಗುವ ತೊಂದರೆಗಳ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಳಬಹುದು.
1: ದೂರವಾಣಿ ಸಂಖ್ಯೆಗಳು 244-344-14, 244-344-15 ಹಾಗೂ 244-344-16. ಎಸ್ಟಿಡಿ ಕೋಡ್ 0836.
3: ಅಭಿಮಾನಿ ಶ್ರೋತೃಗಳೇ, ಮಾಹಿತಿಯ ಮಹಾಕಣಜ, ಶಿಕ್ಷಣದ ದಿವ್ಯ ಕ್ಷಿತಿಜ, ಮನೋರಂಜನೆಯ ಮಹಾರಾಜ, ಆಕಾಶವಾಣಿ ಅನ್ನೋ ಮಾಧ್ಯಮ ದಿಗ್ಗಜ.
4: ನೀನೇ ನೀನೇ ನನಗೆಲ್ಲ, ನೀನೇ ಮಾತು, ನೀನೇ ಮನಸ್ಸೆಲ್ಲ ನೀನೇ
3: ಅಂತನ ನಿರಂತರವಾಗಿ ಕೇಳ್ತಾ ಇರ್ರಿ ಆಕಾಶವಾಣಿ ಧಾರವಾಡ.
4: ನನ್ನ ಎದೆ ತುಂಬ ನಿನ್ನ ಪ್ರೀತಿ ತಾನೇ, ನೀನು ಇರದ ಮೇಲೆ ಹೇಗೆ ಇರಲಿ.
3: ಹಾ ಹಾ ಹೇಳ್ತೀನಿ, ರೇಡಿಯೋ ಸೆಟ್ ಹತ್ರ ಇಲ್ಲಲ್ಲ ಅನ್ನೋ ಚಿಂತಿನ ಬೇಡ. ಮೊಬೈಲ್ ಫೋನ್ನ್ಯಾಗ ನ್ಯೂಸ್ ಆನ್ ಏರ್ ಆಪ್ ಡೌನ್ಲೋಡ್ ಮಾಡ್ರಿ, ಬಡಾ ಬಡಾ ಎಂಜಾಯ್ ಮಾಡ್ರಿ ಆಕಾಶವಾಣಿ ಧಾರವಾಡ. ಇನ್ಯಾಕ್ ತಡ,

ಮಗಳ ಈ ಹೂನಗೆ ಬೆಳಕಾಗುವುದು ಬಾಳಿಗೆ. ಅವಳು ನದಿ, ಅವಳು ಪ್ರಕೃತಿ, ಅವಳು ಧರಿತ್ರಿ, ಬದುಕ ಕಾವ್ಯದ ಕವಯತ್ರಿ. ಹೆಣ್ಣು ಮಗುವಿಗಾಗಿ ಕಾತರ ಕನವರಿಕೆ ಇರಲಿ, ಹೆಣ್ಣು ಮಗುವಿಗೆ ಅಂತಃಕರಣ ಆತ್ಮೀಯತೆ ಇರಲಿ. ಹೆಣ್ಣು ಮಗು ನಿರಂತರತೆಯ ಪ್ರತೀಕ, ಅಸಡ್ಡೆ ಬೇಡವೇ ಬೇಡ, ಆದರವಿರಲಿ. ಹೆಣ್ಣು ಮಗುವಿಗೆ ಮೊದಲ ಆದ್ಯತೆ ಇರಲಿ, ಮಗಳ ಹೂನಗೆ ಎಂದಿಗೂ ಬಾಡದಿರಲಿ.

ಕೇಳುಗರೆ, ಈ ರಾತ್ರಿ 8 ಗಂಟೆಗೆ ಯುವವಾಣಿಯಲ್ಲಿ ಕೇಳಿ ಯುವ ಗಾಯಕಿ ಶಿವಾನಿ ಕವಠೇಕರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮಾಯಾ ರಾಮನ್. ಆಕಾಶವಾಣಿ ಧಾರವಾಡ. ಇದೀಗ ಸಂಸ್ಕೃತದಲ್ಲಿ ವಾರ್ತೆಗಳು.

2026ರ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾರತೀಯ ಕ್ರೀಡಾಪಟುಗಳು ಪರಿಸರ ಸ್ನೇಹಿ ಮತ್ತು ಸುಸ್ಥಿರ ಸೆಣಬಿನ ಉಡುಪುಗಳನ್ನು ಧರಿಸುವ ಮೂಲಕ ಜಾಗತಿಕ ವೇದಿಕೆಯಲ್ಲಿ ಹೊಸ ಇತಿಹಾಸ ಸೃಷ್ಟಿಸಲು ಸಜ್ಜಾಗುತ್ತಿದ್ದಾರೆ. ಜಾಗತಿಕ ಕ್ರೀಡಾರಂಗ ಕೇವಲ ಕ್ರೀಡಾ ಕೌಶಲ್ಯದ ಪ್ರದರ್ಶನಕ್ಕಷ್ಟೇ ಸೀಮಿತವಾಗಿರದೆ ರಾಷ್ಟಗಳು ತಮ್ಮ ಸಾಂಸ್ಕೃತಿಕ ವಿಶೇಷತೆ ಮತ್ತು ತಾಂತ್ರಿಕ ಪ್ರಗತಿಯನ್ನು ಜಗತ್ತಿಗೆ ಪರಿಚಯಿಸುವ ಪ್ರಮುಖ ಮಾಧ್ಯಮವಾಗಿದೆ. ಈ ಹಿನ್ನೆಲೆಯಲ್ಲಿ ಪರಿಸರ ಮಾಲಿನ್ಯ ಮತ್ತು ಹವಾಮಾನ ವೈಪರೀತ್ಯದಂತಹ ಜಾಗತಿಕ ಸವಾಲುಗಳಿಗೆ ಪರಿಸರ ಸ್ನೇಹಿ ಜವಳಿ ತಂತ್ರಜ್ಞಾನದ ಮೂಲಕ ಭಾರತವು ಅತ್ಯುತ್ತಮ ಪರಿಹಾರವನ್ನು ಪ್ರಸ್ತುತಪಡಿಸಿದೆ. ಸ್ಕಾಟ್ಲೆಂಡಿನ ಗ್ಲಾಸ್ಗೋದಲ್ಲಿ ಇದೇ 23ರಿಂದ ಆಗಸ್ಟ್ 2ರವರೆಗೆ ನಡೆಯಲಿರುವ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾಗವಹಿಸಲಿರುವ ಭಾರತೀಯ ತಂಡದ ಸದಸ್ಯರು ಮತ್ತು ಕ್ರೀಡಾಪಟುಗಳಿಗಾಗಿ ಜವಳಿ ಸಚಿವಾಲಯದ ಅಡಿಯಲ್ಲಿ ಬರುವ ರಾಷ್ಟೀಯ ಸೆಣಬಿನ ಮಂಡಳಿಯು ವಿಶೇಷವಾಗಿ ವಿನ್ಯಾಸಗೊಳಿಸಿದ ಸೆಣಬು ಮತ್ತು ವೆಸ್ಕೋಸ್ ಮಿಶ್ರಿತ ಉಡುಪುಗಳನ್ನು ಸಿದ್ದಪಡಿಸಿದೆ. ಇದು ಅಂತಾರಾಷ್ಟೀಯ ಕ್ರೀಡಾಕೂಟವೊಂದರಲ್ಲಿ ಸೆಣಬು ಆಧಾರಿತ ಉಡುಪುಗಳನ್ನು ಪ್ರದರ್ಶಿಸುತ್ತಿರುವ ಮೊದಲ ಐತಿಹಾಸಿಕ ಸಂದರ್ಭವಾಗಿದೆ. ಈ ನೂತನ ಮತ್ತು ಕ್ರಾಂತಿಕಾರಿ ಉಪಕ್ರಮದ ಪ್ರಧಾನಿ ನರೇಂದ್ರ ಮೋದಿ ಅವರ ಮೇಕ್ ಇನ್ ಇಂಡಿಯಾ ದೃಷ್ಟಿಕೋನ ಮತ್ತು ಜಾಗತಿಕ ಪರಿಸರ ಸಂರಕ್ಷಣೆಯ ಬದ್ಧತೆಯಿಂದ ಪ್ರೇರಿತವಾಗಿದೆ. ಕೇಂದ್ರ ಜವಳಿ ಸಚಿವ ಗಿರಿರಾಜ್ ಸಿಂಗ್ ಅವರ ನೇತೃತ್ವದಲ್ಲಿ ರಾಷ್ಟೀಯ ಸೆಣಬಿನ ಮಂಡಳಿಯು ಸೆಣಬಿನ ಮೌಲ್ಯವರ್ಧಿತ ಮತ್ತು ವೈವಿಧ್ಯಮಯ ಪ್ರಾಯೋಗಿಕ ಬಳಕೆಯನ್ನು ಉತ್ತೇಜಿಸಲು ಸಕ್ರಿಯವಾಗಿ ಶ್ರಮಿಸುತ್ತಿದೆ. ಸಾಂಪ್ರದಾಯಿಕವಾಗಿ ಕೇವಲ ಚೀಲಗಳು ಮತ್ತು ಹಗ್ಗಗಳ ತಯಾರಿಕೆಗೆ ಮಾತ್ರ ಸೀಮಿತವಾಗಿದ್ದ ಸೆಣಬನ್ನು ಇದೀಗ 100ಕ್ಕೆ 100ರಷ್ಟು ಜೈವಿಕ ವಿಘಟನೀಯ ಅಂದರೆ ಬಯೋಡಿಗ್ರೇಡಬಲ್ ಉಡುಪನ್ನಾಗಿ ಪರಿವರ್ತಿಸಿರುವುದು ಭಾರತೀಯ ಜವಳಿ ಕ್ಷೇತ್ರದ ಅದ್ಭುತ ಸಾಧನೆಯಾಗಿದೆ. ಪೆಟ್ರೋಲಿಯಂ ಆಧಾರಿತ ಕೃತಕ ನೂಲುಗಳಿಗೆ ಪರ್ಯಾಯವಾಗಿ ಈ ನೈಸರ್ಗಿಕ ನಾರನ್ನು ಕ್ರೀಡಾ ಉಡುಪುಗಳಲ್ಲಿ ಬಳಸಿರುವುದು ಪರಿಸರ ಪ್ರಜ್ಞೆಯ ಜಾಗತಿಕ ಜಾಗೃತಿಗೆ ಭಾರತದ ಕೊಡುಗೆಯಾಗಿದೆ. ಈ ಐತಿಹಾಸಿಕ ಕ್ರೀಡಾ ಉಡುಪುಗಳ ಅನಾವರಣ ಮತ್ತು ಬೀಳ್ಕೊಡುಗೆ ಸಮಾರಂಭವು ಕಳೆದ ಜುಲೈ 7ರಂದು ನವದೆಹಲಿಯಲ್ಲಿ ಅತ್ಯಂತ ವೈಭವದಿಂದ ಜರುಗಿತು. ಈ ಕಾರ್ಯಕ್ರಮದಲ್ಲಿ ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವಿಯ, ಕೇಂದ್ರ ಜವಳಿ ಸಚಿವ ಗಿರಿರಾಜ್ ಸಿಂಗ್, ಕ್ರೀಡಾ ರಾಜ್ಯ ಸಚಿವ ಶ್ರೀಮತಿ ರಕ್ಷಾ ಖಂಡ್ಸೆ ಮತ್ತು ಭಾರತೀಯ ಒಲಿಂಪಿಕ್ ಸಂಸ್ಥೆಯ ಅಧ್ಯಕ್ಷರಾದ ಪ್ರಸಿದ್ದ ಕ್ರೀಡಾಪಟು ಪಿಟಿ ಉಷಾ ಸೇರಿದಂತೆ ಉನ್ನತ ಅಧಿಕಾರಿಗಳು ಭಾಗವಹಿಸಿದ್ದರು. ಒಟ್ಟು 124 ಸದಸ್ಯರನ್ನು ಒಳಗೊಂಡ ಭಾರತೀಯ ತಂಡದಲ್ಲಿ 78 ಪುರುಷ ಮತ್ತು 46 ಮಹಿಳಾ ಕ್ರೀಡಾಪಟುಗಳಿದ್ದು ಇವರೆಲ್ಲರೂ ಗ್ಲಾಸ್ಗೋದಲ್ಲಿ ಭಾರತದ ಹಸಿರು ಸಂದೇಶವನ್ನು ಸಾರಲಿದ್ದಾರೆ. ಈ ಯೋಜನೆಗಾಗಿ ಭಾರತೀಯ ಒಲಿಂಪಿಕ್ ಸಂಸ್ಥೆಯ ಸಹಕಾರ ಕ್ರೀಡಾ ಮತ್ತು ಪರಿಸರ ಸ್ನೇಹಿ ಉದ್ಯಮದ ನಡುವಿನ ಅದ್ಭುತ ಹೊಂದಾಣಿಕೆಗೆ ಸಾಕ್ಷಿಯಾಗಿದೆ. ಈ ನವೀನ ಉಪಕ್ರಮದ ಹಿಂದೆ ಸಾರ್ವಜನಿಕ ಮತ್ತು ಖಾಸಗಿ ವಲಯಗಳ ಶ್ರಮ ಅಡಗಿದೆ. ರಾಷ್ಟೀಯ ಸೆಣಬಿನ ಮಂಡಳಿಯು ಕೋಲ್ಕತ್ತಾದ ಗ್ಲೋಸ್ಟರ್ ಜೂಟ್ ಮಿಲ್ಸ್ನ ಕೈಗಾರಿಕಾ ಸಹಯೋಗದೊಂದಿಗೆ ಈ ವಿಶೇಷ ಬಟ್ಟೆಯನ್ನು ಅಭಿವೃದ್ದಿಪಡಿಸಿದೆ. ತದನಂತರ ನವದೆಹಲಿಯ ಪ್ರತಿಷ್ಠಿತ ರಾಷ್ಟೀಯ ಫ್ಯಾಷನ್ ತಂತ್ರಜ್ಞಾನ ಸಂಸ್ಥೆ ನಿಫ್ಟ್ ಆಧುನಿಕ ಕ್ರೀಡಾ ಅಗತ್ಯತೆಗಳಿಗೆ ತಕ್ಕಂತೆ ಈ ಉಡುಪುಗಳನ್ನು ಅತ್ಯಂತ ಆಕರ್ಷಕವಾಗಿ ವಿನ್ಯಾಸಗೊಳಿಸಿದೆ. ಈ ಜಾಗತಿಕ ಪ್ರದರ್ಶನವು ಭಾರತದ ಸೆಣಬಿನ ಉದ್ಯಮಕ್ಕೆ ಅಂತಾರಾಷ್ಟೀಯ ಮಟ್ಟದಲ್ಲಿ ಹೊಸ ಮಾರುಕಟ್ಟೆ ಅವಕಾಶಗಳನ್ನು ಸೃಷ್ಟಿಸಲಿದೆ. ಇದು ರಾಷ್ಟೀಯ ಸೆಣಬಿನ ಮಂಡಳಿಯ ಸೆಣಬು ವೈವಿಧೀಕರಣ ಕಾರ್ಯಕ್ರಮಕ್ಕೆ ಹೆಚ್ಚಿನ ಶಕ್ತಿಯನ್ನು ನೀಡಲಿದ್ದು ಜಾಗತಿಕ ಜವಳಿ ವಲಯದಲ್ಲಿ ನೈಸರ್ಗಿಕ ನಾರುಗಳಿಗೆ ಬೇಡಿಕೆಯನ್ನು ಹೆಚ್ಚಿಸಲಿದೆ. ಭಾರತದ ಗ್ರಾಮೀಣ ಆರ್ಥಿಕತೆ ಹಾಗೂ ದೇಶದ ಬೆನ್ನೆಲುಬಾಗಿರುವ ಸೆಣಬು ಬೆಳೆಯುವ ರೈತರ ಸಬಲೀಕರಣವೇ ಈ ಯೋಜನೆಯ ಅತ್ಯಂತ ಪ್ರಮುಖ ಮತ್ತು ಆಶಾದಾಯಕ ಅಂಶವಾಗಿದೆ. ಪರಿಸರಕ್ಕೆ ಪೂರಕವಾಗಿ ಬೆಳೆಯುವ ಸೆಣಬಿಗೆ ಜಾಗತಿಕ ವೇದಿಕೆಯಲ್ಲಿ ಇಂತಹ ಉನ್ನತ ಗೌರವ ಮತ್ತು ಮೌಲ್ಯ ದೊರೆತಿರುವುದು ರೈತರ ಆದಾಯ ಹೆಚ್ಚಳಕ್ಕೆ ನೆರವಾಗಲಿದೆ. ಕ್ರೀಡಾಪಟುಗಳು ಧರಿಸುವ ಪ್ರತಿ ಧಿರಿಸಿನಲ್ಲೂ ಭಾರತೀಯನ ರೈತನ ಶ್ರಮ ಮತ್ತು ದೇಶದ ಹೆಮ್ಮೆ ಅಡಗಿದೆ. 2026ರ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾರತೀಯ ಕ್ರೀಡಾಪಟುಗಳು ಕೇವಲ ಪದಕಗಳಿಗಾಗಿ ಸ್ಪರ್ಧಿಸಿದ್ದಾರೆ.

ಸುತ್ತಿಲ್ಲ, ಬದಲಿಗೆ ಸುಸ್ಥಿರ ಭವಿಷ್ಯಕ್ಕಾಗಿ ಪರಿಸರ ಸಂರಕ್ಷಣೆಯ ಕುರಿತು ಜವಾಬ್ದಾರಿಯ ಸಂದೇಶವನ್ನು ಜಗತ್ತಿಗೆ ಸಾರುತ್ತಿದ್ದಾರೆ. ಸಾಂಪ್ರದಾಯಿಕ ಕೃಷಿ ಮತ್ತು ಆಧುನಿಕ ತಂತ್ರಜ್ಞಾನದ ಸಮ್ಮಿಲನದ ಮೂಲಕ ಭಾರತ ಹಸಿರು ಜಗತ್ತಿನ ನಿರ್ಮಾಣದಲ್ಲಿ ಮುಂಚೂಣಿಯಲ್ಲಿದೆ ಎಂಬುದನ್ನು ಈ ಉಪಕ್ರಮ ಸಾಬೀತುಪಡಿಸಿದೆ. ಇದುವರೆಗೂ ಅವಲೋಕನ ಕೇಳಿದ್ದೀರಿ. ಬರೆದವರು ಅಭಯ್ ದಾಮ್ಲೆ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.

0: ಆಕಾಶವಾಣಿ ಧಾರವಾಡ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ?
3: BMW X1 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ?
2: ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲ್ಲರಿ ಫೆಸ್ಟಿವಲ್ ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ, ಆಕರ್ಷಕ ಬಹುಮಾನಗಳನ್ನು ಪಡೆಯಿರಿ.
3: ಕೊಡುಗೆಗಳು ಜುಲೈ 9 ಆಗಸ್ಟ್ 9 ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.
0: ಕೇಳೋಗರೆ, ಈ ರಾತ್ರಿ 8 ಯುವವಾಣಿಯಲ್ಲಿ ಯುವ ಗಾಯಕಿ ಶಿವಾನಿ ಕವಠೇಕರ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಕರು ಮಾಯಾ ರಾಮನ್. ರಾತ್ರಿ 9:30 ಹೆಸರಾಂತ ತೊಗಲುಗೊಂಬೆಯಾಟ ಕಲಾವಿದ ಪ್ರಕಾಶ್ ಬೆಳಗಲ್ ಅವರೊಂದಿಗೆ ಸಂದರ್ಶನ. ಸಂದರ್ಶಿಸುತ್ತಾರೆ ಜಿ ಸುರೇಖಾ ಸುರೇಶ್. 10:30 ದೊಡ್ಡಾಟ, ದ್ರೌಪದಿ ವಸ್ತ್ರಾಪಹರಣ ಸನ್ನಿವೇಶ ಪ್ರಸ್ತುತಪಡಿಸುತ್ತಾರೆ ನವಲಗುಂದ ತಾಲೂಕು ಅಳಗವಾಡಿಯ ರಾಮಲಿಂಗಪ್ಪ ಬಸಪ್ಪ ಪೂಜಾರಿ ಮತ್ತು ಮೇಳದವರು. ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ಪ್ರಕಟಣೆ, ನಂತರ 6:40 ಪ್ರದೇಶ ಸಮಾಚಾರ. ಬೆಂಗಳೂರು ಕೇಂದ್ರದ ಸಹಪ್ರಸಾರ.
4: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

ಹೆಣ್ಣು ಹೆಣ್ಣೆಂದೇಕೆ ಬೀಳುಗೊಳುವಿರಿ? ಕಣ್ಣು ಕಾಣದ ಗಾವಿಲರೆ, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಹೆತ್ತವಳು, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಪೊರೆದವಳು. ಇದು ಸಂಚಿ ಹೊನ್ನಮ್ಮನ ನುಡಿ. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂದು ಸಿದ್ದರಾಮೇಶ್ವರರು ತಮ್ಮ ವಚನದಲ್ಲಿ ಉಲ್ಲೇಖಿಸಿದ್ದಾರೆ. ಹೆಣ್ಣು ಸಂಸಾರದ ಕಣ್ಣು ಎಂಬ ಮಾತು ಸತ್ಯ. ತೊಟ್ಟಿಲು ತೂಗುವ ಕೈ ರಾಜ್ಯವನ್ನೂ ಆಳಬಲ್ಲದು. ಹೆಣ್ಣನ್ನು ಗೌರವಿಸೋಣ, ಹೆಣ್ಣು ಮಗುವನ್ನು ಉಳಿಸಿ ಬೆಳೆಸೋಣ.

0: ಇಲ್ಲದವರಿಗೆ ಆಸರೆಯಾಗುವುದೇ ನಿಜವಾದ ಮಾನವ ಧರ್ಮ.
1: ನಮ್ಮ ಆಹಾರದ ಒಂದಂಶ,
0: ನಮ್ಮ ಸಮಯದ ಒಂದಂಶ,
1: ನಮ್ಮ ಆದಾಯದ ಒಂದಂಶ,
0: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
1: ಆಗ ನಮ್ಮ ಬದುಕು ಪಾವನವಾಗುವುದು.
0: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

ಬೇಲೂರು, ಹಳೆಬೀಡು, ಸೋಮನಾಥಪುರಾದಿಗಳಲ್ಲಿ ಶಿಲ್ಪದಲ್ಲೇ ಕನ್ನಡ ನಾಡಿನ ಇತಿಹಾಸವನ್ನು, ಸಂಗೀತ ನೃತ್ಯ ಸಾಹಿತ್ಯಗಳನ್ನು ನಿರ್ಮಿಸಿದ ಜಕಣಾಚಾರಿ ಉದಿಸಿದ ನಾಡು ನಮ್ಮ ಕನ್ನಡ.

0: ಆಕಾಶವಾಣಿ
1: ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ನವದೆಹಲಿಯಲ್ಲಿ ನಾಳೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಸಭೆ. ರಾಜ್ಯದ ವಾಸ್ತವ ಸ್ಥಿತಿ ಮಂಡಿಸಲು ಸರ್ಕಾರ ನಿರ್ಧಾರ. ನಾಡಗೀತೆಯಲ್ಲಿ ಬದಲಾವಣೆಗೆ ಡಾಕ್ಟರ್ ಪುರುಷೋತ್ತಮ ಬಿಳಿಮಲೆ ಸಮಿತಿ ಸರ್ಕಾರಕ್ಕೆ ಶಿಫಾರಸು. ಬೌದ್ಧ ಧರ್ಮದ ಹೆಸರು ಸೇರ್ಪಡೆಗೆ ಸಲಹೆ. ಬಿಡದಿ ಟೌನ್ಶಿಪ್ ವಿವಾದ, ಶಾಂತಿಯುತ ಪ್ರತಿಭಟನೆಗೆ ಸರ್ಕಾರದ ಅಭ್ಯಂತರವಿಲ್ಲ, ಉಪಮುಖ್ಯಮಂತ್ರಿ ಸ್ಪಷ್ಟನೆ. ಜಿಬಿಎ ವ್ಯಾಪ್ತಿಯಲ್ಲಿ ಅನಧಿಕೃತ ಜಾಹೀರಾತು ತೆರವುಗೊಳಿಸುವಂತೆ ಸಚಿವ ಕೃಷ್ಣ ಬೈರೇಗೌಡ ಸೂಚನೆ. ಫಿಫಾ ವಿಶ್ವಕಪ್ ಹಿನ್ನೆಲೆ ಬೆಂಗಳೂರಿನಲ್ಲಿ ಮಧ್ಯರಾತ್ರಿ 3:30ರವರೆಗೆ ಹೋಟೆಲ್ ರೆಸ್ಟೋರೆಂಟ್ಗಳಲ್ಲಿ ಆಹಾರ ಸೇವೆಗೆ ಅವಕಾಶ. ವಾರ್ತೆಗಳ ವಿವರ. ನವದೆಹಲಿಯಲ್ಲಿ ನಾಳೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಮತ್ತು ಕಾವೇರಿ ನೀರು ನಿಯಂತ್ರಣ ಸಮಿತಿ ಸಭೆ ನಡೆಯಲಿದೆ. ಈ ಸಭೆಯಲ್ಲಿ ರಾಜ್ಯದ ಅಧಿಕಾರಿಗಳು ರಾಜ್ಯದ ವಸ್ತುಸ್ಥಿತಿಯನ್ನು, ಕುಡಿಯುವ ನೀರು ಹಾಗೂ ಬೆಳೆಗಳ ಪರಿಸ್ಥಿತಿಯನ್ನು ಸಮರ್ಥವಾಗಿ ಮಂಡಿಸಲಿದ್ದಾರೆ. ಸಭೆಯ ಬಳಿಕ ನಾಲೆಗಳಿಗೆ ನೀರು ಬಿಡುವ ಬಗ್ಗೆ ಅಂತಿಮ ತೀರ್ಮಾನ ಕೈಗೊಳ್ಳುವುದಾಗಿ ಮಾಜಿ ಸಚಿವ ಚಲುವರಾಯಸ್ವಾಮಿ ತಿಳಿಸಿದ್ದಾರೆ. ಮಂಡ್ಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಬೆಳೆದು ನಿಂತಿರುವ ಕಬ್ಬಿಗೆ ಹಾಗೂ ಕೆರೆಕಟ್ಟೆಗಳಿಗೆ ನೀರು ಬಿಡಬೇಕು ಎಂಬ ರೈತರ ಬೇಡಿಕೆ ನ್ಯಾಯಯುತವಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಸಂಕಷ್ಟದ ಸಮಯದಲ್ಲಿ ರೈತರ ಪರವಾಗಿ ನಿಲ್ಲುವುದು ಪ್ರತಿಯೊಬ್ಬ ಜನಪ್ರತಿನಿಧಿಯ ಕರ್ತವ್ಯ. ರೈತರ ಹಿತ ಕಾಯುವುದು ಮೊದಲ ಆದ್ಯತೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಆದರೆ ಈ ವರ್ಷ ನಿರೀಕ್ಷಿತ ಮಟ್ಟದಲ್ಲಿ ಮಳೆಯಾಗದೇ ಜಲಾಶಯಗಳಲ್ಲಿ ನೀರಿನ ಕೊರತೆಯಾಗಿದೆ. ಇಂತಹ ಸಂದರ್ಭದಲ್ಲಿ ಕುಡಿಯುವ ನೀರಿಗೆ ಯಾವುದೇ ತೊಂದರೆಯಾಗದಂತೆ ಎಚ್ಚರಿಕೆ ವಹಿಸುವುದು ಕೂಡ ಸರ್ಕಾರದ ಜವಾಬ್ದಾರಿಯಾಗಿದೆ ಎಂದು ಹೇಳಿದ್ದಾರೆ. ಜಿಲ್ಲೆಯ ರೈತರು ಪರಿಸ್ಥಿತಿಯ ಗಂಭೀರತೆಯನ್ನು ಅರ್ಥ ಮಾಡಿಕೊಂಡು ಸರ್ಕಾರದ ಜೊತೆ ಸಹಕರಿಸಬೇಕು ಎಂದು ಮನವಿ ಮಾಡಿದ್ದಾರೆ. ರಾಷ್ಟಕವಿ ಕುವೆಂಪು ವಿರಚಿತ ನಾಡಗೀತೆಯಲ್ಲಿ ಬೌದ್ಧ ಧರ್ಮದ ಹೆಸರನ್ನು ಸೇರಿಸಲು ಕನ್ನಡ ಅಭಿವೃದ್ದಿ ಪ್ರಾಧಿಕಾರದ ಡಾಕ್ಟರ್ ಪುರುಷೋತ್ತಮ ಬಿಳಿಮಲೆ ಸಮಿತಿಯು ಶಿಫಾರಸು ಮಾಡಿದ್ದು ಸರ್ಕಾರಕ್ಕೆ ಮನವಿ ಸಲ್ಲಿಸಿದೆ. ಆಕಾಶವಾಣಿಯೊಂದಿಗೆ ಈ ಕುರಿತಂತೆ ಮಾಹಿತಿ ಹಂಚಿಕೊಂಡಿರುವಂತಹ ಪುರುಷೋತ್ತಮ ಬಿಳಿಮಲೆ ಅವರು, ಧರ್ಮ ಸಮಾನತೆ ಮತ್ತು ಬೌದ್ಧ ಧರ್ಮದ ಪ್ರಭಾವ ಹೆಚ್ಚಾದ ಹಿನ್ನೆಲೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ. ಕುವೆಂಪು ಅವರು ಬರೆದಿದ್ದ ನಾಡಗೀತೆಯಲ್ಲಿ ಬೌದ್ಧ ಧರ್ಮದ ಹೆಸರನ್ನು ಕೈಬಿಡಲಾಗಿತ್ತು. ಪ್ರಸ್ತುತ ಹಾಡಿನಲ್ಲಿ ಜೈನರ ಪೂಜ್ಯ ಉದ್ಯಾನ ಎಂಬ ಸಾಲಿದೆ. ಇನ್ನು ಮುಂದೆ ಈ ಸಾಲನ್ನು ಜೈನ ಬೌದ್ಧರ ಪೂಜ್ಯ ಉದ್ಯಾನ ಅಥವಾ ಜೈನರುದ್ಯಾನ ಜೊತೆಗೆ ಬೌದ್ಧರುದ್ಯಾನ ಎಂದು ಬದಲಾಯಿಸಲು ಪ್ರಸ್ತಾಪ ಸಲ್ಲಿಸಲಾಗಿದೆ ಎಂದು ಹೇಳಿದ್ದಾರೆ. ಬಿಡದಿ ಟೌನ್ಶಿಪ್ ಸಮೀಕ್ಷೆ ವೇಳೆ ಅಧಿಕಾರಿಗಳ ಮೇಲೆ ನಡೆದ ಹಲ್ಲೆ ಪ್ರಕರಣ ರಾಜಕೀಯ ಪ್ರೇರಿತವಾಗಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಾನೂನಾತ್ಮಕವಾಗಿ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸುವುದು, ಮನವಿ ಸಲ್ಲಿಸುವುದು ಇಲ್ಲವೇ ಶಾಂತಿಯುತ ಪ್ರತಿಭಟನೆ ನಡೆಸುವುದಕ್ಕೆ ಸರ್ಕಾರದ ಅಭ್ಯಂತರ ಇಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ರಾಜಕೀಯ ಒತ್ತಡದಿಂದ ಕಾನೂನು ಬಾಹಿರವಾಗಿ ಪ್ರತಿಭಟಿಸುವುದು ಸಾಬೀತಾದಲ್ಲಿ ಕಾನೂನು ಪ್ರಕಾರ ಕ್ರಮ ತೆಗೆದುಕೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ. ಸಚಿವ ಸಂಪುಟ ವಿಸ್ತರಣೆ ಕುರಿತಂತೆ ಪ್ರತಿಕ್ರಿಯಿಸಿದ ಅವರು, ರಾಹುಲ್ ಗಾಂಧಿ ವಿದೇಶ ಪ್ರವಾಸದಿಂದ ಆಗಮಿಸಿದ ಬಳಿಕ ಅಗತ್ಯ ನಿರ್ಧಾರ ಕೈಗೊಳ್ಳುವ ಸಾಧ್ಯತೆ ಇದೆ ಎಂದು ಹೇಳಿದ್ದಾರೆ. ಜಿಬಿಎ ವ್ಯಾಪ್ತಿಯಲ್ಲಿ ಅನಧಿಕೃತ ಜಾಹೀರಾತುಗಳನ್ನು ಮುಲಾಜಿಲ್ಲದೆ ತೆರವುಗೊಳಿಸುವಂತೆ ಜಿಬಿಎ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ಸೂಚನೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿಂದು ಜಿಬಿಎ ಪಾಲಿಕೆಗಳ ಕಂದಾಯ ವಿಭಾಗಕ್ಕೆ ಸಂಬಂಧಪಟ್ಟಂತಹ ಸಭೆ ನಡೆಸಿದ ಅವರು, ಸುಮಾರು 23 ಲಕ್ಷ ಆಸ್ತಿಗಳಿಗೆ ಸರ್ಕಾರದಿಂದಲೇ ಮನೆ ಮನೆಗೆ ಈ ಖಾತೆಗಳನ್ನು ವಿತರಿಸಲು ಅಗತ್ಯವಿರುವ ಎಲ್ಲಾ ರೀತಿಯ ಸಿದ್ದತೆ ಮಾಡಿಕೊಳ್ಳುವಂತೆ ತಿಳಿಸಿದ್ದಾರೆ. ಬಿ ಖಾತೆಯಿಂದ ಎ ಖಾತೆಗೆ ಪರಿವರ್ತನೆ ಮಾಡುವ ಪ್ರಕ್ರಿಯೆಗೆ ವೇಗ ನೀಡಬೇಕು ಎಂದು ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಖಾಲಿ ಜಾಗಗಳಲ್ಲಿ ಬೆಳೆದಿರುವ ಕಳೆ, ಗಿಡಗಂಟಿಗಳು ಹಾಗೂ ತ್ಯಾಜ್ಯವನ್ನು ಸ್ವತ್ತಿನ ಮಾಲೀಕರೇ ತೆರವುಗೊಳಿಸಲು ಆಗಸ್ಟ್ 15ರವರೆಗೆ ಕಾಲಾವಕಾಶ ನೀಡಲಾಗುವುದು ಎಂದು ತಿಳಿಸಿದ್ದಾರೆ. ಪಾದಚಾರಿ ಮಾರ್ಗಗಳನ್ನು ತೆರವುಗೊಳಿಸಿದ ರಸ್ತೆಗಳಲ್ಲಿ ಮತ್ತೆ ಒತ್ತುವರಿ ಮಾಡಿದರೆ ದುಪ್ಪಟ್ಟು ದಂಡ ವಿಧಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಫಿಫಾ ವಿಶ್ವಕಪ್ ಪಂದ್ಯಗಳ ಹಿನ್ನೆಲೆಯಲ್ಲಿ ಬೆಂಗಳೂರು ಪೊಲೀಸರು ನಗರದಲ್ಲಿ ಮಧ್ಯರಾತ್ರಿ 3:30ರವರೆಗೆ ಹೋಟೆಲ್ ಹಾಗೂ ರೆಸ್ಟೋರೆಂಟ್ಗಳಲ್ಲಿ

ಆಹಾರ ಸೇವೆಗೆ ಅವಕಾಶವನ್ನು ಕಲ್ಪಿಸಿದ್ದಾರೆ. ಭಾರತ ರಾಷ್ಟೀಯ ರೆಸ್ಟೋರೆಂಟ್ ಸಂಸ್ಥೆ ಮನವಿ ಹಿನ್ನೆಲೆಯಲ್ಲಿ ವಿಶ್ವಕಪ್ ಪಂದ್ಯಗಳು ನಡೆಯಲಿರುವ ಇಂದು ಮತ್ತು ನಾಳೆ ಹಾಗೂ ಇದೇ 19ರಂದು ಈ ಆದೇಶ ಅನ್ವಯವಾಗಲಿದೆ. ಕರ್ನಾಟಕ ಪೊಲೀಸ್ ಕಾಯ್ದೆ ಅನ್ವಯ ತಡರಾತ್ರಿ ಪಂದ್ಯ ಪ್ರದರ್ಶನಕ್ಕೆ ಬೆಂಗಳೂರು ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಆದೇಶ ನೀಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ರಾಜ್ಯ ಸರ್ಕಾರ ಹೋಟೆಲ್ ಉದ್ಯಮಕ್ಕೆ ಪೂರಕವಾದ ನಿಲುವುಗಳನ್ನು ತೆಗೆದುಕೊಳ್ಳುವ ಮೂಲಕ ಈ ಕ್ಷೇತ್ರದ ಬಲವರ್ಧನೆಗೆ ಸಹಕಾರ ನೀಡಬೇಕು ಎಂದು ಕರ್ನಾಟಕ ರಾಜ್ಯ ಹೋಟೆಲ್ಗಳ ಸಂಘ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಇಂದು ಮನವಿ ಸಲ್ಲಿಸಿದೆ. ಹೋಟೆಲ್ ಹಾಗೂ ಉಪಹಾರ ಮಂದಿರಗಳ ಹಿತದೃಷ್ಟಿಯಿಂದ ಹಾಗೂ ಉದ್ಯಮ ಸುಗಮವಾಗಿ ಕಾರ್ಯನಿರ್ವಹಿಸುವ ಉದ್ದೇಶದಿಂದ ಸಂಘ ಹಲವು ಬೇಡಿಕೆಗಳನ್ನು ಸರ್ಕಾರದ ಮುಂದೆ ಇಟ್ಟಿದೆ. ಪ್ರತಿ ಕೆಜಿ ಕಸಕ್ಕೆ 12 ರೂಪಾಯಿ ಶುಲ್ಕ ವಿಧಿಸುವ ಪ್ರಸ್ತಾವನೆಯು ಉದ್ಯಮದ ಮೇಲೆ ಅತಿಯಾದ ಆರ್ಥಿಕ ಹೊರೆಯನ್ನು ಉಂಟು ಮಾಡುತ್ತದೆ ಎಂದು ಸರ್ಕಾರದ ಗಮನ ಸೆಳೆದಿದೆ. ಜಿಎಸ್ಟಿ ನೋಂದಣಿ ಹೊಂದಿರುವ ಹೋಟೆಲ್ಗಳಿಗೆ ವಾರ್ಷಿಕವಾಗಿ ವ್ಯಾಪಾರ ಪರವಾನಗಿ ನವೀಕರಿಸುವ ಕಡ್ಡಾಯವನ್ನು ರದ್ದುಪಡಿಸಿ ಶಾಶ್ವತ ವ್ಯಾಪಾರ ಪರವಾನಗಿ ನೀಡಲು ವಿನಂತಿ ಮಾಡಿದೆ. ಬೆಂಗಳೂರಿನಲ್ಲಿ ಪ್ರಸ್ತುತ ಜಾರಿಯಲ್ಲಿರುವಂತಹ ರಾತ್ರಿ 1 ಗಂಟೆಯ ತನಕ ಹೋಟೆಲ್ ಉದ್ಯಮವನ್ನು ನಡೆಸುವ ಅವಕಾಶವನ್ನು ರಾಜ್ಯದ ಇತರೆ ನಗರಗಳಿಗೂ ವಿಸ್ತರಿಸಬೇಕು. ಸರ್ಕಾರದ ಆದೇಶ ಜಾರಿಗೆ ತರಲು ಜಿಲ್ಲಾಡಳಿತಗಳಿಗೆ ಹಾಗೂ ಪೊಲೀಸ್ ಇಲಾಖೆಗೆ ನಿರ್ದೇಶನ ನೀಡಬೇಕು ಎಂದು ನಿಯೋಗ ಮನವಿ ಮಾಡಿದೆ. ಆಷಾಢ ಶುಕ್ರವಾರದಂದು ಹಾಗೂ ಚಾಮುಂಡೇಶ್ವರಿ ವರ್ಧಂತಿ ದಿನದಂದು ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ದೇವಿಯ ದರ್ಶನಕ್ಕೆ ಸಕಲ ಸಿದ್ದತೆ ಮಾಡಿಕೊಳ್ಳಲಾಗಿದೆ ಎಂದು ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತರೆಡ್ಡಿ ಜಿ ತಿಳಿಸಿದ್ದಾರೆ. ಇದೇ 17, 24, 31 ಹಾಗೂ ಆಗಸ್ಟ್ 7ರವರೆಗೆ 4 ಆಷಾಢ ಶುಕ್ರವಾರ ಹಾಗೂ ಆಗಸ್ಟ್ 4ರಂದು ಅಮ್ಮನವರ ವರ್ಧಂತಿ ಜರುಗಲಿದೆ ಎಂದು ಮಾಹಿತಿ ನೀಡಿದ್ದಾರೆ. ಬೆಟ್ಟದ ಪಾದದಿಂದ ಕಾಲ್ನಡಿಯಲ್ಲಿ ಬರುವವರಿಗೆ ಬೆಳಿಗ್ಗೆ 5 ಗಂಟೆಯ ಬಳಿಕ ಪ್ರವೇಶ ಕಲ್ಪಿಸಲಾಗಿದೆ. ಶಿಷ್ಟಾಚಾರದಡಿ ಬರುವ ಗಣ್ಯರಿಗೆ ವಿಐಪಿಗಳಿಗೆ ಬೆಳಿಗ್ಗೆ 5:30-10 ಗಂಟೆಯವರೆಗೆ ಮಾತ್ರ ದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ. 10 ಗಂಟೆಯ ನಂತರ ಎಲ್ಲಾ ಗಣ್ಯರ ವಾಹನಗಳ ಪ್ರವೇಶವನ್ನು ಚಾಮುಂಡಿ ಬೆಟ್ಟಕ್ಕೆ ನಿರ್ಬಂಧಿಸಲಾಗುವುದು ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಆಷಾಢ ಮಾಸದ ಶುಕ್ರವಾರ ಚಾಮುಂಡೇಶ್ವರಿ ವರ್ಧಂತಿ ದಿನಗಳಂದು ಚಾಮುಂಡಿ ಬೆಟ್ಟಕ್ಕೆ ಖಾಸಗಿ ವಾಹನಗಳ ಪ್ರವೇಶವನ್ನು ಸಂಪೂರ್ಣವಾಗಿ ನಿರ್ಬಂಧಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಕಲಬುರಗಿ ಜೈಲಿನಿಂದ ಇಂದು ಮುಂಜಾನೆ 3 ಅಪರಾಧಿಗಳು ಪರಾರಿಯಾಗಿದ್ದಾರೆ. ಅಪರಾಧಿಗಳ ಪತ್ತೆಗೆ ಡಿಸಿಪಿ ನೇತೃತ್ವದಲ್ಲಿ 3 ಎಸಿಪಿಗಳ ನೇತೃತ್ವದ ತಂಡಗಳನ್ನು ರಚಿಸಲಾಗಿದೆ ಎಂದು ಕಲಬುರಗಿ ನಗರ ಪೊಲೀಸ್ ಆಯುಕ್ತ ಶರಣಪ್ಪ ಎಸ್ಟಿ ತಿಳಿಸಿದ್ದಾರೆ. ಹಿರಿಯ ಅಧಿಕಾರಿಗಳೊಂದಿಗೆ ಇಂದು ಜೈಲಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಅವರು 3 ಅಪರಾಧಿಗಳು ಬೇರೆ ಬೇರೆ ಪ್ರಕರಣಗಳಲ್ಲಿ ಶಿಕ್ಷೆಗೆ ಗುರಿಯಾಗಿದ್ದರು ಎಂದು ಹೇಳಿದ್ದಾರೆ. ಇನ್ನು ಹವಾವರ್ತಮಾನ. ಕರಾವಳಿ ಕರ್ನಾಟಕ ಮತ್ತು ದಕ್ಷಿಣ ಒಳನಾಡಿನಲ್ಲಿ ನೈರುತ್ಯ ಮುಂಗಾರು ದುರ್ಬಲವಾಗಿತ್ತು. ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಜಿಲ್ಲೆಗಳ 1-2 ಕಡೆಗಳಲ್ಲಿ ಗಾಳಿಯೊಂದಿಗೆ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಬೆಂಗಳೂರಿನಲ್ಲಿ ಗರಿಷ್ಠ ತಾಪಮಾನ ಸಾಮಾನ್ಯಕ್ಕಿಂತ 3-4 ಡಿಗ್ರಿ ಸೆಲ್ಸಿಯಸ್ನಷ್ಟು ಹೆಚ್ಚಿರುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ರಾಜ್ಯ ನೈಸರ್ಗಿಕ ವಿಕೋಪ ಉಸ್ತುವಾರಿ ಕೇಂದ್ರದ ಮುನ್ಸೂಚನೆಯಂತೆ ರಾಜ್ಯದ ವಿವಿಧ ಭಾಗಗಳಲ್ಲಿ ಮುಂದಿನ ದಿನಗಳಲ್ಲಿ ಮುಂಗಾರು ಮಳೆ ಚುರುಕಾಗಲಿದೆ. ಕರಾವಳಿ ಜಿಲ್ಲೆಗಳಲ್ಲಿ ಮುಂಗಾರು ಮಾರುತಗಳು ಸಕ್ರಿಯವಾಗಿದ್ದು ಮುಂದಿನ ದಿನಗಳಲ್ಲಿ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ ಎಂದು ತಿಳಿಸಿದೆ. ರಾಜ್ಯದಲ್ಲಿ ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ ಮುಂದುವರೆದಿದೆ. ಗದಗ ಜಿಲ್ಲೆಯಲ್ಲಿ ನಡೆಯುತ್ತಿರುವಂತಹ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯವನ್ನು ನಿಖರವಾಗಿ ಮತ್ತು ಪಾರದರ್ಶಕವಾಗಿ ನಡೆಸಬೇಕೆಂದು ಗದಗ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ ಪ್ರಕ್ರಿಯೆ ಪ್ರಗತಿಯಲ್ಲಿದ್ದು ಶೇಕಡ 99.42 ಗಣತಿ ನಮೂನೆ ಮತದಾರರಿಗೆ ವಿತರಣೆ ಮಾಡಲಾಗಿದೆ. ಶೇಕಡ 42.8 ಮಾಹಿತಿ ಗಣಕೀಕರಣ ಮಾಡಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ಕೆಎನ್ ಅನುರಾಧ ತಿಳಿಸಿದ್ದಾರೆ. ಎಸ್ಐಆರ್ನಲ್ಲಿ ಎಲ್ಲಾ ಮತದಾರರು ತಪ್ಪದೇ ಭಾಗಿಯಾಗುವಂತೆ ಮೈಸೂರಿನ ಹೆಚ್ಡಿಕೋಟೆ ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿ ರವಿಚಂದ್ರ ಎಸ್ ಮನವಿ ಮಾಡಿದ್ದಾರೆ. ಉತ್ತರ ಕನ್ನಡ ಜಿಲ್ಲಾಡಳಿತ ಜಿಲ್ಲಾ ಸ್ವೀಪ್ ವತಿಯಿಂದ ಉತ್ತರ ಕನ್ನಡ ಜಿಲ್ಲೆಯ ಮುಂಡಗೋಡದಲ್ಲಿ ವಾರದ ಸಂತೆ ಮಾರುಕಟ್ಟೆ ಮತ್ತು ಗ್ರಾಮೀಣ ಭಾಗದ ಮಾರುಕಟ್ಟೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ 2026ರ ಅಂಗವಾಗಿ ಅರಿವು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಬಾಗಲಕೋಟೆ ಜಿಲ್ಲೆಯ ಅರ್ಹ ರೈತರೆಲ್ಲರೂ ಫಸಲ್ ಬೀಮಾ ಯೋಜನೆಯ ವ್ಯಾಪ್ತಿಗೆ ಒಳಪಡುವಂತೆ ಗ್ರಾಮ ಮಟ್ಟದಲ್ಲಿ ಜಾಗೃತಿ ಮೂಡಿಸಿ ರೈತರನ್ನು ಮನವೊಲಿಸುವಂತೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಗಜಾನನ ಬಾಲೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ನಾಳೆ
ಕಾವೇರಿ

0: ನಿರ್ವಹಣಾ ಪ್ರಾಧಿಕಾರ ಸಭೆ ರಾಜ್ಯದ ವಾಸ್ತವ ಸ್ಥಿತಿ ಮಂಡಿಸಲು ಸರ್ಕಾರ ನಿರ್ಧಾರ. ನಾಡಗೀತೆಯಲ್ಲಿ ಬದಲಾವಣೆಗೆ ಡಾ ಪುರುಷೋತ್ತಮ ಬಿಳಿಮಲೆ ಸಮಿತಿ ಸರ್ಕಾರಕ್ಕೆ ಶಿಫಾರಸು, ಬೌದ್ಧ ಧರ್ಮದ ಹೆಸರು ಸೇರ್ಪಡೆಗೆ ಸಲಹೆ. ಬಿಡದಿ ಟೌನ್ಶಿಪ್ ವಿವಾದ, ಶಾಂತಿಯುತ ಪ್ರತಿಭಟನೆಗೆ ಸರ್ಕಾರದ ಅಭ್ಯಂತರವಿಲ್ಲ, ಉಪಮುಖ್ಯಮಂತ್ರಿ ಸ್ಪಷ್ಟನೆ. ಜಿಬಿಎ ವ್ಯಾಪ್ತಿಯಲ್ಲಿ ಅನಧಿಕೃತ ಜಾಹೀರಾತು ತೆರವುಗೊಳಿಸುವಂತೆ ಸಚಿವ ಕೃಷ್ಣ ಬೈರೇಗೌಡ ಸೂಚನೆ. ಫಿಫಾ ವಿಶ್ವಕಪ್ ಹಿನ್ನೆಲೆ ಬೆಂಗಳೂರಿನಲ್ಲಿ ಮಧ್ಯರಾತ್ರಿ 3:30ರವರೆಗೆ ಹೋಟೆಲ್ ರೆಸ್ಟೋರೆಂಟ್ಗಳಲ್ಲಿ ಆಹಾರ ಸೇವೆಗೆ ಅವಕಾಶ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35ಕ್ಕೆ.
1: ಕಷ್ಟದೊಳನ್ನವ ದುಡಿವನ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ
2: ಮನುಷ್ಯ ಕುಲದ ಅನ್ನದ ಬಟ್ಟಲು.
3: ಕೃಷಿ ಎಂಬುದು ಬದುಕಿನ ಸಾಂಸ್ಕೃತಿಕ ಭಾಗ. ತಾಳಿದವನು ಬಾಳಿಯಾನು ಎಂಬಂತೆ ಬಗ್ಗಿದವನು ಬದುಕುತ್ತಾನೆ ಎಂಬ ಮಾತಿಗೆ ಕೃಷಿ ಪುಷ್ಟಿ ನೀಡುತ್ತದೆ.
4: ಕೃಷಿ ಬಗ್ಗುವುದನ್ನು ಕಲಿಸುತ್ತದೆ.
5: ನಮ್ಮನ್ನು ಪೊರೆವ ಭೂಮಿ ತಾಯಿ ನಂಬಿದವರನ್ನು ಕೈಬಿಟ್ಟಿಲ್ಲ.

ಆಕಾಶವಾಣಿ ಧಾರವಾಡ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ.

0: ಅಂಚೆ ಜೀವ ವಿಮಾ ವಿಭಾಗ, ಭಾರತೀಯ ಅಂಚೆ ಇಲಾಖೆ, ಉತ್ತರ ಕರ್ನಾಟಕ ವಲಯ, ಧಾರವಾಡದ ಪ್ರಕಟಣೆ.
1: ವಿದೇಶದಲ್ಲಿರುವ ನಿಮ್ಮವರ ಆರೋಗ್ಯದ ಕಾಳಜಿಗೆ ಅಂಚೆ ಇಲಾಖೆಯ ವಿಶ್ವಾಸಾರ್ಹ ಬೆಂಬಲ. ಆಯುರ್ವೇದ, ಹೋಮಿಯೋಪತಿ ಸೇರಿದಂತೆ ವಿವಿಧ ಔಷಧಿಗಳನ್ನು 150 ಹೆಚ್ಚು ದೇಶಗಳಿಗೆ ಸುಲಭವಾಗಿ ಹಾಗೂ ಕೈಗೆಟುಕುವ ದರದಲ್ಲಿ ಕಳುಹಿಸಬಹುದು. ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಮತ್ತು ಔಷಧಿ ಬಿಲ್ ನೀಡಿದರೆ ಸಾಕು,
0: ಹೆಡ್ ಪೋಸ್ಟ್ ಆಫೀಸ್ಗೆ ಹೋಗುವ ಅಗತ್ಯವಿಲ್ಲ. ನಿಮ್ಮ ಸಮೀಪದ ಅಂಚೆ ಕಚೇರಿಯಲ್ಲೇ ಬುಕಿಂಗ್ ಸೌಲಭ್ಯ ಲಭ್ಯ. ದರಗಳ ವಿವರಕ್ಕಾಗಿ ಡಾಕ್ ಸೇವಾ ಆಪ್ ಪರಿಶೀಲಿಸಿ.
2: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಮ್ಮ ವಾಟ್ಸ್ಆಪ್ ಸಹಾಯವಾಣಿ 9449849350.
3: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
4: ಸಾಯಿ ಬಾಲ್.
5: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
6: ಅರೆ ಮೋಹನ್ ಭಾಯ್, ಕಾಫಿ ಬಿಜಿ ಲಗ್ ರೇ ಹೋ.
7: ಮೈ ಸೋಚ ರಹಾ ಹೂ ಕಿ ಬಿಸ್ನೆಸ್ ಶುರು ಕರೂ. ಏಕ್ ಏಜೆಂಟ್ ನೇ ಕಹಾ ಕಿ ಮುದ್ರಾ ಲೋನ್ ಜಲ್ದಿ ಸ್ಯಾಂಕ್ಷನ್ ಕರ್ವಾ ದೇಗಾ, ಬಸ್ ಪ್ರೋಸೆಸಿಂಗ್ ಫೀಸ್ ಔರ್ ಲೀಗಲ್ ಫೀಸ್ ದೇನಿ ಹೋಗಿ. ಪೇಮೆಂಟ್ ಲಿಂಕ್ ಭೀ ಭೇಜಾ ಹೈ.
6: ಅರೆ ಮೋಹನ್ ಭಾಯ್, ಪ್ರಧಾನ ಮಂತ್ರಿ ಮುದ್ರಾ ಯೋಜನಾ ಮೇ ಕೋಯಿ ಏಜೆಂಟ್ ನಹೀ ಹೋತಾ ಹೈ. ಧೋಖೆಬಾಜ್ ನಕಲಿ ವೆಬ್ಸೈಟ್, ಸ್ಯಾಂಕ್ಷನ್ ಲೆಟರ್ಸ್ ಔರ್ ದಸ್ತಖತ್ ಸೇ ಲೋಗೋ ಕೋ ಫಸಾತೇ ಹೈ.
7: ಸಚ್?
6: ಸೀಧಾ ಬ್ಯಾಂಕ್ ಯಾ ವಿತ್ತ ಸಂಸ್ಥಾ ಮೇ ಜಾಓ ಯಾ ಸರ್ಕಾರಿ ವೆಬ್ಸೈಟ್ ಸೇ ಲೋನ್ ಅಪ್ಲೈ ಕರೋ. ಸತರ್ಕ ರಹೇ ಔರ್ ಆನ್ಲೈನ್ ಠಗೋ ಸೇ ಬಚೇ.
7: ಸಮಜ್ ಗಯಾ.
8: ಏಕ್ ಪ್ರಕಾರ ಸೇ ಪಿಎಂ ಜಯ ಅಬ್ ಗರೀಬೋ ಕಿ ಜಯ ಬನ್ ಗಯಿ ಹೈ.

0: आयुष्मान भारत प्रधानमंत्री जन आरोग्य योजना के तहत लगभग 60 करोड़ लोग बने हैं 5 लाख रुपए के मुफ्त उपचार के हकदार। अब तक 12 करोड़ से भी ज्यादा मुफ्त उपचार किए जा चुके हैं, जिससे गरीब परिवारों के चिकित्सा खर्च में लगभग 2 लाख करोड़ रुपए की बचत हुई। आज ही आयुष्मान ऐप डाउनलोड कर आयुष्मान कार्ड बनाएं। ज्यादा जानकारी के लिए 1-4-5-5-5 पर कॉल करें।
1: ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ?
2: BMW X1 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ?
1: ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲ್ರಿ ಫೆಸ್ಟಿವಲ್ ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ ಆಕರ್ಷಕ ಬಹುಮಾನಗಳನ್ನು ಪಡೆಯಿರಿ.
2: ಕೊಡುಗೆಗಳು ಜುಲೈ 9 ರಿಂದ ಆಗಸ್ಟ್ 9 ರವರೆಗೆ ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.
3: ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಅಂದರೆ ಎಸ್ಐಆರ್ 2026 ಕರ್ನಾಟಕದಲ್ಲಿ ನಡೆಸಲಾಗುತ್ತಿದ್ದು, ಜುಲೈ 29 ಬಿಎಲ್ಒಗಳು ತಮ್ಮ ಮನೆ ಬಾಗಿಲಿಗೆ ಬಂದು ಗಣತಿ ನಮೂನೆಯನ್ನು ನೀಡಿ ತಮ್ಮಿಂದ ಸಹಿ ಪಡೆದು ಸ್ವೀಕೃತಿ ನೀಡಲಿದ್ದಾರೆ. 2002 ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರು ಇದ್ದರೆ ಅದನ್ನು ಒದಗಿಸಿ, ಇಲ್ಲದಿದ್ದಲ್ಲಿ ತಮ್ಮ ಕುಟುಂಬದ ಸದಸ್ಯರ ಮಾಹಿತಿ ನೀಡಿ ಸಹಕರಿಸಿ. ಇಸಿಐ ನೆಟ್ ಆಪ್

0: ನಲ್ಲಿ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು. ಇದು ಕರ್ನಾಟಕದ ಮುಖ್ಯ ಚುನಾವಣಾಧಿಕಾರಿಗಳ ಪ್ರಕಟಣೆ.
1: ಹೆಣ್ಣು ಮಕ್ಕಳ ಆರೋಗ್ಯವೇ ಮನೆಯ ಸಂಭ್ರಮ. ಮುಟ್ಟಿನ ಸಮಯದಲ್ಲಿ ನೈರ್ಮಲ್ಯ ಕಾಪಾಡುವುದು ನಾಚಿಕೆಯ ವಿಷಯವಲ್ಲ, ಅದು ಪ್ರತಿ ಹೆಣ್ಣಿನ ಹಕ್ಕು. ಈ ಹಕ್ಕನ್ನು ಗೌರವಿಸಲು ನಮ್ಮ ಸರ್ಕಾರ ಶುಚಿ ಮತ್ತು ಮೈತ್ರಿ ಯೋಜನೆಯನ್ನು ಜಾರಿಗೆ ತಂದಿದೆ. ಋತುಚಕ್ರದ ಅವಧಿಯಲ್ಲಿ ಸರಿಯಾದ ನೈರ್ಮಲ್ಯದ ಸೌಲಭ್ಯವಿಲ್ಲದೆ ಯಾವೊಬ್ಬ ವಿದ್ಯಾರ್ಥಿನಿಯೂ ತನ್ನ ಓದಿನಿಂದ ಅಥವಾ ಕನಸುಗಳಿಂದ ವಂಚಿತರಾಗಬಾರದು. ಇದಕ್ಕಾಗಿ ಶುಚಿ ಯೋಜನೆಯಡಿ ಸ್ಯಾನಿಟರಿ ಪ್ಯಾಡ್ಗಳನ್ನು ಹಾಗೂ ಮೈತ್ರಿ ಮುಟ್ಟಿನ ಕಪ್ಗಳನ್ನು ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಉಚಿತವಾಗಿ ವಿತರಿಸಲಾಗುತ್ತಿದೆ. ಈ ಯೋಜನೆ ಅಡಿ 19 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿನಿಯರಿಗೆ ಸ್ಯಾನಿಟರಿ ಪ್ಯಾಡ್ಗಳನ್ನು, 10 ಲಕ್ಷ ಮುಟ್ಟಿನ ಕಪ್ಗಳನ್ನು ಕೂಡ ಮೈತ್ರಿ ಯೋಜನೆ ಅಡಿ ವಿತರಿಸಲಾಗುತ್ತಿದೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
3: ಶ್ರೋತೃ ಬಾಂಧವರೇ, ಪ್ರತಿ ಬುಧವಾರ ಬೆಳಿಗ್ಗೆ 6:35 ಪ್ರಸಾರವಾಗುತ್ತಿದೆ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ ಸುಬೋಧ ಸಮಾಲೋಚನೆ. ಪ್ರಾಯೋಜಕರು ವಿವೇಕಾನಂದ ಶಿಕ್ಷಣ ಸಂಸ್ಥೆ, ಬಿಳಿಗಿ.
0: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.

0: ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನಿನ ಕಾರ್ಯಕ್ರಮ. ಇಂದಿನ ವಿಷಯ, ಸೀಳು ತುಟಿ ಮತ್ತು ಅಂಗುಳನ್ನು ಹೊಂದಿರುವ ಮಕ್ಕಳಲ್ಲಿ ಮಾತು, ಶ್ರವಣ ಮತ್ತು ಆಹಾರ ಸಮಸ್ಯೆಗಳು. ಈ ವಿಷಯವಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಡಾಕ್ಟರ್ ವಸೀಂ ಅಹ್ಮದ್. ಕಾರ್ಯಕ್ರಮ ನಡೆಸಿಕೊಡುತ್ತಾರೆ ಮಾಲಾ ಸಾಂಬ್ರಾಣಿ.
1: ಈ ಕಾರ್ಯಕ್ರಮದ ಪ್ರಾಯೋಜಕರು
2: ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಧಾರವಾಡ.
1: ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ನೇತೃತ್ವದಲ್ಲಿ ಸುಸಜ್ಜಿತವಾಗಿ ನಿರ್ಮಾಣಗೊಂಡಿರುವ
2: ಧಾರವಾಡದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ
1: ಸಮಾಜದ ಎಲ್ಲರ ಸೇವೆಯಲ್ಲಿ
2: ಎಸ್ಡಿಎಂ ಆಸ್ಪತ್ರೆ
1: ಅತ್ಯಾಧುನಿಕ ವೈದ್ಯಕೀಯ ಸೌಲಭ್ಯ
2: 24 ತಾಸುಗಳ ನಿರಂತರ ತುರ್ತು ಚಿಕಿತ್ಸೆಗೆ ಅಪಘಾತ ಚಿಕಿತ್ಸೆಗೆ
1: ಎಸ್ಡಿಎಂ ಆಸ್ಪತ್ರೆ ಧಾರವಾಡ.
2: ರೋಗಿಗಳ ಅನುಕೂಲಕ್ಕಾಗಿ
1: ಹೊರ ರೋಗಿ ವಿಭಾಗ, ಶಸ್ತ್ರಚಿಕಿತ್ಸಾ ವಿಭಾಗ,
2: ರೋಗ ನಿದಾನ ಪ್ರಯೋಗಾಲಯ, ಔಷಧಾಲಯ
1: ಎಲ್ಲ ಸೌಲಭ್ಯ ಒಂದೇ ಕಡೆ ಲಭ್ಯ.
2: ಎಲ್ಲ ರೀತಿಯ ವೈದ್ಯಕೀಯ ಸೇವೆಗೆ ತಜ್ಞ ವೈದ್ಯರ ತಂಡ.
1: ಮಕ್ಕಳ ರೋಗ ವಿಭಾಗ, ಸ್ತ್ರೀ ರೋಗ ವಿಭಾಗ,
2: ಚರ್ಮ ರೋಗ ವಿಭಾಗ, ಮನೋರೋಗ ವಿಭಾಗ,
1: ಕಿವಿ ಮೂಗು ಗಂಟಲು ರೋಗ ವಿಭಾಗ,
2: ಹೀಗೆ ಎಲ್ಲ ವಿಶೇಷ ಚಿಕಿತ್ಸೆಗೆ ಪ್ರತ್ಯೇಕ ವಿಭಾಗ.
1: ಎಲ್ಲ ವಿಭಾಗಗಳಲ್ಲಿ ತಜ್ಞ ವೈದ್ಯರ ಸೇವೆ.
2: ಆಧುನಿಕ ಸಲಕರಣೆ ಹಾಗೂ ಅತ್ಯಾಧುನಿಕ ವೈದ್ಯಕೀಯ ಸೇವೆಗಾಗಿ
1: ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ
2: ಧಾರವಾಡ.
3: ಆತ್ಮೀಯ ಕೇಳುಗರೆ, ನಮಸ್ಕಾರ. ಇವತ್ತಿನ ವಿಷಯ ಸೀಳು ತುಟಿ ಹಾಗೂ ಅಂಗುಳ ಮತ್ತು ವಾಕ್ ಶ್ರವಣ ಸಮಸ್ಯೆಗಳು. ನಿಮ್ಮ ಇವತ್ತಿನ ಎಸ್ಡಿಎಂ ವೈದ್ಯರು ಡಾಕ್ಟರ್ ವಸೀಂ ಅಹ್ಮದ್. ಇವರು ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರಾಗಿ ವಾಕ್ ಮತ್ತು ಶ್ರವಣ ವಿಭಾಗ ಎಸ್ಡಿಎಂ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆಯಲ್ಲಿ ಇದ್ದಾರೆ. ಈಗ ಡಾಕ್ಟರ್, ಒಂದು ಕಿರಿ ಪರಿಚಯ ನಿಮಗಾಗಿ. ಡಾಕ್ಟರ್ ವಸೀಂ ಅಹ್ಮದ್ ಅವರು ಮೂಲತಃ ಬೆಂಗಳೂರಿನವರು. ತಮ್ಮ BA SLP ಅಂದರೆ ಬ್ಯಾಚುಲರ್ ಆಫ್ ಆಡಿಯಾಲಜಿ ಆ್ಯಂಡ್ ಸ್ಪೀಚ್ ಲ್ಯಾಂಗ್ವೇಜ್ ಪ್ಯಾಥಾಲಜಿ ಪದವಿಯನ್ನು 2006 ಮೈಸೂರು ವಿಶ್ವವಿದ್ಯಾಲಯದ JSS ವಾಕ್ ಮತ್ತು ಶ್ರವಣ ಸಂಸ್ಥೆಯಿಂದ ಪಡೆದರು ಹಾಗೂ MA SLP ಸ್ನಾತಕೋತ್ತರ ಪದವಿಯನ್ನು ಮಣಿಪಾಲ್ ವಿಶ್ವವಿದ್ಯಾಲಯದ ಮಣಿಪಾಲ್ ಕಾಲೇಜ್ ಆಫ್ ಅಲೈಡ್ ಹೆಲ್ತ್ ಸೈನ್ಸಸ್ನಿಂದ ಇವರು 2008 ಪಡ್ಕೊಂಡ್ರು. PhD ಪದವಿಯನ್ನು ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ನಿಂದ ಪಡ್ಕೊಂಡಿದ್ದಾರೆ. ಇವರು ಉತ್ತರ ಕರ್ನಾಟಕದಲ್ಲಿ ಪ್ರಪ್ರಥಮವಾಗಿ ಸ್ಥಾಪನೆಯಾದ ವಾಕ್ ಮತ್ತು ಶ್ರವಣ ಸಂಸ್ಥೆಯ ಮೊದಲನೆಯ ಪ್ರಾಂಶುಪಾಲರಾಗಿ

0: 15 ವರ್ಷಗಳ ಕಾಲ ವಿವಿಧ ಹಂತಗಳಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ. 2023 ಎಸ್ಟಿಎಂ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಯ ವಾಕ್ ಮತ್ತು ಶ್ರವಣ ವಿಭಾಗಕ್ಕೆ ಸೇರಿದಂಥ ಇವರು ಕಳೆದ 3 ವರ್ಷಗಳಿಂದ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಪ್ರಸ್ತುತ ಮುಖ್ಯಸ್ಥರು ಮತ್ತು ಪ್ರಾಧ್ಯಾಪಕರಾಗಿ ಸೇವೆಯಲ್ಲಿದ್ದಾರೆ. ಡಾಕ್ಟರ್ ವಸೀಂ ಅಹಮದ್ ಅವರಿಗೆ ಸ್ವಾಗತ. ಆತ್ಮೀಯ ಕೇಳುಗರೇ, ಡಾಕ್ಟರ್ ವಸೀಂ ಅಹಮದ್ ಅವರು ಮೊದಲಿಗೆ ಈ ವಿಷಯದ ಕುರಿತಾಗಿ ಸೀಳು, ತುಟಿ ಹಾಗೂ ಅಂಗುಳ, ವಾಕ್ ಶ್ರವಣ ಸಮಸ್ಯೆಗಳು ಈ ಬಗ್ಗೆ ಕೆಲವು ಮಹತ್ವದ ಮಾಹಿತಿಗಳನ್ನು ನಿಮಗೆಲ್ಲ ಕೊಡ್ತಾರೆ. ಆ ಮಾಹಿತಿಗಳನ್ನು ಕೇಳಿಕೊಂಡು ನೀವು ಡಾಕ್ಟರ್ಗೆ ನೇರವಾಗಿ ಸಮಸ್ಯೆಗಳನ್ನು ಹೇಳಿ ಪರಿಹಾರಗಳನ್ನು ಪಡೆದುಕೊಳ್ಳಬಹುದು.
1: ಧನ್ಯವಾದ ಮೇಡಮ್. ಎಲ್ರಿಗೂ ನಮಸ್ಕಾರ. ಆರೋಗ್ಯವೇ ಜೀವನದ ಅತಿದೊಡ್ಡ ಸಂಪತ್ತು ಅಂತ ನಮಗೆಲ್ಲರಿಗೂ ಗೊತ್ತಿದೆ. ಆದರೆ ಒಂದು ಮಗುವಿನ ಆರೋಗ್ಯಕರ ಬೆಳವಣಿಗೆಗೆ ಸ್ಪಷ್ಟವಾದ ಮಾತು, ಉತ್ತಮ ಶ್ರವಣಶಕ್ತಿ ಮತ್ತು ಸಮರ್ಪಕ ಆಹಾರ ಸೇವನೆಯೂ ಅಷ್ಟೇ ಮುಖ್ಯವಾಗಿರುತ್ತೆ. ಇವತ್ತು ನಾನು ನಿಮ್ಮೊಂದಿಗೆ ಅನೇಕ ಕುಟುಂಬಗಳಲ್ಲಿ ಕಂಡುಬರುವಂತಹ ಒಂದು ಜನ್ಮಜಾತ ತೊಂದರೆ ಅಂದರೆ ಸೀಳು, ತುಟಿ ಮತ್ತು ಅಂಗುಳಿನ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನೀಡೋಕ್ಕೆ ಬಂದಿದ್ದೀನಿ ನಾನು. ಒಂದು ಮಗು ಹುಟ್ಟಿದಾಗ ಆ ಮನೆಯಲ್ಲಿ ಅದರ ಮೊದಲ ನಗುವೇ ಇಡೀ ಕುಟುಂಬಕ್ಕೆ ಭಾಳಷ್ಟು ಸಂತೋಷ ತಂದುಕೊಡುತ್ತೆ ಅಲ್ವಾ? ಆದರೆ ಕೆಲವು ಮಕ್ಕಳು ತುಟಿ ಅಥವಾ ಅಂಗುಳಿನ ಸೀಳಿನೊಂದಿಗೆ ಜನ್ಮಿಸ್ತಾರೆ ಪಾಪ. ಇದನ್ನು ಕಂಡು ಅನೇಕ ಪೋಷಕರು ಆತಂಕಕ್ಕೆ ಒಳಗಾಗಿ ತಮ್ಮನ್ನೇ ತಾವು ಶಪಿಸಿಕೊಂಡು ಎಂತೆಂಥ ಪ್ರಶ್ನೆಗಳನ್ನು ಪಾಪ ಮನಸ್ಸಲ್ಲಿ ಹುಟ್ಟಿಸ್ಕೋತಾರೆ. ನನ್ನ ಮಗು ಹೇಗೀಗಾಯಿತು, ನಾನೇನು ಪಾಪ ಮಾಡಿದ್ದೆ, ಯಾಕೆ ಈ ಥರ ಆಗ್ತಿದೆ, ಯಾವುದೇ ರೀತಿ ದಿಕ್ಕು ತೋರಿಸದೆ ಪಾಪ ಕಷ್ಟಪಡ್ತಿರ್ತಾರೆ. ಹಾಗಾಗಿ ಇದೊಂದು ಈ ತೊಂದರೆಯನ್ನು ಹೇಗೆ ನಾವು ಸರಿಪಡಿಸ್ಕೋಬೋದು, ಯಾವ ರೀತಿ ಇದನ್ನು ನಾವು ಚಿಕಿತ್ಸೆಯನ್ನು ನೀಡಬಹುದು ಅನ್ನೋದು ಒಂದು ಮಾಹಿತಿಯನ್ನು ಕೊಡಲಿಕ್ಕೆ ನಿಮ್ಮ ಮುಂದೆ ಬಂದಿದ್ದೀನಿ. ಸೊ ಮೊದಲನೇದಾಗಿ ಏನಪ್ಪ ಇದು ತುಟಿ ಮತ್ತು ಅಂಗುಳಿನ ಸೀಳು, ಇದರ ತೊಂದರೆ ಏನಾಗ್ತದೆ ಅಂತಂದರೆ, ನೋಡ್ರಿ, ಮಗು ತಾಯಿ ಗರ್ಭದಲ್ಲಿರಬೇಕಾದ್ರೆ ಮುಖದ ವಿವಿಧ ಭಾಗಗಳು ಕ್ರಮೇಣವಾಗಿ ಒಂದಕ್ಕೊಂದು ಸೇರಿಕೊಂಡು ರೂಪುಗೊಳ್ತವೆ. ಕೆಲವೊಮ್ಮೆ ಈ ಬೆಳವಣಿಗೆಯಲ್ಲಿ ಸಂಪೂರ್ಣವಾಗಿ ಸೇರ್ಪಡೆಯಾಗದೆ ಸೀಳುಗಳು ಉಳ್ಕೊಂಡ್ಬಿಡ್ತವೆ, ತುಟಿ ಭಾಗದಲ್ಲಿರ್ಬೋದು, ಅಂಗುಳ ಭಾಗದಲ್ಲಿರ್ಬೋದು. ಇದರಿಂದ ಬಹಳಷ್ಟು ಬೇರೆ ಬೇರೆ ರೀತಿ ಸಮಸ್ಯೆಗಳು ಉಂಟಾಗ್ತವೆ. ಸೊ ಈ ಸೀಳು ಅನ್ನೋದು ಬರೀ ಕೇವಲ ತುಟಿಯಲ್ಲಿ ಮಾತ್ರ ಇರಬಹುದು, ಅಥವಾ ಅಂಗುಳಿನಲ್ಲಿ ಮಾತ್ರ ಇರಬಹುದು, ಅಥವಾ ತುಟಿ ಮತ್ತು ಅಂಗುಳ ಎರಡನ್ನೂ ಸೇರಬಹುದು. ಕೆಲವೊಮ್ಮೆ ಮಕ್ಕಳಲ್ಲಿ ಹೊರಗಿನಿಂದ ಕಾಣಿಸದಂತೆ ಸಣ್ಣ ಒಳಾಂಗಣ ಸೀಳು ಕೂಡ ಇರಬಹುದು. ಸೊ ಇದನ್ನು ನಾವು ಮೊದಲನೇದಾಗಿ ಸರಿಯಾಗಿ ನಾವು ಅರ್ಥ ಮಾಡಿಕೊಂಡು ಯಾವ ರೀತಿ ಚಿಕಿತ್ಸೆ ಕೊಡಬೇಕು ಅನ್ನೋದನ್ನು ನೋಡ್ಕೊಬೇಕು. ಸೊ ಈಗ ನಾನು ಹೇಳ್ದಂಗೆ ಇದು ಯಾರ್ದಪ್ಪ ತಪ್ಪು, ಏನಕ್ಕೆ ಈ ಥರ ಆಯಿತು ಅಂದರೆ ಯಾರ ತಪ್ಪು ಇಲ್ಲ ಇದರಲ್ಲಿ. ಪೋಷಕರದಂತೂ ಡೆಫಿನೆಟ್ಲಿ ಇಲ್ಲ. ಇದರಿಂದ ಏನಾದರೂ ಶಾಪ ಆಗಿ ಬಂದಿದೆಯಾ, ಏನಾಗಿದೆಯಾ, ಇಲ್ಲ. ಇದು ಸಾಮಾನ್ಯವಾಗಿ ಯಾವುದರ ಒಂದು ಅನುವಂಶಿಕ ಅಂಶಗಳು ಹಾಗೂ ಗರ್ಭಾವಸ್ಥೆಯಲ್ಲಿ ಕೆಲವು ಪರಿಸರ ಅಂಶಗಳು ಸೇರಿ ಯಾವುದರ ರೀತಿ ಈ ರೀತಿಯ ತೊಂದರೆಗಳು ಬಂದಿರಬಹುದು. ಸೊ ಈಗ ಇನ್ನೊಂದು ಪ್ರಶ್ನೆ ಏನು ಬರ್ಬೋದು ಅಂದರೆ, ನನ್ನ ಮಗು ಇತರ ಮಕ್ಕಳಂತೆ ಮತ್ತೆ ಸ್ಪಷ್ಟವಾಗಿ ಮಾತನಾಡಲು ಸಾಧ್ಯವೇ? ನೋಡಿ, ಸಮಯಕ್ಕೆ ಸರಿಯಾದ ರೀತಿಯಲ್ಲಿ ನಾವು ಶಸ್ತ್ರಚಿಕಿತ್ಸೆ ಮತ್ತು ನಿಯಮಿತವಾದ ಮಾತಿನ ಚಿಕಿತ್ಸೆ, ಶ್ರವಣ ಆರೈಕೆ ಇವನ್ನೆಲ್ಲ ನಾವು ಪೋಷಕರ ಸಹಕಾರದಿಂದ ನಾವು ತಗೊಳ್ತಾ ಹೋದರೆ ಡೆಫಿನೆಟ್ಲಿ ಈ ಮಕ್ಕಳಲ್ಲಿ ನಾವು ಬಹಳಷ್ಟು ಇಂಪ್ರೂವ್ಮೆಂಟ್ ಕಾಣ್ತೀವಿ ನಾವು. ಸೊ ಮಗುವಿಗೆ ಮೊಟ್ಟ ಮೊದಲಾಗಿ ನಾವು ಕಾಣುವಂಥ ತೊಂದರೆ ಈ ಸೀಳು, ತುಟಿ, ಅಂಗುಳಿನ ಏನಪ್ಪ ಅಂದರೆ ಹಾಲು ಕುಡಿಯೋದ್ರಲ್ಲಿ ತೊಂದರೆ. ಸೊ ತಾಯಿಯ ಹಾಲನ್ನು ಕುಡಿಯಲು ಭಾಳ ಕಷ್ಟ ಆಗ್ತಿರುತ್ತೆ. ಏನಕ್ಕೆ ಇದು ಅಂದರೆ, ಈ ಸೀಳು, ತುಟಿ, ಸೀಳು, ಅಂಗುಳ ಆ ಬೇಕಾಗಿರುವ ಬಾಯಿಯೊಳಗೆ ಬೇಕಾಗಿರುವಂತಹ ಒತ್ತಡ ಅಂದರೆ ಆ ಸಕಿಂಗ್ ಪವರ್ ಏನಿದೆ, ಆ ಸಕಿಂಗ್ ಪವರ್ನ ಕಮ್ಮಿ ಮಾಡಿಬಿಡ್ತದೆ. ಇದರಿಂದ ಆ ಪಾಪ ಹಾಲು ಆ ಮಗು ಸರಿಯಾಗಿ ಸೇವನೆ ಮಾಡೋಕ್ಕಾಗೋದಿಲ್ಲ. ಇದರಿಂದ ಹೀರುವಲ್ಲಿ ಕಷ್ಟವಾಗ್ತಿರುತ್ತೆ, ಹಾಲು ಮೂಗಿನ ಮುಖಾಂತರ ಹೊರಗೆ ಬರಬಹುದು, ಹೆಚ್ಚು ಸಮಯ ತೆಗೆದುಕೊಂಡು ಹಾಲು ಕುಡಿಯೋಕ್ಕೆ ಪ್ರಯತ್ನ ಮಾಡ್ತಿರ್ಬೋದು, ಆಗಾಗ ಕೆಮ್ಮೋದು ಮಗು, ಅಥವಾ ದೇಹದ ತೂಕ ಸರಿಯಾಗಿ ಹೆಚ್ಚಾಗದೇ ಇರಬಹುದು, ಇವೆಲ್ಲ ತೊಂದರೆಗಳು ಬರ್ತವೆ. ಬಟ್ ಇದರಿಂದ ಯಾವುದೇ ರೀತಿ ನಾವು ಆತಂಕ ಪಡುವಂಥದ್ದು ಏನಿಲ್ಲ. ಯಾಕಂದರೆ ವಿಶೇಷ ರೀತಿಯ ಆಹಾರ ನೀಡುವ ವಿಧಾನಗಳು ಇವತ್ತಿನ ದಿನ ನಮಗೆ ಬಂದಿವೆ. ಅಂದರೆ ಬೇರೆ ಬೇರೆ ರೀತಿಯ ಫೀಡಿಂಗ್ ಬಾಟ್ಲ್ಗಳು, ಸ್ಪೆಷಲೈಸ್ಡ್ ಫೀಡಿಂಗ್ ಬಾಟ್ಲ್ಗಳು, ಬೇರೆ ಬೇರೆ ರೀತಿಯ ಏನು ನಿಪ್ಪಲ್ಗಳು, ಇಂಥವೆಲ್ಲ ಬಹಳಷ್ಟು ಬಂದಿದೆ. ಸೊ ಒಂದು ನೀವು ಇದಕ್ಕೆ ಸರಿಯಾದ ಒಂದು ಮಾಹಿತಿಯನ್ನು ಪಡ್ಕೊಂಡ್ರೆ ಆಸ್ಪತ್ರೆಯಲ್ಲಿ ನೀವು ಡೆಫಿನೆಟ್ಲಿ ನೀವು ಇದನ್ನು ಬಹಳಷ್ಟು ನೀವು ಮ್ಯಾನೇಜ್ ಮಾಡ್ಬೋದು. ಇದಾದ ನಂತರ ಮುಂದಕ್ಕೆ ಕಾಣೋದು ಮಾತಿನ ಬೆಳವಣಿಗೆ. ಅಂದರೆ ನಾವೊಂದು ತಪ್ಪು ಕಲ್ಪನೆ ಇಟ್ಕೊಂಡ್ಬಿಟ್ಟಿದ್ದೀವಿ. ಶಸ್ತ್ರಚಿಕಿತ್ಸೆ ಮಾಡಿ ಈ ಹೊಲಿಗೆಯನ್ನು ಹಾಕಿಸಿ ನಾವೆಲ್ಲ ಇದನ್ನು ಸೀಳು ತುಟಿ ಅಂಗಗಳನ್ನು ಸರಿ ಮಾಡ್ಕೊಂಡ್ಬಿಟ್ರೆ ಮಾತಾ

0: ಅದ್ರ ಪಾಡಿಗೆ ಅದೇ ಸರಿ ಹೋಗ್ಬಿಡತ್ತೆ ಅಂತ. ಹಾಗಾಗಬೇಕಂತಿಲ್ಲ, ಯಾಕಂದರೆ ನಾವು ಏನು ಅದಕ್ಕೆ ಬೇಕಾಗಿದೆ ಆ ಬೆಳವಣಿಗೆ, ಅದಕ್ಕೆ ರಿಕ್ವೈರ್ಡ್ ಸ್ಪೀಚ್ ಥೆರಪಿ ಅಂದರೆ ಮಾತಿನ ತರಬೇತಿಯನ್ನು ಕೊಡೋದು ಬಹಳ ಇಂಪಾರ್ಟೆಂಟ್ ಇರುತ್ತೆ. ಯಾಕಂದರೆ ಸೀಳು ತುಟಿ ಅಂಗುಳು ಇರೋ ಮಕ್ಕಳಲ್ಲಿ ಮೂಗಿನ ಧ್ವನಿಯೊಂದಿಗೆ ಮಾತನಾಡುವಂಥದ್ದು ಅಂದರೆ ಹೈಪರ್ ನೇಸಾಲಿಟಿ ಅಂತೀವಿ, ಸೊ ಅದು ಹೆಚ್ಚಾಗಿರುತ್ತೆ. ಮಾತನಾಡುವಾಗ ಗಾಳಿ ಮೂಗಿನಿಂದ ಪದೇ ಪದೇ ಹೊರಬರುವುದು, ಅದರಿಂದ ಮಾತಿನ ಸ್ಪಷ್ಟತೆ ಸರಿಗಿರೋದಿಲ್ಲ, ಕೆಲವು ಅಕ್ಷರಗಳು ಸ್ಪಷ್ಟವಾಗಿ ಉಚ್ಚರಿಸಲು ಕಷ್ಟ ಆಗ್ತಿರುತ್ತೆ. ಅಂದರೆ ಈಗ ಸ ಶ ಟ ತ ಇಂಥ ಮತ್ತು ಕ ಈ ಶಬ್ದಗಳು ಬಹಳ ಕಷ್ಟ ಆಗ್ತಿರ್ತವೆ. ಸೊ ಹಾಗಾಗಿ ಶಸ್ತ್ರಚಿಕಿತ್ಸೆ ಜೊತೆ ನಾವು ಸ್ಪೀಚ್ ಥೆರಪಿ ಅಥವಾ ಮಾತಿನ ತರಬೇತಿ ಕೂಡ ಬಹಳ ಇದರಲ್ಲಿ ಇಂಪಾರ್ಟೆಂಟ್ ಆಗ್ತದೆ. ಮಾತಿನ ನಂತರ ಭಾಷೆಯ ಬೆಳವಣಿಗೆ. ಸೊ ಭಾಷೆಯ ಬೆಳವಣಿಗೆ ಸರಿಯಾಗದೇ ಇದ್ದರೆ ಬರೀ ಮಾತು ಒಂದೇ ಅಲ್ಲ, ಕಲಿಕೆಗೂ ತೊಂದರೆ ಆಗಕ್ಕೆ ಶುರು ಆಗ್ತದೆ. ಸೊ ಇವರಿಗೆ ಬುದ್ಧಿಮಾಂದ್ಯತೆ ಇರಬೇಕು ಅಂತನೇನಿಲ್ಲ, ಯಾಕಂದರೆ ಬಹಳಷ್ಟು ಮಕ್ಕಳು ನಮ್ಮಲ್ಲಿ ಯಾರ ಡಿಪಾರ್ಟ್ಮೆಂಟಲ್ಲಿ ನಾನು ನೋಡ್ತೀನಲ್ಲ, ಮ್ಯಾಕ್ಸಿಮಮ್ ಯಾವುದೇ ರೀತಿ ಬುದ್ಧಿಮಾಂದ್ಯತೆ ಅಥವಾ ಬುದ್ಧಿ ಕೊರತೆ ಇರುವಂಥ ಮಕ್ಕಳಲ್ಲ, ಇವರೆಲ್ಲ ಬೇರೆ ಇತರ ಮಕ್ಕಳಂತೆಯೇ ಅಥವಾ ಅವ್ರಿಗಿಂತನೂ ಹೆಚ್ಚಾಗಿ ಚುರುಕಾಗಿರ್ತಾರೆ. ಸೊ ಈ ಒಂದು ಸೀಳು ತುಟಿ ಮತ್ತು ಸೀಳು ಅಂಗುಳ ಇರೋದರಿಂದ ಮಾತ್ರ ಈ ತೊಂದರೆಗಳು ಬಂದಿರ್ತವೆ ಅವರಿಗೆ. ಇದರಿಂದ ಇನ್ನೊಂದು ಕಷ್ಟ ಬರೋದು ಏನು ಅಂದರೆ ಕಿವಿ ಕೇಳುವ ತೊಂದರೆ ಸಮಸ್ಯೆ ಬರ್ಬೋದು. ಬಹಳ ಜನ ಇದನ್ನು ಏನು ಅಷ್ಟು ಸೀರಿಯಸ್ ಆಗಿ ನೋಡ್ತಾ ಇಲ್ಲ. ಅಂದರೆ ಸಾಮಾನ್ಯವಾಗಿ ಯಾಕೆ ಹೀಗೆ ಆಗ್ತದೆ ಅಂದರೆ, ಈ ಅಂಗುಳಿನ ಸ್ನಾಯುಗಳೇನಿರ್ತವಲ್ಲ ಅದು ನಮ್ಮ ಮಧ್ಯ ಕಿವಿಗೆ ಕನೆಕ್ಟ್ ಮಾಡುವಂಥ ಒಂದು ಟ್ಯೂಬ್ ಇರುತ್ತೆ, ಯು ಸ್ಟೇಷನ್ ಟ್ಯೂಬ್ ಅಂತ ಹೇಳ್ತೀವಿ ನಾವು, ಅದು ಸರಿಯಾಗಿ ಕಾರ್ಯನಿರ್ವಹಿಸಬೇಕು ಅಂದರೆ ಈ ಸ್ನಾಯುಗಳು ಅದು ಎರಡಕ್ಕೂ ಕನೆಕ್ಟ್ ಆಗಿರುತ್ತೆ. ಸೊ ನಾವು ನುಂಗಿದಾಗೆಲ್ಲ ನಮಗೆ ಕಿವಿ ಒಂದ್ಮೇಲೆ ಪಟ್ ಪಟ್ ಅಂತ ಓಪನ್ ಆಗೋದು ನಮಗೆ ಫೀಲ್ ಆಗ್ತದೆ. ಅದೇನಾಗುತ್ತೆ ಅಂದರೆ ಮಧ್ಯ ಕಿವಿಗೆ ಗಾಳಿಯನ್ನು ಕರೆಕ್ಟಾಗಿ ಅದು ಬಿಡ್ತಾ ಇರತ್ತೆ. ಸೊ ಈ ಮಧ್ಯ ಕಿವಿಯಲ್ಲಿ ಗಾಳಿ ಸರಿಯಾಗಿ ಆಡದೇ ಇದ್ದರೆ ಅದರೊಳಗೆ ದ್ರವ ಸಂಗ್ರಹಣ ಆಗಬಹುದು, ಅದರಿಂದ ಸೋಂಕುಗಳು ಬರ್ಬೋದು. ಪದೇ ಪದೇ ಆ ಸೋಂಕುಗಳು ಬಂದು ಏನು ಕೇಳುವ ತೊಂದರೆಗಳು ಮುಂದಕ್ಕೆ ಬಂದು ಅದು ಮುಂದಕ್ಕೆ ಹೆಚ್ಚಾಗ್ತಾ ಹೆಚ್ಚಾಗ್ತಾ ಭಾಷೆ ಕಲಿಕೆ ಮತ್ತು ಇವನ್ ಓದು ಬರೋಕ್ಕೂ ಕೂಡ ತೊಂದರೆ ತರಬಹುದು. ಸೊ ಹಾಗಾಗಿ ಈ ತೊಂದರೆಗಳಲ್ಲಿ ಒಬ್ಬರು ಮಾತ್ರ ಕೆಲಸ ಮಾಡೋದಿಲ್ಲ, ಒಂದು ಇಡೀ ತಂಡನೇ ಕೆಲಸ ಮಾಡುತ್ತೆ. ಸೊ ಮೊದಲನೇದಾಗಿ ಶಸ್ತ್ರಚಿಕಿತ್ಸೆಗೆ ಪ್ಲಾಸ್ಟಿಕ್ ಸರ್ಜನ್ ಅಥವಾ ಪ್ಲಾಸ್ಟಿಕ್ ಶಸ್ತ್ರಚಿಕಿತ್ಸರು ಯಾರಿರ್ತಾರೆ ಅವರು ಮಕ್ಕಳ ತಜ್ಞರು, ENT ದಟ್ ಈಸ್ ಕಿವಿ ಮೂಗು ಗಂಟಲು ತಜ್ಞರು, ಮತ್ತು ವಾಕ್ಶ್ರವಣ ತಜ್ಞರು, ಆಡಿಯೋಲಜಿಸ್ಟ್ ಅಥವಾ ಸ್ಪೀಚ್ ಥೆರಪಿಸ್ಟು, ಮೋಸ್ಟ್ ಇಂಪಾರ್ಟೆಂಟ್ಲಿ ದಂತ ವೈದ್ಯರು, ಆಯಿತಾ. ಸೊ ಅದಲ್ಲದೆ ಸೈಕಾಲಜಿ ಏನು ಮತ್ತು ಸೈಕ್ಯಾಟ್ರಿ ಡಿವಿಷನ್ ಅವರು, ಮತ್ತು ಈ ಒಂದು ನ್ಯೂಟ್ರಿಷನಲ್ ಸ್ಪೆಷಲಿಸ್ಟ್ ಅಂದರೆ ಅವರಿಗೆ ಯಾವುದೇ ರೀತಿ ಪೌಷ್ಟಿಕ ಕೊರತೆ ಆಗಬಾರ್ದು ಅನ್ನೋದಕ್ಕೆ. ಸೊ ಹಾಗಾಗಿ ಇವರೆಲ್ಲರೂ ಕೂಡಿ ಈ ಮಕ್ಕಳ ತೊಂದರೆಗಳಿಗೆ ಒಂದು ಪರಿಹಾರ ನೀಡಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಸೊ ಹಾಗಾಗಿ ಈ ತೊಂದರೆಗೇನು ಅಂದರೆ ಇದಾಯಿತು, ಇದ್ರ ಮುಂದೆ ಏನು ಜೀವನನೇ ಕಟ್ಕೊಳ್ಳೋಕ್ಕಾಗಲ್ಲ ಅನ್ನೋದನ್ನು ಒಂದು ತಪ್ಪು ಪರಿಕಲ್ಪನೆಯನ್ನು ಬಿಟ್ಟು ಇದರಿಂದ ಯಾವ ರೀತಿ ಸರಿಯಾದ ಸಮಯಕ್ಕೆ ನಾವು ಸೂಕ್ತ ಪರಿಹಾರ ಪಡ್ಕೋಬಹುದು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದೇ ಇವತ್ತಿನ ಪ್ರೋಗ್ರಾಮಿನ ಒಂದು ವಿಶೇಷವಾದ ಮಾತು. ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಮೇಡಮ್.
1: ಆತ್ಮೀಯ ಕೇಳುಗರೆ, ಡಾಕ್ಟರ್ ಹೇಳಿದಂತಹ ವಿಷಯಗಳನ್ನೆಲ್ಲ ನೀವು ಕೇಳಿದ್ದೀರಿ. ಈಗ ನಿಮ್ಮ ಕರೆಗಳಿಗೆ ಉತ್ತರ. ಹಲೋ,
2: ನಮಸ್ತೆ ಮೇಡಮ್.
1: ನಮಸ್ತೆ, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತೀರಿ?
2: ನಾವು ಕಲಬುರಗಿ ಜಿಲ್ಲೆ ಜವರ್ಗಿ ತಾಲೂಕು ಇಜೇರಿ ಗ್ರಾಮದಿಂದ ಸಾಜನ್ ಪಟೇಲ್ ಅಂತ. ಮಾಲಾ ಮೇಡಮ್ ನಮಸ್ಕಾರ.
1: ನಮಸ್ತೆ ಪಟೇಲ್, ಉತ್ತರ ಹೇಳ್ತಾರೆ ಕೇಳ್ರಿ.
2: ಒಳ್ಳೇದು,
0: ಹೇಳಿ ಸರ್, ಪ್ರಶ್ನೆ ಹೇಳಿ ಸರ್.
2: ಸರ್ ಸರ್ ನಮಸ್ತೆ, ಯಾಸಿನ್ ಸರ್ ನಮಸ್ತೆ.
0: ನಮಸ್ತೆ ಸರ್.
2: ಸರ್ ನನ್ನ ಪ್ರಶ್ನೆ ಏನಂದ್ರೆ, ಈಗ ಈಗ ಒಂದು ಮಗು ಚಿಕ್ಕ ಮಗು ಇರುತ್ತೆ, ಸೀಳು ತುಟಿ ಇರುತ್ತಲ್ಲ, ಅದಕ್ಕೆ ಶಸ್ತ್ರಚಿಕಿತ್ಸೆ ಮಾಡಿದ್ಮೇಲೆ ಮತ್ತೆ ಅದು ಸೀಳು ತುಟಿ ಆಗಲ್ವಾ ಅಂತ ನನ್ನ ಪ್ರಶ್ನೆ.
0: ಅಂದ್ರೆ ಮತ್ತೆ ಆ ಸೀಳು ಬಿಟ್ಕೊಂಬಹುದಾ ಅಂತ ನೀವು ಪ್ರಶ್ನೆ ಕೇಳ್ತಿದ್ದೀರಿ? ಚಾನ್ಸಸ್ ಇರುತ್ತೆ. ಹಾ ಸರ್, ಸರ್ ಚಾನ್ಸಸ್ ಇರುತ್ತೆ, ಯಾಕಂದ್ರೆ ಅದನ್ನ ಸೀಳನ್ನ ಶಸ್ತ್ರಚಿಕಿತ್ಸೆ ಮುಖಾಂತರ ಸರ್ಜರಿ ಮಾಡಿದ್ಮೇಲೆ ಅದಕ್ಕೆ ತುಂಬಾ ಸೂಕ್ಷ್ಮವಾಗಿ ನೋಡ್ಕೊಬೇಕಾಗತ್ತೆ ಸರ್. ಸೊ ಹಂಗಾಗಿ ಅದನ್ನ ಸರಿಯಾಗಿ ಕೇರ್ ತಗೊಳ್ಳದೆ ಇದ್ರೆ ಆತರ ಮತ್ತೆ ರಿಪೀಟ್ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಅದು ತುಂಬಾ ಕಾಮನ್ ಏನಲ್ಲ, ಅಂದರೆ ತುಂಬ ಸ್ಪೆಸಿಫಿಕ್ ಕೇಸಸ್ ಅಲ್ಲಿ ಆಗುತ್ತೆ. ಬಟ್ ಅದನ್ನು ಮತ್ತೆ ರೀಕರೆಕ್ಷನ್ ಮಾಡಿ ಅದನ್ನು ಮತ್ತೆ ಸರಿಪಡಿಸ್ಬೋದು ಸರ್.
2: ಸರಿಯಾಗಿ ನಾವು ನೋಡಿಕೊಂಡ್ರೆ ಅದು ಆಗಲ್ಲ, ಒಂದು ವೇಳೆ ಏನಾದರೂ ಇದರಲ್ಲಿ ಸ್ಟ್ರೆಸ್ ಆದರೆ ಆಗ್ಬೋದು ಅಂತ ನೀವು ಹೇಳ್ತಾ ಇದ್ದೀರಿ?
0: ಕರೆಕ್ಟ್ ಕರೆಕ್ಟ್ ಸರ್.
2: ಸರ್, ಈಗ ಇದು ಈಗ ನಾವು ಪ್ರೈವೇಟಲ್ಲಿ ಬೇರೆ ಕಡೆ ಮಾಡಿಸ್ಕೊಂಡ್ರೆ ಖರ್ಚು ಎಷ್ಟು ಆಗ್ಬೋದು?
0: ಖರ್ಚು, ಹಾ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಯಾಕಂದ್ರೆ ನೋಡಿ, ಈ ತೊಂದರೆಗಳು ಬಹಳ ದೀರ್ಘಾವಧಿ ನಡೆಯುತ್ತವೆ. ಸೊ ಅಂಥ ಟೈಮಲ್ಲಿ ಖರ್ಚು ಬಹಳ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಒಂದು ನೀವು ತಿಳ್ಕೊಬೇಕಾಗಿರೋದೇನು ಅಂದರೆ, ಈ ಕ್ಲಿಫ್ಟ್ ಲಿಪ್ ಆ್ಯಂಡ್ ಪ್ಯಾಲೆಟ್ಗೆ ಬಹಳಷ್ಟು ಸಂಸ್ಥೆಗಳು ಇವಾಗ ಭಾರತದೊಳಗೆ ಬಂದ್ಬಿಟ್ಟಿದೆ. ಅದರಲ್ಲಿ ಒಂದು ಸ್ಮೈಲ್ ಟ್ರೈನ್ ಪ್ರಾಜೆಕ್ಟ್ ಅಂತ ಇದೆ ಸರ್. ಇದು ಅಮೇರಿಕದ್ದು ಸ್ಮೈಲ್ ಟ್ರೈನ್.

0: ಪ್ರಾಜೆಕ್ಟ್ ಏನಿದೆ ಇಂಡಿಯಾದಲ್ಲಿ ಬಹಳಷ್ಟು ಹಾಸ್ಪಿಟಲ್ಸ್ ಜೊತೆ ಟೈಅಪ್ ಮಾಡಿಕೊಂಡಿದೆ. ಮೋಸ್ಟ್ ಇಂಪಾರ್ಟೆಂಟ್ಲಿ ನಮ್ಮ SDM ಹಾಸ್ಪಿಟಲ್ ಮುಖಾಂತರ ನಾವು 11,000 ಹೆಚ್ಚು ಮಕ್ಕಳಿಗೆ ಫ್ರೀಯಾಗಿ ಈ ಸರ್ಜರಿ ಕೂಡ ಮಾಡಿಕೊಟ್ಟಿದ್ದೀವಿ. ಅದಲ್ಲದೆ ಈ ಸರ್ಜರಿ ಅಲ್ಲದೆ ಮತ್ತೆ ಪದೇ ಪದೇ ಇದರಲ್ಲಿ ಬೇರೆ ಬೇರೆ ಸ್ಟೇಜಸ್ಸಲ್ಲಿ ಸರ್ಜರಿ ಆಗುತ್ತೆ. ಇದು ಒಂದೇ ಸತಿ ಹೊಲಿಗೆ ಹಾಕೋದಂತಲ್ಲ ಸರ್, ಇದು ಮಗು ಹೇಗೆ ಬೆಳೀತಾ ಹೋಗುತ್ತೆ, ಅದ್ರ ಮುಖ ಹೇಗೆ ಬೆಳೀತಾ ಹೋಗುತ್ತೆ, ಅದ್ರ ಪ್ರಕಾರ ಸ್ಟೇಜ್ ವೈಸ್ ಅದನ್ನು ಮಾಡ್ತಾರೆ. ಸೊ ಶಸ್ತ್ರಚಿಕಿತ್ಸೆ, ದಂತ ಚಿಕಿತ್ಸೆ, ನ್ಯೂಟ್ರಿಷನ್, ವಾಕ್ ಮತ್ತು ಶ್ರವಣ ತರಬೇತಿ, ಅದಕ್ಕೆ ಏನು ಬೇಕಾಗಿತ್ತೆ, ಇದೆಲ್ಲನೂ ಕೂಡ ಆ ಮಗು ಒಮ್ಮೆ ಸ್ಮೈಲ್ ಟ್ರೈನ್ ಪ್ರಾಜೆಕ್ಟ್ ಒಳಗೆ ಬಂದರೆ ಅಷ್ಟು ಕೂಡ ಫ್ರೀ ಆಗುತ್ತೆ ಸರ್. ಅದು
1: ಅಂದ್ರೆ SDM ಆಸ್ಪತ್ರೆಗೆ ಹೋದ್ರೆ ಫ್ರೀ ಆಗುತ್ತೆ?
0: ಖಂಡಿತ ಆಗುತ್ತೆ, ಖಂಡಿತ ಆಗುತ್ತೆ. ಅದು ಬರೀ ಒಂದೇ ಸತಿಗಲ್ಲ, ಆ ಮಗು ಏನು 13-14 ಇಯರ್ಸ್ ಆಗೋವರೆಗೂ ಕೂಡ ಆ ಮಗುಗೆ ಏನೇನು ರಿಕ್ವೈರ್ಮೆಂಟ್ ಬೇಕಾಗುತ್ತೆ ಅದು ಫ್ರೀ ಆಫ್ ಕಾಸ್ಟ್ ಆಗುತ್ತೆ ಸರ್. ಅದು
1: ತುಂಬಾ ಧನ್ಯವಾದಗಳು ಸರ್.
0: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್.
2: ಹಲೋ, ನಿಮ್ಮ ರೇಡಿಯೋ ಸೆಟ್ ಅನ್ನ ದೂರಿಟ್ಟು ಪ್ರಶ್ನೆ ಕೇಳಬೇಕು.
3: ಹಲೋ,
2: ಹಲೋ, ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತೀರಿ?

0: ಕೂಡ ಆ ಮಗುವಿಗೆ ಏನೇನು ರಿಕ್ವೈರ್ಮೆಂಟ್ ಬೇಕಾಗತ್ತೆ ಅದು ಫ್ರೀ ಆಫ್ ಕಾಸ್ಟ್ ಆಗುತ್ತೆ ಸರ್. ಅದು
1: ತುಂಬ ಧನ್ಯವಾದಗಳು ಸರ್.
0: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್.
2: ಹಲೋ,
3: ಹಲೋ,
2: ನಿಮ್ಮ ರೇಡಿಯೋ ಸೆಟ್ಟನ್ನು ದೂರಿಟ್ಟು ಪ್ರಶ್ನೆ ಕೇಳಬೇಕು.
3: ಹಲೋ,
2: ಹಲೋ, ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತೀರಿ? ಹಲೋ, ಹಲೋ, ಎಸ್ಟಿಎಂ ಆರೋಗ್ಯ ಸಂವಾದ.
4: ನಮಸ್ತೆ ಮೇಡಮ್.
2: ನಮಸ್ತೆ, ತಮ್ಮ ಹೆಸರು?
4: ನಾನು ಸುಳದಿಂದ ನಿಮಿತ್ತ ಕೇಳಬಹುದು, ಹೇಳ್ರಿ ಮೇಡಮ್.
2: ನಿಮ್ ಪ್ರಶ್ನೆ ಕೇಳ್ರಿ.
4: ಅಂದ್ರೆ ಮೇಡಮ್, ಈಗ ಗರ್ಭದಲ್ಲಿ ಸೀಳು ತುಟಿ ಆಗ್ತದಂದ್ರಲ್ರಿ, ಅದ್ರ ಬಗ್ಗೆ ಒಟ್ಟು ವಿವರಣೆ ಕೊಡ್ತೀರಿ?
0: ನಾ ಹೇಳ್ತೇನೆ. ಈಗ ಏನಂದ್ರೆ, ಈಗ ನೋಡಿ, ಗರ್ಭದಲ್ಲಿದ್ದಾಗ ಮಗು ಬೆಳವಣಿಗೆ ಹೇಗಾಗ್ತದೆ ಅನ್ನೋದನ್ನು ಸ್ವಲ್ಪ ನಾವು ಅರ್ಥ ಮಾಡ್ಕೋಬೇಕು. ಸೊ ಹಂತ ಹಂತವಾಗಿ ಒಂದೊಂದು ಪಾರ್ಟ್ ಡೆವಲಪ್ ಆಗ್ತಾ ಶುರುವಾಗುತ್ತೆ. ಹಾಗೆ ಮುಖ ಅಥವಾ ಫೇಸ್ ಏನಿದೆ ಅದು ಡೆವಲಪ್ ಆಗಬೇಕಾದ್ರೆ ಬೇರೆ ಬೇರೆ ಪಾರ್ಟ್ಗಳು ಬಂದು ಸೇರಿ ಆ ಮುಖದ ಒಂದು ಏನೋ ಒಂದು ಕಂಪ್ಲೀಟ್ ಫಾರ್ಮೇಷನ್ ಆಗುತ್ತೆ. ಅದಾಗಬೇಕಾದ್ರೆ ಬಾಯಿ ಒಳಗೆ ಇದು ಇರುವಂಥ ನಾವೇನಂತೀವಿ ನಾವು ಅಂಗುಳ ಮತ್ತು ತುಟಿ ಈ ಭಾಗ ಯಾವಾಗ ಸೇರಬೇಕಾಗಿರುತ್ತೆ, ಯಾವ್ದಾರ ಒಂದು ಜೆನೆಟಿಕ್ ಪ್ರಾಬ್ಲಮಿಂದ ಅಥವಾ ಬೇರೆ ಯಾವ್ದಾರ ಒಂದು ಪ್ರಾಬ್ಲಮಿಂದ, ಅಂದರೆ ಒಂದು ಬೈ ಚಾನ್ಸ್ ಅಲ್ಲಿ
4: ತಾಯಿ ಆರೋಗ್ಯ ದೃಷ್ಟಿಯಿಂದ ಅಂತಿರೋ ಏನು?
0: ತಾಯಿ ಆರೋಗ್ಯ ದೃಷ್ಟಿಯಿಂದನೇ ಆಗ್ಬೇಕಂತಿಲ್ಲ ಸರ್, ಯಾವ್ದಾರ ಒಂದು ಜೆನೆಟಿಕ್ ಪ್ರಾಬ್ಲಮ್
4: ಕಾರಣದಿಂದ ಆಗುತ್ತದೆ
0: ಅಂದ್ರೆ, ಈಗ ಮಗುದು ಈಗ ಮಗು ಒಂದು ಬೆರಳನ ಬೈ ಚಾನ್ಸ್ ಆ ಜಾಗದಲ್ಲಿ ಇಟ್ಕೊಂಡ್ಬಿಟ್ಟಿದೆ, ಎಲ್ಲಿ ಬಂದು ಇದು ಎರಡು ಆರ್ಚಸ್ ಅಂದ್ರೆ ಫೇಷಿಯಲ್ ಆರ್ಚಸ್ ನಾವೇನು ಹೇಳ್ತೀವಿ ಅದು ಏನು ಜಾಯ್ನ್ ಆಗಬೇಕಾಗಿರುತ್ತೆ, ಅಂತ ಟೈಮಲ್ಲಿ ಆ ಮಗು ಬೆರಳೇನಾದ್ರು ಅಡ್ಡ ಬಂದಿರಬಹುದು, ಅಥವಾ ಅದಕ್ಕೆ ಆ ಟೈಮಲ್ಲಿ ಒಂದೊಂದು ಮೂಮೆಂಟ್ ಬರುತ್ತೆ ಸರ್, ಆ ಮಸಲ್ಸ್ ಬಂದು ಜಾಯ್ನ್ ಆಗಿ ಅದು ಒಂದು ಫೇಸ್ ಕ್ರಿಯೇಟ್ ಆಗುವಂಥದ್ದು. ಸೊ ಅಲ್ಲಿ ಏನಾದ್ರು ಜೆನೆಟಿಕಲಿ ಏನಾದ್ರು ಇಶ್ಯೂ ಬಂತು ಅಂದ್ರೂ ತಾಯಿಗೆ ಏನು ತೊಂದರೆ ಇಲ್ಲದೆ ಇದ್ರೂ ಸಹ ಈ ತರ ಒಂದು ಕ್ಲೆಫ್ಟ್ ಲಿಪ್ ಅಂಡ್ ಪ್ಯಾಲೆಟ್ ಬರಬಹುದು ಸರ್. ಅದು
4: ಅದಕ್ಕೆ ಏನ್ ತಿಳ್ಕೊಂತಾರ, ಆರೋಗ್ಯ ದೃಷ್ಟಿನೋ ಏನೋ, ತಾಯಿ ಆರೋಗ್ಯದಲ್ಲಿ ತೊಂದರೆ ಇತ್ತರ ಆಗತ್ತೆ ಏನೋ ಅಂತ ನಾನು ಕೇಳ್ಬೇಕಂತ.
0: ಅಂದ್ರೆ ತಾಯಿಗೆ ಸರಿಯಾದ ರೀತಿ ಪೌಷ್ಟಿಕಾಂಶ ಸಿಗದೆ ಇದ್ರೇನು ಆಗಬಹುದು ಸರ್. ಅದು ಒಂದು
4: ನೀವು ಒಂದು ಶಬ್ದ ಬಳಸಿರಿ, ಜನ್ಮ ಜಾತ ಅಂತ ಬಳಸಿರಿ ಪೀಟಿಗೆ ಒಳಗ. ಅದಕ್ಕೆ ಜನ್ಮ ಜಾತ ಅಂದ್ರೆ ಎಲ್ಲರಿಗೂ ಅನವಶ್ಯವಿಲ್ಲ ಇದು.
0: ಇಲ್ಲ ಇಲ್ಲ, ಜನ್ಮ ಜಾತ ಅಂತ ಯಾಕಂತಾರೆ ಅಂತಂದ್ರೆ ಅದು ಹುಡ್ದಾಗ್ಲಿಂದಾನೆ ಈ ಪ್ರಾಬ್ಲಮ್ ಇರ್ತದೆ ಸರ್. ಇದು ಮತ್ತೆ ಮುಂದಕ್ ಬಂದು ಆಗುವಂತಲ್ಲ ಇದು.
4: ಅಂದ್ರೆ ಈ ತಾಯಿ ಗರ್ಭದೊಳಗ ಅದು ಕೆಲವೊಂದ್ ಇದರ ತೊಂದರೆಯಿಂದ ಆಗ್ಬಹುದು ಅಂತಾರ.
0: ಆಗ್ಬಹುದು, ಆಗ್ಬಹುದು ಅಂದ್ರೆ, ಬಟ್ ಮೇಜರ್ ಇಶ್ಯೂಸ್ ಅದರಿಂದ ಅಲ್ಲ ಸರ್, ಇದು ಜೆನೆಟಿಕ್ ಇಶ್ಯೂಸ್ ಜಾಸ್ತಿ ಆಗ್ತದೆ ಸರ್.
4: ಜೆನೆಟಿಕ್ ಅಂತೀರಿ?
0: ಹೌದು ಸರ್.
4: ಆಯ್ತು, ಥ್ಯಾಂಕ್ ಯು ಸರ್.
0: ಥ್ಯಾಂಕ್ ಯು
2: ಸರ್. ಇಲ್ಲಿಗೆ ಒಂದು ಹೇಳಬೇಕು ನಮ್ಮೆಲ್ಲ ಕೇಳುಗರಿಗೆ, ನೀವು ಬಹಳ ಮಂದಿಗೆ ಜೆನೆಟಿಕ್ಸ್ ಅನುವಂಶೀಯತೆ ಅಂದಾಗ ತಂದೆ ಮತ್ತು ತಾಯಿ ಇಬ್ಬರಿಂದ ಆ ಜೀನ್ಸ್ಗಳು ಬಂದಿರ್ತಾವ. ಬಹಳ ಮಂದಿ ತಾಯಿಗೆ ದೂಷಣೆ ಮಾಡೋದು ಜಾಸ್ತಿ. ನೀವು ಕೇಳುಗರಿಗೆ ಹೇಳಬೇಕು.
0: ಹಾಂ, ಇದನ್ನು ಸ್ವಲ್ಪ ನಾನು ಎಕ್ಸ್ಪ್ಲೇನ್ ಮಾಡ್ಬೇಕಂದ್ರೆ, ಈಗ ನೋಡಿ, ಯೂಶ್ವಲಿ ನಾವು ಆದಷ್ಟು ಸಂಬಂಧದಲ್ಲೇ ಮದುವೆಯಾಗೋದು ಬೇಡ ಅಂತ ನಾವು ಸಜೆಸ್ಟ್ ಮಾಡ್ತೀವಿ. ಯಾಕೆ ಅಂತಂದರೆ ಜೆನೆಟಿಕಲಿ ಸುಮಾರು ಡಿಸ್ಟಾರ್ಡರ್ಸ್ ಬರ್ತವೆ. ಅಂದರೆ ಒಂದೇ ಫ್ಯಾಮಿಲಿ ಅಥವಾ ಹತ್ತಿರ ಸಂಬಂಧದಿಂದ ಮದುವೆ ಆಗಿದ್ರೆ ಸೊ ಬಹಳಷ್ಟು ಜೆನೆಟಿಕಲಿ, ಈಗ ಅರ್ಧ ಕೋಡ್ ತಂದೆಯಿಂದ ಅರ್ಧ ಕೋಡ್ ತಾಯಿಯಿಂದ ಬಂದಿರುತ್ತೆ. ಸೊ ಅದು ಒಂದಕ್ಕೊಂದು ಸೇರಬೇಕಾದ್ರೆ ಅಲ್ಲಿ ಬಹಳಷ್ಟು ಇದು ಇಲ್ಲ ಡಿಲೀಟ್ ಆಗ್ಬೋದು ಅಥವಾ ಜಾಯಿನ್ ಆಗ್ಬೋದು ಅಥವಾ ಏನೋ ಒಂದು ಏನೋ ಪ್ರಾಬ್ಲಮ್ಗಳು ಬರ್ಬೋದು. ಇದೆಲ್ಲ ಜೆನೆಟಿಕ್ ಮ್ಯೂಟೇಷನ್ಸ್ ಅಂತ ಹೇಳ್ತೀವಿ ಅಥವಾ ಜೆನೆಟಿಕ್ ಪ್ರಾಬ್ಲಮ್ಸ್ ಅಂತ ಹೇಳ್ತೀವಿ. ಇದು ಯಾವಾಗ ಹೆಚ್ಚಾಗತ್ತೆ ಅಂದರೆ ಫ್ಯಾಮಿಲಿಯೊಳಗೆ ಅಥವಾ ಕಸಿನ್ಸಲ್ಲಿ ಅಥವಾ ಏನು ತುಂಬ ನಿಯರ್ ಬೈ ರಿಲೇಷನಲ್ಲಿ ಮದುವೆ ಆಗುವಂಥ ಸಂದರ್ಭಗಳಲ್ಲಿ ಇದು ಹೆಚ್ಚಾಗ್ತಾ ಹೋಗುತ್ತೆ. ಸೊ ಇದನ್ನು ನಾವು ತಡಿಬಹುದು ಅಂತಂದರೆ ಆದಷ್ಟು ದೂರ ಸಂಬಂಧದಿಂದ ನೋಡಿ ನಾವು ಮದುವೆಗಳು ಮಾಡಿಕೊಂಡ್ರೆ ಯಾವುದೇ ರೀತಿ ತಂದೆ ತಾಯಿಗೆ ಹೆಲ್ತ್ ಇಶ್ಯೂ ಇಲ್ಲದೇ ಇದ್ದರೂ ಕೂಡ ಈ ಪ್ರಾಬ್ಲಮ್ ಬರಬಹುದು. ಸೊ ಹಾಗಾಗಿ ಫ್ಯಾಮಿಲಿಗಳಲ್ಲಿ ನಾವು ಇದನ್ನು ಅರ್ಥ ಮಾಡ್ಕೋಬೇಕು, ದೂರ ಸಂಬಂಧದಲ್ಲಿ ಮದುವೆ ಮಾಡೋದು
2: ಅಂದ್ರೆ ಹೊಸ ಸಂಬಂಧದಲ್ಲಿ ಒಳ್ಳೇದಂತೀರಿ.
0: ಹೌದು,
2: ಮತ್ತೆ ಕೇವಲ ತಾಯಿ ಎಲ್ಲದಕ್ಕೂ ಕಾರಣ ಆಗುದಿಲ್ಲ,
0: ತಂದೆಯಿಂದಲೂ
2: ಗುಣಾಣುಗಳು ಜೀನ್ಗಳು ಬಂದಿರಬಹುದು.
0: ಬರಬಹುದು, ಖಂಡಿತ ಬರಬಹುದು.
2: ಹಲೋ,
5: ಹಲೋ,
2: ಹಲೋ, ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತೀರಿ? ಕುಲಕರ್ಣಿ ಅವರ ಕೇಳ್ರಿ ಪ್ರಶ್ನೆ.
5: ಈಗ ಸೀಳು ತುಟಿಯ ಬಗ್ಗೆ ನಾವು ಅಲಕ್ಷ್ಯ ಮಾಡಿದರೆ ಅದು ಮಗುವಿನ ಜೀವಕ್ಕೆ ಅಪಾಯ ಆಗ್ಬಹುದು.
2: ಇದು ಜೀವಕ್ಕೆ ಅಪಾಯ ಏನು ಅಂತ ಕೇಳ್ತಾರೆ ಸರ್.
0: ಹಾಂ, ಜೀವಕ್ಕೆ ಅಪಾಯ ಅಂತಂದರೆ ಅಂಥ ಸೀರಿಯಸ್ ಇಶ್ಯೂ ಏನು ಬರೋದಿಲ್ಲ ಸರ್. ಬಟ್ ಒಂದೇನಂದರೆ ಅವರಿಗೆ ಆಹಾರ ಸೇವನೆ ಮಾಡಬೇಕಾದ್ರೆ ಹಾಲು ಕುಡಿಬೇಕನ್ನ ಹೇಳಿದ್ನಲ್ಲ, ಸೊ ಅಂಥ ಟೈಮಲ್ಲಿ ಅವರಿಗೆ ಸರಿಯಾಗಿ ನುಂಗಕ್ಕಾಗದೆ ಇರೋದು ಅಥವಾ ನಾವು ಸರಿಯಾದ ರೀತಿಯಲ್ಲಿ ನಾವು ಹಾಲು ಕುಡ್ಸೋಕ್ಕಾಗದೇ ಇದ್ದಾಗ ಆ ಹಾಲಿನ ಅಂಶ ಅಥವಾ ನೀರಿನ ಅಂಶ ನಾವು ಏನು ಕೊಡ್ತಾ ಇದ್ದೀವಿ ಆಹಾರದ ಅಂಶ, ಅದು ಅವರ ಉಸಿರಾಟದ ಏನು ತೊಂದರೆಗಳು ಉಂಟು ಮಾಡ್ಬೋದು. ಅದರಿಂದ ಬೇಕಾದ್ರೆ ಏನಾದ್ರು ಜೀವಕ್ಕೆ ತೊಂದರೆ ಆಗ್ಬೋದೇ ಹೊರತು ಬೇರೆ ಏನು ಅಂಥ ಅಪಾಯ ಏನು?

0: ಆಗೋದಿಲ್ಲ. ಒಮ್ಮೊಮ್ಮೆ ಏನಾಗ್ತದೆ, ಇಂಥ ಮಕ್ಕಳಲ್ಲಿ ಬೇರೆ ತೊಂದರೆಗಳೂ ಬರ್ಬೋದು, ಅಂದರೆ ಹಾರ್ಟ್ ರಿಲೇಟೆಡ್ ಇಶ್ಯೂಸು ಅಥವಾ ಬೇರೆ ಡೆವಲಪ್ಮೆಂಟಲ್ ಇಶ್ಯೂಸು ಬರಬಹುದು. ಹಾಗಾಗಿ ಸರಿಯಾದ ರೀತಿಯಲ್ಲಿ ನಾವು ಪರೀಕ್ಷೆ ಮಾಡಿಸ್ಕೊಬೇಕು. ಅಂದರೆ ಸೀಳು ತುಟಿ ಸೀಳು ಅಂಗಳ ಒಂದೇ ಅಲ್ಲ, ಬೇರೆ ಕಡೆ ಏನಾದರೂ ಬೆಳವಣಿಗೆ ತೊಂದರೆನೂ ಬಂದಿದೆಯಾ ಅನ್ನೋದನ್ನು ನೋಡ್ಕೊಬೇಕಾಗ್ತದೆ ನಾವು ಆಸ್ಪತ್ರೆಯಲ್ಲಿ. ಆವಾಗ ನಾವು ಈ ಏನು ಜೀವದ ತೊಂದರೆನ ನಾವು ತಿಳ್ಕೊಬೋದು. ಸರ್ ಥ್ಯಾಂಕ್ ಯು.
1: ಹಲೋ, ನಿಮ್ಮ ರೇಡಿಯೋ ಸೆಟ್ ದೂರಿಟ್ಟು ಪ್ರಶ್ನೆ ಕೇಳಬೇಕು. ಹಲೋ
2: ಹಲೋ, ನಮಸ್ಕಾರ ಮ್ಯಾಮ್, ನಾನು ಬೆಳಗಾವಿಯಿಂದ ಮಾತಾಡ್ತಾ ಇರೋದು, ಶಾಂಭವಿ ಅಂತ.
1: ಶಾಂಭವಿ ಅವರ ಪ್ರಶ್ನೆ ಕೇಳ್ರಿ.
2: ನಮಸ್ಕಾರ ರೀ ಸರ್, ನನ್ನ ಮಗ ಇವಾಗ 3 months ಅವನು ಹುಟ್ಟ್ರಿ. ಹಿ ಹ್ಯಾಸ್ ಓನ್ಲಿ ಕ್ಲೆಫ್ಟ್ ಪ್ಯಾಲೆಟ್.
0: ಓಕೆ.
2: ಸೊ ಆಮೇಲೆ ಅವ್ರಿಗೆ ಎಲ್ಲ ಟೆಸ್ಟ್ ENT ಕನ್ಸಲ್ಟ್ ಮಾಡಿದ್ವಿ, ಎಲ್ಲಾರನ್ನು ಕನ್ಸಲ್ಟ್ ಮಾಡಿದ್ವಿ. ಅವ್ರಿಗೆ ಕಂಡಕ್ಟಿವ್ ಇಯರಿಂಗ್ ಲಾಸ್ ಬೇರೆ ಇದೆ ಅಂತ ಹೇಳಿದ್ರು.
0: ಓಕೆ.
2: ಸೊ ಇದು ಕ್ಲೆಫ್ಟ್ ಪ್ಯಾಲೆಟ್ ಸರ್ಜರಿ ಆದ್ಮೇಲೆ ಇದು ಕಡಿಮೆ ಆಗುತ್ತಾ ಹೆಂಗೆ ಅಂತ, ಹಿಯರಿಂಗ್ ಲಾಸ್?
0: ಈಗ ಸರ್ಜರಿ ಆಗಿಲ್ಲ ಅಲ್ವಾ ಇನ್ನ?
2: ಇನ್ನೂ
0: ಇಲ್ಲ. ಮೇಡಮ್, ಈಗ ಆಸ್ ಐ ಸೆಡ್, ಅವ್ರಿಗೆ ಈಗ ನೀವು ಏನು ಫೀಡ್ ಮಾಡ್ತಾ ಇದ್ದೀರಾ? ಸೊ ಯೂಶ್ವಲಿ ಈ ಯೂಸ್ಟೇಷನ್ ಟ್ಯೂಬ್ ಅಂತ ನಾನು ಏನು ಹೇಳಿದೆ ನಿಮಗೆ, ಸೊ ನಮ್ಮ ಗಂಟ್ಲಿಂದ ಕಿವಿಗೆ ಅದು ಒಂದು ವೆಂಟಿಲೇಷನ್ ಸಿಸ್ಟಮ್ ಅದು. ಸೊ ಅದು ಯೂಶ್ವಲಿ ಇಷ್ಟು ಸಣ್ಣ ಮಕ್ಕಳಲ್ಲಿ ಅದು ಸ್ಟ್ರೇಟ್ ಇರುತ್ತೆ, ಆಯಿತಾ? ಅದೊಂದು ಸ್ವಲ್ಪ ಈಗ ಓಪನ್ ಇರುತ್ತೆ. ಸೊ ಈಗ ಅವನು ಏನು ಫೀಡ್ ತೊಗೋತಿದ್ದಾನೆ ಅದರಿಂದ ಬಹುಶಃ ಅದು ಕಿವಿ ಒಳಗೆ ಹೋಗ್ತಿದೆ. ಬಿಕಾಸ್ ಆಫ್ ದ್ಯಾಟ್ ಅವನಿಗೆ ಸ್ವಲ್ಪ ಇದು ಕಂಡಕ್ಟಿವ್ ಪೆಥಾಲಜಿ ಬಂದಿರೋದು. ಕಂಡಕ್ಟಿವ್ ಈಸ್ ರಿಲೇಟೆಡ್ ಟು ಇನ್ಫೆಕ್ಷನ್, ಅಂದರೆ ಯಾವುದೇ ರೀತಿ ಒಂದು ಮಿಡಲ್ ಇಯರಲ್ಲಿ ಇನ್ಫೆಕ್ಷನ್ ಆದರೆ ಇದನ್ನು ಕಂಡಕ್ಟಿವ್ ಅಂತ ಹೇಳ್ತೀವಿ, ಮಿಡ್ಲ್ ಇಯರ್ ಅಥವಾ ಎಕ್ಸ್ಟರ್ನಲ್ ಇಯರಲ್ಲಿ. ಸೊ ಇದು ಇಷ್ಟು ಸಣ್ಣ ಮಕ್ಕಳಲ್ಲಿ ಇದು ಟೆಂಪೊರರಿ ಆಗಬಹುದು. ಸೊ ನೀವೇನು ಮಾಡಬೇಕಾಗತ್ತೆ, ಇದನ್ನು ನೀವು ENT ಜೊತೆ ಕರೆಕ್ಟಾಗಿ ಫಾಲೋ ಅಪ್ ಮಾಡ್ಕೊತಾ ಹೋಗಿ, ನೀವು ರಿಪೀಟೆಡಾಗಿ ಅದನ್ನು ನೀವು ಇವ್ಯಾಲ್ಯುಯೇಟ್ ಮಾಡಿಸ್ಕೋತಾ ಇರಿ. ಎವ್ರಿ 3 to 6 months ನೀವು ಅದನ್ನು ಫಾಲೋ ಅಪ್ಪಲ್ಲಿ ಇಟ್ಕೊಬೇಕು. ಒನ್ಸ್ ಸರ್ಜಿಕಲ್ ಕರೆಕ್ಷನ್ಸ್ ಆದಮೇಲೂ ಕೂಡ ಇದು ನಿಮ್ಗೆ ಸ್ವಲ್ಪ ಸಮಯ ನಿಮ್ಗೆ ಇದು ಕಾಡಿಸುತ್ತಿದ್ದು, ಯಾಕಂದರೆ ಈ ಯೂಸ್ಟೇಷನ್ ಟ್ಯೂಬ್ದು ಏನಿದೆ ಇದಿನ್ನೂ ಮಕ್ಕಳು ಒಂದು ಅರೌಂಡ್ 10 ಇಯರ್ಸ್ಗೆ ಬರೋವರೆಗೂ ಕೂಡ ಇದರದ್ದು ಪೇಟೆನ್ಸಿ ಇರುತ್ತೆ, ಅಂದರೆ ಇದು ಸ್ಟ್ರೇಟ್ ಇರುತ್ತೆ. ಸೊ ಹಾಗಾಗಿ ರಿಪೀಟೆಡ್ ಚಾನ್ಸಸ್ ಆಫ್ ಇಯರ್ ಇನ್ಫೆಕ್ಷನ್ಸ್ ಇರುತ್ತೆ, ಇದೊಂದು ರಿಸ್ಕ್ ಇದೆ. ಸೊ ಹಾಗಾಗಿ ಇದು ಏಕದಮ್ ರಿವರ್ಟ್ ಮಾಡ್ಲಿಕ್ಕೆ ಆಗಲಿಲ್ಲ ಅಂದರೂ ನೀವು ಇದನ್ನು ಮ್ಯಾನೇಜ್ ಮಾಡ್ಕೋಬೇಕಾಗತ್ತೆ ವಿತ್ ದ ಹೆಲ್ಪ್ ಆಫ್ ENT ಆ್ಯಂಡ್ ಯುವರ್ ಆಡಿಯೋಲಜಿಸ್ಟ್ ಮೇಡಮ್. ಇಲ್ಲ ಮೇಡಮ್, ಈಗ ನೋಡಿ ಮಾತೇನಾಗುತ್ತೆ, ಸ್ವಲ್ಪ ಅಸ್ಪಷ್ಟತೆ ಇರುತ್ತೆ, ಯಾಕಂದರೆ ಸರ್ಜಿಕಲ್ ಕರೆಕ್ಷನ್ ಮಾಡಿದ ಮೇಲೂ ಕೂಡ ಅಂಥ ಟೈಮಲ್ಲೇ ಥೆರಪಿ ಬಹಳ ಇಂಪಾರ್ಟೆಂಟ್. ಯಾಕಂದರೆ ಮಾತಿನ ತರಬೇತಿ ಮುಖಾಂತರ ನಾಟ್ ಓನ್ಲಿ ಸ್ಪೀಚ್ ಕರೆಕ್ಷನ್ ಬಟ್ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ಗೂ ಕೂಡ ಹೆಲ್ಪ್ ಆಗ್ತದೆ ಮೇಡಮ್. ಸೊ ನೀವು ಸರ್ಜಿಕಲ್ ಮತ್ತು ಮೆಡಿಕಲ್ ಏನು ತೊಗೋತಾ ಇದ್ದೀರಾ ಇಂಟರ್ವೆನ್ಷನ್ಸು, ಅದರ ಜೊತೆ ನೀವು ಯು ಶುಡ್ ಕಂಟಿನ್ಯೂ ವಿತ್ ಸ್ಪೀಚ್ ಥೆರಪಿ, ಸೊ ದ್ಯಾಟ್ ನಿಮಗೆ ನಾಳೆ ದಿವಸ ಮಗು ಸ್ಲೋಲಿ ಬೇರೆ ಮಕ್ಕಳಿಗಿಂತ ಒಂದು ಸ್ವಲ್ಪ ಸ್ಲೋ ಇರುತ್ತೆ, ಮೇ ಬಿ ಲ್ಯಾಂಗ್ವೇಜ್ ಇಂಪ್ರೂವ್ ಆಗಿಬಿಡುತ್ತೆ, ಅಂದರೆ 2-3 ಪದ ಸೇರಿಸಿ ಮಾತಾಡುವಂಥದ್ದು, ಬಟ್ ಅದ ಕ್ಲಾರಿಟಿ ಅಷ್ಟು ಬರದೇ ಇರ್ಬೋದು. ನೀವು ಆ ಮಗುನ ಕಂಪೇರ್ ಮಾಡದೆ ಬೇರೆ ಮಕ್ಕಳಿಗೆ, ಅವನಿಗೆ ಆಲ್ರೆಡಿ ಅಲ್ಲಿ ರಿಸ್ಟ್ರಿಕ್ಷನ್ಸ್ ಇರುತ್ತೆ, ಯಾಕಂದರೆ ಮಸಲ್ ಸ್ವಲ್ಪ ಟೈಟ್ ಇರುತ್ತೆ ಅಂತ ಟೈಮಲ್ಲಿ. ಸೊ ಅದನ್ನು ಅವನು ಓವರ್ಕಮ್ ಮಾಡಲಿಕ್ಕೆ ಸ್ಪೀಚ್ ಥೆರಪಿ ಮುಖಾಂತರ ಅವನು ಬೆಟರ್ ಆಗ್ತಾನೆ. ಸೊ ಕಾಲಕ್ರಮೇಣ ಆ್ಯಸ್ ಹಿ ಗ್ರೋಸ್ ಅಪ್ ಅವ್ನು ದೊಡ್ಡವನ್ ಆಗ್ತಾ ಆಗ್ತಾ ಅವನು ಸರಿಯಾಗಿ ಮಾತಾಡೋದನ್ನು ಕಲಿಬಹುದು ಮೇಡಮ್.
2: ಆಮೇಲೆ ಇವಾಗ ಕೋಲ್ಡ್ ಮತ್ತೆ ಕಾಫ್ ಆದಾಗ ಹಾಲು ಕುಡಿಯೋಕೆ ತುಂಬಾ ಪ್ರಾಬ್ಲಮ್ ಆಗ್ಬಿಡುತ್ತೆ, ಅದು ಕಾಫ್ ಎಲ್ಲ ಬಂದ್ಬಿಟ್ಟು ಬಾಯಲ್ಲಿ ಕುತ್ಕೊಂಡ್ಬಿಡುತ್ತೆ, ಹಾಲೆಲ್ಲ ಕುಡಿಯಕ್ ಆಗಲ್ಲ. ಸೊ ಹಾಗಾದಾಗ ಆಟೋಮೆಟಿಕ್ ಆಗಿ ಅವ್ನ ವೇಟ್ ರಿಡ್ಯೂಸ್ ಆಗ್ಬಿಟ್ಟು.
0: ಕರೆಕ್ಟ್.
2: ಸೊ ಅದಕ್ಕೆ ಏನಾದ್ರೂ ಇದೆನಾ?
0: ಹೌದು ಮೇಡಮ್, ನೀವು ನಿಮ್ಮ ಸ್ಪೀಚ್ ಥೆರಪಿಸ್ಟ್ ಹತ್ರ ನೀವು ಮೀಟ್ ಮಾಡಿ ಅದಕ್ಕೆ ಸ್ವಲ್ಪ ಫೀಡಿಂಗ್ ಮೆಕ್ಯಾನಿಸಮ್ಸ್ನ ನೀವು ಚೇಂಜ್ ಮಾಡ್ಬೋದು ಮೇಡಮ್. ಅಂದರೆ ನೀವು ಇಲ್ಲಿ ಬಂದಾಗ ನಾವು ನಿಮ್ಗೆ ಟ್ರೈನ್ ಮಾಡ್ತೀವಿ ಅದನ್ನು ಯಾವ ರೀತಿ, ಅಂದರೆ ನೀವು ಈಗ ನೀವು ಹೋಲ್ಡ್ ಮಾಡ್ಬೇಕಾದ್ರೆ ಮಗುನ ಹೇಗೆ ಹೋಲ್ಡ್ ಮಾಡ್ತಿದ್ದೀರಾ, ಫ್ಲಾಟ್ ಆಗಿ ಹಿಡ್ತಿದ್ದೀರಾ?
2: ಮಾಡ್ತೀವಿ.
0: ಹಾಂ,
2: ಬಟ್ ಯಾವಾಗ ಕೋಲ್ಡ್ ಮತ್ತೆ ಕಫ್ ಆದಾಗ ಅದು ಕಫದ ತರ ಬಂದ್ಬಿಟ್ಟು ಗಂಟ್ಲಲ್ಲಿ ಕೂತ್ಕೊಂಡ್ಬಿಡುತ್ತೆ.
0: ಕರೆಕ್ಟ್ ಕರೆಕ್ಟ್,
2: ನುಂಗಕ್ಕಾಗಲ್ಲ.
0: ಹೌದು, ಆಗ ನೀವು ಮೆಡಿಕೇಶನ್ಸ್ ಏನಾದ್ರು ಇಂಡ್ಯೂಸ್ ಮಾಡಿ ನೀವು ಫೀಡಿಂಗ್ ಸ್ಟಾರ್ಟ್ ಮಾಡಬೇಕಾಗತ್ತೆ ಮೇಡಮ್. ನೀವು ಒಂದ್ಸತಿ ನೀವು ಪೀರಿಯಾಟ್ರಿಷನಿಗೆ ಕೇಳಿ ನೀವು ಇದನ್ನು ಪ್ರೊಸೀಡ್ ಮಾಡಿ, ಆ್ಯಂಡ್ ನೀವು ಫೀಡಿಂಗ್ ಪೊಸಿಷನ್ಸ್ನ ಭಾಳ ಕೇರ್ಫುಲ್ ಆಗಿ ಇಟ್ಕೊಳ್ಳಿ, ಆ್ಯಸ್ ಯು ಆರ್ ಆಲ್ರೆಡಿ ಅವೇರ್.
2: ಯೆಸ್
0: ಯೆಸ್ ಯೆಸ್ ಮೇಡಮ್.
2: ಆಮೇಲೆ ಕೋಲ್ಡ್ ಕಾಫ್ ಆದಾಗಂತ ಅಲ್ಲ, ಯಾವಾಗಲೂ ನಡುವೆ ಅದು ಏನಾದರೂ ಮೂಗ್ನಲ್ಲಿರೋ ಸೀಕ್ರೇಷನ್ಸ್ ಬಂದ್ ಕೂತ್ಕೊಂಡ್ ಬಿಟ್ಟಿರ್ತೇವೆ. ಸೊ ಅವಾಗ ಅವ್ನ್ಗೆ ನುಂಗಕ್ ಆಗಲ್ಲ. ಇದು ನೆಬ್ಯುಲೈಸೇಷನ್ ಈ ತರ ಕೊಟ್ರೆ ಅದರಲ್ಲಿ ಡೇಂಜರಸ್ ಏನಲ್ಲ.
0: ಬಟ್ ವಿಥೌಟ್ ಪೀರಿಯಾಟ್ರಿಕ್ಸ್ ಒಪಿನಿಯನ್ ನೀವು ಮಾಡಬಾರ್ದು ಮೇಡಮ್. ಅದನ್ನ ಸೊ ನೀವು ಅದನ್ನ
2: ಪೀರಿಯಾಟ್ರಿಕ್ ಕೇಳಿದ್ವಿ, ಅವ್ರು ಮಾಡಬಹುದು ಅಂತ ಅಂದಿದ್ರು. ಬಟ್ ನಮ್ಗೆ ಏನು ಅದು ಸ್ವಲ್ಪ ಹೆದರಿಕೆ ಏನಾದ್ರೂ ಇದ್ರಿಂದ,
0: ಯಾಕಂದ್ರೆ ಮೂಗ್ ಬ್ಲಾಕ್ ಆಗ್ತಿರೋದ್ರಿಂದ ಹಿ ಇಸ್ ಅನೇಬಲ್ ಟು

0: ಇದು ಸೊ ಅಲ್ಲಿಂದ ಅಥವಾ ದಟ್ ಈಸ್ ವೇರ್ ಅವನಿಗೆ ಸ್ವಾಲಿಂಗ್ ಇಶ್ಯೂಸು ಬರ್ತಾ ಇದೆ, ಬಿಕಾಸ್ ಅವನಿಗೆ ಅಲ್ಲಿ ಇದಾಗ್ತಿರೋದ್ರಿಂದ. ಸೊ ಯು ಪ್ಲೀಸ್ ಕನ್ಸಲ್ಟ್ ದಿ ಪಿಡಿಯಾಟ್ರಿಷಿಯನ್. ಪಿಡಿಯಾಟ್ರಿಷಿಯನ್ ಸಪೋರ್ಟಲ್ಲಿ ನೀವು ಮಾಡಬಹುದು ಮೇಡಮ್ ಅದನ್ನು. ಥ್ಯಾಂಕ್ ಯು ಮೇಡಮ್.
1: ಸರಿ, ತುಟಿ ಮತ್ತು ಅಂಗಳಿನ ಸೀಳು ಹೊಂದಿರುವಂತಹ ಮಕ್ಕಳೊಳಗೆ ಮೂರು ಸಾಮಾನ್ಯ ಸಮಸ್ಯೆಗಳು ಬರ್ತಾವ ಅಂತ ನೀವು ಹೇಳಿದ್ರಿ. ನಮ್ಮ ಕೇಳುವಗರ ತಿಳುವಳಿಕೆಗಾಗಿ ಇನ್ನೊಮ್ಮೆ ಅವು ಯಾವುವು ಅಂತ ಹೇಳ್ತೀರಿ?
0: ನೋಡಿ, ಮೇನ್ ಮೂರು ತೊಂದರೆಗಳು ಬರ್ತವೆ. ಒಂದು ಮಾತಿನ ತೊಂದರೆ, ಇನ್ನೊಂದು ಭಾಷೆಯ ತೊಂದರೆ, ಮತ್ತು ಇನ್ನೊಂದು ಕೇಳುವ ತೊಂದರೆಗಳು. ಇದಲ್ಲದೇ ಕೂಡ ಊಟ ಅಥವಾ ಹಾಲು ಸೇವಿಸುವ ಅಂದರೆ ನುಂಗುವ ತೊಂದರೆಗಳು ಸಹ ಬರ್ಬೋದು. ಸೊ ಮೂರರಿಂದ ಹೆಚ್ಚಾಗಿ ಇರ್ತವ ತೊಂದರೆಗಳು. ಬಟ್ ಇನ್ನೊಂದು ವಿಷಯ ನಾನು ಹೇಳೋದು ಮರ್ತೆ ಮೇಡಮ್, ಈಗ ವಯಸ್ಕರಲ್ಲಿ ಬಹುಶಃ ಈಗ ಮುಂಚೆಯಿಂದ ಅವ್ರು ಯಾವತ್ತೂ ಸರ್ಜರಿ ಮಾಡಿಸೇ ಇಲ್ಲ, ಸೀಳು ಹಾಗೆ ಉಳ್ಕೊಂಬಿಟ್ಟಿದೆ. ಸೊ ಅವ್ರಿಗೆ ನಾವು ಏನು ಮಾಡ್ಬೋದು ಅಂದರೆ, ವಯಸ್ಕರಲ್ಲೂ ಕೂಡ ಶಸ್ತ್ರಚಿಕಿತ್ಸೆ ಮತ್ತು ಮಾತಿನ ತರಬೇತಿ ಮುಖಾಂತರ ಬಹಳಷ್ಟು ಇಂಪ್ರೂವ್ಮೆಂಟ್ ನಾವು ನೋಡ್ಬೋದು. ಮಕ್ಕಳಲ್ಲೇ ಮಾಡಬಹುದು, ಅದಲ್ಲದೆ ವಯಸ್ಕರಲ್ಲೂ ನಾವು ಇದನ್ನು ಮಾಡಿಕೊಡ್ಬೋದು. ಸೊ ಹಾಗೆ ದೊಡ್ಡವರಾಗೋಗಿದ್ದಾರೆ, ನಾವು ಮಾಡೋಕ್ಕೆ ಬರಲ್ಲ ಅಂತ ನಾವು ಬಿಡೋಕ್ಕೆ ಆಗೋದಿಲ್ಲ, ನಾವು ಮಾಡ್ಬೋದು ಅದರಲ್ಲಿ.
1: ಹಲೋ
2: ಹಲೋ
1: ಹಲೋ, ತಮ್ಮ ಹೆಸರು?
2: ಸುನೀತಾ ಅಂತ, ಬೆಳಗಾವಿಂದ.
1: ಕೇಳ್ರಿ ಸುನೀತಾ.
2: ಸರ್ ಜೊತೆ ಸ್ಪೀಕರ್ ಥೆರಪಿ ಬಗ್ಗೆ ಮಾತಾಡಬೇಕಿತ್ತು.
0: ಹೇಳಿ ಮೇಡಮ್.
2: ಸರ್, ನನ್ನ ಮಗ 6th ಓದ್ತಾ ಇದ್ದಾನೆ.
0: ಹಾಂ.
2: ಎರಡೂವರೆ ವರ್ಷದಿಂದ ಸ್ವಲ್ಪ ತೊದಲ್ಕೋಟ್ ಪಟ್ಟ ಅಂದ್ರೆ ವರ್ಡ್ಸ್ ಹೇಳಿದ್ದು ಕಕ್ಕ ಮಮ್ಮಮ್ಮ ಹಿಂಗ್ ಸ್ವಲ್ಪ ಎಳದ ಎಳದ ಮಾತಾಡುದು, ನಡಕ್ ಸ್ಟ್ರಕ್ ಆಗುದು ಹಿಂಗ್ ಪ್ರಾಬ್ಲಮ್ ಐತ್ರಿ. ಈಗ ಸ್ವಲ್ಪ ಕೋಸಿದ್ದು ಅವ್ರು ಸ್ವಲ್ಪ ಬ್ರೀತಿದ ಬ್ರೀತ್ ಔಟ್ ಮಾಡಂತ ಹೇಳಿದ್ರಿ. ಅದ್ ಮಾಡಿಸಿದ್ರು ಕರೆ ಏನು ಇಂಪ್ರೂವ್ಮೆಂಟ್ ಅನಿಸ್ವ.
0: ಓಕೆ, ಅವನಿಗೆ ಸೀಳು ತುಟಿ ಅಂಗುಳ ಪ್ರಾಬ್ಲಮ್ ಇದೆಯಾ? ಏನಿಲ್ಲ, ಬರೀ ತೊದಲುವಿಕೆ ತೊಂದರೆ ಇದೆ ಮೇನ್ಲಿ. ಓಕೆ ಓಕೆ, ಇದಕ್ಕೆ ರೆಗ್ಯುಲರ್ ಥೆರಪಿ ಬೇಕಾಗತ್ತೆ ಅಮ್ಮ. ನೀವು ಇದನ್ನ ಒಂದು 7-10 ಸೆಷನಲ್ಲಿ ಮಕ್ಕಳಲ್ಲಿ, ಇದು ಸಾಮಾನ್ಯವಾಗಿ ನಾವು ತೊದಲುವಿಕೆ ತೊಂದರೆಗಳು ನಾವು ನೋಡ್ತೀವಿ, ಅದು ನೀವಾಗೆ ಮನೇಲಿ ಮಾಡಬಹುದು. ಬಟ್ ನಿಮ್ಗೆ ಅದು ಕಾನ್ಫಿಡೆನ್ಸ್ ಬರ್ತಿಲ್ಲ ಅಂತಂದರೆ, ತಾವು ಸ್ವಲ್ಪ ರೆಗ್ಯುಲರ್ ಥೆರಪಿಗೆ ನೀವು ಕರ್ಕೊಂಡು ಹೋದರೆ, ನಮ್ಮಲ್ಲಿ ಬಂದರೆ ನೀವು ವಾರಕ್ಕೆ ಒಂದು ಕ್ಲಾಸ್ ತೊಗೊಂಡ್ರೂ ಸಾಕು, ಅದನ್ನು ನೀವು ಮನೇಲಿ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಅವನ ಮಾತು ಇಂಪ್ರೂವ್ ಆಗುತ್ತೆ ಅಮ್ಮ. ಅದು
2: ಸ್ವಲ್ಪ ವಿಲೇಜ್ ಒಳಗೆ ಅದಾವ್ರಿ ಸರ್, ನಾವು ಬೆಳಗಾವಿಂದ ಬೆಳಗಾವದಾಗಿಲ್ಲ, ವಿಲೇಜ್ ಒಳಗಿದ್ದೀವಿ.
0: ಹಾಂ, ನಿಮ್ಮ ಹತ್ರದಲ್ಲಿ ಇರೋ ನಿಮ್ಮ ಹತ್ರದಲ್ಲಿ ಯಾರೋ ಸ್ಪೀಚ್ ಥೆರಪಿಸ್ಟ್ ಇದೆ ತೋರಿಸಿ ಅಮ್ಮ. ಇದೊಂದು 7-10 ಸೆಷನ್ಸಲ್ಲಿ ಸರಿ ಹೋಗ್ತದೆ ಇದು.
1: ಹಲೋ
3: ಹಲೋ ಡಾಕ್ಟರ್.
0: ಹೇಳಿ ಸರ್.
3: ನಮಸ್ಕಾರ ಡಾಕ್ಟರ್.
0: ನಮಸ್ತೆ, ಹೇಳಿ
3: ಸರ್. ಮಾತಾಡ್ಕೊತೀನಿ. ಸರ್ಜರಿ ಆದ್ಮೇಲೆ ಆಫ್ಟರ್ ಬಹಳ ಇಂಪಾರ್ಟೆಂಟ್ ಅಲ್ಲ, ಆಡಿಯೋಲಜಿಸ್ಟ್ ಸ್ಪೀಚ್ ಥೆರಪಿಸ್ಟ್ ಇವರೆಲ್ಲ ಕಂಬೈನ್ ಮಾಡಬೇಕು.
0: ಡೆಫಿನೆಟ್ಲಿ.
3: ಆಮೇಲೆ ಕೂಸ್ ಹಾಲು ಕುಡಿಯೋದ್ರೆ ಪ್ರಾಪರ್ಲಿ ಹಾಲು ಹಾಕಿ ಬಿಡುದು.
0: ಹೌದು.
3: ಆಮೇಲೆ ಏನೇ ಜನರೇಷನ್ ಸೇರಿ ಆಲ್ಕೋಹಾಲು ಸಿಗರೇಟ್ ಬಿಡಬೇಕು, ಇದೆಲ್ಲ ಕಂಬೈನ್ಡ್ ಇದು ಮಾಡಿದ್ರೆ ಆಗ್ತದೆ.
0: ಖಂಡಿತ.
3: ಬಳದಾರ ಲಗ್ನ ಆಗಬಾರ್ದು, ಮೋಸ್ಟ್ಲಿ ಜೆನೆಟಿಕ್ ಬರ್ಬೋದು.
0: ಹೌದು ಸರ್,
3: ಈ ಪಾಯಿಂಟ್ ಕರೆಕ್ಟ್ ಅಂತ ನಾ ಹೇಳಿ.
0: ಕರೆಕ್ಟ್ ಕರೆಕ್ಟ್ ಸರ್.
1: ಹಲೋ
4: ಹಲೋ ಸರ್,
0: ಹೇಳ್ರಿ.
4: ನಮಸ್ಕಾರ ಸರ್.
0: ನಮಸ್ಕಾರ.
4: ನಾ ಮೊಬೈಲ್ ಅಂಗಲ್ ತಾಲೂಕು ಕಂಪ್ಯೂಟರ್ಯಿಂದ ಮಾತಾಡಿದ್ರಿ ಸರ್.
0: ಹಾಂ.
4: ಹುಡುಗಿ ಒಂದು 16 ವರ್ಷ ಆಗಿದ್ದಾಳ್ರಿ, ಸರಿಯಾಗಿ ಮಾತಾಡಕ ಬರೋಲ್ಲ ರೀ.
0: ಏನು ತೊಂದರೆ ಆಗಿದೆ ಅವ್ರಿಗೆ?
4: ಏನು ತೊಂದರೆ ಇಲ್ಲ ರೀ ಸರ್, ನಾಲ್ಗೆನ ಸರಿಯಾಗಿ ಹೊಳ್ಳೋಲ್ ರೀ. ತೊದಲ ಅಗದಿ ಅಕ್ಷರ ಏನೋ ತಿಳಿದಿಲ್ರಿ ಮಾತಾಡಿದ್ದು.
0: ಅವ್ರ ಶಾಲೆಗೆ ಕಳಿಸಿದ್ರಿ ಇಲ್ಲಿವರೆಗೂ?
4: ಅವ್ನ ಶಾಲಿಗೆ ಹೋಗಿದಾಳ್ರಿ ಸರ್, ಬರೀತಾಳ್ರಿ, ಓದಾಕ ಏನೋ ಬರ್ದಳ್ರಿ.
0: ನೀವೆಲ್ಲರೂ ತೋರಿಸಿದಿರಿ ಮುಂಚೆ?
4: ತೋರಿಸಿದ್ದೀವ್ರಿ ಸರ್. ಏನು ಸರಿ ಆಕತಿ, ದೊಡ್ಡಾಕಿ ಅದೇನು ಸರಿ ಆಕತ್ತ ಅಂತ ಹೇಳ್ರಿ. ಈಗೇನು ಆಗಲ್ಲಲ್ರಿ, ಹಂಗಾನ ಆಯ್ತು.
0: ಆಕೆ ಬುದ್ಧಿಶಕ್ತಿ ಹೇಗಿದೆ ಸರ್?
4: ಬುದ್ಧಿಶಕ್ತಿನೂ ಕಡಿಮೆ ಸರ್, ಕಡಿಮೆ ಐತ್ರಿ.
0: ಸೊ ನಾನು ನೀವು ಹೇಳೋ ಪ್ರಕಾರ ನನಗೇನು ಅನ್ನಿಸ್ತಾ ಇದೆ ಅಂದರೆ, ಅವಳಿಗೆ ಮಲ್ಟಿಪಲ್ ಡಿಫಿಕಲ್ಟೀಸ್ ಇದೆ ಸರ್. ಸೊ ಅದಕ್ಕೆ ನೀವು ನಿಯರ್ ಬೈ ಸ್ಪೀಚ್ ಥೆರಪಿ ಮತ್ತು ಬೇರೆ ಅವರಿಗೆ ಏನು ಥೆರಪಿ ಅವೈಲೇಬಲ್ ಇದೆ, ಸೊ ಅದ್ರ ಮುಖಾಂತರನೇ ಮಾಡಬೇಕಾಗ್ತದೆ ಸರ್ ಅದನ್ನು.
1: ಹಲೋ ಹಲೋ, STM ಆರೋಗ್ಯ ಸಂವಾದ. ಹಲೋ
5: ಹಲೋ, ನಮಸ್ತೆ ಮೇಡಮ್.
1: ನಮಸ್ತೆ, ತಮ್ಮ ಹೆಸರು, ಎಲ್ಲಿಂದ ಫೋನ್ ಮಾಡ್ತೀರಿ?
5: ತಿರುವಡಿಯಿಂದ ಮೇಡಮ್, ಇರಣ್ಣ ಅಂತೇಳಿ.
1: ಇರಣ್ಣ ಅವರ ಪ್ರಶ್ನೆ ಕೇಳ್ರಿ.
5: ಮೇಡಮ್, ನಮ್ಮ ಹುಡುಗ ಒಂದು 2 ವರ್ಷ ತುಂಬಿ ಮೂರ ಬೆಳೆದ್ರಿ ಮೇಡಮ್.
1: ಹಾಂ, ಡಾಕ್ಟರ್ ಕೇಳ್ತಾ ಇದ್ದಾರೆ.
0: ಹೇಳಿ ಹೇಳಿ. ಹಾಂ
5: ಸರ್, ನಮಸ್ತೆ ಸರ್.
0: ನಮಸ್ತೆ, ಹೇಳಿ ಹೇಳಿ
5: ಸರ್. ನಮ್ಮ ಹುಡುಗ ಒಂದು 2 ವರ್ಷ ತುಂಬಿ ಮೂರ ಬಿದ್ದ ಸರ್.
0: ಹಾಂ.
5: ಅವನ ತದಲ್ ಇನ್ನು ಮಾತೇ ಬರ್ತಾನೆ ಸರ್.

0: ಮತ್ತೆ ಹೊಳ್ತಾ ಇಲ್ಲ ಒಂದು.
1: ಓಕೆ, ಬೇರೆ ಏನಾದರೂ ತೊಂದರೆ ಇದೆಯಾ? ಸೀಳು ತುಟಿ ಅಂಗುಳ ಏನಿಲ್ಲ
0: ಏನಿಲ್ಲ
1: ಅಲ್ವಾ?
0: ಸರ್, ಅದೇ ತೊಂದರೆ ಸರ್.
1: ಅವನು ಮೊಬೈಲ್ ಫೋನ್ ಹೇಗೆ ನೋಡ್ತಾನೆ, ಹೆಚ್ಚು ನೋಡ್ತಾನ?
0: ಮೊಬೈಲ್ ಏನಿಲ್ಲ ಸರ್, ಮೊಬೈಲ್ ಏನು ನೋಡಲ್ಲ ಸರ್.
1: ಓಕೆ, ಸೊ ಬೇರೆ ಮಕ್ಕಳ ಜೊತೆ ಆಡೋದು?
0: ಆಡ್ತಾನೆ ಸರ್.
1: ನೀವು
0: ಆಟ ಎಲ್ಲ
1: ಒಮ್ಮೆ ಒಂದ್ಸತಿ
0: ಆಡ್ತಾನೆ ರೀ.
1: ಕರ್ಕೊಂಬಂದರೆ ನಮ್ಮಲ್ಲಿ, ನೀವೊಮ್ಮೆ SDM ಆಸ್ಪತ್ರೆಗೆ ಕರ್ಕೊಂಬಂದರೆ ನಾವೊಮ್ಮೆ ಒಂದ್ಸತಿ ಚೆಕ್ ಮಾಡಿ ನಾನು ಹೇಳ್ಬೋದು ಏನಾಗಿದೆ ಅಂತ. ಸೊ ಅದ್ರ ಪ್ರಕಾರ ನಾನು ಅದನ್ನು ಪರಿಹಾರ ಹೇಳ್ಬೋದು ಸರ್ ನೀವು.
0: ಹೌದು ಸರ್. ಅಂದರೆ ಏನಾಗಿತ್ತು ಸರ್, ಒಂದು ಸಲ ಅವ್ನಿಗೆ ಡೆಲಿವರಿ ಟೈಮ್ದಾಗ ತಲೆಗೆ ಪೆಟ್ಟು ಬಿದ್ದಿತ್ತು ಸರ್. ಅದು
1: ಓಕೆ,
0: ತಲೆ ಪೆಟ್ಟು ಬಿದ್ದು ಆ ಥರ ಕಾರಣಕ್ಕೋಸ್ಕರ ಏನಾರು ಆಗ್ತಾ ಇದೆಯಾ ಅಂತ.
1: ಅವನಿಗೆ ನಡೀಲಿಕ್ಕೆ ಓಡಾಡ್ಲಿಕ್ಕೆ ಏನಾರು ತೊಂದರೆ ಇದೆಯಾ?
0: ಬರುತ್ತೆ ಸರ್, ಏನಿಲ್ಲ, ತೊಂದರೆ ಏನಿಲ್ಲ ಸರ್. ತೊಂದರೆ ಏನಿಲ್ಲ ರೀ, ಬರೀ ಚೀರ್ತಾನೆ ರೀ, ಆಮೇಲೆ ಮಾತನ್ನು ಹೊಳತಾ ಇಲ್ಲ, ಮಾತನ ಬರ್ತಾ ಇಲ್ಲ ರೀ.
1: ಸರಿ, ನೀವು ಒಮ್ಮೆ ಒಂದು ಕರ್ಕೊಂಬರ್ರಿ ಸರ್. ಶನಿವಾರದ ದಿನ ಯಾವ ಥರ ಇದ್ರೆ ಒಳ್ಳೆಯದು, ಕರ್ಕೊಂಬರ್ರಿ, ನಾನು ನೋಡ್ತೇನೆ.
0: ಶನಿವಾರ ದಿನ ಸರ್.
1: ಎಸ್,
2: ಹಲೋ
3: ಹಲೋ,
1: ಹಾಂ ಹೇಳ್ರಿ ಸರ್.
3: ಮಾತಾಡ್ತಾರೆ.
2: ಹಲೋ ಮೇಡಮ್. ಹಲೋ, ನೀವು ರೇಡಿಯೋದಿಂದ ದೂರ ಬಂದು ಪ್ರಶ್ನೆ ಕೇಳ್ರಿ, ಸಮಯ ಕಡಿಮೆ ಅದ.
3: 4 ವರ್ಷದ ಮಗು ಐತ್ರಿ. ಅಂದ್ರೆ ತುಟಿ ಐತ್ರಿ. ಇನ್ನ ಏನ್ ತೋರ್ಸಲ್ರಿ, ಏನ್ ಮಾಡ್ಬೇಕು?
1: ನೀವು ಇಲ್ಲಿ ಕರ್ಕೊಂಬರ್ರಿ ಅಮ್ಮ, ನಾವು ಅದನ್ನ ಏನ್ ಪರೀಕ್ಷೆಗಳು ಮಾಡ್ಬೇಕಿದೆ ಮಾಡಿ, ಅದನ್ನ ಶಸ್ತ್ರಚಿಕಿತ್ಸೆ ಎಲ್ಲ ಹೇಗೆ ಮಾಡ್ಬೇಕು ನಾವು ತಿಳಿಸ್ತೀವಿ ನಿಮ್ಗೆ. ನೀವು SDM ಆಸ್ಪತ್ರೆ ಕರ್ಕೊಂಬರ್ರಿ ಅಮ್ಮ ಅವ್ರಿಗೆ. ಇಲ್ರಿ, ಇದು ನಾನು ಹೇಳದ್ನಲ್ಲ ನಿಮ್ಗೆ, ಇದೆಲ್ಲ ಅದು ಫ್ರೀ ಆಗ್ತದ ರೀ, ಅದು ನೀವು ಅಲ್ಲಿ ಕರ್ಕೊಂಬಂದು ನಾವು ಇಲ್ಲಿ ತೋರಿಸ್ಬೇಕ್ರಿ ಅದನ್ನ.
3: ನಮಸ್ಕಾರ.
1: ನಮಸ್ಕಾರ.
2: ಹಲೋ
4: ಹಲೋ, SDM ಡಾಕ್ಟರ್ ಅಲ್ರಿ?
2: ಹೌದು
1: ಹೇಳಿ ಸರ್.
4: ನಾವು ಇಲ್ಲಿ ಮಂಜು ನಾಡೇರ್ ಅಂತ ಮಾತಾಡೋದು. ಇವತ್ತಿನ ವಿಷಯ ಬಗ್ಗೆ, ಕೆಮ್ಮೆ ಬಗ್ಗೆ ಇದೆ ಅಂತ.
2: ಹಲೋ,
4: ಪ್ರೆಗ್ನೆಂಟ್ ಲೇಡೀಸ್ ಪ್ರೆಗ್ನೆನ್ಸಿ ಟೈಮ್ ನಾಗ ಹೆಚ್ಚು ಕಾಳಜಿ ಮಾಡೋದಿಲ್ಲ, ಆಲ್ಕೋಹಾಲ್ ತಗೋತಾರ, ಸಿಗರೇಟ್ ತಿಂತಾರ,
1: ಆಮೇಲೆ
4: ಡಾಕ್ಟರ್ಸ್ ವಿತ್ ಟ್ಯಾಬ್ಲೆಟ್ಸ್ ವಿತ್ ಅದೇ ಟ್ಯಾಬ್ಲೆಟ್ಸ್ ತಗೋತಾರ, ಆಮೇಲೆ ಸಪ್ಲಿಮೆಂಟ್ರಿ ತಗೋದಿಲ್ಲ, ಇದೆಲ್ಲ ಎಫೆಕ್ಟ್ ಆಗ್ತದಲ್ಲ ಡಾಕ್ಟರ್?
1: ಖಂಡಿತ ಆಗುತ್ತೆ ಸರ್, ಅದರಿಂದ ಸುಮಾರು ಸೈಡ್ ಎಫೆಕ್ಟ್ ಇರ್ತದೆ ಸರ್.
2: ಹಲೋ
4: ಹಲೋ
1: ಹೇಳಿ.
2: ಹಲೋ, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತೀರಿ?
4: ನಾವು ಈ ಬಸವನದಗಡಿ ತಾಲೂಕು ನರ್ಸರಿಯಿಂದ ಮಾತಾಡೋರು ಮೇಡಮ್.
2: ಲಘುವಿನ ಪ್ರಶ್ನೆ ಕೇಳ್ರಿ, ಸಮಯ ಬಹಳ ಕಡಿಮೆ ಅದ.
4: ಆ ಪ್ರಶ್ನೆ ಕೇಳ್ತೀನಿ ಮೇಡಮ್. ಈ ರೇಡಿಯೋದ ತಾಂತ್ರಿಕ ವಿಭಾಗ ತಿಳಿಸ್ತಾರೆ ನೋಡಿ, ಕಟ್ ಕಟ್ ಕಟ್ ಸೌಂಡ್ ಬರ್ತದ ನೋಡಿ ಮೇಡಮ್.
2: ಅದು ತಾಂತ್ರಿಕ ವಿಭಾಗ ಸರಿ ಇರ್ತದ, ಟೆಲಿಫೋನ್ ಲೈನ್ಗಳು ಸರಿ ಇರೋದಿಲ್ಲ. ನಿಮ್ ಪ್ರಶ್ನೆ ಕೇಳ್ರಿ.
4: ಹಲೋ
1: ಹೇಳಿ ಸರ್.
4: ನಮಸ್ತೆ ಸರ್.
1: ನಮಸ್ತೆ ಹೇಳ್ರಿ.
4: ಈಗ ನಮ್ಮ ಮಗ ಒಂದು ಸ್ವಲ್ಪ ಈಗ 17 ವರ್ಷನವನಲ್ಲ ರೀ, ಸ್ವಲ್ಪ ತುಟಿನೇ ಸ್ವಲ್ಪ ಜರ ಹಿಂಗ್ ಒಣಗದಂಗ ಸ್ವಲ್ಪ ಹಿಂಗ್ ಸೀಳದಂಗ ಆಗ್ತದೆ ಸರ್.
1: ನೀವೆಲ್ಲರೂ ತೋರಿಸಿದಿರಿ ಈಗ?
4: ಇನ್ನ ಇನ್ ಸರ್, ಅದ ನಾವ ಅಲ್ಲೇ ನಿಮ್ ಕಡೆ ಬರ್ಬೇಕಂತ ಅದೇ ಫೋನ್ ಕಾರ್ಯಕ್ರಮ SDM ಡಾಕ್ಟರ್ ಕೇಳ್ಬೇಕಂತ ಫೋನ್ ಹಚ್ಚಿದ.
1: ಬರ್ರಿ ಸರ್, ಕರ್ಕೊಂಬರ್ರಿ ಸರ್, ನಾವು ನೋಡಿ ಹೇಳ್ತೀನಿ ಸರ್ ಅದನ್ನು.
4: ಆಯ್ತು ಸರ್. ಓಕೆ ಸರ್.
1: ಓಕೆ, ಥ್ಯಾಂಕ್ ಯು.
2: ಇದುವರೆಗೆ ನೀವು ಸೀಳು ತುಟಿ ಅಂಗುಳ ವಾಕ್ ಮತ್ತು ಶ್ರವಣ ಸಮಸ್ಯೆಗಳ ಕುರಿತಾಗಿ ಡಾಕ್ಟರ್ ವಸೀಂ ಅಹಮದ್ ಅವರೊಂದಿಗೆ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಪಡ್ಕೊಂಡ್ರಿ. ಡಾಕ್ಟರ್ ಸೋಮವಾರದಿಂದ ಶನಿವಾರದವರೆಗೆ ಆಸ್ಪತ್ರೆಯಲ್ಲಿ ಲಭ್ಯರಿರ್ತಾರೆ. ದೂರವಾಣಿ ಸಂಖ್ಯೆ 0836247748. ಆಸ್ಪತ್ರೆಯ ಯಾವುದೇ ವಿಚಾರಣೆಗೆ ದೂರವಾಣಿ ವಿನಿಮಯ ಕೇಂದ್ರದ ಸಂಖ್ಯೆ 0836247777 ಹಾಗೂ 2321000 ಹಾಗೂ 7187000. ಈ ವಾರ ಬಹುಮಾನಕ್ಕಾಗಿ ಇರುವಂತಹ ಪ್ರಶ್ನೆ, ತುಟಿ ಮತ್ತು ಅಂಗುಳಿನ ಸೀಳು ಹೊಂದಿರುವ ಮಕ್ಕಳಲ್ಲಿ ಕಂಡುಬರುವ 3 ಪ್ರಮುಖ ಸಮಸ್ಯೆಗಳು ಯಾವುವು? ಪ್ರಶ್ನೆಯನ್ನೊಮ್ಮೆ, ತುಟಿ ಮತ್ತು ಅಂಗುಳಿನ ಸೀಳು ಹೊಂದಿರುವ ಮಕ್ಕಳಲ್ಲಿ ಕಂಡುಬರುವ 3 ಪ್ರಮುಖ ಸಮಸ್ಯೆಗಳು ಯಾವುವು? ಉತ್ತರವನ್ನು ಪೋಸ್ಟ್ ಕಾರ್ಡ್ನಲ್ಲಿ ಬರೆದು ಕಳಿಸ್ಬೇಕು. ಸಂಪೂರ್ಣ ವಿಳಾಸ ಇರಬೇಕು. ವಿಳಾಸ: ಪ್ರಾಂಶುಪಾಲರು SDM ವೈದ್ಯಕೀಯ ಕಾಲೇಜು, ಮಂಜುಶ್ರೀನಗರ, ಸತ್ತೂರು, ಧಾರವಾಡ. ಪಿನ್ ಕ್ರಮಾಂಕ 5800009. ಕಾರ್ಯಕ್ರಮದ ನಂತರ 10 ದಿನದ ಒಳಗೆ ತಲುಪುವಂತಹ ಉತ್ತರಗಳನ್ನು ಬಹುಮಾನಕ್ಕೆ ಪರಿಗಣಿಸಲಾಗ್ತದೆ. ವಿಳಾಸ ಇನ್ನೊಮ್ಮೆ: ಪ್ರಾಂಶುಪಾಲರು SDM ವೈದ್ಯಕೀಯ ಕಾಲೇಜು, ಮಂಜುಶ್ರೀನಗರ, ಸತ್ತೂರು, ಧಾರವಾಡ. 5800009. ಇನ್ನು ದಿನಾಂಕ 30, ಜೂನ್ 30 ಕೇಳಿದಂತಹ ಪ್ರಶ್ನೆ,

0: ಪಿಒಎಸ್ ಕಾಯಿಲೆಯ ಎರಡು ಮುಖ್ಯ ಲಕ್ಷಣಗಳು ಯಾವುವು ಅನ್ನೋದಾಗಿತ್ತು. ಸರಿ ಉತ್ತರ ಅನಿಯಮಿತ ಋತುಸ್ರಾವದ ಸಮಸ್ಯೆ ಹಾಗೂ ಪುರುಷರಂತೆ ಗಡ್ಡ ಮೀಸೆ ಬರುವುದು, ಇದು ಪಿಸಿಒಎಸ್ ಕಾಯಿಲೆಯ ಮುಖ್ಯ ಎರಡು ಲಕ್ಷಣಗಳು. ಇನ್ನು ಬಹುಮಾನ ಗಳಿಸಿದವರು ಮಹಾದೇವಿ ಮಲ್ಲಪ್ಪ ಗುದಗನ್ನವರ್, ಶ್ರೀಮಡ್ಡಿ ವೀರಭದ್ರೇಶ್ವರ ಗುಡಿಯ ಹತ್ತಿರ ಮೂಡಲ್ಗಿ ಜಿಲ್ಲೆಯ ಬೆಳಗಾವಿ. ಮಹಾದೇವಿ ಅವರಿಗೆ ಅಭಿನಂದನೆಗಳು. ಒಂದು ವಾರದ ಒಳಗೆ ಮನಿ ಆರ್ಡರ್ ಮೂಲಕ ಬಹುಮಾನವನ್ನು ನಿಮಗೆ ಕಳಿಸಿಕೊಡಲಾಗ್ತದೆ. ಇನ್ನು ಮುಂದಿನ ಮಂಗಳವಾರದ ವಿಷಯ IVF ದಿನ, ವಿಶ್ವ IVF ದಿನ. ನಿಮ್ಮ STM ಡಾಕ್ಟರ್ ಮುಂದಿನ ವಾರ ಬರುವಂಥವರು ಡಾಕ್ಟರ್ ಮೃದುಲಾ ಪಾಟೀಲ್. ಡಾಕ್ಟರ್ ವಸೀಂ ಅಹಮದ್ ಅವರಿಗೆ ನಮ್ಮೆಲ್ಲ ಕೇಳುಗರ ಪರವಾಗಿ ಧನ್ಯವಾದಗಳು. ನಮಸ್ಕಾರ.
1: ನಮಸ್ತೆ ಮೇಡಮ್.

ಎಸ್ಟಿಎಂ ಆರೋಗ್ಯ ಸಂವಾದ ನೇರ ಫೋನಿನ ಕಾರ್ಯಕ್ರಮದಲ್ಲಿ ಸೀಳು ತುಟಿ ಮತ್ತು ಅಂಗುಳನ್ನು ಹೊಂದಿರುವ ಮಕ್ಕಳಲ್ಲಿ ಮಾತು ಶ್ರವಣ ಮತ್ತು ಆಹಾರ ಸಮಸ್ಯೆಗಳು ಈ ವಿಷಯವಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಿದವರು ಡಾಕ್ಟರ್ ವಸೀಂ ಅಹ್ಮದ್. ಕಾರ್ಯಕ್ರಮ ನಡೆಸಿಕೊಟ್ಟವರು ಮಾಲಾ ಸಾಂಬ್ರಾಣಿ. ತಾಂತ್ರಿಕ ಸಹಕಾರ ವಿಜಯ್ ಅಥಣಿ ಹಾಗೂ ಉಮೇಶ್ ತಲವಾಯಿ.

0: ಈ ಕಾರ್ಯಕ್ರಮದ ಪ್ರಾಯೋಜಕರು
1: ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಧಾರವಾಡ.
0: ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ನೇತೃತ್ವದಲ್ಲಿ ಸುಸಜ್ಜಿತವಾಗಿ ನಿರ್ಮಾಣಗೊಂಡಿರುವ
1: ಧಾರವಾಡದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ
0: ಸಮಾಜದ ಎಲ್ಲರ ಸೇವೆಯಲ್ಲಿ
1: ಎಸ್ಡಿಎಂ ಆಸ್ಪತ್ರೆ. ಈಗ ಸೂಪರ್ ಸ್ಪೆಷಾಲಿಟಿ ಸೇವೆಗಳಿಗಾಗಿ ಮಂಜುಶ್ರೀ ಬ್ಲಾಕ್,
2: ಸ್ವರೂಪ ಶಸ್ತ್ರಚಿಕಿತ್ಸೆ ಹಾಗೂ ಪುನರ್ರಚನಾ ಶಸ್ತ್ರಚಿಕಿತ್ಸಾ ವಿಭಾಗ,
1: ನರಗಳ ಶಸ್ತ್ರಚಿಕಿತ್ಸಾ ವಿಭಾಗ,
2: ನರರೋಗ ಚಿಕಿತ್ಸಾ ವಿಭಾಗ,
1: ಮೂತ್ರಜನಕಾಂಗ ಶಸ್ತ್ರಚಿಕಿತ್ಸಾ ವಿಭಾಗ,
2: ಮುಂದುವರೆದ ಮೂಳೆ ಚಿಕಿತ್ಸಾ ವಿಭಾಗ,
1: ಹೃದಯ ರೋಗ ಚಿಕಿತ್ಸಾ ವಿಭಾಗ,
2: ಹೃದಯ ಮತ್ತು ಎದೆಗೂಡಿನ ಶಸ್ತ್ರಚಿಕಿತ್ಸಾ ವಿಭಾಗ,
1: ಮೂತ್ರಜನಕಾಂಗ ಚಿಕಿತ್ಸಾ ವಿಭಾಗ,
2: ಜೀರ್ಣಾಂಗ ಚಿಕಿತ್ಸಾ ವಿಭಾಗ,
1: ಮಕ್ಕಳ ಶಸ್ತ್ರಚಿಕಿತ್ಸಾ ವಿಭಾಗ,
2: ಅರ್ಬುದ ರೋಗ ಚಿಕಿತ್ಸಾ ವಿಭಾಗ,
1: ಸಂಧಿವಾತ ಚಿಕಿತ್ಸಾ ವಿಭಾಗ, ಎಂಡೋಕ್ರೈನಾಲಜಿ ವಿಭಾಗ,
2: ರಕ್ತದ ಅರ್ಬುದ ವಿಭಾಗ,
1: ಸಂತಾನಹೀನತೆ ಚಿಕಿತ್ಸೆ,
2: ಹುಬ್ಬಳ್ಳಿಯ ವಿದ್ಯಾನಗರದಲ್ಲಿ ಎಸ್ಡಿಎಂ ಪಾಲಿಕ್ಲಿನಿಕ್, ಅತ್ಯಾಧುನಿಕ ತಂತ್ರಜ್ಞಾನ, ಅವಿರತ ಸೇವೆಗಾಗಿ
1: ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ
0: ಧಾರವಾಡ.
3: ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ ಇದುವರೆಗೆ ಪ್ರಸಾರವಾಯಿತು.

0: ಆಕಾಶವಾಣಿ ಧಾರವಾಡ. ಸಮಯ 7:35. ಇನ್ನು ಮುಂದೆ ಪ್ರಕಟಣೆ, ನಂತರ ಕನ್ನಡದಲ್ಲಿ ವಾರ್ತೆಗಳು. ಬೆಂಗಳೂರು ಕೇಂದ್ರದಿಂದ.
1: ಚಂದ್ರ ತಾರೆ ತೊಟ್ಟಿಲಲ್ಲಿ ಬೆಳಕ ನಿಟ್ಟು ತೂಗಿದಾಕೆ.
2: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
1: ನಿನಗೆ ಬೇರೆ ಹೆಸರು ಬೇಕೆ?
3: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
1: ಸ್ತ್ರೀ ಅಂದರೆ ಅಷ್ಟೇ ಸಾಕೆ.
2: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
1: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
3: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈ ಮಾನ.

0: ಜಲಸಂಧಿಯಲ್ಲಿ ಮುಕ್ತ ಸುರಕ್ಷಿತ ನೌಕಾಯಾನಕ್ಕೆ ಕರೆ. ಯುವ ಜನತೆಯ ಕೌಶಲ್ಯ ಹೆಚ್ಚಿಸುವಲ್ಲಿ ಕೃತಕ ಬುದ್ದಿಮತ್ತೆ ಪ್ರಮುಖ ಪಾತ್ರ, ಕೇಂದ್ರ ಸಚಿವ ಡಾ ಮನ್ಸುಖ್ ಮಾಂಡವೀಯ ಅಭಿಮತ. ಭಾರತ ಯುಕೆ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದ ನಾಳೆಯಿಂದ ಜಾರಿ, ವಾಣಿಜ್ಯ ಕಾರ್ಯದರ್ಶಿ ರಾಜೇಶ್ ಅಗರ್ವಾಲ್. ಫಿಫಾ ವಿಶ್ವಕಪ್ ಫುಟ್ಬಾಲ್ ಮೊದಲನೆಯ ಸೆಮಿಫೈನಲ್ನಲ್ಲಿ ಇಂದು ಫ್ರಾನ್ಸ್ ಸ್ಪೇನ್ ಮುಖಾಮುಖಿ. ಅಂತಾರಾಷ್ಟೀಯ ಏಕದಿನ ಕ್ರಿಕೆಟ್ ಸರಣಿ ಮೊದಲನೆಯ ಪಂದ್ಯದಲ್ಲಿ ಭಾರತಕ್ಕೆ 259 ರನ್ಗಳ ಗುರಿ ನೀಡಿದ ಇಂಗ್ಲೆಂಡ್. ವಾರ್ತೆಗಳ ವಿವರ. ಪಶ್ಚಿಮ ಏಷ್ಯಾದಲ್ಲಿನ ವಿದ್ಯಮಾನಗಳನ್ನು ಭಾರತ ಸೂಕ್ಷ್ಮವಾಗಿ ಗಮನಿಸುತ್ತಿದ್ದು, ಹಾರ್ಮೋಜ್ ಜಲಸಂಧಿಯಲ್ಲಿ ಮುಕ್ತ ಸುರಕ್ಷಿತ ನೌಕಾಯಾನ ಮತ್ತು ವಾಣಿಜ್ಯ ಸಂಚಾರಕ್ಕೆ ಕರೆ ನೀಡಿದೆ ಎಂದು ವಿದೇಶಾಂಗ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿಂದು ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಅವರು, ಜಾಗತಿಕ ಆರ್ಥಿಕತೆ ಮತ್ತು ಇಂಧನ ಭದ್ರತೆ ದೃಷ್ಟಿಯಿಂದ ಈ ಜಲಮಾರ್ಗದ ಸುರಕ್ಷತೆ ಪ್ರಮುಖವಾಗಿದೆ ಎಂದು ಹೇಳಿದ್ದಾರೆ. ಪಾಕಿಸ್ತಾನ ಆಕ್ರಮಿತ ಜಮ್ಮು ಕಾಶ್ಮೀರದಲ್ಲಿ ನಡೆಯುತ್ತಿರುವ ಪ್ರತಿಭಟನೆಗಳ ಕುರಿತ ಪ್ರಶ್ನೆಗೆ ಉತ್ತರಿಸಿದ ಅವರು, ಈ ಪ್ರತಿಭಟನೆಗಳು ಪಾಕಿಸ್ತಾನದ ದಶಕಗಳ ದುರಾಡಳಿತ ಮತ್ತು ಮೂಲಭೂತ ಹಕ್ಕುಗಳ ನಿರಾಕರಣೆಯ ನೇರ ಫಲವಾಗಿದೆ ಎಂದು ತಿಳಿಸಿದ್ದಾರೆ. ಹರ್ಮು ಜಲಸಂಧಿಯ ಮೂಲಕ ಹಾದುಹೋಗುತ್ತಿದ್ದ ಎಂಟಿ ಅಲ್ ಬಹಿಯಾ ಮತ್ತು ಎಂಟಿ ಮೊಂಬಾಸ ಎಂಬ ಎರಡು ವಾಣಿಜ್ಯ ಹಡಗುಗಳ ಮೇಲೆ ಇಂದು ನಡೆಯಲಿರುವಂತಹ ದಾಳಿಗೆ ಸಂಬಂಧಿಸಿದಂತೆ ಭಾರತ ತೀವ್ರ ಕಳವಳ ವ್ಯಕ್ತಪಡಿಸಿದೆ. ಈ ಹಿನ್ನೆಲೆಯಲ್ಲಿ ನವದೆಹಲಿಯಲ್ಲಿರುವಂತಹ ಇರಾನ್ ರಾಯಭಾರಿ ಕಚೇರಿಯ ಉಪಮುಖ್ಯಸ್ಥರನ್ನು ಇಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯಕ್ಕೆ ಕರೆಸಲಾಗಿದ್ದು, ದಾಳಿಯ ವಿರುದ್ದ ತೀವ್ರ ಪ್ರತಿಭಟನೆ ದಾಖಲಿಸಲಾಗಿದೆ. ದಾಳಿಗೆ ಒಳಗಾದಂತಹ ಎರಡು ಹಡಗುಗಳಲ್ಲಿದ್ದಂತಹ 46 ಸಿಬ್ಬಂದಿ ಪೈಕಿ 30 ಮಂದಿ ಭಾರತೀಯ ನಾವಿಕರಾಗಿದ್ದಾರೆ. ಈ ಪೈಕಿ ಎಂಟಿ ಅಲ್ ಬಹಿಯಾ ಹಡಗಿನಲ್ಲಿದ್ದಂತಹ 12 ಭಾರತೀಯರಲ್ಲಿ ಒಬ್ಬರು ಮೃತಪಟ್ಟಿದ್ದು ಮತ್ತೊಬ್ಬರು ಗಾಯಗೊಂಡಿದ್ದಾರೆ. ಇನ್ನು ಎಂಟಿ ಮೊಂಬಾಸ ಹಡಗಿನಲ್ಲಿದ್ದಂತಹ 18 ಭಾರತೀಯರಲ್ಲಿ 9 ಮಂದಿ ಗಾಯಗೊಂಡಿದ್ದು, ಇವರಲ್ಲಿ ಇಬ್ಬರ ಸ್ಥಿತಿ ಗಂಭೀರವಾಗಿದೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಯುಎಇನಲ್ಲಿ ಇರುವಂತಹ ಭಾರತೀಯ ರಾಯಭಾರ ಕಚೇರಿ ಬಾಧಿತ ನಾವಿಕರಿಗೆ ಅಗತ್ಯ ನೆರವು ನೀಡಲು ಅಲ್ಲಿನ ಅಧಿಕಾರಿಗಳೊಂದಿಗೆ ಸಮನ್ವಯ ಸಾಧಿಸುತ್ತಿದೆ. ಪಶ್ಚಿಮ ಏಷ್ಯಾ ವಲಯದಲ್ಲಿ ಮುಕ್ತ ಮತ್ತು ಸುರಕ್ಷಿತ ನೌಕಾಯಾನಕ್ಕೆ ಅಡ್ಡಿಪಡಿಸುವ ಇಂತಹ ಹಿಂಸಾಚಾರವನ್ನು ತಕ್ಷಣವೇ ನಿಲ್ಲಿಸಿ ಶಾಂತಿ ಮತ್ತು ಸ್ಥಿರತೆಗಾಗಿ ರಾಜತಾಂತ್ರಿಕ ಮಾತುಕತೆಗೆ ಮರಳುವಂತೆ ಭಾರತ ಕರೆ ನೀಡಿದೆ. ಕೃತಕ ಬುದ್ದಿಮತ್ತೆ ಮತ್ತು ಯುವಜನತೆಯ ಕೌಶಲ್ಯವನ್ನು ಪರಿಣಾಮಕಾರಿಯಾಗಿ ಹೆಚ್ಚಿಸಬಲ್ಲದು ಎಂದು ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವ ಡಾ ಮನ್ಸುಖ್ ಮಾಂಡವೀಯ ತಿಳಿಸಿದ್ದಾರೆ. ಹೈದರಾಬಾದ್ನಲ್ಲಿ ನಡೆದಂತಹ ಬ್ರಿಕ್ಸ್ ವ್ಯಾಪಾರ ಒಕ್ಕೂಟ ವೇದಿಕೆಯ ಶೃಂಗಸಭೆಯಲ್ಲಿ ಮಾತನಾಡಿದ ಅವರು, ದೇಶದಲ್ಲಿ ಜಾರಿಯಲ್ಲಿರುವಂತಹ ಸರ್ಕಾರದ ವಿವಿಧ ಸಾಮಾಜಿಕ ಭದ್ರತಾ ಯೋಜನೆಗಳು ಹಾಗೂ ಸ್ಕಿಲ್ ಇಂಡಿಯಾ ಮಿಷನ್ ಅಡಿ ಹಮ್ಮಿಕೊಳ್ಳಲಾಗಿರುವಂತಹ ಕಾರ್ಯಕ್ರಮಗಳ ಕುರಿತು ಮಾಹಿತಿ ಹಂಚಿಕೊಂಡರು. ಪ್ರಸ್ತುತ ದೇಶದಾದ್ಯಂತ ಕೃತಕ ಬುದ್ದಿಮತ್ತೆ ಮತ್ತು ರೋಬೋಟಿಕ್ಸ್ ತಂತ್ರಜ್ಞಾನಗಳು ಭಾರೀ ಬದಲಾವಣೆಗಳನ್ನು ತರುತ್ತಿದೆ. ಅತ್ಯಾಧುನಿಕ ತಂತ್ರಜ್ಞಾನಗಳನ್ನು ಪ್ರತಿಯೊಬ್ಬರೂ ಜವಾಬ್ದಾರಿಯುತವಾಗಿ ಬಳಸಬೇಕು ಎಂದು ಕರೆ ನೀಡಿದ್ದಾರೆ. ತಂತ್ರಜ್ಞಾನದ ಬದಲಾವಣೆಯಿಂದ ಉದ್ಯೋಗ ನಷ್ಟವಾಗುವ ಭೀತಿಯಿಂದ ಹೊರಬಂದು ತಮ್ಮ ಕೌಶಲ್ಯಗಳನ್ನು ಕಾರ್ಮಿಕರು ನವೀಕರಿಸಿಕೊಳ್ಳಬೇಕು ಎಂದು ಸಲಹೆ ನೀಡಿದರು. ಇದೇ ವೇಳೆ ಅವರು, ಬ್ರಿಕ್ಸ್ ರಾಷ್ಟಗಳ ನಡುವಿನ ಪರಸ್ಪರ ಸಹಕಾರ ಎಲ್ಲರ ಜಂಟಿ ಬೆಳವಣಿಗೆಗೆ ಪೂರಕವಾಗಲಿದೆ ಎಂದು ಹೇಳಿದ್ದಾರೆ. ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವ ಡಾ ಮನ್ಸುಖ್ ಮಾಂಡವೀಯ ಹೈದರಾಬಾದ್ನ ಸನತ್ ನಗರದ ಇಎಸ್ಐಸಿ ಆಸ್ಪತ್ರೆಯಲ್ಲಿ ಇಂದು 211 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದಂತಹ ಅತ್ಯಾಧುನಿಕ ಹೊರರೋಗಿ ವಿಭಾಗದ ಕಟ್ಟಡವನ್ನು ಉದ್ಘಾಟನೆ ಮಾಡಿದರು. ಇದೇ ವೇಳೆ ಅವರು, ದೇಶದಾದ್ಯಂತ 650 ಕೋಟಿ ರೂಪಾಯಿಗೂ ಅಧಿಕ ವೆಚ್ಚದ ಇತರೆ 6 ಇಎಸ್ಐಸಿ ಯೋಜನೆಗಳಿಗೆ ವರ್ಚುವಲ್ ಮೂಲಕ ಚಾಲನೆ ನೀಡಿದರು. ಭೂಸ್ವಾಮ್ಯದ ಸಂಪೂರ್ಣ ಪ್ರಕ್ರಿಯೆಯನ್ನು ನಿರ್ವಹಿಸಲು ರೈಲ್ ಭೂಮಿ ಪೋರ್ಟಲ್ ಬಿಡುಗಡೆ ಮಾಡಲಾಗುವುದು ಎಂದು ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿಂದು ಭಾರತೀಯ ರೈಲ್ವೆಯ ಆಧುನೀಕರಣದ ಗುರಿಯೊಂದಿಗೆ ಕೈಗೊಳ್ಳಲಾಗಿರುವ ಸುಧಾರಣೆಗಳ ಕುರಿತು ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಅವರು, ನಿರ್ಮಾಣ ವಲಯದಲ್ಲಿ ಸಚಿವಾಲಯ ಹಲವು ಸುಧಾರಣೆಗಳನ್ನು ತಂದಿದೆ ಎಂದು ಹೇಳಿದ್ದಾರೆ. ದೇಶದಲ್ಲಿ ರಸಗೊಬ್ಬರಗಳ ಸಾಗಣೆಗೆ ಸಾಂಪ್ರದಾಯಿಕ ಮುಚ್ಚಿದ ವ್ಯಾಗನ್ಗಳ ಬದಲಾಗಿ ಇನ್ಮುಂದೆ ವಿಶೇಷವಾಗಿ ವಿನ್ಯಾಸಗೊಳಿಸಲಾದಂಥ ಕಂಟೈನರ್ಗಳನ್ನು ಬಳಸಲು ಅನುಮತಿ ನೀಡುವ ಪ್ರಮುಖ ನೀತಿ ಸುಧಾರಣೆಗಳನ್ನು ಸಚಿವರು ಪ್ರಕಟಿಸಿದರು. ಪ್ರಸ್ತುತ ದೇಶದ ಒಟ್ಟು ರಸಗೊಬ್ಬರ ಸಾಗಣೆಯಲ್ಲಿ ರೈಲ್ವೆ ಇಲಾಖೆಯು ಶೇಕಡಾ 85% ಸಿಂಹ ಪಾಲು ಹೊಂದಿದೆ ಎಂದು ಅವರು ಹೇಳಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ಪಶ್ಚಿಮ ಏಷ್ಯಾದಲ್ಲಿನ ವಿದ್ಯಮಾನಗಳ ಮೇಲೆ ಭಾರತ ಸೂಕ್ಷ್ಮ ಗಮನ, ಹಾರ್ಮೋನ್

0: ಪ್ರತಿ ಬುಧವಾರ 9:15ಕ್ಕೆ. ಕಾರ್ಗಿಲ್ ವಿಜಯ್ ದಿವಸ್ ಅಂಗವಾಗಿ ಆಯೋಜನೆ ಮಾಡಲಾಗಿರುವಂತಹ 13 ದಿನಗಳ ಬೈಕ್ ಸಾಹಸ ಯಾತ್ರೆ ಶೌರ್ಯ ವಿಜಯ್ ಯಾತ್ರೆಗೆ ನವದೆಹಲಿಯ ರಾಷ್ಟೀಯ ಯುದ್ದ ಸ್ಮಾರಕದಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಚಾಲನೆ ನೀಡಿದ್ದಾರೆ. ಈ ವೇಳೆ ಮಾತನಾಡಿದ ಅವರು, ಈ ಯಾತ್ರೆ ಯುವ ಜನರಲ್ಲಿ ದೇಶಭಕ್ತಿಯನ್ನು ಜಾಗೃತಗೊಳಿಸಲಿದೆ. 1999ರ ಕಾರ್ಗಿಲ್ ಯುದ್ದದ ಗೆಲುವು ದೇಶದ ಅಖಂಡತೆ ಮತ್ತು ಗೌರವದ ಮೇಲಿನ ಯಾವುದೇ ಆಕ್ರಮಣಕ್ಕೆ ಭಾರತ ನೀಡುವ ಪ್ರಬಲ ಉತ್ತರದ ಸಂಕೇತವಾಗಿದೆ ಎಂದು ಹೇಳಿದ್ದಾರೆ. ಒಂದು ಯಾತ್ರೆ ಒಂದು ರಾಷ್ಟ್ರ ಒಂದು ಸಲಾಮು ಘೋಷವಾಕ್ಯದಡಿ ಹೊರಟಿರುವಂತಹ 28 ಸವಾರರ ತಂಡ 1900 ಕಿಲೋಮೀಟರ್ ಕ್ರಮಿಸಿ ಇದೇ 26ರಂದು ಲಡಾಖ್ನ ಡ್ರಾಸ್ನಲ್ಲಿರುವಂತಹ ಕಾರ್ಗಿಲ್ ಯುದ್ದ ಸ್ಮಾರಕ ತಲುಪಲಿದೆ. ಭಾರತ ಮತ್ತು ಯುಕೆ ನಡುವಿನ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದ ನಾಳೆಯಿಂದ ಜಾರಿಗೆ ಬರಲಿದ್ದು, ದ್ವಿಪಕ್ಷೀಯ ವ್ಯಾಪಾರದಲ್ಲಿ ಹೊಸ ಅಧ್ಯಾಯ ಆರಂಭವಾಗಲಿದೆ ಎಂದು ವಾಣಿಜ್ಯ ಕಾರ್ಯದರ್ಶಿ ರಾಜೇಶ್ ಅಗರ್ವಾಲ್ ತಿಳಿಸಿದ್ದಾರೆ. ಇದು ದೇಶದ ವ್ಯಾಪಾರ ಇತಿಹಾಸದ ಪ್ರಮುಖ ಮೈಲಿಗಲ್ಲು ಎಂದು ಅವರು ಬಣ್ಣಿಸಿದ್ದಾರೆ. ನವದೆಹಲಿಯಲ್ಲಿಂದು ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಅವರು, ಈ ಒಪ್ಪಂದ ಸುಂಕಗಳನ್ನು ಕಡಿಮೆ ಮಾಡುವುದರ ಜೊತೆಗೆ ಭಾರತದ ಕೃಷಿ ಮತ್ತು ಡೈರಿ ವಲಯಗಳಿಗೆ ರಕ್ಷಣೆ ಒದಗಿಸಲಿದೆ. ಅಲ್ಲದೆ ಡಿಜಿಟಲ್ ವ್ಯಾಪಾರ, ಎಂಎಸ್ಎಂಇ ಮತ್ತು ಪರಿಸರ ಕ್ಷೇತ್ರಗಳಲ್ಲೂ ಇದು ಒಳಗೊಂಡಿದೆ ಎಂದು ಹೇಳಿದ್ದಾರೆ. ವಿಶೇಷವಾಗಿ ದ್ವಿಗುಣ ಕೊಡುಗೆ ಸಮಾವೇಶ ವ್ಯವಸ್ಥೆಯಡಿ ಯುಕೆಗೆ ತಾತ್ಕಾಲಿಕವಾಗಿ ತೆರಳುವ ಭಾರತೀಯ ವೃತ್ತಿಪರರು ಅಲ್ಲಿ ಸಾಮಾಜಿಕ ಭದ್ರತಾ ವಂತಿಕೆ ಪಾವತಿಸುವುದರಿಂದ ವಿನಾಯಿತಿ ಪಡೆಯಲಿದ್ದಾರೆ. ಈ ಒಪ್ಪಂದದಿಂದ ದೇಶದ ರೈತರು, ಸಣ್ಣ ಉದ್ಯಮಗಳು ಹಾಗೂ ಕಡಲ ಆಹಾರ ರಫ್ತುದಾರರಿಗೆ ಹೊಸ ಜಾಗತಿಕ ಅವಕಾಶಗಳು ಮುಕ್ತವಾಗಲಿವೆ ಎಂದು ಅವರು ತಿಳಿಸಿದ್ದಾರೆ. ಭಾರತ ಮಾಲ್ಡೀವ್ಸ್ ನಡುವಿನ ದ್ವಿಪಕ್ಷೀಯ ವ್ಯಾಪಾರ ಮತ್ತು ಹೂಡಿಕಾ ಯೋಜನೆಗಳಿಗೆ ಪ್ರಮುಖ ಉತ್ತೇಜನವಾಗಿ ಉಭಯ ರಾಷ್ಟಗಳ ನಡುವಿನ ಮುಕ್ತ ವ್ಯಾಪಾರ ಒಪ್ಪಂದದ ಮೊದಲ ಸುತ್ತಿನ ಮಾತುಕತೆಗಳು ಯಶಸ್ವಿಯಾಗಿ ಸಂಪನ್ನಗೊಂಡಿವೆ. ಕಳೆದ ಒಂದು ವಾರದಲ್ಲಿ ವರ್ಚುವಲ್ ಮಾದರಿಯಲ್ಲಿ ಮಾತುಕತೆಗಳು ನಡೆದಿವೆ. ಚರ್ಚೆಯ ಸಂದರ್ಭದಲ್ಲಿ ಉಭಯ ರಾಷ್ಟಗಳು ವಿವಿಧ ವ್ಯಾಪಾರ ವಿಷಯಗಳಲ್ಲಿ ಪ್ರಗತಿ ಸಾಧಿಸಿದ್ದು ಹಲವು ಪ್ರಮುಖ ಅಂಶಗಳ ಕುರಿತು ಒಮ್ಮತಕ್ಕೆ ಬಂದಿವೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ತಿಳಿಸಿದೆ. ಕೇಂದ್ರ ಗ್ರಾಹಕ ವ್ಯವಹಾರ, ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಸಚಿವ ಪ್ರಹ್ಲಾದ್ ಜೋಶಿ ನವದೆಹಲಿಯಲ್ಲಿಂದು ದೇಶದ ಆಹಾರ ಧಾನ್ಯ ಸಂಗ್ರಹಣಾ ಪರಿಸರ ವ್ಯವಸ್ಥೆಯನ್ನು ಬಲಪಡಿಸುವ ನಿಟ್ಟನಲ್ಲಿ ಉನ್ನತ ಮಟ್ಟದ ಪರಿಶೀಲನಾ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಸಚಿವರು, ಸಭೆಯಲ್ಲಿ ಉದ್ದೇಶಿತ ಸಂಗ್ರಹಣಾ ನೀತಿ ಮತ್ತು ಖಾಸಗಿ ಉದ್ಯಮಿಗಳ ಖಾತರಿ ಯೋಜನೆಯ ಪ್ರಗತಿಯನ್ನು ಪರಾಮರ್ಶಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಹರಿಯಾಣ ಮತ್ತು ಆಂಧ್ರಪ್ರದೇಶ ರಾಜ್ಯಗಳಲ್ಲಿ ಪ್ರಸ್ತುತ ನಡೆಯುತ್ತಿರುವಂತಹ ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ವೇಳಾಪಟ್ಟಿಯನ್ನು ಭಾರತೀಯ ಚುನಾವಣಾ ಆಯೋಗ ಇನ್ನು 10 ದಿನಗಳ ಕಾಲ ವಿಸ್ತರಿಸಿದೆ. ಉಭಯ ರಾಜ್ಯಗಳಲ್ಲಿ ಬೂತ್ ಮಟ್ಟದ ಅಧಿಕಾರಿಗಳು ಈ ತಿಂಗಳ 24ರವರೆಗೆ ಮನೆ ಮನೆಗೂ ಭೇಟಿ ನೀಡಿ ಪರಿಶೀಲನೆ ನಡೆಸಲಿದ್ದಾರೆ. ಈ ಹಿಂದೆ ಇವತ್ತಿನವರೆಗೆ ಮಾತ್ರ ಈ ಪ್ರಕ್ರಿಯೆಗೆ ಅವಕಾಶವನ್ನು ಕಲ್ಪಿಸಲಾಗಿತ್ತು. ಅಮೆರಿಕದ ಟೆಕ್ಸಾಸ್ನ ಡಲ್ಲಾಸ್ ಕ್ರೀಡಾಂಗಣದಲ್ಲಿ ಇಂದು ನಡೆಯಲಿರುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಮೊದಲನೆಯ ಸೆಮಿಫೈನಲ್ ಪಂದ್ಯದಲ್ಲಿ ಫ್ರಾನ್ಸ್ ಮತ್ತು ಸ್ಪೇನ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಭಾರತೀಯ ಕಾಲಮಾನ ಮಧ್ಯರಾತ್ರಿ 12:30ಕ್ಕೆ ಆರಂಭವಾಗಲಿದೆ. ಫ್ರಾನ್ಸ್ ತನ್ನ ಸತತ 3ನೇ ಫಿಫಾ ವಿಶ್ವಕಪ್ ಫೈನಲ್ಗೇರಲು ಕಣಕ್ಕೆ ಇಳಿಯುತ್ತಿದ್ದರೆ, ಸ್ಪೇನ್ 2010ರಲ್ಲಿ ಟ್ರೋಫಿ ಗೆದ್ದ ನಂತರದ ಚೊಚ್ಚಲ ವಿಶ್ವಕಪ್ ಫೈನಲ್ಗೇರುವ ವಿಶ್ವಾಸದಲ್ಲಿದೆ. ಬರ್ಮಿಂಗ್ಹ್ಯಾಂನ ಎಡ್ಜ್ಬಾಸ್ಟನ್ನಲ್ಲಿ ನಡೆಯುತ್ತಿರುವಂತಹ ಭಾರತ ಇಂಗ್ಲೆಂಡ್ ನಡುವಿನ 3 ಪಂದ್ಯಗಳ ಏಕದಿನ ಕ್ರಿಕೆಟ್ ಸರಣಿಯ ಮೊದಲನೆಯ ಪಂದ್ಯ ಪ್ರಗತಿಯಲ್ಲಿದೆ. ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಇಂಗ್ಲೆಂಡ್ ತಂಡ 47.5 ಓವರ್ಗಳಲ್ಲಿ ತನ್ನೆಲ್ಲಾ ವಿಕೆಟ್ ಕಳೆದುಕೊಂಡು 258 ರನ್ ಗಳಿಸಿ ಭಾರತಕ್ಕೆ 259 ರನ್ಗಳ ಗುರಿಯನ್ನು ನೀಡಿದೆ. ಭಾರತ ತಂಡವನ್ನು ಶುಭ್ಮನ್ ಗಿಲ್ ಮುನ್ನಡೆಸುತ್ತಿದ್ದು, ಹಿರಿಯ ಅನುಭವಿ ಆಟಗಾರರಾದಂತಹ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಅವರ ಉಪಸ್ಥಿತಿ ತಂಡಕ್ಕೆ ಪ್ರಮುಖ ಉತ್ತೇಜನವಾಗಿದೆ. ಈ ಉಭಯ ಆಟಗಾರರು ಟಿ20 ಮತ್ತು ಟೆಸ್ಟ್ ಮಾದರಿಗಳಿಂದ ಈಗಾಗಲೇ ನಿವೃತ್ತಿಯನ್ನು ಘೋಷಿಸಿದ್ದು, ಕೇವಲ ಏಕದಿನ ಮಾದರಿ ಪಂದ್ಯಗಳಲ್ಲಿ ಭಾರತದ ಪರ ಅಂತಾರಾಷ್ಟೀಯ ಮಟ್ಟದಲ್ಲಿ ಕಣಕ್ಕೆ ಇಳಿಯುತ್ತಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಶ್ಚಿಮ ಏಷ್ಯಾದಲ್ಲಿನ ವಿದ್ಯಮಾನಗಳ ಮೇಲೆ ಭಾರತ ಸೂಕ್ಷ್ಮ ಗಮನ. ಹರ್ಮುಜ್ ಜಲಸಂಧಿಯಲ್ಲಿ ಮುಕ್ತ ಸುರಕ್ಷಿತ ನೌಕಾಯಾನಕ್ಕೆ ಕರೆ. ಯುವಜನತೆಯ ಕೌಶಲ್ಯ ಹೆಚ್ಚಿಸುವಲ್ಲಿ ಕೃತಕ ಬುದ್ದಿಮತ್ತೆ ಪ್ರಮುಖ ಪಾತ್ರ. ಕೇಂದ್ರ ಸಚಿವ ಡಾ ಮನ್ಸುಖ್ ಮಾಂಡವಿಯ ಅಭಿಮತ. ಭಾರತ ಯುಕೆ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದ ನಾಳೆಯಿಂದ ಜಾರಿ. ವಾಣಿಜ್ಯ ಕಾರ್ಯದರ್ಶಿ ರಾಜೇಶ್ ಅಗರ್ವಾಲ್. ಫಿಫಾ ವಿಶ್ವಕಪ್ ಫುಟ್ಬಾಲ್ ಮೊದಲನೆಯ ಸೆಮಿಫೈನಲ್ನಿಂದು ಫ್ರಾನ್ಸ್ ಸ್ಪೇನ್ ಮುಖಾಮುಖಿ. ಅಂತಾರಾಷ್ಟೀಯ ಏಕದಿನ ಕ್ರಿಕೆಟ್ ಸರಣಿ ಮೊದಲನೆಯ ಪಂದ್ಯದಲ್ಲಿ ಭಾರತಕ್ಕೆ 259 ರನ್ಗಳ ಗುರಿ ನೀಡಿದ ಇಂಗ್ಲೆಂಡ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05ಕ್ಕೆ.
1: ಆಕಾಶವಾಣಿ ಧಾರವಾಡ.

0: ಕಾವ್ಯಧಾರೆ ವೀರೇಶ್ ಶಿವಲಿಂಗಪ್ಪ ಸಜ್ಜನ್ ಅವರಿಂದ ಸ್ವರಚಿತ ಕವಿತಾ ವಾಚನ.
1: ಕವನದ ಶೀರ್ಷಿಕೆ ಹಕ್ಕಿ ಮತ್ತು ಮೊಗ್ಗು. ಎದೆಯ ಭಿತ್ತಿಯೊಳಗೆ ಹೊಗೆಯಾಡುತ್ತಿರುವಾಗ ಕನಸ ಹಕ್ಕಿಗಳು ಗುಲಾಬಿಯ ಮೊಗ್ಗುಗಳು ಹೊತ್ತಿ ಉರಿಯುವ ದೊಂದಿಗಳಿಗೆ ಬಲಿಪಶುವಾದಾಗ ನಾನು ನನ್ನೊಳಗೆ ಹುದುಕಬೇಕು. ಎದೆಯ ಭಿತ್ತಿಯೊಳಗೆ ಹೊಗೆಯಾಡುತ್ತಿರುವಾಗ ಕನಸ ಹಕ್ಕಿಗಳು ಗುಲಾಬಿಯ ಮೊಗ್ಗುಗಳು ಹೊತ್ತಿ ಉರಿಯುವ ದೊಂದಿಗಳಿಗೆ ಬಲಿಪಶುವಾದಾಗ ನಾನು ನನ್ನೊಳಗೆ ಹುದುಕಬೇಕು. ಏನೋ ಎತ್ತಲೋ ಹೇಗೋ ಬದುಕುವ ಕನಸುಗಳ, ಹಾರುವ ಹಕ್ಕಿಗಳ, ಅರಳುವ ಮೊಗ್ಗುಗಳ ಸುಳಿವೆಲ್ಲ ಇಲ್ಲ ಸಲ್ಲದ ದ್ವೇಷದ ಬಲಿಪಶು. ಈಗ ನಾನು ಹಾದರವ ಬದುಕಬೇಕು. ಏನೋ ಎತ್ತಲೋ ಹೇಗೋ ಬದುಕುವ ಕನಸುಗಳ, ಹಾರುವ ಹಕ್ಕಿಗಳ, ಅರಳುವ ಮೊಗ್ಗುಗಳ ಸುಳಿವೆಲ್ಲ ಇಲ್ಲ ಸಲ್ಲದ ದ್ವೇಷದ ಬಲಿಪಶು. ಈಗ ನಾನು ಹಾದರವ ಬದುಕಬೇಕು. ಮತ್ತೆ ಟಿಸಿಲೊಡೆಯುತ್ತವೆ, ಹಾರಲೆಂದೇ ರೆಕ್ಕೆ ಬಿಚ್ಚುತ್ತವೆ, ಅರಳಲೆಂದೇ ಮೊಗ್ಗಾಗುತ್ತವೆ. ಆದರೆ ದ್ವೇಷಕ್ಕೆ ಹಸಿವಾಗಿ ಬಿಚ್ಚಿದ ರೆಕ್ಕೆ, ಕಂಡ ಕನಸು, ಅರಳಿದ ಮೊಗ್ಗು ಎಲ್ಲವೂ ಸಮಾಧಿಯಾಗುತ್ತವೆ. ಮತ್ತೆ ಟಿಸಿಲೊಡೆಯುತ್ತವೆ, ಹಾರಲೆಂದೇ ರೆಕ್ಕೆ ಬಿಚ್ಚುತ್ತವೆ, ಅರಳಲೆಂದೇ ಮೊಗ್ಗಾಗುತ್ತವೆ. ಆದರೆ ದ್ವೇಷಕ್ಕೆ ಹಸಿವಾಗಿ ಬಿಚ್ಚಿದ ರೆಕ್ಕೆ, ಕಂಡ ಕನಸು, ಅರಳಿದ ಮೊಗ್ಗು ಎಲ್ಲವೂ ಸಮಾಧಿಯಾಗುತ್ತವೆ. ಬಲಿಪಶು, ಬಲಿಪಶು, ಆದರೂ ಸಮಾಧಿಯ ಮೇಲೆ ಟಿಸಿಲೊಡೆಯುತ್ತದೆ ಕನಸು. ಹಾರಲು ಅನುವಾಗುತ್ತದೆ ಬಿಚ್ಚಿದ ರೆಕ್ಕೆ, ಮತ್ತೆ ರಕ್ತಗೆಂಪಿನ ಗುಲಾಬಿಯ ಮೊಗ್ಗರಳುತ್ತದೆ. ಬಲಿಪಶು, ಬಲಿಪಶು, ಆದರೂ ಸಮಾಧಿಯ ಮೇಲೆ ಟಿಸಲೊಡೆಯುತ್ತದೆ ಕನಸು. ಹಾರಲು ಅನುವಾಗುತ್ತದೆ ಬಿಚ್ಚಿದರಕ್ಕೆ, ಮತ್ತೆ ರಕ್ತಗೆಂಪಿನ ಗುಲಾಬಿ ಮೊಗ್ಗರಳುತ್ತದೆ. ಕವನದ ಶೀರ್ಷಿಕೆ ಪ್ರೀತಿಯ ಪಯಣ. ಎದೆಯ ತಿಳಿಗೊಳದ ನೀರ ಮಡುವಿನಲ್ಲಿ ಅರಳುತ್ತಿರುವ ಕಮಲ, ಮನದ ನವಿರಿನಲ್ಲಿ ನೂರು ಆಸೆಗಳ ನನ್ನದೊಂದು ಕವನ. ಎದೆಯ ತಿಳಿಗೊಳದ ನೀರ ಮಡುವಿನಲ್ಲಿ ಅರಳುತ್ತಿರುವ ಕಮಲ, ಮನದ ನವಿರಿನಲ್ಲಿ ನೂರು ಆಸೆಗಳ ನನ್ನದೊಂದು ಕವನ. ನಿನ್ನ ಒಲವಿನಲ್ಲಿ ಪ್ರೀತಿಯೊಡಲಿನಲ್ಲಿ ನವಿರ ನೆನಹ ಹವನ, ಎದೆಯ ಮಡಿಲಿನಲ್ಲಿ ನೂರು ಕನಸುಗಳ ಗೂಡು ನೀನು ಕವನ. ನಿನ್ನ ಒಲವಿನಲ್ಲಿ ಪ್ರೀತಿಯೊಡಲಿನಲ್ಲಿ ನವಿರ ನೆನಹ ಕವನ, ಎದೆಯ ಮಡಿಲಿನಲ್ಲಿ ನೂರು ಕನಸುಗಳ ಗೂಡು ನೀನು ಕವನ. ಒಲವ ಸಾಗರದಿ ಹಾರುವ ಹಕ್ಕಿ ನಾನು ನೀನು ತನನ, ನಿನ್ನ ಅಕ್ಷಿಗಳ ನೋಟದಲ್ಲಡಗಿಹ ಕೌತುಕ ನಾಕಹನ. ಒಲವ ಸಾಗರದಿ ಹಾರುವ ಹಕ್ಕಿ ನಾನು ನೀನು ತನನ, ನಿನ್ನ ಅಕ್ಷಿಗಳ ನೋಟದಲ್ಲಡಗಿಹ ಕೌತುಕ ನಾಕವನ. ನಿನ್ನ ತುಟಿಗಳಲ್ಲಿ ಅಡಗಿಹ ನಗುವಿನ ಸಿಹಿಯ ನವಿರಸ್ತವನ, ನೀರಿನ ಹನಿಯಲ್ಲಿ ಏಳು ಬಣ್ಣಗಳ ಹಬ್ಬ ನೀನು ಕವನ. ನಿನ್ನ ತುಟಿಗಳಲ್ಲಿ ಅಡಗಿಹ ನಗುವಿನ ಸಿಹಿಯ ನವಿರಸ್ತವನ, ನೀರಿನ ಹನಿಯಲ್ಲಿ ಏಳು ಬಣ್ಣಗಳ ಹಬ್ಬ ನೀನು ಕವನ. ನಿನ್ನ ಹೆಜ್ಜೆಗಳ ಗುರುತಿನ ಜಾಡಿನ ನನ್ನೆದೆಯ ಗಮನ, ಈ ಸುಂದರ ನಲ್ಮೆಯ ನಾಟ್ಯಮಯೂರಿಯ ನೃತ್ಯ ನಾನೆ ಕವನ. ನಿನ್ನ ಹೆಜ್ಜೆಗಳ ಗುರುತಿನ ಜಾಡಿನ ನನ್ನೆದೆಯ ಗಮನ, ಈ ಸುಂದರ ನಲ್ಮೆಯ ನಾಟ್ಯಮಯೂರಿಯ ನೃತ್ಯ ನಾನೆ ಕವನ. ಪ್ರೀತಿಯ ಕಡಲಲ್ಲಿ ನನ್ನೆದೆ ಮಡಿಲಲ್ಲಿ ನೀನೇ ಒಂದು ಕವನ, ಮಧುರ ಹಾಯಿಯೊಳು ನಾನೀ ಎನ್ನುವ ಸವಿಯ ಪ್ರೀತಿ ಪಯಣ. ಪ್ರೀತಿಯ ಕಡಲಲ್ಲಿ ನನ್ನೆದೆ ಮಡಿಲಲ್ಲಿ ನೀನೇ ಒಂದು ಕವನ, ಮಧುರ ಹಾಯಿಯೊಳು ನಾನೀ ಎನ್ನುವ ಸವಿಯ ಪ್ರೀತಿ ಪಯಣ. ನನ್ನ ಮುಂದಿನ ಕವನದ ಶೀರ್ಷಿಕೆ ವಿರಹ. ಈ ವಿರಹಕ್ಕೂ ಇಲ್ಲೇ ಬದುಕಿದ ಅನುಭವ, ಸಾರಿಸಿದ ಪ್ರೀತಿ, ಮೋಹದ ರಂಗೋಲಿ, ಬಿಡಿಸಿಟ್ಟ ಕಾಮ, ಜೀವನ ಕಂಟಿದ ಮೇಲೆ ಇವೆಲ್ಲ ಬಾಳದೋಣಿಯ ನೆಲೆಗಳಂತೆ. ಈ ವಿರಹಕ್ಕೂ ಇಲ್ಲೇ ಬದುಕಿದ ಅನುಭವ, ಸಾರಿಸಿದ ಪ್ರೀತಿ, ಮೋಹದ ರಂಗೋಲಿ, ಬಿಡಿಸಿಟ್ಟ ಕಾಮ, ಜೀವನ ಕಂಟಿದ ಮೇಲೆ ಇವೆಲ್ಲ ಬಾಳದೋಣಿಯ ನೆಲೆಗಳಂತೆ. ಕನಸುಗಳ ಕಾಣುತ್ತಲೇ ಅಮಲು, ಕನಸುಗಳ ಕಾಣುತ್ತಲೇ ಅಮಲು, ರಸ್ತೆಯಿಂದ ರಸ್ತೆಗೆ, ಅಲ್ಲಿಂದ ರೂಮಿಗೆ, ರೂಮಿಂದ ಬೆಚ್ಚಲಿಗೆ, ಹೆಚ್ಚಾದರೆ ಬಿದ್ದ ಕಡೆಯಲ್ಲೇ ಅಲ್ಲವೇ ವಿರಹದ ಕನಸುಗಳೇ ಅಥವಾ ಕನಸಿನ ವಿರಹಗಳೇ? ತಾನು ತನ್ನವಳ ಕಂಡು ನಕ್ಷತ್ರ ತೋರಿಸುತ್ತಲೂ ಕಣ್ಣುಗಳು ಮಿಂಚಿ, ನಗೆಯ ಚಲ್ಲಿ, ಮುಖವರಳಿ, ಮೆರವಣಿಗೆಗೆ ಕೂತ ಜೋಡಿಗಳಾಗಿ, ಸರಸದ ಹಾವುಗಳಾಗಿ, ನಕ್ಷತ್ರಗಳಾಗಿ ದೂರ ಹೋದಾಗ ಈ ವಿರಹವೂ ಒಂದು ನಕ್ಷತ್ರವೇ. ತಾನು ತನ್ನವಳ ಕಂಡು ನಕ್ಷತ್ರ ತೋರಿಸುತ್ತಲೂ ಕಣ್ಣುಗಳು ಮಿಂಚಿ, ನಗೆಯ ಚಲ್ಲಿ, ಮುಖವರಳಿ, ಮೆರವಣಿಗೆಗೆ ಕೂತ ಜೋಡಿಗಳಾಗಿ, ಸರಸದ ಹಾವುಗಳಾಗಿ, ನಕ್ಷತ್ರಗಳಾಗಿ ದೂರ ಹೋದಾಗ ಈ ವಿರಹವೂ ಒಂದು ನಕ್ಷತ್ರವೇ. ತುಡಿತದಲ್ಲಿ ಅವಳ ಮಿಡಿದು ಸಂಗಾತಕ್ಕೆ ಸಾಪೇಕ್ಷವ ಹಡೆದು ಮತ್ತೆ ಶಕ್ತಿಯ ಬಗೆ ಬಗೆದು ಗುರುತ್ವವೋ ಚುಂಬಕವೋ ಇಂಥದೋ ಅಂಥದೋ ಇಲ್ಲಿಯೇ ಘಟಿಸುತ್ತಲೇ ಮಿಂಚುತ್ತದೆ, ಗುಡುಗುತ್ತದೆ. ಇದಕ್ಕಿನ್ನೇನು ಬೆಡಗು?

ಉಡಿತದಲ್ಲಿ ಅವಳ ಮಿಡಿದು ಸಂಗಾತಕ್ಕೆ ಸಾಪೇಕ್ಷವ ಹಡೆದು ಮತ್ತೆ ಶಕ್ತಿಯ ಬಗೆ ಬಗೆದು ಗುರುತ್ವವೋ ಚುಂಬಕವೋ ಇಂಥದೋ ಅಂಥದೋ ಇಲ್ಲಿಯೇ ಘಟಿಸುತ್ತಲೇ ಮಿಂಚುತ್ತದೆ ಗುಡುಗುತ್ತದೆ. ಇದಕ್ಕಿನ್ನೇನು ಬೆಡಗು? ಬೇಕೆನಿಸಿದ್ದು ಪ್ರೀತಿಯಲ್ಲ, ತುಡಿದದ್ದು ಪ್ರೀತಿಯಲ್ಲ, ಮಿಡಿದದ್ದು ಪ್ರೀತಿಯಲ್ಲ, ಯಾವುದು ಪ್ರೀತಿ? ಮಿಂಚೋ ಗುಡುಗೋ ಗುರುತ್ವವೋ ಚುಂಬಕವೋ ಸಾಕ್ಷಿಯೋ ಸಾಪೇಕ್ಷವೋ ಶಕ್ತಿಯೋ ಯುಕ್ತಿಯೋ ಕಾಮ ಪ್ರೀತಿ ಒಲವು ನಲಿವು ದ್ವೇಷ ರೋಷ ಎಲ್ಲವೂ ಅಮಲೆ. ಬೇಕೆನಿಸಿದ್ದು ಪ್ರೀತಿಯಲ್ಲ, ತುಡಿದದ್ದು ಪ್ರೀತಿಯಲ್ಲ, ಮಿಡಿದದ್ದು ಪ್ರೀತಿಯಲ್ಲ, ಯಾವುದು ಪ್ರೀತಿ? ಮಿಂಚೋ ಗುಡುಗೋ ಗುರುತ್ವವೋ ಚುಂಬಕವೋ ಸಾಕ್ಷಿಯೋ ಸಾಪೇಕ್ಷವೋ ಶಕ್ತಿಯೋ ಯುಕ್ತಿಯೋ ಕಾಮ ಪ್ರೀತಿ ಒಲವು ನಲಿವು ದ್ವೇಷ ರೋಷ ಎಲ್ಲವೂ ಅಮಲೆ. ಕನಸಿನಲ್ಲಿ ಬಿಡಿಸಿದ ರಂಗೋಲಿಯಲ್ಲಿ ಕಾಣುವ ಈ ವಿರಹವು ಬದುಕಿನಲ್ಲಿ ಅಮಲೆ. ಕನಸಿನಲ್ಲಿ ಬಿಡಿಸಿದ ರಂಗೋಲಿಯಲ್ಲಿ ಕಾಣುವ ಈ ವಿರಹವು ಒಂದು ಬದುಕಿನಲ್ಲಿ ಅಮಲೆ. ನನ್ನ ಮುಂದಿನ ಕವನದ ಶೀರ್ಷಿಕೆ ಸಂಸ್ಥೀಕೃತ ಗುಮ್ಮಗಳು. ಕೆಲವೊಂದು ಗುಮ್ಮಗಳಿವೆ, ಸಂಸ್ಥೀಕೃತವಾದವುಗಳು. ಇವು ವಿಕ್ರಮ ಬೇತಾಳನ ಕತೆಗಳಂತೆ ಹಿಂದಿನ ಬಾಗಿಲ ಹೊಸ್ತಿಲಲ್ಲಿ ಕೂತು ಮುಂದಿನ ಬಾಗಿಲ ಹೊಚ್ಚಲು ತೊಳೆಯುವವು. ವಿದಲನದ ಹುಚ್ಚು ಹೊಳೆಯ ಚಾರಿತ್ರಿಕ ದುಶ್ಚಟಗಳು ಇವು. ಇವಕ್ಕೆ ಭೂತವೂ ಇಲ್ಲ ಭವಿಷ್ಯವೂ ಇಲ್ಲ, ಇವಕ್ಕೆ ಭೂತವೂ ಇಲ್ಲ ಭವಿಷ್ಯವೂ ಇಲ್ಲ, ಈ ಗುಮ್ಮಗಳಿಗೆ ಸ್ಥಿರತೆಯಂತೂ ಇಲ್ಲವೇ ಇಲ್ಲ. ವರ್ತಮಾನದ ಕ್ಲೀಶೆಗಳಲ್ಲಿ ಅಸಾಂಗತ್ಯದ ಬಿಳಲುಗಳಿವು. ಇವಕ್ಕೆ ಭೂತವೂ ಇಲ್ಲ ಭವಿಷ್ಯವೂ ಇಲ್ಲ, ಈ ಗುಮ್ಮಗಳಿಗೆ ಸ್ಥಿರತೆಯಂತೂ ಇಲ್ಲವೇ ಇಲ್ಲ. ವರ್ತಮಾನದ ಕ್ಲೀಶೆಗಳಲ್ಲಿ ಅಸಾಂಗತ್ಯದ ಬಿಳಲುಗಳಿವು. ಕಾರಣವಿಲ್ಲದ ವಿರಸಗಳಲ್ಲಿ ಕನಸುಗಳಿಲ್ಲದ ರಾತ್ರಿಗಳಲ್ಲಿ ಈ ಗುಮ್ಮ ಬದುಕುತ್ತದೆ. ಮುಗಿಯ ದುತ್ತರಗಳಲ್ಲಿ ಅಸಾಂಗತ್ಯಗಳಾಳದಲ್ಲಿ ಭಾವನೆಗಳ ಚಪ್ಪರಿಸುತ್ತ ಕಾರಣವಿಲ್ಲದ ವಿರಸಗಳಲ್ಲಿ ಕನಸುಗಳಿಲ್ಲದ ರಾತ್ರಿಗಳಲ್ಲಿ ಈ ಗುಮ್ಮ ಬದುಕುತ್ತದೆ. ಮುಗಿಯ ದುತ್ತರಗಳಲ್ಲಿ ಅಸಾಂಗತ್ಯಗಳಾಳದಲ್ಲಿ ಭಾವನೆಗಳ ಚಪ್ಪರಿಸುತ್ತ ಸಂಸ್ಥೀಕೃತ ಗುಮ್ಮಗಳಿವು. ಬರದ ಕವಿತೆಗಳನ್ನ, ಬತ್ತಿದ ಕಂಗಳನ, ಕಮರಿದ ಕನಸುಗಳನ್ನ, ಹಸಿದ ಹೊಟ್ಟೆಗಳನ್ನ ತಮ್ಮ ವಿಷದವಾದ ಹಂಬಲದಲ್ಲಿ ಮುಕ್ಕುತ್ತವೆ ಸಂಸ್ಥೀಕೃತ ಗುಮ್ಮಗಳಿವು. ಬರದ ಕವಿತೆಗಳನ್ನ, ಬತ್ತಿದ ಕಂಗಳನ, ಕಮರಿದ ಕನಸುಗಳನ್ನ, ಹಸಿದ ಹೊಟ್ಟೆಗಳನ್ನ ತಮ್ಮ ವಿಷದವಾದ ಹಂಬಲದಲ್ಲಿ ಮುಕ್ಕುತ್ತವೆ ಈ ಗುಮ್ಮಗಳಿಗೆ ರಾತ್ರಿ ಇಲ್ಲ, ಬೆಳಗಿಲ್ಲ, ಕಾಲದ ಹಿಡಿತವಿಲ್ಲ, ಮರವಿಲ್ಲ, ನೆನಪಿಲ್ಲ, ಯಾವ ಇಸಂಗಳ ಬಂಧನವೂ ಇಲ್ಲ. ಈ ಗುಮ್ಮಗಳಿಗೆ ರಾತ್ರಿ ಇಲ್ಲ, ಬೆಳಗಿಲ್ಲ, ಕಾಲದ ಹಿಡಿತವಿಲ್ಲ, ಮರವಿಲ್ಲ, ನೆನಪಿಲ್ಲ, ಯಾವ ಇಸಂಗಳ ಬಂಧನವೂ ಇಲ್ಲ. ಇವು ಗುಮ್ಮಗಳು. ದೇಶ ಕಾಲವಿಲ್ಲದ, ಜಾತಿ ಧರ್ಮವಿಲ್ಲದ, ನೀತಿ ಅನೀತಿಗಳಿಲ್ಲದ ಅಂತರ್ಗತವಾಗಿ ಹರಿಯುತ್ತಲೇ ಇರುವ ಇವು ಸಂಸ್ಥೀಕೃತ ಗುಮ್ಮಗಳು. ಇವು ಗುಮ್ಮಗಳು. ದೇಶ ಕಾಲವಿಲ್ಲದ, ಜಾತಿ ಧರ್ಮವಿಲ್ಲದ, ನೀತಿ ಅನೀತಿಗಳಿಲ್ಲದ ಅಂತರ್ಗತವಾಗಿ ಹರಿಯುತ್ತಲೇ ಇರುವ ಇವು ಸಂಸ್ಥೀಕೃತ ಗುಮ್ಮಗಳು, ಅಮರ ಹಾಗೂ ಅನಾಮಿಕ. ನನ್ನ ಮುಂದಿನ ಕವನದ ಶೀರ್ಷಿಕೆ ಹೀಗೆ ಒಂದು ಕ್ರಾಂತಿ. ತಲೆ ಕೆಳಗಾಗಬೇಕಿರೋದು ಇಲ್ಲೇ ಇಲ್ಲೇ ಎಂದುಕೊಂಡು ಎದ್ದು ನಿಲ್ಲೋದೇ ಒಂದು ಪ್ರಗತಿ. ಈ ಕ್ರಾಂತಿಗೆ ಅದರದೇ ಆದ ಛಲವಿದೆ, ಗುಣವಿದೆ. ಅರೆರೆ, ಇದ್ಯಾವ ಸದ್ದು? ಎಷ್ಟು ಡೆಸಿಬಲ್ನದ್ದು? ತಲೆ ಕೆಳಗಾಗಬೇಕಿರೋದು ಇಲ್ಲೇ ಇಲ್ಲೇ ಎಂದುಕೊಂಡು ಎದ್ದು ನಿಲ್ಲೋದೇ ಒಂದು ಪ್ರಗತಿ. ಈ ಕ್ರಾಂತಿಗೆ ಅದರದೇ ಆದ ಛಲವಿದೆ, ಗುಣವಿದೆ. ಅರೆರೆ, ಇದ್ಯಾವ ಸದ್ದು? ಎಷ್ಟು ಡೆಸಿಬಲ್ನದ್ದು? ಹರಿವ ನೀರಿನೊಳಗೆ, ಬೀಸುವ ಗಾಳಿಯೊಳಗೆ, ಫಲಿಸುವ ಮಣ್ಣಿನೊಳಗೆ ಕಲಿಸಿದಷ್ಟೂ ಕೊಳೆ ಕೊಚ್ಚಿ ಹೋಗಿದೆ. ಎಷ್ಟೆಷ್ಟೋ ಮಿಲಿಗ್ರಾಮ್ಗಳಲ್ಲಿ, ಮೈಕ್ರೋಮೀಟರ್ಗಳಲ್ಲಿ. ಹರಿವ ನೀರಿನೊಳಗೆ, ಬೀಸುವ ಗಾಳಿಯೊಳಗೆ, ಫಲಿಸುವ ಮಣ್ಣಿನೊಳಗೆ ಕಲಿಸಿದಷ್ಟೂ ಕೊಳೆ ಕೊಚ್ಚಿ ಹೋಗಿದೆ. ಎಷ್ಟೆಷ್ಟೋ ಮಿಲಿಗ್ರಾಮ್ಗಳಲ್ಲಿ, ಮೈಕ್ರೋಮೀಟರ್ಗಳಲ್ಲಿ. ಇರಬೇಕೇನೋ ಇವನಿಗೆ ಹುಡುಕಬೇಕೆಂಬ ಹಾದಿ. ಗಳಿಕೆಯ ಉಳಿಕೆಯಲ್ಲೋ, ಉಳಿಕೆಯ ಗಳಿಕೆಯಲ್ಲೋ ಕೇವಲವಾದುದಲ್ಲವೋ? ಮೌನದ ಮಾತಿಗೆ, ಒಲವಿನ ಉಸರಿಗೆ ಏಕತೆಯ ಬೀದಿ. ಇದೊಂದು ಸಮಾಜವಾದ. ಇರಬೇಕೇನೋ ಇವನಿಗೆ ಹುಡುಕಬೇಕೆಂಬ ಹಾದಿ. ಗಳಿಕೆಯ ಉಳಿಕೆಯಲ್ಲೋ, ಉಳಿಕೆಯ ಗಳಿಕೆಯಲ್ಲೋ ಕೇವಲವಾದುದಲ್ಲವೋ? ಮೌನದ ಮಾತಿಗೆ, ಒಲವಿನ ಉಸಿರಿಗೆ ಏಕತೆಯ ಬೀದಿ. ಇದೊಂದು ಸಮಾಜವಾದ. ಉಸಿರೆಳೆದಾಗಲೊಮ್ಮೆ ಕೆಮ್ಮಿ, ನೀರುಣಿಸಿದಾಗಲೊಮ್ಮೆ ಬೇಧಿ, ಹುಚ್ಚು ಕ್ರಾಂತಿಯ ಕೈಗಾರಿಕೆಯಲ್ಲಿ ಆಗಲೇಬೇಕು, ಬ್ಲೇಕು ನೆನಪಾಗಲೇಬೇಕು. ಉಸಿರೆಳೆದಾಗಲೊಮ್ಮೆ ಕೆಮ್ಮಿ, ನೀರುಣಿಸಿದಾಗಲೊಮ್ಮೆ ಬೇದಿ, ಹುಚ್ಚು ಕ್ರಾಂತಿಯ ಕೈಗಾರಿಕೆಯಲ್ಲಿ ಆಗಲೇಬೇಕು, ಬ್ಲೇಕು ನೆನಪಾಗಲೇಬೇಕು. ಇರುವ ಬೀದಿಯೊಳಗೆ ಒಬ್ಬೊಬ್ಬ ಎದ್ದು ನಿಲ್ಲುತ್ತಾನೆ. ಇದಿಷ್ಟೇ ನೆನೆಸಿಕೊಳ್ಳುವ ಧಾತು. ಇರುವ ಬೀದಿಯೊಳಗೆ ಒಬ್ಬೊಬ್ಬ ಎದ್ದು ನಿಲ್ಲುತ್ತಾನೆ. ಇದಿಷ್ಟೇ ನೆನೆಸಿಕೊಳ್ಳುವ ಧಾತು. ಮತ್ತೆ ಒಬ್ಬ ಎದ್ದು ನಿಲ್ಲಲೇಬೇಕು. ನಿಂತ ನೀರಿಗೆ, ಬೆಳೆದ ಕೊಚ್ಚೆಗೆ, ರಿಕವರಿ ರೀಯೂಸ್ ರೀಸೈಕಲ್ಲಿಗೆ, ಗಲ್ಲಿ ಗಲ್ಲಿಗೆ ಟ್ರೀಟ್ಮೆಂಟ್ ಕೊಟ್ಟು ಕುಡಿಸಲೇಬೇಕು ಈ ಜನಕ್ಕೆ. ಮತ್ತೆ ಒಬ್ಬ ಎದ್ದು ನಿಲ್ಲಲೇಬೇಕು. ನಿಂತ ನೀರಿಗೆ, ಬೆಳೆದ ಕೊಚ್ಚೆಗೆ, ರಿಕವರಿ ರೀಯೂಸ್ ರೀಸೈಕಲ್ಲಿಗೆ, ಗಲ್ಲಿ ಗಲ್ಲಿಗೆ ಟ್ರೀಟ್ಮೆಂಟ್ ಕೊಟ್ಟು ಕುಡಿಸಲೇಬೇಕು.

0: ಈ ಜನಕ್ಕೆ. ಬಿಡಬೇಡಿರೋ ಇನ್ನ ಎಂದರೆ ಅರ್ಥವ್ಯವಸ್ಥೆ ಅಂತಾನೆ, ಸಮಾನತೆ ಎಂದರೆ ಸ್ಪರ್ಧೆ ಇದು ಅಂತಾನೆ. ಬಿಡಬೇಡಿರೋ ಇನ್ನ ಎಂದರೆ ಅರ್ಥವ್ಯವಸ್ಥೆ ಅಂತಾನೆ, ಸಮಾನತೆ ಎಂದರೆ ಸ್ಪರ್ಧೆ ಇದು ಅಂತಾನೆ. ನಾವೆಲ್ಲ ಹೇಳಲೇಬೇಕು, ಭೂಮಿಗೆ ಉರಿತ, ನೀರಿಗೆ ದಾಹ, ಗಾಳಿಗೆ ದಮ್ಮು ಎಲ್ಲಕ್ಕೆಲ್ಲವೂ ನಡೆದೇ ತೀರುತ್ತದೆ. ಅವಸಾಧನ, ಜೈವಿಕ ರಾಸಾಯನಿಕ ಪೂರ್ಣತೆಗೆ, ರೋಗಾಣುನಾಶನ, ನಂತರ ಅದೇ ಮಣ್ಣಿಗೆ, ನೀರಿಗೆ, ಗಾಳಿಗೆ. ಒಳಗಿರೋದೆಲ್ಲ ಅಲ್ಲೇ ಇದೆ, ಎತ್ತ ಹೋಗಬೇಕು. ನಾವೆಲ್ಲ ಹೇಳಲೇಬೇಕು, ಭೂಮಿಗೆ ಉರಿತ, ನೀರಿಗೆ ದಾಹ, ಗಾಳಿಗೆ ದಮ್ಮು ಎಲ್ಲಕ್ಕೆಲ್ಲವೂ ನಡೆದೇ ತೀರುತ್ತದೆ. ಅವಸಾಧನ, ಜೈವಿಕ ರಾಸಾಯನಿಕ ಪೂರ್ಣತೆಗೆ, ರೋಗಾಣುನಾಶನ, ನಂತರ ಅದೇ ಮಣ್ಣಿಗೆ, ನೀರಿಗೆ, ಗಾಳಿಗೆ. ಒಳಗಿರೋದೆಲ್ಲ ಅಲ್ಲೇ ಇದೆ, ಎತ್ತ ಹೋಗಬೇಕು. ನಡೆದ ಹಾದಿಯ ವ್ಯತೆಯ ತಿರುಗಿ ನೋಡಲೇಬೇಕು, ಪ್ರಗತಿ ಎಂದರೇನು ತಿಳಿಯಬೇಕು. ಇಲ್ಲಾಗಲೇಬೇಕೊಂದು ಕ್ರಾಂತಿ, ಈ ಕ್ರಾಂತಿಗೆ ಅದರದೇ ಆದ ಛಲವಿರಬೇಕು, ಒಲವಿರಬೇಕು, ತೀಕ್ಷ್ಣ ಕಾಣಿಕೆಯೂ ಬೇಕು. ನಡೆದ ಹಾದಿಯ ವ್ಯತೆಯ ತಿರುಗಿ ನೋಡಲೇಬೇಕು, ಪ್ರಗತಿ ಎಂದರೇನು ತಿಳಿಯಬೇಕು. ಇಲ್ಲಾಗಲೇಬೇಕೊಂದು ಕ್ರಾಂತಿ, ಈ ಕ್ರಾಂತಿಗೆ ಅದರದೇ ಆದ ಛಲವಿರಬೇಕು, ಒಲವಿರಬೇಕು, ತೀಕ್ಷ್ಣ ಕಾಣಿಕೆಯೂ ಬೇಕು. ಪ್ರಕೃತಿ ಎಂದರೆ ದೈವ, ಪ್ರಕೃತಿ ಎಂದರೆ ಧರ್ಮ, ಪ್ರಕೃತಿ ಎಂದರೆ ಭಾಷೆ, ಪ್ರಕೃತಿ ಎಂದರೆ ಒಲವು. ಉಸಿರಿರುವವರೆಗೂ ಉಸಿರಾಗಬೇಕು, ನೀರಿರುವವರೆಗೂ ತಣಿಸಬೇಕು, ಮಣ್ಣಿರುವವರೆಗೂ ನೆಲೆಯಾಗಬೇಕು. ನಮಗೆ ಲೋಕದ ಒಲವು ಬಯಲಾಗಬೇಕು, ನಲಿವಾಗಬೇಕು. ಇದು ಒಂದು ಕ್ರಾಂತಿ ನನಸಾಗಬೇಕು, ಇದು ಒಂದು ಕ್ರಾಂತಿ ನನಸಾಗಬೇಕು. ಉಸಿರಿರುವವರೆಗೂ ಉಸಿರಾಗಬೇಕು, ನೀರಿರುವವರೆಗೂ ತಣಿಸಬೇಕು, ಮಣ್ಣಿರುವವರೆಗೂ ನೆಲೆಯಾಗಬೇಕು. ನಮಗೆ ಲೋಕದ ಒಲವು ಬಯಲಾಗಬೇಕು, ನಲಿವಾಗಬೇಕು. ಇದು ಒಂದು ಕ್ರಾಂತಿ ನನಸಾಗಬೇಕು, ಇಲ್ಲೇ ನಮ್ಮಲ್ಲೇ ನಮ್ಮೆಲ್ಲರಂತರಾಳದೊಳಗೆ.
1: ಇದುವರೆಗೆ ವೀರೇಶ್ ಶಿವಲಿಂಗಪ್ಪ ಸಜ್ಜನ್ ಅವರಿಂದ ಸ್ವರಚಿತ ಕವಿತಾ ವಾಚನ ಕೇಳಿದಿರಿ. ನೆರವು ಶೈಲಜಾ ರಾಜ್ಕುಮಾರ್.
2: ಆಕಾಶವಾಣಿ ಧಾರವಾಡ.
1: ಶ್ರೋತೃ ಬಾಂಧವರೇ, ಪ್ರಖ್ಯಾತ ಮರಾಠಿ ಕವಿ ಗ. ದಿ ಮಾಡ್ಗುಳ್ಕರ್ ವಿರಚಿತ, ಹೆಸರಾಂತ ಗಾಯಕ ಸುಧೀರ್ ಫಡ್ಕೆ ಅವರು ಹಾಡಿದ ಬಹು ಜನಪ್ರಿಯ ಗೀತ ರಾಮಾಯಣ ಕೇಳೋದು ಅಂದ್ರ ಎಲ್ಲಾ ಸಂಗೀತ ಪ್ರಿಯರ ಕಿವಿಗಳು ನಿಮಿರಿ ನಿಲ್ತವ. ಅಂತಹ ಬಹು ಪ್ರಸಿದ್ಧ ಮರಾಠಿ ಗೀತ ರಾಮಾಯಣದ ಕನ್ನಡಾನುವಾದ ಕೆಲ ವರ್ಷಗಳ ಹಿಂದೆ ನಮ್ಮ ಧಾರವಾಡ ಆಕಾಶವಾಣಿಯಿಂದ ಪ್ರಸಾರ ಆಗಿ ಶ್ರೋತೃಗಳೆಲ್ಲರ ಮನ ಗೆದ್ದಿತ್ತು. ಪ್ರಿಯ ಶ್ರೋತೃಗಳ ಆಗ್ರಹದ ಮೇರೆಗೆ ಕನ್ನಡ ಗೀತ ರಾಮಾಯಣವನ್ನ ಈಗ ಮರುಪ್ರಸಾರ ಮಾಡ್ಲಿಕ್ಕತ್ತೀವಿ. ಪ್ರತಿ ಬುಧವಾರ ಮುಂಜಾನೆ 9:15 ತಪ್ಪದ ಕೇಳ್ರಿ ಕನ್ನಡ ಗೀತ ರಾಮಾಯಣ. ಪ್ರತಿ ಬುಧವಾರ ಮುಂಜಾನೆ 9:15 ಕನ್ನಡ ಗೀತ ರಾಮಾಯಣ.
3: ಮುಗ್ಧ ನಗುವಿನ ಚೆಲುವೆ ಶಾರದೆ ಹಳ್ಳಿ ಮಣ್ಣೊಳಗ ಬಿರಿದ ಮಲ್ಲಿಗೆ, ತಾಲಿ ಎನ್ನೋ ದೇಗುಲದ ಕಡೆಗೆ ಶಾರಿ ಮನದ ಸವಾರಿ.
4: ಅಮ್ಮ ನಾನು ಸಾಲಿ ಹೋಗ್ಬೇಕಮ್ಮ, ಓದ್ತೀನಿ ಬರೀತೀನಿ ಅಮ್ಮ, ನಾನು ಸಾಲಿ ಹೋಗ್ಬೇಕಮ್ಮ.
3: ಆದ್ರ ಬಗಲಾಗ ಪುಟ್ಟ ತಮ್ಮನ ಜವಾಬ್ದಾರಿ, ಸಾಲಿ ಕಲಿಬೇಕು ಅನ್ನೋ ಆಕಿ ಬಯಕೆಗೆ ಎಲ್ಲದ ದಾರಿ. ಖರೆ ಕೇಳಿರಲ್ಲ, ಮನಸ್ಸಿದ್ರ ಮಹಾದಾರಿ. ಹಳ್ಳ್ಯಾಗ ಇದಕ್ಕಂತನ ಅವರಿ ಅಂಗನವಾಡಿ, ಪುಟ್ಟ ಕಂದನ ನೋಡ್ಕೋತಾರ ಚಲೋ ಮಾಡಿ. ಶಾರಿ ನೀಗ್ ಭರ ಭರ ನಡಿ, ಸಾಲಿ ಕಡೆ ಮುಖ ಮಾಡಿ. ನೀವ್ ಯಾರು ಅಕಿನ್ನೀಗ ತಡಿಬೇಡ್ರಿ. ಹೆಣ್ಣೊಂದು ಕಲಿತ್ರ ಸಾಲಿ ಒಂದನ್ ತೆರೆದಂಗ.

0: ಯುವ ಗಾಯಕಿ ಶಿವಾನಿ ಕೌಠೇಕರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಿಸುವವರು ಮಾಯಾರಾಮನ್.
1: ಯುವ ಶ್ರೋತೃಗಳೇ ನಮಸ್ಕಾರ. ಧಾರವಾಡದ ಚೆಂಬೆಳಕಿನ ಕವಿ ಡಾಕ್ಟರ್ ಚನ್ನವೀರ ಕಣವಿ ಅವರ ಸಾಲುಗಳು ನೆನಪಾಗ್ತಾವ. ಧಾರವಾಡದ ನೆಲದ ಗುಣವೇನೋ ಋಣವೇನೋ, ಸವಿಗಾಳಿ ಕವಿಗಾಳಿ ತೀಡುತ್ತಿಹುದು ಅಂತ. ಈ ಕಡೆ ಸಾಹಿತ್ಯದ ಕವಿಗಾಳಿಯಿಂದ, ಸಂಗೀತದ ಸವಿಗಾಳಿಯಿಂದ ಸಮೃದ್ಧವಾಗಿರುವಂತಹ ಹುಬ್ಬಳ್ಳಿ ಧಾರವಾಡ. ಸಾಹಿತ್ಯ ದಿಗ್ಗಜರು ಜ್ಞಾನಪೀಠ ಪ್ರಶಸ್ತಿಯನ್ನ ಪಡೆದಂಥವರು. ಇನ್ನ ಸಂಗೀತ ದಿಗ್ಗಜರು ಇಡೀ ಪ್ರಪಂಚಕ್ಕ ಸಂಗೀತದ ಸುಧೆಯನ್ನ ಹರಿಸಿದವರು. ಹಿಂದೂಸ್ತಾನಿ ಸಂಗೀತ ಕ್ಷೇತ್ರದೊಳಗ ಇಡೀ ಪ್ರಪಂಚವೇ ಗುರುತಿಸುವಂತಹ ಒಂದು ಸ್ಥಾನವನ್ನ ದೊರಕಿಸಿಕೊಟ್ಟವರು ಸಂಗೀತ ದಿಗ್ಗಜರು. ಹಾಗಾಗಿ ಅಂತಹ ಸಂಗೀತ ದಿಗ್ಗಜರ ಪ್ರಭಾವವೋ ಆಶೀರ್ವಾದವೋ ಅಂತೂ ಹುಬ್ಬಳ್ಳಿ ಧಾರವಾಡದ ಮನೆ ಮನೆಗಳೊಳಗ ಗಾಯಕರ ವಾದಕರ ಅದ್ಭುತ ಸಂಗೀತ ಕೇಳಿ ಬರ್ತಾನೆ ಇರ್ತದ. ಹುಬ್ಬಳ್ಳಿ ಧಾರವಾಡದ ಸಂಗೀತದ ತೊಟ್ಟಿಲು ನಿರಂತರವಾಗಿ ತೂಕ್ತನ ಅದ. ಹಿರಿಕಿರಿಯ ಸಂಗೀತಗಾರರಿಂದ ಸಂಗೀತ ಸರಸ್ವತಿಯ ಆರಾಧನೆ ನಿರಂತರವಾಗಿ ನಡೆದ ಅದ. ಅಂತಹ ಕಿರಿಯ ಕಲಾವಿದರೊಳಗ ಒಬ್ರು ಹುಬ್ಬಳ್ಳಿಯ ಶಿವಾನಿ ಕೌಠೇಕರ್. ನಮಸ್ಕಾರ ಶಿವಾನಿ.
2: ನಮಸ್ತೆ ಮ್ಯಾಮ್.
1: ಆಕಾಶವಾಣಿ ಧಾರವಾಡ ಕೇಂದ್ರದ ಸ್ಟುಡಿಯೋಕ್ಕ ತಮಗ ಸ್ವಾಗತ. ಶಿವಾನಿ, ಇತ್ತೀಚೆಗೆ ಬಹಳಷ್ಟು ಬಹುಮಾನಗಳನ್ನ ಪಡ್ಕೊಂಡಿರಿ. ಸಂಗೀತದ ಅನೇಕ ಸ್ಪರ್ಧೆಗಳೊಳಗ ಭಾಗವಹಿಸಿ ವಿಜೇತರಾಗಿರಿ. ಇದೀಗ ಒಬ್ಬ ಉದಯೋನ್ಮುಖ ಕಲಾವಿದೆಯಾಗಿ ಬೆಳೆದು ನಿಂತಿರಿ. ನಮ್ಮ ಯುವ ಶ್ರೋತೃಗಳಿಗೆ ನಿಮ್ಮ ಸಂಗೀತ ಯಾನದ ಬಗ್ಗೆ ತಿಳಿಸಿಕೊಡ್ಬೇಕು ಅಂತ ನನ್ನ ಆಸೆ. ಸಂಗೀತದ ಒಲವು ಶುರು ಆಗಿದ್ದು ಯಾವಾಗ?
2: ನಾನು ಸಂಗೀತ ಹಾಡೋದ್ ಸ್ಟಾರ್ಟ್ ಮಾಡಿದ್ದು 4 ವರ್ಷಗಳಿಂದಾನೆ. ನಾನು ಹಾಡೋದ್ ಸ್ಟಾರ್ಟ್ ಮಾಡಿದೆ
1: ಸಣ್ಣಕಿದಾಗಿಂದಾನೆ ಶುರು ಆಗಿದೆ.
2: ಆದ್ರೆ ತಾಲೀಮ್ ತಗೊಳ್ಳಿಕತ್ತಿದ್ದು 9 ವರ್ಷಗಳಾಯ್ತು. ವಿದುಷಿ ಶುಭಾಂಗಿ ಜಾಧವ್ ಅವರಿಂದ ನಾನು ಕಲಿತೀನಿ. ಅವ್ರ ಗುರುಗಳು ಮುಂಬೈಯಲ್ಲಿ ವಿದುಷಿ ವಿಭಾವರಿ ಬಾಂಧವ್ಕರ್ ಅಂತ ಹೇಳಿ, ಇದು ಫಿರೋಜ್ ದಸ್ತೂರ್ ಅವರ
1: ಪರಂಪರೆ. ಗಂಗೂಬಾಯಿ ಹಾಂಗಲ್, ಫಿರೋಜ್ ದಸ್ತೂರ್ ಮತ್ತು ಭೀಮಸೇನ್ ಜೋಶಿ ಇವರು ಸವಾಯಿ ಗಂಧರ್ವರ ಶಿಷ್ಯರು. ಆ ಶಿಷ್ಯ ಪರಂಪರೆಯೊಳಗ ಬಂದಂತವರು ನಿಮ್ಮ ಗುರುಗಳು. ಬಹಳ ಒಳ್ಳೆ ರೀತಿಯೊಳಗ ಸಂಗೀತದ ತಾಲೀಮ್ ನಡೆದ. ಹಂಗಾರ ಅಂಬಿಕಾ ತನಯ ದತ್ತರ ಹೇಳ್ತಾರ, ಗುರುವಿನಂಗಳದ ಗಿಡ ಬಳ್ಳಿಯಾಗಿ ಹೊಸ ಹೂವು ನಾವು ಸುರಿಸೋಣ ಬಾ ಅಂತ. ಆ ಗುರುವಿನ ಅಂಗಳ ಅನ್ನೋದು ಏನದಲ್ಲ, ನಮಗ್ ಬಹಳ ಪವಿತ್ರವಾದದ್ದು. ಗುರುಗಳ ಒಂದು ಆಶೀರ್ವಾದನ ನಮ್ಮ ಜೀವನದೊಳಗ ಬಹಳ ಮಹತ್ವದ್ದಾಗ್ತದೆ. ನಿನ್ನ ಗುರುಗಳ ಬಗ್ಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀವಿ ಶಿವಾನಿ?
2: ನನ್ನ ಗುರುಗಳ ಬಗ್ಗೆ ನಾನು ಹೇಳ್ಬೇಕಂದ್ರೆ, ಅವರು ಬರೀ ಗುರು ಆಗಿಲ್ಲ, ತಾಯಿಯಾಗಿ ನಾನು ನೋಡ್ತೀನಿ ಅವ್ರಿಗೆ. ಯಾಕಂದ್ರೆ ಏನೇ ತಪ್ಪು ಮಾಡಿದ್ರು ಬೈದು ಹೇಳ್ತಾರೆ, ಅಂದ್ರೆ ಬೈದು ಹೇಳೋದೇ ನಮಗ್ ಬೇಕಿರ್ತದೆ, ಅವಾಗೆ ನಾವು ತಿದ್ಕೋತೀವಿ, ಅದನ್ನು ಹೇಳ್ತಾರೆ. ಆಮೇಲೆ ನಾನು ಹಾಡುವಾಗ ಏನಾದ್ರೂ ತಪ್ಪಾದ್ರೂ ಬಹಳ ಪೇಷನ್ಸ್ ಇಂದ ಕಲಿಸ್ತಾರೆ ನನ್ಗ. ಅವ್ರ ಗುರುಗಳು ವಿಭಾವರಿ ಬಾಂಧವಕರ್ ಮೇಡಮ್ ಇಲ್ಲಿ ಬಂದಿರ್ತಾರೆ ಹುಬ್ಬಳ್ಳಿಗೆ, ಅವಾಗ ಅವರು ನಮಗೆ ಬಹಳಷ್ಟು ಸಂಗೀತದ ಬಗ್ಗೆ ಜ್ಞಾನ ಕೊಡ್ತಾರೆ.
1: ಪರಮ ಗುರುಗಳು.
2: ಹೌದು, ಅವರು ಕೂಡ ನಮ್ಗೆ ಬಹಳಷ್ಟು ಜ್ಞಾನ ಕೊಡ್ತಾರೆ, ಬಹಳ ಪ್ರೀತಿ ವಾತ್ಸಲ್ಯದಿಂದ ನನ್ಗೆ ಕಲಿಸ್ತಾರೆ ಸಂಗೀತ,
1: ಕಿವಿ ಹಿಂಡಿ ಹೇಳ್ಕೊಡ್ತಾರೆ. ಬಹಳ ಸಂತೋಷ.
2: ಗುರುಗಳ ಬಗ್ಗೆ ಇನ್ನೂ ಹೇಳ್ಬೇಕಂತಂದ್ರೆ, ಶುಭಾಂಗಿ ಮೇಡಮ್ ನನ್ಗ ಬರೀ ಸಂಗೀತ ಶಿಕ್ಷಣ ಕೊಟ್ಟಾರಂತ ಅನ್ಲಿಕ್ಕೆ ಬರಂಗಿಲ್ಲ, ಸಂಗೀತ ಸಂಸ್ಕೃತಿ ಕೂಡ ಅವ್ರು ಕೊಡ್ತಾರೆ.
1: ಅದು ಬಹಳ ಮುಖ್ಯ.
2: ಅದು ಕೂಡ ಕೊಡ್ತಾರೆ. ಆಮೇಲೆ ನಾನು ಗುರುಗಳನ್ನ ಹುಬ್ಳಿ ಧಾರವಾಡ ಅಲ್ಲಿ ಹುಡುಕ್ಬೇಕೇನೋ ಅಂತ ಅನ್ಸ್ತಿತ್ತು. ಆದ್ರೆ ಅಪ್ಪಂಗೆ ಮಧುಸೂದನ್ ಶಾಸ್ತ್ರಿಗಳು ಅಂತ ಒಬ್ರು ಮಹಾನ್ ಪಂಡಿತರವರು, ಅವರು ನನಗೆ ಅಲ್ಲೆಲ್ಲ ಎದಕ್ ಹುಡುಕ್ತೀರಿ, ನವನಗರ್ ಒಳಗನ್ನ ಬಹಳ ಚಲೋ ಹೇಳ್ಕೊಡ್ತಾರ ಅಂತೇಳಿ ಶುಭಾಂಗಿ ಜಾಧವ್ ಅವರನ್ನ ನನ್ಗೆ ಪರಿಚಯಿಸಿದ್ರು.
1: ನೋಡಮ್ಮ, ಅದೊಂದು ಸೌಭಾಗ್ಯ.
2: ಖಂಡಿತ ಸೌಭಾಗ್ಯ. ಆಮೇಲೆ ಅದೇ ಸಮಯದಲ್ಲಿ ಅವರು ನವನಗರಕ್ಕೆ ಬಂದಿದ್ರು, ಅಂದ್ರೆ ನಾನ್ ಕಲಿಬೇಕು ಅಂತ ಅಂದಾಗನೆ ಅವರು ನವನಗರಲ್ಲಿ ಬಂದಿದ್ರು, ನನ್ಗೋಸ್ಕರನೇ ಬಂದಂಗೆ ಆಗಿತ್ತು.
1: ಅಷ್ಟು ಸಂತೋಷ ಆಯ್ತು ಶಿವಾನಿಗೆ. ಇನ್ನು ನಿಮ್ಮ ತಂದೆ ತಾಯಿಯವರ ಬಗ್ಗೆ ಹೇಳ್ರಿ.
2: ನನ್ನ ತಂದೆ ಹೆಸರು ರವೀಂದ್ರ ಕೌಠೇಕರ್ ಅವರು, ಅಮ್ಮ ಅಶ್ವಿನಿ ಕೌಠೇಕರ್. ಅಪ್ಪ ಸಂಗೀತದ ಬಗ್ಗೆ ಅಥವಾ ಸಾಹಿತ್ಯದ ಬಗ್ಗೆ ಬರೀತಾರೆ. ನಂಗ ಸಂಗೀತದ ಮೇಲೆ ಆಸಕ್ತಿ ಬೆಳಿಬೇಕು ಅಂತಂದ್ರೆ ಅದಕ್ಕೆ ಮುಖ್ಯವಾದ ಕಾರಣ ಅಂದ್ರೆ ನನ್ನ ಕುಟುಂಬದ ಪರಿಸರ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅಪ್ಪನ ಮನೆ ಕಡೆ ಆಲ್ಮೋಸ್ಟ್ ಎಲ್ಲರಿಗೂ ಶಾಸ್ತ್ರೀಯ ಸಂಗೀತದ ಮೇಲೆ ಆಸಕ್ತಿ ಇದ್ದೇ ಇತ್ತು. ಹಾಗೆ ನಮ್ಮ ಅಜ್ಜ ಅಂದ್ರೆ ನಮ್ಮ ಅಮ್ಮನಪ್ಪ ಪಂಡಿತ್ ಸೂರಜ್ ಪುರಂದರೆ ಅವರು ತಬ್ಲಾ ವಾದಕರು, ಹಾಗೆ ಧಾರವಾಡ ಆಕಾಶವಾಣಿ ಒಳಗ ಅವರು ನಿಲಯ ಕಲಾವಿದರು ಕೂಡ ಆಗಿದ್ರು. ಅವ್ರ ಕಡೆಯಿಂದನೂ ನನ್ಗ ಸಂಗೀತದ ಜ್ಞಾನ ಬಹಳ ಬಂದಿದೆ. ಆಮೇಲೆ ಸುರೇಶ್ ಪುರಂದರೆ ಅವ್ರ ತಂದೆ ಅಂದ್ರೆ ನನ್ನ ಮುತ್ತಜ್ಜ ಆಗ್ಬೇಕು, ಅವರು ರಾಜೀವ್ ಪುರಂದರೆ ಅಂತ ಹೇಳಿ ಅವರು ಕೂಡ ಸಂಗೀತದ ಪ್ರಾಧ್ಯಾಪಕರು ಆಗಿದ್ರು. ಸೊ ಹಿಂಗ ನಂಗ ಅದ್ರ ಮೇಲೆ ಆಸಕ್ತಿ ಜಾಸ್ತಿ ಆಗ್ಲಿಕ್ಕೆ ಇದು ಮೇನ್ ಕಾರಣ ಅಂತ ಹೇಳ್ಬೋದು.
1: ಹಿಂಗಾಗಿ ಒಂದ್ ರೀತಿ ಒಳಗ ಸಂಗೀತ ಸಾಹಿತ್ಯದ

0: ನೆರಳಿನೊಳಗ ಬೆಳಿಲಿಕ್ಕತ್ತಾರ ಶಿವಾನಿ. ಇನ್ನ ಸಾಕಷ್ಟು ಸ್ಪರ್ಧೆಗಳೊಳಗ ಭಾಗವಹಿಸಿರಿ, ಯಾವ್ಯಾವ ಸ್ಪರ್ಧೆಗಳು?
1: ಮೊದಲನೇದಾಗಿ ವೀಣಾಧಾರಿ ಸಂಸ್ಥೆ ನಡೆಸುವ ಅಂತಾರಾಷ್ಟ್ರೀಯ ಮಟ್ಟದ ಹಿಂದೂಸ್ತಾನಿ ಸಂಗೀತದಲ್ಲಿ, ಅಂದ್ರೆ ನಾನವಾಗ ಚಿಕ್ಕವಳಿದ್ದೆ, ಅವಾಗ ಜೂನಿಯರ್ ವಿಭಾಗದಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಿದ್ದೆ. ಅದರಲ್ಲಿ ಫಸ್ಟ್ ಪ್ರೈಸ್ ಬಂದಿತ್ತು, ಅಂದ್ರೆ ವಿನ್ನರ್ ಅಂತ ಬಂದಿತ್ತು. ಆಮೇಲೆ ಕೇಂದ್ರ ಸಂಸ್ಕೃತಿ ಸಚಿವಾಲಯದಿಂದ ರೂಟ್ಸ್ ಟು ರೂಟ್ಸ್ ಅಂತ ಇಂಟರ್ ಸ್ಕೂಲ್ ಕಾಂಪಿಟೇಷನ್ ಮಾಡ್ತಾರೆ.
0: ಎಲ್ಲಿ ನಡೆದಿತ್ತು?
1: ಅದು ಆನ್ಲೈನ್ ಅಲ್ಲಿ ರೆಕಾರ್ಡ್ ಮಾಡಿ ಕಳಿಸಿದ್ದು.
0: ಓಹೋಹೋ.
1: ಆದ್ರೆ ಅದು ಇಂಟರ್ ಸ್ಕೂಲ್ ಕಾಂಪಿಟೇಷನ್ ಆಗಿದ್ರಿಂದ ನಾನು 10th ವರೆಗೂ ಕೇಂದ್ರೀಯ ವಿದ್ಯಾಲಯ ಹುಬ್ಬಳ್ಳಿಯಲ್ಲಿ ಓದಿದ್ದು. ಅಲ್ಲಿ ಸೆಂಟ್ರಲ್ ಲೆವೆಲ್ ಎಲ್ಲ ಕಾಂಪಿಟೇಷನ್ಸ್ ನಡೀತಾವ.
0: ಇದು ಒಂದು ರೀತಿಯೊಳಗೆ ದೇಶವ್ಯಾಪಿ ಸ್ಪರ್ಧೆ.
1: ಹೌದು, ಅಲ್ಲಿ ಫಸ್ಟ್ ಪ್ರೈಸ್ ಬಂದಿತ್ತು. ಒಂದೇ ಸ್ಥಾನ ಬಂದಿದ್ರಿಂದ ಅವರು ಮೊಬೈಲ್ ಗಿಫ್ಟ್ ಕೊಟ್ರು.
0: ಅಂದ್ರೆ ಸಾಲಿ ಒಳಗಿದ್ದಾಗಿಂದ ನೀವು ಸಂಗೀತ ಸ್ಪರ್ಧೆಯೊಳಗೆ ಭಾಗವಹಿಸ್ಲಿಕ್ಕೀರಿ, ಜೊತೆಗೆ ಬಹುಮಾನಗಳನ್ನ ಪಡ್ಕೊಂಡಿರಿ. ಈಗ ಮುಂದಿನ ನಿಮ್ಮ ಸಂಗೀತ ಯಾನದ ಬಗ್ಗೆ ಕೇಳೋಕ್ಕಿಂತ ಮೊದಲಿಗೆ ಒಂದು ಛೋಟ ಖ್ಯಾಲ್ ಕೇಳ್ಬೇಕಂತ ಆಸೆ ಆಗಿದೆ.
1: ಈಗ ರಾಗ್ ಯಮನ್ ಒಳಗ ಒಂದು ಛೋಟ ಖ್ಯಾಲ್ ಹಾಡ್ಲಿಕ್ಕೆ ಪ್ರಯತ್ನ ಮಾಡಿ.

0: ಬಹಳ ಚಂದಿತ್ತು ಶಿವಾನಿ. ಸಂಗೀತ ಅನ್ನೋದ ಹಂಗ ಕೇಳ್ಕೋತ್ ಕೂತ್ವಿ ಅಂತಂದ್ರ ಸಮಯ ಹೋದದ್ದೇ ಗೊತ್ತಾಗುದಿಲ್ಲ. ಅಭ್ಯಾಸಕ್ಕ ಯಾವ ಸಮಯ ಅಂತ ಇಟ್ಕೊಂಡಿ?
1: ಬೆಳಗ್ಗೆ 5-5:30 ನಾನು ಹೇಳ್ತೀನಿ. ಸೊ 5-5:30 ಎದ್ದು ಖರಜ್ ಅಂತ ಮಾಡ್ಬೇಕಾಗತ್ತೆ,
0: ಸ್ವರಗಳ ಅಭ್ಯಾಸ,
1: ತಳಗಿನ ಸ್ವರಗಳ ಅಭ್ಯಾಸ ಮಾಡ್ಬೇಕು. ಅವಾಗ ಬೆಳಗ್ಗೆ ಮಾಡಿರ್ತೀನಿ. ಆಮೇಲೆ

0: ಕಾಲೇಜ್ ಮುಗಿಸ್ಕೊಂಡು ಬಂದ್ಮೇಲೆ ಸಂಜೆ 2-2.5 ತಾಸು ಮಾಡ್ತೇನೆ.
1: ಇನ್ನು ನೀವು ಓದ್ತಾ ಇರೋ ಕಾಲೇಜಿನೊಳಗೆ ಯಾವ ರೀತಿಯ ಪ್ರೋತ್ಸಾಹ ಅದ?
0: ಎಲ್ಲ ಟೀಚರ್ಸ್ ಎಲ್ಲ ಭಾಳ ಸಪೋರ್ಟ್ ಮಾಡ್ತಾರೆ. ಹಿಂಗೆ ಮ್ಯೂಸಿಕ್ ಏನಾದರೂ ಕಾಂಪಿಟೇಷನ್ಸ್ ಇದ್ದಾಗ, ಬೆಂಗಳೂರದು ಹೋಗೋ ಪರಿಸ್ಥಿತಿ ಬಂದಾಗ ಒಂದು ಲೆಟರ್ ಕೊಟ್ಟರೆ ಅವರು ಒಪ್ತಾರೆ.
1: ಒಂದು ಶಿವಾನಿ, ಈಗ ಪಠ್ಯದ ಹೊರತಾಗಿ ಪಠ್ಯೇತರ ಚಟುವಟಿಕೆ ಒಂದು ಕ್ರೀಡೆ ಆಗಿರಬಹುದು, ಸಾಹಿತ್ಯ ಆಗಿರಬಹುದು, ಸಂಗೀತ ಆಗಿರಬಹುದು, ನೃತ್ಯ ಆಗಿರಬಹುದು ಅಥವಾ ಚಿತ್ರಕಲೆ ಆಗಿರಬಹುದು, ಯಾವುದೇ ಇದ್ರೂ ಕೂಡ ಅದರೊಳಗೂ ಸಾಧನೆ ಮಾಡಬೇಕು ಅನ್ನೋವಾಗ ಸ್ವಲ್ಪ ಶ್ರಮ ಜಾಸ್ತಿನೇ ಹಾಕಬೇಕಾಗ್ತದೆ, ಹೌದಲ್ಲ? ಶಿವಾನಿ, ಈಗ ಒಂದು ಭಕ್ತಿಗೀತೆ ಕೇಳೋಣ.
0: ನಟಭೈರವ್ ರಾಗದಲ್ಲಿ ಇದು ದಾಸರ ಪದ ನಿಬದ್ಧಗೊಂಡದ.

0: ಬೇರೆ ಘರಾನಗಳ ಗಾಯಕರು ಬಂದಿರ್ತಾರೆ. ನಾನ್ ಕಲಿತಿರೋದು ಕಿರಾನ ಘರಾನ, ಬಟ್ ಬೇರೆ ಘರಾನಗಳಿಂದನೂ ನಾವು ಕಲಿಯೋದು ಸಾಕಷ್ಟು ಇರ್ತದೆ. ಬಹಳ
1: ಈಗ ಹುಬ್ಬಳ್ಳಿ ಧಾರವಾಡದ ಕೆಲವು ದಿಗ್ಗಜರಂತೂ ಒಂದೊಂದು ಘರಾಣೆಯ ವೈಶಿಷ್ಟ್ಯಗಳನ್ನ ಅಳವಡಿಸಿಕೊಂಡು ಒಂದು ರೀತಿಯ ಸೌಂದರ್ಯವನ್ನ ತುಂಬಿ ಹಾಡುತ್ತಿದ್ರು. ಹಂಗಾಗಿ ಘರಾಣೆ ಯಾವುದೇ ಇರಲಿ, ಅದರೊಳಗಿನ ಒಳ್ಳೆಯ ಅಂಶಗಳನ್ನ ತಗೊಂಡು ಮುನ್ನಡೆಯೋದು ಏನದಲ್ಲ, ಅದು ನಮ್ಮ ಸಂಗೀತವನ್ನ ಇನ್ನಷ್ಟು ಶ್ರೀಮಂತಗೊಳಿಸ್ತದೆ. ನಿಮಗೆ ಯಾವ ಕಲಾವಿದರ ಗಾಯನ ಬಹಳ ಇಷ್ಟ ಆಗ್ತದೆ?
0: ಪಂಡಿತ್ ವೆಂಕಟೇಶ್ ಕುಮಾರ್ ಸರ್ ಫೇವರೇಟ್,
1: ನಮ್ಮ ಹುಬ್ಬಳ್ಳಿ ಧಾರವಾಡದ ಸಂಗೀತ ದಿಗ್ಗಜ ಅವರು.
0: ಅಲ್ಲಿ ಹೋಗಿ ಕೇಳೋದು ಸಂತೋಷ ಅನ್ನಿಸ್ತದ ನನಗೆ.
1: ಮುಖತಃ ಕೇಳೋದು ಒಂದು ಬೇರೆನೆ ಇರ್ತದೆ. ಆಮೇಲೆ ಈಗ ಸಾಕಷ್ಟು ಸಾಮಾಜಿಕ ಜಾಲತಾಣಗಳು ಇರೋದ್ರಿಂದ ಅದು ಒಂದು ರೀತಿಯೊಳಗೆ ಅನುಕೂಲನ ಆಗ್ತದೆ. ಎಲ್ಲಾ ರೀತಿಯ ಸಂಗೀತವನ್ನ ಕೇಳುವಂತಹ ಅವಕಾಶ ನಮಗದ ಇವತ್ತು.
0: ನನಗೆ ವೀಣಾ ಸಹಸ್ರಬುದ್ಧಿ ಅವ್ರ ತರಾನಗಳು ತುಂಬಾ ಇಷ್ಟ. ಅದು ಅಹಿರ್ಭೇರವಲ್ಲಿ ಒಂದು ಅವ್ರು ಹಾಡ್ಯಾರ, ಅದನ್ನ ಹಾಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ.
1: ಖಂಡಿತ.
0: ಹೌದಾ?

0: ಬಹಳ ಶಾಂತವಾದ ರಾಗ ಇದು ನಟ್ ಭೈರವ್, ಬಹಳ ಒಳ್ಳೆಯ ಹಾಡು ಶಿವಾನಿ.
1: ಧನ್ಯವಾದ.
0: ಈಗ ಹುಬ್ಬಳ್ಳಿ ಧಾರವಾಡದೊಳಗ ಸಾಕಷ್ಟು ಸಂಗೀತ ಕಚೇರಿಗಳು ನಡೀತಿರ್ತಾವ. ಇವತ್ತಿಗೂ ಕೂಡ ಆ ದಿಗ್ಗಜರು ಹರಿಸಿದಂತಹ ನಾದದ ನದಿ ಹರಿತಾನ ಅದ. ಸಾಕಷ್ಟು ಒಳ್ಳೊಳ್ಳೆ ಕಲಾವಿದರಿದ್ದಾರೆ, ಮತ್ತೆ ಬೇರೆ ಕಲಾವಿದರನ್ನ ಇಲ್ಲಿ ಕರೆಸಿ ಅವರ ಗಾಯನ ಕಚೇರಿಯನ್ನ ಕೇಳುವಂತಹ ಒಂದು ಸದಾವಕಾಶ ನಮಗದ. ನೀವು ಕೂಡ ಕೇಳಲಿಕ್ಕೆ ಹೋಗ್ತಿರ್ತೀರಿ?
1: ಒಂದು ಮಿಸ್ ಮಾಡ್ಲಾರ್ದ ಎಲ್ಲದಕ್ಕೂ ನಾನು ಹೋಗ್ತೇನೆ.
0: ಹೆಂಗ ಅನಿಸ್ತದ, ಏನಾರು ಕಲೀಲಿಕ್ಕೆ ಸಿಗ್ತದ ಅಂತ ಅನಿಸ್ತದೇನು?
1: ಬಹಳಷ್ಟು ಕಲೀಲಿಕ್ಕೆ ಸಿಗ್ತದೆ, ಯಾಕಂದ್ರೆ

0: ಬಹಳ ಚಂದ. ತರಾನಗಳು ಬಹಳ ವೈವಿಧ್ಯಮಯವಾಗಿ ಇರ್ತಾವ, ಖುಷಿ ಕೊಡ್ತಾವ ಕೇಳಲಿಕ್ಕೆ ಕೂಡ, ಬಹಳ ಒಳ್ಳೇದು. ಈ ಶಾಸ್ತ್ರೀಯ ಸಂಗೀತವನ್ನ ಬಿಟ್ಟು ಮತ್ತೆ ಯಾವ ಸಂಗೀತವನ್ನ ಇಷ್ಟಪಡ್ತೀರಿ ಶಿವಾನಿ?
1: ಇದರಲ್ಲಿ ಸುಗಮ ಸಂಗೀತ ಅದ, ಠುಮರಿ ಗಾಯನ ಅದ, ಭಕ್ತಿಗೀತೆ, ಭಾವಗೀತೆ.
0: ಗಜಲ್ ಇಷ್ಟ ಆಗ್ತದ?
1: ಹಾ.
0: ಯಾರು ಗಜಲ್ ಗಾಯಕರು ಬಹಳ ಇಷ್ಟವಾದವರು?
1: ಜಗಜೀತ್ ಸಿಂಗ್ ಅಂತ. ಗಜಲ್ ತುಂಬಾ ಕಡಿಮೆ ಕೇಳ್ತೀನಿ, ಆದ್ರೆ ಕೇಳಿದ್ದು ಅಂದ್ರೆ ಅವ್ರದ್ದು ಕೇಳಿದ್ದೆ.
0: ಶಿವಾನಿ ಚಿತ್ರಗೀತೆ ಇಷ್ಟಪಡ್ತಾರ?
1: ಹಾ, ಆಫ್ ಕೋರ್ಸ್.
0: ಶಿವಾನಿ ಹಂಗಾದ್ರೆ ಒಂದ್ ಚಿತ್ರಗೀತೆ ಹಾಡ್ತೀಯಾ?
1: ಹಾ, ಖಂಡಿತ.

0: ನಿಂಗೆ ಧನ್ಯವಾದ. ನಿಜಕ್ಕೂ ಶ್ರೇಯಾ ಘೋಷಾಲ್ ಅವರು ಹಾಡಿದಂತಹ ಚಿತ್ರಗೀತೆ ಇದು, ಮುಗುಳುನಗೆ ಚಿತ್ರದ್ದು. ಬಹಳ ಖುಷಿ ಆಯ್ತು ಶಿವಾನಿ. ಇತ್ತೀಚೆಗೆ ತಾವು ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿಯಿಂದ ಸ್ಕಾಲರ್ಶಿಪ್ ಕೂಡ ಪಡೆದ್ರಿ.
1: ಹೌದು,
0: ಹೆಂಗ ಅನಿಸ್ತು ಅವಾಗ?
1: ಬಹಳ ಖುಷಿ ಆಯ್ತು, ಯಾಕಂದ್ರೆ 100 ಮಂದಿನ ಅವರು ವರ್ಷ ಸೆಲೆಕ್ಟ್ ಮಾಡ್ತಾರೆ.
0: ಗಾಯನ ಕ್ಷೇತ್ರದೊಳಗಿನ ಧಾರವಾಡ ಜಿಲ್ಲೆಯ ಏಕೈಕ ವಿದ್ಯಾರ್ಥಿನಿ ನೀನು.
1: ಹೌದು, ಅದೇ ಬಹಳ ಖುಷಿಯಾಗಿದ್ದು. ಇದೆಲ್ಲಾ ಕ್ರೆಡಿಟ್ಸ್ ನಮ್ಮ ಗುರುಗಳು ಶುಭಾಂಗಿ ಜಾಧವ್ ಅವರಿಗೆ ಹೋಗಿ.

0: ಬೇಕು, ಯಾಕಂದ್ರೆ ಅವರಿಲ್ಲಾರ್ದೆ ಝೀರೋ, ಏನೂ ಇಲ್ಲ.
1: ನಿಜ ನಿಜ. ಶಿವಾನಿ, ಎಲ್ಲೆಲ್ಲಿ ಕಾರ್ಯಕ್ರಮಗಳನ್ನ ಕೊಟ್ಟಿರಿ, ಮತ್ತೆ ಹಿಂಗ ಕಾರ್ಯಕ್ರಮ ಕೊಡೋವಾಗ ನಡೆದಂತಹ ಕೆಲವು ವಿಶೇಷ ಅನುಭವಗಳು, ಅವುಗಳನ್ನ ಹಂಚ್ಕೊಳ್ತೀರಾ?
0: ಮೊದಲನೇದಾಗಿ ಹೇಳ್ಬೇಕಂದ್ರೆ ವಿವೇಕಾನಂದ ಆಶ್ರಮ ಹುಬ್ಬಳ್ಳಿಯಲ್ಲಿ ನಾನು ನವರಾತ್ರಿ ಉತ್ಸವದಲ್ಲಿ ನಾನು ಪಾಲ್ಗೊಂಡಿದ್ದೆ, ಅಲ್ಲಿ ಕಾರ್ಯಕ್ರಮ ಕೊಟ್ಟಿದ್ದೆ. ಮತ್ತೆ ಸವಾಯಿ ಗಂಧರ್ವ ಹಾಲ್ ಹುಬ್ಬಳ್ಳಿಯಲ್ಲಿ ನಾನು ತ್ರಯಿಕ್ ಕಲಾ ಸಂಸ್ಥೆ ನಡೆಸುವ ಕಾರ್ಯಕ್ರಮ ಶ್ರಾವಣ ಉತ್ಸವ ಅಂತ ಮಾಡಿದ್ರು, ಅಲ್ಲಿ ನಾನು ಹಾಡಿದ್ದೆ. ಅಲ್ಲಿ ನನಗೆ ವಿಶೇಷ ಅನುಭವ ಅಂದ್ರೆ ಸೌಭಾಗ್ಯ, ಅದು ಅನುಭವ ಅನ್ನೋಕ್ಕಿಂತ, ತಬಲಾ ಸಾಥಿಯಲ್ಲಿ ಪಂಡಿತ್ ಕೇಶವ್ ಜೋಶಿ ಅವರು ನನಗೆ ಸಾಥಿ ಕೊಟ್ಟಿದ್ರು. ಹಾಗೆ ನೆನಪು ಅಂತ ಅಂಬೇಕರ್ ಸರ್ ಧಾರವಾಡಲ್ಲಿ ಒಂದು ಕಾರ್ಯಕ್ರಮ ಮಾಡ್ತಾರೆ, ಅಲ್ಲಿ ಕೂಡ ನಾನು ಹಾಡಿದ್ದೆ. ಅಲ್ಲಿ ಹೇಗಾಗಿತ್ತಂದ್ರೆ ನನಗೆ ಪರೀಕ್ಷೆ ತರ ಆಗಿತ್ತು. ಬೆಳಗ್ಗೆ ನಾನು ಸಂಗೀತದ ಪರೀಕ್ಷೆ ಕೊಟ್ಟು ಬಂದಿದ್ದೆ, ಸಂಜೆ ಈ ಕಾರ್ಯಕ್ರಮ ಇತ್ತು.
1: ಇದು ಪ್ರಾಯೋಗಿಕ ಪರೀಕ್ಷೆ.
0: ಹೌದು, ಅಲ್ಲಿ ಎಲ್ಲಾ ದಿಗ್ಗಜರು ನನ್ನ ಮುಂದೆ ಕೂತಿದ್ರು. ಪಂಡಿತ್ ವೆಂಕಟೇಶ್ ಕುಮಾರ್ ಸರ್ ಆಗಿರ್ಬೋದು, ತರಳ್ಗಟ್ಟಿ ಸರ್, ಹಾಗೆ ಹರಿಹರ್ ಸರ್, ಶ್ರೀನಿವಾಸ್ ಜೋಶಿ ಸರ್ ಎಲ್ಲಾ ಕೂತಿದ್ರು. ಅವ್ರ ಮುಂದೆ ಹಾಡೋದು ಭಯ ಕೂಡ ಇತ್ತು, ಹಾಗೆ ಖುಷಿ
1: ಅನ್ಸುತ್ತೆ.
0: ಹೌದು, ಅಲ್ಲಿ ಹಾಡಿದ್ದೀನಿ. ಹಾಗೆ ನವನಗರದಲ್ಲಿ ರಾಯರ ಮಠ, ಆಮೇಲೆ ರಾಮ ಮಂದಿರ್ ಅಲ್ಲೆಲ್ಲ ನಾನು ಕಾರ್ಯಕ್ರಮ ನೀಡಿದ್ದೀನಿ.
1: ಮತ್ತೆ ಯಾವ್ಯಾವ ಬಹುಮಾನಗಳು ಪ್ರಶಸ್ತಿಗಳು ತಮಗ್ ಬಂದಾವ?
0: ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕಲಾ ಪ್ರತಿಭೋತ್ಸವ ಅಂತ ಮಾಡ್ತದೆ ಧಾರವಾಡದಲ್ಲಿ. 2025-26 ಸಾಲಿನ ರಾಜ್ಯ ಮಟ್ಟಕ್ಕೆ ನಾನು ಆಯ್ಕೆ ಆಗಿದ್ದೆ, ಅಲ್ಲಿ ಮೂರನೇ ಬಹುಮಾನ ನನಗೆ ಸಿಕ್ತು ಬೆಂಗಳೂರಿನಲ್ಲಿ.
1: ಅಂದ್ರೆ ತಾಲೂಕಾ ಮಟ್ಟದೊಳಗ, ಜಿಲ್ಲಾ ಮಟ್ಟದೊಳಗ, ನಂತರ ರಾಜ್ಯ ಮಟ್ಟದೊಳಗ ನಡೀತದೆ ಇದು ಕಲಾ ಪ್ರತಿಭೋತ್ಸವ. ಈ ಸ್ಪರ್ಧೆಗಳು ಇರೋದ್ರಿಂದ ನಮಗ ಕಲಿಕೆ ಜಾಸ್ತಿ ಆಗ್ತದೆ. ಸ್ಪರ್ಧೆನೆ ಇಲ್ಲ ಅಂತಂದ್ರೆ ನಾ ಹಾಡಿದ್ದೇ ಚಂದ ಅಂತ ಅನಿಸ್ಬಿಡ್ತದೆ. ಹಂಗಾಗಿ ನೀವು ಈಗ ಬೇರೆ ಬೇರೆ ಸ್ಪರ್ಧೆಗಳಿಗೆ ಹೋಗಿರ್ತೀರಲ್ಲ ಶಿವಾನಿ, ಅವಾಗ ಬೇರೆ ಬೇರೆ ಊರುಗಳಿಂದ ಬಂದಿರ್ತಾರ, ಅದು ಹೆಂಗ ಅನಿಸ್ತದ ನಿಮ್ಗ?
0: ಅಲ್ಲಿ ಹಾಡೋ ಶೈಲಿನೇ ಬೇರೆ ಆಗ್ತದೆ. ಇಲ್ಲಿ ನಾನು ಕಲಾ ಪ್ರತಿಭೋತ್ಸವದಲ್ಲಿ ಪಾರ್ಟಿಸಿಪೇಟ್ ಮಾಡಿದಾಗ ಹಿಂದೂಸ್ತಾನಿ ಕರ್ನಾಟಕಿ ಎರಡು ಒಂದೇ ಕ್ಯಾಟಗರಿಯಲ್ಲಿ ಇತ್ತು. ಆಗ ಕರ್ನಾಟಕಿ ಸಂಗೀತನೂ ನಮಗೆ ಕೇಳಲಿಕ್ಕೆ ಸಿಕ್ತು. ಆಮೇಲೆ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿದ್ದರಿಂದ ಅಲ್ಲಿಯ ಘರಾನೆಗಳು ಬೇರೆ ಆಗ್ತಾವ.
1: ಸಂಗೀತ ಕೂಡ ಕೇಳುವಂತಹ ಒಂದು ಸದಾವಕಾಶ ಅದು. ಸಾಕಷ್ಟು ವಿಚಾರಗಳು ನೀವು ಹೊರಗೆ ಹೋದಾಗ ಗೊತ್ತಾಗ್ತದೆ. ಇನ್ನು ಏನೇನ್ ಮಾಡ್ಬೇಕಂತದ ಶಿವಾನಿಗೆ?
0: ನನ್ಗೆ ಸ್ಟೇಜ್ ಪರ್ಫಾರ್ಮರ್ ಆಗೋದೇ ಒಂದು ದೊಡ್ಡ ಆಸೆ.
1: ಬಹಳ ಒಳ್ಳೆ ಆಸೆ ಶಿವಾನಿ.
0: ಆಮೇಲೆ ಬೇಂದ್ರೆ ಸಂಗೀತವನ್ನ ಬೆಳೆಸೋ ಆಸೆ ಕೂಡ ಇದೆ. ಗಿಳಿವಿಂಡು ಅಲ್ಲಿ ಕೂಡ ನಾನು ಅದ್ನ ಹೇಳಿದ್ದೆ, ಚಿಕ್ಕವಳಿದ್ದೆ ಅವಾಗ ಇಲ್ಲಿ ಬಂದಾಗ.
1: ಮತ್ತೆ ಬೇಂದ್ರೆ ಹಾಡ್ಬಹುದಲ್ಲ ಒಂದು?
0: ಹಾ, ಖಂಡಿತ. ಸಹಜವಾಗಿ ಬಂದಿಶ್ಗಳು ಶಾಸ್ತ್ರೀಯ ಸಂಗೀತದಲ್ಲಿ ಬ್ರಿಜ್ ಭಾಷಾ ಒಳಗಿರ್ತಾವ, ಆದ್ರೆ ದರಾ ಬೇಂದ್ರೆ ಅವರು ಬಂದಿಶ್ಗಳನ್ನ ಕನ್ನಡ ಭಾಷೆಯಲ್ಲಿ ಕೂಡ ಬರೆದಿದ್ದಾರೆ. ಅದು ಬಹಳ ಖುಷಿ ಕೊಡೋ ವಿಚಾರ. ಸುಮಾರು 100 ಬಂದಿಶ್ಗಳು ಬೇಂದ್ರೆ ಅವರು ಕನ್ನಡದಲ್ಲಿ ರಚಿಸಿದ್ದಾರೆ. ಅದನ್ನ ನನಗೆ ಹೊರಗೆ ತರೋದದ, ಯಾಕಂದ್ರೆ ಎಲ್ಲೂ ಅದು ಪ್ರಸಿದ್ಧ ಇಲ್ಲ.
1: ನಮ್ಮ ಧಾರವಾಡಿಗರಿಗೆ ಒಂದು ರೀತಿಯ ನಿಧಿ ಸಿಕ್ಕಂಗ, ಅಂತಹ ನಿಧಿಗಳಲ್ಲಿ ಒಂದು ಬಂದಿಶನ್ನ ಹಾಡ್ ತೋರಿಸಲ್ಲ.
0: ಖಂಡಿತ.

0: ಬಹಳ ಒಳ್ಳೇದು ಶಿವಾನಿ. ವರಕವಿಗಳೇ ಹೇಳೋ ಹಂಗ, ನೂರು ಮರ ನೂರು ಸ್ವರ ಒಂದೊಂದು ಅತಿ ಮಧುರ. ಬಹಳ ಖುಷಿ ಆಗ್ತದ. ಇನ್ನ ನೀನು ಈಗ ಸಂಗೀತದೊಳಗ ಯಾವ ರೀತಿಯ ಅಭ್ಯಾಸ ಮಾಡೋದ್ರಿಂದ ನನಗ ಇನ್ನು ಒಳ್ಳೇದಾಗಬಹುದು ಅಂತ ಅನಿಸ್ತದ ನಿನಗ?
1: ಸಮಯ ಅದಕ್ಕೆ ಜಾಸ್ತಿ ಕೊಟ್ರೆ ಬಹಳ ಒಳ್ಳೇದಾಗ್ತದ ಅಂತ ಅನಿಸ್ತದ. ಯಾಕಂದ್ರೆ ಭೀಮಸೇನ್ ಜೋಶಿ ಅವ್ರದ್ದೆಲ್ಲ ಇಂಟರ್ವ್ಯೂಸ್ ಕೇಳುವಾಗ ಅವರು ಸಂಗೀತದಲ್ಲಿ ಬೆಳೆಯಲಿಕ್ಕೆ ಏನು ಬೇಕು ಅಂತ ಕೇಳಿದಾಗ ಮೂರ್ ಸರಿ ರಿಯಾಜ್ ರಿಯಾಜ್ ರಿಯಾಜ್ ಅಂತಾನೆ ಹೇಳ್ತಾರೆ.
0: ನೋಡು ನೋಡು,
1: ಅದು ಬಿಟ್ರೆ ಬೇರೆ ಅದಕ್ಕೆ ಏನು ಉಪಾಯ ಇಲ್ಲ.
0: ಶಿವಾನಿ, ನೀ ಸಣ್ಣಕಿದ್ದಾಗಿನಿಂದ ಇನ್ನು ಸಾಕಷ್ಟು ಸ್ಪರ್ಧೆಗಳೊಳಗ ಭಾಗವಹಿಸಿನಿ ಅಂತ ಹೇಳ್ತಿದ್ದಿ,
1: ಹೌದು
0: ನೆನಪಿಸ್ಕೊಳ್ಳಲ್ಲ?
1: ನಾನು ಕೇಂದ್ರೀಯ ವಿದ್ಯಾಲಯದಲ್ಲಿ ಓದುವಾಗ ಕಲಾ ಉತ್ಸವ ಅಂತ ಅಲ್ಲಿ ಮಾಡ್ತಿದ್ರು ಸ್ಕೂಲಲ್ಲಿ. ಅದು ಹಿಂಗ ಕ್ಲಸ್ಟರ್ ಲೆವೆಲ್, ರೀಜನಲ್ ಲೆವೆಲ್, ಆಮೇಲೆ ನ್ಯಾಷನಲ್ ಲೆವೆಲ್, ಹೀಗೆ ಕಾಂಪಿಟೇಷನ್ಸ್ ನಡೀತಿತ್ತು. ಅಲ್ಲಿ ಕಲಾ ಉತ್ಸವದಲ್ಲಿ ನಾನು ಸಾಕಷ್ಟು ಬಾರಿ ಮೊದಲನೇ ಸ್ಥಾನ ಪಡೆದಿದ್ದೀನಿ. ಬೆಂಗಳೂರಲ್ಲಿ ರೀಜನಲ್ ಲೆವೆಲ್ ನಡೀತಿತ್ತು, ಅಲ್ಲಿ ಎರಡನೇ ಸ್ಥಾನವನ್ನ ನಾನು ಒಮ್ಮೆ ಪಡೆದಿದ್ದೆ.
0: ಸಿಸಿಆರ್ಟಿ ಸ್ಕಾಲರ್ಶಿಪ್ ಕೂಡ ಸಿಕ್ಕುತ್ತೆ ನಮಗೆ?
1: ಹೌದು, ಸೆಂಟ್ರಲ್ ಸ್ಕಾಲರ್ಶಿಪ್, ಅದು ರಾಷ್ಟ್ರ ಮಟ್ಟದಲ್ಲಿ ನೀಡಲಾಗುವ ಶಿಷ್ಯವೇತನ ಅಂತ ಅಂತಾರೆ. ಆಮೇಲೆ ಚೇತನ್ ಫೌಂಡೇಶನ್ ನಿಂದ ಗಾನಕೋಗಿಲೆ ಪ್ರಶಸ್ತಿ ಕೂಡ ನನಗೆ ಸಿಕ್ಕಿದೆ.
0: ಸಾಕಷ್ಟು ಬಹುಮಾನಗಳ ಒಂದು ಗರಿ ಮೂಡೇದ ಈಗಾಗಲೇ ಶಿವಾನಿಗೆ.
1: ಹೌದು,
0: ಒಂದು ರೀತಿ ಒಳಗ ನಮಗ ಬೆನ್ನು ತಟ್ಟುವಂತವ ಇವು. ನಿನಗ ಈ ಹಳೆಯ ಗಾಯಕರು ಹಳೆಯ ವಾದಕರು ಅವರ ಸಂಗೀತವನ್ನ ಕೇಳಲಿಕ್ಕೆ ಇಷ್ಟ ಆಗ್ತದೆ?
1: ಬಹಳ ಇಷ್ಟ ಆಗ್ತದೆ. ಅಪ್ಪ ಕಡೆ ಬಹಳಷ್ಟು ರೆಕಾರ್ಡಿಂಗ್ಸ್ ಅವ ಮನೆಯೊಳಗ, ಕಂಪ್ಯೂಟರ್ ಒಳಗ. ಅದರಲ್ಲಿ ಪಂಡಿತ್ ವಸಂತರಾವ್ ದೇಶಪಾಂಡೆ ಅವರ ಗಾಯನ ನನಗೆ ತುಂಬಾ ಇಷ್ಟ ಆದದ್ದು. ಹಾಗೆ ವಿದುಷಿ ಗಂಗೂಬಾಯಿ ಹಾನಗಲ್ ಅವರದು, ಹಾಗೆ ಪ್ರಭಾತ್ರಿ ಅವರದು, ವೀಣಾ ಸಹಸ್ರ ಬುದ್ಧಿ ಅವರದು, ಇವ್ರದೆಲ್ಲ ನಾನು ಕೇಳ್ತಿರ್ತೇನೆ.
0: ಒಂಥರ ಇವರೆಲ್ಲ ಪ್ರಾತಸ್ಮರಣೀಯರು ಶಿವಾನಿ.
1: ಹೌದು,
0: ಹಂಗಾಗಿ ಅವರ ಸಂಗೀತ ಒಂದು ರೀತಿ ನಮ್ಮ ನಾಡಿಗೆ ಕಟ್ಟಿಕೊಟ್ಟಂತಹ ಸಂಪತ್ತು ಅದು.
1: ಖಂಡಿತ,
0: ಅದು ಭತ್ತದ ನಿಧಿ. ಇನ್ನಷ್ಟು ಈ ಸಂಗೀತವನ್ನ ಅಭ್ಯಾಸ ಮಾಡುವಂತಹ, ಸಂಗೀತದೊಳಗ ಮುಳುಗೇಳುವಂತಹ ಒಂದು ಸದವಕಾಶ ತಮಗ ದೊರೀತಾನ ಇರ್ಲಿ. ಇನ್ನಷ್ಟು ಬಹುಮಾನಗಳು ಪ್ರಶಸ್ತಿಗಳು ತಮಗ ಬರ್ಲಿ. ನಮ್ಮ ಎಲ್ಲಾ ಯುವ ಶ್ರೋತೃಗಳ ಪರವಾಗಿ ತಮಗ ಧನ್ಯವಾದಗಳು. ನಮಸ್ಕಾರ.
1: ಧನ್ಯವಾದಗಳು.

ಯುವ ಗಾಯಕಿ ಶಿವಾನಿ ಕೌಠೇಕರ್ ಅವರೊಂದಿಗಿನ ಸಂದರ್ಶನವನ್ನು ಇದುವರೆಗೆ ಕೇಳಿದಿರಿ. ಸಂದರ್ಶಿಸಿದವರು ಮಾಯಾರಾಮನ್, ಸಂಕಲನ ನವೀನ್ ಮಹಾಲೆ.

0: ಆಕಾಶವಾಣಿ ಧಾರವಾಡ. ಈಗ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪುಷ್ಪಹಾರ.
1: आयुष्मान भारत प्रधानमंत्री जन आरोग्य योजना के तहत लगभग 60 करोड़ लोग बने हैं 5 लाख रुपए के मुफ्त उपचार के हकदार। अब तक 12 करोड़ से भी ज्यादा मुफ्त उपचार किए जा चुके हैं, जिससे गरीब परिवारों के चिकित्सा खर्च में लगभग 2 लाख करोड़ रुपए की बचत हुई। आज ही आयुष्मान ऐप डाउनलोड कर आयुष्मान कार्ड बनाएं। ज्यादा जानकारी के लिए 1455 पर कॉल करें।
2: ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ?
3: BMW X1 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ?
2: ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲ್ರಿ ಫೆಸ್ಟಿವಲ್ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ ಆಕರ್ಷಕ ಬಹುಮಾನಗಳನ್ನು ಪಡೆಯಿರಿ.
3: ಕೊಡುಗೆಗಳು ಜುಲೈ 9ರಿಂದ ಆಗಸ್ಟ್ 9ರವರೆಗೆ ಎಲ್ಲ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.
0: ಅನುರಾಧ ಪೌಡ್ವಾಲ್ ಹಾಗೂ ಉದಿತ್ ನಾರಾಯಣ್ ಅವರ ಸ್ವರದಲ್ಲಿರುವ ದಿಲ್ ಚಿತ್ರದ ಗೀತೆ

0: ಸ್ವರ ಸೌರಭ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು.
1: ಆಕಾಶವಾಣಿ ಧಾರವಾಡ. ಕೇಳುಗರೆ, ಈಗ ಹೆಸರಾಂತ ತೊಗಲುಗೊಂಬೆಯಾಟ ಕಲಾವಿದ ಪ್ರಕಾಶ್ ಬೆಳಗಲ್ ಅವರೊಂದಿಗೆ ಸಂದರ್ಶನ. ಸಂದರ್ಶಿಸುವವರು ಜಿ ಸುರೇಖಾ ಸುರೇಶ್.
2: ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಈಗ ನಮ್ಮ ಜೊತೆ ಪ್ರಕಾಶ್ ಬೆಳಗಲ್ ಅವರಿದ್ದಾರೆ. ಪ್ರಕಾಶ್ ಬೆಳಗಲ್ ಅವರು ಬಾಗಲಕೋಟೆಯ ಸರ್ಕಾರಿ ಕಿರಿಯ ತಾಂತ್ರಿಕ ಶಾಲೆಯಲ್ಲಿ ಕನ್ನಡ ಉಪನ್ಯಾಸಕರಾಗಿದ್ದಾರೆ. ಹಾಗೆಯೇ ಬೆಳಗಲ್ ಅವರು ಅಂದ ತಕ್ಷಣನೇ ನಮ್ಮೆಲ್ಲರಿಗೂ ನೆನಪಾಗೋದು ನಾಡೋಜ ವೀರಣ್ಣ ಬೆಳಗಲ್ ಅವರ ಹೆಸರು. ಅವರ ಮಗ ಇವರು. ಇವರು ಕೂಡ ವೃತ್ತಿರಂಗ ಭೂಮಿಯ ಕಲಾವಿದರು. ಬಹುಮುಖ ವ್ಯಕ್ತಿತ್ವ ಇವರದು. ತೊಗಲುಗೊಂಬೆಯಾಟ, ಸಂಗೀತ, ಸಾಹಿತ್ಯ, ಸಂಗೀತ ಸಂಯೋಜನೆ, ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ತಮ್ಮದೇ ಆದ ಕೊಡುಗೆಯನ್ನ ನೀಡ್ತಾ ಇರುವಂತಹ ಪ್ರಕಾಶ್ ಬೆಳಗಲ್ ಅವರು ಸಾಕಷ್ಟು ಕಾರ್ಯಕ್ರಮಗಳನ್ನ ವಿದೇಶಗಳಲ್ಲಿಯೂ ನೀಡಿ ತಮ್ಮ ಕಲಾ ಸೇವೆಯನ್ನ ಗೈದು ಅಲ್ಲಿಯೂ ಕೂಡ ಕಲಾರಸಿಕರ ಮೆಚ್ಚುಗೆಯನ್ನ ಪಡೆದಂತಹ ಪ್ರಕಾಶ್ ಬೆಳಗಲ್ ಅವರು ದೂರದರ್ಶನ ಚಂದನದಲ್ಲಿ ಗಾಂಧೀಜಿ ಅವರ ಕುರಿತು ಸರಣಿ ಧಾರಾವಾಹಿಯನ್ನ ಕೂಡ ನಿರ್ದೇಶನ ಮಾಡಿದವರು. ಪ್ರಕಾಶ್ ಬೆಳಗಲ್ ಅವರು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಅವರ ಮಾತುಗಳನ್ನ ಕೇಳಲಿಕ್ಕೆ ನಾವು ಈಗ ಕಿವಿಯಾಗೋಣ. ನಮಸ್ಕಾರ ಪ್ರಕಾಶ್ ಅವರೇ.
3: ನಮಸ್ಕಾರ.
2: ಪ್ರಕಾಶ್ ಅವರೇ, ನಾಡೋಜ ವೀರಣ್ಣ ಬೆಳಗಲ್ ಅವರ ಪುತ್ರ ತಾವು. ವೃತ್ತಿರಂಗ ಭೂಮಿಯ ಪರಿಸರದೊಳಗ ಬೆಳೆದ್ರಿ. ಆ ಒಂದು ಪರಿಸರವನ್ನ ಈಗ ನಮ್ಮ ಕೇಳುಗರಿಗೆ ನೆನಪಿಸಿಕೊಡ್ಬೋದಾ?
3: ಶ್ಲೋಕದೊಂದಿಗೆ ಆ ಪರಿಸರವನ್ನ ನಾನು ತಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೇನೆ.

0: ಶಿವಂ. ಇದು ನಮ್ಮ ಅಪ್ಪಾಜಿಯವರು ರಾಗ ಸಂಯೋಜನೆ ಮಾಡಿ ಹಾಡ್ತಾ ಇರತಕ್ಕಂಥ ಶ್ಲೋಕ. ಅವರನ್ನು ನೆನೆಸ್ಕೊಳ್ತಾ ಖಂಡಿತ ನಾನು ಹುಟ್ಟಿದ ವಾತಾವರಣ ರಂಗಭೂಮಿಯ ಪರಿಸರದ್ದೇ ಆಗಿತ್ತು. ಹುಟ್ಟಿದಾಗ ನಾನು ಗದೆ, ಕತ್ತಿ, ಹಾರ್ಮೋನಿಯಂ, ಸಿಂಹಾಸನ, ಆಮೇಲೆ ಹಿಂದೆ ಎಳೆಯುವ ಪರದೆಗಳು ಮನೆಯಲ್ಲಿ ಕಾಣಿಸ್ಕೊಂಡದ್ದು. ಶಾಲೆಗೆ ಹೋಗಲಿಲ್ಲ ನಾನು ಆರಂಭದಲ್ಲಿ, ಇವುಗಳು ನನ್ನ ಸ್ಮೃತಿಯಲ್ಲಿ ಅರಳಿದ್ದು. ಆಮೇಲೆ ದಿವಂಗತ ಕಂದಗಲ ಹನುಮಂತರಾಯರ ರಕ್ತರಾತ್ರಿ ನಾಟಕ ಅಂದಿನ ಕಾಲದಲ್ಲಿ ಅತ್ಯಂತ ಪ್ರಸಿದ್ಧವಾದ ನಾಟಕ. ಆ ನಾಟಕದ ಸಂಭಾಷಣೆಗಳನ್ನು ನಾನು ಅಭ್ಯಾಸ ಮಾಡ್ತಾ ಮಾಡ್ತಾ ರಂಗಭೂಮಿಗೆ ಕಾಲಿಟ್ಟವನು. ನನ್ನ ಹುಟ್ಟು ರಂಗಭೂಮಿಯ ಪರಿಸರದಲ್ಲೇ ಆಯ್ತು.
1: ತಾವು ಹುಟ್ಟಿದ್ದು ಯಾವ ಊರಲ್ಲಿ?
0: ನಾನು ಹುಟ್ಟಿದ್ದು ಬಳ್ಳಾರಿಯಲ್ಲಿ.
1: ಈ ಒಂದು ಪರಿಸರಕ್ಕೆ ಹೊಂದಿಕೊಂಡು ತೊಗಲುಗೊಂಬೆ ಆಟದ ಕಡೆನೇ ತುಂಬಾ ಗಮನವನ್ನ ಹರಿಸಿದ್ರು ಅಥವಾ ಶಾಲೆಯ ಅಭ್ಯಾಸದ ಕಡೆಗೂ ಗಮನ ಹರಿಸ್ತಿದ್ರು?
0: ಅಪ್ಪಾಜಿ ಅವರು ನಾನು ವಿದ್ಯಾವಂತನಾಗಿರಲಿಲ್ಲ, ನನ್ನ ಮಕ್ಕಳು ವಿದ್ಯಾಭ್ಯಾಸವನ್ನು ಪಡೀಲಿ. ಆಮೇಲೆ ಆ ಸಂದರ್ಭದಲ್ಲಿ ಅಪ್ಪಾಜಿಗೆ ನಾವು ಈ ಕಲಾ ಪ್ರಕಾರದಲ್ಲಿ ಉಳಿಯೋದಾಗ್ಲಿ ಅಥವಾ ಅದನ್ನೇ ವೃತ್ತಿಯಾಗಿ ಸ್ವೀಕರಿಸೋದು ಅವ್ರಿಗೆ ಇಷ್ಟ ಇರಲಿಲ್ಲ. ವಿದ್ಯಾಭ್ಯಾಸ ಮಾಡಿದ ನಂತರ ನೀವು ಯಾವ್ದಾದ್ರು ನೀವು ಸರ್ಕಾರಿ ಹುದ್ದೆ ಮತ್ತೊಂದು ಮಗದೊಂದು ಒಂದು ಹುದ್ದೆಯನ್ನು ಪಡ್ಕೊಳ್ಳಿ, ಪಡ್ಕೊಂಡು ಆದ ನಂತರ ಇದನ್ನ ಹವ್ಯಾಸವಾಗಿ ಮುಂದುವರಿಸಿ ಅಂತಕ್ಕಂಥದ್ದೊಂದು ಅವರ ಆಶಯ ಆಗಿತ್ತು.
1: ಕಟ್ಟುನಿಟ್ಟು ಮಾಡಿದ್ರ ನೀವು ಏನು ಆ ಥರದ್ದು ಅಭ್ಯಾಸ ಮಾಡಬಾರದು ತೊಗಲುಗೊಂಬೆ ಆಟದ್ದು ರಂಗಭೂಮಿದು?
0: ಹೌದು ಹೌದು ಹೌದು, ಬಹಳ ಸ್ವಲ್ಪ ನಿಷ್ಠುರವಾಗಿರ್ತಿದ್ರು.
1: ಇಷ್ಟೊಂದು ಒಳ್ಳೆಯ ಮಟ್ಟದ ಕಲಾವಿದರ ಆಗ್ಲಿಕ್ಕೆ ಹೇಗೆ ಸಾಧ್ಯ ಆಯ್ತು ನಿಮ್ಗೆ?
0: ಅದು ಮತ್ತೆ ಪುನಃ ಅಲ್ಲಿ ನೋಡಿ, ಅಪ್ಪಾಜಿ ನಮ್ಮನ್ನ ಅಷ್ಟು ರಿಸ್ಟ್ರಿಕ್ಟ್ ಮಾಡ್ತಾ ಇದ್ರು ಇದರಲ್ಲಿ ಪ್ರವೇಶ ಆಗಬಾರ್ದು ಅಂತೇಳಿ. ತೊಗಲುಗೊಂಬೆ ಆಟದ ಕ್ಷೇತ್ರ ಅಂತ ಬಂದಾಗ ಅಲ್ಲಿ ಅನಿವಾರ್ಯವಾಗಿ ಒಂದು 10 ಜನ ಕಲಾವಿದರು ಹೋದ ಸಂದರ್ಭದಲ್ಲಿ 9 ಜನರಿಗೆ ಪೇಮೆಂಟ್ ಹೊರಗಡೆ ಹೋಗ್ತಿತ್ತು. ಅಪ್ಪಾಜಿ ಒಬ್ಬರು ಇರ್ತಿತ್ತು, ಅವ್ರಿಗೆ ಒಂದು ಸಿಂಗಲ್ ಪೇಮೆಂಟ್ ಸಿಕ್ತಿತ್ತು. ಆದ್ರೆ ಬಡತನ ಇದ್ದಿದ್ರಿಂದ ಅಮ್ಮ ಏನ್ ಮಾಡ್ತು ಅಂದ್ರೆ, ಹುಡುಗರೆಲ್ಲ ಶಾಣ್ಯರಿದ್ದಾರೆ, ಅದೆಲ್ಲ ಸಂಭಾಷಣೆ ಹೇಳ್ತಾರೆ, ಹಾಡೆಲ್ಲ ಹೇಳ್ತಾರೆ, ಬೆಟರ್ ಹುಡುಗರನ್ನ ಈ ಸ್ಟ್ರೀಮಿಗೆ ತಗೊಂಬರೋಣ, ಮನೆಗೆ ಸ್ವಲ್ಪ ಆರ್ಥಿಕವಾಗಿ ಲಾಭ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಅಮ್ಮ ಏನ್ ಮಾಡ್ತು, ನಮ್ಮನ್ನೆಲ್ಲ ಅಪ್ಪಾಜಿಯವರು ಉಟ್ಕೊಳ್ತಾ ಇದ್ದಂತ ಧೋತಿ ಇತ್ತಲ್ಲ ಅದನ್ನೇ ಪರದೆಯನ್ನು ಕಟ್ಟಿಸಿ ಅಲ್ಲಿ ಹಿಂದೆ ತೊಗಲುಗೊಂಬೆಗಳನ್ನ ಇಟ್ಕೊಂಡು ಅಭ್ಯಾಸ ಮಾಡ್ಸಕ್ ಆರಂಭ ಮಾಡ್ತು. ಹೀಗಾಗಿ ಪ್ರಪ್ರಥಮ ನಾವು ಯವನಿಕ ಬೆಂಗಳೂರಿನಲ್ಲಿ ನಾವೇ ಮನೆಯವರು 6 ಜನ ಆದ್ವಿ, ಹೊರಗಿನವರು 4 ಜನ ಆದ್ರು. ಟೀಮ್ 10 ಜನರ ಟೀಮ್ ಅಲ್ಲಿ ನಮಗೆ ಬಂದ ಸಂಭಾವನೆಯಲ್ಲಿ 1,000 ರೂಪಾಯಿಯಲ್ಲಿ 600 ರೂಪಾಯಿ ಮನೆಗೆ ಉಳಿತಿತ್ತು, 400 ರೂಪಾಯಿ ಹೊರಗೆ ಹೋಗ್ತಿತ್ತು. ನಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸ್ತಾ ಇತ್ತು. ಹೀಗಾಗಿ ಅಮ್ಮನಿಂದ ಪುನಃ ನಾವು ಈ ಕಲಾಕ್ಷೇತ್ರಕ್ಕೆ ಬರೋ ಹಾಗಾಯ್ತು.
1: ತಾಯಿನೇ ಮೊದಲ ಗುರು, ಅವರು ಅರ್ಥ ಮಾಡ್ಕೊಳ್ತಾರೆ ಮಕ್ಕಳನ್ನ ತುಂಬಾ ಅಂತೇಳಿ ಹೇಳ್ತಾ. ಶಾಲೆ ಅಂತೂ ನಿಮ್ದು ಬಳ್ಳಾರಿಯಲ್ಲೇ ನಡೀತು. ಆಮೇಲೆ ನೀವು ಕಾಲೇಜು ಎಲ್ಲಿ ಓದಿದ್ರಿ, ಯಾವ ವಿಷಯದ ಮೇಲೆ ಓದಿದ್ರಿ?
0: PUC ಕಾಲೇಜನ್ನ ನಾನು ಬಳ್ಳಾರಿಯಲ್ಲೇ ಮುಗಿಸಿದೆ. ನಮ್ಮ ಅಪ್ಪಾಜಿಗೆ ಸಂಗೀತದ ಪರಿಸರ ಮಕ್ಕಳಿಗೆ ಇರಬೇಕು ಅನ್ನೋದೊಂದು ಆಸೆ ಇತ್ತು. ಹೀಗಾಗಿ ಅಲ್ಲಿ ಸಂಗೀತಾಭ್ಯಾಸಕ್ಕೆ ನಮ್ಮ ಮನೆ ಹತ್ರ ಪಂಡಿತ್ ಅಯ್ಯನ್ ಕಲಬುರ್ಗಿ ಸರ್ ಅಂತ ಒಬ್ಬರಿದ್ರು, ಅವರು ಹಾರ್ಮೋನಿಯಂ, ತಬಲಾ ಮತ್ತು ಸಿತಾರ್ ಹೇಳ್ಕೊಡ್ತಿದ್ರು. ನನಗೆ ಸಿತಾರ್ ನೋಡಿರ್ಲಿಲ್ಲ, ಕೇಳಿದ್ದಷ್ಟೇ. ಸಿತಾರ್ ಹೇಳ್ಕೊಡ್ತಾರೆ ಅಂದ್ರೆ ನಾನು ಸಿತಾರ್ ಕಲಿಯೋಣ ಅಂತ ಅಲ್ಲಿಗೆ ಹೋದೆ. ಆ ವಾದ್ಯ ನೋಡಿ ನನಗೆ ಅದರ ಮೇಲೆ ಬಹಳ ಪ್ರೀತಿ ಆಯಿತು, ಒಲವಾಯಿತು. ಆಮೇಲೆ ಅದರ ಧ್ವನಿ, ಅದರ ಮಾಧುರ್ಯ ನನಗೆ ತುಂಬ ಇಷ್ಟ ಆಯಿತು. ಅವ್ರ ಹತ್ರ ನಾನು ವಿದ್ಯಾಭ್ಯಾಸ ಮಾಡಿದೆ. PUC ಕಳೆದ ನಂತರ ಇಲ್ಲಿ ಪದ್ಮಶ್ರೀ ಪಂಡಿತ್ ಎಂ ವೆಂಕಟೇಶ್ ಕುಮಾರ್ ಅವರಿದ್ದಾರೆ, ಅವರು ನಮ್ಮ ಸಹೋದರಿಯ ಯಜಮಾನರು. ಅವ್ರು ನಮ್ಮನೆಗೆ ಬಂದಾಗ ನನ್ನನ್ನು ನೋಡ್ಬಿಟ್ಟು, ಇವ ಪ್ರತಿಭಾವಂತ ಇದ್ದಾನೆ, ಧಾರವಾಡಕ್ಕೆ ಕಳಿಸ್ರಿ, ಅಲ್ಲಿ ಒಳ್ಳೆ ಗುರುಗಳಿದ್ದಾರೆ, ಅವ್ರ ಮಾರ್ಗದರ್ಶನದಲ್ಲಿ ಅವನಿಗೆ ಒಳ್ಳೇದಾಗ್ತದೆ ಅಂತ ಹೇಳಿದರು. ನಾನು BA ಕರ್ನಾಟಕ ಕಲಾ ಮಹಾವಿದ್ಯಾಲಯದಲ್ಲಿ ಸೇರಿಕೊಂಡೆ. ಸಿತಾರ್ ಗುರುಗಳಾಗಿ ಉಸ್ತಾದ್ ಹಮೀದ್ ಖಾನ್ ಸರ್ ಸಿಕ್ಕರು.

0: ಇಡೀ ನನ್ನ ಸಂಗೀತ ಮತ್ತು ಸಾಹಿತ್ಯ ಕ್ಷೇತ್ರದ ಆಳವಾದ ಒಂದು ಅವಲೋಕನ ಇಂಟ್ರಾಸ್ಪೆಕ್ಷನ್ ಅಲ್ಲಿಂದನೇ ಸ್ಟಾರ್ಟ್ ಆಯಿತು. ಧಾರವಾಡ ನನಗೆ ಎಲ್ಲವನ್ನು ಕೊಡ್ತು ಅಂತ ಹೇಳಿಕ್ ಇಷ್ಟಪಡ್ತೇನೆ.
1: ಬ್ಯಾಚುಲರ್ ಆಫ್ ಆರ್ಟ್ಸ್ ನಲ್ಲಿ ಯಾವ್ಯಾವ ವಿಷಯಗಳನ್ನ ತೆಗೆದುಕೊಂಡು ನೀವು ಅಭ್ಯಾಸ ಮಾಡಿದ್ರಿ?
0: ನಾನು ಹಿಸ್ಟರಿ, ಕನ್ನಡ ಮತ್ತು ಮ್ಯೂಸಿಕ್ ಅಂತ ತಗೊಂಡೆ. ನನ್ನ ಬಹುಪಾಲು ಸಮಯವನ್ನೆಲ್ಲ ಮ್ಯೂಸಿಕ್ ಡಿಪಾರ್ಟ್ಮೆಂಟ್ ಅಲ್ಲಿ ಕಳೀತಾ ಇದ್ದೆ. ಹಿಸ್ಟ್ರಿ ಕ್ಲಾಸ್ಗೆ ಹೋಗ್ತಿರ್ಲಿಲ್ಲ, ಕನ್ನಡ ಕ್ಲಾಸ್ಗೂ ಹೋಗ್ತಿರ್ಲಿಲ್ಲ. ಸೊ ಭಯ ಇರ್ತಿತ್ತು ಒಳಗೆ, ಕ್ಲಾಸಸ್ ಮಿಸ್ ಮಾಡ್ತಾ ಇದ್ದೀನಿ ಅಂದ್ರೆ. ಬಟ್ ಸಂಗೀತದ ವ್ಯಾಮೋಹ ಭಯಂಕರ ಇತ್ತು, ಕಲಿಕೆ ಕಲಿಕೆ ಕಲಿಕೆ ವಿಪರೀತ ಅದು. ಅದಾದ್ಮೇಲೆ ಬ್ಯಾಡ್ ಲಕ್ ಏನಾಯ್ತು ಅಂದ್ರೆ, ಬಿ ಎ ಮುಗಿದ ಮೇಲೆ ಎಂ ಮ್ಯೂಸಿಕ್ ಮಾಡಬೇಕು ಅಂದ್ರೆ ಇಲ್ಲಿ ಇರಲಿಲ್ಲ ಅವಕಾಶ, ನಾವು ಪುಣೆಗೆ ಹೋಗಬೇಕಾಗಿತ್ತು. ಹೀಗಾಗಿ ಅನಿವಾರ್ಯವಾಗಿ ನಾನು ಹಿಸ್ಟ್ರಿ ಅಂಡ್ ಆರ್ಕಿಯಾಲಜಿ ಎಂ ಎ ಮಾಡಿದೆ. ತದನಂತರ ಎಂ ಎ ಕನ್ನಡ ಲಿಟ್ರೇಚರ್ ಮಾಡಿಕೊಂಡೆ, ಎನ್ ಇ ಟಿ ಕ್ಲಿಯರ್ ಮಾಡಿಕೊಂಡೆ. ಆಮೇಲೆ ಬಿ ಎಡ್ ಮಾಡಿದವರಿಗೆಲ್ಲ ಕೆಲಸ ಸಿಗ್ತಾ ಇದೆ ಅನ್ನೋ ಒಂದು ಇತ್ತು, ಬಿ ಎಡ್ಡು ಮಾಡಿಕೊಂಡೆ. ಅದಾದ್ಮೇಲೆ ಎಂ ಮ್ಯೂಸಿಕ್ ಅಂತ ಪುನಃ ಧಾರವಾಡಕ್ಕೆ ಬಂದೆ. ಅದು ಸಂಗೀತ ಬಿಡಲಿಲ್ಲ ನನಗೆ, ಎಂ ಮ್ಯೂಸಿಕ್ ಮಾಡಿಕೊಂಡೆ. ಎಂ ಮ್ಯೂಸಿಕಲ್ಲೂ ಸೌತ್ ಇಂಡಿಯಾದಲ್ಲಿ ನೆಟ್ ಕ್ಲಿಯರ್ ಮಾಡಿದ ಫಸ್ಟ್ ಕ್ಯಾಂಡಿಡೇಟ್ ಅಂತ ಹೇಳ್ತಾರೆ ನನ್ನ ಬಗ್ಗೆ.
1: ಥ್ಯಾಂಕ್ ಯು.
0: ಬಟ್ ಕಲೆ ಸಾಹಿತ್ಯ ಇದರ ಒಂದು ಆಕರ್ಷಣೆಯ ಜೊತೆ ಜೊತೆಗೆ ಜೀವನ ಅನ್ನೋ

0: ವಾಸ್ತವ ಒಡ್ಡುವ ಪ್ರಶ್ನೆ ಏನಿತ್ತಲ್ಲ, ಹಾಗಾದ್ರೂ ಮಾಡಿ ಒಂದು ನಾನು ನೌಕರಿ ತಗೊಳ್ಳೇಬೇಕು ಅಂದಾಗ ಸರ್ಕಾರಿ ಕಿರಿಯ ತಾಂತ್ರಿಕ ಶಾಲೆ ಬಳ್ಳಾರಿಯಲ್ಲಿ ಕನ್ನಡ ಉಪನ್ಯಾಸಕನಾಗಿ ಕರ್ನಾಟಕ ಲೋಕ ಸೇವಾ ಆಯೋಗದ ಮುಖಾಂತರ ಆಯ್ಕೆಗೊಂಡು ಅಲ್ಲಿ ನನ್ನ ವೃತ್ತಿ ಬದುಕನ್ನು ಆರಂಭಿಸಿದೆ.
1: ಈಗ ನೀವಂತೂ ಸದ್ಯ ಕನ್ನಡ ಉಪನ್ಯಾಸಕರಾಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ದೀರಿ. ಬದುಕನ್ನ ಕಟ್ಕೊಳ್ಳೋದು ತುಂಬಾನೇ ಮುಖ್ಯ ಆಗುತ್ತೆ. ಈ ನಿಟ್ಟಿನಲ್ಲಿ ನೀವು ತಂದೆಯ ಆಸೆಯನ್ನ ಪೂರೈಸಿದ್ರಿ, ಆದ್ರೆ ನಿಮ್ಮೊಳಗೆ ಒಬ್ಬ ಕಲಾವಿದ ಇದ್ದ. ನೀವು ನಿಮ್ಮ ಈ ವೃತ್ತಿಯ ಜೊತೆಗೆ ಕನ್ನಡ ಉಪನ್ಯಾಸಕರಾಗಿ ಏನು ನೀವು ಸೇವೆಯನ್ನ ಸಲ್ಲಿಸ್ತಾ ಇದ್ದೀರಿ, ಆ ವೃತ್ತಿಯ ಜೊತೆಗೆ ಪ್ರವೃತ್ತಿಯನ್ನ ಬೆಳೆಸ್ಕೊಂಡು ಬಂದದ್ದು ಹೇಗೆ?
0: ನಮ್ಮ ಅಪ್ಪಾಜಿ ತೊಗಲುಗುಂಬೆ ಆಟದ ಕ್ಷೇತ್ರದಲ್ಲಿ 1982-83 ಹಿಡ್ಕೊಂಡು ಹೊಸ ಹೊಸ ರೂಪಕಗಳನ್ನು ಮಾಡ್ತಾ ಹೋದ್ರು. ಕಥಾ ಪ್ರಸಂಗಗಳಾಗಿರ್ತಕ್ಕಂಥ ರಾಮಾಯಣ ಮಹಾಭಾರತಗಳಲ್ಲದೆ ತೊಗಲುಗುಂಬೆ ಆಟದಲ್ಲಿ ಹೊಸ ರೂಪಕಗಳನ್ನು ಮಾಡಬೇಕು ಅನ್ನೋದೊಂದು ಅವರ ಆಸೆಯಾಗಿತ್ತು. ಹಾಗಾಗಿ ಭಾರತ ಸ್ವಾತಂತ್ರ್ಯ ಸಂಗ್ರಾಮ 1857 ಒಂದು ಕಥಾನಕವನ್ನು ತೊಗಲುಗುಂಬೆ ಆಟದಲ್ಲಿ ಅದನ್ನು ಅಳವಡಿಸಿದರು. ಅದನ್ನು ಬರೆದಂಥವರು ದಿವಂಗತ ಶ್ರೀ ವೈ ರಾಘವೇಂದ್ರ ರಾಯ್ ಅಂತ ಮಹಾವಿದ್ವಾಂಸರು. ಅವರು ನಮ್ಮ ಮೂಲ ರಾಮಾಯಣದ ಕಥಾ ಪ್ರಸಂಗದ ಮಟ್ಟು ಶೈಲಿ ಜನಪದೀಯ ಮಟ್ಟುಗಳಿಂದು ಅದಕ್ಕಿಂತ ಭಿನ್ನವಾಗಿ ಲಾವಣಿ ಶೈಲಿಯಲ್ಲಿ ಸರಳ ಕನ್ನಡದಲ್ಲಿ ಕಥಾರೂಪಕ ನಿರ್ಮಾಣವಾಯಿತು. ಅದರ ತಕ್ಕ ಹಾಗೆ ಗೊಂಬೆಗಳು ನಿರ್ಮಾಣವಾದವು. ಅಲ್ಲಿ ನಮಗೆ ಕಲಿಕೆ ಆರಂಭ ಆಯಿತು. ಹಾಡುಗಳ ಬಗ್ಗೆ, ಸಾಹಿತ್ಯದ ಬಗ್ಗೆ, ಸಂಭಾಷಣೆಗಳ ಬಗ್ಗೆ, ಸನ್ನಿವೇಶಗಳ ಬಂಧ ಮತ್ತು ಪರಿಣಾಮ ಇವುಗಳೆಲ್ಲ ಕಲಿಕೆ ಆರಂಭ ಆಯಿತು. ಅದು ಸುಮಾರು ನಾನು 8-9 ತರಗತಿಯಲ್ಲಿ ಆರಂಭ ಆಗೋಯ್ತು. ಅದಕ್ಕಿಂತ ಪೂರ್ವದಲ್ಲಿ ನಾವು ನಾಗ್ಪುರ, ದೆಹಲಿ, ಭಾರತದ ಬೇರೆ ಕಡೆ ಎಲ್ಲ ತೊಗಲುಗುಂಬೆ ಆಟದ ಮುಖಾಂತರ ಪ್ರದರ್ಶನ ಕೊಡೋಷ್ಟು ನಾವು ಬೆಳೆದು ಬಿಟ್ಟಿದ್ವಿ. ಬಟ್ ಹೊಸ ರೂಪಕ್ಕಂತ ಮಾಡಿದಾಗ ಹೊಸದೇ ಆಗ್ತಾ ಇತ್ತು. ಹಿಂಗಾಗಿ 1857 ಸಿಪಾಯಿ ಇದ್ದಂಗೆ ತೊಗಲುಗುಂಬೆ ಆಟವನ್ನು ಮಾಡಿದ್ವಿ. ನಂತರ ಇಂದಿರಾಗಾಂಧಿ ರಾಷ್ಟ್ರೀಯ ಕಲಾ ಪ್ರತಿಷ್ಠಾನದವರು ಗಾಂಧೀಜಿಯ ಬಗ್ಗೆ ತೊಗಲುಗುಂಬೆ ಆಟವನ್ನು ಮಾಡಲಿಕ್ಕೆ ನಮಗೆ ಕೇಳ್ತಾ ಬರ್ತಾರೆ. ಆವಾಗ ಉಡುಪಿಯ ಪ್ರೊಫೆಸರ್ SA ಕೃಷ್ಣ MGM ಕಾಲೇಜಿನಲ್ಲಿ ಇರ್ತಕ್ಕಂಥವ್ರು ಅವರೇ ಸೂಚಿಸ್ತಾರೆ, ಇವರು ಹೊಸ ರೂಪಕಗಳನ್ನು ಮಾಡಬಲ್ಲರು ಅಂತೇಳಿ. 1991 ಗಾಂಧೀಜಿಯ ತೊಗಲುಗುಂಬೆ ಆಟವನ್ನು ಮಾಡಿದ್ವಿ. ಇದನ್ನು ಗುರುತಿಸಿ ಇಲ್ಲಿ ದಿವಂಗತ ಡಾಕ್ಟರ್ MM ಕಲಬುರ್ಗಿ ಸರ್ ಅವರು ಗದಗಿನ ತೋಂಟದಾರಿ ಶ್ರೀಗಳ ಜೊತೆಗೆ ಪ್ರವಾದಿ ಬಸವೇಶ್ವರ ಅಂತ ತೊಗಲುಗುಂಬೆ ಆಟವನ್ನು ಮಾಡಿಸಿ ಇಡೀ ಕರ್ನಾಟಕದಾದ್ಯಂತ ಹಳ್ಳಿ ಹಳ್ಳಿಗಳಲ್ಲಿ ಅವರದೇ ಒಂದು ವೆಹಿಕಲ್ ಕೊಟ್ಟು ಅವತ್ತಿನ ಕಾಲದಲ್ಲಿ 93 ಸಂದರ್ಭದಲ್ಲಿ 1,001 ಒಂದು ಪ್ರದರ್ಶನದ ಹಣವನ್ನು ನಿಗದಿಪಡಿಸಿ ಇಡೀ ನಮ್ಮ ಕುಟುಂಬದ ಆರ್ಥಿಕ ಸುಧಾರಣೆಗೆ ಮತ್ತು ನಮ್ಮ ಭವಿಷ್ಯದ ಸುಧಾರಣೆಗೆ ಕಾರಣೀಕರ್ತರಾದರು. ಎರಡರ ಮಧ್ಯೆ ವಿದ್ಯಾಭ್ಯಾಸ ಮಾಡ್ತಾ ಇಲ್ಲಿನೂ ಚೆನ್ನಾಗಿದ್ದುಕೊಂಡು ಅಲ್ಲಿನೂ ಕೆಲಸ ಮಾಡ್ತಾ ಕೆಲವು ನಮ್ಮ ಸ್ವಾತಂತ್ರ್ಯದ ಜೀವನ ಏನಿತ್ತಲ್ಲ ಅದು ಕಳೀಲಿಕ್ಕೆ ಕಷ್ಟವಾದ ದಿನದಲ್ಲೂ ಕೂಡ ಕುಗ್ಗದೆ ಎರಡರಲ್ಲೂ ಬ್ಯಾಲೆನ್ಸ್ ಮಾಡ್ಕೊಂಡು ಮುಂದುವರೆದಿದ್ದೀವಿ.
1: ಈ ಗೊಂಬೆಗಳನ್ನ ನೀವೇ ನಿರ್ಮಾಣ ಮಾಡ್ತೀರಾ ಮನೆಯಲ್ಲಿ, ಹೇಗೆ?
0: ಅದು ಮೂಲ ಮಾಡ್ತಿರ್ಲಿಲ್ಲ. ಆಂಧ್ರದಲ್ಲಿ ನಿಂಬಲಗುಂಟ ಅಂತ ಒಂದು ಗ್ರಾಮ ಇದೆ ಧರ್ಮಾವರಂ, ಅಲ್ಲಿ ಈ ಗೊಂಬೆ ಆಟಗಳನ್ನು ಜನ ಇದ್ದಾರೆ, ಗೊಂಬೆಗಳನ್ನು ನಿರ್ಮಾಣ ಮಾಡೋ ಜನನೂ ಇದ್ದಾರೆ. ಅದನ್ನು ನಾವು ಅವರ ಹತ್ರ ನೋಡಿ ಕಲ್ತು ಅವನು ಮಾಡಿದೀವಿ. ನಾನು ಉದಾಹರಣೆ ಗಾಂಧೀಜಿ ಬಗ್ಗೆ 2002 ಒಂದು ಸೀರಿಯಲ್ ಮಾಡುವ ಸಂದರ್ಭ ಬಂತು. ಮಾಡಬೇಕಾದ್ರೆ ರೂಪಕವನ್ನು ಬರೆಯೋದ್ರಿಂದ ಹಿಡ್ಕೊಂಡು ಮೂಲ ಭಾಗಗಳಲ್ಲಿ ಕೆಲವು ಭಾಗಗಳನ್ನು ಸೇರಿಸೋದ್ರಿಂದ ಹಿಡ್ಕೊಂಡು ಆಮೇಲೆ ಸಂಗೀತ ಸಂಯೋಜನದಲ್ಲಿ ಹಾಡುಗಳನ್ನು ರಚಿಸೋದ್ರಿಂದ ಹಿಡ್ಕೊಂಡು ಹಾಡೋದ್ರಿಂದ ಇಟ್ಕೊಂಡು ಗೊಂಬೆಗಳನ್ನು ನಿರ್ಮಾಣ ಮಾಡೋ ಪ್ರಸಂಗ ಬಂತು. ನಮಗೆ ಭಾರತ ಸ್ವಾತಂತ್ರ್ಯ ಸಂಗ್ರಾಮ ನಿರ್ಮಾಣ ಮಾಡೋ ಕಾಲದಲ್ಲಿ ನಾಡೋಜ ವಿಟಿ ಕಾಳೆಯವರು ರೇಖಾಚಿತ್ರಗಳನ್ನು ಒದಗಿಸಿದ್ರು. ಆ ರೂಪಕಗಳ ಬಗ್ಗೆ ಮಾತಾಡಬೇಕಾದ್ರೆ ಸುಮಾರು ಇದೆ, ಒಂದು ಎರಡು ಪ್ರಸಂಗಗಳನ್ನು ಹೇಳ್ತೇನೆ. ನಮ್ಮ ಅಪ್ಪಾಜಿಯವರು ಭಾರತ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಬ್ರಿಟಿಷರು ಭಾರತಕ್ಕೆ ಬರಬೇಕಾದ್ರೆ ಯಾವ ರೀತಿ ಬಂದರು ಅಂತ ಕವಿ ತನ್ನ ಕಲ್ಪನೆಯಲ್ಲಿ ಒಂದು ಹಾಡನ್ನು ಬರೀತಾನೆ, ಅದನ್ನು ಹೇಳ್ತಾ ಇದ್ರೆ ಯಾವಾಗಲೂ. ಪಡುವಣ ದಿಸೆಯಲ್ಲಿ ಬಾಲದ ಚುಕ್ಕಿ ಮೂಡಿತಂತೆ ಕೆಂಪು ಕೆಂಪನೆ ಹಕ್ಕಿ, ಪಡುವಣ ದಿಸೆಯಲ್ಲಿ ಬಾಲದ ಚುಕ್ಕಿ ಮೂಡಿ

0: ತಾಸ್ಯಕ್ಕೆ ಕೈಯ ನೀಡಿದರೋ.
1: ಈ ತರದ ಹಾಡುಗಳು ನಮಗೆ ಹೊಸ ಪ್ರಯೋಗಾತ್ಮಕ, ಆ ರೀತಿ ಒಂದು ಪಕ್ಷಿ ರೂಪದಲ್ಲಿ ಗೊಂಬೆ ನಿರ್ಮಾಣ ಮಾಡಿ ಅದರ ತಕ್ಕಡಿ ಇವನ್ನೆಲ್ಲ ಹೊಸ ಹೊಸ ರೇಖಾಚಿತ್ರಗಳನ್ನ ವಿಟೆ ಕಾಳೆ ಅವರು ರಚಿಸಿಕೊಟ್ರೆ ಅದನ್ನ ಆ ಕಲಾವಿದರು ನಿಂಬಲ ಗುಂಪು ಕಲಾವಿದರು ಮಾಡ್ತಿದ್ರು, ಅದನ್ನ ನಾವು ಕಲ್ತ್ಕೊಂಡ್ಬಿಟ್ವಿ. ಗಾಂಧೀಜಿ ಬಗ್ಗೆ ಸೀರಿಯಲ್ ಮಾಡ್ಬೇಕಾದ್ರೆ ಅಷ್ಟು ವರ್ಕ್ ಲೋಡ್ ಅವ್ರು ಮಾಡ್ಲಿಕ್ಕೆ ಆಗಲ್ಲ ಅಂದಾಗ ನಾವೇ ಮನೆಯಲ್ಲಿ ತಯಾರು ಮಾಡ್ತಕ್ಕಂಥದ್ದು, ನಾವೇ ಚರ್ಮವನ್ನು ಸಂಸ್ಕಾರ ಮಾಡ್ತಕ್ಕಂಥದ್ದು ಕಲ್ತೀವಿ. ನಮ್ಮ ಅಣ್ಣಂದಿರಿದ್ದಾರೆ ಮಹೇಶ್ ಮತ್ತು ಮಲ್ಲಿಕಾರ್ಜುನ ಅಣ್ಣ ಅಂತಿದ್ದಾರೆ, ನನ್ನ ತಮ್ಮ ಒಬ್ಬನಿದ್ದಾನೆ ಹನುಮಂತ ಅಂತೇಳಿ, ಮತ್ತೆ ನಮ್ಮ ತಂಗಿ ಒಬ್ಬಳು ಲಕ್ಷ್ಮೀದೇವಿ ಅಂತಿದ್ದಾರೆ. ನಾವಿಷ್ಟು ಜನ ಇಡೀ ಗೊಂಬೆ ಆಟದ ರೂಪಕದಲ್ಲೇ ಕೆಲಸ ಮಾಡ್ತಾ, ಗೊಂಬೆ ಬರೆಯೋದ್ರಿಂದ ಹಿಡ್ಕೊಂಡು ಅದನ್ನ ಸೂತ್ರವನ್ನು ಕಟ್ಟಿ ಅದನ್ನ ಆಡಿಸುವ ಮಟ್ಟಕ್ಕೆ, ವಿತ್ ರೂಪಕದಲ್ಲಿ ಸಹಕಾರಿ ಆಗ್ತಾ ಪ್ರದರ್ಶನಗಳು ಕೊಡೋ ಮಟ್ಟಕ್ಕೆ ಒಂದು ಇಡೀ ಕುಟುಂಬ ಒಂದು ತಂಡವಾಗಿ ಮಾರ್ಪಟ್ಟಿತ್ತು.
2: ಈ ತೊಗಲು

0: ಬೊಂಬೆ ಆಟಕ್ಕೇನೆ ತಮ್ಮ ಕುಟುಂಬ ಜೀವನವನ್ನ ಮುಡಿಪಾಗಿಟ್ಟಿದೆ ಅಂತ ಹೇಳ್ಬೋದು. ಅಷ್ಟರ ಮಟ್ಟಿಗೆ ಅದರಲ್ಲಿ ನೀವು ತೊಡಗಿಕೊಂಡಿದ್ದು ತುಂಬಾ ಖುಷಿನೇ. ಯಾಕಂದ್ರೆ ಈಗ ಜನಪದ ನಶಿಸಿ ಹೋಗ್ತಾ ಇದೆ ಅಂತ ಹೇಳ್ತಾ ಇರ್ತೀವಿ, ಅಂತದ್ರಲ್ಲೂ ನೀವು ಈಗ್ಲೂ ಕೂಡ ಅದನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀರಾ, ತಮಗೆ ವಂದನೆಗಳನ್ನ ತಿಳಿಸ್ತಾ. ಪ್ರಕಾಶ್ ಅವರೇ, ಈ ತೊಗಲುಗೊಂಬೆ ಆಟದ ಅನೇಕ ರೂಪಕಗಳನ್ನ ನೀವೇನು ಬರದ್ರಿ, ಅದ್ರ ಜೊತೆಗೆ ಆ ಸಂಗೀತವನ್ನು ಅದಕ್ಕೆ ಅಳವಡಿಸಿದ್ರಿ, ಜೊತೆಗೆ ಅದಕ್ಕೆ ಏನು ಬೇಕು ಸಾಹಿತ್ಯ ಅವುಗಳನ್ನು ಕೂಡ ರಚಿಸ್ತಾ ಇರ್ತಿದ್ರಿ, ಅದನ್ನ ನಿರ್ದೇಶನಾನು ಮಾಡಿದಿರಿ. ಆ ಪ್ರಯೋಗಗಳು ಭಾರತವನ್ನ ಬಿಟ್ಟು ವಿದೇಶಕ್ಕೂ ಹೋದ್ವು, ಬೇರೆ ಬೇರೆ ದೇಶಗಳಲ್ಲಿ ಎಲ್ಲೆಲ್ಲಿ ಕಾರ್ಯಕ್ರಮಗಳನ್ನ ನೀವು ನೀಡಿದ್ರಿ, ಅಲ್ಲಿ ಜನ ಅದನ್ನ ಹೆಂಗ್ ತಗೊಂಡ್ರು ಮತ್ತವ್ರದ್ದು ಪ್ರತಿಕ್ರಿಯೆ ಹೆಂಗಿತ್ತು?
1: 2008 ಪ್ರಪ್ರಥಮ ಬಾರಿಗೆ ಇಡೀ ನಮ್ಮ ತಂಡ ಒಂದು ಸೀಮಾ ಉಲ್ಲಂಘನ, ಸಾಗರ ಉಲ್ಲಂಘನ ಮಾಡಿದ್ದು ಸ್ವಿಟ್ಜರ್ಲ್ಯಾಂಡ್ಗೆ. ಅಲ್ಲಿ ಜೂರಿಕ್ ಅಂತ ಒಂದು ನಗರದಲ್ಲಿ ರೇಟ್ಬರ್ಗ್ ಅಂತ ಒಂದು ಮ್ಯೂಸಿಯಂ ಇದೆ. ಆ ಮ್ಯೂಸಿಯಂ ಅಲ್ಲಿ 1 ತಿಂಗಳ ಕಾಲ ಅಲ್ಲಿದ್ವಿ ನಾವು. ಪ್ರತಿದಿನ 2 ಕಾರ್ಯಕ್ರಮಗಳು ಅಲ್ಲಿ. ನಮ್ಮ ದೇಶದಲ್ಲಿ ನಾವು ಸಂಗಣ ಡ್ರಾಮಾ ಡಿವಿಷನ್ ಆರ್ಟಿಸ್ಟ್ ಆಗಿದ್ವಿ, ಹಳ್ಳಿಗಳಲ್ಲೆಲ್ಲ ಕಾರ್ಯಕ್ರಮ ಮಾಡ್ತಾ ಇದ್ವಿ. ಹೊಸ ಹೊಸ ರೂಪಗಳು, ಏಡ್ಸು, ಮಲೇರಿಯಾ, ಡೆಂಗ್ಯೂ ಈ ಥರದ ಕಾಯಿಲೆಗಳ ಬಗ್ಗೆ ಆರೋಗ್ಯ ಕಾರ್ಯಕ್ರಮಗಳು, ಸಾಮಾಜಿಕ ಕಾರ್ಯಕ್ರಮಗಳ ಬಗ್ಗೆ ಕಾರ್ಯಕ್ರಮ ಮಾಡ್ತಾ ಇದ್ವಿ, ಬರ್ತಾ ಇದ್ವಿ. ಜನ ಹಿಂಗೆ ಬಂದು ನೋಡೋರು. ಬಟ್ ಅಲ್ಲಿ ನನ್ನ ಅನುಭವ ಫಸ್ಟ್ ಅಂದರೆ ಟಿಕೆಟ್ ತೊಗೊಳ್ತಾ ಇದ್ರು ಜನ ಅಲ್ಲಿ. ಅಲ್ಲಿ ಸ್ವಿಸ್ ಫ್ರಾಂಕ್ಸ್ ಅಂತ ಬರ್ತವೆ, 120, 150, 200 ಸ್ವಿಸ್ ಫ್ರಾಂಕ್ಸ್ ಅನ್ನ ಇಟ್ಟು ಖರೀದಿ ಮಾಡಿ ಆಮೇಲೆ ಆ ಸೀಟ್ಗಳನ್ನ ಮೊದಲೇ 10 ನಿಮಿಷ ಮುಂಚಿತವಾಗಿ ಬಂದು ನಮ್ಮಲ್ಲಿ ನಾವು ಸೀಟ್ ಇಡಬೇಕಾದ್ರೆ ಸೀಟ್ ಒಲ್ಲಿ ಹಂಗ ಆಗ್ತಿವಲ್ಲ, ಹಂಗ ಅವರು ತಮ್ಮ ವಸ್ತುಗಳನ್ನ ಆ ಸೀಟಲ್ಲಿ ಇಟ್ಟು ಸುಮ್ಮನೆ ಅಡ್ಡಾಡೋರು. ಕರೆಕ್ಟ್ ಟೈಮಲ್ಲಿ ಹಿಂಗೆ 4 ಗಂಟೆಗೆ ಪ್ರದರ್ಶನ ಆರಂಭ ಆಗುತ್ತೆ ಅಂದ್ರೆ ಎಲ್ಲರೂ ಒಂದು ಆಸೀನರಾಗೋರು. ಜನ ಈ ಕೂತಿದ್ದಾರೆ ಅನ್ನೋ ಸೌಂಡ್ ಕೂಡ ನಮ್ಗೆ ಬೀಳ್ತಿರ್ಲಿಲ್ಲ. ಇಡೀ ರೂಪಕವನ್ನ ಇಂಗ್ಲಿಷ್ನಲ್ಲಿ ಒಬ್ರು ಭಾಷಾಂತರಕಾರರು ತರ್ಜುಮೆ ಮಾಡಿ 3 ನಿಮಿಷದಲ್ಲಿ ಅದನ್ನು ಮುಗಿಸಿದ್ರೆ ನಾವು 27 ನಿಮಿಷದಲ್ಲಿ ಇಡೀ ರೂಪಕವನ್ನು ಅವ್ರ ಎದುರಿಗೆ ಪ್ರದರ್ಶನ ನೀಡಿ 1/2 ಗಂಟೆ ಪ್ಯಾಕೇಜ್ನಲ್ಲೇ ಅದನ್ನು ಮುಗಿಸ್ಬಿಡ್ತಿದ್ವಿ. ಇಂಥ ಒಂದು ಅನುಭವ. ಆಮೇಲೆ ಅಲ್ಲಿಯ ಜನರು ನಮ್ಮ ಭಾರತೀಯ ಕಲೆಗೆ ಕೊಡ್ತಕ್ಕಂಥ ಗೌರವ, ನಮ್ಮನ್ನು ನೋಡ್ತಕ್ಕಂಥ ವಿಧಾನ, ಇದೆಲ್ಲ ನಮಗೆ ಕಲಿಕೆನೆ. ಅದರ ನಂತರ ನಾವು 2008 ಸ್ವಿಟ್ಜರ್ಲ್ಯಾಂಡ್, 2011 ಜರ್ಮನಿಗೆ ಹೋದ್ವಿ, ಭಾರತೋತ್ಸವ ಅಂತ ಮಾಡಿದ್ರು 2015 ಇಂಡೋನೇಷ್ಯಾದಲ್ಲಿ. ಅಲ್ಲೆಲ್ಲ ಅಸುರಕರ್ತ, ಯೋಗ್ಯಕರ್ತ, ಬಾಲಿ, ಧನ್ಪಸಾರ್ ಈ ಕಡೆಲ್ಲ ಕಾರ್ಯಕ್ರಮಗಳನ್ನು ಮಾಡಿದ್ವಿ. ಅದರ ನಂತರ ICCR ಇದೆಯಲ್ಲ, ಅದು 2018 9 ದೇಶಗಳು ಭಾಗವಹಿಸಿದ್ವು. ಅಲ್ಲಿ ನಮ್ಮ ತಂಡವನ್ನ ಭಾರತದಿಂದ ಕಳಿಸ್ಕೊಟ್ಟಿದ್ರು. ಈ ತರ ಅಲ್ಲೆಲ್ಲ ಗಾಂಧಿ ಬಗ್ಗೆ ಕಾರ್ಯಕ್ರಮ ಮಾಡಿದ್ವಿ, ಸ್ವಾತಂತ್ರ್ಯ ಸಂಗ್ರಾಮದ ಬಗ್ಗೆ ಕಾರ್ಯಕ್ರಮ ಮಾಡಿದ್ವಿ. ಪ್ರತಿಯೊಬ್ಬರಿಗೆ ಏನ್ ಕೇಳದಂದ್ರೆ ಯಾವ ಭಾಷೆಯಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ರಿ ನೀವು ಅಂದ್ರೆ, ನಾವು ಕನ್ನಡದಲ್ಲೇ ಮಾಡ್ತಾ ಇದ್ವಿ ಅಂತ ಹೇಳ್ತಾ ಇದ್ವಿ. ಮತ್ತೆ ಅವರಿಗೆಲ್ಲ ಹೆಂಗ ಅರ್ಥ ಆಗೋದು ಅಂದ್ರೆ, ಅದಕ್ಕೆ ಸಂಬಂಧಪಟ್ಟ ಸಾರಲೇಖ ಸಿನಾಪ್ಸಿಸ್ ಎಲ್ಲ ಬರೆದಿಟ್ಟು ಆ ಟಿಕೆಟ್ ಜೊತೆಗೆ ಅವರಿಗೆ ಕೊಟ್ಟು ಅದನ್ನೆಲ್ಲ ಅವರು ಓದ್ಕೊಂಡು ಅದು ಪ್ರಿಪೇರ್ ಆಗಿರ್ತಿದ್ರು, ಕಥೆ ಅವ್ರಿಗೆ ಸರಳವಾಗಿ ಅರ್ಥ ಆಗ್ತಾವೆ. ಆಮೇಲೆ ಗೊಂಬೆಗಳ ಆಕ್ಷನ್ ಇರ್ತಿತ್ತಲ್ಲ, ಅದು ಒಂದು ಅನಿಮೇಷನ್ ತರ ಅವರಿಗೆ ಈಸಿಯಾಗಿ ಅವ್ರಿಗೆ ಕನೆಕ್ಟ್ ಆಗ್ತಾ ಇದ್ರು. ಆಮೇಲೆ ನಮಗೂ ಹೇಳ್ತಿದ್ರು, ಇವತ್ತು ಈ ತೊಗಲುಗೊಂಬೆ ಆಟದ ಕಲಾಕ್ಷೇತ್ರ ಇದೆಯಲ್ಲ ಅದು ಅಳಿವಿನಂಚಿನಲ್ಲಿರ್ತಕ್ಕಂಥದ್ದು, ಇವತ್ತು ಎಲೆಕ್ಟ್ರಾನಿಕ್ ಮೀಡಿಯಾಸ್ ಏನಿದೆ ತುಂಬಾ ಬೆಳೆದ್ಬಿಟ್ಟಿದೆ. ಸೊ ಇದಕ್ಕೆ ನೀವು ಕಾಂಪಿಟೇಟಿವ್ ಆಗಿ ನಿಲ್ಬೇಕಾದ್ರೆ ಏನ್ ಮಾಡಬಲ್ರಿ, ಅದನ್ನ ಯೋಚನೆ ಮಾಡ್ರಿ ಅಂತ ಇದ್ರು.
0: ನಮ್ಮ ಸಂಸ್ಕೃತಿನೇ ಅಷ್ಟು ಶ್ರೀಮಂತವಾದದ್ದು ಅಂದ್ರೆ ವಿದೇಶಿಗರು ಕೂಡ ಮತ್ತೆ ಮತ್ತೆ ತಿರುಗಿ ನೋಡ್ತಾರೆ ಭಾರತದ ಕಡೆಗೆ ಅಂತ ಹೇಳಿ. ಈ ನಿಟ್ಟಿನೊಳಗೆ ನೀವು ಅನೇಕ ಕಾರ್ಯಕ್ರಮಗಳನ್ನ ನೀಡಿ ಬಂದು ನಿಮ್ಗೆ ಸಕ್ಸಸ್ ಸಿಕ್ತು, ಅದಕ್ಕಾಗಿ ತಮಗೆ ಹಾರ್ದಿಕ ಅಭಿನಂದನೆಗಳನ್ನ ತಿಳಿಸ್ತಾ. ಈಗ ನೀವು ಏನೇನೋ ರೂಪಕಗಳನ್ನ ಮಾಡಿದೀರಾ ಅಥವಾ ರಂಗಭೂಮಿಯಲ್ಲೇನೇ ನಾಟಕಗಳನ್ನ ಮಾಡಿದೀರಾ, ಅದರಲ್ಲಿ ನಿಮ್ಗೆ ಅದ್ಭುತವಾದ ಕಾರ್ಯಕ್ರಮಗಳು ಇವು ಅಂತ ಹೇಳಬೇಕು ಅಂತ ಯಾವ್ದನ್ನ ಅನ್ಸುತ್ತೆ?
1: ನಾನು 2008 ನಾನು ಸ್ವಿಟ್ಜರ್ಲೆಂಡ್ಗೆ ಹೋಗಿ ಬಂದಾದ್ಮೇಲೆ ಅಪ್ಪಾಜಿ ಏನು ಮಾಡಿದ್ರು, ಹೊಸ ರೂಪಗಳನ್ನು ಮಾಡ್ತಾನೆ ಇದ್ರು ಮೊದಲಿಂದ, ಇನ್ಮೇಲೆ ನೀನು ಸ್ವಲ್ಪ ಲೀಡ್ ಮಾಡು, ಹೊಸದಾಗಿ ಏನಾದರೂ ಮಾಡು ಅಂತ ಬಿಟ್ಟರು. ನಾನು ಪ್ರೌಢಶಾಲಾ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿಕೊಂಡು ಕುವೆಂಪು ಅವರ ಕಾನಿನ ನಾಟಕವನ್ನು ಆಯ್ಕೆ ಮಾಡಿಕೊಂಡು ತೊಗಲುಗೊಂಬೆ ಆಟದಲ್ಲಿ ತಂದೆ. ತಾಂತ್ರಿಕವಾಗಿ ತೊಗಲುಗೊಂಬೆ ಆಟವನ್ನು ಯಾವ ರೀತಿ ಜನರಿಗೆ ಮುಟ್ಟಿಸ್ಬೇಕು, ಉದಾಹರಣೆ ಅಲ್ಲಿ ಒಂದು ಸನ್ನಿವೇಶ ಬರ್ತದೆ, ದನಕಾಯ ಹುಡುಗರು ಹೋಗ್ತಿರ್ತಾರೆ, ಒಂದು ಬಂಡೆ ಮೇಲೆ ಹುಲಿ ಬರ್ತದೆ, ಅಯ್ಯೋ ಹುಲಿ ಹುಲಿ ಅಂತ ದನಕಾಯ ಹುಡುಗರು ಚೀರಿದ ತಕ್ಷಣನೇ ಅಲ್ಲಿ ಕರ್ಣ ಏನು ಮಾಡ್ತಾನೆ, ಬಾಣ ಬಿಡ್ತಾನೆ, ಆ ಬಾಣ ಹುಲಿ ತಾಕುತ್ತೆ, ಹುಲಿ ಉರುಳಿ ಬೀಳುತ್ತೆ. ಇಷ್ಟು ಆ ಸ್ಕ್ರೀನಲ್ಲಿ ತೋರಿಸ್ಬೇಕು ನಾವು ತೋರಿಸ್ತಾ ಇದ್ವಿ ಅದನ್ನು. ಅದರಲ್ಲಿ ಇನ್ನೂ ಏನೇನು ವಿಚಾರ ಬರೋದು ಅಂದರೆ, ನಮ್ಮ ಕೊಗ್ಗಾಕಾಮ್ ಹತ್ರ ಗೊಂಬೆ ಆಟ ಇದೆ, ಲಂಕಾದಹನ ಮಾಡ್ತಾರೆ, ಆಂಜನೇಯನ ಗೊಂಬೆ ಬಾಲಕ್ಕೆ ಬೆಂಕಿ ಇಟ್ಕೊಂಡು ಬಂದ್ಬಿಟ್ಟು ಅಲ್ಲಿ ಬಿಲ್ಡಿಂಗ್ ಎಲ್ಲ ಸುಟ್ಟಾಕತ್ತೆ, ನಮ್ಮ ತೊಗಲುಗೊಂಬೆಯಲ್ಲಿ ಯಾಕೆ ಮಾಡಬಾರ್ದು ಅನ್ನೋದೊಂದು ನನಗೆ ಕಾಡ್ತು. ಲಂಕಾದಹನ ಗೊಂಬೆ ಆಟ ಮಾಡಲೇಬೇಕು ಅಂತ ಭಾಳ ಆಸೆ ಇತ್ತು. ಅಪ್ಪಾಜಿಗೆ ಹೇಳಿದ್ದೆ, ಅಪ್ಪಾಜಿ ನಾನು ಲಂಕಾದಹನ ಮಾಡ್ತೇನೆ, ಕುವೆಂಪು ರಾಮಾಯಣ ದರ್ಶನದ ಲಂಕಾದಹನವನ್ನೇ ನಾನು ಮಾಡ್ತೇನೆ. ಶರದಿ ದರ್ಶನಂ ತಾರಕಿತ ರಾತ್ರಿ ಆಕಾಶ ಸಂದರ್ಶನಂ ತುಂಗ ಶೃಂಗದ ತುಹಿನ ಶೈಲವನ ಶಿವ ಉಮಾ ದರ್ಶನಂ ವರ್ಷ ಭೈರವನ ಸಿಡಿಲು ಮಿಂಚಿನ ರುದ್ರ ನಟನಾಟ ನಾಟವಿಯ ಸಹ್ಯಾದ್ರಿ ದರ್ಶನಂ ಬುದ್ಧ ಜೀವನ ಮಹತ್ಯಾಗದ ತಪಸ್ಸಿದ್ಧಿ ಸಂದರ್ಶನಂ ಜೇಸುವಿನ ಜನನ ಜೀವನ ಮರಣ ಸಂದರ್ಶನಂ ದಿನ ದಿನದ ಜನ ಜನರ ಸಂಚಾರ ಸಾಗರದ ಕೀರ್ತಿ ಕಲುಷಿತವಾಗಲಿಯ ಪುಣ್ಯ ದರ್ಶನಂ ಅಂತಕ್ಕಂಥ ಮಾತುಗಳೆಲ್ಲ ಅಂಗದ ಆಂಜನೇಯ ಬೆಳೆದು ನಿಂತಾಗ ಹೇಳುವ ಮಾತುಗಳಿವೆಲ್ಲ. ಆ ಥರದ್ದು ಇದು ಮಹಾಚಂದಸ್ಸಿನ ಕಾವ್ಯ. ನನಗೆ ವೈರಾಘವೇಂದ್ರ ರಾಯರು ಒಂದು ಲಂಕಾದ ದಹನದ ರೂಪಕವನ್ನು ಮಾಡಿ ಸುಂದರಕಾಂಡ ಅಂತ ಮಾಡಿದರು. ಯಾಕಂದ್ರೆ ರಾಮಾಯಣ ದರ್ಶನದಲ್ಲಿ

0: ಕುವೆಂಪು ಅವರು ಲಂಕೆಯನ್ನು ಸುಟ್ಟಿಲ್ಲ ಆ ರೂಪಕದಲ್ಲಿ, ಬಟ್ ನಾನು ಲಂಕಾ ದಹನ ಮಾಡ್ತಾ ಇದ್ದೀನಿ, ನಾನು ಸುಡಬೇಕಾಗಿದೆ. ಇದು ಕೃತಿಕಾರರಿಗೆ ಅಪಮಾನ ಮಾಡ್ದಂಗೆ ಆಗುತ್ತೆ. ಇಲ್ಲದ್ದು ನೀನು ವಿವಾದ ಮೈಮೇಲೆ ಇರಕತಿ ಅಂದ್ರೆ ಇಲ್ಲ, ಅದು ಏನೇ ಆಗಲಿ ನಾನು ಬೇರೆ ರೀತಿ ಸಾಂಕೇತಿಕವಾಗಿ ನಾನು ತೋರಿಸ್ತೇನೆ. ಸ್ಕ್ರಿಪ್ಟಿಂಗೇ ಇರಲಿ, ಬಿಲ್ಡಿಂಗ್ ಉರಿಬೇಕು ನನಗೆ. ಟೆಕ್ನಿಕಲಿ ತೊಗಲುಗೊಂಬೆ ಆಟದಲ್ಲಿ ಬೆಂಕಿ ಕಾಣಬೇಕಲ್ಲಿ, ರಿಯಲ್ ಫೈರ್ ಕಾಣಬೇಕು, ಸ್ಕ್ರೀನ್ ಎಲ್ಲ ಸುಟ್ಟೋಗುತ್ತೆ, ಥಿಯೇಟರ್ಗೆಲ್ಲ ಪ್ರಾಬ್ಲಮ್ ಇರುತ್ತೆ ನೋಡಿ ಅಂದರು. ನಾ ಮಾಡ್ತೇನೆ ದೊಡ್ಡ ಸ್ಟೇಜ್, 20 feet ಆ್ಯಂಡ್ 15 feet ಸೆಲ್ಯುಲಾಯ್ಡ್ ಸ್ಕ್ರೀನಲ್ಲಿ ಫಸ್ಟ್ ಟೈಮ್. ಅಲ್ಲಿ ಲಂಕಾ ದಹನನೇ ಆಗಿಲ್ಲ, ಅದು ಹೆಂಗೆ ಲಂಕಾ ದಹನ ಮಾಡ್ತಾನೆ ಇವನು ಅಂದಾಗ, ಆಂಜನೇಯನ ಪಾತ್ರ ಆ ರಾಕ್ಷಸರೊಟ್ಟಿಗೆ ಘರ್ಷಣೆಗಾದಾಗ ಹೊರಟೋಗ್ತಾನೆ ಆಂಜನೇಯ ಅಲ್ಲಿಂದ. ಆ ಹೋಗ್ಬೇಕಾದ್ರೆ ಬಿರುಗಾಳಿ ಏನು ಹೇಳುತ್ತೆ, ಅಲ್ಲಿ ಎರಡು ಮರಗಳು ಘರ್ಷಣೆಯಾಗಿ ಬೆಂಕಿ ಹತ್ಕೊಳುತ್ತೆ. ಸುಟ್ಟುರಿದ ಬಿರುಬಿಂಗಿ ಲರಿಲ್ ಲರಿಲ್ ಮುರಿ ಮುರಿದು ಧರೆಗುಡುಳಿತಿದೆ ಪೆರ್ ಮರಗಳು ಅಂತೇಳಿ ಇವಳು ತ್ರಿಜಟೆ ಸೀತೆಗೆ ಹೇಳ್ತಾಳೆ. ಆ ಸಂಭಾಷಣೆಗಳು ಸಾಂಕೇತಿಕವಾಗಿ ಇಲ್ಲಿ ಫೈರ್ ಕಾಣಿಸ್ಬೋದು ಅನ್ನೋದೊಂದು ಕ್ಲೂ ಕೊಟ್ಟಿದ್ದಾರೆ ಕವಿ ಅಂದಾಗ, ಅಲ್ಲೇ ನಾನು ಬೆಂಕಿಯನ್ನು ಸೃಷ್ಟಿ ಮಾಡಿ ಅದು ಸ್ವಲ್ಪ ರಿಸ್ಕಿನೇ, ಹೆದರ್ಬಿಡ್ತಿದ್ರು ಎಲ್ಲರೂ. ಬಟ್ ಅದು ನನಗೊಂದು ಒಂದು ಏನೋ ಒಂಥರ ಸಾಹಸದ ಉಮೇದೋ ಏನೋ ಗೊತ್ತಿಲ್ಲ, ಫಸ್ಟ್ ಟೈಮ್ ನಾನು ಸೆಲ್ಯುಲಾಯ್ಡ್ ಸ್ಕ್ರೀನ್ ಅಲ್ಲಿ ಬೆಂಕಿ ತೋರಿಸಿದ್ದು ರಾಮಾಯಣ ದರ್ಶನ. ಸೊ ಅದು ಎಲ್ಲಾ ಕಡೆ ಶೋ ಆಯ್ತು.
1: ಹೊಸ ಪ್ರಯೋಗ ಏನ್ ಅನಿಸ್ತು, ಜನರ ಮೆಚ್ಚುಗೆ ಪಡೀತಾ ಹೇಗೆ?
0: ತುಂಬಾ ನಮ್ಮ ಅಪ್ಪಾಜಿ ಅಂತ ತುಂಬಾ ಅಲ್ಲಿಂದ ಅವರು ನನ್ ಪಲ್ಸ್ ಅರ್ಥ ಆಯ್ತು ಅವ್ರಿಗೆ, ಹಿ ನೋಸ್ ಅಂಡ್ ಹಿ ಲೀಡ್ಸ್ ಅಂತೇಳಿ. ಸೊ ನನಗೆ ಸ್ವತಂತ್ರ ಕೊಟ್ರು ಅಲ್ಲಿಂದ.
1: ಈ ತರದ ಹೊಸ ಪ್ರಯೋಗಗಳನ್ನ ಏನ್ ಮಾಡ್ತಾ ಹೋದ್ರಲ್ಲ, ಇದನ್ನ ನೋಡಿದಂತ ಅನೇಕ ಹಿರಿಯ ಕಲಾವಿದರು ನಿಮಗೆ ಬೆನ್ನ ತಟ್ಟಿರ್ಬೇಕು.
0: ಖಂಡಿತ. ಇನ್ನೂ ಹೇಳ್ಬಿಡ್ತೇನೆ, ರಾಮಾಯಣ ದರ್ಶನ ಮುಗಿಸಿದ ಮೇಲೆ ನಾನು ಬುದ್ಧನ ಗೊಂಬೆ ಆಟ ಮಾಡಿದೆ. ಪ್ರಭುಶಂಕರ ನಾಟಕಗಳನ್ನು ಆಯ್ಕೆ ಮಾಡಿಕೊಂಡು ನಾನು ಸಾಹಿತ್ಯ ಸೇರಿಸ್ಬಿಟ್ಟು ಅದು ಒಂದು 3D ಶೈಲಿಯಲ್ಲಿ ಗೊಂಬೆ ಆಟವನ್ನು ಮಾಡಬೇಕು ಅಂತಕ್ಕಂಥದ್ದು ಲೆಕ್ಕ ಇಟ್ಕೊಂಡು ನಾನೇನು ಮಾಡಿಬಿಟ್ಟೆ ಅಂದರೆ, ಅದರಲ್ಲಿ ಪ್ರೊಜೆಕ್ಟರ್ ಆ್ಯಂಡ್ ಗ್ರಾಫಿಕ್ ಅನಿಮೇಷನ್ಸ್ ಎಲ್ಲ ಇನ್ಕ್ಲೂಡ್ ಮಾಡಿ ಗೊಂಬೆ ಆಟಕ್ಕೆ ಕಂಪೋಸಿಟ್ ರೂಪವನ್ನು, ಮನುಷ್ಯರು ಹೊರಗಡೆ ಬರಬೇಕು, ಮನುಷ್ಯರು ಗೊಂಬೆಯೊಟ್ಟಿಗೆ ಮಾತಾಡಬೇಕು, ಗೊಂಬೆಗಳು ಮನುಷ್ಯರೊಟ್ಟಿಗೆ ಮಾತಾಡಬೇಕು, ಆಮೇಲೆ ಅಲ್ಲಿರ್ತಕ್ಕಂಥ ಗ್ರಾಫಿಕ್ ತಂತ್ರಜ್ಞಾನ ಏನಿತ್ತು ಜನರಿಗೆ ಅದು ಆಕರ್ಷಣೀಯವಾಗಿರಬೇಕು, ಆ ಪಲ್ಸ್ ಹಾಗೆ ಇಡಬೇಕು ಅಂತೇಳಿ ಹಂಗೆ ಶುರುವಾಯಿತು.
1: ನೀವು ಕನ್ನಡ ಉಪನ್ಯಾಸಕರಾಗಿರೋದ್ರಿಂದ ಸಾಹಿತ್ಯ ರಚನೆಯಲ್ಲೂ ತೊಡಗಿಕೊಂಡಿರಬಹುದು, ಏನೇನು ರಚನೆ ಮಾಡಿದಿರಾ?
0: ಸುಮಾರು 40 ತೊಗಲುಗೊಂಬೆ ಆಟದ ರೂಪಗಳನ್ನ ರಚನೆ ಮಾಡಿದ್ದೀನಿ. 4ನೇ ಕ್ಲಾಸಲ್ಲಿ ನಾಟಕ ಬರೆದವನು ನಾನು, ಬಟ್ ಸಾಮಾಜಿಕ ರೂಪಗಳನ್ನೆಲ್ಲ ಮಾಡಿದ್ದೇನೆ. ಕೆಲವೊಂದು ನಂದೇ ಆಗಿರ್ತಕ್ಕಂಥ ರೀತಿಯಲ್ಲಿ ಬುದ್ಧನ ರೂಪಗಳಿಗೆ ಸಾಹಿತ್ಯವನ್ನು ಒದಗಿಸಿದ್ದೇನೆ.
1: ಗೀತೆಗಳನ್ನು ಬರೆದು ಸಂಯೋಜನೆ ಏನಾದರೂ
0: ಮಾಡಿದ್ದೇನೆ. ಇತ್ತೀಚೆಗೆ ಡಾಕ್ಟರ್ ಪ್ರಭುಶಂಕರ್ ಅವರ ನಾಟಕಕ್ಕೆ ಕೆಲವು ಹಾಡುಗಳನ್ನು ಬರೆದು ಸಂಯೋಜನೆ ಮಾಡೋದ್ರ ಮುಖಾಂತರ ವಾದ್ಯಗಳನ್ನು ನುಡಿಸೋದು. ಸಂಗೀತ ನನಗೆ ಧಾರವಾಡ ಒಂದು ಅದು ಸರಸ್ವತಿ ನಿಲಯ, ಅದರ ಒಂದು ಪ್ರಭಾವದಿಂದ ಇವತ್ತಿಗೂ ಕೂಡ ನಾನು ಹಾಡುಗಳನ್ನು ಕಂಪೋಸ್ ಮಾಡ್ತೇನೆ, ಸಂಯೋಜನೆ ಮಾಡ್ತೇನೆ, ಕೆಲವು ವಾದ್ಯಗಳನ್ನು ನಾನೇ ನುಡಿಸ್ತೇನೆ.
1: ಯಾವ್ಯಾವ ವಾದ್ಯಗಳನ್ನು ನುಡಿಸ್ತೀರಿ?
0: ನಾನು ಲೈವ್ ವಾದ್ಯಗಳಲ್ಲಿ ಸಿತಾರ್ ನುಡಿಸ್ತೇನೆ, ಹಾರ್ಮೋನಿಯಂ ನುಡಿಸ್ತೇನೆ, ತಬ್ಲಾ ಇವೆಲ್ಲ ಇತ್ಯಾದಿ ಸಣ್ಣ ಪುಟ್ಟ ನುಡಿಸ್ತೇನೆ. ಬಟ್ ನನಗೆ ಬೇಕಾಗಿರ್ತಕ್ಕಂಥ ವಾದ್ಯನ ಅಲ್ಲಿ ಹಾಕೊಳ್ತಾನೆ, ನುಡಿಸ್ಬಿಡ್ತಾನೆ. ಈ ರೀತಿ ಕಂಪೋಸ್ ಮಾಡಿಕೊಂಡು ಹಾಡುಗಳನ್ನು ಮಾಡಿದ್ದೀನಿ.

0: ರಂಗ ನಾಟಕಗಳನ್ನು ಕೂಡ ನೀವು ಮಾಡಿದ್ದೀನಿ ಅಂತ ಹೇಳ್ತಾ ಇದ್ರಿ, ಅದ್ರ ಬಗ್ಗೆ ಒಂದ್ ಸ್ವಲ್ಪ ಮಾತಾಡ್ಬಹುದಾ?
1: ನಾನು ದಿವಂಗತ ಕಂದಗಲ್ ಹನುಮಂತರಾಯರ ರಕ್ತರಾತ್ರಿ ನಾಟಕ, ಪುಟ್ಟಸ್ವಾಮಯ್ಯ ಅವರ ಕುರುಕ್ಷೇತ್ರ ನಾಟಕ ಮತ್ತು ಉತ್ತರ ಕರ್ನಾಟಕದ ಸಾಮಾಜಿಕ ನಾಟಕಗಳ ಪರಿಸರದಲ್ಲೇ ಬಂದವನು. ನಾನು ಸಾಹಿತ್ಯದ ವಿದ್ಯಾರ್ಥಿ ಆಗಿದ್ದ ಸಂದರ್ಭದಲ್ಲಿ ಗಿರೀಶ್ ಕಾರ್ನಾಡ್ ನಾಟಕಗಳು ನನಗೆ ಅಚ್ಚುಮೆಚ್ಚು. ಅದರಲ್ಲಿ ತಲೆದಂಡ 1995ರಲ್ಲಿ ರಂಗಾಯಣದವರು ಬಂದು ನಮ್ಮಲ್ಲಿ ತಲೆದಂಡ ಮಾಡಿದಾಗ ನನ್ನ ಮನಸ್ಸಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ನಾನು ನಿರ್ದೇಶನ ಮಾಡಿದ್ರೆ ಈ ನಾಟಕ ಮಾಡಬೇಕು ಅಂತ ಹುಟ್ಟಿದ್ದ ಆಸೆ. 1993ರಲ್ಲಿ ಅವರು ಬಂದು ಪ್ರದರ್ಶನ ಕೊಟ್ಟಾಗ ನಾವು 2010

0: 13ರಲ್ಲಿ 20 ವರ್ಷ ಕಾದು ನಾವು ಬಳ್ಳಾರಿಯಲ್ಲಿ ಇರ್ತಕ್ಕಂತಹ ಕಲಾವಿದರು, ಎಂತೆಂಥ ಕಲಾವಿದರು ಅಂತೀರಿ, ಕಾಯಿಪಲ್ಲೆ ಮಾರೋರು, ಹಾವಿಡಿಯೋರು, ಮರದ ಕೆಲಸ ಮಾಡೋರು, ಅಲ್ಲೆಲ್ಲೋ ಇರ್ತಾರ. ಅವರು ಪಾಪ ಒಂದು ನಾಟಕ ನೋಡಿ ಖುಷಿ ಪಡೋರು, ಅವ್ರು ನಾಟಕ ಮಾಡೋದ್ರಲ್ಲ, ಒಂದು 50 ಮಂದಿನ ಕೂಡಿ ಹಾಕಿ 3 ತಿಂಗಳು. ಆದ್ರೆ ಅಷ್ಟು ಕಷ್ಟಪಟ್ಟು ಅವರೊಟ್ಟಿಗೆ 2013ರಲ್ಲಿ ಪ್ರಪ್ರಥಮ ತಲೆದಂಡ ನಾಟಕ. ನಾನು ಬಿಜ್ಜಳನ ಪಾತ್ರದ ಅಭಿಮಾನಿ, ನನ್ನ ಹೆಂಡತಿ ಬಿಜ್ಜಳನ ಪಾತ್ರ ನೀನೇ ಮಾಡಕ್ ಚಲೋ, ನೀ ಮಾಡು ಅಂತೇಳಿ ಬಹಳ ಸಪೋರ್ಟ್ ಮಾಡಿಲ್ಲ. ಹೆಂಗಾಗಿ ಬಿಜ್ಜಳನ ಪಾತ್ರದಲ್ಲಿ ನಿರ್ದೇಶನ ಮಾಡೋದ್ರೊಟ್ಟಿಗೆ ತಲೆದಂಡ, ಆಮೇಲೆ HS ವೆಂಕಟೇಶ್ ಮೂರ್ತಿ ಅವರ ಚಿತ್ರಪಟ, ಆಮೇಲೆ ಹಿರಣ್ಣಯ್ಯನವರ ಪಶ್ಚಾತ್ತಾಪ, ಆಮೇಲೆ ಬೇರೆ ಬೇರೆ ನಾಟಕಗಳೆಲ್ಲ ಹಂಗೆ ಮಾಡ್ತಾ ಸುಮಾರು ಓಡಾಡ್ತಾ ಪ್ರದರ್ಶನಗಳನ್ನು ಮಾಡ್ತಾನೆ ಬಂದಿದ್ದೀನಿ, ಮಾಡ್ತಾನೆ ಇದ್ದೀನಿ. ಖುಷಿ ಕೊಟ್ಟಿದೆ. ರಂಗಾಯಣದಲ್ಲೂ ತಲೆದಂಡ ಮಾಡಿದಾಗ ಅವತ್ತಿನ ಕಲಾವಿದರೆಲ್ಲ ಬಂದು ನಮ್ಮನ್ನಲ್ಲಿ ನೋಡಿ ನಾನು ಖುಷಿ ಪಟ್ಟು ನಾನು ಅದನ್ನು ಹೇಳಿದೆ, ನೀವು ನಮ್ಮಲ್ಲಿ ಬಂದು ಮಾಡಿದ್ರೆ ನಾವು ನಿಮ್ಮಲ್ಲಿ ಮಾಡಿದೀವಿ, ಇದಕ್ಕಿಂತ ಖುಷಿ ನನ್ಗೆ ಬೇರೇನಿಲ್ಲ. ನನ್ನೊಂದು ಸ್ಮರಣಿಕೆ.
1: ಇಷ್ಟೆಲ್ಲ ಕಾರ್ಯಕ್ರಮಗಳನ್ನ ನೀವು ನಿರ್ವಹಿಸ್ತಾ ಇರಬೇಕಾದ್ರೆ ನಿಮಗೆ ಬೆನ್ನೆಲುಬಾಗಿ ಯಾರಾದರೂ ಇರಲೇಬೇಕಾಗತ್ತೆ, ಸ್ಫೂರ್ತಿ ನೀಡಲೇಬೇಕಾಗತ್ತೆ. ಅದರ ಜೊತೆಗೆ ಕುಟುಂಬವನ್ನು ನಿರ್ವಹಿಸೋದು ತುಂಬಾ ಮುಖ್ಯ ಆಗುತ್ತೆ. ಅಂತದ್ರಲ್ಲಿ ನಿಮಗೆ ಸಪೋರ್ಟಿವ್ ಆಗಿರೋರು ಯಾರು?
0: ಯಾರು ಅಲ್ಲ, ನನ್ನ ಹೆಂಡತಿ, ಆಮೇಲೆ ನನ್ನ ವಿದ್ಯಾರ್ಥಿಗಳು, ನನ್ನ ವಿದ್ಯಾರ್ಥಿನಿಯರು, ಅದರಲ್ಲಿ ಇವತ್ತಿಗೂ ಬರ್ತಿರ್ತಾರೆ ಆ ಮಕ್ಕಳು. ವುಮೆನ್ಸ್ ಕಾಲೇಜಲ್ಲಿ ತೊಗಲ್ಗೊಂಬೆ ಆಟದ ತರಬೇತಿಯನ್ನು ಪಡೆದಂತ ಮಕ್ಕಳು, ತುಂಬಾ ಶಿಸ್ತಿನ ಮಕ್ಕಳು, ಮಧು ಮತ್ತೆ ಪೂಜಾ ಹಿಂಗೆಲ್ಲ ಮಕ್ಕಳಿದಾವೆ. ಇವತ್ತಿಗೂ ನನ್ನಿಂದ ನಿರೀಕ್ಷೆ ಮಾಡ್ತವೆ, ನೀವು ಏನಾದ್ರೂ ಮಾಡಿ, ದಯವಿಟ್ಟು ನಿಮ್ಮೊಟ್ಟಿಗೆ ನಾವು ಇರ್ತೇವೆ ಅಂತೇಳಿ. ಆ ಮಕ್ಕಳಿರೋದ್ರಿಂದ ಏನಾದ್ರೂ ಮಾಡಬೇಕು ಅಂತ ಅನಿಸುತ್ತೆ.
1: ಈಗ ನೀವು ಇಷ್ಟೊಂದು ಈ ಕಲೆಯ ಬಗ್ಗೆ ಆಸಕ್ತಿ ಹೊಂದಿದ್ದೀರಾ, ಈ ಸಂಸ್ಕೃತಿಯನ್ನ ಉಳಿಸಬೇಕು ಬೆಳೆಸಬೇಕು ಅನ್ನೋ ನಿಟ್ಟಿನೊಳಗೆ ನೀವೇನಾದ್ರೂ ತರಬೇತಿಗಳನ್ನ ಹಮ್ಮಿಕೊಳ್ತಾ ಇದ್ದೀರಾ ಕಾಲೇಜು ವಿದ್ಯಾರ್ಥಿಗಳಿಗೆ, ಅಥವಾ ನೀವು ಕಾಲೇಜಲ್ಲಿ ಉಪನ್ಯಾಸಕರಾಗಿರೋದ್ರಿಂದ ಈ ನಿಟ್ಟಿನೊಳಗೆ ನಿಮ್ಮ ಕಾಲೇಜು ವಿದ್ಯಾರ್ಥಿಗಳಿಗೆ ಏನಾದ್ರೂ ಹೇಳ್ಕೊಡ್ತಾ ಇದ್ದೀರಾ, ಕಲಿಸ್ತಾ ಇದ್ದೀರಾ, ಅಥವಾ ಅದರ ಪ್ರದರ್ಶನಗಳನ್ನ ಏನಾದ್ರೂ ಏರ್ಪಡಿಸ್ತಾ ಇದ್ದೀರಾ?
0: ಬಟ್ ಇಲ್ಲಿ ಬಹಳ ಸವಾಲುಗಳನ್ನ ಎದುರಿಸಿದ್ದೀನಿ ನಾನು. ಇಲ್ಲಿ ಯಾವಾಗ ಮಕ್ಕಳನ್ನ ನಾನು ಸಾಂಸ್ಕೃತಿಕ ವಾತಾವರಣಕ್ಕೆ ಒಗ್ಗಿಸ್ಕೊಳ್ತೀನಿ ಅಂದ ತಕ್ಷಣ ಅದಕ್ಕೆ ಸ್ವಲ್ಪ ಬೇರೆ ರೀತಿಯಿಂದ ಹಿನ್ನಡೆ ಆಗಿರೋದು ಸಹಜ. ಇಡೀ ವೃತ್ತಿ ಬದುಕಿನಲ್ಲಿ ಆ ನೋವನ್ನು ನಾನು ಉಂಡಿದ್ದೇನೆ. ಆದರೂ ಅದನ್ನು ಮೀರಿ ಕೆಲವರೆಲ್ಲ ಮಕ್ಕಳು ನನ್ನ ಹಚ್ಕೊಂಡು, ಆಮೇಲೆ ಕೆಲವು ಸಹೋದ್ಯೋಗಿಗಳು ನನ್ನನ್ನು ಪ್ರೋತ್ಸಾಹಿಸಿದ್ದು ಉಂಟು. ಆ ನಿಟ್ಟಿನಲ್ಲಿ ನಾನು HS ವೆಂಕಟೇಶ್ ಮೂರ್ತಿಯವರ ಚಿತ್ರಪಟದಲ್ಲಿ ಕಡಲಿ

0: ಅದಕ್ಕೆ ಇದು ಅವರ ಭಾಷೆ ಒಳಗಡೆ ಎಲ್ಲ ಕಂಪೋಸ್ ಮಾಡ್ಕೊಂಡು ಆ ಮಕ್ಕಳಿಗೆ ಮೂರು ನಾಲ್ಕು ತಿಂಗಳು ತರಬೇತಿಗಳನ್ನು ಕೊಟ್ಕೊಂಡು ಕರ್ನಾಟಕದಾದ್ಯಂತ ಅವರು ಅದನ್ನು ಪ್ರದರ್ಶನ ಸಮರ್ಥವಾಗಿ ಕೊಟ್ಟಿದ್ದು ಇದೆ. ಗೊಂಬೆ ಆಟದ ವಿಷಯಕ್ಕೂ ಹಾಗೆ ಅವರು ಕೂಡ ಅದರಲ್ಲಿ ಬಳಕೆ ಆಗ್ತಿದ್ದು ಇದೆ. ನಮ್ಮ ಮನೆಯವರು ತುಂಬಾ ಸಹಕಾರ ಇದೆ, ನನ್ನ ಅಣ್ಣ ತಮ್ಮಂದ್ರು ಸಹಕಾರ ಇದೆ, ಅಕ್ಕ ತಂಗಿಯರ ಸಹಕಾರನೂ ಇದೆ, ಕುಟುಂಬದ ಎಲ್ಲರ ಸಹಕಾರ ನನ್ನ ಮೇಲೆ ಸಾಕಷ್ಟು ಇದೆ, ನಡೀತಾ ಇದೆ.
1: ಈ ಒಂದು ಏನು ಪ್ರಾಕ್ಟೀಸ್ ಅಂತ ಹೇಳ್ತೀವಿ, ಈ ಪ್ರಾಕ್ಟೀಸ್ಗೆ ಬರಲಿಕ್ಕೆ ಆ ಮಕ್ಕಳು ಒಪ್ಕೊಳ್ಬೇಕು, ಜೊತೆಗೆ ಪ್ರಾಕ್ಟೀಸ್ಗೆ ಬಂದಾಗ ಅದು ತುಂಬಾ ಖರ್ಚಾಗತ್ತೆ.
0: ಪ್ರಾಕ್ಟೀಸ್ಗೆ ನಿಜವಾಗ್ಲೂ ಹೇಳಬೇಕಾದ್ರೆ ನಾನು ಪುಣ್ಯ ಮಾಡಿದ್ದೀನಿ, ಕೆಲವು ಮಕ್ಕಳಂತೂ ತುಂಬಾ ಸಿನ್ಸಿಯರ್ ಆಗಿದ್ದಾರೆ. ಇವತ್ತು ನಾನು ಯಾವ ಚಟುವಟಿಕೆ ಮಾಡ್ತಿಲ್ಲ ಅಂದ್ರೂ ಕೂಡ ಇವತ್ತಿಗೂ ಬರ್ತಾರೆ ಮಕ್ಕಳು, ಬರ್ತಾರೆ, ನನ್ನೊಟ್ಟಿಗೆ ಸಮಯ ಕಳೀತಾರೆ, ಬಹಳ ಆತ್ಮೀಯ ಸಂಬಂಧ ಇಟ್ಕೊಂಡಿದ್ದಾರೆ. ಏನಾದರೂ ಮಾಡ್ರಿ ಅಂತಾರೆ, ಆ ಮಕ್ಕಳೇ ನನಗೆ ಹೋಪ್ಸ್ ನಾಳೆ ಏನಾದರೂ ಮಾಡಬೇಕು ಅಂದ್ರೆ. ಮತ್ತೆ ಈ ರೀತಿ ನಾನು ಯಾಕೆ ಯೋಚನೆ ಮಾಡ್ತಾ ಇದ್ದೀನಿ ಅಂದ್ರೆ, ಈ ಆಧುನಿಕ ವಿದ್ಯುನ್ಮಾನ ಮಾಧ್ಯಮಗಳು, ಎಲೆಕ್ಟ್ರಾನಿಕ್ ಮೀಡಿಯಾ, ಮೊಬೈಲ್, ರೀಲ್ಸ್, ಯಾವ ನಮೂನಿ ಇದೆ ಅಂದ್ರೆ ಮನುಷ್ಯನಿಗೆ ಸಮಯವೇ ಇಲ್ಲ. ನಾವು ಏನೇ ಮಾತಾಡಿದ್ರು ಮೊಬೈಲ್ ಇಟ್ಕೊಂಡು ರೀಲ್ಸ್ ನೋಡೋದು, ಚಾಟ್ ಮಾಡೋದು, ಯೂಟ್ಯೂಬ್ ಕಳೆದೋಗ್ಬಿಟ್ಟಿದೀವಿ.
1: ಕೃತಕ ಬುದ್ಧಿಮತ್ತೆ ಇಂದಿನ ಕಾಲದೊಳಗ ಈ ಒಂದು ಕಲಾ ಪ್ರಕಾರವನ್ನ ಉಳಿಸಿ ಬೆಳೆಸ್ಕೊಂಡು ಹೋಗ್ಬೇಕಾದ್ರೆ ನಿಮ್ಮ ಮುಂದಿನ ಯೋಜನೆಗಳು ಏನು ಅಂತ?
0: ಕೃತಕ ಬುದ್ಧಿಮತ್ತೆ ಏನೆಲ್ಲಾ ಸೃಷ್ಟಿಸಿದೆ ಗೊತ್ತು. ಟರ್ಮಿನೇಟರ್ 3 ಅಂತ ಒಂದು ಸಿನಿಮಾ ಬರ್ತದೆ, ಅದರಲ್ಲಿ ಮೋಸ್ಟ್ಲಿ ಕೃತಕ ಬುದ್ಧಿ ಮತ್ತೆ ಇಡೀ ಪ್ರಪಂಚವನ್ನು ಹಾಳು ಮಾಡುತ್ತೆ ಅನ್ನೋದೊಂದು ಸಂದೇಶ ಕೊಟ್ಟು ಹೋಗುತ್ತೆ. ಬಟ್ ಇವತ್ತಿನ ಕಾಲದಲ್ಲಿ ಅದರ ಸೂಕ್ಷ್ಮ ಸಂಕೇತಗಳು ಕಾಣಿಸ್ತಾ ಇದ್ದಾವೆ, ಕಲಾ ಪ್ರಕಾರಗಳು ಉಳಿತಾ ಇಲ್ಲ ಅಂತಕ್ಕಂಥದ್ದು. ನನ್ನ ಒಂದು ಯೋಚನೆ ಇದೆ, ಮನುಷ್ಯ ಏನೇ ಮಾಡಲಿ, ನಮ್ಮದು ಭಾರತ ಒಂದು ಧರ್ಮವನ್ನು ನಂಬಿಕೊಂಡಿರೋ ರಾಷ್ಟ್ರ, ಅದೆಲ್ಲ ಸರ್ವ ಧರ್ಮ ಸಮನ್ವಯ. ದೇವಸ್ಥಾನಕ್ಕೆ 50 ಜನ ಬರ್ತಾರೆ, ಕೃತಕ ಬುದ್ಧಿಮತ್ತೆ ಇದೆ. ಯಾಕೆ ಬರ್ತಾರೆ? ಶಾಲೆಗೆ ಮಕ್ಕಳು ಇವತ್ತಿಗೂ ಹೋಗ್ತಾರೆ, ಕೃತಕ ಬುದ್ಧಿಮತ್ತೆ ಇದೆ. ನಾನು ಆಯ್ಕೆ ಮಾಡ್ಕೋಬೇಕಾಗಿರೋದು ಆ ಜಾಗಗಳು. ದೇವಸ್ಥಾನದಲ್ಲಿ ನಾನು ದಿನಗಳಗಟ್ಟಲೆ ಕಾರ್ಯಕ್ರಮ ಕೊಡದೇ ಇರ್ಬೋದು, ಒಂದು ಗಣೇಶನ ಒಂದು ಹಾಡು, ಶಿವನ ಒಂದು ಹಾಡು, ಕೃಷ್ಣನ ಒಂದು ಹಾಡು, ಅವರ ಕಥೆಯನ್ನು ಹೇಳುವ ಒಂದು ಹಾಡುಗಳನ್ನು ಆಯ್ಕೆ ಮಾಡಿಕೊಂಡು ಅರ್ಧ ಗಂಟೆ ಅವಧಿಯನ್ನು, ನೀವು ಹಣ ಕೊಡಬೇಡ್ರಿ ದೇವಸ್ಥಾನದವರು, ನಾವಿಲ್ಲಿ ಬಂದು ಆಟ ಆಡ್ಲಿಕ್ಕೆ ಅವಕಾಶ ಕೊಡ್ರಿ ಅಷ್ಟೇ ಅಂತ ನಾನು ಅಲ್ಲಿ ಕೂತು ಅಲ್ಲೇ ಒಂದು ಟವಲ್ ಹಾಸ್ತೇನೆ. ನಾನು ಹೇಳೋದು ನಿಮಗೆ ಥರ ಬೇರೆಯೇ ಅನಿಸ್ಬೋದು, ಅವರು ತಮಗೆ ಇಷ್ಟ ಬಂದದ್ದು ಹಾಕುವಾಗಲಿಲ್ಲಿ, ನಾನು ಯಾರಿಗೂ ಹಣ ಕೇಳೋದಿಲ್ಲ. ಅಲ್ಲಿ ಕಾರ್ಯಕ್ರಮ ಮಾಡ್ತೇನೆ, ಪ್ರತಿ ವಾರಕ್ಕೆ ಒಂದೊಂದು ದೇವಸ್ಥಾನವನ್ನು ಇಟ್ಕೊಂಡು, ಇಡೀ ಒಂದು ಊರನ್ನು, ಇಡೀ ಒಂದು ವರ್ಷದ ಯೋಜನೆಯಾಗಿಟ್ಕೊಂಡು ದೇವಸ್ಥಾನದಲ್ಲಿ ಕಾರ್ಯಕ್ರಮಗಳು. ದೇವಸ್ಥಾನನೇ ಯಾಕೆ ಅಂತೀರಿ ಅಂದರೆ, ಆ ದೇವಸ್ಥಾನವನ್ನು ನಂಬಿ ಜನ ಬರೋರಿದ್ದಾರೆ, ಅಲ್ಲಿ ನಮ್ಮ ಕಲೆಯ ಪ್ರಚಾರಕ್ಕೆ ಅವಕಾಶ ಸಿಗ್ತದೆ. ಶಾಲೆಗಳೇ ಅಂದಾಗ, ಶಾಲೆಗಳು ಇವತ್ತೆಲ್ಲ ಇದೆ, ಕೃತಕ ಬುದ್ಧಿ ಮತ್ತೆ ಮತ್ತೊಂದು ಮಗದೊಂದಿದೆ. ಬಟ್ ಇದೊಂದು

0: ಅಳಿವಿನಂಚಿನಲ್ಲಿರೋ ಕಲೆ, ಇದರ ಮಹತ್ವ ತಿಳ್ಕೊಬೇಕು ಅಂದಾಗ ಮಕ್ಕಳಿಗೆ ಇದು ಪರಿಚಯ ಇರಲಿ ಅಂದಾಗ ಅಲ್ಲೊಂದು ಸಣ್ಣ ಪುಟ್ಟ ಪ್ರದರ್ಶನಗಳು ಮಾಡಿಕೊಳ್ಳೋದು. ಬಸ್ ಸ್ಟ್ಯಾಂಡ್ಗಳಲ್ಲೂ ಮಾಡೋರಿದ್ದಾರೆ, ಹಾಸ್ಪಿಟಲ್ಗಳು, ಮಾಲ್ಗಳು, ಅಲ್ಲೆಲ್ಲ ಮಾಡೋರಿದ್ದಾರೆ. ಅಂತಹ ಜಾಗಗಳನ್ನು ಈ ಕಲಾ ಪ್ರಕಾರಗಳು ಒಂದು ಸಣ್ಣದಾಗಿ ಆಕ್ರಮಿಸ್ಕೋಬೇಕು, ಅಲ್ಲಿ ಬರಲೇಬೇಕು, ಉಳಿಬೇಕು ಆದರೆ ಮಾಡಲೇಬೇಕು. ಈಗ ನಾವು ಜರ್ಮನಿ ಬೇರೆ ಬೇರೆ ದೊಡ್ಡ ದೊಡ್ಡ ರಾಷ್ಟ್ರಗಳಿಗೆ ಹೋದಾಗ ಪ್ರಖ್ಯಾತ ವಿದ್ವಾಂಸರ ನಿಟ್ಟಿನಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳು ವಾಲಿನ್ ಬರೆಸಿರ್ತಾರೆ, ಪಕ್ಕಕ್ಕೆ ಅದನ್ನು ಓಪನ್ ಮಾಡಿಟ್ಟಿರ್ತಾರೆ. ಅಲ್ಲಿ ಜನ ನಾನು ಹಾಕಿದ್ದೀನಿ, ಹಣ ಹಾಕಿದ್ದೀನಿ, 1 ಯೂರೋ 2 ಯೂರೋಸ್ ಎಲ್ಲ. ಅವರು ಸ್ಟೂಡೆಂಟ್ಸು, ಒಳ್ಳೆ ಸಂಗೀತಕಾರರು, ನುಡಿಸ್ತಿರ್ತಾರೆ, ಆ ಹಣ ಎಲ್ಲ ತಗೊಂಡೋಗಿ ತಮ್ಮ ಖರ್ಚಿಗೆ ಬಳಸ್ಕೊತಾರೆ. ಅಂದರೆ ಕಲಾ ಪ್ರಕಾರದೊಟ್ಟಿಗೆ ಜೀವನನು ಸಾಗಿಸ್ತಾ ಇದ್ದಾರೆ. ಈ ಕಲಾ ಪ್ರಕಾರ ಉಳಿಬೇಕಾದ್ರೆ ಮಾಡಲೇಬೇಕು, ಯಾಕಂದರೆ ಈ ರೀಲ್ಸು ಇವೆಲ್ಲ ಬಂದಾದ್ಮೇಲೆ ನಾವು ಅದ್ರ ವಶ ಆಗೋಗ್ಬಿಟ್ಟಿದ್ವಿ ಆಲ್ಮೋಸ್ಟ್. ಆಗ ಈ ಕಲಾ ಪ್ರಕಾರಗಳೆಲ್ಲ ಗೊಂಬೆನ ಹಿಡಿಯೋಕ್ಕೆ ಟೈಮ್ ಇಲ್ಲ ನಮಗೆ. ಪುನಃ ನಾವು ವಾಪಸ್ ಆ ಯುಗಕ್ಕೆ ಹೋದಾಗ ಮಾತ್ರ ಈ ಕಲಾ ಪ್ರಕಾರಗಳು ಉಳಿಲಿಕ್ಕೆ ಸಾಧ್ಯ, ಇಲ್ಲಿದ್ರೆ ಕಷ್ಟ.
1: ತುಂಬಾ ವಿವರವಾಗಿ ತಮ್ಮ ಅನುಭವಗಳನ್ನ ನಮ್ಮ ಜೊತೆಗೆ ಹಂಚಿಕೊಂಡ್ರಿ. ತಮ್ಮ ಮುಂದಿನ ಯೋಜನೆಗಳಿಗೆ ಯಶಸ್ಸನ್ನ ಬಯಸ್ತಾ
0: ಥ್ಯಾಂಕ್ಸ್ ಮಾ,
1: ತಮಗೆ ನಮ್ಮ ಎಲ್ಲ ಕೇಳುಗರ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ನಮಸ್ಕಾರ.
0: ಆಕಾಶವಾಣಿ ಅಂದ್ರೆ ನಮಗೆಲ್ಲ ಒಂದು ರೀತಿ ಒಂದು ಬಹುದೊಡ್ಡ ಸ್ಥಾನ, ಸರಸ್ವತಿ ನಿಲಯ ಅಂತ ಹೇಳಿ ನಾವು ಇದನ್ನ ಭಾವಿಸ್ತೇವೆ ಸಂಗೀತ ಮತ್ತು ಸಾಹಿತ್ಯ ಕ್ಷೇತ್ರಕ್ಕೆ.
1: ಖಂಡಿತ,
0: ಧಾರವಾಡ ಆಕಾಶವಾಣಿ ನನ್ನ ಸಂದರ್ಶನ ಮಾಡಿರೋದು ನನ್ನ ವೈಯಕ್ತಿಕ ಜೀವನದ ಒಂದು ಸ್ಮರಣೀಯ ದಿನ ಅಂತ ಇದನ್ನು ಭಾವಿಸ್ತೇನೆ. ನಮಸ್ಕಾರ ಅಮ್ಮ.
1: ನಮಸ್ಕಾರ. ಇದುವರೆಗೆ ಹೆಸರಾಂತ ತಗಲುಗೊಂಬೆಯಾಟ ಕಲಾವಿದ ಪ್ರಕಾಶ್ ಬೆಳಗಲ್ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಜಿ ಸುರೇಖಾ ಸುರೇಶ್, ಸಂಕಲನ ತ್ರಿವೇಣಿ ಬೆಟಗೇರಿ.
2: ಆಕಾಶವಾಣಿ ಧಾರವಾಡ.
1: ಆತ್ಮೀಯ ಕೇಳುಗರೆ, ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ ಪ್ರತಿ ಶನಿವಾರ ಬೆಳಿಗ್ಗೆ 9:30 10:30 ಸಿನಿ ಕ್ವಿಜ್ ನಂದನಾ.
3: ನಮ್ಮ ಸಿನಿಮಾ ನಿಮ್ಮ ಸಿನಿಮಾ ನಮ್ಮ ಸಿನಿಮಾ ಕನ್ನಡ ಸಿನಿಮಾ.
1: ಕನ್ನಡ ಚಲನಚಿತ್ರ ಕ್ಷೇತ್ರಕ್ಕೆ ಸಂಬಂಧಿಸಿದ ಕಾರ್ಯಕ್ರಮ ಸಿನಿ ಕ್ವಿಜ್ ನಂದನಾ. ಕನ್ನಡ ಸಿನಿಮಾ ಕುರಿತು ನಾವು ಕೇಳುವ ಪ್ರಶ್ನೆಗಳಿಗೆ ನೀವು ಉತ್ತರಿಸಲು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆಗಳು 244-344-14 ಹಾಗೂ 244-344-16 ಎಸ್ಟಿಡಿ ಸಂಖ್ಯೆ 0836.
4: ಜಗದ ಜನರಂಜನೀಯ.
1: ನಿಮ್ಮ ಮೆಚ್ಚಿನ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರತಿ ಶನಿವಾರ 9:30 ಕಾರ್ಯಕ್ರಮ ಸಿನಿ ಕ್ವಿಜ್ ನಂದನ.
2: ಈಗ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, ಡಾಕ್ಟರ್ ಆರ್.ಎನ್. ತಾರಾನಾಥನ್ ಅವರ ಹಾಡುಗಾರಿಕೆ, ರಾಮಪ್ರಿಯ ರಾಗ ರೂಪಕ ತಾಳ, ಜೊತೆಗೆ ಪಿಟೀಲು ಎಂ. ನಾಗರಾಜ್, ಮೃದಂಗಂ ಮೈಸೂರು ಎನ್. ಸುದರ್ಶನ್.

ಡಾಕ್ಟರ್ ಆರ್ ಎನ್ ತಾರಾನಾಥನ್ ಅವರ ಹಾಡುಗಾರಿಕೆಯಲ್ಲಿ ರಾಮಪ್ರಿಯ ರಾಗ ಇದುವರೆಗೆ ಕೇಳಿದಿರಿ. ಇನ್ನು ಮುಂದೆ ಕೇಳೋಣ ಚಕ್ರವಾಕ ರಾಗ ಮಿಶ್ರ ಛಾಪು ತಾಳ.

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೆ ಡಾಕ್ಟರ್ ಆರ್ ಎನ್ ತಾರಾನಾಥನ್ ಅವರ ಹಾಡುಗಾರಿಕೆಯಲ್ಲಿ ರಾಮಪ್ರಿಯ ರಾಗ ಹಾಗೂ ಚಕ್ರವಾಕ ರಾಗ ಕೇಳಿದಿರಿ. ಜೊತೆವಾದ್ಯದಲ್ಲಿ ಪಿಟೀಲು ಎಂ ನಾಗರಾಜ್, ಮೃದಂಗಂ ಮೈಸೂರು ಎನ್ ಸುದರ್ಶನ್. ಈಗ ದೊಡ್ಡಾಟ ದ್ರೌಪದಿ ವಸ್ತ್ರಾಪಹರಣ ಪ್ರಸ್ತುತಪಡಿಸುತ್ತಾರೆ ನವಲಗುಂದ ತಾಲೂಕು ಅಳಗವಾಡಿಯ ರಾಮಲಿಂಗಪ್ಪ ಬಸಪ್ಪ ಪೂಜಾರಿ ಹಾಗೂ ಸಂಗಡಿಗರು.

0: ಪಾಂಡವರು ಯಮಗಂಡನದವರು ತೊಳಲಿ ಪಾಂಡವರನ್ನು ನರಕ ಬಂಧನದಿಂದ ಮುಕ್ತನನ್ನು ಮಾಡುವ ಉದ್ದೇಶದಿಂದ ರಾಜ ಸುಯೋಗವನ್ನು ನೆರವೇರಿಸಿದರು. ಆ ಪಾಂಡವರ ಕೀರ್ತಿಯು ತ್ರಿಭುವನದಲ್ಲೆಲ್ಲ ವ್ಯಾಪಿಸಿತು. ನನ್ನ ಕಡೆಗೆ ನನಗೆ ಭೀಷ್ಮ, ದ್ರೋಣ, ಕೃಪಾ, ಕರ್ಣ, ಅಶ್ವತ್ಥಾಮ, ಜಯದ್ರಥ ವೀರರ ಸಹಾಯವಿದ್ದರು. ಆ ಪಾಂಡವರಂತೆ ನಮ್ಮದೇನು ಭುವನದವರು ಪ್ರಕಟವಾಗಲಿಲ್ಲ. ನೀನು ಬಹು ಕುಶಲಗಾರನು. ಆ ಪಾಂಡವರು ನಾಶವಾಗುವಂತೆ ಒಂದು ಯುಕ್ತಿಯನ್ನು ಮಾಡಬೇಕ. ಯಾವ ಮಾವನವಾದ ಶಕುನಿಯೇ
1: ಆಗ್ರಜ, ಆ ಹುಲ್ಲು ಪಾಂಡವರು ನಮ್ಮ ಶೌರ್ಯ ಪರಾಕ್ರಮಕ್ಕೆ ಈಡಾಗುವರೆ ಬೇಗನೆ ಅಪ್ಪಣೆಯನ್ನು ಕೊಟ್ಟರೆ ಇಂದ್ರಪ್ರಸ್ಥಕ್ಕೆ ದಾಳೆಯನ್ನಿಟ್ಟು ಆ ಪಾಂಡವೀರರ ಗರ್ವವನ್ನು ಮುರಿಯುತ್ತೇನೆ. ಬೇಗನೆ ನನಗೆ ಅಪ್ಪಣೆಯನ್ನು ಕೊಡುವಂತವನಾಗು.
2: ಸಮಾರಂಭವನ್ನು ನಿರ್ಮಿಸಿ ಆ ಪಾಂಡವರನ್ನು ಅವತನ ಊಟಕ್ಕೆ ಕರೆ ಕಳುಹಿಸಿ ಉಪಚಾರದ ಮಾತುಗಳನ್ನು ಆಡಿ ಕುಳಿತಿರುವಾಗ ಮನೋವಿಲಾಸದ ಪಗಡಿ ಆಟವನ್ನು ಆಡುವಂತೆ ಮನವೊಲಿಸಿ ಒಂದು ಎರಡು ಆಟದಂತ ಸೋತವರು ರಾಜ್ಯ ಭೂಮಿ ಬೊಕ್ಕಸ ಆನೆ ಕುದುರೆ ಚದುರಂಗ ಬಲ ಯಾವತ್ತು ಕೊಟ್ಟು 12 ವರ್ಷ ವನವಾಸ 1 ವರ್ಷ ಅಜ್ಞಾತವಾಸ ಅನುಭವಿಸಿ ಬರಬೇಕೆಂದು ನಿಶ್ಚಯ ಮಾಡಿಕೊಂಡು ಸೂತಕ್ಕೆ ಪ್ರಾರಂಭ ಮಾಡುವಂತವನಾಗು. ತರುವಾಯ ನಾನು ತತ್ವದ ಬುಡದಲ್ಲಿ ಕುಳಿತುಕೊಂಡು ಆ ಪಾಂಡ

0: ನಿನ್ನ ತಂತ್ರವನ್ನು ಕೇಳಿ ನನಗೆ ಬಹಳ ಆನಂದವಾಯಿತು. ನೀನು ಮೊದಲು ಪಾಂಡವರಿಗೆ ಆಮಂತ್ರವನ್ನು ಕೊಟ್ಟು ಬರುವಂತನಾಗು.
1: ಯಾಕಾದ್ರೆ
0: ಮಾವಯ್ಯನವರೇ,

0: ಬರಲಿಕ್ಕೆ ಕಾರಣವೇನು?
1: ದ್ವಾರಬಾಗಿಲಲ್ಲಿ ಶಕುನಿಯವರು ಬಂದಿರುವರು ದೇವ, ತಮ್ಮ ಅಪ್ಪಣೆ ಆದರೆ ಒಳಗೆ ಬಿಡುವೆನು.
0: ಅವರನ್ನು ಆಧಾರದಿಂದ ಒಳಗೆ ಬರಮಾಡುವಂತವನಾಗು.
1: ಯಾಕಾಗಲಲ್ಲದು?
0: ಹೇ ವೀರನಾದ ಶಕುನಿ, ಭೀಷ್ಮ ದ್ರೋಣ ಹಿರಿಯರು ಮತ್ತು ಕೌರವಾದಿ ಬಂಧು ಬಳಗವು ಕುಶಲವೇ?
2: ಹೇ ಧರ್ಮರಾಜನೇ, ಸರ್ವರು ಕ್ಷೇಮದಿಂದ ಇರುವರು.
0: ನಿನ್ನ ವಚನದಿಂದ ಎಂದ ಮನಕ್ಕೆ ಬಹಳ ಆನಂದವಾಯಿತು.
2: ನಿಮ್ಮ ಅನುಜನಾದ ಕೌರವೇಶ್ವರನ ಮನೆಯಲ್ಲಿ ಮಹಾ ಸಮಾರಂಭವನ್ನು ಕೈದಿರುವನು. ಆದ ಕಾರಣ ಕಡು ಮಮತೆಯಿಂದ ನಿಮ್ಮನ್ನು ಕರೆಯಲಿಕ್ಕೆ ನನ್ನನ್ನು ಕಳಿಸಿರುವನು. ಸಂಯುಕ್ತ ತಡ ಮಾಡದೆ ಪಡವಿ ಪಾದರು ಸಮಿತರಾಗಿ ಸಡಗರದಿಂದ ಹೊರಡುವಂತವನಾಗ ಯಾ ರಾಜೇಂದ್ರನೇ?
0: ಶಕುನಿಯೇ, ನಿನ್ನ ವಚನದಿಂದ ಎನ್ನ ಮನಕ್ಕೆ ಬಹಳ ಆನಂದವಾಯಿತು. ಇನ್ನು ಮೇಲೆ ಅಲಸ್ಯ ಮಾಡದೆ ನಮ್ಮ ಪರಿವಾರ ಸಮೇತವಾಗಿ ಈಗಲೇ ಪ್ರಯಾಸಕ್ತರಾಗುವ ನಡೆಯಿರಿ.
1: ಹೇ ವಲ್ಲಭ, ಹೇಳುತ್ತೀರಿ ಏಕೆ?

0: ಕೌರವಾದಿಗಳು ಬಹು ಕಪಟಿಗಳು, ಸದಾವಕಾಲ ನಮ್ಮ ಮೇಲೆ ದುರ್ಜನತ್ವವನ್ನೇ ಸಾಧಿಸುವರು. ಏಕೋ ಎನಗೆ ಅಲ್ಲಿಗೆ ಪ್ರಯಾಣ ಮಾಡುವುದು ಸರಿ ಕಾಣುವುದಿಲ್ಲ.
1: ಏ ಪ್ರಿಯೆ, ಎನಗೆ ಉಭಯ ಸಂಕಟವು ಪ್ರಾಪ್ತವಾಯಿತು. ಎಷ್ಟೇ ಕಷ್ಟ ಬಂದರೂ ತಿಂತಿ ಎಂಬುವುದೇ ಇಲ್ಲ. ಅಪಕೀರ್ತಿಯನ್ನು ಹೊಂದುವುದು ಎನ್ನಿಂದ ಸರ್ವತ ಆಗಲಾರದು ಕಂಡಿಯ ಪ್ರಿಯೆ.
2: ಹೇ ಧರ್ಮರಾಜನೆ,
1: ಹೇ ಶಕುನಿ ಮಾವನೆ,
2: ಏನು ಹೊತ್ತು ನಿಮ್ಮ ಮಹಾಸಮಾರಂಭವನ್ನು ನಿರ್ಮಿಸಿರುವನು? ಕಾರಣ ನಿಮ್ಮನ್ನು ಕರೆಯಲಿಕ್ಕೆ ಕೈದಿರನು. ನಿಮ್ಮ ಮನಸ್ಸಿನ ಸೌಖ್ಯವನ್ನು ಬಿಟ್ಟು ಪ್ರೇಣಿಸ್ತಾವೋ ರಾಜ.

0: ತಮ್ಮ ಅಪ್ಪನೇ ಆದ್ರೆ ಒಳಗೆ ಬಿಡುವೆನು,
1: ಅವರನ್ನು ಆದರೆ ಬರಮಾಡುವಂತವನು.
0: ಯಾಕಾಗಲದು,
1: ನಮೋ ನಮೋ ಆದ್ರಜ ವಂದಿಸುವೆನು.
2: ನಿನಗೆ ಮಂಗಳವಾಗಲಿ ಮೇಲಕ್ಕೆ ಹೇಳು ದುರ್ಯೋಧನ.
1: ಹಾಗೆ ಆಗಲಿ ದೇವ. ಹೇ ಆಗ್ರಜ,
2: ಹೇ ಅನುಜ,
1: ಈ ಶಿವ ಪೀಠದ ಒಳಗೆ ವಿಶ್ರಮಿಸುವಂತವರಾಗಿರಿ.
2: ಯಾಕಾಗಲಲ್ಲದು,
1: ನಿಮ್ಮ ಕುಶಲತ್ವದ ವಿಸ್ತಾರವನ್ನು ಶಿಸ್ತಿನಿಂದ ವಿತರಿಸುವಂತವರಾಗಿರಿ ಆಗ್ರಜರೇ.
2: ಹೇ ವಿಮಲಮತಿಯಾದ ಕುರುಕುಲ ಗರ್ಭನೆ, ನಮ್ಮ ಸರ್ವ ಮಂಡಳಿ ಎಲ್ಲ ಶ್ರೀಕೃಷ್ಣ ಕೃಪಾಶೀರ್ವಾದದಿಂದ ಕ್ಷೇಮದಿಂದಿರುವುದು. ನಿಮ್ಮ ಕ್ಷೇಮ ಸಮಾಚಾರವನ್ನು ಚಂದದಿಂದ ಹೇಳಿ ಎನ್ನ ಮನ ಆನಂದಗೊಳಿಸುವಂತವನಾಗಯ್ಯ ಕೌರವೇಶ್ವರನೇ.
1: ಅಣ್ಣೇ, ತಮ್ಮ ದಯದಿಂದ ಜಗದೀಶನ ಕರುಣ ಕಟಾಕ್ಷದಿಂದ ಸರ್ವರು ಸಂತೋಷದಿಂದ ಇರುವರಯ್ಯ ಪಾಂಡುನಂದನ.
2: ಎಲ್ಲ ಕೌರವನೆ, ಪಗಡಿ ಆಡುವುದು ಸಾರ್ವಭೌಮರಿಗೆ ಸರಿಯಲ್ಲವೆಂದು ಶ್ರುತಿಗಳು ಸಾರಿ ಸಾರಿ ಹೇಳುತ್ತಿರಲಿಕ್ಕೆ ಎಂಥ ದುರ್ವ್ಯಸನಕ್ಕೆ ಮನಸ್ಸು ಮಾಡಬೇಡ ಕಂಡಿ ಆ ಮಂಡಲೇಶನೆ.
1: ಹೇ
2: ಅನುಜ,
1: ಇವತ್ತಿನ ಮಹಾಸ್ತವ ನಿರ್ಣಯವಾಗಬೇಕಾದರೆ ಸರ್ವ ಸಮೂಹಕ್ಕೆ ಪಾಕವು ಸಿದ್ಧವಾಗಬೇಕಾದರೆ ಎರಡು ಪ್ರಯೋಗವಾಗುತ್ತದೆ. ಸುಮ್ಮನೆ ಕೂಡುವುದಕ್ಕಿಂತ ಹೊತ್ತು ಹೋಗುವಂತೆ ಒಂದೆರಡು ತತ್ವದ ಆಟಗಳನ್ನು ಆಡೋಣ ಬಾರೋ ಆಗ್ರಜ.
2: ಆಡು ಬೇಡವೆಂದರೂ ನೀವು ಕೇಳಲಲ್ಲರಿ, ನಿಮ್ಮ ಅನಿಸಿಕೆಯಂತೆ ಈಗಲೇ ಆಡುವ ನಡೆಯಿರಿ.
3: ಹೇ ಧರ್ಮರಾಜನೇ, ಇದಕ್ಕೇಕೆ ಅನುಮಾನ? ಇದೇನು ಪಂಥದ ಆಟವು? ಏನೋ ಮನಸ್ಸಿನ ಸಂತೋಷದಿಂದ ಆಡುವುದಕ್ಕೆ ಉದ್ಯುಕ್ತನಾದಯ್ಯ ಪಾಂಡುರಾಯನೇ.
2: ಯಾಕಾಗಲಲ್ಲ
1: ಆಗ್ರಜ. ಅನುಜ, ನೀವು ಹೇಳುವುದು ನಿಜವಿರುತ್ತದೆ. ಸುಮ್ಮನೆ ಕಾಲಹರಣಕ್ಕಾಗಿ ಒಂದೆರಡು ಖುಷಿಯಿಂದ ಆಟವನ್ನು ಆಡೋಣ ಬಾರೋ ಆಗ್ರಜ.
2: ಎಲ್ಲ ಕೌರವನೇ, ಮೊದಲು ನೀನು ಆಡು, ನಂತರ ನಾನು ಸ್ವೀಕರಿಸುತ್ತೇನೆ.
1: ಆಟವನ್ನು ಪ್ರಾರಂಭಿಸೋಣ ಧರ್ಮನಂದನ. ಕವಣಗಳನ್ನು ಹಿಡಿದು ಶರತರದಿಂದ ಈ ತೆರೆಗೆ ಉರುಳಿಸುವಂತವನಾಗ ಅಣ್ಣೇ.
2: ಇತ್ತ ನೋಡು, ನೀನು ಒಗೆದ ತತ್ವವು ಹೇಗೆ ಬಿದ್ದಿರುವುದು. ಕಾರಣ ನಿನಗೆ ಅಪಜಯ ಪ್ರಾಪ್ತವಾಯಿತು ಕಂಡಿ ಆ ಮಂಡಲೇಶನೆ.
1: ಇದಾಯ್ತು, ನಾನು ಆಡುತ್ತೇನೆ ನೋಡುವಂತವನಾಗು. ಹೌದು ಧರ್ಮಪುತ್ರ, ನಾನು ಸೋತದ್ದು ವಾಸ್ತವ, ಒಳ್ಳೆಯದು. ಈ ಸಾರ ನಿನ್ನ ಆಟ ಇರುವುದು, ನೀನೇ ಆಡುವಂತವನಾಗು.
2: ಓಹೋ, ಈಗ ನೋಡು ನಾನು ಒಗೆದ ತತ್ವವು ಹೇಗೆ ಬಿದ್ದಿರುವುದು. ಕಾರಣ ನಿನಗೆ ಈ ಸರಿಯಾದರೂ ಅಪಜಯ ಪ್ರಾಪ್ತವಾಯಿತು ಕಂಡಿ ಆ ಮಂಡಲೇಶನೆ.
1: ಹೌದು ಧರ್ಮಪುತ್ರ, ನಾನು ಸೋತದ್ದು ವಾಸ್ತವ, ಒಳ್ಳೆಯದು. ಈ ಸಾರ ನಿನ್ನ ಆಟ ಇರುವುದು, ನೀನೇ ಆಡುವಂತವನಾಗು.
2: ಯಾಕಾಗಲ್ಲ
1: ಎಲೈ ಧರ್ಮರಾಜನೇ, ನೀನು ಒಗೆದ ತತ್ವವು ಬೀಳಲಿಲ್ಲ. ಈ ಸಾರಿ ಆದರೂ ನನಗೆ ಗೆಲುವಾಯಿತು. ನಿನ್ನ ಅನುಜರ ದೇಹವು ಎಲ್ಲ ಸ್ವಾಧೀನವಾಯಿತು. ನಾನು ಒಗೆದ ತತ್ವವು ಹೇಗೆ ವಿಸ್ತಾರವಾಗಿ ಬಿದ್ದರು ನೋಡು ನೋಡುವಂತವನಾಗು. ನಿನ್ನ ದ್ರೌಪದಿಯು ನನ್ನವಳಾದಳು, ನಿನ್ನೋರ್ವ ನನ್ನೇ ಬಿಡುತ್ತೇನೆ. ನಾರು ಮಣಿಯನ್ನು ಇಟ್ಟುಕೊಂಡು ಇಲ್ಲದೆ ನಿಲ್ಲದೆ ಅರಣ್ಯಕ್ಕೆ ತಳ್ಳುವಂತವನಾಗಲೇ ಅನುಜನೆ.
2: ಯಾಕಾಗಲಲ್ಲ ಹೇ ಅಗ್ರಜ.
1: ಅನುಜ,
2: ನಿನ್ನ ಆಜ್ಞೆಯಂತೆ ಆ ರತ್ನಮಣಿ ಖಚಿತವಾದ ದಿವಾಕರನಂತೆ ಪ್ರಕಾಶಿಸುವ ಪಾಂಚಾಲಿಯನ್ನು ತಂದು ನಿನ್ನ ಮುಂದೆ ನಿಲ್ಲಿಸುತ್ತೇನೆ. ಬೇಗನೆಯನಿಗೆ ಅಪ್ಪಣೆಯನ್ನು ಕೊಡುವಂತವನಾಗು.
1: ಅನುಜನೆ, ಈಗಲೇ ಅಪ್ಪಣೆಯನ್ನು ಕೊಟ್ಟಿರುವೆ, ಕಡು ಜಾಗೃತಿಯಿಂದ ತೆರಳಬೇಕಯ್ಯ ಅನುಜನೆ.
2: ಹೇ ಅಗ್ರಜ, ಈಗಲೇ ಹೋಗುತ್ತೇನೆ. ಬಲ ಹಲಿ ದೃಪದ ನಂದಿನಿ, ನಿನ್ನ ಪತಿಯಾದ ಧರ್ಮರಾಜನು ಎನ್ನ ಆಗ್ರಜನೊಡನೆ ದ್ವಜವನ್ನಾಡಿ ಸಮಸ್ತ ಭೂಮಿ ಆನೆ ಕುದುರೆ ಚದುರಂಗ ಬಲ ಎಲ್ಲವನ್ನು ನಿನ್ನನ್ನು ಸಹಿತ ನಮಗೆ
4: ಸೋತಿದ್ದಾರೆ.
2: ಅಪ್ಪಣೆಯನ್ನು ಕೊಡುವಂತವನಾಗು.
4: ಮೈದುನಲೆ, ನಿಷ್ಠುರ ತನದ ದುಡುಕವನ್ನು ಗೈಯಬೇಡ. ನಿನ್ನ ಆಜ್ಞೆಯನ್ನು ನಾನು ಎಂದಿಗೂ ಮೀರುವಳಲ್ಲ. ಆದರೆ ನಾನು ಈಗ ಪುಷ್ಪತಿ ಆಗಿದ್ದುದರಿಂದ ಶಾಸ್ತ್ರೋಕ್ತ ನಿರ್ಷಯ ಪ್ರಕಾರ 4 ದಿವಸ ಹೊರಗಿದ್ದು ಮಂಗಳ ಸ್ನಾನವನ್ನು ಮಾಡಿಕೊಂಡು ಸಭಾ ಮಂದಿರಕ್ಕೆ ಬರುತ್ತೇನೆ. ಅಲ್ಲಿಯವರೆಗೆ ಸುಮ್ಮನೆ ಹಿಂದಿರುಗುವಂತವನಾಗಯ್ಯ ಮೈದುನನೆ.
2: ಹೇ ಪಾಂಚಾಲ ನಂದಿನಿಯೇ,
4: ಮೈದುನ,
2: ನೀನು ಪುಷ್ಪವತಿ ಆಗಿದ್ದು ಎನ್ನ ಮನಕ್ಕೆ ಸಂತೋಷವಾಯಿತು. ಇನ್ನು ಮೇಲೆ ನೀನು ನಿನ್ನ ಪತಿಗಳ 5

0: ಆಸೆಯನ್ನು ತೊರೆದು ಎನ್ನ ಕೌರವೇಶ್ವರನ ಒಳಗೊಂಡು ಅತಿ ಸುರತಾನಂದದ ಸೌಖ್ಯದ ಅನೇಕ ಭೋಗಗಳನ್ನಿತ್ತು ಪರಾವರ್ತಿನಿಯಾಗುವಂತೆ ಎನ್ನ ಹಿಂದೆ ಬರುವಂತವಳಾಗು ಕಂಡೆಯಾ ದೃಪದ ನಂದಿನಿ.
1: ಅಯ್ಯೋ ಹೇ ದುಶ್ಯಾಸನ, ನಾನು ನಿನಗೆ ಎನ್ನ ವಿನಯ ಭಯ ಭಕ್ತಿಯಿಂದ ಬೇಡಿಕೊಂಡರೆ ಅಂತಃಕರಣ ಕಠೋರ ವಾಕ್ಯಗಳಿಂದ ನುಡಿಯಬಹುದೇ? ನಿನ್ನ ದ್ವಂದ್ವ ಚರಣಕ್ಕೆ ಶಿರವಾಗಿ ನಮಿಸುತ್ತೇನೆ. ಎನ್ನ ಗೋಷ್ಠಿಯನ್ನು ಬಿಟ್ಟು ತೆರಳುವಂತನಾಗಯ್ಯ ಮೈದುನಲೆ. ನನ್ನ ಪ್ರಚಂಡ ಭೀಮನು ಬಂದರೆ ನಿನ್ನ ಪರಿಣಾಮ ನೆಟ್ಟಗಾಗುವುದಿಲ್ಲ. ಸುಮ್ಮನೆ ಇಲ್ಲಿಂದ ಹೋಗುವಂತವನಾಗುವ ಮೈದುನಲ.
0: ಸಂಡ ಭೀಮನು ಇನ್ನೊಂದು ಸಾರೆ ಉಸರದಿರು ಕಂಡಯ್ಯ. ಆ ಪ್ರಚಂಡ ಭೀಮನು ಬಂದು ಎನ್ನ ಕೈಯಲ್ಲಿ ಸಿಕ್ಕರೆ ಎನ್ನ ಕರದೊಳಗಿನ ಕದ್ಗದಿಂದ ಕತ್ತರಿಸಿ ಕೆಡವಿ ಬಲತ್ಕಾರದಿಂದ ನಿನ್ನನ್ನು ಎಳೆದು ಒಯ್ಯುತ್ತೇನೆ.
1: ಅಯ್ಯೋ ಹರ ಹರ
0: ಇಳಿಯುತ್ತೇ ಬಂಡಗೈಯಾಳಿ.
1: ಅಯ್ಯೋ ಪತಿಗಳೇ, ಈ ದುರುಳ ದುಶ್ಯಾಸನ ಗೈದ ಅಪಮಾನವನ್ನು ಕಣ್ಣಿಲೆ ನೋಡಿ ಸುಮ್ಮನೆ ಇರುವುದೇ? ಸ್ವಲ್ಪ ಆದರೂ ನಿಮಗೆ ಅಂತಃಕರಣವು ಭಾರದೆ ಹೋಯಿತೇ? ಅಯ್ಯೋ ರೊಕೋಧರಣೆ, ಪರಾಕ್ರಮಶಾಲಿ ಎಂದೆನಿಸಿಕೊಂಡು ಈ ಕಷ್ಟವನ್ನು ನೋಡಿ ಸುಮ್ಮನೆ ಕೂಡಿರುವುದು ನಿಮಗೆ ಸರಿಯೇ? ಅಯ್ಯೋ ಈ ಸೃಷ್ಟಿಯೊಳ ಶ್ರೇಷ್ಠ ಪಾಂಡವರೆಂಬ ಬಿರುದು ಇಂದಿಗೆ ಸುಟ್ಟು ಹೋಯಿತೇ? ಅಯ್ಯೋ ವಿಧಿಯೇ,
0: ಎಲ ವಿಮಲಾಕ್ಷಿಯಾದ ಪಾಂಚಾಲಿ, ಸರ್ವ ಸಭಿಕರು ನೋಡುವ ಹಾಗೆ ಸರ್ರನೆ ನಿನ್ನ ಸೀರೆಯನ್ನು ಎಳೆಯುತ್ತೇನೆ. ನೋಡು ನೋಡು ಅಂತವಳಾಗು. ಬಲ ಹಲಲಲ್ಲಿ ಎಲೈ ಹೆಣ್ಣೆ, ತಾವರ ಕಣ್ಣೆ, ನಿನ್ನ ಸ್ವಯಂವರದಲ್ಲಿ ಶಿವಧನಸ್ಸನ್ನು ಎತ್ತಿದ್ದನ್ನು ನೋಡಿ ಚಪ್ಪನ ಹಾಕಿ ಹತ್ತಿರದಿಂದ ನಕ್ಕಲಕ್ಕೂ ಅಪಹಾಸ ಮಾಡಿದ್ದು ನಿನ್ನ ನೆನಪಿನಲ್ಲಿದೆಯೋ ಇಲ್ಲವೋ? ಬಲ ಹಲಲಲ್ಲಿ ಎಲೈ ಅನುಜನಾದ ದುಶ್ಯಾಸನ, ಇವಳ ಮುಂದಿನ ಪಿಡಿದು ತಂದು ಧರ್ಮ ಭೀಮ ಅರ್ಜುನ ನಕುಲ ಸಹದೇವಾದಿಗಳ ಮುಂದೆ ಸರ್ವ ಸಭಿಕರು ನೋಡುವಂತೆ ಇವಳ ಸೀರೆಯನ್ನು ಸೆಳೆದು ಮಾನಭಂಗ ಮಾಡುವಂತವನಾಗಲ
1: ಅನುಜನೇ. ಹೇಳ್ತೀನಿ ಕೇಳುವಂತವಳಾಗು.
0: ಅದೇನಿರುವುದು ಹೇಳುವಂತವಳಾಗು.

0: ಅಯ್ಯೋ ದೈವವೇ, ಏನು ಗತಿ ಬಂತು ಹೆಣಗೆ? ಹೇ ಮೈದುನಾದ ದುಶ್ಯಾಸನನೇ, ನಿನ್ನ ಚರಣ ಕಮಲಗಳಿಗೆ ನಮಸ್ಕಾರ ಮಾಡುತ್ತೇನೆ. ಶರಣಾಗತರಾದವನನ್ನು ಪರಿಪಾಲಿಸುವುದು ಕ್ಷತ್ರಿಯರ ಧರ್ಮವು. ಪ್ರಯುಕ್ತ ಶರಣಾಗತರಾದ ಹೆಣ್ಣನ್ನು ಈ ಪ್ರಕಾರ ಮರ್ಯಾದೆಯನ್ನು ಕಳೆಯುವುದು ನ್ಯಾಯವಲ್ಲ ಕಂಡಿಯ ದುಶ್ಯಾಸನನೇ. ಅಯ್ಯೋ
1: ನಾನು ಕೌರವರ ಆಜ್ಞೆಯಂತೆ ನಡೆಯತಕ್ಕವಳು. ನೀನು ಎಷ್ಟು ಬಗೆಯಿಂದ ಬೇಡಿಕೊಂಡರು ಅನರ್ಥವೇ ಸರಿ. ನೀನು ಬೇಗನೆಯನ್ನ ಹಿಂದೆ ಬರುವಂತವಳಾಗು, ನಿನ್ನ ಮರ್ಯಾದೆಯನ್ನು ಕಳೆಯುತ್ತೇನೆ. ತಿಳಿದೇ ಬಂಡಗಯ್ಯಾಳಿ.
0: ಅಯ್ಯೋ ಕೃಷ್ಣ, ಏನು ಗತಿ ಮಾಡಲಿ? ಅಯ್ಯೋ ಮೈದುನನೇ, ನಿನಗೆ ಕೋಪತಾಪಗಳಿದ್ದರೆ ನಿನ್ನ ಕೈಯಲ್ಲಿರುವ ಖಡ್ಗದಿಂದ ನನ್ನ ಶಿರವನ್ನು ಕತ್ತರಿಸಿ ಹಾಕು.
1: ನಾನಿಲ್ಲದ ವೇಳೆಯಲ್ಲಿ ಕಪಟ ಶಕುನಿ ಇಂತ ಸಂಕಟಕ್ಕೆ ಗುರಿ ಮಾಡಿದನೆ. ಇರಲಿ ಇರಲಿ, ಆ ದ್ರೌಪದಿಯು ಸಂಕಟವನ್ನು ತಾಳಲಾರದೆ ಎನ್ನ ನಾಮಸ್ಮರಣೆ ಕೃಷ್ಣ ಕೃಷ್ಣ ಎಂದು ಮಾಡುತ್ತಿರುವ ಇರಲಿ. ಆ ಕೂಳರು ತಮ್ಮಷ್ಟಕ್ಕೆ ತಾವೇ ಮುಖಭಂಗಿತರಾಗುವಂತೆ ದ್ರೌಪದಿಗೆ ಸೀರೆಗಳು ಅಕ್ಷಯವಾಗುವಂತೆ ವರಪ್ರದಾನ ಮಾಡಿ ಹೋಗುವೆನು. ಮುಂದೇನಾಗುವುದೋ ನೋಡುವ.
2: ಹೋಗೋದರೆ ದೂತ್ಯತೋ ಸೋತದಕ್ಕೆ ರಾಜ ಭೂಮಿ ಬೊಕ್ಕಸವೆಲ್ಲ ಕೌರವನಂತೆ ಆಯಿತು. ಇನ್ನು ನಿನ್ನ ಪತಿಯನ್ನು ಒಡಗೂಡಿಕೊಂಡು ಅರಣ್ಯಕ್ಕೆ ತೆರಳುವಂತವಳಾಗು. ತಿಳಿಯಿತೇ ದ್ರೌಪದಿ?
0: ಹಾಗೆ ಆಗಲಿ ಮಾವಯ್ಯನವರೇ, ನಮಗೆ ಆಶೀರ್ವಾದವನ್ನು ಮಾಡಿರಿ. ಕೃಷ್ಣ ಕೃಷ್ಣ ಮಾವಂದಿರೇ, ನಾನು ಹೋಗಿ ಬರುತ್ತೇನೆ. ಮಾವಂದಿರೇ
2: ನಿಮಗೆ ಮಂಗಳವಾಗಲಿ, ಹೋಗಿ ಬರುವಂತವರಾಗಿ.
0: ಯಾಕಾಗಲಲ್ಲದು,

0: ನವಲಗುಂದ ತಾಲೂಕು ಅಳಗವಾಡಿಯ ರಾಮಲಿಂಗಪ್ಪ ಬಸಪ್ಪ ಪೂಜಾರಿ ಹಾಗೂ ಸಂಗಡಿಗರಿಂದ ದೊಡ್ಡಾಟದಲ್ಲಿ ದ್ರೌಪದಿ ವಸ್ತ್ರಾಪಹರಣ ಸನ್ನಿವೇಶ ಇದುವರೆಗೆ ಕೇಳಿದಿರಿ. ಆಕಾಶವಾಣಿ ಧಾರವಾಡ.
1: ಆತ್ಮೀಯ ಕೇಳುಗರೆ,
2: ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ
1: ಪ್ರತಿ ಶನಿವಾರ ಬೆಳಿಗ್ಗೆ 9:30 ದಿಂದ 10:30

0: ಪ್ರತಿ ಸೋಮವಾರ ಹಾಗೂ ಮಂಗಳವಾರ.
1: ಎನ್ನ ತನುವ ನಿರ್ಮಲ ಮಾಡಿದ ನೈಯ ಬಸವ.
2: ಧಾರವಾಡ ಆಕಾಶವಾಣಿಯಿಂದ ಪ್ರತಿ ಸೋಮವಾರ ಮುಂಜಾನೆ 6:35 ಹಾಗೂ ಮಂಗಳವಾರ ಮುಂಜಾನೆ 7:15
3: ಪ್ರಣತೆ ಇದೆ ಬತ್ತಿ ಇದೆ ಜ್ಯೋತಿ ಬೆಳಗುವೊಡೆ.
4: ಗುಡ್ ಮಾರ್ನಿಂಗ್, ದಿಸ್ ಇಸ್ ಟೆಸ್ಟಿಂಗ್ ಫ್ರಮ್ ಪ್ಲೇಬ್ಯಾಕ್ ಸ್ಟುಡಿಯೋ. ಅನೌನ್ಸರ್ ಮೈಕ್ 1 ಟೆಸ್ಟಿಂಗ್ ಪ್ಲೀಸ್. ನೌ ದ ಟೈಮ್ ಇಸ್ 5:18 2 3 4.
2: ಸೋಮವಾರ ಹಾಗೂ ಮಂಗಳವಾರ

ಆಕಾಶವಾಣಿ ಕೊಪ್ಪಳ ಜಿಲ್ಲೆ ವಾರ್ತಾಪತ್ರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಫಿಟ್ ಇಂಡಿಯಾ ಖೇಲೋ ಇಂಡಿಯಾ ಉಪಕ್ರಮದ ಭಾಗವಾಗಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೂ ಕೊಪ್ಪಳ ಜಿಲ್ಲಾ ಸ್ವಿಮ್ಮಿಂಗ್ ಕ್ಲಬ್ ಸಹಯೋಗದಲ್ಲಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಈಜು ಸ್ಪರ್ಧೆ ಜರುಗಿತು. ಕೊಪ್ಪಳದ ಆರಕ್ಷಕ ವೃತ್ತ ನಿರೀಕ್ಷಕ ಸುರೇಶ್ ಈಜು ಸ್ಪರ್ಧೆಗೆ ಚಾಲನೆ ನೀಡಿ ಮಾತನಾಡಿ, ಯುವಜನರ ದೈಹಿಕ ಹಾಗೂ ಮಾನಸಿಕ ಸುದೃಢತೆಗೆ ಕ್ರೀಡೆಗಳು ಸಹಕಾರಿ, ಪಠ್ಯದಷ್ಟೇ ಪಠ್ಯೇತರ ಚಟುವಟಿಕೆಗಳು ಮುಖ್ಯ ಎಂದರು. ಅಧ್ಯಕ್ಷತೆ ವಹಿಸಿದ್ದ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕ ವಿಠಲ್ ಜಾಬ್ಗೌಡರ್ ಮಾತನಾಡಿ, ಈಜು ಸ್ಪರ್ಧೆಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಈಜುಪಟುಗಳಾದ ಅಸ್ಮಿತಾ ಚಂದ್ರು ಹಾಗೂ ವೃತ್ತಿ ಅಗರ್ವಾಲ್ ಉತ್ತಮ ಸಾಧನೆ ಮಾಡಿದ್ದಾರೆ. ಇತರೆ ಯುವ ಈಜುಪಟುಗಳಿಗೆ ಅವರು ಮಾದರಿ ಎಂದರು. ರಾಷ್ಟ್ರೀಯ ಆರೋಗ್ಯ ಮಿಷನ್ ಯೋಜನೆ ಅಡಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಆಕರ್ಷಣೆಯ ಮುಖವಾಡ ಕಳಚುವುದು, ನಿಕೋಟಿನ್ ಮತ್ತು ತಂಬಾಕು ವ್ಯಸನದಿಂದ ದೂರವಿರುವುದು ಎಂಬ ಧ್ಯೇಯದೊಂದಿಗೆ ಆಯೋಜಿಸಿದ್ದ ವಿಶ್ವ ತಂಬಾಕು ಮುಕ್ತ ದಿನಾಚರಣೆಗೆ ಜಿಲ್ಲಾ ಹಿರಿಯ ಸಿವಿಲ್ ನ್ಯಾಯಾಧೀಶ ಮಹಂತೇಶ್ ದರ್ಗದ್ ಚಾಲನೆ ನೀಡಿದರು. ದದೆಗಲ್ ರಾಜೀವ್ ಗಾಂಧಿ ಗ್ರಾಮೀಣ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ಯುವಜನ ಜಾಗೃತಿ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ತಂಬಾಕು ಸೇವನೆ ಹಾಗೂ ಧೂಮಪಾನ ಆರೋಗ್ಯ ಮತ್ತು ಸಮಾಜದ ಮೇಲೆ ದುಷ್ಪರಿಣಾಮ ಬೀರುತ್ತದೆ. ತಂಬಾಕು ವ್ಯಸನಮುಕ್ತ ಸಮಾಜ ನಿರ್ಮಾಣಕ್ಕೆ ಯುವಜನತೆ ಬದ್ಧರಾಗಬೇಕು ಎಂದರು.

0: ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಟೆಸ್ಟ್ ಈಸ್ ಓವರ್. ಥ್ಯಾಂಕ್ ಯು.